ಇದು ವಿವಿಧ ಭಾರತೀಯ ಆಕಾಶವಾಣಿ ಕನ್ನಡ 102.9 FM. ಇಂದು 1948ನೇ ಶಕವರ್ಷ ಆಶ್ವಯುಜ ಮಾಸದ 17ನೇ ದಿನ, ಅಂದರೆ 2026ನೇ ಇಸವಿ ಅಕ್ಟೋಬರ್ ತಿಂಗಳ 9ನೇ ತಾರೀಖು ಶುಕ್ರವಾರ. ಈಗ ಸಮಯ 5:58:33 ಆತ್ಮೀಯ ಕೇಳುಗರಿಗೆಲ್ಲ ನಿಮ್ಮ ರೇಡಿಯೋ ಸಖಿ ಅಖಿಲ ಮಾಡುವ ನಮಸ್ಕಾರಗಳು.

0: ಸಮಯ 6:01 ಕೇಳಿ ಆಕಾಶವಾಣಿ ಸುದ್ದಿ ಮುಖ್ಯಾಂಶಗಳು.
1: ಶ್ರೋತೃಗಳಿಗೆ ನಮಸ್ಕಾರ. ಆಕಾಶವಾಣಿ ಸುದ್ದಿ

ಮುಖ್ಯಾಂಶಗಳು. ಜಿಎಸ್ಟಿ ಮಂಡಳಿಯು ತೆರಿಗೆ ಅಧಿಕಾರಿಗಳ ಬಂಧನದ ಅಧಿಕಾರವನ್ನು ರದ್ದುಗೊಳಿಸಿದೆ ಮತ್ತು ಕಾನೂನು ಕ್ರಮ ಜರುಗಿಸಲು ಇರುವ ಆರ್ಥಿಕ ಮಿತಿಯನ್ನು 1 ಕೋಟಿ ರೂಪಾಯಿಗಳಿಂದ 5 ಕೋಟಿ ರೂಪಾಯಿಗಳಿಗೆ ಹೆಚ್ಚಿಸಿದೆ. ದಂಡ, ಜೈಲು ಶಿಕ್ಷೆ ಅಥವಾ ಇವೆರಡನ್ನೂ ಒಳಗೊಂಡಿರುವ ಶಿಕ್ಷೆ ನಿರ್ಧಾರವನ್ನು ಪ್ರತಿ ಪ್ರಕರಣದಲ್ಲೂ ನ್ಯಾಯಾಂಗದ ವಿವೇಚನೆಗೆ ಬಿಡಲಾಗಿದೆ. ಔಷಧ ಕಂಪನಿಗಳು ವೈದ್ಯರಿಗೆ ನೀಡುವ ಉಡುಗೊರೆಗಳು ಮತ್ತು ಇತರ ಸೌಲಭ್ಯಗಳು ಸೇರಿದಂತೆ ಅವುಗಳ ಮಾರುಕಟ್ಟೆ ಪ್ರಚಾರದ ಕ್ರಮಗಳಿಗೆ ಕಾನೂನುಬದ್ಧ ನಿಯಂತ್ರಣದ ಅಗತ್ಯವಿದೆಯೇ ಎಂಬುದನ್ನು ಪರಿಶೀಲಿಸಲು 3 ಸದಸ್ಯರ ಸಮಿತಿ ರಚಿಸುವಂತೆ ಸುಪ್ರೀಂಕೋರ್ಟ್ ಕೇಂದ್ರ ಸರ್ಕಾರಕ್ಕೆ ನಿರ್ದೇಶನ ನೀಡಿದೆ. ಕೇಂದ್ರ ಪರಿಸರ ಅರಣ್ಯ ಮತ್ತು ಹವಾಮಾನ ಬದಲಾವಣೆ ಸಚಿವ ಭೂಪೇಂದರ್ ಯಾದವ್ ಆಸ್ಟ್ರೇಲಿಯಾದ ಹವಾಮಾನ ಬದಲಾವಣೆ ಮತ್ತು ಇಂಧನ ಸಚಿವ ಹಾಗೂ COP31 ಮಾತುಕತೆಗಳ ಅಧ್ಯಕ್ಷ ಕ್ರಿಸ್ ಬೋವೆನ್ ಅವರೊಂದಿಗೆ ಪಿಜಿಯಲ್ಲಿ ಸಭೆ ನಡೆಸಿದ್ದಾರೆ. ಈ ವೇಳೆ ಮುಂಬರುವ COP31 ಸಮ್ಮೇಳನದ ಆದ್ಯತಾ ವಿಷಯಗಳ ಕುರಿತು ಉಭಯ ನಾಯಕರು ಚರ್ಚಿಸಿದ್ದಾರೆ. ರೇಣುಕಸ್ವಾಮಿ ಹತ್ಯೆ ಪ್ರಕರಣದಲ್ಲಿ 14ನೇ ಆರೋಪಿ ಪ್ರದೋಷ್ ಎಸ್ ರಾವ್ಗೆ ನೀಡಲಾದ ಸಾಕ್ಷಿದಾರ ಸ್ಥಾನಮಾನ ಪ್ರಶ್ನಿಸಿ ನಟ ದರ್ಶನ್ ಸಲ್ಲಿಸಲಾಗಿದ್ದ ಅರ್ಜಿಯನ್ನು ಸುಪ್ರೀಂಕೋರ್ಟ್ ವಜಾಗೊಳಿಸಿದೆ. ಬೆಂಗಳೂರಿನ ಹೆಬ್ಬಾಳ ಕೆಂಪಾಪುರ ವಿದ್ಯುತ್ ಶಿತಾಗಾರದಲ್ಲಿ ಕುಲುಮೆವೊಂದನ್ನು ತುರ್ತು ನಿರ್ವಹಣಾ ಕಾಮಗಾರಿ ಹಿನ್ನೆಲೆಯಲ್ಲಿ ಇಂದಿನಿಂದ 13ರವರೆಗೆ 5 ದಿನಗಳ ಕಾಲ ತಾತ್ಕಾಲಿಕವಾಗಿ ಸ್ಥಗಿತಗೊಳಿಸಲಾಗುವುದು. ಇದೇ 14ರಿಂದ 2 ಕುಲುಮೆಗಳು ಪೂರ್ಣ ಪ್ರಮಾಣದಲ್ಲಿ ಕಾರ್ಯನಿರ್ವಹಿಸಲಿವೆ ಎಂದು ಬೆಂಗಳೂರು ಉತ್ತರ ನಗರ ಪಾಲಿಕೆಯ ವಿದ್ಯುತ್ ಕಾರ್ಯಪಾಲಕ ಅಭಿಯಂತರರು ತಿಳಿಸಿದ್ದಾರೆ. ಹಾವೇರಿ ಜಿಲ್ಲೆಯ ವಿವಿಧ ತಾಲೂಕು ಕೇಂದ್ರಗಳಲ್ಲಿ ಕನಿಷ್ಠ ಬೆಂಬಲ ಬೆಲೆ ಯೋಜನೆಯಡಿ 2026-27 ಸಾಲಿನ ಸೋಯಾಬೀನ್ ಉತ್ಪನ್ನ ಖರೀದಿ ಕೇಂದ್ರಗಳನ್ನು ಆರಂಭಿಸುವಂತೆ ಅಧಿಕಾರಿಗಳಿಗೆ ಜಿಲ್ಲಾಧಿಕಾರಿ ಡಾಕ್ಟರ್ ವಿಜಯ ಮಹಾಂತೇಶ ದಾನಮ್ಮನವರ ಸೂಚಿಸಿದ್ದಾರೆ. ಮೈಸೂರು ದಸರಾ ಪ್ರಯುಕ್ತ ಮೈಸೂರಲ್ಲಿ ನಡೆಯಲಿರುವ ಚಿಗುರು ಕವಿಗೋಷ್ಠಿಗೆ ಕೋಲಾರ ಜಿಲ್ಲೆಯ ಮಾಲೂರು ತಾಲೂಕಿನ ಲಕ್ಕೂರು ಗ್ರಾಮದ ತಾನಿಶ್ ಎನ್ ಆಯ್ಕೆಯಾಗಿದ್ದಾರೆ. ನಮ್ಮ ಮುಂದಿನ ಸುದ್ದಿ ಮುಖ್ಯಾಂಶಗಳು ಬೆಳಗ್ಗೆ 7 ಗಂಟೆಗೆ.

ಇದು ವಿವಿಧ ಭಾರತಿ ಆಕಾಶವಾಣಿ ಕನ್ನಡ 102.9 ಎಫ್ಎಂ. ಶುಭ ಮುಂಜಾನೆ ಕೇಳುಗರೆ. ಇಂದು ನಮ್ಮ ನಿಲಯದಿಂದ ಪ್ರಸಾರವಾಗುವ ಕಾರ್ಯಕ್ರಮಗಳ ವಿವರ ಹೀಗಿದೆ. 6:05 7:00 ಭಕ್ತಿಗೀತೆಗಳೊಂದಿಗೆ ಸಾಗುವ ಕಾರ್ಯಕ್ರಮ ನಾದೋಪಾಸನೆ. 7:15 ಶುಭೋದಯ ಕರ್ನಾಟಕ. ಮೊದಲಿಗೆ ಕನ್ನಡ ರತ್ನ ಭಂಡಾರ, ಭಾವಗೀತೆಗಳು ಹಾಗೂ ಚಿತ್ರಗೀತೆಗಳೊಂದಿಗೆ ದಿನ ವಿಶೇಷಗಳನ್ನು ಕೇಳುವಿರಿ. ಇಂದು ಬೆಳಿಗ್ಗೆ 9:00 ಕಾರ್ಯಕ್ರಮ ಇಂದಿನ ವಿಶೇಷ. 10:02 ಹಳೆಯ ಸುಮಧುರ ಕನ್ನಡ ಚಿತ್ರಗೀತೆಗಳ ಕಾರ್ಯಕ್ರಮ ಓಲ್ಡ್ ಈಸ್ ಗೋಲ್ಡ್. ಇನ್ನು ಮಧ್ಯಾಹ್ನದ ಪ್ರಸಾರದಲ್ಲಿ 11:02 ಬ್ಯಾಕ್ ಟು ಬ್ಯಾಕ್ ಸೂಪರ್ ಹಿಟ್ ಕನ್ನಡ ಚಿತ್ರಗೀತೆಗಳನ್ನು ಆಲಿಸುವಿರಿ. 11:30 ಕಲಾಭಾರತಿ, 12:05 ನಿಮ್ಮೆಲ್ಲರ ನೆಚ್ಚಿನ ಕರೆಗೊಂದು ಹಾಡು ಕಾರ್ಯಕ್ರಮ. ಇಂದು ಮಧ್ಯಾಹ್ನ 1:20 ಶುಕ್ರವಾರದ ವಿಶೇಷ ಸಿನಿ ಕ್ವಿಜ್. ಮಧ್ಯಾಹ್ನ 2:15 ನಮ್ಮ ನಿಮ್ಮ ಮಾತು ಸ್ಪಂದನ. ಇಂದು ಮಧ್ಯಾಹ್ನ 2:40 ಒಂದೇ ಚಿತ್ರದ ಗೀತೆಗಳನ್ನು ಕೇಳುವಿರಿ ಚಿತ್ರತಾನ ಕಾರ್ಯಕ್ರಮದಲ್ಲಿ. 3:00 ಸಖಿ ಸಹೇಲಿ ಹಾಗೂ ಇನ್ನಿತರೆ ಹಿಂದಿ ಕಾರ್ಯಕ್ರಮಗಳು. 4:00 ಪರಿಮಳ ಮುಕ್ತ ಮಾತಿನ ವೇದಿಕೆ. ಇನ್ನು ಸಂಜೆಯ ಪ್ರಸಾರದಲ್ಲಿ 5:05-8:00 ಸೇಫ್ ಡ್ರೈವ್. ಮೊದಲಿಗೆ ಓಲ್ಡ್ ಈಸ್ ಗೋಲ್ಡ್, ಹಳೆಯ ಸುಮಧುರ ಕನ್ನಡ ಚಿತ್ರಗೀತೆಗಳ ಕಾರ್ಯಕ್ರಮ. 5:15 ಸ್ಪೈಸ್ ಪ್ರಾಯೋಜಿತ ಕಾರ್ಯಕ್ರಮ, ಪ್ರಾಯೋಜಕರು ಅಡ್ವೆಂಟಿಸ್ಟ್ ಮೀಡಿಯಾ ಸೆಂಟರ್ ಪುಣೆ. 6:02 ಗಾನಾ ಬಜಾನಾ. 6:55 ಕನ್ನಡ ರತ್ನಭಂಡಾರ ಕಾರ್ಯಕ್ರಮದ ಮರು ಪ್ರಸಾರ. ಇಂದು 7:22 ಕಗ್ಗದ ಸಿರಿ ಪರಿಕಲ್ಪನೆ ಮತ್ತು ವಾಚನ ಡಾಕ್ಟರ್ ಬಸವರಾಜ್ ಸಾದರ್, ನಿರ್ಮಾಣ ಎಂ ಶಿವರಾಮ್ ಅವರದ್ದು. ಇಂದು ರಾತ್ರಿ 8:02 ಶುಕ್ರವಾರದ ವಿಶೇಷ ಯುವ ಧ್ವನಿ. 9:15 ಹಿಂದಿ ಮೆಲೋಡೀಸ್. ರಾತ್ರಿ 10:02 ಪ್ರಣಯ ಗೀತೆಗಳ ಕಾರ್ಯಕ್ರಮ ಪ್ರೇಮ ನಿನಾದ. ಹಾಗೆ ಆಕಾಶವಾಣಿ ಸುದ್ದಿ ಮುಖ್ಯಾಂಶಗಳು, ಪ್ರದೇಶ ಸಮಾಚಾರ, ಕನ್ನಡ ಹಾಗೂ ಇಂಗ್ಲಿಷ್ನಲ್ಲಿ ರಾಷ್ಟ್ರೀಯ ವಾರ್ತೆಗಳನ್ನು ನಿಗದಿತ ಸಮಯದಲ್ಲಿ ಕೇಳುವಿರಿ ಕೇಳುಗರೆ. ಇದಾಗಿತ್ತು ಇಂದು ನಮ್ಮ ನಿಲಯದಿಂದ ಪ್ರಸಾರವಾಗುವ ಕಾರ್ಯಕ್ರಮಗಳ ಕಿರು ಮಾಹಿತಿ. ಇನ್ನೀಗ ಕಾರ್ಯಕ್ರಮ ನಾದೋಪಾಸನೆ.

0: ಕರ್ನಾಟಕ ಸಂಗೀತದ ಪಿತಾಮಹ ಪುರಂದರದಾಸರನ್ನು ಸಂಗೀತ ಕ್ಷೇತ್ರಕ್ಕೆ ಕೊಡುಗೆಯಾಗಿ ನೀಡಿದಂತಹ ನಾಡು
1: ನಮ್ಮ ಕನ್ನಡ ನಾಡು.
2: ಹಂಪಿಯ ವಿಜಯ ವಿಠಲ ದೇವಾಲಯದ ಕಲ್ಲಿನ ಕಂಬಗಳಲ್ಲಿ ಸಂಗೀತದ ಸಪ್ತ ಸ್ವರಗಳನ್ನು ನುಡಿಸಿದ ಮಹಾಶಿಲ್ಪಿಗಳ ತವರೂರು
1: ನಮ್ಮ ಕನ್ನಡ

ಟ್ಯೂನ್ ಮಾಡಿ ಕೇಳ್ತಾ ಇದ್ದೀರಿ ವಿವಿಧ ಭಾರತಿ ಆಕಾಶವಾಣಿ ಕನ್ನಡ 102.9 FM. 6:30 ಸಮಯ ಆಗಿದೆ. ಈಗ ಕೇಳೋಣ ಶ್ರೀದೇವಿ ಚಿತ್ರದ ಗೀತೆಯನ್ನು ಎಸ್ ಜಾನಕಿಯವರ ಧ್ವನಿಯಲ್ಲಿ. ಗೀತರಚನೆ ವಿ ಎಲ್ ಆಚಾರ್ಯ, ಸಂಗೀತ ನಿರ್ದೇಶನ ಎಂ ರಂಗಾರಾವ್.

ಎಸ್ ಜಾನಕಿಯವರ ಧ್ವನಿಯಲ್ಲಿ ನವಕೋಟಿ ನಾರಾಯಣ ಚಿತ್ರದ ಗೀತೆಯನ್ನ ಆಲಿಸಿದಿರಿ. ಎಂ ಬಾಲಮುರಳಿ ಕೃಷ್ಣ ಅವರ ಸಾಹಿತ್ಯವಿದ್ದಂತಹ ಈ ಗೀತೆಗೆ ಸಂಗೀತ ನಿರ್ದೇಶನವನ್ನ ನೀಡಿದ್ರು ಎಂ ನರೇಂದ್ರ ಬಾಬು ಅವರು. ಮುಂದೆ ಕೇಳಿ ಉಷಾ ಶ್ರೀರಂಜನಿ ಚೇತನ್ ಅವರ ಧ್ವನಿಯಲ್ಲಿ ಶ್ರೀ ರೇಣುಕಾದೇವಿ ಚಿತ್ರದ ಗೀತೆಯನ್ನ, ಸಾಹಿತ್ಯ ಹಾಗೂ ಸಂಗೀತ ಹಂಸಲೇಖ ಅವರದ್ದು.

0: ಮಕ್ಕಳಿಲ್ಲದಿರಲು ಮಹರ್ಷಿಗಳ ಮಾತಿನಂತೆ ಯಜ್ಞವಾಯಿತು.
1: ಹೌದ್ರಿ, ಆಗ ಅಗ್ನಿ ಗರ್ಭದಿಂದ
0: ಓಹೋ
1: ಕಮಲದ ಪುಷ್ಪವೊಂದರಳಿ
0: ಅರಳಿ
1: ಜಗವೆಲ್ಲಾ

0: ಜಲಕ್ರೀಡೆಯಲ್ಲಿರುವಾಗ ಆ ಹೂವು ಸಂಧ್ಯಾ ವಂದಿಸುತ್ತಿದ್ದ ಜಮದಗ್ನಿಯ ಕೈಗೆ ಸೇರಿತು.
1: ಭವಬಂಧವೆಂಬ ಮೊಸಳೆ ದೇವಿಯನ್ನು ಹಿಡಿಯುವುದನ್ನು ಆ ಹೂವಲ್ಲಿ ಕಂಡ ಮುನಿ ಕಾರಣಕರ್ತನಾಗಿ ಮೊಸಳೆಯನ್ನು ದಿಗ್ಬಂಧಿಸಿದರು.
0: ಋಷಿಯ ತೇಜೋಮಯ ಹೂಬಾಣ

0: ಮದುವೆಗೆ ಮಹಾರಾಜರು ಒಪ್ಕೊಂಡ್ರೇನ್ರಿ?
1: ಹ್ಮ್, ಸಾಮ್ರಾಟರಿಗೆ ಸನ್ಯಾಸರಿಗೆ ಸಂಬಂಧವೇ ಸಹವಾಸವೇ ಸಮಾಗಮವೇ ಇದು ಸಲ್ಲದು ಅಂದ ಮಹಾರಾಜ.
0: ಅಯ್ಯಯ್ಯೋ, ಆಮೇಲೆ ಏನಾಯ್ತ್ರೀ?

ಯಜ್ಞ ನಿರ್ವಹಣೆಗಾಗಿ ಮಲಪ್ರಭೆಯ ಪುಣ್ಯತೀರ್ಥ ಬೇಕು. ನಾಗರ ಹಾವಿನ ಸಿಂಬೆ ಮೇಲೆ ಮರಳಿನ ಮಡಿಕೆಯಲ್ಲಿ ನೀರು ತರಬೇಕು. ಸಾಧ್ವಿಗೆ ಋಷಿಯಾಗ್ನಿ.

ಮುಂದೆ ಕೇಳಿ ಭಗವಾನ್ ಶ್ರೀ ಸಾಯಿಬಾಬಾ ಚಿತ್ರದಿಂದ ರಾಜೇಶ್ ಕೃಷ್ಣನ್ ಹಾಗೂ ಚಂದ್ರಿಕಾ ಅವರ ಧ್ವನಿಯಲ್ಲಿ. ಸಾಹಿತ್ಯ ಹಾಗೂ ಸಂಗೀತ ಹಂಸಲೇಖ ಅವರದ್ದು.

ಶ್ರೀ ದಾನುಮ್ಮದೇವಿ ಚಿತ್ರದ ಗೀತೆಯನ್ನ ಎಸ್ಪಿ ಬಾಲಸುಬ್ರಹ್ಮಣ್ಯಂ ಅವರ ಧ್ವನಿಯಲ್ಲಿ ಆಲಿಸಿದಿರಿ. ಸಾಹಿತ್ಯ ಹಾಗೂ ಸಂಗೀತ ಹಂಸಲೇಖ ಅವರದ್ದಾಗಿತ್ತು. ಮುಂದೆ ಕೇಳಿ ಶ್ರೀ ಚೌಡೇಶ್ವರಿ ದೇವಿ ಮಹಿಮೆ ಚಿತ್ರದ ಗೀತೆಯನ್ನ ಧ್ವನಿಯಾಗಿದ್ದಾರೆ ಸುರೇಖಾ ಅವರು. ಸಂಗೀತ ನಿರ್ದೇಶನ ಲಕ್ಷ್ಮೀನಾರಾಯಣ ಗುಚ್ಚಿ.

ಸಮಯ 6:56:45 ನಾದೋಪಾಸನೆ ಕಾರ್ಯಕ್ರಮದಲ್ಲಿ ಭಕ್ತಿ ಗೀತೆಗಳನ್ನ ಆಲಿಸ್ತಾ ಇದ್ವಿ. ನಾದೋಪಾಸನೆ ಕಾರ್ಯಕ್ರಮದ ಕೊನೆಯ ಗೀತೆಯಾಗಿ ಮೂಡಿ ಬರ್ತಾ ಇದೆ ಬದುಕು ಬಂಗಾರವಾಯಿತು ಚಿತ್ರದಿಂದ ಎಸ್ ಚಾಣಕ್ಯವರ ಧ್ವನಿಯಲ್ಲಿ, ಸಾಹಿತ್ಯ ಚಿ ಉದಯಶಂಕರ್, ಸಂಗೀತ ಎಂ ರಂಗಾರಾವ್ ಅವರದ್ದು.

0: ಇದಾಗಿತ್ತು ಇಂದಿನ ನಾದೋಪಾಸನೆ ಕಾರ್ಯಕ್ರಮ. ಸಮಯ 7 ಗಂಟೆ ಆಗಲಿದೆ. ಕೇಳಿ ಆಕಾಶವಾಣಿ ಸುದ್ದಿ ಮುಖ್ಯಾಂಶಗಳು.
1: ಆಕಾಶವಾಣಿ ಸುದ್ದಿ ಮುಖ್ಯಾಂಶಗಳು. ಭಾರತ ಕಳೆದ ವರ್ಷ 863 ಶತಕೋಟಿ ಡಾಲರ್ ಮೌಲ್ಯದ ರಫ್ತು ದಾಖಲಿಸಿದೆ ಮತ್ತು ಈ ವರ್ಷ 1 ಟ್ರಿಲಿಯನ್ ಡಾಲರ್ ಮೌಲ್ಯದ ರಫ್ತು ಗುರಿಯನ್ನು ಹೊಂದಿದೆ ಎಂದು ಕೇಂದ್ರ ವಾಣಿಜ್ಯ ಮತ್ತು ಕೈಗಾರಿಕಾ ಸಚಿವ ಪಿಯೂಷ್ ಗೋಯಲ್ ತಿಳಿಸಿದ್ದಾರೆ. ಕೆನಡಾದ ಲೇಖಕಿ ಆನ್ ಕಾರ್ಸನ್ ಅವರು ಸಾಹಿತ್ಯ ವಿಭಾಗದಲ್ಲಿ 2026ನೇ ಸಾಲಿನ ನೋಬೆಲ್ ಪ್ರಶಸ್ತಿಗೆ ಭಾಜನರಾಗಿದ್ದಾರೆ ಎಂದು ಸ್ಟಾಕ್ಹೋಮ್ನಲ್ಲಿರುವ ಸ್ವೀಡಿಷ್ ಅಕಾಡೆಮಿ ತಿಳಿಸಿದೆ. ಪ್ರಶಸ್ತಿ ಮೊತ್ತ 12 ಮಿಲಿಯನ್ ಸ್ವೀಡಿಷ್ ಕ್ರೋನರ್ ಆಗಿದೆ. ಸೌದಿ ಅರೇಬಿಯಾದ ರಿಯಾದ್ನ ಅಬಹಾ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ಮತ್ತು ಕಿಂಗ್ ಖಾಲಿದ್ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣಗಳನ್ನು ಗುರಿಯಾಗಿಸಿಕೊಂಡು ಕಳೆದ ಕೆಲವು ದಿನಗಳಲ್ಲಿ ನಡೆದ ದಾಳಿಗಳನ್ನು ಭಾರತ ಖಂಡಿಸಿದೆ. ಶ್ರೀರಂಗಪಟ್ಟಣ ದಸರಾ ಮಹೋತ್ಸವದ ಅಂಗವಾಗಿ ಕೆಆರ್ಎಸ್ ಬೃಂದಾವನ ಗಾರ್ಡನ್ನಲ್ಲಿ ಆಯೋಜಿಸಲಾಗಿರುವ ಕಾವೇರಿ ಆರತಿ ಕಾರ್ಯಕ್ರಮದ ದಿನಾಂಕವನ್ನು ಅನಿವಾರ್ಯ ಕಾರಣಗಳಿಂದ ಬದಲಾವಣೆ ಮಾಡಲಾಗಿದೆ. ಇದೇ 11ರಿಂದ 16ರವರೆಗೆ ನಿಗದಿಯಾಗಿದ್ದ ಕಾವೇರಿ ಆರತಿ ಕಾರ್ಯಕ್ರಮವನ್ನು ಇದೇ 16ರಿಂದ 21ರವರೆಗೆ ಕೆಆರ್ಎಸ್ ಬೃಂದಾವನ ಆವರಣದಲ್ಲಿ ಆಯೋಜಿಸಲಾಗಿದೆ. 2047ರ ವೇಳೆಗೆ ವಿಕಸಿತ ಭಾರತ ನಿರ್ಮಾಣದ ಗುರಿಗೆ ಯುವಜನರು ತಮ್ಮ ಕೌಶಲ್ಯ, ಸೃಜನಶೀಲತೆ ಮತ್ತು ನಾವೀನ್ಯತೆಯ ಸಾಮರ್ಥ್ಯವನ್ನು ಬಳಸಿಕೊಂಡು ಕೊಡುಗೆ ನೀಡಬೇಕು ಎಂದು ಕೇಂದ್ರ ವಾರ್ತಾ ಮತ್ತು ಪ್ರಸಾರ ಖಾತೆ ರಾಜ್ಯ ಸಚಿವ ಡಾಕ್ಟರ್ ಎಲ್ ಮುರುಗನ್ ಸಲಹೆ ನೀಡಿದ್ದಾರೆ. ಗ್ರಾಮೀಣ ಮಕ್ಕಳಲ್ಲಿ ಸೃಜನಶೀಲತೆ ಬೆಳೆಸಲು ಹಾಗೂ ಕಲಾರಂಗದಲ್ಲಿ ಔನ್ನತ್ಯ ಸಾಧಿಸಲು ಅನುವಾಗುವಂತೆ ಗ್ರಾಮ ಪಂಚಾಯಿತಿಗಳು, ಗ್ರಂಥಾಲಯಗಳಲ್ಲಿ ಉಚಿತವಾಗಿ ಆಧುನಿಕ ಕಲಾ ಶಿಕ್ಷಣ ನೀಡಲಾಗುವುದು ಎಂದು ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಸಚಿವ ಈಶ್ವರ್ ಬಿ ಖಂಡ್ರೆ ತಿಳಿಸಿದ್ದಾರೆ. ಪ್ರಸಾರ ಭಾರತಿ ಮತ್ತು ಇನ್ ಡಾಟ್ ಸ್ಪೋರ್ಟ್

0: ಪ್ರೈವೇಟ್ ಲಿಮಿಟೆಡ್ ಇಂದು ಕಿಸಾನ್ ಕ್ರಿಕೆಟ್ ಲೀಗ್ ಅನ್ನು ಪ್ರಾರಂಭಿಸುವುದಾಗಿ ಘೋಷಿಸಿವೆ. ಈ ಲೀಗ್ ಮುಂದಿನ ವರ್ಷದ ಫೆಬ್ರವರಿಯಲ್ಲಿ ನಡೆಯಲಿದ್ದು ಇದರಲ್ಲಿ ಭಾಗವಹಿಸಲು ನೋಂದಣಿ ಪ್ರಕ್ರಿಯೆಯು ಮುಂದಿನ 2-3 ವಾರಗಳಲ್ಲಿ ಪ್ರಾರಂಭವಾಗಲಿದೆ. ನಮ್ಮ ಮುಂದಿನ ವಾರ್ತಾ ಪ್ರಸಾರ 7:05 ಹಾಗೂ 7:35 ಹಾಗೂ ನಮ್ಮ ಮುಂದಿನ ಸುದ್ದಿ ಮುಖ್ಯಾಂಶಗಳು 8:00.
1: ದಯವಿಟ್ಟು ಗಮನಿಸಿ, ನೀವು ಪ್ರಯಾಣಿಸುವಾಗ ಟಿಸಿ ಟಿಕೆಟ್ ಕೇಳಿದ್ರೆ ತೋರಿಸಿ, ಆದರೆ ಯಾರೇ ಒಟಿಪಿ ಪಿನ್ ಅಥವಾ ಪಾಸ್ವರ್ಡ್ ಕೇಳಿದ್ರೆ ಅವರನ್ನು ತಕ್ಷಣ ಓಡಿಸಿ.
2: RBI ಹೇಳುತ್ತೆ, ಒಟಿಪಿ ಅಥವಾ ಪಿನ್ಗಾಗಿ ಕಾಲ್ ಅಥವಾ ಮೆಸೇಜ್ ಬಂದ್ರೆ ಸ್ವಲ್ಪ ಹುಷಾರಾಗಿರಿ.
3: ಶುರು ಮಾಡೋಣ ಇನ್ವೆಸ್ಟಿಂಗ್ ನ ಕಲಿಕೆ.

0: ಸೆಬಿ ಇನ್ವೆಸ್ಟರ್ ಜಾಗೃತಾ ಉಪಕ್ರಮ. ಹೆಚ್ಚಿನ ಮಾಹಿತಿಗಾಗಿ ಸೆಬಿ ಇನ್ವೆಸ್ಟರ್ ವೆಬ್ಸೈಟ್ಗೆ ಭೇಟಿ ನೀಡಿರಿ ಅಥವಾ ಸೆಬಿ ಸಾರಥಿ ಆಪ್ ಅನ್ನು ಡೌನ್ಲೋಡ್ ಮಾಡಿರಿ.
1: ನೀವು ತಯಾರಿಸಿದ ಪದಾರ್ಥಗಳ ಬಗ್ಗೆ ಜನರಿಗೆ ಹೇಳಬೇಕೇ? ನೀವು ಒದಗಿಸುವ ಸೇವಾ ಸೌಲಭ್ಯಗಳ ಬಗ್ಗೆ ಪ್ರಚಾರ ಮಾಡಬೇಕೇ? ಹಾಗಾದ್ರೆ ತಡ ಏಕೆ? ಆಕಾಶವಾಣಿಯಲ್ಲಿ ಪ್ರಕಟಣೆ ನೀಡಿ. ಈ ಮೂಲಕ ರಾಜ್ಯದ ಮೂಲೆ ಮೂಲೆಗೂ ತಲುಪಿ. ಸಂಪರ್ಕಿಸಿ cbsblr@gmail.com. ಆಯುಷ್ವಾಣಿ ಪ್ರತಿ ಸೋಮವಾರ, ಬುಧವಾರ ಹಾಗೂ ಶನಿವಾರ ರಾಜ್ಯವ್ಯಾಪಿ ಪ್ರಸಾರದಲ್ಲಿ ಬೆಳಗ್ಗೆ 8:30 ಎಫ್ಎಂ ರೈನ್ಬೋ 101.3 ಮೆಗಾಹರ್ಟ್ಸ್ನಲ್ಲಿ, ಬೆಳಗ್ಗೆ 8:55 ಆಕಾಶವಾಣಿ ಬೆಂಗಳೂರು ವಿವಿಧ ಭಾರತಿ 102.9 ಎಫ್ಎಂನಲ್ಲಿ, ಬೆಳಗ್ಗೆ 7:45 ಪ್ರಸಾರವಾಗಲಿದೆ ಆಯುಷ್ವಾಣಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ರಾಷ್ಟ್ರೀಯ ಆಯುಷ್ ಅಭಿಯಾನ, ಆಯುಷ್ ಇಲಾಖೆ, ಕರ್ನಾಟಕ ಸರ್ಕಾರ.
2: ಪರಂಪರೆಯನ್ನು ಪಸರಿಸುವ
3: ಐತಿಹಾಸಿಕ ಸ್ಥಳಗಳ ಪರಿಚಯ
2: ಜೊತೆ ಜೊತೆಗೆ ವಿಶೇಷ ದಿನಗಳ ಆಚರಣೆಯ ಮಹತ್ವ ಕುರಿತ ಕಾರ್ಯಕ್ರಮಗಳ ಸುದ್ದಿ ಸಮುಚ್ಚಯ,
3: ಕೇಂದ್ರ ಸರ್ಕಾರದ ಯೋಜನೆಗಳ ಪರಿಚಯ,
2: ಮಾನ್ಯ ಪ್ರಧಾನಮಂತ್ರಿಗಳ ಮನ್ ಕಿ ಬಾತ್,
3: ಅಷ್ಟೇ ಅಲ್ಲದೆ ಮುಂದಿನ ಪೀಳಿಗೆಗೆ ಸುಸ್ಥಿರ ಅಭಿವೃದ್ಧಿಯ ಬಗ್ಗೆ ಜನರಲ್ಲಿ ಜಾಗೃತಿ ಮೂಡಿಸುವ ಕಾರ್ಯಕ್ರಮಗಳ ನಿಘಂಟು ಈ ನಮ್ಮ ಆಕಾಶವಾಣಿ.
4: ಸಮಯ 7:35 ಟ್ಯೂನ್ ಮಾಡಿ ಕೇಳ್ತಾ ಇದ್ದೀರಿ ವಿವಿಧ ಭಾರತಿ ಆಕಾಶವಾಣಿ ಕನ್ನಡ 102.9 ಎಫ್ಎಂ. 7:05 ಸರಿಯಾಗಿ ಕೇಳಿ ಪ್ರದೇಶ ಸಮಾಚಾರ ಧಾರವಾಡ ಕೇಂದ್ರದ ಸಹಪ್ರಸಾರದಲ್ಲಿ.

ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ಹರ್ಷವರ್ಧನ್ ಶೀಲ್ವಂತ್. ಮುಖ್ಯಾಂಶಗಳು: ಜಿಎಸ್ಟಿ 57ನೇ ಮಂಡಳಿ ಸಭೆ, ರಾಜ್ಯದ ಹಳೆ ಬಾಕಿ ನೀಡಿಕೆ ಬಗ್ಗೆ ಕೇಂದ್ರದಿಂದ ಸಿಹಿ ಸುದ್ದಿ, ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್. ಧಾರವಾಡ ಭಾರತೀಯ ತಂತ್ರಜ್ಞಾನ ಸಂಸ್ಥೆ ಹಾಗೂ ಮದ್ರಾಸ್ ಐಐಟಿ ಮಧ್ಯೆ ಮಹತ್ವದ ಒಡಂಬಡಿಕೆ. ಒಂದು ಅಂಚೆ ಜಾಲ, ಅನಂತ ಸಾಧ್ಯತೆಗಳು ಧ್ಯೇಯದೊಂದಿಗೆ ಇಂದು ವಿಶ್ವ ಅಂಚೆ ದಿನಾಚರಣೆ. ಏಷ್ಯನ್ ಪ್ಯಾರಾ ಅಥ್ಲೆಟಿಕ್ಸ್ ಕ್ರೀಡಾಕೂಟಕ್ಕೆ ಚಿತ್ರದುರ್ಗದ ರಾಧಾ ವೆಂಕಟೇಶ್ ಆಯ್ಕೆ. ಈಗ ವಾರ್ತೆಗಳ ವಿವರ. ರಾಜ್ಯದ ಪಾಲಿನ ಹಳೆ ಹಣಕಾಸು ಬಾಕಿ ಬಗ್ಗೆ ಕೇಂದ್ರ ಹಣಕಾಸು ಖಾತೆ ಸಚಿವರೊಂದಿಗೆ ತಾವು ಚರ್ಚಿಸಿದ್ದು ಸಿಹಿ ಸುದ್ದಿ ನೀಡಿದ್ದಾರೆ ಎಂದು ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಹೊಸದಿಲ್ಲಿಯಲ್ಲಿ ತಿಳಿಸಿದ್ದಾರೆ. ಹೊಸದಿಲ್ಲಿಯ ಭಾರತ ಮಂಟಪಂನಲ್ಲಿ ಸರಕು ಮತ್ತು ಸೇವಾ ತೆರಿಗೆ ಜಿಎಸ್ಟಿ 57ನೇ ಮಂಡಳಿ ಸಭೆಯಲ್ಲಿ ಮುಖ್ಯಮಂತ್ರಿ ಪಾಲ್ಗೊಂಡಿದ್ದರು. ಕೇಂದ್ರ ಸರ್ಕಾರ ಜಾರಿಗೆ ತರಲು ಉದ್ದೇಶಿಸಿರುವ ಜಿಎಸ್ಟಿ ಸುಧಾರಣೆಗಳ ಮುಂದಿನ ಹಂತದ ಕುರಿತು ಸಭೆ ಚರ್ಚಿಸಿತು. ಬಳಿಕ ಸುದ್ದಿಗಾರರೊಂದಿಗೆ ಮಾತನಾಡಿದ ಮುಖ್ಯಮಂತ್ರಿ, ಜಿಎಸ್ಟಿ ಪಾವತಿಸದವರ ವಿರುದ್ಧ ಕ್ರಿಮಿನಲ್ ಪ್ರಕರಣ ದಾಖಲಿಸಿ ಬಂಧಿಸುವ ವಿಚಾರ ಸಭೆಯಲ್ಲಿ ಪ್ರಸ್ತಾಪವಾಗಿದೆ, ಸೂಕ್ತ ಕ್ರಮದ ಭರವಸೆ ನೀಡಲಾಗಿದೆ ಎಂದರು. ಶಿಕ್ಷಣ, ಸಂಶೋಧನೆ ಮತ್ತು ಉದ್ಯಮಶೀಲತಾ ಕ್ಷೇತ್ರಗಳ ಸಹಯೋಗಕ್ಕೆ

0: ಆಗಿ ಧಾರವಾಡ ಭಾರತೀಯ ತಂತ್ರಜ್ಞಾನ ಸಂಸ್ಥೆ ಹಾಗೂ ಮದ್ರಾಸ್ ಐಐಟಿ ಒಪ್ಪಂದಕ್ಕೆ ಸಹಿ ಹಾಕಿವೆ. ಕೇಂದ್ರ ಶಿಕ್ಷಣ ಖಾತೆ ಸಚಿವ ಪ್ರಹ್ಲಾದ್ ಜೋಶಿ ಅವರ ಸಮ್ಮುಖದಲ್ಲಿ ಉಭಯ ಸಂಸ್ಥೆಗಳ ನಿರ್ದೇಶಕರು ಒಡಂಬಡಿಕೆಗೆ ಸಹಿ ಹಾಕಿದರು. ಈ ಸಂದರ್ಭದಲ್ಲಿ ಮಾತನಾಡಿದ ಸಚಿವ ಜೋಶಿ, ಮದ್ರಾಸ್ ಮತ್ತು ಧಾರವಾಡ ಐಐಟಿಗಳ ಮಧ್ಯದ ಒಪ್ಪಂದ ಜ್ಞಾನ, ಆವಿಷ್ಕಾರ, ನಾವೀನ್ಯತೆಯಲ್ಲಿ ಜಾಗತಿಕ ನಾಯಕನಾಗುವ ಭಾರತದ ಪಯಣಕ್ಕೆ ವಿಶಿಷ್ಟ ಕೊಡುಗೆ ನೀಡಲಿ ಎಂದು ಆಶಿಸಿದರು. ಪ್ರಧಾನಮಂತ್ರಿ ಸೂರ್ಯಘರ್ ಯೋಜನೆಯಿಂದ ದೇಶದ 60 ಲಕ್ಷಕ್ಕೂ ಹೆಚ್ಚು ಕುಟುಂಬಗಳು ಪ್ರಯೋಜನ ಪಡೆಯುತ್ತಿದ್ದು 32,897 ಕೋಟಿ ರೂಪಾಯಿ ಸಹಾಯಧನ ಫಲಾನುಭವಿಗಳ ಖಾತೆಗೆ ನೇರ ಜಮೆಯಾಗಿದೆ ಎಂದು ಕೇಂದ್ರ ನವ ಹಾಗೂ ನವೀಕರಿಸಬಹುದಾದ ಇಂಧನಗಳ ಖಾತೆ ಸಚಿವ ಪ್ರಹ್ಲಾದ್ ಜೋಶಿ ತಿಳಿಸಿದ್ದಾರೆ. ಸ್ವಚ್ಛ ಇಂಧನ ಬಳಕೆಯಿಂದ 21 ಲಕ್ಷಕ್ಕೂ ಹೆಚ್ಚು ಕುಟುಂಬಗಳು ಶೂನ್ಯ ವಿದ್ಯುತ್ ಶುಲ್ಕ ಹೊಂದಿವೆ. 75,021 ಕೋಟಿ ರೂಪಾಯಿ ಮೌಲ್ಯದ ಪಿಎಂ ಸೂರ್ಯಘರ್ ಯೋಜನೆ ಜಗತ್ತಿನ ಅತಿದೊಡ್ಡ ಮೇಲ್ಛಾವಣಿ ಸೌರಶಕ್ತಿ ಉಪಕ್ರಮವಾಗಿದೆ ಎಂದು ಎಕ್ಸ್ ಮಾಧ್ಯಮದಲ್ಲಿ ಹೇಳಿದ್ದಾರೆ. 9ನೇ ರಾಷ್ಟೀಯ ಪೋಷಣ ಮಾಸಾಚರಣೆ ಅಂಗವಾಗಿ ಯಾದಗಿರಿ ಸರ್ಕಾರಿ ಪದವಿ ಪೂರ್ವ ಕಾಲೇಜಿನ ಸಭಾಂಗಣದಲ್ಲಿ ಪೋಷಣ ಜಾಗೃತಿ ಓಟಕ್ಕೆ ಜಿಲ್ಲಾ ಆರೋಗ್ಯಾಧಿಕಾರಿ ಡಾ ಮಹೇಶ್ ಬಿರಾದಾರ್ ಚಾಲನೆ ನೀಡಿದರು. ಸ್ವಚ್ಛತೆಯೇ ಸೇವೆ, ನಮ್ಮ ಅಂಗನವಾಡಿ ನಮ್ಮ ಜವಾಬ್ದಾರಿ ಹಾಗೂ ಬೇಟಿ ಬಚಾವೋ ಬೇಟಿ ಪಢಾವೋ, ಪ್ರಧಾನಮಂತ್ರಿ ಮಾತೃವಂದನ, ಮಿಷನ್ ಶಕ್ತಿ ಜನಾಂದೋಲನದ ಕುರಿತ ಜಾಗೃತಿ ಕಾರ್ಯಕ್ರಮದಲ್ಲಿ ಮಾತನಾಡಿದ ಅವರು, ಮಕ್ಕಳು ಗರ್ಭಿಣಿಯರು ಹಾಗೂ ಬಾಣಂತಿಯರಲ್ಲಿ ರಕ್ತಹೀನತೆ ಮತ್ತು ಅಪೌಷ್ಟಿಕತೆ ನಿವಾರಣೆ ಎಲ್ಲರ ಹೊಣೆ ಎಂದರು. ವಿಶ್ವ ಅಂಚೆ ದಿನ, ಒಂದು ಅಂಚೆ ಜಾಲ ಅನಂತ ಸಾಧ್ಯತೆಗಳು ಎಂಬ ಧ್ಯೇಯದೊಂದಿಗೆ ಇಂದು ವಿಶ್ವ ಅಂಚೆ ದಿನಾಚರಣೆ. ತನ್ನಿಮಿತ್ತ ಅಂಚೆ ಇಲಾಖೆ ಅಂಚೆ ಸಪ್ತಾಹವನ್ನು ಆಯೋಜಿಸಿದೆ. ಈ ಕುರಿತು ಪ್ರದೇಶ ಸಮಾಚಾರಕ್ಕಾಗಿ ಮಾಹಿತಿ ನೀಡಿದ್ದಾರೆ ಅಂಚೆ ಇಲಾಖೆಯ ಧಾರವಾಡ ವೃತ್ತದ ಉಪ ಅಧೀಕ್ಷಕ ಪ್ರವೀಣ್ ಅಜಗಣ್ಣನವರ್.
1: ವಿಶ್ವ ಅಂಚೆ ದಿನದ ಹಾರ್ದಿಕ ಶುಭಾಶಯಗಳು. ಅಕ್ಟೋಬರ್ 9ರಿಂದ 15ರವರೆಗೆ ರಾಷ್ಟ್ರೀಯ ಅಂಚೆ ಸಪ್ತಾಹವನ್ನು ದೇಶಾದ್ಯಂತ ಆಚರಿಸ್ತಾ ಇದ್ದೇವೆ. ಈ ವರ್ಷದ ವಿಶ್ವ ಅಂಚೆ ದಿನದ ಧ್ಯೇಯವಾಕ್ಯ ಒನ್ ಪೋಸ್ಟಲ್ ನೆಟ್ವರ್ಕ್ ಇನ್ಫಿನಿಟ್ ಪಾಸಿಬಿಲಿಟೀಸ್ ಅಂತ. ಭಾರತೀಯ ಅಂಚೆ ಕೇವಲ ಪತ್ರಗಳನ್ನು ತಲುಪಿಸುವ ಸಂಸ್ಥೆಯಲ್ಲ, ಇಂದು ಇದು ದೇಶದ ಪ್ರತಿಯೊಂದು ವರ್ಗದ ಜನರನ್ನು ಸಂಪರ್ಕಿಸುವ, ಅವರ ಅಗತ್ಯತೆಗಳಿಗೆ ಸ್ಪಂದಿಸುವ ಬಹುಮುಖ ಸೇವಾ ಸಂಸ್ಥೆಯಾಗಿ ಬೆಳೆದಿದೆ. ರಾಷ್ಟ್ರೀಯ ಅಂಚೆ ಸಪ್ತಾಹದ ಸಂದರ್ಭದಲ್ಲಿ ಧಾರವಾಡ ಅಂಚೆ ವಿಭಾಗದಲ್ಲಿ ಹಲವು ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳಲಾಗಿದೆ. ಅಕ್ಟೋಬರ್ 12ರಂದು ಸೋಮವಾರ ಫಿಲಾಟಲಿ ದಿನವನ್ನು ಆಚರಿಸಲಾಗುತ್ತಿದ್ದು, ಶಾಲಾ ಮಕ್ಕಳಿಗೆ ಅಂಚೆ ಚೀಟಿಗಳ ಮಹತ್ವ ಮತ್ತು ಅಂಚೆ ಚೀಟಿ ಸಂಗ್ರಹಣೆಯ ಬಗ್ಗೆ ಅರಿವು ಮೂಡಿಸಲಾಗುತ್ತಿದೆ. ಅಕ್ಟೋಬರ್ 13ರಂದು ಮಂಗಳವಾರ ಹಣಕಾಸು ಸೇವೆಗಳ ದಿನ ಆಚರಿಸಲಾಗುತ್ತಿದ್ದು, ಅಂಚೆ ಉಳಿತಾಯ ಖಾತೆಗಳು ಮತ್ತು ಅಂಚೆ ಜೀವ ವಿಮೆ ಸೇರಿದಂತೆ ಅಂಚೆಯ ವಿವಿಧ ಹಣಕಾಸು ಸೇವೆಗಳ ಬಗ್ಗೆ ಸಾರ್ವಜನಿಕರಿಗೆ ಮಾಹಿತಿ ನೀಡಲಾಗುತ್ತಿದೆ. ಅಕ್ಟೋಬರ್ 14ರಂದು ಬುಧವಾರ ಮೇಲ್ ಮತ್ತು ಪಾರ್ಸಲ್ ದಿನವನ್ನು ಆಚರಿಸಲಾಗುತ್ತಿದ್ದು, ಅಕ್ಟೋಬರ್ 15ರಂದು ಗುರುವಾರ ಅಂಚೆ ತಂತ್ರಜ್ಞಾನ ದಿನದ ಅಂಗವಾಗಿ ಒನ್ ಇಂಡಿಯಾ ಅನಂತ ಸೇವಾ ಎಂಬ ಸಂದೇಶದೊಂದಿಗೆ ಪೋಸ್ಟೇತಾನ್ ವಾಕ್ ಕಾರ್ಯಕ್ರಮವನ್ನು ಆಯೋಜಿಸಲಾಗುತ್ತಿದೆ. ಈ ಸಪ್ತಾಹದ ಮುಖ್ಯ ಉದ್ದೇಶ ಅಂಚೆ ಸೇವೆಗಳ ಬಗ್ಗೆ ಜನರಲ್ಲಿ ಅರಿವು ಮೂಡಿಸುವುದು.
0: ಈಗ ಪ್ರಕಟಣೆ, ನಂತರ ಪ್ರದೇಶ ಸಮಾಚಾರ ಮುಂದುವರಿಯುವುದು.
2: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
3: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
4: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
3: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15ಕ್ಕೆ.
0: ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ. ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಸಾರ್ವಜನಿಕ ಸೇವೆಯಲ್ಲಿ ಸಾರ್ಥಕ 25 ವರ್ಷಗಳನ್ನು ಪೂರ್ಣಗೊಳಿಸಿದ್ದಾರೆ. ಜನಸೇವೆಯಿಂದ ದೇಶಸೇವೆ ಎಂಬ ಮಂತ್ರ ಮತ್ತು ಅವಿರತ ಬದ್ಧತೆ ಈ ಸುದೀರ್ಘ ಪಯಣಕ್ಕೆ ಮೂಲಾಧಾರ. ಸೇವೆ ಮತ್ತು ಸುಶಾಸನದ ಈ ದೃಷ್ಟಿಕೋನದಿಂದ ಪ್ರೇರಿತವಾಗಿ ಕೇಂದ್ರ ಸರ್ಕಾರ 2047ರ ವೇಳೆಗೆ ವಿಕಸಿತ ಭಾರತದ ಗುರಿ ಸಾಧನೆಗೆ ನಿರಂತರ ಶ್ರಮಿಸುತ್ತಿದೆ. ತಲಸ್ಪರ್ಶಿ ಅಭಿವೃದ್ಧಿ ಮತ್ತು ಸಾಮಾಜಿಕ ಸಬಲೀಕರಣದ ಮೂಲಕ ಈ ಬದ್ಧತೆ ಜನರ ಜೀವನದಲ್ಲಿ ಪರಿವರ್ತನೆ ತರುತ್ತಿದೆ. ಇಂದು ಆಕಾಶವಾಣಿಯ ವಿಶೇಷ ಸರಣಿಯಲ್ಲಿ ಬೇವು ಲೇಪಿತ ಯೂರಿಯಾ ಕುರಿತು ಒಂದು ನೋಟ. 2015 ಸೆಪ್ಟೆಂಬರ್ ತಿಂಗಳಲ್ಲಿ ಕೇಂದ್ರ ಸರ್ಕಾರ ಭಾರತದಲ್ಲಿ ಉತ್ಪಾದಿಸುವ

0: ಎಲ್ಲ ಯೂರಿಯಾ ರಸಗೊಬ್ಬರಗಳಿಗೆ ಬೇವಿನ ಲೇಪನ ಕಡ್ಡಾಯಗೊಳಿಸಿತು. ಬೇವು ಸಾರಜನಕದ ಬಿಡುಗಡೆ ನಿಧಾನಗೊಳಿಸಿ ಸಸ್ಯದ ಹಿರುವಿಕೆ ಪಾಲನ್ನು ಹೆಚ್ಚಿಸುತ್ತದೆ. ಬೇವು ಲೇಪಿತ ಯೂರಿಯಾದಿಂದ ಖಜಾನೆಗೆ ವಾರ್ಷಿಕ 10,000 ಕೋಟಿ ರೂಪಾಯಿ ಉಳಿತಾಯವಾಗಲಿದೆ ಎಂದು ಅಂದಾಜಿಸಲಾಗಿದೆ. ಇಳುವರಿ ಸಹ ಭತ್ತದಲ್ಲಿ 5.79%, ಮೆಕ್ಕೆಜೋಳ 7.14%, ಸೋಯಾಬೀನ್ ಬೆಳೆ 7.4%, ತೊಗರಿ 16.88% ಮತ್ತು ಕಬ್ಬು ಬೆಳೆಯಲ್ಲಿ 17.5% ಹೆಚ್ಚಾಗಿದೆ ಎಂದು ವರದಿ ತಿಳಿಸಿದೆ. ಖ್ಯಾತ ಸಾವಯವ ಕೃಷಿ ತಜ್ಞ, ಭೌಗೋಳಿಕ ಸೂಚ್ಯಂಕ ಪಡೆದ ಧಾರವಾಡ ಅಲ್ಫಾನ್ಸೋ ಮಾವಿನ ನೈಸರ್ಗಿಕ ಬೆಳೆಗಾರ ಕೃಷ್ಣಕುಮಾರ್ ಭಾಗವತ್, ರಸಗೊಬ್ಬರ ಬಳಕೆಯನ್ನು ರೈತರು ಮಿತಿಗೊಳಿಸಿದಲ್ಲಿ ಅಪರಿಮಿತ ಬಳಕೆ ಮತ್ತು ಅವಲಂಬನೆ ಕಡಿಮೆಯಾಗಬಹುದು ಎನ್ನುತ್ತಾರೆ.
1: ರಾಸಾಯನಿಕ ಗೊಬ್ಬರಗಳು, ಹೈಬ್ರಿಡ್ ಬೀಜಗಳು, ಕೀಟನಾಶಕಗಳು ಇವೆಲ್ಲ ಒಂದಕ್ಕೊಂದು ಕೊಂಡಿಯಾಗ್ಯಾವ. ಮನುಷ್ಯ ಬದುಕಿದ್ದೇ ಮುಖ್ಯವಾಗಿ ಮಣ್ಣು, ನೀರು, ಗಾಳಿ ಇವುಗಳನ್ನೇ ಅವಲಂಬಿಸಿ. ನಾವು ರಾಸಾಯನಿಕಗಳನ್ನು ಹಾಕಿ ವಿಷಮಯ ಮಾಡಿದಾಗ ನಾವು ತಿನ್ನುವ ಆಹಾರದಲ್ಲಿ ಬೇಡ ಅಂತಂದ್ರು ಸೇರಿಕೊಳ್ತದೆ ಈ ವಿಷ, ಬೇರೆ ಬೇರೆ ಕಾಯಿಲೆಗಳಿಗೆ ಕಾರಣ ಆಗ್ತದೆ. ಸಗಣಿ ಗೊಬ್ಬರ, ಸಾವಯವ ಗೊಬ್ಬರ, ಎರೆಹುಳು ಗೊಬ್ಬರ ಬಳಸಿ ನೆಲ ಜಲ ಮೂಲಗಳನ್ನು ಉಳಿಸಿಕೋಬೇಕು. ಸೀರಿಯಸ್ ಆಗಿ ವಿಚಾರ ಮಾಡದೆ ಹೋದ್ರೆ ಮುಂದಿನ ಪೀಳಿಗೆಗೆ ಗಂಡಾಂತರ ತಪ್ಪಿದ್ದಲ್ಲ. ಗೋಮೂತ್ರ ಈ ಯೂರಿಯಾ ಕೆಲಸ ಮಾಡಿದಂತಹ ಎಲ್ಲಾ ಕೆಲಸನೂ ಮಾಡ್ತದೆ. ಸಿಂಪರಣೆ ಮಾಡೋದಾದ್ರೆ ಒಂದು ಪಂಪ್ಗೆ 0.5 ಲೀಟರ್ ಗೋಮೂತ್ರ ಹಾಕಿ ಸ್ಪ್ರೇ ಮಾಡಬೇಕು. ಹಾಯಿ ನೀರಲ್ಲಿ ಕೊಡೋದಾದ್ರೆ 1 ಎಕರೆಗೆ 8 ಲೀಟರ್ ಸಾಕಾಗ್ತದೆ. ಇದರಿಂದ ರೈತರಿಗೆ ದುಡ್ಡು ಉಳಿತದೆ, ರಸಗೊಬ್ಬರದಿಂದ ಭೂಮಿಯನ್ನು ವಿಷ ಮಾಡೋದು ಉಳಿತದೆ.
0: ಜಪಾನ್ ದೇಶದಲ್ಲಿ ಈ ತಿಂಗಳ 17ನೇ ತಾರೀಖಿನಿಂದ ಆರಂಭವಾಗಲಿರುವ ಏಷ್ಯನ್ ಪ್ಯಾರಾ ಅಥ್ಲೆಟಿಕ್ಸ್ ಕ್ರೀಡಾಕೂಟಕ್ಕೆ ಅಂತಾರಾಷ್ಟೀಯ ಪ್ಯಾರಾ ಅಥ್ಲೀಟ್ ಹಾಗೂ ಕಾರ್ಮಿಕ ಇಲಾಖೆ ಅಧಿಕಾರಿ ರಾಧಾ ವೆಂಕಟೇಶ್ ಆಯ್ಕೆಯಾಗಿದ್ದಾರೆ. ಕಾರ್ಮಿಕ ಖಾತೆ ಸಚಿವ ಸಂತೋಷ್ ಲಾಡ್ ಬೆಂಗಳೂರಿನಲ್ಲಿ ಸನ್ಮಾನಿಸಿ ಶುಭ ಹಾರೈಸಿದರು. ಚಿತ್ರದುರ್ಗ ಜಿಲ್ಲೆ ಚಳ್ಳಕೆರೆ ತಾಲೂಕು ಬೊಮ್ಮಸಮುದ್ರ ಗ್ರಾಮದ ರಾಧಾ ವೆಂಕಟೇಶ್ T12 ವಿಭಾಗದ ಪ್ಯಾರಾ ಓಟಗಾರ್ತಿಯಾಗಿದ್ದು 400 ಮೀಟರ್ ಹಾಗೂ 1,500 ಮೀಟರ್ ಓಟದ ಸ್ಪರ್ಧೆಗಳಲ್ಲಿ ಭಾರತವನ್ನು ಪ್ರತಿನಿಧಿಸಲಿದ್ದಾರೆ. ಚಾಮರಾಜನಗರ ಜಿಲ್ಲೆ ಗುಂಡ್ಲುಪೇಟೆ ಪಟ್ಟಣದಲ್ಲಿ ಸ್ವಚ್ಛ ಸಂಕಲ್ಪ ಮಾಸ ಅಭಿಯಾನಕ್ಕೆ ಚಾಲನೆ ದೊರೆತಿದೆ. ಸುಂದರ ಹಾಗೂ ಸ್ವಚ್ಛ ನಗರ ರೂಪಿಸಿ ನಿರ್ವಹಿಸಲು ಪುರಸಭೆ ಚಂದನವನದ ಖ್ಯಾತ ಚಲನಚಿತ್ರ ನಟರ ಧ್ವನಿಯ ಮೂಲಕ ತ್ಯಾಜ್ಯ ನಿರ್ವಹಣೆ ಕುರಿತು ಜನರಲ್ಲಿ ಜಾಗೃತಿ ಮೂಡಿಸುತ್ತಿದೆ. ಶಿವಮೊಗ್ಗದ ತ್ಯಾವರೆಕೊಪ್ಪ ಹುಲಿ ಸಿಂಹಧಾಮ ಮಂಗಳವಾರ 13 ಮತ್ತು 20ನೇ ತಾರೀಕು ಪ್ರವಾಸಿಗರಿಗೆ ಪ್ರಕೃತಿ ಶಿಕ್ಷಣ ನೀಡಲು ದಸರಾ ಪ್ರಯುಕ್ತ ತೆರೆದಿರಲಿದೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಜಿಎಸ್ಟಿ 57ನೇ ಮಂಡಳಿ ಸಭೆ, ರಾಜ್ಯದ ಹಳೆ ಬಾಕಿ ನೀಡಿಕೆ ಬಗ್ಗೆ ಕೇಂದ್ರದಿಂದ ಸಿಹಿ ಸುದ್ದಿ, ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್. ಧಾರವಾಡ ಭಾರತೀಯ ತಂತ್ರಜ್ಞಾನ ಸಂಸ್ಥೆ ಹಾಗೂ ಮದ್ರಾಸ್ ಐಐಟಿ ಮಧ್ಯೆ ಮಹತ್ವದ ಒಡಂಬಡಿಕೆ. ಒಂದು ಅಂಚೆ ಜಾಲ, ಅನಂತ ಸಾಧ್ಯತೆಗಳು ಧ್ಯೇಯದೊಂದಿಗೆ ಇಂದು ವಿಶ್ವ ಅಂಚೆ ದಿನಾಚರಣೆ. ಏಷ್ಯನ್ ಪ್ಯಾರಾ ಅಥ್ಲೆಟಿಕ್ಸ್ ಕ್ರೀಡಾಕೂಟಕ್ಕೆ ಚಿತ್ರದುರ್ಗದ ರಾಧಾ ವೆಂಕಟೇಶ್ ಆಯ್ಕೆ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ರಾಷ್ಟೀಯ ವಾರ್ತಾ ಪ್ರಸಾರ ಈ ಬೆಳಗ್ಗೆ 7:35.
2: ಇದು ವಿವಿಧ ಭಾರತಿ ಆಕಾಶವಾಣಿ ಕನ್ನಡ.
3: ಸಮಯ 7:15. ಕಾರ್ಯಕ್ರಮ ಶುಭೋದಯ ಕರ್ನಾಟಕ. ಶುಭೋದಯ ಕರ್ನಾಟಕ ಕಾರ್ಯಕ್ರಮದಲ್ಲಿ ಮೊದಲಿಗೆ ಕನ್ನಡ ರತ್ನಭಂಡಾರ ಭಾವಗೀತೆಗಳು, ಚಿತ್ರಗೀತೆಗಳೊಂದಿಗೆ ದಿನ ವಿಶೇಷಗಳನ್ನು ಆಲಿಸುವಿರಿ.

0: ಕೇಳಿ ಕನ್ನಡ ರತ್ನಭಂಡಾರ.
1: ಕನ್ನಡ ರತ್ನಭಂಡಾರ. ಸಿ ಆರ್ ಸಿ

0: ಸಿನಿಮಾ ರಂಗಭೂಮಿ ಕಲಾವಿದ ನಿರ್ದೇಶಕ, ಗಂಭೀರ ಪಾತ್ರಕ್ಕೂ ಸೈ, ಹಾಸ್ಯ ಪಾತ್ರಕ್ಕೂ ಸೈ, ಚಿಂತಕ ಲೇಖಕ ನಿರ್ದೇಶಕ ಸಿಆರ್ ಸಿಂಹ.
1: ನೋಡಿ, ಕೈಲಾಸಮವ್ರನ್ನ ನೋಡ್ಲಿಕ್ಕೆ ಸಾಧ್ಯನೇ ಇರಲಿಲ್ಲ, ಕುವೆಂಪು ಅವ್ರನ್ನ ನೋಡಕ್ಕೆ ಸಾಧ್ಯ ಇತ್ತು, ಆದ್ರೆ ನೋಡ್ಲಿಲ್ಲ. ಹೇಗಪ್ಪ ಆಯ್ತು ಅಂತಂದ್ರೆ, ಕುವೆಂಪು ಅವರು ಮೈಸೂರಿನಲ್ಲಿದ್ದದ್ದು ಬಿಡಿ, ಕುವೆಂಪು ಅವರ ಕೃತಿಗಳನ್ನ ನಾವು ಸ್ಕೂಲ್ನಲ್ಲಿ ಹುಡುಗರಾಗಿದ್ದಾಗಲಿಂದ ಓದ್ತಾ ಇದ್ದದ್ದು ನಿಜ. ಆದ್ರೆ ಕುವೆಂಪು ಅವರ ನೇರ ಮುಖತಃ ಪರಿಚಯ ನನಗಿಲ್ಲ, ಭೇಟಿ ಮಾಡಲೇ ಇಲ್ಲ. ಆದರೆ ಹೀಗೆ ರಸಋಷಿ ಮಾಡಬೇಕು, ನಾಟಕ ಮಾಡಬೇಕು, ಕುವೆಂಪು ಅವರನ್ನೇ ಪಾತ್ರವಾಗಿಸಿ ರಂಗದ ಮೇಲೆ ಮಾಡಬೇಕು ಅಂತ ಅಂದ್ಕೊಂಡಾಗ ನಾನು ಮೈಸೂರಿಗೆ ಹೋದೆ ಅವ್ರ ಕಡೆಯಿಂದ ಅದಕ್ಕೆ ಅನುಮತಿ ಪಡೆಯೋದಕ್ಕೆ. ಆದರೆ ಅಷ್ಟೊತ್ತಿಗೆ ಕುವೆಂಪು ಅವ್ರಿಗೆ ಸ್ವಲ್ಪ ಅವರ ಆರೋಗ್ಯ ಅಷ್ಟು ಚೆನ್ನಾಗಿರಲಿಲ್ಲ, ತುಂಬ ತೆಗೆದೋಗ್ಬಿಟ್ಟಿದ್ರು. ಅದರಿಂದ ಅವ್ರನ್ನ ಭೇಟಿ ಮಾಡೋದು ಬಹಳ ಕಷ್ಟ ಆಯಿತು. ಅವರ ಮನೆಯವ್ರು ಹೇಳಿದ್ರು ಮಲಗಿಬಿಟ್ಟಿದ್ದಾರೆ, ಎಬ್ಸೋದು ಕಷ್ಟ, ಜೊತೆಗೆ ಮಾತುಗೀತಾಡೋದು ಅವ್ರಿಗೆ ತುಂಬ ಕಷ್ಟವಾಗುತ್ತೆ ಅಂತ. ನಾನು ಬಹಳ ಆಸೆ ಇಟ್ಕೊಂಡಿದ್ದೆ, ಇಲ್ಲಿ ಕುವೆಂಪು ಅವರು ಇದಾರಲ್ಲ, ಅವ್ರನ್ನ ಒಂದೆರಡು ಸರ್ತಿ ಕೆಲವಾರು ನಿಮಿಷಗಳಾದರೂ ಭೇಟಿ ಮಾಡಿದ್ರೆ ಸ್ವಲ್ಪ ಆ ವ್ಯಕ್ತಿತ್ವನ ನನ್ನ ಕಣ್ಣಲ್ಲಿ ತುಂಬಿಸ್ಕೋಬಹುದು ಅಂತ ಬಹಳ ಆಸೆ ಪಟ್ಟೆ, ಸಾಧ್ಯವಾಗಲಿಲ್ಲ. ಆಮೇಲೆ ಆ ನಾಟಕವನ್ನು ಪ್ರಾರಂಭ ಮಾಡಿದಾಗ ಕುವೆಂಪು ಅವರು ಬದುಕಿದ್ರು, ಮೊಟ್ಟ ಮೊದಲನೇ ಪ್ರದರ್ಶನ ಮೈಸೂರಿನಲ್ಲೇ ಆಯಿತು. ಆದರೆ ಕುವೆಂಪು ಅವರು ಬಂದು ನೋಡುವ ಸ್ಥಿತಿನಲ್ಲಿ ಇರಲಿಲ್ಲ, ಅವರ ದೇಹ ಸ್ಥಿತಿ ಅಷ್ಟು ಚೆನ್ನಾಗಿರಲಿಲ್ಲ. ಆದರೆ ಕುವೆಂಪು ಅವರು ಬದುಕಿದ್ದಾಗಲೇ ನಾನು ರಂಗದ ಮೇಲೆ ಕುವೆಂಪು ಆಗಿ ನಾನು ಪಾತ್ರ ಮಾಡ್ತಾ ಇದ್ದೆ, ಶುರು ಹಾಗೆ ಮಾಡಿದ್ದೆ. ಆಮೇಲೆ ನನಗೆ ಒಂದನ್ಸತ್ತೆ, ನಿಜವಾಗಲೂ ನಮಗೆ ಆ ವ್ಯಕ್ತಿಯ ಒಂದು ತೀರ ನಿಕಟವಾದಂತಹ ಪರಿಚಯವೇ ಸಾಧ್ಯವಾಗಿಬಿಟ್ರೆ ಬಹಳ ಒಳ್ಳೆಯದೇ ನಿಜ. ಆದರೂ ಕೊನೆಗೂ ನನಗೆ ಈಗ ಅನ್ಸತ್ತೆ, ಅದು ಬೇರೆ ಬೇರೆ ರೀತಿಯಲ್ಲಿ ಕೂಡ ನಮ್ಮ ಒಂದು ಕಲ್ಪನೆ ನಾವು ಕೆದರ್ತಾ ಹೋದರೆ ಆ ವ್ಯಕ್ತಿತ್ವನ ನಾವು ಬೇರೆ ಬೇರೆ ರೀತಿಯಲ್ಲಿ ಹೀರ್ಕೋಬಹುದು ಅಂತ ಅನ್ಸುತ್ತೆ. ಹೀಗೆ ನಾನು ಹೀರ್ಕೊಂಡದ್ದು, ಬೇರೆ ಬೇರೆ ರೀತಿಯಲ್ಲಿ ಆ ಕಲ್ಪನೆಯಲ್ಲಿ ಹೀರ್ಕೊಂಡದ್ದು. ಆ ನಾಟಕವನ್ನು ಬೆಂಗಳೂರಿನಲ್ಲಿ ಒಂದು ಪ್ರದರ್ಶನ ಆದಾಗ ಕುವೆಂಪು ಅವರ ಮಗಳು ಶ್ರೀಮತಿ ಇಂದುಕಲಾ ಸುರೇಂದ್ರ ಅವರು ಬಂದು ನಾಟಕವನ್ನು ನೋಡಿದ್ರು. ನನಗೆ ಅವರ ಪರಿಚಯ ಇಲ್ಲ, ಅಂದರೆ ಅವರ ಹೆಸರು ಗೊತ್ತಿತ್ತಷ್ಟೇ. ಅವರು ಒಂದು ದೂರವಾಣಿ ಕರೆಯಲ್ಲಿ 4 ದಿನ ಆದಮೇಲೆ ಹೇಳಿದ್ರು, ಹೇಳ್ತಾ ಒಂದು ಮಾತು ಹೇಳಿದ್ರು, ಹೀಗೆ ನಮ್ಮ ಮನೆಯಲ್ಲಿ ನಿಮ್ಮನ್ನು ಯಾವತ್ತೂ ಕಂಡಿಲ್ಲ ನಮ್ಮ ತಂದೆ ಜೊತೆಗೆ, ಆದರೆ ನೀವು ಪಾತ್ರ ಮಾಡಿದಾಗ ನಾನು ನೋಡ್ತಾ ಕೂತಿದ್ದೆ, ಮಧ್ಯದಲ್ಲಿ ಯಾವುದೋ ಒಂದು ಕ್ಷಣದಲ್ಲಿ ನೀವು ಎದ್ದು ಹೀಗೆ ಹೊರಟ್ರಿ, ನಾನು ಅಂದರೆ ಆಕೆ ಮಗಳು ಅರ್ಧ ಸೀಟಿಂದ ಹೀಗೆ ಎದ್ದುಬಿಟ್ಟು, ಅಣ್ಣ ಇದೇನು ಹೊರಟ್ರಿ ಅಣ್ಣ ಅಂತ ಕೇಳ್ಬಿಡ್ಬೇಕು, ಯಾಕಪ್ಪ ಎದ್ರಿ ಇವರು ಅಂದ್ಕೊಂಡು ಅರ್ಧ ಸೀಟಿಂದ ಹೀಗೆ ಎದ್ದುಬಿಟ್ಟೆ ನಾನು, ಅಣ್ಣ ಅಂತ ಕೂಗ್ಬಿಡಬೇಕಾಗಿತ್ತು. ಹಾಗೆ ತಕ್ಷಣ ಓ ಇದು ನಾಟಕ, ಇದು ಸಿಂಹ ಪಾತ್ರ ಮಾಡ್ತಿರೋರು ಅಂತ ಅನಿಸಿ ಆಮೇಲೆ ಕೂತ್ಕೊಂಡೆ ನಾನು ಅಂದರು. ನನಗೆ ಬಹಳ ಇದು ನನ್ನ ಹೃದಯವನ್ನು ತಟ್ಟಿಬಿಡ್ತು. ನಿಜವಾಗಲೂ ಹೀಗೆ ಅಂದರೆ ಕುವೆಂಪು ಅವರ ಮಗಳಿಗೆ ಆ ಕ್ಷಣದಲ್ಲಿ, ಕುವೆಂಪು ಅವರು ಬದುಕಿದ್ದಾಗ ಆ ಕ್ಷಣದಲ್ಲಿ ರಂಗದ ಮೇಲೆ ಒಬ್ಬ ನಟನನ್ನು ನೋಡಿದಾಗ ಅವನು ನಮ್ಮ ತಂದೆ ಹಾಗೆ ತೀರ ಹಾಗೆ ಅಂತ ಅನ್ನಿಸ್ತಲ್ಲ, ಆ ಒಂದು ಕ್ಷಣ ಅದು ಸಾಧ್ಯವಾಗಿದ್ದು ನನ್ನ ಭಾಗ್ಯ ಅನ್ಕೋತೀನಿ.
0: ಇಂದಿನ ರತ್ನಭಂಡಾರದಲ್ಲಿ ನಿರ್ದೇಶಕ ಸಿಆರ್ ಸಿಂಹ ಅವರ ಮಾತುಗಳನ್ನು ಕೇಳಿದಿರಿ. ಕನ್ನಡ ರತ್ನಭಂಡಾರ ಕಾರ್ಯಕ್ರಮದ ಪ್ರಸ್ತುತಿ ಬಿಕೆ ಸುಮತಿ, ಪರಿಕಲ್ಪನೆ ಡಾಕ್ಟರ್ ಎಎಸ್ ಶಂಕರ ನಾರಾಯಣ.
2: ಸರ್ವೋದಯವಾಗಲಿ ಸರ್ವರಲಿ.
3: ಸಿಆರ್ ಸಿಂಹ ಅವರ ಧ್ವನಿಯನ್ನು ಈ ದಿನ ಸಂಜೆ ಕನ್ನಡ ರತ್ನಭಂಡಾರ ಕಾರ್ಯಕ್ರಮದ ಮರು ಪ್ರಸಾರದಲ್ಲಿ ಆಲಿಸುವಿರಿ. ಸಮಯ 7:21. ಪ್ರತಿ ಮೌನಕ್ಕೂ ಮಾತನ್ನ ಕೊಡುವಂತಹ, ಪ್ರತಿಯೊಂದು ನೆನಪಿಗೂ ರಾಗವನ್ನ ತುಂಬುವಂತಹ ಸುಂದರ ಕಾವ್ಯ ಯಾನ ಭಾವಗೀತೆಗಳು. ಇಂದಿನ ಭಾವಗೀತೆಗಳ ಕಾರ್ಯಕ್ರಮಕ್ಕೆ ನಮ್ಮೆಲ್ಲ ಶ್ರೋತೃ ಬಾಂಧವರಿಗೆ ಪ್ರೀತಿಯ ಸ್ವಾಗತ ಸುಸ್ವಾಗತ.

ಕೆಎಸ್ ನರಸಿಂಹಸ್ವಾಮಿ ಅವರು ರಚಿಸಿರುವಂತಹ ಗೀತೆಯನ್ನು ಆಲಿಸಿದಿರಿ ಎಚ್ ಕೆ ನಾರಾಯಣ ಅವರ ಧ್ವನಿಯಲ್ಲಿ. ಮುಂದೆ ಕೇಳೋಣ ಕಾಳಿಂಗರಾವ್, ಮೋಹನ್ ಕುಮಾರಿ ಹಾಗೂ ಸಂಗಡಿಕರ ಧ್ವನಿಯಲ್ಲಿ ಇರುವಂತಹ ಈ ಒಂದು ಭಾವಗೀತೆಯನ್ನು.

0: ಮೊದಲಿಗೆ ಇದು ನಕಲಿ ಎಂದುಕೊಂಡೆ, ಆದರೆ 50,000 ದೊರೆಯಿತು. ನೀವು ಪ್ರಯತ್ನಿಸಿ ನೋಡಿ. ಪ್ರಯತ್ನ ಮಾಡ್ತೀನಿ. ಓ ಹೌದು, 1,000 ಅಕೌಂಟ್ಗೆ ಬಂತು. ಗಿರಿಶಣ್ಣ ಇಲ್ಲಿ ನೋಡು, ಈ ಲಿಂಕ್ ಅಲ್ಲಿ ಸರಳವಾದ ಪ್ರಶ್ನೆಗಳು ಸರಿ ಉತ್ತರಕ್ಕೆ 1,000 ಬರ್ತಾ ಇದೆ.
1: ನಂಗೂ ಬಂತು, ನಾನು ಅದನ್ನೇ ಮಾಡ್ತಾ ಇದ್ದೀನಿ.
0: 7ನೇ ಪ್ರಶ್ನೆಗೆ ಅಕೌಂಟ್ ನಂಬರು, ಪಾನ್ ನಂಬರು, ಆಧಾರ್ ನಂಬರು ಎಲ್ಲಾ ಕೇಳ್ತಾ ಇದೆ. ಇರು, ಹಾಕ್ ನೋಡ್ತೀನಿ.
2: ಅಯ್ಯೋ ಮಕ್ಕಳೇ, ತಡೀರಿ ತಡೀರಿ, 1 ನಿಮಿಷ ಹಾಕ್ಬಿಡಿ. ಪ್ಯಾನ್ ಆಧಾರ್ ಕೇಳ್ತಾ ಇದಾರೆ ಅಂದ್ರೆ ಏನೋ ಮೋಸ ಅನ್ಸುತ್ತೆ. ತಕ್ಷಣ ಲಿಂಕ್ ಕ್ಲೋಸ್ ಮಾಡಿ. ಮೊದಲು ದುಡ್ಡಿನ ಆಸೆ ತೋರಿಸಿ, ಆಮೇಲೆ ನಮ್ ಖಾತೆಯಲ್ಲಿರೋ ಎಲ್ಲ ಹಣ ಖಾಲಿ ಮಾಡ್ಬಿಡ್ತಾರೆ.
0: ಹೌದಾ?
1: ಈಗ್ಲೇ ಕ್ಲೋಸ್ ಮಾಡ್ಬಿಡ್ತೀನಿ.
3: ಎಚ್ಚರ. ದುಡ್ಡಿನ ಆಮಿಷಕ್ಕೆ ಬಲಿಯಾಗಿ ಮೋಸದ ಲಿಂಕ್ ತೆರೆದು ಹಣ ಕಳೆದುಕೊಳ್ಳಬೇಡಿ, ಅದು ಸೈಬರ್ ಮೋಸದ ಜಾಲವಿರಬಹುದು.
4: ಭಾವಗೀತೆಗಳ ಕಾರ್ಯಕ್ರಮ ರಾಷ್ಟ್ರೀಯ ವಾರ್ತೆಗಳ ನಂತರ ಮುಂದುವರಿಯುವುದು. 7:35 ಸರಿಯಾಗಿ ಕೇಳಿ ಕನ್ನಡದಲ್ಲಿ ರಾಷ್ಟ್ರೀಯ ವಾರ್ತೆಗಳನ್ನು.

ಆಕಾಶವಾಣಿ ವಾರ್ತೆಗಳು, ಓದುತ್ತಿರುವವರು ಗಿರೀಶ್ ಮೇರ್ವೆ. ಮುಖ್ಯಾಂಶಗಳು: ತೆರಿಗೆ ವಂಚನೆ ಪ್ರಕರಣದಲ್ಲಿ ಶಿಕ್ಷೆಯ ನಿರ್ಧಾರ, ನ್ಯಾಯಾಂಗದ ವಿವೇಚನೆಗೆ ಜಿಎಸ್ಟಿ ಮಂಡಳಿ ನಿರ್ಧಾರ. ನವದೆಹಲಿಯಲ್ಲಿಂದು ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಕುರಿತ ಸಮಾವೇಶದ ಸಮಾರೋಪ ಸಮಾರಂಭದಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಭಾಗಿ. ತಾಂತ್ರಿಕ ಕ್ಷೇತ್ರದ ಸಾಧನೆಗಾಗಿ ಭಾರತೀಯ ಮೂಲದ ಸತ್ಯ ನಾಡೆಲ್ಲ ಅವರಿಗೆ ಅಮೆರಿಕದ ಅತ್ಯುನ್ನತ ಪ್ರಶಸ್ತಿ. ಆರ್ಕ್ಟಿಕ್ ಓಪನ್ ಬ್ಯಾಡ್ಮಿಂಟನ್ ಮಹಿಳೆಯರ ಸಿಂಗಲ್ಸ್ ವಿಭಾಗದ ಕ್ವಾರ್ಟರ್ ಫೈನಲ್ಗೆ ಪಿವಿ ಸಿಂಧು ಲಗ್ಗೆ. ವಾರ್ತೆಗಳ ವಿವರ: ಜಿಎಸ್ಟಿ ಮಂಡಳಿಯು ತೆರಿಗೆ ಅಧಿಕಾರಿಗಳ ಬಂಧನದ ಅಧಿಕಾರವನ್ನು ರದ್ದುಗೊಳಿಸಿದೆ ಮತ್ತು ಕಾನೂನು ಕ್ರಮ ಜರುಗಿಸಲು ಇರುವ ಆರ್ಥಿಕ ಮಿತಿಯನ್ನು 1 ಕೋಟಿ ರೂಪಾಯಿಗಳಿಂದ 5 ಕೋಟಿ ರೂಪಾಯಿಗಳಿಗೆ ಹೆಚ್ಚಿಸಿದೆ. ದಂಡ, ಜೈಲು ಶಿಕ್ಷೆ ಅಥವಾ ಇವೆರಡನ್ನೂ ಒಳಗೊಂಡಿರುವ ಶಿಕ್ಷೆಯ ನಿರ್ಧಾರವನ್ನು ಪ್ರತಿ ಪ್ರಕರಣದಲ್ಲೂ ನ್ಯಾಯಾಂಗದ ವಿವೇಚನೆಗೆ ಬಿಡಲಾಗಿದೆ. ತಡವಾಗಿ ರಿಟರ್ನ್ಸ್ ಸಲ್ಲಿಸುವ, ತಪ್ಪು ಮಾಡುವ ಅಥವಾ ಪಾವತಿಯಲ್ಲಿ ವಿಳಂಬ ಮಾಡುವ ತೆರಿಗೆದಾರರು ಬಾಕಿ ವಸೂಲಾತಿ, ಬಡ್ಡಿ ಮತ್ತು ಅದಕ್ಕೆ ಅನುಗುಣವಾದ ದಂಡವನ್ನು ಎದುರಿಸಬೇಕಾಗುತ್ತದೆ. ನವದೆಹಲಿಯಲ್ಲಿ ನಿನ್ನೆ ನಡೆದ ಜಿಎಸ್ಟಿ ಮಂಡಳಿಯ ಸಭೆಯ ನಂತರ ಸುದ್ದಿಗೋಷ್ಠಿ ಉದ್ದೇಶಿಸಿ ಮಾತನಾಡಿದ ಕೇಂದ್ರ ಹಣಕಾಸು ಸಚಿವೆ ನಿರ್ಮಲಾ ಸೀತಾರಾಮನ್, ಸಭೆಯಲ್ಲಿ ಯಾವುದೇ ದರ ಬದಲಾವಣೆ ಮಾಡಲಾಗಿಲ್ಲ ಮತ್ತು ದರ ರಚನೆಯು ಈಗ ಅಂತಿಮಗೊಂಡಿದೆ ಎಂದು ತಿಳಿಸಿದ್ದಾರೆ. 10,000 ರೂಪಾಯಿ ಅಥವಾ ಅದಕ್ಕಿಂತ ಕಡಿಮೆ ಮೊತ್ತದ ಪ್ರಕರಣಗಳಿಗೆ ನೋಟಿಸ್ಗಳನ್ನು ಜಾರಿಗೊಳಿಸಲಾಗುವುದಿಲ್ಲ ಎಂದು

ಅವರು ತಿಳಿಸಿದ್ದಾರೆ. ಪ್ರಧಾನಿ ನರೇಂದ್ರ ಮೋದಿ ಇಂದು ನವದೆಹಲಿಯಲ್ಲಿ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಕುರಿತಾದ ಇಲಾಖಾ ಸಮಾವೇಶದ ಸಮಾರೋಪ ಸಮಾರಂಭದಲ್ಲಿ ಭಾಗವಹಿಸಲಿದ್ದಾರೆ. ನಿನ್ನೆ ಆರಂಭವಾದ ಈ ಎರಡು ದಿನಗಳ ಸಮಾವೇಶದಲ್ಲಿ ಎಲ್ಲ ರಾಜ್ಯಗಳ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ವಲಯಕ್ಕೆ ಸಂಬಂಧಿಸಿದ ರಾಜಕೀಯ ನಾಯಕರು ಮತ್ತು ಅಧಿಕಾರಿಗಳು ಪಾಲ್ಗೊಂಡಿದ್ದಾರೆ. ಸಹಕಾರಿ ಒಕ್ಕೂಟ ವ್ಯವಸ್ಥೆಯನ್ನು ಬಲಪಡಿಸಲು, ರಾಷ್ಟ್ರೀಯ ಆದ್ಯತೆಗಳ ಬಗ್ಗೆ ಸಾಮೂಹಿಕ ಜವಾಬ್ದಾರಿಯ ಭಾವನೆಯನ್ನು ಬೆಳೆಸಲು ಮತ್ತು ಕೇಂದ್ರ ಹಾಗೂ ರಾಜ್ಯಗಳ ನಡುವಿನ ನಿಕಟ ಸಹಯೋಗದ ಮೂಲಕ ಫಲಿತಾಂಶಗಳನ್ನು ತ್ವರಿತಗೊಳಿಸಲು ಪ್ರಧಾನಿಯವರು ರೂಪಿಸಿರುವ ಇಲಾಖಾ ಸಮಾವೇಶಗಳ ಸರಣಿಯಲ್ಲಿ ಇದು ಎರಡನೆಯದಾಗಿದೆ. ಈ ಸಮಾವೇಶವು ಪೋಷಣೆ, ಆರಂಭಿಕ ಶಿಕ್ಷಣ, ಮಕ್ಕಳ ರಕ್ಷಣೆ ಹಾಗೂ ಮಹಿಳೆಯರ ಸುರಕ್ಷತೆ ಮತ್ತು ಸಬಲೀಕರಣ ಸೇರಿದಂತೆ ನಾಲ್ಕು ಪ್ರಮುಖ ವಿಷಯಗಳ ಮೇಲೆ ಗಮನಹರಿಸುತ್ತಿದೆ. ಇಲಾಖಾ ಸಮಾವೇಶದ ಈ ಮಾದರಿಯು ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳ ಪಾಲುದಾರರನ್ನು ಒಂದೆಡೆ ಸೇರಿಸುತ್ತದೆ. ಇದು ವಲಯವಾರು ಆದ್ಯತೆಗಳ ಕುರಿತು ಚರ್ಚಿಸಲು, ಉತ್ತಮ ಕಾರ್ಯವಿಧಾನಗಳನ್ನು ಹಂಚಿಕೊಳ್ಳಲು, ಅನುಷ್ಠಾನದ ಸವಾಲುಗಳನ್ನು ಪರಿಹರಿಸಲು ಹಾಗೂ ಉತ್ತಮ ಆಡಳಿತ ಮತ್ತು ಸೇವಾ ವಿತರಣೆಗಾಗಿ ಕಾಲಮಿತಿಯ ಕ್ರಮಗಳ ಕುರಿತು ಒಮ್ಮತ ಮೂಡಿಸಲು ವೇದಿಕೆಯಾಗಿದೆ. ಭಾರತೀಯ ಮೂಲದ ಮೈಕ್ರೋಸಾಫ್ಟ್ ಸಿಇಒ ಸತ್ಯ ನಾಡೆಲ್ಲಾ ಸೇರಿದಂತೆ ಅಮೆರಿಕದ ಆರು ಪ್ರಮುಖ ತಂತ್ರಜ್ಞಾನ ಪ್ರವರ್ತಕರಿಗೆ ವೈಜ್ಞಾನಿಕ ಸಾಧನೆ ಮತ್ತು ತಾಂತ್ರಿಕ ನಾವೀನ್ಯತೆಗಾಗಿ ಅಮೆರಿಕದ ಅತ್ಯುನ್ನತ ಪ್ರಶಸ್ತಿಗಳನ್ನು ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಪ್ರದಾನ ಮಾಡಿದ್ದಾರೆ. ಸತ್ಯ ನಾಡೆಲ್ಲಾ ಮತ್ತು ಡೆಲ್ ಟೆಕ್ನಾಲಜೀಸ್ ಸಂಸ್ಥಾಪಕ ಮೈಕೆಲ್ ಡೇಲ್ ಅವರಿಗೆ ರಾಷ್ಟ್ರೀಯ ತಂತ್ರಜ್ಞಾನ ಮತ್ತು ನಾವೀನ್ಯತೆ ಪದಕವನ್ನು ಅಮೆರಿಕ ಅಧ್ಯಕ್ಷರು ಪ್ರದಾನ ಮಾಡಿದರು. ಇದೇ ವೇಳೆ ಖ್ಯಾತ ಉದ್ಯಮಿ ಎಲಾನ್ ಮಸ್ಕ್, ಗೂಗಲ್ ಸಹ ಸಂಸ್ಥಾಪಕ ಸೆರ್ಗೆ ಬ್ರಿನ್, ಎನ್ವಿಡಿಯಾ ಸಿಇಒ ಜೆನ್ಸನ್ ಹುವಾಂಗ್ ಮತ್ತು ಎಎಂಡಿ ಸಿಇಒ ಲಿಸಾ ಸು ಅವರು ರಾಷ್ಟ್ರೀಯ ವಿಜ್ಞಾನ ಪದಕಕ್ಕೆ ಭಾಜನರಾದರು. ಕ್ಲೌಡ್ ಕಂಪ್ಯೂಟಿಂಗ್ ಯುಗಕ್ಕೆ ಮೈಕ್ರೋಸಾಫ್ಟ್ ಅನ್ನು ಪುನರುಜ್ಜೀವನಗೊಳಿಸುವ ಮತ್ತು ಸುಧಾರಿತ ಕೃತಕ ಬುದ್ಧಿಮತ್ತೆಯ ಅಭಿವೃದ್ಧಿ ಹಾಗೂ ಜಾಗತಿಕ ನಿಯೋಜನೆಯನ್ನು ಬೆಂಬಲಿಸುವ ಸಾಮರ್ಥ್ಯವಿರುವ ಮೂಲಸೌಕರ್ಯವನ್ನು ನಿರ್ಮಿಸುವಲ್ಲಿ ಸತ್ಯ ನಡೆಲ್ಲಾ ಅವರ ನಾಯಕತ್ವವನ್ನು ಈ ಪ್ರಶಸ್ತಿ ಗುರುತಿಸಿದೆ. ಈ ವಾರ್ತೆಗಳನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.

ಜನಸೇವೆಯಿಂದ ದೇಶಸೇವೆ ಎಂಬ ಮಂತ್ರದಡಿ ಹಾಗೂ ಜನರ ಏಳಿಗೆಯ ಅಚಲ ಬದ್ಧತೆಯೊಂದಿಗೆ ಕೂಡಿರುವ ಸಾರ್ವಜನಿಕ ಸೇವೆಯ 25 ವರ್ಷಗಳ ಪಯಣವನ್ನು ಪ್ರಧಾನಿ ನರೇಂದ್ರ ಮೋದಿ ಪೂರೈಸಿದ್ದಾರೆ. ಸೇವೆ ಮತ್ತು ಸುಶಾಸನದ ದೂರದೃಷ್ಟಿಯೊಂದಿಗೆ ಸರ್ಕಾರ 2047 ವೇಳೆಗೆ ವಿಕಸಿತ ಭಾರತ ಗುರಿ ಸಾಧನೆಯತ್ತ ಸಾಗುತ್ತಿದೆ. ಅದರ ಭಾಗವಾಗಿ ಹಲವು ವಲಯಗಳಲ್ಲಿ ಕೈಗೊಂಡ ಮಹತ್ವದ ಸುಧಾರಣೆಗಳ ಕುರಿತ ಸರಣಿಯನ್ನು ಆಕಾಶವಾಣಿ ಪ್ರಸಾರ ಮಾಡುತ್ತಿದೆ. ಇಂದಿನ ಆವೃತ್ತಿಯಲ್ಲಿ ತ್ರಿವಳಿ ತಲಾಖ್ ಕುರಿತ ಒಂದು ವರದಿ ಇಲ್ಲಿದೆ. ಈ ಹಿಂದೆ ಭಾರತದಲ್ಲಿ ಒಂದೇ ಪದವನ್ನು 3 ಬಾರಿ ಉಚ್ಚರಿಸುವ ಮೂಲಕ ಸೂಚನೆಯಿಲ್ಲದೆ, ಕಾರಣವಿಲ್ಲದೆ ಮತ್ತು ನಂತರ ಯಾವುದೇ ಮಾರ್ಗವಿಲ್ಲದೆ ಮುಸ್ಲಿಂ ಮಹಿಳೆಯಿಂದ ವಿಚ್ಛೇದನ ಪಡೆಯಬಹುದು ಎಂದಾಗಿತ್ತು. ಮುಸ್ಲಿಂ ಮಹಿಳಾ ವಿವಾಹ ಹಕ್ಕುಗಳ ರಕ್ಷಣೆ ಕಾಯ್ದೆ 2019 ತ್ರಿವಳಿ ತಲಾಖ್ ಅನ್ನು ರದ್ದುಗೊಳಿಸಿತು. ಅಲ್ಲದೆ 3 ವರ್ಷಗಳವರೆಗೆ ಜೈಲು ಶಿಕ್ಷೆ ಮತ್ತು ದಂಡವನ್ನು ವಿಧಿಸುವ ಅಪರಾಧವೆಂದು ಘೋಷಿಸಿತು. ಇದು ಮಹಿಳೆಯರಿಗೆ ಜೀವನಾಧಾರ ಭತ್ಯೆ ಮತ್ತು ಅಪ್ರಾಪ್ತ ಮಕ್ಕಳ ಪಾಲನೆಯ ಹಕ್ಕನ್ನು ನೀಡಿತು. ಸಂವಿಧಾನದ ಖಾತರಿಯು ಪ್ರತಿಯೊಬ್ಬ ಭಾರತೀಯ ಮಹಿಳೆಗೆ ಅವಳ ನಂಬಿಕೆ ಏನೇ ಇರಲಿ ಸಮಾನವಾಗಿ ಸೇರಿದ್ದಾಗಿದೆ ಎಂಬ ಪ್ರಧಾನಿ ನರೇಂದ್ರ ಮೋದಿಯವರ ನಿಲುವನ್ನು ಈ ಸುಧಾರಣೆಯು ಹೊಂದಿತ್ತು. ಕಾಯ್ದೆ ಜಾರಿಗೆ ಬಂದ 1 ವರ್ಷದೊಳಗೆ ವರದಿಯಾದ ಪ್ರಕರಣಗಳಲ್ಲಿ 82% ಕುಸಿತವನ್ನು ಅಧಿಕೃತ ದತ್ತಾಂಶ ದಾಖಲಿಸಿದೆ. ನ್ಯಾಷನಲ್ ಟೆಸ್ಟಿಂಗ್ ಏಜೆನ್ಸಿ NTA UGC NET December 2026 ಪರೀಕ್ಷೆಗೆ ನೋಂದಣಿ ಪ್ರಕ್ರಿಯೆಯನ್ನು ಪ್ರಾರಂಭಿಸಿದೆ. ಅರ್ಹ ಅಭ್ಯರ್ಥಿಗಳು UGCNET.NTA.NIC.IN ವೆಬ್ಸೈಟ್ ಮೂಲಕ ಜೂನಿಯರ್ ರಿಸರ್ಚ್ ಫೆಲೋಶಿಪ್, ಸಹಾಯಕ ಪ್ರಾಧ್ಯಾಪಕ ಹುದ್ದೆ ಹಾಗೂ PhD ಪ್ರವೇಶಕ್ಕಾಗಿ ಆನ್ಲೈನ್ನಲ್ಲಿ ಅರ್ಜಿ ಸಲ್ಲಿಸಬಹುದು. ಅರ್ಜಿ ಸಲ್ಲಿಸಲು ಈ ತಿಂಗಳ 28 ಕೊನೆಯ ದಿನವಾಗಿದೆ. ಈ ಪರೀಕ್ಷೆಯು December 14-19 ನಡುವೆ ನಡೆಯಲಿದೆ. ಭಾರತ ಮತ್ತು ರಷ್ಯಾ ಅಸ್ತಿತ್ವದಲ್ಲಿರುವ ಸೇನಾ ತಾಂತ್ರಿಕ ಸಹಕಾರ ಹಾಗೂ ರಕ್ಷಣಾ ಕ್ಷೇತ್ರದಲ್ಲಿ ಸಹ ಉತ್ಪಾದನೆ ಮತ್ತು ಸಹ ಅಭಿವೃದ್ಧಿ ಉಪಕ್ರಮಗಳನ್ನು ಮತ್ತಷ್ಟು ಬಲಪಡಿಸುವ ಕುರಿತು ಚರ್ಚೆ ನಡೆಸಿವೆ. ನವದೆಹಲಿಯಲ್ಲಿ ನಡೆದ ಭಾರತ ರಷ್ಯಾ ಸೇನಾ ತಾಂತ್ರಿಕ ಸಹಕಾರ ಮತ್ತು ರಕ್ಷಣೆ ಕೈಗಾರಿಕೆ ಕುರಿತ ಅಂತರ್ ಸರ್ಕಾರಿ ಆಯೋಗದ 24ನೇ ಕಾರ್ಯಕಾರಿ ಸಮಿತಿ ಸಭೆಯ ಉದ್ಘಾಟನಾ ಅಧಿವೇಶನದಲ್ಲಿ ಈ ಚರ್ಚೆ ನಡೆಯಿತು. ರಕ್ಷಣಾ ಉತ್ಪಾದನೆ ಕಾರ್ಯದರ್ಶಿ ಸಂಜೀವ್ ಕುಮಾರ್ ಮತ್ತು ರಷ್ಯಾದ ಸೇನಾ ತಾಂತ್ರಿಕ ಸಹಕಾರದ ಫೆಡರಲ್ ಸೇವೆಯ ಪ್ರಥಮ ಉಪನಿರ್ದೇಶಕ ಆಂಡ್ರೇ ಎ ಬಾಯ್ಸ್ಟೋವ್ ಅವರು ಸಭೆಯ ಸಹ ಅಧ್ಯಕ್ಷತೆ ವಹಿಸಿದ್ದರು. ಉಭಯ ದೇಶಗಳ ಹಿರಿಯ ಅಧಿಕಾರಿಗಳು ಸಭೆಯಲ್ಲಿ ಪಾಲ್ಗೊಂಡಿದ್ದರು. 2047 ವೇಳೆಗೆ ವಿಕಸಿತ ಭಾರತ ನಿರ್ಮಾಣದ ಗುರಿಗೆ ಯುವಜನರು ತಮ್ಮ ಕೌಶಲ್ಯ, ಸೃಜನಶೀಲತೆ ಮತ್ತು ನಾವೀನ್ಯತೆಯ ಸಾಮರ್ಥ್ಯವನ್ನು ಬಳಸಿಕೊಂಡು ಕೊಡುಗೆ ನೀಡಬೇಕು ಎಂದು ಕೇಂದ್ರ ವಾರ್ತಾ ಮತ್ತು ಪ್ರಸಾರ ಖಾತೆ ರಾಜ್ಯ ಸಚಿವ ಡಾಕ್ಟರ್ ಎಲ್ ಮುರುಗನ್ ಸಲಹೆ ನೀಡಿದ್ದಾರೆ. ನೋಯ್ಡಾದ ಸಂಸ್ಥೆಯೊಂದರಲ್ಲಿ ವಿದ್ಯಾರ್ಥಿಗಳು ಮತ್ತು ಕಲಿಕಾರ್ಥಿಗಳನ್ನು ಉದ್ದೇಶಿಸಿ ಮಾತನಾಡಿದ ಅವರು, ಗುಣಮಟ್ಟದ ಶಿಕ್ಷಣ, ಕೌಶಲ್ಯ ಅಭಿವೃದ್ಧಿ, ನಿರಂತರ ಕಲಿಕೆ

0: ಮತ್ತು ಉದ್ಯಮಶೀಲತೆ ಯುವಜನರಿಗೆ ಹೊಸ ಅವಕಾಶಗಳನ್ನು ಸದುಪಯೋಗಪಡಿಸಿಕೊಳ್ಳಲು ನೆರವಾಗಲಿದೆ ಎಂದರು. ಶಿಕ್ಷಣವನ್ನು ಕೌಶಲ್ಯ, ತಂತ್ರಜ್ಞಾನ, ಸಂಶೋಧನೆ, ಉದ್ಯಮಶೀಲತೆ ಮತ್ತು ಉದ್ಯೋಗದೊಂದಿಗೆ ಸಂಪರ್ಕಿಸುವ ವ್ಯವಸ್ಥೆ ಅಗತ್ಯವಿದೆ ಎಂದು ಸಚಿವ ಡಾಕ್ಟರ್ ಎಲ್ ಮುರುಗನ್ ಅಭಿಪ್ರಾಯಪಟ್ಟರು. ಆರ್ಕ್ಟಿಕ್ ಓಪನ್ ಸೂಪರ್ 500 ಬ್ಯಾಡ್ಮಿಂಟನ್ ಪಂದ್ಯಾವಳಿಯಲ್ಲಿ 2 ಬಾರಿಯ ಒಲಿಂಪಿಕ್ಸ್ ಪದಕ ವಿಜೇತೆ ಪಿವಿ ಸಿಂಧು ಮಹಿಳೆಯರ ಸಿಂಗಲ್ಸ್ ವಿಭಾಗದಲ್ಲಿ ಕ್ವಾರ್ಟರ್ ಫೈನಲ್ ಪ್ರವೇಶಿಸಿದ್ದಾರೆ. ಫಿನ್ಲ್ಯಾಂಡ್ನ ವಾಂಟಾದಲ್ಲಿ ನಡೆದ 2ನೇ ಸುತ್ತಿನ ಪಂದ್ಯದಲ್ಲಿ ಸಿಂಧು ಜಪಾನ್ನ ರಿಕೋ ಗುಂಜಿ ಅವರನ್ನು 21-15, 21-15 ನೇರ ಸೆಟ್ಗಳಿಂದ ಸೋಲಿಸಿದರು. 6ನೇ ಶ್ರೇಯಾಂಕದ ಸಿಂಧು ಮುಂದಿನ ಸುತ್ತಿನಲ್ಲಿ ಅಗ್ರ ಶ್ರೇಯಾಂಕದ ಥಾಯ್ಲೆಂಡ್ನ ಮಾಜಿ ವಿಶ್ವ ಚಾಂಪಿಯನ್ ರಟ್ಚಾನೋಕ್ ಇಂತಾನಾನ್ ಅವರನ್ನು ಎದುರಿಸಲಿದ್ದಾರೆ. ಸಿಂಗಲ್ಸ್ ವಿಭಾಗದಲ್ಲಿ ಭಾರತದ ತರುಣ್ ಮನ್ನೆಪಳ್ಳಿ, ಕಿದಂಬಿ ಶ್ರೀಕಾಂತ್ ಹಾಗೂ ತನ್ವಿ ಶರ್ಮಾ ಸೋಲು ಕಂಡು ಪಂದ್ಯಾವಳಿಯಿಂದ ಹೊರಬಿದ್ದಿದ್ದಾರೆ. ಪುರುಷರ ಡಬಲ್ಸ್ನಲ್ಲಿ ಇಂದು ಕೃಷ್ಣ ಪ್ರಸಾದ್ ಗರಗ ಮತ್ತು ಪೃಥ್ವಿ ಕೃಷ್ಣಮೂರ್ತಿ ರಾಯ್ ಜೋಡಿ ಇಂಗ್ಲೆಂಡ್ನ ಆಲಿವರ್ ಬಟ್ಲರ್ ಮತ್ತು ಸ್ಯಾಮ್ಯುಯಲ್ ಜೋನ್ಸ್ ಅವರನ್ನು ಎದುರಿಸಲಿದೆ. 5 ಪಂದ್ಯಗಳ T20 ಕ್ರಿಕೆಟ್ ಅಂತಾರಾಷ್ಟ್ರೀಯ ಸರಣಿಯ 2ನೇ ಪಂದ್ಯದಲ್ಲಿ ಭಾರತ ಇಂದು ರಾಂಚಿಯಲ್ಲಿ ವೆಸ್ಟ್ ಇಂಡೀಸ್ ತಂಡವನ್ನು ಎದುರಿಸಲಿದೆ. ಪಂದ್ಯ ಭಾರತೀಯ ಕಾಲಮಾನದ ಪ್ರಕಾರ ಸಂಜೆ 7 ಗಂಟೆಗೆ ಆರಂಭವಾಗಲಿದೆ. ಆರಂಭಿಕ ಪಂದ್ಯದಲ್ಲಿ ನಾಯಕ ಶ್ರೇಯಸ್ ಅಯ್ಯರ್ ಅವರ ಶತಕದ ನೆರವಿನಿಂದ ಗೆಲುವು ಸಾಧಿಸಿರುವ ಭಾರತ ಸರಣಿಯಲ್ಲಿ 1-0 ಅಂತರದ ಮುನ್ನಡೆ ಸಾಧಿಸಿದೆ. ಸೌದಿ ಅರೇಬಿಯಾದ ರಿಯಾದ್ನ ಅಭಾ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ಮತ್ತು ಕಿಂಗ್ ಖಾಲಿದ್ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣಗಳನ್ನು ಗುರಿಯಾಗಿಸಿಕೊಂಡು ಕಳೆದ ಕೆಲವು ದಿನಗಳಲ್ಲಿ ನಡೆದ ದಾಳಿಗಳನ್ನು ಭಾರತ ಖಂಡಿಸಿದೆ. ಈ ದಾಳಿಗಳಲ್ಲಿ ನಾಗರಿಕರು ಮೃತಪಟ್ಟಿದ್ದಾರೆ ಮತ್ತು ಗಾಯಗೊಂಡಿದ್ದಾರೆ. ದಾಳಿಗಳಲ್ಲಿ ನಾಗರಿಕ ಮೂಲಸೌಕರ್ಯಗಳನ್ನು ಗುರಿಯಾಗಿಸುವುದು ಸಂಪೂರ್ಣವಾಗಿ ಸ್ವೀಕಾರಾರ್ಹವಲ್ಲ ಮತ್ತು ಪ್ರೀತಿಪಾತ್ರರನ್ನು ಕಳೆದುಕೊಂಡ ಕುಟುಂಬಗಳಿಗೆ ಭಾರತ ತೀವ್ರ ಸಂತಾಪ ವ್ಯಕ್ತಪಡಿಸುತ್ತದೆ. ಅಲ್ಲದೆ ಸೌದಿ ಅರೇಬಿಯಾದ ಜನತೆ ಮತ್ತು ಸರ್ಕಾರದ ಬೆಂಬಲಕ್ಕೆ ಭಾರತ ನಿಂತಿದೆ ಎಂದು ವಿದೇಶಾಂಗ ವ್ಯವಹಾರಗಳ ಸಚಿವಾಲಯ ಹೇಳಿದೆ. ಈಗ ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ತೆರಿಗೆ ವಂಚನೆ ಪ್ರಕರಣದಲ್ಲಿ ಶಿಕ್ಷೆ ನಿರ್ಧಾರ, ನ್ಯಾಯಾಂಗದ ವಿವೇಚನೆಗೆ ಜಿಎಸ್ಟಿ ಮಂಡಳಿ ನಿರ್ಧಾರ. ನವದೆಹಲಿಯಲ್ಲಿಂದು ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಕುರಿತ ಸಮಾವೇಶದ ಸಮಾರೋಪ ಸಮಾರಂಭದಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಭಾಗಿ. ತಾಂತ್ರಿಕ ಕ್ಷೇತ್ರದ ಸಾಧನೆಗಾಗಿ ಭಾರತೀಯ ಮೂಲದ ಸತ್ಯ ನಡೆಲ್ಲಾ ಅವರಿಗೆ ಅಮೆರಿಕದ ಅತ್ಯುನ್ನತ ಪ್ರಶಸ್ತಿ. ಆರ್ಕ್ಟಿಕ್ ಓಪನ್ ಬ್ಯಾಡ್ಮಿಂಟನ್ ಮಹಿಳೆಯರ ಸಿಂಗಲ್ಸ್ ವಿಭಾಗದ ಕ್ವಾರ್ಟರ್ ಫೈನಲ್ಗೆ ಪಿವಿ ಸಿಂಧು ಲಗ್ಗೆ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ಈ ಮಧ್ಯಾಹ್ನ 12 ಗಂಟೆಗೆ.
1: ಸಮಯ 7:45 ಟ್ಯೂನ್ ಮಾಡಿ ಕೇಳ್ತಾ ಇದ್ದೀರಿ ವಿವಿಧ ಭಾರತಿ ಆಕಾಶವಾಣಿ ಕನ್ನಡ.
2: ಮನೆ ಎಲ್ಲ ಕೆಲಸ ನಾನೇ ಮಾಡ್ಬೇಕು. ಕ್ಲೀನಿಂಗು, ಶಾಪಿಂಗು, 1 ಕಿಲೋ ಶುದ್ಧ ಉಪ್ಪು ಕೊಡಿ. ಶುದ್ಧ ಅಂದ್ರೆ ತಿಳಿಯೋದಿಲ್ವೇನು? ಶುದ್ಧ ಉಪ್ಪು ಬಿಳಿ, ಸ್ವಚ್ಛ, ಫ್ರೀ ಫ್ಲೋ, ವ್ಯಾಕ್ಯೂಮ್ ಡ್ರೈಡ್ ನ ಪ್ರತಿ ಕಣವು ಸಮಾನ.
3: ಹಾಗೆ ಹೇಳು ಮತ್ತೆ.
2: ನಿರ್ಮಾ ಶುದ್ಧ ಉಪ್ಪು.
4: ನಿರ್ಮಾ ಶುದ್ಧ ಉಪ್ಪು ಎಷ್ಟು ಶುದ್ಧ ಅಂದ್ರೆ ಮಕ್ಕಳಿಗೂ ತಿಳಿದಿದೆ ಇದ್ರ ಎಲ್ಲ ಗುಣ.
1: ಶುಭೋದಯ ಕರ್ನಾಟಕ ಕಾರ್ಯಕ್ರಮದಲ್ಲಿ ಭಾವಗೀತೆಗಳನ್ನು ಕೇಳುವಂತಹ ಸಮಯ. ಕೇಳೋಣ ಬಿಆರ್ ಛಾಯಾ ಅವರ ಧ್ವನಿಯಲ್ಲಿ ಮುಂದಿನ ಗೀತೆಯನ್ನು. ಸಾಹಿತ್ಯ ದರಾ ಬೇಂದ್ರೆ ಅವರದ್ದು.

ಸಮಯ ಆಗಿದೆ 7:15. ಶುಭೋದಯ ಕರ್ನಾಟಕ ಕಾರ್ಯಕ್ರಮದಲ್ಲಿ ಇಷ್ಟು ಹೊತ್ತು ಭಾವಗೀತೆಗಳನ್ನು ಆಲಿಸಿದಿರಿ. ಈಗ ನಮ್ಮೆಲ್ಲರ ಚಿತ್ತ ನಿಮ್ಮ ಎಲ್ಲರ ಸಂದೇಶಗಳತ್ತ. ಬೆಳಿಗ್ಗೆಯಿಂದ ಸಂದೇಶಗಳನ್ನು ಕಳಿಸಿಕೊಟ್ಟಿದ್ದೀರಿ, ಪ್ರೀತಿಯ ನುಡಿಗಳನ್ನು ಕೂಡ ಕಳಿಸಿಕೊಟ್ಟಿದ್ದೀರಿ. ಒಂದೊಂದಾಗಿ ಓದ್ತಾ ಸಾಗೋಣ. ಹೊನ್ನೂರು ಅಲಿಯವರು, ಶುಭ ಮುಂಜಾನೆ. ತಾಳ್ಮೆ ಎಂಬುದು ಒಂಟಿಯಾಗಿ ಬರುತ್ತದೆ, ಇದು ನಮಗೆಲ್ಲ ಒಳ್ಳೆಯ ಗುಣಗಳನ್ನು ಕಂಡುಕೊಳ್ಳುವಂತೆ ಮಾಡುತ್ತದೆ ಅಂತ ಶುಭ ಮುಂಜಾನೆಯ ಸಂದೇಶವನ್ನು ಕಳಿಸಿಕೊಟ್ರೆ, ಕೌಸಲ್ಯ ಅವರು ಬನಶಂಕರಿಯಿಂದ ಶುಭ ಮುಂಜಾನೆ ವಿವಿಧ ಭಾರತಿ ಅಂತ ಸಂದೇಶವನ್ನು ಕಳಿಸಿಕೊಟ್ಟಿದ್ದಾರೆ. ಹಾಗೆ ಆಕಾಶವಾಣಿಯ ಅಭಿಮಾನಿ ರೇಡಿಯೋ ಕೇಳುಗರಾದ ಕಿಷ್ಕಿಂದಾ ನಗರ ಗಂಗಾವತಿ ಈರಣ್ಣ ಮತ್ತು ವಿಜಯಶ್ರೀಯವರ ಸಂದೇಶ ನಮ್ಮನ್ನು ತಲುಪಿದೆ. ನಂಬರ್ ಎಂಡಿಂಗ್ ವಿತ್ 3860 ಸಂದೇಶವನ್ನು ಕಳಿಸಿಕೊಟ್ಟಿಲ್ಲ, ನೀವು ಚಿತ್ರವನ್ನು ಕಳಿಸಿಕೊಟ್ಟಿದ್ದೀರಿ, ದಯಮಾಡಿ ಸಂದೇಶವನ್ನು ಕಳಿಸಿಕೊಡಿ. ಹಾಗೆ ಎಸ್ ಜಗದೀಶ್ವರಾಚಾರ್ ಮಹಾಲಕ್ಷ್ಮಿ ಲೇಔಟ್ನಿಂದ, ಬಾಗಲಕೋಟೆ ಜಿಲ್ಲೆ ಬನಹಟ್ಟಿಯಿಂದ ಅಂಕುಶ್ ದೀಪ ಮಹದೇವ ಗುಮ್ಮಟಿ, ಗೀತಾ ಜೋಶಿಯವರು, ಹಾಗೆ ಅಕ್ಷಯ್ ಪಾರ್ಕ್ ಗೋಕುಲ್ ರೋಡ್ ಹುಬ್ಳಿಯಿಂದ ಹನುಮಂತಪ್ಪ ಹುಲಗಮ್ಮನವರ್, ಹಾಗೆ ರಾಜಾಜಿನಗರದಿಂದ ಭಾಗ್ಯಲಕ್ಷ್ಮಿಯವರು, ಗೋಕಾಕ್ ತಾಲೂಕಿನ ಬೈರಟ್ಟಿಯಿಂದ ದೇವರಾಜ್ ಕಿಲಾರಿ ಮತ್ತು ಅವರ ಮನೆಯವರು, ಡಾಕ್ಟರ್ ಅನಂತಕುಮಾರ್ ಅರಸು ಅವರು ಕಡಬ ಗುಬ್ಬಿ ತಾಲೂಕು ತುಮಕೂರು ಜಿಲ್ಲೆಯಿಂದ, ಶಿವಗಂಗಾ ಅವರು ಹೆಬ್ಬಾಳದಿಂದ ಸಂದೇಶವನ್ನು ಕಳಿಸಿ ಹೇಳ್ತಾ ಇದ್ದೀರಾ, ನಾಥೋಪಾಸನೆಯಲ್ಲಿ ಮೂಡಿಬಂದಂತಹ ಭಕ್ತಿ ಗೀತೆಗಳು ಬಹಳ ಇಷ್ಟ ಆಯಿತು ಅಂತ. ಧನ್ಯವಾದಗಳು ನಿಮ್ಮೆಲ್ಲರ ಸಂದೇಶಗಳಿಗಾಗಿ. ಹಾಗೆ ವಿಜಯನಗರದಿಂದ ನಳಿನಾ ಲಂಕೇಶ್ ಅವರು, ತೀರ್ಥೇಶ್ ಚನ್ನಪಟ್ಟಣದಿಂದ, ದಿಲೀಪ್ ದೊಡ್ಡಮನಿ ಹೂವಿನ ಹಡಗಲಿ ತಾಲೂಕು ಬೀರಬ್ಬಿಯಿಂದ, ಪ್ರಶಾಂತ್ ಸ್ನೇಹ ಆರ್ಯವರ್ಧನ್ ಆರ್ಯನ್ ಧೀಮಂತ್ ಅವರು ಮಯೂರ ನಗರದಿಂದ, ಎನ್ಆರ್ ಕೃಷ್ಣಮೂರ್ತಿ ಅವರು ಅರಸೀಕೆರೆಯಿಂದ, ಶುಭ ಮುಂಜಾನೆಯ ಈ ಸಮಯದಲ್ಲಿ ಮೂಡಿಬಂದಂತಹ ಭಕ್ತಿ ಆರಾಧನೆ ಭಕ್ತಿ ಗೀತೆಗಳ ಕಾರ್ಯಕ್ರಮ ಚೆನ್ನಾಗಿ ಮೂಡಿಬಂತಹ ಸಂದೇಶವನ್ನು ಕಳಿಸಿಕೊಟ್ಟು ನಿಲಯಕ್ಕೆ ಧನ್ಯವಾದವನ್ನು ಅರ್ಪಿಸಿದ್ದಾರೆ. ಇನ್ನು ಕಲಬುರಗಿ ಜಿಲ್ಲೆ ಕಡಗಂಚಿಯಿಂದ

ಧರ್ಮಣ್ಣ ಧನ್ಯವರು ಸಂದೇಶವನ್ನು ಕಳಿಸಿ ಹೇಳ್ತಾ ಇದ್ದಾರೆ. ಶ್ರೀದೇವಿ ವಾಗ್ದೇವಿ ಎಂಬ ಭಕ್ತಿಗೀತೆ ಕೇಳಿ ಮನಸ್ಸಿಗೆ ಆನಂದವಾಯಿತು ಅಂತ. ಹಾಗೆ ಬಸಯ್ಯ ಸ್ವಾಮಿ ಶಿವಕುಮಾರ ಸ್ವಾಮಿ ಬೀದರ್ ಇಮಾಬಾದ್ನಿಂದ ಹೆಳವನ ಮಾಡಯ್ಯ ತಂದೆ ಅಂಧಕನ ಮಾಡಯ್ಯ ತಂದೆ ಬಸವಣ್ಣನವರ ವಚನ ಕೇಳಿ ಮಹದಾನಂದವಾಯಿತು ಅಂತ ಸಂದೇಶವನ್ನು ಕಳಿಸಿಕೊಟ್ರೆ, ಚಂದುಲಾಲ್ ಅವರು ಎಲ್ಲ ಗೀತೆಗಳನ್ನು ಮೆಚ್ಚಿ ಸಂದೇಶವನ್ನು ಕಳಿಸಿಕೊಟ್ಟಿದ್ದಾರೆ. ಚಂದ್ರಮತಿ ಅವರು ಪ್ರಕಾಶ್ ಚಂದ್ರಮತಿ ಪ್ರಕಾಶ್ ಅವರು ರಾಜಾಜಿನಗರದಿಂದ ಸಂದೇಶವನ್ನು ಕಳಿಸಿಕೊಟ್ಟಿದ್ದಾರೆ. ಹಾಗೆ ಇಳಕಲ್ ತಾಲೂಕು ಕಂದಗಲ್ ಗ್ರಾಮ ಶ್ಯಾಮೂರ್ತಿ ಅವರು ಶುಭ ಮುಂಜಾನೆ ಅಂತ ಹೇಳ್ತಾ ಇದ್ದಾರೆ ವಿವಿಧ ಭಾರತಿಗೆ. ಹಾಗೆ ಬೆಳಗಾವಿ ಜಿಲ್ಲೆ ಚಿಕ್ಕೋಡಿ ತಾಲೂಕು ಕಮತೇನಾಟಿ ಗ್ರಾಮದಿಂದ ರಾಜ್ ಕುಂಬಾರ ರುಕ್ಮಿಣಿ ಕುಂಬಾರ ಅವರು ನಾದೋಪಾಸನೆ ಕಾರ್ಯಕ್ರಮವನ್ನು ಮೆಚ್ಚಿ ಸಂದೇಶವನ್ನು ಕಳಿಸಿಕೊಟ್ಟಿದ್ದಾರೆ. ಹಾಗೆ ನಿರ್ಮಲಾ ಅವರ ಸಂದೇಶ ಕೂಡ ನಮ್ಮತ್ತ ಬಂದು ತಲುಪಿದೆ. ಚಾಮರಾಜಪೇಟೆಯಿಂದ ಗಣೇಶನ್ ಅವರು, ಹಾಗೆ ವಿಶಾಲ ಹಿರೇಮಠ ಅವರು ಸಹಕಾರ ನಗರದಿಂದ, ವಿಜಯಕುಮಾರ್ ಆರಾಧ್ಯ ರಕ್ಷಿತಾ ಪಾರ್ವತಿ ಹಳೆಯೂರು ಕಾಕನಕೋಟೆ ಇಲ್ಲಿಂದ ಸಂದೇಶವನ್ನು ಕಳಿಸಿಕೊಟ್ಟಿದ್ದಾರೆ. ಹಾಗೆ ಬಗ್ಗೂರಪ್ಪ ಅಂಗಡಿ ಸಿರುಗುಪ್ಪ ಬಳ್ಳಾರಿ ಜಿಲ್ಲೆಯಿಂದ ಶುಕ್ರವಾರ ಯಲ್ಲಮ್ಮ ದೇವಿಯ ಮಹಾತ್ಮೆ ಹಾಡು ಸಿಆರ್ ಸಿಂಹ ಅವರ ಧ್ವನಿ ಕೇಳಿ ತುಂಬ ಸಂತೋಷವಾಯಿತು ಅಂತ ಸಂದೇಶವನ್ನು ಕಳಿಸಿಕೊಟ್ಟಿದ್ದಾರೆ. ಹಾಗೆ ಪೂರ್ಣಿಮಾ ಮೇಸ್ತ್ರಿ ಅವರು ನಾರಾಯಣಪುರ ಧಾರವಾಡದಿಂದ ಸಿಆರ್ ಸಿಂಹ ಅವರ ಮಾತುಗಳನ್ನು ಕೇಳಿ ಖುಷಿಯಾಯಿತು ಅಂತ ಸಂದೇಶವನ್ನು ಕಳಿಸಿಕೊಟ್ಟಿದ್ದಾರೆ. ಇನ್ನೂ ಸಾಕಷ್ಟು ಸಂದೇಶಗಳಿವೆ, ಅವುಗಳನ್ನು ಮುಂದಿನ ಭಾಗದಲ್ಲಿ ಓದೋಣ ಸ್ನೇಹಿತರೆ. ಜಗದಾಂಬಿಕಾ ಹಂಸವೇಣಿ ಅವರು ಮತ್ತಿಕೇರೆಯಿಂದ ಸಂದೇಶವನ್ನು ಕಳಿಸಿಕೊಟ್ಟಿದ್ದಾರೆ. ಭಾವಗೀತೆಗಳ ಪ್ರಸಾರವನ್ನು ಮಾಡಿದ್ದೀರಿ, ಆದರೆ ಹಾಡು ಹಕ್ಕಿಗಳೇ ಹಾರಿ ಬಾನಿಗೆ ಭಾವಗೀತೆಯನ್ನು ಹಾಡಿದವರು ಎಚ್ ಕೆ ನಾರಾಯಣ ಅವರು ಎಂದು ತಿಳಿಸಿದಿರಿ, ಆದರೆ ಅದನ್ನು ಹಾಡಿದವರು ಗಾಯಕಿಯಾಗಿದ್ದರು ಅಂತ. ಹೌದು ಮೇಡಮ್, ಕ್ಷಮಿಸಿ, ತಪ್ಪಾಗಿ ಅಲ್ಲಿ ಪ್ರಿಂಟ್ ಆಗಿದ್ದನ್ನು ಓದಿಬಿಟ್ಟಿದ್ದೇನೆ, ಅದನ್ನು ತಿದ್ದಿಕೊಳ್ಳುತ್ತೇವೆ. ಹಾಗೆ ನಾದೋಪಾಸನೆ ಭಕ್ತಿಗೀತೆಗಳ ಪ್ರಸಾರವನ್ನು ಮೆಚ್ಚಿ ಅರುಣಾ ಮೈತ್ರಿ ಅವರು ಜೆ ಸಿ ನಗರ ಪೋಸ್ಟ್ ಆಫೀಸಿಂದ ಸಂದೇಶವನ್ನು ಕಳಿಸಿಕೊಟ್ಟಿದ್ದಾರೆ. ಇನ್ನೂ ಸಾಕಷ್ಟು ಸಂದೇಶಗಳು ಬರ್ತಾನೆ ಇದೆ, ಮುಂದಿನ ಭಾಗದಲ್ಲಿ ಅವುಗಳನ್ನೆಲ್ಲ ಓದೋಣ. ಸಮಯ 7:59:40 ಗಳಾಗಿದೆ. 8 ಗಂಟೆಗೆ ಸರಿಯಾಗಿ ಕೇಳಿ ಆಕಾಶವಾಣಿ ಸುದ್ದಿ ಮುಖ್ಯಾಂಶಗಳು.

ಆಕಾಶವಾಣಿ ಸುದ್ದಿ ಮುಖ್ಯಾಂಶಗಳು. ಜಿಎಸ್ಟಿ ಮಂಡಳಿಯು ಅನುಮೋದಿಸಿದ ಜಿಎಸ್ಟಿ ಸುಧಾರಣೆಗಳನ್ನು ಪ್ರಧಾನಿ ನರೇಂದ್ರ ಮೋದಿ ಸ್ವಾಗತಿಸಿದ್ದಾರೆ. ಬಂಧನದ ನಿಬಂಧನೆಗಳ ರದ್ದತಿ, ಅಪರಾಧೇತರ ಕ್ರಮಗಳಿಗೆ ಹೆಚ್ಚಿನ ಒತ್ತು ಮತ್ತು ಸರಳೀಕೃತ ಕಾರ್ಯವಿಧಾನಗಳ ಕುರಿತಾದ ಮಂಡಳಿಯ ಶಿಫಾರಸುಗಳು ಅತ್ಯಂತ ಸಕಾರಾತ್ಮಕ ಪರಿಣಾಮವನ್ನು ಬೀರುತ್ತವೆ ಎಂದು ಸಾಮಾಜಿಕ ಮಾಧ್ಯಮದಲ್ಲಿ ಪ್ರಧಾನಿ ಹೇಳಿದ್ದಾರೆ. ಭಾರತೀಯ ಮೂಲದ ಮೈಕ್ರೋಸಾಫ್ಟ್ ಸಿಇಒ ಸತ್ಯ ನಡೆಲ್ಲಾ ಸೇರಿದಂತೆ ಅಮೆರಿಕದ 6 ಪ್ರಮುಖ ತಂತ್ರಜ್ಞಾನ ಪ್ರವರ್ತಕರಿಗೆ ವೈಜ್ಞಾನಿಕ ಸಾಧನೆ ಮತ್ತು ತಾಂತ್ರಿಕ ನಾವೀನ್ಯತೆಗಾಗಿ ಅಮೆರಿಕದ ಅತ್ಯುನ್ನತ ಪ್ರಶಸ್ತಿಗಳನ್ನು ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಪ್ರದಾನ ಮಾಡಿದ್ದಾರೆ. ಭಾರತ ಮತ್ತು ರಷ್ಯಾ ಅಸ್ತಿತ್ವದಲ್ಲಿರುವ ಸೇನಾ ತಾಂತ್ರಿಕ ಸಹಕಾರ ಹಾಗೂ ರಕ್ಷಣಾ ಕ್ಷೇತ್ರದಲ್ಲಿ ಸಹ ಉತ್ಪಾದನೆ ಮತ್ತು ಸಹ ಅಭಿವೃದ್ಧಿ ಉಪಕ್ರಮಗಳನ್ನು ಮತ್ತಷ್ಟು ಬಲಪಡಿಸುವ ಕುರಿತು ಚರ್ಚೆ ನಡೆಸಿವೆ. ನ್ಯಾಷನಲ್ ಟೆಸ್ಟಿಂಗ್ ಏಜೆನ್ಸಿ NTA, UGC, NET ಡಿಸೆಂಬರ್ 2026 ಪರೀಕ್ಷೆಗೆ ನೋಂದಣಿ ಪ್ರಕ್ರಿಯೆಯನ್ನು ಪ್ರಾರಂಭಿಸಿದೆ. ಅರ್ಹ ಅಭ್ಯರ್ಥಿಗಳು UGCNET.NTA.NIC.IN ವೆಬ್ಸೈಟ್ ಮೂಲಕ ಜೂನಿಯರ್ ರಿಸರ್ಚ್ ಫೆಲೋಶಿಪ್, ಸಹಾಯಕ ಪ್ರಾಧ್ಯಾಪಕ ಹುದ್ದೆ ಹಾಗೂ PhD ಪ್ರವೇಶಕ್ಕಾಗಿ ಆನ್ಲೈನ್ನಲ್ಲಿ ಅರ್ಜಿ ಸಲ್ಲಿಸಬಹುದು. ದಾವಣಗೆರೆ ಜಿಲ್ಲೆಯ ಪ್ರತಿ ಪಶುವೈದ್ಯಕೀಯ ಸಂಸ್ಥೆಯಲ್ಲಿ ಉಚಿತ ಮೇವಿನ ಬೀಜದ ಕಿರುಪೊಟ್ಟಣಗಳು ಲಭ್ಯವಿದ್ದು ಜಾನುವಾರುಗಳನ್ನು ಹೊಂದಿರುವ ಅರ್ಹ ರೈತರು ನಿಗದಿತ ದಾಖಲೆಗಳನ್ನು ಸಲ್ಲಿಸಿ ಈ ಸೌಲಭ್ಯವನ್ನು ಸದುಪಯೋಗ ಪಡೆದುಕೊಳ್ಳುವಂತೆ ಜಿಲ್ಲಾಧಿಕಾರಿ ಗಂಗಾಧರ ಸ್ವಾಮಿ GM ಮನವಿ ಮಾಡಿದ್ದಾರೆ. ರಾಜ್ಯ ಸರ್ಕಾರವು ತನ್ನ ಗವರ್ನಮೆಂಟ್ ಫಸ್ಟ್ ಉಪಕ್ರಮದಡಿ ಸರ್ಕಾರಿ ಇಲಾಖೆಗಳು ಗುರುತಿಸಿರುವ ಸವಾಲುಗಳಿಗೆ ಹಾಗೂ ಅನುಷ್ಠಾನಕ್ಕೆ ಸಿದ್ಧವಾಗಿರುವ ಪರಿಹಾರಗಳನ್ನು ಹೊಂದಿರುವ ರಾಜ್ಯದ ನವೋದ್ಯಮಗಳಿಂದ ಅರ್ಜಿ ಆಹ್ವಾನಿಸಿದೆ. ಆಯ್ಕೆಯಾಗುವ ನವೋದ್ಯಮಗಳಿಗೆ 25 ಲಕ್ಷದ ರೂಪಾಯಿಗಳವರೆಗೆ ಕಾರ್ಯಾದೇಶ ನೀಡಲು ನಿರ್ಧರಿಸಲಾಗಿದೆ. ಅರ್ಜಿ ಸಲ್ಲಿಸಲು ಇದೇ 23 ಕೊನೆಯ ದಿನವಾಗಿದೆ. ಆರ್ಕ್ಟಿಕ್ ಓಪನ್ ಸೂಪರ್ 500 ಬ್ಯಾಡ್ಮಿಂಟನ್ ಪಂದ್ಯಾವಳಿಯಲ್ಲಿ 2 ಬಾರಿಯ ಒಲಿಂಪಿಕ್ಸ್ ಪದಕ ವಿಜೇತೆ PV ಸಿಂಧು ಮಹಿಳೆಯರ ಸಿಂಗಲ್ಸ್ ವಿಭಾಗದಲ್ಲಿ ಕ್ವಾರ್ಟರ್ ಫೈನಲ್ ಪ್ರವೇಶಿಸಿದ್ದಾರೆ. ಫಿನ್ಲ್ಯಾಂಡ್ನ ವಾಂಟಾದಲ್ಲಿ ನಡೆದ 2ನೇ ಸುತ್ತಿನ ಪಂದ್ಯದಲ್ಲಿ ಸಿಂಧು ಜಪಾನ್ನ ರಿಕೋ ಗುಂಜಿ ಅವರನ್ನು 21-15, 21-15 ನೇರ ಸೆಟ್ಗಳಿಂದ ಸೋಲಿಸಿದರು. ನಮ್ಮ ಮುಂದಿನ ಸುದ್ದಿ ಮುಖ್ಯಾಂಶಗಳು 10 ಗಂಟೆಗೆ.

0: ವಿವಿಧ ಭಾರತಿ ಬೆಂಗಳೂರು 102.9 FM.
1: ಸ್ನೇಹಿತರೆ, ಇಂದು ಸಂಜೆ 5:15 ಕೇಳಿ ಪ್ರಾಯೋಜಿತ ಕಾರ್ಯಕ್ರಮ ಸ್ಪೈಸ್. ಈ ಕಾರ್ಯಕ್ರಮದ ಪ್ರಾಯೋಜಕರು ಅಡ್ವೆಂಟಿಸ್ಟ್ ಮೀಡಿಯಾ ಸೆಂಟರ್, ಪುಣೆ.

ಮತ್ತೊಮ್ಮೆ ನಮ್ಮೆಲ್ಲ ಕೇಳುಗರಿಗೆ ಶುಭೋದಯ ಕರ್ನಾಟಕ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ, ಸುಸ್ವಾಗತ. ಸಮಯ 8:03:20. ಅಕ್ಟೋಬರ್ ತಿಂಗಳ 9ನೇ ತಾರೀಕು ಇಂದು ರಾಷ್ಟ್ರೀಯ ಹಾಗೂ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಆಚರಿಸುತ್ತಿರುವಂತಹ ವಿಶೇಷ ದಿನಗಳನ್ನು ಒಂದೊಂದಾಗಿ ತಿಳ್ಕೊಳ್ತಾ ಸಾಗೋಣ ಸ್ನೇಹಿತರೆ. ಇಂದು ವಿಶ್ವ ಅಂಚೆ ದಿನ. 1874 ಸ್ವಿಜನ್ಬರ್ನ್ನಲ್ಲಿ ಯೂನಿವರ್ಸಲ್ ಪೋಸ್ಟಲ್ ಯೂನಿಯನ್ ಸ್ಥಾಪನೆಯಾದ ಸವಿನೆನಪಿನಲ್ಲಿ ಪ್ರತಿ ವರ್ಷ 9 ಅಕ್ಟೋಬರ್ ವಿಶ್ವ ಅಂಚೆ ದಿನವನ್ನು ಆಚರಿಸಲಾಗುತ್ತೆ. ದಿನನಿತ್ಯದ ಜೀವನ ಹಾಗೂ ಸಾಮಾಜಿಕ ಆರ್ಥಿಕ ಬೆಳವಣಿಗೆಯಲ್ಲಿ ಅಂಚೆ ಸೇವೆಯ ಪಾತ್ರವನ್ನು ಸ್ಮರಿಸುವುದು ಇದರ ಮುಖ್ಯ ಉದ್ದೇಶ. ಇನ್ನು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಈ ದಿನ 1962 ಅಕ್ಟೋಬರ್ 9 ಉಗಾಂಡ ದೇಶವು ಬ್ರಿಟಿಷರ ಆಡಳಿತದಿಂದ ಸ್ವತಂತ್ರವಾದಂತಹ ದಿನ. ಹಾಗಾಗಿ ಇದನ್ನು ಉಗಾಂಡದ ಸ್ವಾತಂತ್ರ್ಯ ದಿನವನ್ನಾಗಿ ಆಚರಿಸಲಾಗ್ತಾ ಇದೆ. ಮತ್ತಷ್ಟು ದಿನ ವಿಶೇಷಗಳನ್ನು ಮುಂದಿನ ಈ ಒಂದು ಗೀತೆಯ ನಂತರ ಕೇಳೋಣ. ಈಗ ಕೇಳಿ ಚಂದ್ರಚಕೋರಿ ಚಿತ್ರದ ಗೀತೆಯನ್ನು ಎಸ್ ಎ ರಾಜ್ಕುಮಾರ್ ಹಾಗೂ ಸಂಗಡಿಗರ ಧ್ವನಿಯಲ್ಲಿ, ಸಾಹಿತ್ಯ ಎಸ್ ನಾರಾಯಣನ್ ಎಸ್ ನಾರಾಯಣ್, ಸಂಗೀತ ಎಸ್ ಎ ರಾಜ್ಕುಮಾರ್ ಅವರದ್ದು.

0: ಸಮಯ 8:13. ಭಾರತೀಯ ಪ್ರಾದೇಶಿಕ ಸೇನಾ ದಿನವನ್ನು ಕೂಡ ಇಂದು ಆಚರಿಸಲಾಗ್ತಾ ಇದೆ. ಸ್ವತಂತ್ರ ಭಾರತದ ಮೊದಲ ಗವರ್ನರ್ ಜನರಲ್ ಆದ ಸಿ ರಾಜಗೋಪಾಲಾಚಾರಿ ಅವರು 9 ಅಕ್ಟೋಬರ್ 1949 ಪ್ರಾದೇಶಿಕ ಸೇನೆಯನ್ನು ಅಧಿಕೃತವಾಗಿ ಉದ್ಘಾಟಿಸಿದರು. ಈ ನೆನಪಿಗಾಗಿ ಪ್ರತಿ ವರ್ಷ ಈ ದಿನವನ್ನು ಆಚರಿಸಿಕೊಂಡು ಬರಲಾಗ್ತದೆ.
1: ನೀನಳಿವೆ ನಮ್ಮೆಲುಬುಗಳ ಮೇಲೆ ಮೂಡುವುದು ಮೂಡುವುದು ಭಾರತದ ಲೀಲೆ.
2: ಗಡಿಗಳನ್ನು ರಕ್ಷಿಸಿ ಯೋಧರು ನಮ್ಮನ್ನು ಕಾಯುತ್ತಾರೆ. ಚಳಿ ಮಳೆ ಬಿಸಿಲು ಮರಳುಗಾಡು ಹಿಮಪಾತ ಲೆಕ್ಕಿಸದೆ ನಿಂತ ಯೋಧರ ದೇಶ ಸೇವೆ ಪೂಜನೀಯ ಹಾಗೂ ಅನುಕರಣೀಯ. ನಮಗೆಲ್ಲ ನಮ್ಮದೊಂದೇ ಮನೆಯಾದರೆ ಯೋಧರಿಗೆ ಇಡೀ ದೇಶವೇ ಒಂದು ಮನೆ. ಯೋಧರ ತ್ಯಾಗ ಬಲಿದಾನಗಳಿಗೆ ನಮ್ಮದೊಂದು ನಮನವಿರಲಿ. ಯೋಧ ಸಂತತಿ ಬೆಳೆಯುತ್ತಿರಲಿ.

0: ಮನರಂಜನೆಯ ಮುಂಚೂಣಿಯಲ್ಲಿ ಅಂದು ಇಂದು ಎಂದೆಂದು ವಿವಿಧ ಭಾರತಿ ಬೆಂಗಳೂರು 102.9 FM.
1: ನಿಮ್ಮ ಸ್ಕೂಲ್ ಕಾಲೇಜಿನಲ್ಲಿ ಅಡ್ಮಿಷನ್ಸ್ ಆರಂಭವಾಗಿದೆಯಾ? ಹೆಚ್ಚಿನ ವಿದ್ಯಾರ್ಥಿಗಳು ನಿಮ್ಮ ಸ್ಕೂಲ್ ಕಾಲೇಜಿಗೆ ಸೇರಬೇಕಾ? ಬನ್ನಿ, ನಾವು ನಿಮ್ಮನ್ನು ಪರಿಚಯಿಸುತ್ತೇವೆ. ಪ್ರಕಟಣೆಗಾಗಿ ಸಂಪರ್ಕಿಸಿ cbsvlr@gmail.com.
2: ಸ್ನೇಹಿತರೆ, ಇಂದು ಸಂಜೆ 5:15 ಕೇಳಿ ಪ್ರಾಯೋಜಿತ ಕಾರ್ಯಕ್ರಮ ಸ್ಪೈಸ್. ಈ ಕಾರ್ಯಕ್ರಮದ ಪ್ರಾಯೋಜಕರು ಅಡ್ವೆಂಟಿಸ್ಟ್ ಮೀಡಿಯಾ ಸೆಂಟರ್, ಪುಣೆ.

ರಾಷ್ಟ್ರೀಯ ಹಾಡಿಗೆ 150 ವರ್ಷದ ಸಂಭ್ರಮ. ನಾವು ವಂದೇ ಮಾತರಂನ 150 ವೈಭವದ ವರ್ಷಗಳನ್ನು ಆಚರಿಸ್ತಾ ಇದ್ದೇವೆ. ಹಲವು ಪೀಳಿಗೆಯ ಭಾರತೀಯರು ಒಂದಾಗಲು, ಎದ್ದು ನಿಲ್ಲಲು ಮತ್ತು ರಾಷ್ಟ್ರದ ಚೈತನ್ಯವನ್ನ ಆಚರಿಸಲು ಪ್ರೇರೇಪಿಸಿದ ಹಾಡು ಇದಾಗಿದೆ. ಖ್ಯಾತ ಬಂಗಾಳಿ ಕವಿ ಮತ್ತು ಕಾದಂಬರಿಕಾರ ಬಂಕಿಂಚಂದ್ರ ಚಟರ್ಜಿ ಈ ವಂದೇ ಮಾತರಂ ಹಾಡನ್ನ ರಚಿಸಿದರು. ವಂದೇ ಮಾತರಂ ಎಂಬ ರಾಷ್ಟ್ರೀಯ ಹಾಡು ಭಾರತದ ಜಾಗೃತಿಯ ಸಂಕೇತವಾಗಿ ನಿಂತಿದೆ.

ಸಮಯ 8:30. ಮತ್ತೊಮ್ಮೆ ಶುಭೋದಯ ಕರ್ನಾಟಕ ಕಾರ್ಯಕ್ರಮಕ್ಕೆ ನಮ್ಮೆಲ್ಲ ಕೇಳುಗರಿಗೆ ಪ್ರೀತಿಯ ಸ್ವಾಗತ, ಸುಸ್ವಾಗತ. ಟ್ಯೂನ್ ಮಾಡಿ ಕೇಳ್ತಾ ಇದ್ದೀರಿ ಆಕಾಶವಾಣಿ ವಿವಿಧ ಭಾರತಿ, ಅನುದಿನದ ರಾಗ ನೆನಪಿನ ತರಂಗ. ಕೇಳುಗರೆ, ಇವತ್ತು ಯಾರ್ಯಾರು ತಮ್ಮ ಜನ್ಮದಿನವನ್ನು ಆಚರಿಸ್ಕೊಳ್ತಾ ಇದ್ದಾರೆ ಅಂತ ನೋಡೋಣವಾ. ಇವತ್ತು ನಿರ್ದೇಶಕ ನಟ ಆಗಿರುವಂತಹ ತರುಣ್ ಸುಧೀರ್ ಅವರು ತಮ್ಮ ಜನ್ಮದಿನವನ್ನು ಆಚರಿಸ್ಕೊಳ್ತಾ ಇದ್ದಾರೆ. ತರುಣ್ ಸುಧೀರ್ ಅವರು ಕನ್ನಡ ಚಿತ್ರರಂಗದ ಪ್ರಮುಖ ನಿರ್ದೇಶಕ, ಬರಹಗಾರ ಮತ್ತು ನಟ. ಅವರು ಖ್ಯಾತ ನಟ ದಿವಂಗತ ಸುಧೀರ್ ಅವರ ಸುಪುತ್ರ. ಹಾಗೆ ಇನ್ನೋರ್ವ ಕಲಾ ಪ್ರತಿಭೆ ತಮ್ಮ ಜನ್ಮದಿನವನ್ನು ಆಚರಿಸಿಕೊಳ್ತಾ ಇದ್ದಾರೆ, ಅವರು ಯಾರಂತ ನೋಡೋದಾದರೆ ಉಸ್ತಾದ್ ಅಮ್ಜದ್ ಅಲಿ ಖಾನ್ ಅವರ ಹುಟ್ಟಿದ ದಿನ ಇಂದು. ಅಕ್ಟೋಬರ್ 9, 1945 ಅಂದು ಮಧ್ಯಪ್ರದೇಶದ ಗ್ವಾಲಿಯರ್ನಲ್ಲಿ ಇವರ ಜನನ. ಭಾರತದ ಅತ್ಯುನ್ನತ ಹಿಂದೂಸ್ತಾನಿ ಶಾಸ್ತ್ರೀಯ ಸಂಗೀತಗಾರರಾಗಿದ್ದು ಸರೋದ್ವಾದನದಲ್ಲಿ ಜಗತ್ಪ್ರಸಿದ್ಧರಾಗಿದ್ದಾರೆ. ಇವರ ಅದ್ಭುತ ಸಂಗೀತ ಸೇವೆಗಾಗಿ ಭಾರತ ಸರ್ಕಾರವು ಪದ್ಮಶ್ರೀ, ಪದ್ಮಭೂಷಣ ಮತ್ತು ಪದ್ಮವಿಭೂಷಣ ಪ್ರಶಸ್ತಿಗಳನ್ನು ನೀಡಿ ಇವರಿಗೆ ಗೌರವಿಸಿದೆ. ಇವರಿರುವರಿಗೂ ಜನ್ಮದಿನದ ಹಾರ್ದಿಕ ಶುಭಾಶಯಗಳು ನಮ್ಮ ನಿಮ್ಮೆಲ್ಲರ ಕಡೆಯಿಂದ. ಈಗ ಕೇಳೋಣ ರಾಬರ್ಟ್ ಚಿತ್ರದ ಗೀತೆಯನ್ನು. ಧನಿಯಾಗಿದ್ದಾರೆ ವಿಜಯಪ್ರಕಾಶ್ ಹಾಗೂ ಹೇಮಂತ್ ಅವರು, ಸಾಹಿತ್ಯ ಚೇತನ್ ಕುಮಾರ್, ಸಂಗೀತ ಅರ್ಜುನ್ ಜನ್ಯಾ.

ಸೋನು ನಿಗಮ್ ಹಾಗೂ ಅಂತರಾಮ್ ಮಿತ್ರ ಅವರ ಧ್ವನಿಯಲ್ಲಿ ಚೌಕ ಚಿತ್ರದ ಗೀತೆಯನ್ನ ಆಲಿಸಿದಿರಿ. ಸಾಹಿತ್ಯ ಜಯಂತ್ ಕಾಯ್ಕಿಣಿ, ಸಂಗೀತ ಶ್ರೀಧರ್ ವಿ ಸಂಭ್ರಮ್ ಅವರದ್ದಾಗಿತ್ತು. ಮುಂದಿನ ಗೀತೆ ಲಾಲಿ ಚಿತ್ರದಿಂದ ರಾಜೇಶ್ ಕೃಷ್ಣನ್ ಹಾಗೂ ಸಂಗಡಿಗರ ಧ್ವನಿಯಲ್ಲಿ ಕೆ ಕಲ್ಯಾಣ್ ಅವರ ಸಾಹಿತ್ಯ, ಸಂಗೀತ ವಿ ಮನೋಹರ್.

ಮುಂದೆ ಕೇಳಿ ಎಸ್ಪಿ ಬಾಲಸುಬ್ರಹ್ಮಣ್ಯಂ ಹಾಗೂ ಮಂಜುಳಾ ಗುರುರಾಜ್ ಅವರ ಧ್ವನಿಯಲ್ಲಿ ಶ್ರೀಗಂಧ ಚಿತ್ರದ ಗೀತೆಯನ್ನು, ಸಾಹಿತ್ಯ ಹಾಗೂ ಸಂಗೀತ ಹಂಸಲೇಖ ಅವರದ್ದು.

ಪ್ರೀತಿಗಾಗಿ ಚಿತ್ರದ ಗೀತೆಯನ್ನ ಹರಿಹರನ್ ಅವರ ಧ್ವನಿಯಲ್ಲಿ ಆಲಿಸಿದಿರಿ. ಕೆ ಕಲ್ಯಾಣ್ ಅವರ ಸಾಹಿತ್ಯ, ಎಎಸ್ ರಾಜ್ಕುಮಾರ್ ಅವರ ಸಂಗೀತವಿದ್ದಂತಹ ಗೀತೆ ಇದಾಗಿತ್ತು. ಹಾಗೆಯೇ ಸಾಕಷ್ಟು ಸಂದೇಶಗಳು ಕೂಡ ನೀವು ಕಳಿಸಿಕೊಟ್ಟಿದ್ದೀರಾ. ವಾಣಿರಾವ್ ಅವರು ಮೈಸೂರಿನಿಂದ, ಮಂಜುಳಾ ಮುನಿಯಪ್ಪ ಪಂತರಪಾಳ್ಯದಿಂದ, ಹಾಗೆ ರಾಜು ರತ್ನ ಪೂರ್ಣಿಕ, ಪೂಜಾ ವರ್ಣಿಕರ್ ರಾಜಾಜಿನಗರದಿಂದ, ಮಂಡಿಕಲ್ ಕೃಪಾ ಉಮೇಶ್ ಅವರು, ಹಾಗೆ ಸಾಗರದಿಂದ ಲಕ್ಷ್ಮೀ ವೆಂಕಟೇಶ್ ಹಾಗೂ ಕುಟುಂಬದವರು, ಗಜಾನನ ಅವರು ನವಿ ಮುಂಬೈಯಿಂದ, ಹಾಗೆ ವರಲಕ್ಷ್ಮಿ ಅವರು ಪೀಣ್ಯದಿಂದ, ಹರೀಶ್ ಅವರು ಮಲ್ಲೇಶ್ವರದಿಂದ, ಕೆಂಪಣ್ಣ ಅವರು ವಾಡಪ್ಪಗೋಳದಿಂದ, ಹಾಗೆ ಶಶಿಕಲಾ, ಮಾದಯ್ಯ, ಪಂಕಜ, ದಿನೇಶ್, ಲಿಖಿತ್, ವಿದ್ವತ್, ಮಮತಾ, ಸಿದ್ದೇಶ್ ತಿಪ್ಟೂರಿನಿಂದ, ಪುಷ್ಪಾ ಶಾನುಭೋಗ ಅವರು ಗದಗದಿಂದ, ಪ್ರೇಮಲತಾ ವಜ್ರದ್ಯುತಿ ಅವರು ಬಿದರಹಳ್ಳಿಯಿಂದ, ಹಾಗೆ ಯಲಹಂಕದಿಂದ ಪ್ರಸನ್ನ ಅವರು. ನಿಮ್ಮೆಲ್ಲರ ಸಂದೇಶ ನಮ್ಮನ್ನು ತಲುಪಿದೆ. ಕಾರ್ಯಕ್ರಮವನ್ನು ಮೆಚ್ಚಿ ನೀವು ನಿಲಯಕ್ಕೆ ಧನ್ಯವಾದವನ್ನು ಸಲ್ಲಿಸಿದ್ದೀರಿ. ಧನ್ಯವಾದಗಳು ನಿಮ್ಮೆಲ್ಲರ ಪ್ರೀತಿಯ ಸಂದೇಶಕ್ಕೆ. ಇದಾಗಿತ್ತು ಇವತ್ತಿನ ಶುಭೋದಯ ಕರ್ನಾಟಕ ಕಾರ್ಯಕ್ರಮ.

ಎಲ್ಲ ಈಗಾಗಲೇ ತಿಳಿದಿರುವ ಹಾಗೆ ಇಂದು ವಿಶ್ವ ಅಂಚೆ ದಿನ. ಒಂದು ಅಂಚೆ ಜಾಲ, ಅನಂತ ಸಾಧ್ಯತೆಗಳು. ಅಂಚೆ ಇಲಾಖೆ ದೇಶಾದ್ಯಂತ ಅಂಚೆ ಸಪ್ತಾಹವನ್ನು ಆಯೋಜಿಸಿದೆ 9 ಅಕ್ಟೋಬರ್‌ರಿಂದ 15 ಅಕ್ಟೋಬರ್‌ವರೆಗೆ. ಬರೀ ಅಂಚೆ ತಲುಪಿಸುವುದು ಮಾತ್ರವಲ್ಲ, ದೇಶದ ಜನತೆಗೆ ಇದರ ಸೇವೆಯನ್ನು ತಲುಪಿಸುವುದು ಇದರ ಮುಖ್ಯ ಉದ್ದೇಶ. ನಮ್ಮೆಲ್ಲ ಕೇಳುಗರಿಗೆ ಇಂದಿನ ವಿಶೇಷ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ, ಸುಸ್ವಾಗತ. ಕೇಳುಗರೆ, ಕಾಗದದ ಮೇಲೊಂದು ಅಕ್ಷರವನ್ನು ಬರೆದು ಅಂಚೆ ಅಣ್ಣನ ಕೈಗೆ ನೀಡಿದರೆ ಸಾಕು, ದೇಶದ ಕೊನೆಯ ತುದಿಯಲ್ಲಿರುವ ಪ್ರೀತಿಯ ಜೀವಕ್ಕೆ ಅದನ್ನು ತಲುಪಿಸಿಬಿಡ್ತಾರೆ. ಇವತ್ತಿನ ಡಿಜಿಟಲ್ ಯುಗದಲ್ಲಿ ವಾಟ್ಸಾಪ್, ಇಮೇಲ್ ಅಂತ ಸೆಕೆಂಡ್ಗಳಲ್ಲಿ ಮೆಸೇಜ್ಗಳನ್ನು ಕಳುಹಿಸಿಕೊಡ್ಬೋದು. ಆದರೆ ಆ ಕೆಂಪು ಬಣ್ಣದ ಲೆಟರ್ ಬಾಕ್ಸ್ನಲ್ಲಿ ಕವರ್ ಹಾಕಿ ಅಂಚೆಯನ್ನು ತಂದುಕೊಡುವ ಆ ಪತ್ರಕ್ಕಾಗಿ ಕಾಯುವ ಖುಷಿ ಹಾಗೂ ಆ ಪತ್ರದಲ್ಲಿದ್ದ ಭಾವನೆಗಳು ಇವತ್ತಿನ SMSಗಳಲ್ಲಿ ಸಿಗಲ್ಲ ಅಲ್ವಾ? ನೀವು ಕೂಡ ಒಪ್ಕೋತೀರಾ ಅಂತ ಭಾವಿಸ್ತಾ ಕಾರ್ಯಕ್ರಮವನ್ನು ಈ ಒಂದು ಮಧುರವಾದ ಗೀತೆಯೊಂದಿಗೆ ಆರಂಭಿಸೋಣ. ಅರಮನೆ ಚಿತ್ರದ ಗೀತೆ, ಸಾಹಿತ್ಯ ಕವಿರಾಜ್, ಸಂಗೀತ ಗುರುಕಿರಣ್ ಅವರದ್ದು. ಧ್ವನಿಯಾಗಿದ್ದಾರೆ ಕಾರ್ತಿಕ್ ಹಾಗೂ ಶ್ವೇತಾ.

0: ಹೌದಲ್ವಾ, ನಾವು ಬರೆದಂತಹ ಪತ್ರಗಳನ್ನು ದೇಶದ ಮೂಲೆ ಮೂಲೆಗೂ ತಲುಪಿಸುವ ಜವಾಬ್ದಾರಿ ನಮ್ಮ ಅಂಚೆ ಅಣ್ಣಂದು. ಈ ದಿನ ಹೇಗೆ ಪ್ರಾರಂಭಗೊಳ್ತು ಅಂತ ಒಂದು ಬಾರಿ ಇತಿಹಾಸವನ್ನು ತೆರೆದು ನೋಡೋಣ. 1874 ಜರ್ಮನಿಯ ಬರ್ನ್ನಲ್ಲಿ ಯೂನಿವರ್ಸಲ್ ಪೋಸ್ಟಲ್ ಯೂನಿಯನ್ಸ್ ಸ್ಥಾಪನೆಯಾದ ಸವಿನೆನಪಿನಲ್ಲಿ ಪ್ರತಿ ವರ್ಷ ಅಕ್ಟೋಬರ್ 9 ಈ ದಿನವನ್ನು ಆಚರಿಸಲಾಗುತ್ತೆ. ನಮ್ಮ ದೇಶದ ಮೂಲೆ ಮೂಲೆಗೂ ಕಾಡು ಮೇಡುಗಳಿಗೂ ಸಂಪರ್ಕ ಸೇವೆಯಾಗಿ ದುಡಿಯುತ್ತಿರುವ ನಮ್ಮ ಅಂಚೆ ಇಲಾಖೆಯ ಸಿಬ್ಬಂದಿಗೆ ವಂದಿಸುವ ದಿನವಿದು. ಇಂದಿನ ವಿಶೇಷ ನಮ್ಮ ಕಾರ್ಯಕ್ರಮದಲ್ಲಿ ಅಂಚೆ ಇಲಾಖೆಯ ನಿಜವಾದ ಹೀರೋಗಳ ಜೊತೆ ಮಾತನಾಡೋಣ. ನಮ್ಮೊಂದಿಗೆ ದೂರವಾಣಿ ಸಂಪರ್ಕದಲ್ಲಿದ್ದಾರೆ ರಿಟೈರ್ಡ್ ಅಸಿಸ್ಟೆಂಟ್ ಪೋಸ್ಟ್ ಮಾಸ್ಟರ್ ಆಗಿ ಸೇವೆಯನ್ನು ಸಲ್ಲಿಸಿದ್ದಂತಹ ಜಿ ಪ್ರಕಾಶ್ ಅವರು. ಬನ್ನಿ ಅವರನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ನಮಸ್ಕಾರ ಪ್ರಕಾಶ್ ಅವರೇ.
1: ನಮಸ್ಕಾರ ಮೇಡಮ್.
0: ಕರೆಕ್ಟ್ ಆಗಿ ಕೇಳಿಸ್ತಾ ಇದೆ ಅನ್ಕೋತೀನಿ?
1: ಕೇಳಿಸ್ತಾ ಇದೆ. ನಮಸ್ಕಾರ.
0: ನಮಸ್ತೆ ನಮಸ್ತೆ. ಮೊದಲಿಗೆ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ.
1: ಥ್ಯಾಂಕ್ ಯು ಮೇಡಮ್. ಥ್ಯಾಂಕ್ ಯು
0: ಸರ್. ಹೇಳಿ, ಎಷ್ಟು ಈಗ ಇವತ್ತು ಅಂಚೆ ದಿನ ನಿಮಗೂ ಗೊತ್ತು, ಎಷ್ಟು ವರ್ಷದ ಮೊದಲು ನೀವು ಭಾರತೀಯ ಅಂಚೆ ಇಲಾಖೆಗೆ ಸೇವೆಯನ್ನು ಸಲ್ಲಿಸುವುದಕ್ಕೋಸ್ಕರ ಸೇರ್ಕೊಂಡ್ರಿ?
1: ಮೇಡಮ್, ನಾನು ಭಾರತೀಯ ಅಂಚೆ ಇಲಾಖೆಗೆ 27/7/1987 ಆಯ್ಕೆಯಾಗಿ ಸೇವೆ ಸಲ್ಲಿಸಲು ಆಯ್ಕೆಯಾಗಿದೆ. ನಾನು ನಿರಂತರವಾಗಿ 38 ವರ್ಷ 11 ತಿಂಗಳು ಸೇವೆ ಸಲ್ಲಿಸಿ ಮೊನ್ನೆ 30/6/2026 ಸೇವೆಯಿಂದ ನಿವೃತ್ತಿ ಆದೆ ಮೇಡಮ್.
0: ಬರೋಬ್ಬರಿ
1: 38 ವರ್ಷ.
0: ಹಾಗಾದ್ರೆ ನಿಮ್ಗಿಂತ ಚೆನ್ನಾಗಿ ನಮ್ಗೆ ಇದನ್ನ ಹೇಳಕ್ ಯಾರಿಗೂ ಸಾಧ್ಯ ಇಲ್ಲ. ಬಿಕಾಸ್ ಯಾಕಂದ್ರೆ ಆಗ ಇದ್ದಂತಹ ಅಂಚೆ ಯುಗ ಇರ್ಬೋದು, ಈಗಿರುವಂತಹ ಅಂಚೆ ಯುಗಕ್ಕೆ ಅಜಗಜಾಂತರ ವ್ಯತ್ಯಾಸ ಇದೆ ಅಲ್ವಾ?
1: ಹೌದೌದು, ಖಂಡಿತ ಹೌದು.
0: ನೀವು
1: ಯಾಕಂದ್ರೆ ಆಗ ಆಗಿನ ಕಾಲಘಟ್ಟದಲ್ಲಿ ಏನಾಗಿತ್ತು ಅಂದ್ರೆ ಎಲ್ಲ ಬರೀ ಮ್ಯಾನ್ಯಲ್ ಇತ್ತು. ಅಂದ್ರೆ ಎಲ್ಲ ನಾವು ಕೈಯಲ್ಲೇ ಬರಿಬೇಕಾಗಿತ್ತು, ಕೈಯಲ್ಲೇ ಇದ್ ಮಾಡ್ಬೇಕಾಗಿತ್ತು ಎಲ್ಲ. ಇದಾದ್ರಿಂದ ಈಗ ಏನಾಗಿದೆ, ಅಂಚೆ ಇಲಾಖೆ ಸಂಪೂರ್ಣವಾಗಿ ಟೆಕ್ನಾಲಜಿ ಒಂದು ಇವಾಗಿನ ಕಾಲಘಟ್ಟಕ್ಕೆ ತಕ್ಕಂತೆ ಕಾಂಪಿಟೇಟಿವ್ ಯುಗಕ್ಕೆ ಕರೆಕ್ಟ್ ಆಗಿ ಸಜ್ಜಾಗಿದೆ ಸಲ್ಸಕ್ಕೆ. ಹಾಗಾಗಿ ನಾವು ಒಂದು 6-7 ವರ್ಷ ಟೆಕ್ನಾಲಜಿ ಇಂಪ್ರೂವ್ಮೆಂಟ್ ಎಲ್ಲ ನೋಡಿದೀವಿ ನಮ್ಮ ಸರ್ವಿಸ್ ಅಲ್ಲಿ. ಅಲ್ಲಿಂದ ಮಾಡ್ಕೊಂಡ್ ಬಂತು, ಇವಾಗಿನ ವರ್ಗನು ಏನೇನ್ ಚೇಂಜಸ್ ಆಯ್ತು ಆ ಚೇಂಜಸ್ ಎಲ್ಲ ನೋಡ್ಕೊಂತಾ ಬಂದಿದೀವಿ. ಮತ್ತೆ ಈ ಕಾಲಘಟ್ಟಕ್ಕೆ ತಕ್ಕಂತೆ ಏನೇನ್ ಆಗ್ಬೇಕು ಟೆಕ್ನಾಲಜಿ ಇದ್ರ ಪ್ರಕಾರ ಸರ್ಕಾರ ಅದೇ ತರ ಕ್ರಮ ತಗೊಂಡು ಗ್ರಾಹಕರಿಗೆ ಯಾವ್ದೇ ತೊಂದರೆ ಆಗದಿರ ಇರೋ ರೀತಿಯಲ್ಲಿ ಸಲ್ಸಕ್ಕೆ ಸಜ್ಜಾಗಿದೆ.
0: ನಿಜ. ಒಂದು ಸೇವೆ ಆಗ ಇದ್ದದ ಈಗ ಇಲ್ಲದಿರೋದು ಯಾವ್ದಾದ್ರು ನೆನಪು ಮಾಡ್ಕೋಬಹುದಾ ನೀವು?
1: ಈಗ ಇಲ್ದಿರಾ ಇರೋದಂದ್ರೆ ಒಂದು ಟೆಲಿಗ್ರಾಮ್ ಸೇವೆ ಒಂದಿಲ್ಲ ಮೇಡಮ್. ಮುಂಚೆ ಟೆಲಿಗ್ರಾಮ್ ಮನಿ ಆರ್ಡರ್ ಅಂತ ಇತ್ತು, ಅದೊಂದು ಸೇವೆ ಹೊರತುಪಡಿಸಿ ಉಳಿದೆಲ್ಲಾ ಸೇವೆಗಳು ಅದೇ ರೀತಿ ಕಂಟಿನ್ಯೂ ಆಗ್ತಾ ಇದೆ ಇವಾಗ.
0: ಓ ಸರಿ ಸರಿ.
1: ಈಗ ಇನ್ನು ಕೆಲವೆಲ್ಲ ಆಡ್ ಆನ್ ಸರ್ವಿಸ್ ಗಳು ಆಗ್ತಾ ಇದಾವೆ, ಆಧಾರ್ ಅಪ್ಡೇಷನ್ ಇರ್ಬೋದು.
0: ಹೌದು,
1: ಆ ತರದ್ದೆಲ್ಲ ಹೊಸ ಹೊಸ
0: ಪಾಸ್ಪೋರ್ಟ್, ಆಧಾರ್, ಪೋಸ್ಟ್ ಬ್ಯಾಂಕ್, ಹೌದು
1: ಆ ತರದ್ದೆಲ್ಲ ಇದು ಮಾಡ್ತಾ ಇದಾರೆ. ಸೊ ಇವಾಗಿನ ಜನರೇಷನ್ ಗೆ ಏನ್ ಬೇಕು ಅದನ್ನ ಇಲಾಖೆ ತಿಳ್ಕೊಂಡು ಅದ್ರ ತಕ್ಕಂತೆ ಅದನ್ನು ವರ್ಕ್ ಮಾಡ್ತಾ ಮಾಡ್ತಾ ಅದ್ರ ಬಗ್ಗೆ ಇದು ಮಾಡಿ ಗ್ರಾಹಕರಿಗೆ ಅತ್ಯುತ್ತಮ ಸೇವೆ ಕೊಡೋದಕ್ಕೆ ಮುಂಚೂಣಿಯಲ್ಲಿ ನಡೆಯೋದಕ್ಕೆ ಪ್ರಯತ್ನ ಪಡ್ತಾ ಇದೆ.
0: ಹೌದು, ಯಾವುದೇ ಒಂದು ಸೇವೆ ಸಲ್ಲಿಸುವಂತ ಇಲಾಖೆಗೆ ಕಂಪೇರ್ ಮಾಡಿದಾಗ ಪೋಸ್ಟ್ ಡಿಪಾರ್ಟ್ಮೆಂಟ್, ಪೋಸ್ಟಲ್ ಡಿಪಾರ್ಟ್ಮೆಂಟ್ ಯಾವುದಕ್ಕೂ ಕಮ್ಮಿ ಇಲ್ಲ ಅಂತ ನೀವು ಹೇಳ್ತಿದ್ದೀರಾ?
1: ಖಂಡಿತ ಹೌದು ಮೇಡಮ್. ಎಲ್ಲ ದಿಕ್ಕೂ ಎಲ್ಲಾ ಇದ್ರಲ್ಲೂ ಕಾಂಪಿಟೇಟಿವ್ ಆಗಿ ಇದೆ, ಎಲ್ಲಾ ದಿಕ್ಕೂ ಕಾಂಪಿಟೇಷನ್ ನಲ್ಲೇ ಇದೆ ಇವಾಗ. ಈವನ್ ಬ್ಯಾಂಕ್ಸ್ ಗೂ ಕಾಂಪೀಟ್ ಮಾಡೋದಕ್ಕೂ ಸಜ್ಜಾಗಿದೆ.
0: ಸಜ್ಜಾಗಿದೆ, ಹೌದು. ಇಲ್ಲಿ ಈಗ ನೀವು ಆವಾಗ ಸೇರಿದ ಸಮಯ ಅಂದ್ರೆ ಲೆಟರ್ ಪಾರ್ಸೆಲ್ ಎಲ್ಲ ಇತ್ತಲ್ವಾ, ಈಗ ಲೆಟರ್ ಗಳು ಕಮ್ಮಿ ಆಗಿದೆ ಅನಿಸ್ತಿದ್ಯಾ ನಿಮ್ಗೆ, ಅಥವಾ ಬರೀ ಎಟಿಎಂ ಕಾರ್ಡ್ ಡೆಲಿವರಿ ಅಷ್ಟಕ್ಕೆ ಸೀಮಿತವಾಗಿದೆಯಾ?
1: ಇಲ್ಲ, ಯಾಕೆ ಅಂತಂದ್ರೆ ಕೆಲವು ಸರ್ವಿಸ್ ಗಳಿಗೆ ಏನಾಗ್ತದೆ ಅಂತಂದ್ರೆ ಪೋಸ್ಟಲ್ ಇದು ಬೇಕೇ ಬೇಕಾಗ್ತದೆ. ಕೊರಿಯರ್ ಇದು ಬೇರೆ ಪ್ರೈವೇಟ್ ಇವರು ಹೋಗಿರ್ಬಹುದು, ಬಟ್ ಇತ್ತೀಚೆಗಂತೂ ಅದು ತಿರುಗಿ ಮತ್ತೆ ಅದನ್ನ ರೀಜನರೇಟ್ ಮಾಡ್ಕೊಂಡಿದ್ದೀವಿ ನಾವು. ಈಗ ನಮ್ಮಲ್ಲಿ ಪಾರ್ಸೆಲ್ ಡೈರೆಕ್ಟರೇಟ್ ಅಂತ ಸಪರೇಟ್ ಮಾಡಿ ಪಾರ್ಸೆಲ್ ಗೆ ಬಹಳ ಇದು ಕೊಟ್ಟು ಈಗ ಬೇಗ ಬೇಗ ವಿಲೇವರಿ ಆಗಿ ಅದೆಲ್ಲ ಗ್ರಾಹಕರಿಗೆ ಅತ್ಯುತ್ತಮ ಸೇವೆ ಕೊಟ್ಟು ಅವರಿಂದ ಒಳ್ಳೆ ಪ್ರಶಂಸೆಯನ್ನು ಪಡ್ಕೋತಾ ಇದೆ.
0: 48 ಗಂಟೆಗಳ ಬಟಾವಡೆ ಅಲ್ವಾ ಸರ್?
1: 48 ಗಂಟೆ 24 ಗಂಟೆಗಳ ಬಟವಾಡೆ ಲೆಟರ್ ಗಳಾಗ್ಬಹುದು ಇದರಲ್ಲಿ, ಮೆಟ್ರೋ ಸಿಟೀಸ್ ಗೆಲ್ಲ 24 ಗಂಟೆಯಲ್ಲಿ ತಲುಪಿಸ್ತಾ ಇದಾರೆ.
0: ಹೌದು, ನಿಜ.
1: ಸೊ ಹಾಗಾಗಿ ಇವಾಗ ಏನಾಗ್ತಾ ಇದೆ ಅಂತಂದ್ರೆ ಮತ್ತೆ ಪೋಸ್ಟಲ್ ಡಿಪಾರ್ಟ್ಮೆಂಟ್ ಮೇಲೆ ಬಹಳ ಇದಾಗಿ ಎಲ್ಲ ಕಾರ್ಪೊರೇಟ್ ಕಸ್ಟಮರ್ ಗಳು ಇದಾರೆ, ನಮ್ಗೆ ಸಿಕ್ಕಾಪಟ್ಟೆ ಕಾರ್ಪೊರೇಟ್ ಕಸ್ಟಮರ್ ಗಳು ಇದಾರೆ, ಜೊತೆಗೆ ನಮ್ಮ ಸಾಮಾನ್ಯ ಜನತೆನೂ ಇದಾರೆ. ಈಗ ಏನಾಗಿದೆ ಅಂದ್ರೆ ಈ ಲೆಟರ್ ಬರೆಯೋ ಅಂತ ಒಂದು ಹವ್ಯಾಸ ಜನಗಳು
0: ಕಮ್ಮಿ ಮಾಡ್ಕೊಂಡಿದ್ದಾರೆ.
1: ಈಗೆಲ್ಲ ಗೊತ್ತಲ್ಲ ನಿಮ್ಗೆ,
0: ವಾಟ್ಸಪ್, ಇಮೇಲ್. ಹೌದು ಹೌದು.
1: ಬಟ್ ಈಗ್ಲೂ ಹಳ್ಳಿಗಳ ಕಡೆ ಲೆಟರ್ಸ್ ಎಲ್ಲ ಇದ್ದೇ ಇದೆ. ಈಗ್ಲೂ ಜನ ಅಲ್ಲಿ ಪೋಸ್ಟ್ ಆಫೀಸ್ ಮೇಲೆ ಬಹಳ ನಂಬಿಕೆ ಮತ್ತು ವಿಶ್ವಾಸ ಇಟ್ಕೊಂಡೇ ಇದ್ದಾರೆ. ಹಾಗಾಗಿ ನಾವು ಸಿಟಿ ಒಳಗೆ ಇದೆಲ್ಲ ಮಾಡಬಹುದು, ಬಟ್ ಹಳ್ಳಿ ಗುಡ್ಡಗಾಡ್ ಜನಗಳಿಗೆ ಮತ್ತೆ ಅನ್ಎಜುಕೇಟೆಡ್ ಎಲ್ಲರಿಗೂ ಪೋಸ್ಟಲ್ ಡಿಪಾರ್ಟ್ಮೆಂಟ್ ಅವಲಂಬಿತರಾಗಿದ್ದಾರೆ. ಅವರೇ ನಮ್ಮ ಪೋಸ್ಟ್ ಮೇನೆ ಹೋಗಿ ಅವ್ರಿಗೆ ಲೆಟರ್ ಬಂದಿದೆ ಓದಿ ಹೇಳ್ಬೇಕು, ಅವರಿಂದ ಏನ್ ರಿಪ್ಲೈ ಪಡ್ಕೋಬೇಕು ಅದನ್ನ ಬರೆದು ಪುನಃ ಅವ್ರಿಗೆ ಕಳ್ಸಿಕೊಡ್ಬೇಕು. ಆ ಕೆಲಸ ಇವತ್ತಿಗೂ ಮಾಡ್ತಾ ಇದ್ದಾರೆ.
0: ಹೌದು, ಖುಷಿ ಆಯ್ತು ಈ ಮಾತನ್ನ ಕೇಳಿ. ಸರ್, ಈಗ ಲೆಟರ್ ಗಳಲ್ಲಿ ಕೆಲವೊಮ್ಮೆ ಅಡ್ರೆಸ್ ಇರೋದಿಲ್ಲ, ಕರೆಕ್ಟ್ ಆಗಿ ಮನೆ ನಂಬರ್ ಹಾಕಿರೋದಿಲ್ಲ, ಮನೆ ಸಿಗೋದಿಲ್ಲ, ಇಂಥ ಸಮಯದಲ್ಲಿ ನೀವು ಅಥವಾ ನಿಮ್ಮ ಪೋಸ್ಟ್ ಮ್ಯಾನ್ ಆದವರು ಅದನ್ನ ಹೇಗೆ ನಿಭಾಯಿಸ್ತೀರಾ ಸರ್?
1: ಅದು ಏನಂದ್ರೆ ಮೇಡಮ್, ಪೋಸ್ಟ್ ಮ್ಯಾನ್ಗೆ ಇವಾಗ ನಮ್ಮಲ್ಲಿ ಏನಾಗ್ತದೆ ಅಂದ್ರೆ, ಒಂದು ಆಫೀಸ್ ಫಾರ್ ಎಕ್ಸಾಂಪಲ್ ಇವಾಗ ನಮ್ಮ ಆಫೀಸ್ ಅಲ್ಲಿ ಒಂದು 27 ಜನ ಪೋಸ್ಟ್ ಮ್ಯಾನ್ ಇದ್ದಾರೆ ಅಂತ ಇಟ್ಕೊಳ್ಳಿ. ಒಂದ್ ಅಡ್ರೆಸ್ ಬರ್ತದೆ ಲೆಟರ್ ಬಂದಾಗ, ಸಾಧಾರಣವಾಗಿ ನಮ್ಗಾದ್ರೆ ಒಂದ್ ಅಡ್ರೆಸ್ ಅಂದ್ರೆ ಒಂದ್ ಅಡ್ರೆಸ್ ಗೆ ಇವಾಗ ಗೂಗಲ್ ಮ್ಯಾಪ್ ಇದೆ ಹಾಕೊಂಡು ಹೋಗ್ಬಿಡ್ತೀವಿ, ಎಲ್ಲ ಮಾಡ್ತೀವಿ. ಬರೀ ಹೆಸರು ಬರ್ದಿರ್ತಾರೆ ಮತ್ತೆ ಕ್ರಾಸ್ ಬರ್ದಿರ್ತಾರೆ, ಮನೆ ನಂಬರ್ ಬರ್ದಿರಲ್ಲ, ಏನು ಬರ್ದಿರೋದಿಲ್ಲ. ಅಂತ ಟೈಮ್ ಅಲ್ಲಿ ಏನಾಗ್ತದೆ, ನಮ್ಮ ಪೋಸ್ಟ್ ಮ್ಯಾನ್ ಗಳು ಪ್ರತಿಯೊಂದು ಮನೆಯಲ್ಲೂ ಯಾರಿದ್ದಾರೆ, ಫಾರ್ ಎಕ್ಸಾಂಪಲ್ ಇವಾಗ ನಿಮ್ ಮನೆಯಲ್ಲಿ ನಿಮ್ ಹೆಸರು ಅಂದ್ರೆ, ನಿಮ್ ಫ್ಯಾಮಿಲಿಯಲ್ಲಿ ಯಾರ್ಯಾರಿದ್ದಾರೆ, ನಿಮ್ ತಂದೆ ತಾಯಿ ಅಣ್ಣ ತಮ್ಮ ಹೆಸರುಗಳ ಲೆಟರ್ ಗಳು ಬಂದಿರುತ್ತಲ್ಲ, ಅವ್ರ ಮೈಂಡ್ ಅಲ್ಲಿ ಅದು ರಿಜಿಸ್ಟರ್ ಆಗ್ಬಿಟ್ಟಿರುತ್ತೆ. ಅವಾಗ ಏನಂದ್ರೆ ಅಕ್ಕಪಕ್ಕದ ಪೋಸ್ಟ್ ಮ್ಯಾನ್ ಗಳನ್ನ ಕೇಳ್ಕೊಂತಾರೆ, ಈ ಹೆಸರು ನಿಮ್ ಡೇಟ್ ಅಲ್ಲಿ ಏನಾದ್ರು ಇದ್ದಾರಾ, ನಿಮ್ ಏರಿಯಾದಲ್ಲಿ ಇದ್ದಾರಾ ಕೇಳ್ಕೊಂಡು ಮ್ಯಾಕ್ಸಿಮಮ್ ಟ್ರೈ ಮಾಡಿ ಅದನ್ನ ಡೆಲಿವರಿ ಮಾಡ್ತಾರೆ.
0: ಹಾಗಾದ್ರೆ ಈಗ ಮೊಬೈಲ್ ಮೇಲೆ ನಾವು ಅವಲಂಬಿತವಾಗಿದ್ವಿ, ಪೋಸ್ಟ್ ಮ್ಯಾನ್ ಗಳು ಯಾವತ್ತಿಗೂ ಅವಲಂಬಿತವಾಗಿಲ್ಲ ಅಲ್ವಾ?
1: ಖಂಡಿತ ಇಲ್ಲ, ಖಂಡಿತ ಇಲ್ಲ. ಅವರಿಗೆ ಒಂದ್ ಮನೆ ನಂಬರ್ ಹೇಳ್ಬಿಟ್ರೆ ಸಾಕು, ಆ ಮನೆಯಲ್ಲಿ ಯಾರ್ಯಾರು ಇದ್ದಾರೆ, ಏನೇನು ಕೆಲಸ ಮಾಡ್ತಾರೆ ಅಂತಾನು ಹೇಳ್ಬಿಡ್ತಾರ, ಸಿಗ್ತಾರೆ ಅವ್ರು ಅಂತಾನು ಹೇಳ್ತಾರೆ. ಅಷ್ಟು ಪರ್ಫೆಕ್ಟ್ ಆಗಿರ್ತಾರ,
0: ಚುರುಕಾಗಿರತ್ತೆ ಅವ್ರ ಮೈಂಡ್ ಆಗಿದ್ರೆ.
1: ಹೌದು, ಯಾಕಂದ್ರೆ ಆತರ ಲೆಟರ್ ಡೆಲಿವರಿ ಮಾಡಿ ಆ ಮನೆಯಲ್ಲಿ ಅವ್ರಿದ್ದಾರಾ, ಮನೆ ಖಾಲಿ ಮಾಡಿದ್ದಾರಾ ಎಲ್ಲ ಹೇಳ್ಬಿಡ್ತಾರೆ, ಇಮಿಡಿಯೇಟ್ ಆಗಿ ಹೇಳ್ಬಿಡ್ತಾರ. ಹಾಗಾಗಿ ನಾವು ಮ್ಯಾಕ್ಸಿಮಮ್ ಟ್ರೈ ಮಾಡ್ತೀವಿ, ಟ್ರೈ ಮಾಡಿ ಡೆಲಿವರಿ ಮಾಡ್ತೀವಿ. ಬಟ್ ಇವಾಗ ಏನಾಗಿದೆ ಅಂದ್ರೆ, ಕಂಪಲ್ಸರಿ ಇವಾಗ ಎಲ್ಲ ಇದಕ್ಕೂ ಏನಂದ್ರೆ, ಡಿಪಾರ್ಟ್ಮೆಂಟ್ 100% ಡೆಲಿವರಿ ಮಾಡಲೇಬೇಕು ಅನ್ನೋ ಒಂದು ದೃಷ್ಟಿಯಿಂದ ಪ್ರತಿಯೊಂದು ಲೆಟರ್ ಮೇಲೂ ಕಂಪಲ್ಸರಿ ಈಗ ಫೋನ್ ನಂಬರ್ ಬರ್ಸ್ಕೊತೀವಿ.
0: ಕರೆಕ್ಟ್, ಕರೆಕ್ಟ್. ಹೌದು,
1: ಪ್ರತಿಯೊಂದು ಲೆಟರ್ ಮೇಲೆ ಫೋನ್ ನಂಬರ್ ಇಲ್ಲ ಅಂದ್ರೆ ಅದು ಬುಕ್ ಮಾಡಕ್ಕೆ ಆಗಲ್ಲ, ರಿಜಿಸ್ಟರ್ ಪೋಸ್ಟ್ ಪೋಸ್ಟ್. ಏನಂದ್ರೆ ಆರ್ಡಿನರಿ ಪೋಸ್ಟ್ ಅಲ್ಲಿ ಹಾಕ್ಲಿಲ್ಲ ಅಂದ್ರೆ ಆತರ ಮಾಡ್ತಾರೆ, ರಿಜಿಸ್ಟರ್ ಪೋಸ್ಟ್ ಅಲ್ಲಿ 100% ಡೆಲಿವರಿ ಆಗುತ್ತೆ.
0: ಅದೇ ಸರ್, ಈಗ ರಿಜಿಸ್ಟರ್ ಪೋಸ್ಟ್ ಅಲ್ಲಿ ನಮ್ ನಂಬರ್ ಕೊಟ್ರೆ ಏನು ಬುಕ್ಕಿಂಗ್ ಆಗಿದೆ, ಅದು ಇಮಿಡಿಯೇಟ್ ಟೆಕ್ಸ್ಟ್ ಮೆಸೇಜ್ ಕೂಡ ಬರುತ್ತೆ ಅಲ್ವಾ?
1: ಮೆಸೇಜ್ ಬರ್ತದೆ, ಮತ್ತೆ ಯಾವ ಪೋಸ್ಟ್ ಮ್ಯಾನ್ ಡೆಲಿವರಿ ಮಾಡಿದ್ದಾರೆ, ಮಾಡಿದ್ದಾರೆ,
0: ಯಾರಿಗೆ ಮಾಡಿದ್ದಾರೆ ಅವ್ರ ಹೆಸರು ಕೂಡ ಬರ್ತದೆ,
1: ಅದನ್ನು ಬಂದ್ಬಿಡ್ತದೆ.
0: ನಿಜವಾಗಿ
1: ಏನಂದ್ರೆ, ಗ್ರಾಹಕರಿಗೆ ಏನಾಗ್ತದೆ ಅಂದ್ರೆ, ಅವ್ರ ಸ್ಯಾಟಿಸ್ಫ್ಯಾಕ್ಷನ್ ಆಗುತ್ತೆ, ಹೌದಪ್ಪ ಇಂಥವ್ರು ತಗೊಂಡಿದ್ದಾರೆ ನಮ್ಮ ಮನೆಯಲ್ಲಿ ಲೆಟರ್, ತಗೊಂಡಿದ್ದಾರೆ ಅನ್ನೋ ಒಂದು ಇದು ಬರ್ತದೆ. ಮತ್ತೆ ಒಂದ್ ವೇಳೆ ಏನಾದ್ರೂ ಅದು ರಾಂಗ್ ಡೆಲಿವರಿ ಆಗಿದೆ ಅಂತಂದ್ರೆ, ತಕ್ಷಣ ಅವರೇನೆ ಫೋನ್ ಮಾಡ್ತಾರೆ, ಇದು ನೀವು ನಮ್ಮ ಮನೆಯಲ್ಲಿ ಯಾರು ತಗೊಂಡಿಲ್ವಂತೆ, ಇದ್ ಮಾಡಿಲ್ವಂತೆ. ಕೆಲವ್ರು ಏನ್ ಮಾಡ್ತಾರೆ, ಗಂಡ ಹೆಂಡತಿ ಇಬ್ರು ಆಫೀಸ್ಗಳಿಗೆ ಹೋಗುವಂತ ಸಂದರ್ಭದಲ್ಲಿ ಅವರು ನಮ್ಗೆ ಇನ್ಸ್ಟ್ರಕ್ಷನ್ ಕೊಟ್ಟು ಹೋಗಿರ್ತಾರೆ, ಈ ತರ ಬಂದ್ರೆ ನಮ್ಗೆ ಲೆಟರ್ ಬಂದ್ರೆ ನಮ್ಮ ಓನರ್ ಮನೇಲಿ ಕೊಡಿ ಅಥವಾ ನಮ್ಮ ಸೆಕ್ಯೂರಿಟಿ ಹತ್ರ ಕೊಟ್ಟು ಹೋಗಿ ಅಂತ ಲೆಟರ್ ಕೊಟ್ಟಿರ್ತಾರೆ. ಪೋಸ್ಟ್ ಮ್ಯಾನ್ ಅವ್ರ ಹತ್ರ ಡೆಲಿವರಿ ಮಾಡ್ಬರ್ತಾರೆ. ಇಂಟೆನ್ಷನ್ ಒಂದೇ ಡಿಪಾರ್ಟ್ಮೆಂಟ್ ಏನಂದ್ರೆ, ಆಸ್ ಪಾಸಿಬಲ್ ಅವ್ರಿಗೆ ಕರೆಕ್ಟ್ ಪರ್ಸನ್ ಗೆ ಡೆಲಿವರಿ ಮಾಡ್ಬೇಕು ಅನ್ನೋದೇ ಮೇನ್ ಮೋಟೋ.
0: ಕರೆಕ್ಟ್, ಕರೆಕ್ಟ್. ಈಗಿನ ಆಧುನಿಕ ಯುಗಕ್ಕೆ ಸರಿ ಸಮಾನವಾಗಿ ಅಂಚೆ ಇಲಾಖೆ ಕೂಡ ಕಾರ್ಯವನ್ನು ನಿರ್ವಹಿಸ್ತಾ ಇದೆ.
1: ಇವಾಗ ಕೊರಿಯರ್ ಅವ್ರು ಇದು ಮಾಡ್ತಾರೆ, ಕೊರಿಯರ್ ಯಾರು ಎತ್ ಬಿಸಾಕ್ಬಿಟ್ಟು ಹೋಗ್ತಾರೆ, ಮಾಡ್ತಾರೆ, ಸಿಗ್ನೇಚರ್ ತಗೊಳ್ಳಲ್ಲ, ಏನಿಲ್ಲ.
0: ಬಟ್
1: ಈಗ GPS ಎಲ್ಲ ಇದು ಮಾಡಿದ್ದಾರೆ, ಪೋಸ್ಟ್ ಮ್ಯಾನ್ ಗೆ ಆಪ್ ಕೊಟ್ಟಿದ್ದಾರೆ, ಆಪ್ ಅಲ್ಲಿ ಮನೆ ಹತ್ರ ಹೋಗಿ ಅವ್ರು ಸ್ಕ್ಯಾನ್ ಮಾಡಿದ ತಕ್ಷಣ ಆಟೋಮೆಟಿಕ್ ಆಗಿ ರಿಜಿಸ್ಟರ್ ಆಗುತ್ತೆ, ಅದು ಅವ್ರದ್ದು ಇನ್ಕ್ಲೂಡಿಂಗ್ ಇದು ಪಿಕ್ಚರ್ ರಿಲೀಸ್ ಡಿಸ್ಪ್ಲೇ ಆಗುತ್ತೆ.
0: ಹಾಗಾದ್ರೆ ಅಂಚೆ ಇಲಾಖೆ ಯಾವುದೇ ಇದಕ್ಕೆ ಕಮ್ಮಿ ಇಲ್ಲ ಅಂದ್ರೆ ಟೆಕ್ನಾಲಜಿಯಲ್ಲಿ?
1: ಇಲ್ಲ ಮೇಡಮ್, ಖಂಡಿತ ಇಲ್ಲ, ಖಂಡಿತ ಇಲ್ಲ. ಈಗ ನಮ್ಮ ಕೇಂದ್ರ ಸರ್ಕಾರದಲ್ಲಿ ಇವಾಗ ಇರುವಂತ ಮಿನಿಸ್ಟರ್ ಬಹಳ ಇಂಪ್ರೂವ್ ಮಾಡ್ತಾ ಇದ್ದಾರೆ, ತುಂಬಾ ಮುಂದಕ್ಕೆ ಮುಂಚೂಣಿಗೆ ತಗೊಂಡು ಹೋಗ್ಬೇಕು ಅಂತ ಬಹಳ ಪ್ರಯತ್ನ ಪಟ್ಟು ಎಲ್ಲಾ ತರ ಇದು ಅದೇ ತದ್ದ ನಮ್ಮ ಸಿಬ್ಬಂದಿನೂ ಬಹಳ ಶ್ರಮ ವಹಿಸಿ ಕೆಲಸ ಮಾಡ್ತಾ ಇದ್ದಾರೆ. ಇನ್ನು ಮುಂದಕ್ಕೆ ಭಾರತೀಯ ಅಂಚೆ ಇಲಾಖೆ ನಂಬರ್ 1 ಆಗೋದ್ರಲ್ಲಿ ಯಾವುದೇ ಸಂದೇಹ ಇಲ್ಲ.
0: ನಿಜ ಸರ್, ನಾವು ಕೂಡ ಅದನ್ನೇ ಆಶಿಸ್ತೇವೆ. ಮುಂದಿನ ಭಾಗದಲ್ಲಿ

ನಿಮ್ಮೊಟ್ಟಿಗೆ ಪೋಸ್ಟಲ್ ಡಿಪಾರ್ಟ್ಮೆಂಟಲ್ಲಿ ಇರುವಂತಹ ಸವಲತ್ತುಗಳ ಬಗ್ಗೆ ಮಾತಾಡ್ತಾ ಹೋಗೋಣ. ಈಗ ಒಂದು ಗೀತೆಯನ್ನ ಕೇಳ್ಕೊಂಡು ಬರೋಣ. ಲೈನಲ್ಲೇ ಇರಿ ಸರ್. ಕೇಳಿ ಚಂದ್ರಮುಖಿ ಪ್ರಾಣಿಸಕಿ ಚಿತ್ರದ ಗೀತೆಯನ್ನ ಚಿತ್ರ ಅವರ ಧ್ವನಿಯಲ್ಲಿ ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಅವರು ಕೂಡ ಜೊತೆಯಾಗಿದ್ದಾರೆ. ಕೆ ಕಲ್ಯಾಣ್ ಅವರ ಸಾಹಿತ್ಯ ಹಾಗೂ ಸಂಗೀತವಿರುವಂತಹ ಈ ಗೀತೆ

0: ಮತ್ತೊಮ್ಮೆ ಕಾರ್ಯಕ್ರಮಕ್ಕೆ ಸ್ವಾಗತ ಸರ್. ಕೇಳಿಸ್ತಾ ಇದೆ ಅಲ್ಲ? ಹಾ ಸರ್, ಅದೇ ನಾವಾಗಲೇ ಮಾತಾಡಿದ್ವಿ, ಇತ್ತೀಚೆಗೆ ಜನಸಾಮಾನ್ಯರಿಗೆ ಅನುಕೂಲವಾಗುವಂತಹ ಸ್ಕೀಮ್ಗಳು ಯಾವ್ಯಾವ ಬಂದಿವೆ ಸರ್?
1: ಈಗ ಜನಸಾಮಾನ್ಯರಿಗೋಸ್ಕರ ಇರುವಂತಹ ಸ್ಕೀಮ್ ನಮ್ಮಲ್ಲಿ ಪೋಸ್ಟ್ ಆಫೀಸ್ ಸೇವಿಂಗ್ಸ್ ಬ್ಯಾಂಕ್ ಇದೆ, ಆರ್ ಡಿ ಇದೆ, ರೆಕರಿಂಗ್ ಡೆಪಾಸಿಟ್ ಇದೆ, ಮಂತ್ಲಿ ಇನ್ಕಮ್ ಸ್ಕೀಮ್ ಇದೆ, ಸೀನಿಯರ್ ಸಿಟಿಸನ್ ಸೇವಿಂಗ್ ಸ್ಕೀಮ್ ಇದೆ, ಆಮೇಲೆ 1 ಇಯರ್, 3 ಇಯರ್, 5 ಇಯರ್ ಟೈಮ್ ಡೆಪಾಸಿಟ್ಸ್ ಇದೆ, ಆಮೇಲೆ ನ್ಯಾಷನಲ್ ಸೇವಿಂಗ್ ಸರ್ಟಿಫಿಕೇಟ್ಸ್ ಇದೆ, ಕಿಸಾನ್ ವಿಕಾಸ್ ಪತ್ರ ಇದೆ, ಸುಕನ್ಯಾ ಸಮೃದ್ಧಿ ಯೋಜನಾ ಇದೆ.
0: ಹೌದು, ಸುಕನ್ಯಾ ಸಮೃದ್ಧಿ ಯೋಜನಾ ಎಸ್ಪೆಷಲಿ ಹೆಣ್ಣು ಮಕ್ಕಳಿಗಾಗಿ ಅಲ್ವಾ ಸರ್?
1: ಹೆಣ್ಣು ಮಕ್ಕಳಿಗೆ 0 ಇಂದ 10 ಇಯರ್ಸ್ ವರೆಗೆ ಇರುವಂತ ಹೆಣ್ಣು ಮಕ್ಕಳಿಗೆ ಅದು ಸ್ಕೀಮ್ ಇದೆ. ಅದು 15 ವರ್ಷ ಕಟ್ಟಲಿಕ್ಕಿದೆ, 15 ವರ್ಷ ಮಿನಿಮಮ್ 250 ರೂಪಾಯಿ, ಮ್ಯಾಕ್ಸಿಮಮ್ 1.5 ಲಕ್ಷ ಪರ್ ಆನಮ್ ಕಟ್ಬಹುದು. 1 ವರ್ಷದೊಳಗಡೆ ಅಷ್ಟು ಕಟ್ತಾ ಹೋಗ್ಬಹುದು. ಆ ಸ್ಕೀಮ್ ತುಂಬಾ ಅನುಕೂಲವಾಗಿದೆ. ಯಾಕೆ ಅಂತಂದ್ರೆ ಅದು ನಮ್ಮ ಎಸ್ಪೆಷಲಿ ಮಿಡ್ಲ್ ಕ್ಲಾಸ್ ಫ್ಯಾಮಿಲಿ ಮತ್ತೆ ಇದಾಗಿರುವಂತವ್ರಿಗೆ, ಒಂದು ಹೆಣ್ಮಗುನ ಒಂದು 18 ವರ್ಷ ಆದ್ಮೇಲೆ ಆ ಮಗುನ ಹೈಯರ್ ಎಜುಕೇಶನ್ ಓದಿಸ್ಬೇಕು ಅಥವಾ ಒಂದ್ ಮದುವೆ ಮಾಡ್ಬೇಕು ಅಂದ ಟೈಮಲ್ಲಿ ಅವ್ರಿಗೆ ಆರ್ಥಿಕ ಮುಗ್ಗಟ್ಟು ಜಾಸ್ತಿ ಆಗ್ಬಿಡುತ್ತೆ.
0: ಹೌದು ಹೌದು.
1: ಸೊ ಅವಾಗ ಇವಾಗಿಂದ ಅವರು ಸ್ವಲ್ಪ ಸ್ವಲ್ಪನೇ ದುಡ್ಡು ಸೇವಿಂಗ್ಸ್ ಮಾಡ್ತಾ ಹೋಯ್ತು ಅಂತಂದ್ರೆ 18 ವರ್ಷಕ್ಕೆ ಅವ್ರ ಕೈಯಲ್ಲಿ ಎಷ್ಟಾಗ್ತದ ಅಷ್ಟು ಸೇವಿಂಗ್ಸ್ ಮಾಡ್ಕೊಳ್ತಾ ಹೋದ್ರೆ ಒಂದ್ ವರ್ಷ ಒಂದು ಹೆಣ್ಮಗು ಮುಂದಕ್ಕೆ ಹೈಯರ್ ಎಜುಕೇಶನ್ ಮಾಡಕ್ಕೆ 18 ವರ್ಷ ಆದ ನಂತರ ಅರ್ಧ 50% ಆಫ್ ದಟ್ ಅಮೌಂಟ್ ವಿಡ್ರಾ ಮಾಡ್ಬಿಟ್ಟು ಓದಿಗೆ ಯುಟಿಲೈಸ್ ಮಾಡ್ಬಹುದು.
0: ಹೌದು, ಬಹಳ ಉಪಯುಕ್ತವಾದ ಸ್ಕೀಮ್.
1: ಹೌದು ಹೌದು, ಅದು 21 ವರ್ಷಕ್ಕೆ ಮೆಚೂರ್ ಆಗೋದು. 15 ವರ್ಷ ದುಡ್ಡು ಕಟ್ಟಿ ನಂತರ 6 ವರ್ಷ ಗವರ್ಮೆಂಟ್ ಅಲ್ಲೇ ಇರುತ್ತೆ ಅದು ದುಡ್ಡು. ನೀವೇನ್ ದುಡ್ಡು ಕಟ್ಟುವಷ್ಟಿಲ್ಲ ಆಮೇಲೆ, ಬಟ್ 21 ವರ್ಷ ಆದ್ಮೇಲೆ ಅಕೌಂಟ್ ಮೆಚೂರ್ ಆಗುತ್ತೆ. ಮೆಚೂರ್ ಆದಾಗ ಹೆಣ್ಮಗಳಿಗೆ ಕೊಡ್ತಾರೆ ಅಮೌಂಟ್. ಒಂದ್ ವೇಳೆ ಏನಾದ್ರು 21 ವರ್ಷದ ಒಳಗಡೆನೆ ಆ ಮಗು ಮದುವೆ ಮಾಡ್ಬಿಟ್ರೆ, ಆ ಮದುವೆ ಮಾಡಿ ಒಂದು ಮದುವೆ 3 ತಿಂಗಳ ಒಳಗಡೆ ಅಕೌಂಟ್ ಕ್ಲೋಸ್ ಮಾಡ್ಕೊ.
0: ಓ ಸರಿ ಸರಿ, ಅವಾಗ ಉಳಿದ ದುಡ್ಡು ಅವ್ರಿಗೆ ಸಿಗುತ್ತೆ.
1: ಅವ್ರಿಗೆ ಸಿಗುತ್ತೆ. ಅವ್ರಿಗೆ ಏನಂದ್ರೆ ಇವಾಗ ಎಷ್ಟೋ ಜನ ಪಾಪ ಬಡಕೂಲಿ ಕಾರ್ಮಿಕರು ಅವರು ಇವರು ಇರ್ತಾರೆ, ಮಕ್ಕಳು ಓದಿಸ್ಬೇಕು ಅಂತ ಆಸೆ ಇರ್ತದೆ, ಅಂತವ್ರ ದುಡ್ಡಿನ ಸಮಸ್ಯೆ ಆಗುತ್ತೆ ಅಂದಾಗ ಅವ್ರೇನ್ ಮಾಡಿ ತಿಂಗಳಿಗೆ 1,000, 2,000, 3,000 ಅವ್ರ ಕೈಲಿ ಎಷ್ಟಾಗ್ತದ ಅಷ್ಟು ಸೇವಿಂಗ್ಸ್ ಮಾಡ್ತಾ ಹೋಗ್ತಾರೆ. ಸೊ ಆ ಟೈಮ್ಗೆ ಅವ್ರಿಗೆ ಅದೊಂದು ಒಳ್ಳೆ ಅಮೌಂಟ್ ಸಿಗ್ತದೆ. ಸೊ ಹಾಗಾಗಿ ಸರ್ಕಾರ ಇದೊಂದು ಒಳ್ಳೆ ಸ್ಕೀಮ್ ಮಾಡಿದ್ದಾರೆ.
0: ಹೌದು ಹೌದು, ನಿಜಕ್ಕೂ
1: ಬಹಳ ಅನುಕೂಲ ಆಗುತ್ತೆ.
0: ನಿಜಕ್ಕೂ ಮದುವೆ ಮಾತ್ರ ಅಲ್ಲ, ಅವರ ಎಜುಕೇಶನ್ ಗೆ ಬಹಳಾನೇ ಉಪಯುಕ್ತ ಆಗುತ್ತೆ ಈ ಒಂದು ಸ್ಕೀಮ್. ಈಗ ನಿಮ್ಮ 38 ವರ್ಷದ ಈ ಒಂದು ಅಂಚೆ ಕಚೇರಿಯ ಒಂದು ಜರ್ನಿಯಲ್ಲಿ ಈ ಘಟನೆ

0: ಅದನ್ನು ಎಂದಿಗೂ ಮರೆಯಲ್ಲ ಅನ್ನುವಂಥದ್ದು ಯಾವುದಾದ್ರೂ ಇದೆಯಾ? ಅದು ಪೋಸ್ಟ್ ಕಾರ್ಡ್ಗೆ ಸಂಬಂಧಪಟ್ಟದಿರ್ಬೋದು, ಪಾರ್ಸೆಲ್ಗೆ ಸಂಬಂಧಪಟ್ಟದಿರ್ಬೋದು, ಯಾವುದಾದ್ರೂ ನೆನಪಿಸ್ಕೊಳ್ಳೋದಾದ್ರೆ?
1: ನೆನಪಿಸ್ಕೊಳ್ಳೋದಾದ್ರೆ ಒಂದು ಸಾರಿ ತುಂಬಾ ಬೇಜಾರಾಗಿರೋ ವಿಚಾರ ಏನಂದ್ರೆ, ಒಂದ್ಸತಿ ಯಾವಾಗ ನಮ್ಮ ಅಂಚೆ ಇದರಲ್ಲಿ ಫಾರಿನ್ ಪೋಸ್ಟ್ ಅಲ್ಲಿ ಒಂದು ಡ್ರಗ್ಸ್ ಬಂದ್ಬಿಡ್ತು.
0: ಓಕೆ.
1: ಅವಾಗ ಬಂದಾಗ ಅದು ಬಹಳ ಇದಾಗಿದ್ದು ಅದೊಂದು ಬೇಜಾರಾಯ್ತು. ಪೇಪರ್ ಅಲ್ಲಿ ಓದಿ ತುಂಬಾ ಬೇಜಾರಾಯ್ತು. ಅದಾದ್ಮೇಲೆ ಅದಕ್ಕೆ ತಕ್ಕಂತೆ ಆಮೇಲಿಂದ ಸರ್ಕಾರ ಎಲ್ಲ ಅದಕ್ಕೆ ಕಟ್ಟುನಿಟ್ಟಾದ ಕ್ರಮಗಳು ತಗೊಂಡು ಅದಕ್ಕೆ ಇದೆಲ್ಲ ಇದು ಮಾಡಿದ್ರು. ಅದೊಂದು ಮಾತ್ರ ಕಹಿ ಘಟನೆ ನಮ್ಮ ಇದ್ರಲ್ಲಿ, ಅಷ್ಟೇ ಬಿಟ್ರೆ ಬಾಕಿ ಅಂತ ಯಾವ್ದು ಇಲ್ಲ.
0: ಹಾಗಾದ್ರೆ ಇವತ್ತಿನ ಯಂಗ್ ಜನರೇಷನ್ಗೆ ಪೋಸ್ಟ್ ಆಫೀಸ್ ಅಂದ್ರೆ ಬರೀ ಪತ್ರ ತಲುಪಿಸೋ ಜಾಗ ಅಂತ ಅವ್ರಿಗೊಂದು ಮನಸ್ಸಲ್ಲಿರುತ್ತೆ ಅಲ್ವಾ, ಅವ್ರಿಗೆ ಏನ್ ಹೇಳಕ್ ಇಷ್ಟಪಡ್ತೀರಾ?
1: ಅವ್ರಿಗೇನಂದ್ರೆ ನಾನು ಹೇಳೋದು, ಬರೀ ಪತ್ರ ವಿಂಗಡಣೆ ಮಾಡೋದು ಅಥವಾ ಪತ್ರ ಬಟವಾಡೆ ಮಾಡೋದು ಪತ್ರ ಬುಕ್ಕಿಂಗ್ ಅಲ್ಲ. ಪೋಸ್ಟ್ ಆಫೀಸ್ ಅಲ್ಲೂ ಸಿಕ್ಕಾಪಟ್ಟೆ ಸ್ಕೀಮ್ಗಳಿದಾವೆ, ಮತ್ತೆ ಅವರು ಒಂದು ಟೈಮ್ನ ಸೇವ್ ಮಾಡೋದಕ್ಕೋಸ್ಕರನೇ ಇವಾಗ ಪೋಸ್ಟ್ ಆಫೀಸ್ ಅಲ್ಲಿ ಏನಾಗಿದೆ, ಅಟಲ್ ಪೆನ್ಷನ್ ಯೋಜನಾ ಇದೆ. ಈಗಿನ ಕಾಲದ ಜನರೇಷನ್, ಈಗ ಗವರ್ಮೆಂಟ್ ಸರ್ವಿಸ್ ಅವ್ರಿಗೆ ಪೆನ್ಷನ್ ಇರೋದಿಲ್ಲ. ಸೊ ಹಾಗಾಗಿ ಅವ್ರೇನಂದ್ರೆ ಎನ್ ಪಿ ಎಸ್ ಇರ್ತದೆ, ಅದು ಬಿಡಿ ಬೇರೆ ಕಾಮನ್ ಪೀಪಲ್ ಅಟಲ್ ಪೆನ್ಷನ್ ಯೋಜನಾ ಅಂತ ಇರುತ್ತೆ. ಅವ್ರು ಸಣ್ಣ ವಯಸ್ಸಿಂದಾನೇ ತಿಂಗಳಿಗೆ ಇಷ್ಟಿಷ್ಟು ಅಂತ ಕಟ್ಕೊಂತ ಹೋದ್ರೆ ತಿಂಗಳು ಆರ್ ತಿಂಗಳು ವರ್ಷದ್ದು ಪ್ರೀಮಿಯಂ ಇರ್ತದೆ. ಕಟ್ತಾ ಹೋದ್ರೆ 60 ವರ್ಷ ಆದ ನಂತರ ಅವ್ರ ಕಾರ್ಪಸ್ ಅಮೌಂಟ್ ಮೇಲೆ ಪ್ರತಿ ತಿಂಗಳು 5,000 ರೂಪಾಯಿ 2,500 ರೂಪಾಯಿ ಆತರ ಪೆನ್ಷನ್ ಕೊಡ್ತಾ ಹೋಗ್ತಾರೆ. ಆಮೇಲೆ ಅವರು ಡೆತ್ ಆದ್ರೆ ಅವ್ರ ನಾಮಿನಿಗೆ ಆ ಕಾರ್ಪಸ್ ಅಮೌಂಟ್ ಏನ್ ಇರ್ತದೆ ಅದನ್ನ ರಿಟರ್ನ್ ಮಾಡ್ತಾರೆ.
0: ಒಳ್ಳೆದೊಂದಿದೆ.
1: ಮತ್ತೆ ಅವ್ರಿಗೆ ಪ್ರತಿ ತಿಂಗಳು ಇದು ಬೇರೆ ಇದೆ, ವೆಹಿಕಲ್ ಇನ್ಶೂರೆನ್ಸ್ ಮಾಡ್ತಾರೆ ನಮ್ಮ ಇದ್ರಲ್ಲಿ IPPBಯಲ್ಲಿ. ಅದ್ರಲ್ಲಿ ಅವ್ರೇನು ಎಲ್ಲೂ ಹೋಗೋದ್ ಬೇಡ, ಅವರೇ ಮಾಡಿಸ್ಕೋಬಹುದು. ಪೋಸ್ಟ್ಮನ್ ಮನೆ ಹತ್ರ ಬರ್ತಾರೆ, ಅಲ್ಲೇ ಮಾಡ್ಕೊಡ್ತಾರೆ. ಆಕ್ಸಿಡೆಂಟಲ್ ಇನ್ಶೂರೆನ್ಸ್ ಇದೆ, ಅದು ನಮ್ಮ ಇದು ಬಜಾಜ್ ಮತ್ತೆ ಇವರಿಂದ ಟೈ ಅಪ್ ಆಗಿರೋದು ಟಾಟಾ ಎಜಿ ಜೊತೆ. ಸೊ ಆ ಸ್ಕೀಮ್ ಇದೆ. ಮತ್ತೆ ಅವರು ಎಲ್ಲೂ ಹೋಗಕ್ ಆಗಲ್ಲ ಅಂದ್ರೆ ಮನೆಯಲ್ಲೇನೆ ಅವರು ಪೋಸ್ಟ್ ಆಫೀಸ್ ಅಕೌಂಟ್ ಇಂದ ಅಥವಾ ಬ್ಯಾಂಕ್ ಅಕೌಂಟ್ ಇಂದ KEPS ತಗೋಬಹುದು. ಮನೆಯಲ್ಲೇ ಪೋಸ್ಟ್ಮನ್ ಬಂದ್ ಅಲ್ಲೇ ಪೇಮೆಂಟ್ ಮಾಡ್ತಾರೆ. ಆಧಾರ್ ಎನೇಬಲ್ಡ್ ಪೇಮೆಂಟ್ ಸಿಸ್ಟಮ್ ಅಂತಿದೆ, ಬರೀ ಇದು ಆಧಾರ್ ನಂಬರ್ ಕೊಟ್ರೆ ಸಾಕು, ಅವ್ರ ಅಕೌಂಟ್ ಇಂದ ಡ್ರಾ ಮಾಡಿ ಕೊಡ್ತಾರೆ.
0: ಹಾಗಾದ್ರೆ ಯಾವುದೇ ಪ್ರೈವೇಟ್ ಬ್ಯಾಂಕ್ಗಳಿಗೆ ಕಮ್ಮಿ ಇಲ್ಲ, ನಮ್ಮ ಪೋಸ್ಟ್ ಆಫೀಸ್ ಮನೆಗೆ ಸರ್ವಿಸ್ ಅನ್ನು ನೀಡುತ್ತೆ.
1: ಹೌದು, ಮನೆಗೆ ಅದೇ ನಮ್ಮ IPPB ಸ್ಲೋಗನ್ ಅದು. ಇದು ಮನೆ ಮನೆಗೆನೆ ಇದು ಸರ್ವಿಸ್ ಕೊಡ್ತೀವಿ ಅಂತ.
0: ಅದೇ ಅದೇ.
1: ಹಾಗಾಗಿ ಅದರಿಂದ ಯಂಗ್ ಜನರೇಷನ್ ಏನಂದ್ರೆ ಬಂದು ಅವರು ಪೋಸ್ಟ್ ಆಫೀಸ್ ಅಲ್ಲಿ ಇರುವಂತ ಸ್ಕೀಮ್ಗಳ ಬಗ್ಗೆ ಎಲ್ಲ ತಿಳ್ಕೊಂಡು, ಮತ್ತೆ ಪೋಸ್ಟಲ್ ಲೈಫ್ ಇನ್ಶೂರೆನ್ಸ್ ಅಂತ ಇದೆ.
0: ಹೌದು ಹೌದು, ಹೊಸದಾಗಿ
1: ಬಂದ್ಬಿಟ್ಟು ಹೊಸದಾಗಿ ಇಂಟ್ರೊಡ್ಯೂಸ್ ಮಾಡಿದ್ದಾರೆ. ಅದೇನಂದ್ರೆ ಮುಂಚೆ ಬರೀ ಕಾರ್ಪೊರೇಟ್ ಇವ್ರಿಗೆ ಸೆಂಟ್ರಲ್ ಗವರ್ಮೆಂಟ್ ಸ್ಟೇಟ್ ಗವರ್ಮೆಂಟ್ ಅಂತವ್ರಿಗೆ ಮಾತ್ರ ಇತ್ತು. ಈಗ ಏನಾಗಿದೆ ಅಂತಂದ್ರೆ
0: ಜನಸಾಮಾನ್ಯರಿಗೂ
1: ಬಂದ್ಮೇಲೆ ಇಂಟ್ರೊಡ್ಯೂಸ್ ಮಾಡಿದ್ದಾರೆ. ಜೊತೆಗೆ ಯಾರೇ ಡಿಗ್ರಿ ಹೋಲ್ಡರ್ ಆಗಿದ್ರೆ ಅವ್ರಿಗೂ ಇಂಟ್ರೊಡ್ಯೂಸ್ ಮಾಡಿದ್ದಾರೆ. ಎಲ್ಲರೂ ಆ ಒಂದು ಬೆನಿಫಿಟ್ ನ ಪಡ್ಕೊಂಡು ಅವರ.
0: ಹೌದು ಹೌದು, ಬಹಳ ಉಪಯುಕ್ತವಾದ ಸ್ಕೀಮ್ ಅದು ಸರ್.
1: ಸೇವಿಂಗ್ಸ್ ಮಾಡ್ಕೋಬಹುದು ಅಂತ ಹೇಳಿ ಹೇಳಕ್ ಇಷ್ಟಪಡ್ತೀನಿ.
0: ಹೌದು ಹೌದು ಸರ್. ಈಗ ಕೊನೆಯದಾಗಿ ನಿಮ್ಮ ಹತ್ರ ಕೇಳಬೇಕು, ಹಿರಿಯ ನಾಗರಿಕರು ಪೆನ್ಷನ್ ತಗೊಳಕ್ಕೆ ಬರ್ತಾರಲ್ಲ, ಅವರಿಗೆಲ್ಲ ಕರೆಕ್ಟ್ ಆಗಿ ಸಮಯಕ್ಕೆ ಸರಿಯಾಗಿ ಸಿಗತ್ತಾ ಸರ್? ಅವರೊಟ್ಟಿಗೆ ಅವರೊಟ್ಟಿಗೆ ನಿಮ್ಮ ಸಂಬಂಧ ಹೇಗಿತ್ತು?
1: ಸಿಗ್ತದೆ, ಯಾಕೆಂದ್ರೆ ಇವಾಗ ಹಿರಿಯ ನಾಗರಿಕರು ಅಂದ್ರೆ ಅದರಲ್ಲಿ 2-3 ತರ ಪೆನ್ಷನ್ ಇರ್ತದೆ. ಇವಾಗ ಸ್ಟೇಟ್ ಗವರ್ಮೆಂಟ್ ಅವ್ರದ್ದು ಪೆನ್ಷನ್ ಬರ್ತದೆ, ಜನಸಾಮಾನ್ಯರಿಗೆ ಬರ್ತದೆ. ಅದು ಬರೋದಕ್ಕೋಸ್ಕರನೇ ಸಪರೇಟ್ ಆಗಿ ಇವಾಗ ಏನಾಗಿದೆ ಅಂದ್ರೆ, ಈಗ ಮುಂಚೆ ಮನೆ ಮನೆಗೆ ಹೋಗಿ ಪೋಸ್ಟ್ ಮೆನ್ ಮನೆ ಆರ್ಡರ್ ತಗೊಂಡು ಸೈನ್ ತಗೊಂಡು ಎಲ್ಲ ಕೊಡ್ತಾ ಇದ್ರು. ಈಗೆಲ್ಲ ಟೆಕ್ನಾಲಜಿ ಇಂಪ್ರೂವ್ ಆಗಿ ಎಲ್ಲ ಅಪ್ಡೇಟ್ ಆಗಿದೆ. ಈಗೆಲ್ಲ ತ್ರೂ IPPB ಅಕೌಂಟ್ ಇಂದಾನೆ ಪೇಮೆಂಟ್ ಬರ್ತದೆ. ಸೊ ಪೋಸ್ಟ್ ಮೆನ್ ಮನೆ ಹತ್ರನೇ ಹೋಗಿ ಅವ್ರ ಡಿವೈಸ್ ಇಂದ ಕೊಟ್ಟು ಪೇಮೆಂಟ್ ಮಾಡ್ತಾರೆ. ಮತ್ತೆ ಮೋರ್ ಓವರ್ ಅವ್ರಿಗೆ ಎಷ್ಟು ಬಂದಿದೆ, ಎಷ್ಟು ತಗೊಂಡಿದ್ದಾರೆ ಅಂತ ಅವ್ರಿಗೆ ವಾಯ್ಸ್ ಮೆಸೇಜ್ ಬರ್ತದೆ, ಅವ್ರಿಗೆ ಎದುರುಗಡೆನೆ ಬರ್ತದೆ ಇಷ್ಟು ತಗೊಂಡಿದ್ದೀರಾ ನೀವು ಅಂತ. ಯಾಕೆಂದ್ರೆ ಅನೇಕ ಅನ್ಎಜುಕೇಟೆಡ್ಸ್ ಇರ್ತಾರೆ, ಅವ್ರಿಗೆ ನಾನು ಎಷ್ಟು ತಗೊಂಡೆ ಏನ್ ಮಾಡಿದೆ ಅಂತ ಗೊತ್ತಿರಲ್ಲ. ಹಾಗಾಗಿ 500 ರೂಪಾಯಿ ತಗೊಂಡಿದ್ದೀರಾ ಅಂದ್ರೆ ನೀವು 500 ರೂಪಾಯಿ ಡ್ರಾ ಮಾಡಿದ್ದೀರಾ ಅಂತ ವಾಯ್ಸ್ ಮೆಸೇಜ್ ಬರ್ತದೆ. ಸೊ ಹಾಗಾಗಿ ಮನೆ ಹತ್ರನೇ ಪೇಮೆಂಟ್ ಕೊಡ್ತಾರೆ. ಇನ್ ಕೆಲವ್ರು ಆಫೀಸ್ ಹತ್ರ ಬಂದ್ರೆ ಆಫೀಸ್ ಹತ್ರನು ಪೇಮೆಂಟ್ ಮಾಡೋದಕ್ಕೆ ವ್ಯವಸ್ಥೆ ಮಾಡಿರ್ತೀವಿ. ಅಲ್ಲಿ ಬಂದ್ ತಗೋಬಹುದು, ಕೌಂಟರ್ಸ್ ಅಲ್ಲಿ ಬಂದ್ ತಗೋಬಹುದು, ಎಲ್ಲಿ ಬೇಕಾದ್ರೂ ತಗೋಬಹುದು. ಹಾಗಾಗಿ ಅವ್ರಿಗೆ ಯಾವ್ದೇ ಸಮಸ್ಯೆ ಇಲ್ದಿರೋ ಎಲ್ಲ ಕ್ಲೀನ್ ಆಗಿ ಬಟವಾಡ ಆಗುತ್ತೆ.
0: ನಮ್ಮ ಕೇಳುಗರು ಕೂಡ ಸಾಕಷ್ಟು ಸಂದೇಶಗಳನ್ನು ಕಳಿಸಿಕೊಟ್ಟಿದ್ದಾರೆ, ಹಲವು ಸ್ಕೀಮ್ಗಳಿಂದ ನಮಗೆ ಅನುಕೂಲ ಆಗಿದೆ ಅಂತ ಕೂಡ ಅವರು ಸಂದೇಶವನ್ನು ಕಳಿಸಿಕೊಟ್ಟಿದ್ದಾರೆ, ನಮ್ಮ ಜೊತೆಯಾಗಿದ್ದಾರೆ ಈ ಕಾರ್ಯಕ್ರಮದಲ್ಲಿ. ಹಲವು ಜನರು ಹಲವು ಕೇಳುಗರು ಹೇಳ್ತಾ ಇದ್ದಾರೆ, ವಯೋವೃದ್ಧ ನಿವೃತ್ತ ಪೋಸ್ಟ್ ಮಾಸ್ಟರ್ ಆಗಿದ್ದರು ನಮ್ಮ ತಂದೆ, ಇವತ್ತು ಬೆಳಿಗ್ಗೆ ಫೋನ್ ಮಾಡಿ ನನಗೆ ವಿಶ್ ಮಾಡು ಅಂತ ನೆನಪಿಸಿದ್ರು ಅಂತ. ಖುಷಿ ಆಗುತ್ತೆ ಸರ್ ಇಂಥ ಸಂದೇಶಗಳನ್ನು ನೋಡುವಾಗ.
1: ಅಂದ್ರೆ ಇಂಥ ಒಂದು ಇಲಾಖೆಯಲ್ಲಿ ಸೇವೆ ಸಲ್ಲಿಸಿದ್ದಕ್ಕೆ ಬಹಳ ಹೆಮ್ಮೆ ಇದೆ
0: ಅಲ್ವಾ ಸರ್? ಹೌದು ಖಂಡಿತ, ನೀವು ಹೇಳಿದ ಮಾತು ನಿಜ. ಪೋಸ್ಟ್ ಆಫೀಸ್ ಅಂದ್ರೆ

0: ಬರೀ ಒಂದು ಗವರ್ಮೆಂಟ್ ಕೆಲಸ ಅಲ್ಲ, ಅದೊಂದು ಎಮೋಷನಲ್ ಅಲ್ವಾ?
1: ಹೌದು.
0: ಕೊನೆಯದಾಗಿ, ಹಾ ಸರ್ ಹೇಳಿ ಸರ್, ಹೇಳಿ ಹೇಳಿ.
1: ಏನಂದ್ರೆ ಇದು ಜನರ ಜೊತೆಯಲ್ಲಿ ನಮ್ಮ ವೈಯಕ್ತಿಕ ಒಡನಾಟ ಇರುತ್ತೆ.
0: ಹೌದು ಹೌದು.
1: ಜನಗಳಿಗೆ ಏನ್ ಬೇಕಾಗ್ತದೆ ಏನ್ ಬೇಡ ಅದೆಲ್ಲ ನಾವು ತಿಳ್ಕೊಂಡು ಅದೇ ಅವ್ರಿಗೆ ತಕ್ಕನಂತ ಸರ್ವಿಸ್ ಕೊಡುವಂತ ಒಂದು ಇದಿರೋ ಡಿಪಾರ್ಟ್ಮೆಂಟ್, ಆದ್ರಿಂದ ಬಹಳ ಹೆಮ್ಮೆ ಅನ್ಸುತ್ತೆ.
0: ಹೌದು ಹೌದು, ನಿಜ ಸರ್ ನಿಜ. ಕೊನೆಯದಾಗಿ ನಮ್ಮ ಕೇಳುಗರಿಗೆ ಏನಾದ್ರು ಸಂದೇಶವನ್ನ ಹೇಳುದಾದ್ರೆ?
1: ಏನಂದ್ರೆ ಅದೇ, ಯಾವತ್ತು ಭಾರತೀಯ ಅಂಚೆ ಇಲಾಖೆ ಒಳ್ಳೆ ಹೆಸರು ಇಟ್ಕೊಂಡಿದೆ, ಮುಂದೇನು ಇಟ್ಕೊಂಡಿರುತ್ತೆ, ಹಿಂದೇನು ಇಟ್ಕೊಂಡಿದೆ. ಈಗ ಎಲ್ಲಾ ತಂತ್ರಜ್ಞಾನದೊಂದಿಗೆ ಬಹಳ ಸಜ್ಜಾಗಿದೆ. ದಯವಿಟ್ಟು ಎಲ್ಲಾರು ಬಂದು ಅಂಚೆ ಇಲಾಖೆ ಬರೀ ಹಳೆ ಇದ್ರದ್ದೆ ನೋಡ್ತಾ ಹೋಗ್ಬೇಡಿ. ಈಗ ಹೊಸ ಮಾಡರ್ನೈಸ್ ಆಗಿದೆ, ಒಳ್ಳೊಳ್ಳೆ ಟೆಕ್ನಾಲಜಿ ಇಂಪ್ರೂವ್ ಆಗಿದೆ.
0: ಸೊ
1: ಇವಾಗ ಯಾವುದೇ ಒಂದು ಇದಕ್ಕೂ ಕಾಂಪಿಟೇಷನ್ ಕೊಡೋದಕ್ಕೆ ರೆಡಿ ಆಗಿದ್ದಾರೆ. ಹಾಗಾಗಿ ಬಂದು ನಮ್ಮ ಒಂದು ಇಲಾಖೆಯಲ್ಲಿ ಇರುವಂತ ಎಲ್ಲಾ ಸ್ಕೀಮ್ ತಗೊಂಡು ನೀವು ಅದ್ರ ಬಗ್ಗೆ ಅದನ್ನ ಎಂಜಾಯ್ ಮಾಡಿ ಅಂತ ಹೇಳಿ ಇಷ್ಟಪಡ್ತೀನಿ.
0: ಧನ್ಯವಾದಗಳು ಸರ್, ಇಷ್ಟು ಹೊತ್ತು ನಮ್ಮ ಜೊತೆ ಆಗಿದ್ದಕ್ಕೆ, ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದಕ್ಕೆ. ವಿವಿಧ ಭಾರತಿ ಕಡೆಯಿಂದ ಹಾಗೂ ನಮ್ಮೆಲ್ಲ ಕೇಳುಗರ ಪರವಾಗಿ ಧನ್ಯವಾದಗಳು.
1: ಥ್ಯಾಂಕ್ ಯು ಮೇಡಮ್.
0: ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. ಇನ್ನೋರ್ವ ಅತಿಥಿ ಕೂಡ ಮುಂದಿನ ಈ ಒಂದು ಗೀತೆಯ ನಂತರ ನಮ್ಮ ಜೊತೆ ಪಾಲ್ಗೊಳ್ತಾರೆ. ಯಾರು ಅಂತ ಕುತೂಹಲದಿಂದ ಕಾಯ್ತಾ ಇರಿ, ಕೇಳೋಣ. ರಾಜೇಶ್ ಕೃಷ್ಣನವರ ಧ್ವನಿಯಲ್ಲಿ ಇರುವಂತಹ ಗೀತೆ, ಚಿತ್ರ ಮೆಲೋಡಿ ಡ್ರಾಮಾ.

0: ಬೆಳ್ಳಿ ತೆರೆಯ ಬೆಳಗಿದ ಬಂಧುರದ ಹಾಡುಗಳು.
1: ನೀ ಬಂದು ನಿಂತಾಗ ನಿಂತು ನೀ ನಕ್ಕಾಗ
2: ಭಾವ ಭಿತ್ತಿಯೊಳಗೆ ಅಚ್ಚೊತ್ತಿದ ನಮ್ಮೆಲ್ಲರ ಅಚ್ಚುಮೆಚ್ಚಿನ ಸಾಲುಗಳು.
0: ನೆನಪಿನ ನೆಪದಲ್ಲಿ ನಮ್ಮನ್ನು ಹಿಡಿದಿಡುವ ಒನಪಾದ ಪದಗಳು. ಹಾಡು ಹಳೆತು, ಭಾವ ಎಂದಿದ್ದರೂ ಹೊಸತು.
2: ಹಳೆಯ ಬಂಗಾರದ ಗೀತೆಗಳು,
0: ವಿವಿಧ ಭಾರತೀಯ ಅಂಗಳದಿಂದ ನಿಮ್ಮ ಅಂತರಾಳಕ್ಕೆ. ತಪ್ಪದೇ ಕೇಳಿ ಓಲ್ಡ್ ಇಸ್ ಗೋಲ್ಡ್.

0: ಆಲಿಸಿದ್ರಿ. ಇನ್ನು ಮುಂದೆ ಯಾರೊಂದಿಗೆ ದೂರವಾಣಿ ಸಂಪರ್ಕದಲ್ಲಿ ಯಾರು ನಮ್ಮೊಂದಿಗೆ ಇರ್ತಾರೆ ಅಂತ ನೀವು ಕೇಳಿದಾದರೆ, ನಮ್ಮ ಮನೆ ಬಾಗಿಲಿಗೆ ಪತ್ರಗಳನ್ನು ಪಾರ್ಸೆಲ್ಗಳನ್ನು ತಂದುಕೊಡುವ ಅಂಚೆ ಇಲಾಖೆಯ ನಿಜವಾದ ರಾಯಭಾರಿ ಎಂದರೆ ಅಂಚೆ ಅಣ್ಣ. ಈಗ ನಮ್ಮ ಜೊತೆ ಕರೆಯಲ್ಲಿ ರಿಟೈರ್ಡ್ ಪೋಸ್ಟ್ ವುಮೆನ್ ಆಗಿ ಸೇವೆಯನ್ನು ಸಲ್ಲಿಸಿದಂತಹ ಪದ್ಮಾವತಿಯವರು ಸಂಪರ್ಕದಲ್ಲಿದ್ದಾರೆ. ನಮಸ್ಕಾರ ಪದ್ಮಾವತಿಯವರೇ, ಕಾರ್ಯಕ್ರಮಕ್ಕೆ ಸ್ವಾಗತ.
1: ನಮಸ್ತೆ ಮೇಡಮ್.
0: ನಮಸ್ತೆ,
1: ನಿಮಗೂ ಸಹ ಶುಭೋದಯ.
0: ಧನ್ಯವಾದಗಳು. ಹೇಳಿ, ಇವತ್ತು ವಿಶ್ವ ಅಂಚೆ ದಿನ, ನಿಮಗೂ ಅಂಚೆ ದಿನದ ಶುಭಾಶಯಗಳು. ಹೇಳಿ, ಯಾವಾಗ ನೀವು ಈ ಒಂದು ಹುದ್ದೆಗೆ ಆಯ್ಕೆ ಆದ್ರಿ, ಹೇಗಿತ್ತು ಆಗಿನ ಪರಿಸ್ಥಿತಿ?
1: ನಾನು 1990 ಇಸ್ವಿಯಲ್ಲಿ ನಾನು ಅಂಚೆ ಇಲಾಖೆಗೆ ಅಲ್ಲಿಂದ ನಂದು 15 ಸೇವೆ ಬಂದು ಟೆಂಪರರಿ ತರ.
0: ಓಕೆ.
1: ಆ 15 ಆದ್ಮೇಲೆ 2006 ನಾನು ಪರೀಕ್ಷೆ ಬರೆದು, ಅದು 2 ಪರೀಕ್ಷೆ ಬರೆದು 2 ಆಗದೆ 3 ಉತ್ತೀರ್ಣಲಾಗಿ ಜಾಯಿನ್ ಆದೆ 2006. ಆಮೇಲೆ ಕಳೆದ ವರ್ಷ 2005 October 31 19.5 ಸೇವೆ ಸಲ್ಲಿಸಿ ರಿಟೈರ್ಡ್
0: 2025 ಅಲ್ಲಿ ರಿಟೈರ್ಡ್ ಆದ್ರಿ ಅಂತೀರಿ?
1: ಹೌದು ಹೌದು.
0: 19 ಪೋಸ್ಟ್ ವುಮೆನ್ ಆಗಿ ಕಾರ್ಯನಿರ್ವಹಿಸಿದ್ದೀರಿ ಅಲ್ವಾ?
1: ಹೌದು, 19.5.
0: ಓ, ಹೇಗೆ ಈ ಒಂದು ಪಯಣವನ್ನ ನೆನಪಿಸಿಕೊಳ್ಳೋದಾದ್ರೆ ನಿಮ್ಮದೇ ವಾಕ್ಯಗಳಲ್ಲಿ ಹೇಳ್ಬೋದಾ?
1: ನನಗೆ ಯಾಕೆ ನನಗೆ ಒಂದು ಹಿಂಗೆ ಅಂದ್ರೆ ನನ್ನ ಜೀವನನ ಕಟ್ಕೊಟ್ಟಿದೆ.
0: ನಿಜ ನಿಜ ನಿಜ.
1: ಫಸ್ಟ್ ಆಫ್ ಆಲ್ ಅದಕ್ಕೆ ನಾನು ಚಿರಋಣಿ ನನ್ನ ಇಲಾಖೆಗೆ. ಜೊತೆಗೆ ನಾನು ತುಂಬಾ ಅಂದ್ರೆ ನನ್ನ ಇದನ್ನ ಎಂಜಾಯ್ ಮಾಡ್ಕೊಂಡು ನಾನು ಕೆಲಸ ಮಾಡಿದೀನಿ.
0: ನಾನು
1: ಕಷ್ಟ ಅನ್ಕೊಂಡು ನಾನು ಮಾಡ್ಲಿಲ್ಲ ಆತರ. ನಾನು ಮನೆಯಲ್ಲೂ ಬೆಳಿಗ್ಗೆ ನಾವು 8 ಆಫೀಸಲ್ಲಿ ಇರ್ಬೇಕಿತ್ತು. ಅಷ್ಟರೊಳಗೆ ಮನೆ ಕೆಲ್ಸ ಮುಗಿಸಿ ಮಕ್ಳಿಗೆಲ್ಲ ಇದ್ ಮಾಡಿ ತಿಂಡಿ ಮಾಡಿ ನಂದು ಪ್ಯಾಕ್ ಮಾಡ್ಕೊಂಡು ಪೂಜೆ ಎಲ್ಲ ಮುಗಿಸಿ 7:00 ಬಸ್ ಸ್ಟಾಪ್, 8 ಆಫೀಸಲ್ಲಿ ಇರ್ಬೇಕು. ಆತರ ಒಂದು ಇದು ದೀರ್ಘ ಪಯಣ ಆಯ್ತು.
0: ಅದೇ
1: ನನ್ಗೆ ಎಲ್ಲಾರ ಆಫೀಸ್ ಅಲ್ಲಿ ಸಹಕಾರ ಮತ್ತೆ ಪಬ್ಲಿಕ್ಸ್ ಇದು ಎಲ್ಲಾನು ತುಂಬಾ ಚೆನ್ನಾಗಿತ್ತು.
0: ಹೌದಾ?
1: ನಾನು ಈಗ್ಲೂ ತುಂಬಾ ಅದನ್ನ ರಿವೈಂಡ್ ಮಾಡ್ಕೋತೀನಿ.
0: ಆಗ ಹೇಗೆ ಮನೆ ಮನೆಗೆ ಹೋಗ್ತಾ ಇದ್ರಿ ನೀವು ಪತ್ರಗಳನ್ನ ತಲುಪಿಸುವುದಕ್ಕೆ?
1: ಆಗ ನಾನು ನನ್ನ ವೆಹಿಕಲ್ ಎಲ್ಲ ನನ್ಗೇನು ಗೊತ್ತಿಲ್ಲ ಮೇಡಮ್, ಹಂಗಾಗಿ ನಾನು ನಡ್ಕೊಂಡೆ ಹೋಗ್ತಾ ಇದ್ದೆ.
0: ಹೌದಾ? ಎಷ್ಟು ದೂರ ಇರ್ತಿತ್ತು ನಿಮ್ಮ ಒಂದು ಅಂಚೆ ಕಚೇರಿಯಿಂದ?
1: ಒಂದು 8-10 ಹತ್ರ.
0: ಹಂಗಾದ್ರೆ ದಿನಕ್ಕೆ 8-10 ನೀವು ಬರಿಗಾಲಲ್ಲೇ ನಡ್ಕೊಂಡು ಹೋಗ್ತಿದ್ರಿ ಅಂದ್ರೆ?
1: ಹೌದು ಮೇಡಮ್,
0: ಪಾದಾಚಾರಿಯಾಗಿ ನಡ್ಕೊಂಡು ಹೋಗ್ತಾ ಇದ್ರಿ.
1: ಹೌದು.
0: ಮಧ್ಯಾಹ್ನದ ಹೊತ್ತಿಗೆ ಏನ್ ಮಾಡ್ತಿದ್ರಿ, ತಿರ್ಗಾ ಕಚೇರಿಗೆ ಬರ್ತಾ ಇದ್ರ ಅಲ್ಲೇ ಎಲ್ಲಾದ್ರು?
1: ಇಲ್ಲ ಮೇಡಮ್, ನಂದು ಲಂಚ್ ಬಾಕ್ಸ್ ಬ್ಯಾಗ್ ಅಲ್ಲೇ ಕ್ಯಾರಿ ಮಾಡ್ಕೊಂಡು ಎಲ್ಲಾದ್ರೂ ಒಂದ್ ಕಡೆ ಕುತ್ಕೊಂಡು ಅಲ್ಲಿ ಇದ್ ಮಾಡ್ತಿದ್ವಿ. ಅದಕ್ಕಿಂತ ಹೆಚ್ಚಾಗಿ ನಮ್ಗೆ ಆತ್ಮೀಯತೆಯಿಂದ ನಮ್ಮನ್ನ ಕೆಲವೊಬ್ರು ನಮ್ಮ ಮನೆಯವರಿಗಿಂತ ಹೆಚ್ಚಾಗಿ ಇದ್ ಮಾಡ್ತಿದ್ರು. ಆಚೆ ಎಲ್ಲ ಕುತ್ಕೊಂಡು ಇದ್ ಮಾಡ್ತೀರಾ, ನಮ್ಮ ಮನೆಗೆ ಬಂದು ಊಟ ಮಾಡಿ ಅಂದ್ಬಿಟ್ಟು ನಮ್ಗೋಸ್ಕರ ಇವಾಗ್ಲೂ ನನ್ನ ಫ್ರೆಂಡ್ ಒಬ್ರು ಶ್ರೀಮತಿ ಅಂತ, ನಾನು ಈ ಗಳಿಗೆಗೂ ಅವ್ರನ್ನ ನೆನ್ಸ್ಕೋತೀನಿ. ಅವರು ನನ್ಗೆ ಊಟ ಇದ್ ಮಾಡ್ತಾ ಇದ್ದಿದ್ದು, ನನ್ ಜೊತೆಗೆ ಅವರು ಕುತ್ಕೊಂಡು ಊಟ ಮಾಡ್ತಾ ಇದ್ದಿದ್ದು, ಅದನ್ನೆಲ್ಲ ನನ್ಗೆ ಮರೆಯಕ್ಕೆ ಆಗೋದಿಲ್ಲ.
0: ನಿಜ ನಿಜ.
1: ಅಷ್ಟು ಚೆನ್ನಾಗಿ ಸ್ಪಂದಿಸ್ತಾ ಇದ್ರು ಪಬ್ಲಿಕ್ಸ್, ತುಂಬಾ ಚೆನ್ನಾಗಿತ್ತು ಮೇಡಮ್ ನಮ್ಗೆ.
0: ಹೌದಾ? ಅದನ್ನ ಮಿಸ್ ಮಾಡ್ಕೋತೀರಿ ಇವಾಗ ಅಲ್ವಾ?
1: ಹಾ, ತುಂಬಾ ಮಾಡ್ಕೋತೀನಿ. ಆಮೇಲೆ ಮತ್ತೆ ಕೆಲವರು ನನ್ನನ್ನ ಕೇಳ್ತಾ ಇದ್ರು, ನಾನ್ ಸ್ವಲ್ಪ ಓವರ್ ವೈಟ್ ಇದ್ದೆ ಅವಾಗ, ಅಲ್ಲಿ ಸ್ಟಾರ್ಟಿಂಗ್ ಇದ್ರಲ್ಲಿ ನನ್ನ
0: ನೋಡ್ತೀನಿ,
1: ನಂದು 1/2 1 ಆದ್ಮೇಲೆ ಇನ್ನು ಸ್ವಲ್ಪ ಮುಂದಕ್ಕೆ ಅಲ್ಲಿ ನೋಡೋರು ಅವಾಗ ಹೇಳ್ತಿದ್ರು,

0: ಆವಾಗ್ಲೇ ಅಲ್ಲಿ ನೋಡ್ದೆ, ಅಲ್ಲಿಂದ ನಡ್ಕೊಂಡು ಇಲ್ಲಿವರೆಗೂ ಬಂದಿದ್ದೀರಾ, ನನ್ಗೆ ನಿಮ್ ಕಷ್ಟ ನೋಡಕ್ ಆಗ್ತಿಲ್ಲ, ಯಾರ ಹತ್ರ ಮಾತಾಡ್ಬೇಕು ಹೇಳಿ, ನಾನ್ ನಿಮ್ ಅವ್ರ ಹತ್ರ ಮಾತಾಡ್ಬಿಟ್ಟು ನಿಮ್ಗೆ ಆಫೀಸ್ ಒಳಗಡೆನೆ ಕೆಲ್ಸ ಮಾಡೋ ತರ ಹೇಳ್ತೀನಿ ಮಾತಾಡ್ತೀನಿ ಅಂತಂದ್ಬಿಟ್ಟು. ಅವಾಗೆಲ್ಲ ನನ್ಗೆ ತುಂಬಾ ಒಂಥರ ಇದನ್ಸ್ತಿತ್ತು, ಜನರಿಗೆ ನಮ್ ಮೇಲೆ
1: ಎಷ್ಟು ಪ್ರೀತಿ
0: ಕಾಳಜಿ ಒಂಥರ ಇದಿಟ್ಕೊಂಡಿದ್ದಾರೆ ಅಂತ ಅಂದ್ಬಿಟ್ಟು.
1: ಹೌದು ಹೌದು, ಖುಷಿ ಆಗ್ತದೆ ನಿಮ್ಮ ಮಾತು ಕೇಳ್ತಾ. ಯಾ ಒಡನಾಟ ಜನರೊಂದಿಗೆ ಈಗ ಕಮ್ಮಿ ಅನ್ಸುತ್ತೆ ಅಲ್ವಾ? ಈಗ ಹೋದ ವರ್ಷ ನೀವು ರಿಟೈರ್ ಆಗುವಾಗ್ಲೂ ಕೂಡ ಅದೇ ರೀತಿ ಒಡನಾಟವನ್ನ ನೀವು ಅನುಭವಿಸ್ತಾ ಇದ್ರಾ ಇಲ್ವಾ?
0: ಅಂದ್ರೆ ನನ್ಗೆ ಈಗ ಒಂದು 4 ಇಯರ್ಸ್ ಇಂದ ಈಚೆಗೆ ನನ್ಗೆ ನೀ ಪೈನ್ ಜಾಸ್ತಿ ಆಗ್ಬಿಟ್ಟು ನನ್ಗೆ ಅಷ್ಟು ಆ ತರ ನಡ್ಕೊಂಡು ಹೋಗ್ಲಿಕ್ಕೆಲ್ಲ ಆಗ್ತಿರ್ಲಿಲ್ಲ. ಅವಾಗ ನಾನು ಒಬ್ರನ್ನ ಆಟೋ ಅವ್ರನ್ನ ನಾನು ಗೊತ್ತು ಮಾಡ್ಕೊಂಡಿದ್ದೆ. ಅವರು ನನ್ನ ಜಾಬ್ ಸ್ಟಾರ್ಟ್ ಆಗೋ ಟೈಮ್ಗೆ 11 ಗಂಟೆಗೆ ಶುರುವಾಗ್ತಿತ್ತು, ಅಷ್ಟೆಲ್ಲ ಆಫೀಸ್ ಹತ್ರ ಬರೋರು. ಆ ಆಟೋ ಅಲ್ಲಿ ಕುತ್ಕೊಂಡು ನಾನು ಅವರಿಗೆ ಹೇಳ್ತಾ ಇದ್ದೆ, ನನ್ನ ಮಾಡಿ ಹತ್ತದು ಅದೆಲ್ಲ ನನ್ಗೆ ಮಾಡಕ್ ಆಗ್ತಿರ್ಲಿಲ್ಲ, ಇಳಿದು ಹತ್ತಿ ಅವಾಗ ಅವರು ನನ್ಗೆ ಹೆಲ್ಪ್ ಮಾಡ್ತಿದ್ರು.
1: ಓ ಸರಿ ಸರಿ. ಈಗ ನೀವು ಹೇಳಿ ಮೇಡಮ್.
0: ನನ್ನ ಇದ್ರಿಂದ ಸ್ಯಾಲ್ರಿ ಪರ್ ಡೇ ಇಷ್ಟು ಅಂತ
1: ನೀವೇ ನಿಮ್ಮ ಖರ್ಚಲ್ಲ ಕೊಡ್ತಾ ಇದ್ರಿ. ಇದು ನಿಮ್ಮ ಕರ್ತವ್ಯ ನಿಷ್ಠೆಯನ್ನು ತೋರಿಸುತ್ತೆ ಮೇಡಮ್. ಈಗ ನೀವು ಬರೀ ಪತ್ರಗಳನ್ನ ಮಾತ್ರ ವಿಲೇವಾರಿ ಮಾಡ್ತಿದ್ರ ಇಲ್ಲ ಪಾರ್ಸೆಲ್ ಗಳನ್ನು ಕೂಡ ಕೊಡ್ತಾ ಇದ್ರಿ? ಎಲ್ಲಾನು ಅಲ್ವಾ.
0: ಸ್ಪೀಡ್ ಪೋಸ್ಟ್ ಮತ್ತೆ ಇದು ಆಮೇಲೆ ಮ್ಯಾಂಗೋ ಸೀಸನ್ ಅಲ್ಲಿ ಮ್ಯಾಂಗೋ ಸಹ.
1: ಹೌದಾ? ಹೌದಾ? ಅದನ್ನ ಹೇಗೆ ಜಾಗರೂಕವಾಗಿ ತಗೊಂಡು ಹೋಗ್ತಿದ್ರಿ ಅಂದ್ರೆ, ಅದನ್ನ ಅದೇ ರೀತಿ ಪ್ಯಾಕ್ ಮಾಡಿ ಕೊಡ್ತಿದ್ರ ನೀಟ್ ಆಗಿ ಕೊಡುವವರು?
0: ಇಲ್ಲ, ಅದು ಬಾಕ್ಸ್ ಸಮೇತ ಬರ್ತಿತ್ತು, ಜಸ್ಟ್ ಅದ್ರ ಮೇಲೆ ಯಾವ ಅಡ್ರೆಸ್ ಇರ್ತಿತ್ತು ಅದಕ್ಕೆ ಹೋಗ್ಬಿಟ್ಟು ನಾವು ಆಫೀಸ್ಗೆ ರಿಟರ್ನ್ ಬಂದಿದ್ರು ಸಹ ಮತ್ತೆ ಹೋಗಿ ನಾವು ಡೆಲಿವರಿ ಮಾಡ್ಬೇಕಿತ್ತು.
1: ಓ ಸರಿ ಸರಿ. ತಾಜಾ ಹಣ್ಣಾಗಿರತ್ತೆ ಅಲ್ವಾ, ಒಂದೆರಡು ದಿನ ಆದ್ಮೇಲೆ ಮತ್ತೆ ಕೆಡಬಾರ್ದು ಅದಕ್ಕೋಸ್ಕರ. ಮೇಡಮ್, ಈಗ ನಿಮ್ಮ ಇದಕ್ಕೆ ಪರಿಧಿಗೆ ಬರ್ತಿತ್ತ ಈ ಫಾರಿನ್ ಕೊರಿಯರ್ ಸರ್ವಿಸ್ ಎಲ್ಲ? ಇಲ್ಲ ಅಲ್ವಾ?
0: ಬರ್ತಿತ್ತು
1: ಮೇಡಮ್. ಅದ್ರ ಬಗ್ಗೆ ಏನಾದ್ರೂ ಹೇಳ್ಬೋದಾ?
0: ಫಾರಿನ್ ಕೊರಿಯರ್ಸ್ ಅಂದ್ರೆ ಅದು ಸ್ವಲ್ಪ ಜವಾಬ್ದಾರಿ, ವ್ಯಾಲ್ಯೂಬಲ್ ಆರ್ಟಿಕಲ್ಸ್, ವ್ಯಾಲ್ಯೂಬಲ್ ಥಿಂಗ್ಸ್ ಎಲ್ಲ ಇರ್ತಿತ್ತು. ಅವಾಗ ನಾವ್ ಏನ್ ಮಾಡ್ತಿದ್ವಿ ಅಂದ್ರೆ ಫಸ್ಟ್ ಅವ್ರನ್ನ ಅವತ್ತಿನ ದಿವಸಾನೆ ದುಡ್ಡು ಕಲೆಕ್ಟ್ ಮಾಡಿ ತರ್ಬೇಕಿತ್ತು.
1: ಸರಿ.
0: ಅವ್ರಿಗೆ ಒಂದ್ಸಲ ಅದ್ರ ಮೇಲೆ ಫೋನ್ ನಂಬರ್ ಇರ್ತಿತ್ತಲ್ಲ, ಕಾಲ್ ಮಾಡಿ ಈ ತರ ಬಂದಿದೆ ನಿಮ್ಗೆ, ನೀವು ತಂದ್ರೆ ತಗೋತೀರಾ, ಆಮೇಲೆ ವೆಯ್ಟ್ ಜಾಸ್ತಿ ಇದ್ರೆ ನಮ್ಗೆ ಈ ತರ ತರಕ್ ಆಗ್ತಿಲ್ಲ, ನೀವು ಬಂದ್ ತಗೊಳಕ್ ಆಗತ್ತಾ ಅಂತಂದ್ಬಿಟ್ಟು. ಅವಾಗ ಅವ್ರು ಹೇಳ್ತಾ ಇದ್ರು, ಅವರು ಕೆಲವೊಬ್ರು ಹೇಳೋರು ಮೇಡಮ್ ನೀವೇ ತಂದ್ಕೊಟ್ಬಿಡಿ, ನಾನು ದುಡ್ಡು ಮನೇಲಿ ಕೊಟ್ಟೋಗಿರ್ತೀನಿ ಅಂತ ಕೆಲವ್ರು ಅಂತಿದ್ರು. ಕೆಲವರು ಅಯ್ಯೋ ಅದಕ್ಕೇನಂತೆ ಬಂದು ನಾವೇ ಬಂದು ಕಲೆಕ್ಟ್ ಮಾಡಿ
1: ಅನುಕೂಲ ಇರೋರು ಬರ್ತಾ ಇದ್ರು. ಇದೀಗ ಅಲ್ಲಿಂದ ಬಂದಾಗ ಹೊರದೇಶದಿಂದ ನಮ್ಗೆ ಇಲ್ಲಿ ಪೋಸ್ಟ್ ಬಂದಾಗ ಮಾತಾಯ್ತು, ಇಲ್ಲಿಂದ ಪೋಸ್ಟ್ ಹೊರದೇಶಕ್ಕೆ ಕಳಿಸುವುದಂದ್ರೆ?
0: ಕಳಿಸುವುದಂದ್ರೆ ಅವರು ನಮ್ಮನ್ನ ಕೆಲವೊಬ್ರು ಈ ತರ ನಮ್ಗೆ ಕಳ್ಸ್ಬೇಕಿದೆ ಈ ತರ ಇದು ಅಂತ, ನೀವು ಎಷ್ಟಾಗತ್ತೆ ಏನು ಅಂತ ಕೇಳ್ಬಿಟ್ಟು ನಮ್ಗೆ ಹೇಳ್ತೀರಾ ಆಯ್ತು ಅಂದ್ಬಿಟ್ಟು ಅವ್ರದ್ದು ವೆಯ್ಟ್ ಎಷ್ಟ್ ಹೇಳ್ತಾರೆ ಅದನ್ನ ಕೇಳ್ಕೊಂಡು ಬಂದು ಆಫೀಸ್ ಅಲ್ಲಿ ವಿಚಾರ ಮಾಡಿ ಇಷ್ಟ ಅಮೌಂಟ್ ಆಗತ್ತೆ, ನೀವು ಕೊಟ್ರೆ ನಾನೇ ತಗೊಂಡ್ ಹೋಗಿ ನಿಮ್ಗೆ ಮಾಡ್ಬಿಟ್ಟು ರೆಸಿಪ್ಟ್ ತಂದ್ಕೊಡ್ತೀನಿ ಅಂತ ಹೇಳಿ ಅದನ್ನು ಸಹ ಮಾಡಿದೀವಿ.
1: ಓ ಸರಿ ಸರಿ. ಸಾಮಾನ್ಯವಾಗಿ ನನಗೆ ಗೊತ್ತಿರುವ ಹಾಗೆ ಸುಮಾರು 150 ದೇಶಗಳಿಗೂ ನಮ್ಮ ಪೋಸ್ಟಲ್ ಸರ್ವಿಸ್ ಇದೆ ಅನ್ಸತ್ತಲ್ವಾ?
0: ಹೌದು ಹೌದು
1: ಹೌದು ಹೌದು. ಈಗ ನಿಮ್ಮಂತೆ ಸ್ವಾವಲಂಬಿ ಆಗಲು ಬಯಸುವ ಹೆಣ್ಣು ಮಕ್ಕಳಿಗೆ ಏನನ್ನ ಹೇಳಲಿಕ್ಕೆ ಬಯಸ್ತೀರಿ?
0: ಹೆಣ್ಣು ಮಕ್ಕಳಿಗೆ ಆಗದೆ ಇರುವಂತಹ ಕೆಲಸ ಯಾವುದು ಇಲ್ಲ.
1: ಬಹಳ ಒಳ್ಳೆ ಹೇಳಿದ್ರಿ.
0: ಮಾಡೇ ಮಾಡ್ತೀವಿ ಅನ್ನೋ ಒಂದು ಛಲ ಬೇಕು.
1: ನಿಜ ನಿಜ.
0: ಕಾನ್ಫಿಡೆನ್ಸ್, ನನ್ನ ಕೈಲಿ ಆಗತ್ತೆ. ನಾನು ಒಂದು ಹೆಮ್ಮೆ ಪಡೋ ವಿಷಯ ಏನು ಅಂದ್ರೆ, ನನಗೆ ಎಲ್ರು ಅನ್ಕೊಂಡ್ಬಿಟ್ಟಿದ್ರು ಮೇಡಮ್ ನನ್ಗೆ ನಾನು ಈ ತರ ಓವರ್ ವೆಯ್ಟ್ ಇರೋದಕ್ಕೆ ಫುಲ್ ಸರ್ವಿಸ್ ಮಾಡ್ತಾರೆ ಅಂತಂದ್ಬಿಟ್ಟು ಇಡೀ ನನ್ನ ಫ್ಯಾಮಿಲಿ ಅವರು ಜೊತೆಗೆ ನನ್ನ ಕಲೀಗ್ಸ್ ಡಿಪಾರ್ಟ್ಮೆಂಟ್ ಅಲ್ಲೂ ಸಹ ಅನ್ಕೊಂಡಿದ್ರು ನಾನು ಫುಲ್ ಸರ್ವಿಸ್ ಮಾಡಿ ಈಚೆ ಬಂದಲ್ಲ, ಅದು ನನ್ಗೆ ತುಂಬಾ ಖುಷಿ ಕೊಟ್ಟ ವಿಷಯ.
1: ನಿಜ ನಿಜ. ಅಭಿನಂದನೆ.

0: ನಿಮಗೆ ಈಗಲೂ ನಿಮ್ಮ ನೀವಿದ್ದ ಏರಿಯಾದ ಜನರ ಜೊತೆ ಬಾಂಧವ್ಯ ಈಗಲೂ ಇದೆಯಾ ನಿಮ್ಗೆ ಕಂಡಾಗ ಮಾತಾಡ್ಸೋದು?
1: ಫೋನ್ ನಂಬರ್ಸ್ ಎಲ್ಲ ಅವ್ರ ಹತ್ರ ಇತ್ತಲ್ಲ, ಕೆಲವೊಬ್ರಿಗೆ ಗೊತ್ತಿಲ್ಲ ನನ್ನ ರಿಟೈರ್ಡ್ ಆಗಿರೋದು. ಕಾಲ್ ಮಾಡ್ಬಿಟ್ಟು ಕೇಳ್ತಾರ, ನಮ್ಗೆ ಈ ತರ ಲೆಟರ್ ಬರ್ಬೇಕಿತ್ತು, ಪೋಸ್ಟ್ ಬರ್ಬೇಕಿತ್ತು, ಬಂದಿದ್ಯಾ ಅಂತಂದ್ಬಿಟ್ಟು ನಾನು ಇಲ್ಲ ಈ ತರ, ಅಯ್ಯೋ ಹೌದಾ ಮೇಡಮ್ ಗೊತ್ತೇ ಇಲ್ಲ ಅಂತಂದ್ಬಿಟ್ಟು, ಕೊನೆಗೂ ನೀವು ಹಿಂಗೋ ಕಷ್ಟಪಟ್ಟು ಸರ್ವಿಸ್ ಮುಗಿಸಿದ್ರಲ್ಲ ಅಂತಂದ್ಬಿಟ್ಟು ಅವರು ಇದ್ ಮಾಡ್ಕೋತಾರೆ.
0: ಹೌದು ಹೌದು, ಮಳೆಗಾಲದಲ್ಲಿ ಈ ಬಟಾವಣೆ ಕಷ್ಟ ಆಗ್ತಿತ್ತ, ಪಾರ್ಸೆಲ್ಗಳ ಬಟಾವಣೆ?
1: ಅಯ್ಯೋ ಮೇಡಮ್ ಮಳೆಗಾಲದಲ್ಲಿ ಕಷ್ಟ ಆಗ್ತಿತ್ತು. ಅವಾಗ ಒಂದ್ ಕೈಯಲ್ಲಿ ಛತ್ರಿ, ಒಂದ್ ಕೈಯಲ್ಲಿ ಬ್ಯಾಗ್ ತಗ್ಲ ಹಾಕೊಂಡು, ಆ ಲೆಟರ್ಸ್ಗೆಲ್ಲ ಒಂದು ಪ್ಲಾಸ್ಟಿಕ್ ಕವರ್ ಮಾಡ್ಬಿಟ್ಟು ಇಟ್ಕೊಂಡು ನಡೆದು ಹೋಗಿರೋ ಅಂತ ದಿನಾನೂ ಇದೆ.
0: ಅಯ್ಯೋ,
1: ಮಳೆಯಲ್ಲಿ ನೆಂದ್ಕೊಂಡು ಹೋಗಿರೋ ಅಂತ ದಿನಾನೂ ಇದೆ.
0: ಹೌದಾ?
1: ಆಮೇಲೆ ಆಟೋ ಅಲ್ಲಿ ಹೋಗಿ ಇದ್ ಮಾಡೋ ಕೊಟ್ಟಿದ್ದು ದಿನಾನು ಇದೆ.
0: ಹಾಗಾದ್ರೆ ಆಗಿನ ಕಾಲಕ್ಕೆ ಹೋಲಿಸಿದ್ರೆ ಈಗ ಬಹಳ ಸುಧಾರಣೆ ಆಗಿದೆ ಅಂತ ಅನ್ಸುತ್ತೆ ಅಲ್ವಾ ಮೇಡಮ್?
1: ಹೌದು ಮೇಡಮ್,
0: ತುಂಬಾ ಸುಧಾರಣೆ ಆಗಿದೆ.
1: ಅವಾಗ ನಮ್ಗೆ ಸ್ಟಾರ್ಟಿಂಗ್ ಇದ್ರಲ್ಲಿ ಐದು ಬಂಡ್ಲು ಒಂದೊಂದ್ ರೋಡ್ ಗೆ ಎರಡು, ಅವಾಗ ಇದು ಮ್ಯಾಗ್ಝೈನ್ಸ್ ಎಲ್ಲ ನಮ್ಗೆ ಬರ್ತಿತ್ತು.
0: ಓ,
1: ದೊಡ್ಡ ದೊಡ್ಡ ಬಂಡ್ಲು, ಒಂದು ರೋಡ್ ಗೆ ಎರಡೆರಡು ಬಂಡ್ಲು ಆ ತರ ಲೆಟರ್ಸ್. ಅವಾಗ ನಾವೇನ್ ಮಾಡ್ತಿದ್ವಿ, ಎರಡೆರಡು ರೋಡ್ಗೆ ಹೋಗಿ ಹೋಗಿ ಡಂಪ್ ಮಾಡ್ಬಿಟ್ಟು ಇಟ್ಬಿಟ್ಟು ಬಂದು ಆಮೇಲೆ ಕೊಡಕ್ ಸ್ಟಾರ್ಟ್ ಮಾಡ್ತೇವೆ. ಹೋಗೋದು ಯಾವ್ದೋ ಒಂದ್ ಜಾಗದಲ್ಲಿ ಇಟ್ಟಿರ್ತೀವಲ್ಲ ಅಲ್ಲಿ ತಗೊಂಡು ಮತ್ತೆ ಆ ರೋಡ್ ಸ್ಟಾರ್ಟ್ ಮಾಡೋದು ಆ ತರ. ಹೊರಕ್ ಆಗದೇ ಇರೋಷ್ಟು ಬರ್ತಿತ್ತು. ಆಮೇಲೆ ಟೆಲಿಫೋನ್ ಬಿಲ್ಲು ಅವಾಗ ಶಾಪ್, ಅಯ್ಯೋ ಬಂಡ್ಲ ಬಂಡಲ್ ಬಂಡಲ್ ಅದು, ನಾವು ಮನೆಗೆಲ್ಲ ಸಹ ತಂದು ಸಾರ್ಟ್ ಔಟ್ ಮಾಡಿ ತಗೊಂಡೋಗಿ ಇದ್ ಮಾಡಿದೀವಿ, ಅಷ್ಟು ಬರ್ತಿತ್ತು ಅವಾಗ.
0: ಈ ಟೆಲಿಗ್ರಾಮ್ ಸರ್ವಿಸ್ ಕೂಡ ನೀವೇ ಕೊಡ್ತಾ ಇದ್ರ ಮೇಡಮ್?
1: ಟೆಲಿಗ್ರಾಮ್ಸ್ ನಾನು ಹೊತ್ತಿಗೆ ಟೆಲಿಗ್ರಾಮ್ ನಿಂತೋಗಿತ್ತು.
0: ನೀವು ಬರೋ ಹೊತ್ತಿಗೆ ನಿಂತೋಗಿತ್ತು?
1: ಆಗಸ್ಟ್ ಹೊತ್ತಿಗೆ.
0: ಅಷ್ಟಕ್ಕೆ
1: ಮುಂಚೆ ಇದ್ದಿತ್ತೇನೋ ಗೊತ್ತಿಲ್ಲ, ನಾನು ಜಾಯಿನ್ ಆಗೋಷ್ಟಲ್ಲಿ ಟೆಲಿಗ್ರಾಮು ಇದಾಗಿತ್ತು.
0: ಓ ಸರಿ ಸರಿ.
1: ಅವಾಗ ಕಂಪೇರ್ ಮಾಡಿದ್ರೆ ಇವಾಗ ಎಷ್ಟೋ ಕಮ್ಮಿ ಲೆಟರ್ಸ್ ಬರೋದು. ಅವಾಗ ಎಲ್ಲಾರು ಈಗ ಅಜ್ಜಿ ತಾತ ಮೊಮ್ಮಕ್ಳಿಗೆ ಲೆಟರ್ ಬರೆಯೋದು, ಮೊಮ್ಮಕ್ಳು ಅಜ್ಜಿ ತಾತಂದ್ರಿಗೆ ಅದು ಒಂಥರ ಲೆಟರ್ಗೋಸ್ಕರನೇ ವೈಟ್ ಮಾಡ್ಕೊಂಡಿರೋರು.
0: ಓ ಸರಿ ಸರಿ.
1: ಅಯ್ಯೋ ನಮ್ಗೆ ಲೆಟರ್ ಬರ್ಬೇಕಿತ್ತು, ನಮ್ಮ ಮಗಳು ಬರಿಬೇಕಿತ್ತು, ನಮ್ಮ ಮೊಮ್ಮಕ್ಳು ಬರಿಬೇಕಿತ್ತು ಅಂತ. ಅದೇನಾಯ್ತಂದ್ರೆ ಬರ್ತಾ ಬರ್ತಾ ಇದು ಮೊಬೈಲು ಇದು ಇಮೇಲು ಇದೆಲ್ಲ ಬಂದು ಅದೆಲ್ಲ ಕಮ್ಮಿ ಆಯ್ತು.
0: ಹೌದು, ನಿಜ ನಿಜ, ನೀವು ಹೇಳಿದ ಮಾತು ನಿಜ. ಆದ್ರೆ ಈಗಲೂ ಕೂಡ ಪತ್ರಗಳ ಮೊರೆ ಹೋಗುವ ಜನರು ಸಾಕಷ್ಟು ಸಿಗ್ತಾರೆ ನಮ್ಗೆ ಅಲ್ವಾ?
1: ಇದೆ ಪತ್ರ ಇದೆ ಇವಾಗ್ಲೂ. ಅಂದ್ರೆ ಈ ಯೋಗಕ್ಷೇಮ ಪತ್ರಗಳು ತುಂಬಾ ಕಮ್ಮಿ.
0: ಸರಿ ಸರಿ.
1: ಬರೀ ಕರೆಸ್ಪಾಂಡಿಂಗ್ ಇದು ಇದು ಮತ್ತೆ ರಿಜಿಸ್ಟರ್ ಇದು ಅದೆಲ್ಲ ಇರುತ್ತೆ ಜಾಸ್ತಿ.
0: ನೋಡಿ, ನಮ್ಮ ಕೇಳುಗರು ಕೂಡ ಸಾಕಷ್ಟು ಸಂದೇಶಗಳನ್ನ ಕಳಿಸ್ತಾ ಇದ್ದಾರೆ. ನಿಮ್ಮ ಸೇವೆಯನ್ನ ಕೇಳ್ಕೊಂಡು ಅವರಿಗೊಂದು ನಮ್ಮ ಕಡೆಯಿಂದ ಅಭಿನಂದನೆ ಹೇಳಿ ಅಂತ ನಮ್ಮ ಕೇಳುಗರು ಹೇಳ್ತಾ ಇದ್ದಾರೆ.
1: ಥ್ಯಾಂಕ್ ಯು ಸೋ ಮಚ್ ಮೇಡಮ್, ನಾನು ನಿಮ್ಗೂ ಸಹ ಧನ್ಯವಾದ ಅಂತ ತಿಳಿಸ್ತೀನಿ.
0: ಏನಿಲ್ಲ,
1: ನನ್ಗೆ ಈ ತರ ನನ್ಗೆ ಮಾತಾಡಕ್ಕೆ ಒಂದು ನನ್ನ ಫೀಲಿಂಗ್ಸ್ ಹೇಳಿಕೊಡಕ್ಕೆ ಒಂದು ಅವಕಾಶ ಮಾಡಿಕೊಟ್ಟಿದ್ದಕ್ಕೆ ನಿಮ್ಗೂ ಸಹ ನನ್ಗೆ ತುಂಬಾ ಧನ್ಯವಾದಗಳು ಮೇಡಮ್.
0: ತುಂಬಾ ಹೃದಯದ ಧನ್ಯವಾದಗಳು ಮೇಡಮ್, ಇಷ್ಟೊತ್ತು ನಮ್ಮ ಜೊತೆ ನಮ್ಮ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದಕ್ಕೆ.
1: ಥ್ಯಾಂಕ್ ಯು ಸೋ ಮಚ್ ಮೇಡಮ್, ನಿಮ್ಗೂ ಸಹ
0: ಧನ್ಯವಾದಗಳು. ಕೇಳಿದ್ರಲ್ಲ ಕೇಳುಗರೆ, ಇದಾಗಿತ್ತು ಇವತ್ತಿನ ಇಂದಿನ ವಿಶೇಷ ಕಾರ್ಯಕ್ರಮ. ನಿವೃತ್ತ ಪೋಸ್ಟ್ ಮಾಸ್ಟರ್ ಹಾಗೂ ನಿವೃತ್ತ ಪೋಸ್ಟ್ ವುಮೆನ್ ಅವರೊಂದಿಗಿನ ದೂರವಾಣಿ ಸಂಪರ್ಕದಲ್ಲಿ ಸಂದರ್ಶನವನ್ನು ನೀವೆಲ್ಲ ಆಲಿಸಿ ಸಾಕಷ್ಟು ಸಂದೇಶಗಳನ್ನು ಮೆಚ್ಚಿ ಕಳುಹಿಸಿಕೊಟ್ಟಿದ್ದೀರಿ, ಧನ್ಯವಾದಗಳು ನಿಮ್ಮೆಲ್ಲರಿಗೂ. ಕಾರ್ಯಕ್ರಮದ ಕೊನೆಯ ಗೀತೆಯಾಗಿ ಮೂಡಿ ಬರ್ತಾ ಇದೆ ಅತಿಮಧುರ ಅನುರಾಗ ಚಿತ್ರದ ಗೀತೆ. ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಹಾಗೂ ಲತಾ ಹಂಸಲೇಖಾ ಅವರ ಧ್ವನಿಯಲ್ಲಿ, ಸಾಹಿತ್ಯ ಹಾಗೂ ಸಂಗೀತ ಹಂಸಲೇಖಾ ಅವರದ್ದು.
2: ಪೋಸ್ಟ್ ಮ್ಯಾನ್ ಅಣ್ಣ, ಕಾಗದ ಓದೊಂದು ಹಾಡ್ತಾ ಇದೆಯಲ್ಲಣ್ಣ.
3: ಕಣ್ಕಂಡೋರ ಕಾಗದನೆಲ್ಲ ಓದಿದ್ದಕ್ಕೆ ಊರಿಂದ ಊರಿಗೆ ಎತ್ತಂಗಡಿ ಮಾಡಿರೋದು. ಅದಕ್ಕೆ ಓದಲ್ಲಪ್ಪ, ಹಾಡ್ತೀನಿ.

ಇದಾಗಿತ್ತು ಇವತ್ತಿನ ಇಂದಿನ ವಿಶೇಷ ಕಾರ್ಯಕ್ರಮ. ನೀವೆಲ್ಲ ಸಾಕಷ್ಟು ಸಂದೇಶಗಳನ್ನು ಕಳುಹಿಸಿಕೊಟ್ಟಿದ್ದೀರಿ, ಕಾರ್ಯಕ್ರಮವನ್ನು ಮೆಚ್ಚಿ ಧನ್ಯವಾದಗಳು ನಿಮಗೆಲ್ಲರಿಗೂ.

0: ಜೀವನಂ ಎಂಬುದು ನೀರಿಗಿರುವ ಅನ್ವರ್ಥವಾದ ಪರ್ಯಾಯ ಪದ. ಹಾಗಾಗಿ
1: ಓಡುವ ನೀರನ್ನು ನಡೆಯುವಂತೆ ಮಾಡೋಣ, ನಡೆಯುವ ನೀರನ್ನು ನಿಲ್ಲುವಂತೆ ಮಾಡೋಣ, ನಿಂತ ನೀರು ನೆಲದಲ್ಲಿ ಇಂಗುವಂತೆ ಮಾಡೋಣ.
2: ಏಕೆಂದರೆ ನೀರು ಜೀವಜಲ.
0: ಜೀವನಂ ಇಲ್ಲದೆ ಅಂದರೆ ನೀರಿಲ್ಲದೆ ಜೀವನವಿಲ್ಲ.

0: ಬೆಟ್ಟ ಗುಡ್ಡ
1: ಕೆರೆ ಕುಂಟೆ
0: ಗಿಡ ಮರಗಳಿಲ್ಲದ ಊರು
1: ಮರುಭೂಮಿ ಇದ್ದಂತೆ.
0: ಮನುಷ್ಯ ಪ್ರಕೃತಿಯೊಳಗೆ ಒಬ್ಬನಾಗಿರಬೇಕೇ ಹೊರತು
1: ಪ್ರಕೃತಿಯನ್ನೇ ನುಂಗುವಂತಾಗಬಾರದು.
0: ಅಭಿವೃದ್ಧಿ ಹೆಸರಿನಲ್ಲಿ ತನ್ನ ಸುತ್ತಲಿನ ಪರಿಸರವನ್ನ ನಾಶ ಮಾಡ್ತಾ ಇರುವಂತಹ ನಾವುಗಳು
1: ಇನ್ನಾದ್ರೂ ಎಚ್ಚೆತ್ತುಕೊಳ್ಳೋಣ.
0: ಪ್ರತಿ ಮನೆಯಲ್ಲೂ ಒಂದೊಂದು ಮರ ಬೆಳೆಸೋಣ.
1: ಪ್ರಕೃತಿಯನ್ನು ಸಮೃದ್ಧಗೊಳಿಸೋಣ.

0: ಸಮಯ 10 ಗಂಟೆಯಾಗಲಿದೆ. ಕೇಳಿ ಆಕಾಶವಾಣಿ ಸುದ್ದಿ ಮುಖ್ಯಾಂಶಗಳು.
1: ಆಕಾಶವಾಣಿ ಸುದ್ದಿ ಮುಖ್ಯಾಂಶಗಳು. ತಮಿಳುನಾಡು, ಪುದುಚೇರಿ ಮತ್ತು ಪಶ್ಚಿಮ ಬಂಗಾಳದ 5 ವಿಧಾನಸಭಾ ಕ್ಷೇತ್ರಗಳು ಹಾಗೂ ಅಸ್ಸಾಂನ 1 ಲೋಕಸಭಾ ಕ್ಷೇತ್ರದ ಉಪಚುನಾವಣೆಯ ಮತ ಎಣಿಕೆ ನಡೆಯುತ್ತಿದೆ. ಮಂಗಳವಾರ ಮತದಾನ ನಡೆದ ತಮಿಳುನಾಡಿನ ಮದುರಾಂತಕಂ ಮತ್ತು ಧಾರಾಪುರಂ, ಪುದುಚೇರಿಯ ತಟ್ಟಾಂಚಾವಡಿ, ಪಶ್ಚಿಮ ಬಂಗಾಳದ ರೆಜಿನಗರ ಮತ್ತು ನಂದಿಗ್ರಾಮ ವಿಧಾನಸಭಾ ಕ್ಷೇತ್ರಗಳ ಫಲಿತಾಂಶ ಪ್ರಕಟವಾಗಲಿದೆ. ಅಸ್ಸಾಂನ ನೌಗಾಂಗ್ ಲೋಕಸಭಾ ಕ್ಷೇತ್ರದ ಉಪಚುನಾವಣೆಯ ಮತ ಎಣಿಕೆಯೂ ನಡೆಯುತ್ತಿದೆ. ಕ್ಯಾನ್ಸರ್ ಚಿಕಿತ್ಸೆಗೆ ಬಳಸುವ ನಿಗದಿತ ವೇಳಾಪಟ್ಟಿಯಲ್ಲಿಲ್ಲದ ಔಷಧಗಳ ಮಾರಾಟದ ಲಾಭದ ಅಂಚನ್ನು ಗರಿಷ್ಠ ಚಿಲ್ಲರೆ ಬೆಲೆಯ 30% ಸೀಮಿತಗೊಳಿಸಲು ಕೇಂದ್ರ ಸರ್ಕಾರ ಅನುಮೋದನೆ ನೀಡಿದೆ. ಈ ಕ್ರಮದಿಂದ ಔಷಧಗಳ ಬೆಲೆ 70%ವರೆಗೆ ಕಡಿಮೆಯಾಗುವ ನಿರೀಕ್ಷೆ ಇದ್ದು, ಕ್ಯಾನ್ಸರ್ ರೋಗಿಗಳಿಗೆ ವಾರ್ಷಿಕವಾಗಿ ಸುಮಾರು 2,500 ಕೋಟಿ ರೂಪಾಯಿ ಉಳಿತಾಯವಾಗಲಿದೆ ಎಂದು ಕೇಂದ್ರ ರಾಸಾಯನಿಕ ಮತ್ತು ರಸಗೊಬ್ಬರ ಸಚಿವಾಲಯ ತಿಳಿಸಿದೆ. ದೇಶದ ಎಲ್ಲ ಜಿಲ್ಲೆಗಳಿಗೆ ಸುಮಾರು 5.6 ಲಕ್ಷ ಮೂಲ ಸಂಪರ್ಕ ಕೇಂದ್ರಗಳ ಮೂಲಕ 5G ಸಂಪರ್ಕ ಕಲ್ಪಿಸಲಾಗಿದೆ ಹಾಗೂ ಗ್ರಾಮಗಳಿಗೆ 4G ಸೇವೆ ವಿಸ್ತರಿಸಲಾಗಿದೆ ಎಂದು ಕೇಂದ್ರ ಸಂಪರ್ಕ ಖಾತೆ ರಾಜ್ಯ ಸಚಿವ ಡಾಕ್ಟರ್ ಚಂದ್ರಶೇಖರ ಪೆಮ್ಮಸಾನಿ ತಿಳಿಸಿದ್ದಾರೆ. ಕೊಚ್ಚಿನ್ ಶಿಪ್ಯಾರ್ಡ್ಗೆ ಅಮೆರಿಕ, ಜರ್ಮನಿ ಮತ್ತು ನಾರ್ವೆ ಸೇರಿದಂತೆ ಹಲವು ದೇಶಗಳಿಂದ 40 ಹಡಗುಗಳ ನಿರ್ಮಾಣಕ್ಕೆ ಬೇಡಿಕೆ ಬಂದಿವೆ ಎಂದು ಕೇಂದ್ರ ಬಂದರು, ಹಡಗು ಸಾಗಣೆ ಮತ್ತು ಜಲಮಾರ್ಗಗಳ ಸಚಿವ ಸರ್ಬಾನಂದ ಸೋನೋವಾಲ್ ತಿಳಿಸಿದ್ದಾರೆ. ಶಿಕ್ಷಣ, ಸಂಶೋಧನೆ ಮತ್ತು ಉದ್ಯಮಶೀಲತಾ ಕ್ಷೇತ್ರಗಳ ಸಹಯೋಗಕ್ಕಾಗಿ ಧಾರವಾಡ ಭಾರತೀಯ ತಂತ್ರಜ್ಞಾನ ಸಂಸ್ಥೆ ಹಾಗೂ ಮದ್ರಾಸ್ ಐಐಟಿ ಒಪ್ಪಂದಕ್ಕೆ ಸಹಿ ಹಾಕಿವೆ. ದೀಪಾವಳಿ ಹಬ್ಬದ ಹಿನ್ನೆಲೆಯಲ್ಲಿ ಮಂಡ್ಯ ಜಿಲ್ಲೆಯಲ್ಲಿ ಪಟಾಕಿ ಮಾರಾಟಕ್ಕೆ 11 ರಿಂದ 11 ರವರೆಗೆ ಮಾತ್ರ ತಾತ್ಕಾಲಿಕ ಪರವಾನಗಿ ನೀಡಬೇಕು. ಪೂರ್ವನಿಗದಿತ ಹಾಗೂ ಸುರಕ್ಷಿತ ಸ್ಥಳಗಳಲ್ಲಿಯೇ ಪಟಾಕಿ ಮಳಿಗೆ ಸ್ಥಾಪನೆಗೆ ಅವಕಾಶ ಕಲ್ಪಿಸಬೇಕು ಎಂದು ಜಿಲ್ಲಾಧಿಕಾರಿ ಡಾಕ್ಟರ್ ಕುಮಾರ ಅಧಿಕಾರಿಗಳಿಗೆ ಕಟ್ಟುನಿಟ್ಟಿನ ಸೂಚನೆ ನೀಡಿದ್ದಾರೆ. ಐಸಿಸಿ ಟಿ20 ಅಂತಾರಾಷ್ಟ್ರೀಯ ಬ್ಯಾಟಿಂಗ್ ಶ್ರೇಯಾಂಕದಲ್ಲಿ ಭಾರತದ ಶ್ರೇಯಸ್ ಅಯ್ಯರ್ ವೃತ್ತಿ ಜೀವನದ ಅತ್ಯುತ್ತಮ 7ನೇ ಸ್ಥಾನಕ್ಕೇರಿದ್ದಾರೆ. ಏಕದಿನ ಬ್ಯಾಟಿಂಗ್ ಕ್ರಮಾಂಕದಲ್ಲಿ ಶುಭ್ಮನ್ ಗಿಲ್ ಅಗ್ರಸ್ಥಾನವನ್ನು ಉಳಿಸಿಕೊಂಡಿದ್ದಾರೆ. ಇಶಾನ್ ಕಿಶನ್ ಮತ್ತು ಅಭಿಷೇಕ್ ಶರ್ಮಾ ಇಬ್ಬರು ದ್ವಿತೀಯ ಸ್ಥಾನದಲ್ಲಿದ್ದಾರೆ. ಬೌಲರ್ಗಳ ಶ್ರೇಯಾಂಕದಲ್ಲಿ ಅಕ್ಷರ್ ಪಟೇಲ್ 7ನೇ ಸ್ಥಾನಕ್ಕೇರಿದ್ದಾರೆ. ನಮ್ಮ ಮುಂದಿನ ಸುದ್ದಿ ಮುಖ್ಯಾಂಶಗಳು 11 ಗಂಟೆಗೆ.

0: ಸ್ನೇಹಿತರೆ, ಇಂದು ಸಂಜೆ 5:15 ಕೇಳಿ ಪ್ರಾಯೋಜಿತ ಕಾರ್ಯಕ್ರಮ ಸ್ಪೈಸ್. ಈ ಕಾರ್ಯಕ್ರಮದ ಪ್ರಾಯೋಜಕರು ಅಡ್ವೆಂಟಿಸ್ಟ್ ಮೀಡಿಯಾ ಸೆಂಟರ್, ಪುಣೆ.
1: ಕನ್ನಡ ನಾಡಿನಲ್ಲಿ ಹೊಸ ಸಿನಿಮಾ ಬಿಡುಗಡೆಗೆ ಸಿದ್ಧವಾಗಿದೆಯಾ? ನಿಮ್ಮ ಸಿನಿಮಾ ಹಾಡುಗಳಿಗೆ ಹೆಚ್ಚಿನ ಪ್ರಚಾರ ಬೇಕಾ? ಸಿನಿಮಾ ನಿರ್ಮಾಣದ ಬಗ್ಗೆ ಈಗ ನಿಮ್ಮ ಧ್ವನಿಯಲ್ಲಿ ನೀವೇ ಹೇಳಿ. ನಿಮ್ಮ ಸಿನಿಮಾ ಯಶಸ್ಸಿಗೆ ಆಕಾಶವಾಣಿ ಕೈ ಜೋಡಿಸಲು ಸಿದ್ಧ. ಸಂಪರ್ಕಿಸಿ cbsvlr@gmail.com.

ಸಮಯ 10:05:05 ಇನ್ನೀಗ ಕಾರ್ಯಕ್ರಮ ಓಲ್ಡ್ ಈಸ್ ಗೋಲ್ಡ್, ಹಳೆಯ ಸುಮಧುರ ಕನ್ನಡ ಚಿತ್ರಗೀತೆಗಳ ಕಾರ್ಯಕ್ರಮ. ತಿಂಡಿಯೆಲ್ಲ ಆಗಿ ನಮ್ಮ ಕೇಳುಗರು ಈ ಸಮಯಕ್ಕಾಗಿ ಕಾಯ್ತಾ ಇರ್ತಾರೆ ಅಂತ ಗೊತ್ತಿದೆ. ಖಂಡಿತ ನಿಮ್ಮ ಕಾಯುವಿಕೆಯನ್ನು ನಿರಾಶೆ ಮಾಡೋದಿಲ್ಲ ಅಂತ ಹೇಳ್ತಾ ಮೊದಲಿಗೆ ಮೂಡಿ ಬರ್ತಾ ಇದೆ ನಾ ಮೆಚ್ಚಿದ ಹುಡುಗ ಚಿತ್ರದ ಗೀತೆ. ಎಸ್ ಜಾನಕಿಯವರು ಧ್ವನಿಯಾಗಿದ್ದಾರೆ. ಸಾಹಿತ್ಯ ಆರ್ ಎನ್ ಜಯಗೋಪಾಲ್, ಸಂಗೀತ ವಿಜಯ ಭಾಸ್ಕರ್ ಅವರದ್ದು. 1972 ತೆರೆಕಂಡಂತಹ ಚಿತ್ರ ಇದಾಗಿತ್ತು. ತಾರಾ ಬಳಗದಲ್ಲಿ ಇದ್ದರು ಕಲ್ಪನಾ, ಶ್ರೀನಾಥ್, ಕೆ ಎಸ್ ಅಶ್ವಥ್, ಲೀಲಾವತಿ, ರಮೇಶ್, ವಿಧಿರಾಜ್ ಹಾಗೂ ನಾಗೇಂದ್ರ ಅವರು. ಕೇಳಿ ನಾ ಮೆಚ್ಚಿದ ಹುಡುಗ ಚಿತ್ರದ ಗೀತೆಯನ್ನು, ಓಲ್ಡ್ ಈಸ್ ಗೋಲ್ಡ್ ಕಾರ್ಯಕ್ರಮದ ಮೊದಲ ಗೀತೆಯಾಗಿ.

ಕೇಳಿದ್ರಲ್ಲ ಎಸ್ ಜಾನಕಿಯವರ ಧ್ವನಿಯಲ್ಲಿ ಸುಮಧುರವಾದ ಈ ಗೀತೆಯನ್ನು ಮುಂದೆ ಕೇಳಿ. ಹಸಿರು ತೋರಣ ಚಿತ್ರದ ಗೀತೆಯನ್ನು ಪಿ ಬಿ ಶ್ರೀನಿವಾಸ್ ಹಾಗೂ ಎಸ್ ಜಾನಕಿಯವರು ಧ್ವನಿಯಾಗಿರುವಂತಹ ಈ ಗೀತೆಗೆ ಆರ್ ಎನ್ ಜಯಗೋಪಾಲ್ ಅವರ ಸಾಹಿತ್ಯ, ಸಂಗೀತ ಉಪೇಂದ್ರ ಕುಮಾರ್. ಈ ಗೀತೆ ಮೊದಲನೆಯದಾಗಿ ಮೂಡಿಬರ್ತಾ ಇದೆ. ತದನಂತರದಲ್ಲಿ ಸರ್ವಮಂಗಳ ಚಿತ್ರದ ಗೀತೆಗೆ ಧ್ವನಿಯಾಗಿದ್ದಾರೆ ಪಿ ಸುಶೀಲಾ ಹಾಗೂ ಪಿ ಪಿ ಶ್ರೀನಿವಾಸ್ ಅವರು. ಸಾಹಿತ್ಯ ಕೆ ಎಸ್ ನರಸಿಂಹಸ್ವಾಮಿ, ಸಂಗೀತ ಸತ್ಯಂ ಅವರದ್ದು.

ಓಲ್ಡ್ ಈಸ್ ಗೋಲ್ಡ್ ಕಾರ್ಯಕ್ರಮದಲ್ಲಿ ನಾವಿದ್ದೇವೆ. ಸಮಯ ಆಗಿದೆ 10:17:20. ಪ್ರಸಾರವಾಗುತ್ತಿರುವ ಗೀತೆಗಳು ನಿಮಗೆ ಇಷ್ಟ ಆಗ್ತಾ ಇದೆ ಅಂತ ಭಾವಿಸ್ತಾ, ಮುಂದಿನ ಗೀತೆ ಅಬ್ಬ ಆ ಹುಡುಗಿ ಚಿತ್ರದ ಗೀತೆ ಪಿ ಬಿ ಶ್ರೀನಿವಾಸ್ ಹಾಗೂ ಎಸ್ ಜಾನಕಿಯವರ ಧ್ವನಿಯಲ್ಲಿ ಮೂಡಿಬರುತ್ತಿರುವ ಗೀತೆಗೆ ಸಾಹಿತ್ಯ ನೀಡಿದ್ದಾರೆ ಎಚ್ ಎಲ್ ಎನ್ ಸಿಂಹ ಹಾಗೂ ಸಂಗೀತ ಪಿ ಕಾಳಿಂಗರಾವ್ ಅವರದ್ದು.

1970ರಲ್ಲಿ ತೆರೆ ಕಂಡಿದ್ದಂತಹ ಚಿತ್ರ ಸೀತಾ. ಈ ಚಿತ್ರದ ಗೀತೆಯನ್ನು ಪಿ ಬಿ ಶ್ರೀನಿವಾಸ್ ಅವರ ಧ್ವನಿಯಲ್ಲಿ ಆಲಿಸಿದಿರಿ. ಸಾಹಿತ್ಯ ಆರ್ ಎನ್ ಜಯಗೋಪಾಲ್, ಸಂಗೀತ ವಿಜಯ ಭಾಸ್ಕರ್ ಅವರದ್ದಾಗಿತ್ತು. ಓಲ್ಡ್ ಈಸ್ ಗೋಲ್ಡ್ ಕಾರ್ಯಕ್ರಮದಲ್ಲಿ ಮುಂದಿನ ಗೀತೆ ಮೂಡಿ ಬರ್ತಾ ಇದೆ. ಗಗನಚುಕ್ಕಿ ಭರಚುಕ್ಕಿ ಚಿತ್ರದಿಂದ ಪಿ ಬಿ ಶ್ರೀನಿವಾಸ್ ಅವರು ಧ್ವನಿಯಾಗಿರುವಂತಹ ಗೀತೆಗೆ ಸಾಹಿತ್ಯ ಚಿ ಉದಯಶಂಕರ್, ಸಂಗೀತ ವಿಜಯ ಭಾಸ್ಕರ್ ಅವರದ್ದು.

0: ಅಫ್ ಮನೆ ಎಲ್ಲ ಕೆಲ್ಸ ನಾನೇ ಮಾಡ್ಬೇಕು. ಕ್ಲೀನಿಂಗು, ಶಾಪಿಂಗು. ಒಂದ್ ಕಿಲೋ ಶುದ್ಧ ಉಪ್ಪು ಕೊಡಿ. ಶುದ್ಧ ಅಂದ್ರೆ ತಿಳಿಯೋದಿಲ್ವೇನು? ಶುದ್ಧ ಉಪ್ಪು ಬಿಳಿ, ಸ್ವಚ್ಛ, ಫ್ರೀ ಫ್ಲೋ, ವ್ಯಾಕ್ಯೂಮ್ ಡ್ರೈಡ್ ನ ಪ್ರತಿ ಕಣವು ಸಮಾನ.
1: ಹಾಗೆ ಹೇಳು ಮತ್ತೆ.
0: ನಿರ್ಮಾ ಶುದ್ಧ ಉಪ್ಪು.
2: ನಿರ್ಮಾ ಶುದ್ಧ ಉಪ್ಪು ಎಷ್ಟು ಶುದ್ಧ ಅಂದ್ರೆ ಮಕ್ಕಳಿಗೂ ತಿಳಿದಿದೆ ಇದ್ರ ಎಲ್ಲ ಗುಣ.
3: ಸ್ನೇಹಿತರೆ, ಇಂದು ಸಂಜೆ 5:15 ಕೇಳಿ ಪ್ರಾಯೋಜಿತ ಕಾರ್ಯಕ್ರಮ ಸ್ಪೈಸ್. ಈ ಕಾರ್ಯಕ್ರಮದ ಪ್ರಾಯೋಜಕರು ಅಡ್ವೆಂಟಿಸ್ಟ್ ಮೀಡಿಯಾ ಸೆಂಟರ್, ಪುಣೆ.
4: ನಿಮ್ಮ ಪ್ರೀತಿ ಪಾತ್ರರ ಹುಟ್ಟುಹಬ್ಬಕ್ಕೆ ಶುಭ ಹಾರೈಸಬೇಕೇ?

ವಿಶೇಷ ದಿನಗಳಲ್ಲಿ ಜನರಿಗೆ ಶುಭ ಕೋರಬೇಕೇ? ಬನ್ನಿ, ಆಕಾಶವಾಣಿ ನಿಮ್ಮ ದನಿಯಾಗಲಿದೆ. ಆಕಾಶವಾಣಿ ಮೂಲಕ ಹಾರೈಸಿ, ನಿಮ್ಮ ಹಾರೈಕೆಗೊಂದು ಹೊಸ ಮಾಧ್ಯಮ ರೂಪಿಸಿ. ಹೆಚ್ಚಿನ ಮಾಹಿತಿಗೆ ಸಂಪರ್ಕಿಸಿ CBSBLR@gmail.com.

0: ಪ್ರಸಾರ ಭಾರತಿ ತನ್ನ ಡಿಜಿಟಲ್ ವೇದಿಕೆಯನ್ನು ಪರಿಚಯಿಸುತ್ತಿದೆ. ಆಕಾಶವಾಣಿ ಮತ್ತು ದೂರದರ್ಶನ ಕೇಂದ್ರದ ಎಲ್ಲ ಕಾರ್ಯಕ್ರಮಗಳು, ವಾರ್ತೆ, ದೃಶ್ಯಾವಳಿಗಳು, ಅಧಿಸೂಚನೆಗಳು, ಟ್ವಿಟರ್ ಸಂದೇಶಗಳು ಮತ್ತು ರಾಗಂ 24/7 ಭಾರತೀಯ ಶಾಸ್ತ್ರೀಯ ಸಂಗೀತ ವಾಹಿನಿ ಇವೆಲ್ಲ ಈಗ ನ್ಯೂಸ್ ಆನ್ ಏರ್ ಮೊಬೈಲ್ ಆಪ್ನಲ್ಲಿ ನಿಮಗೆ ಲಭ್ಯ.
1: ಹೃದಯಗಳನ್ನು ಬೆಸೆಯುವ, ಮನಸ್ಸುಗಳನ್ನು ಜೋಡಿಸುವ, ದೂರವನ್ನು ಕಿರಿದಾಗಿಸುವ ಸೇತುವೆಯಾಗಿದೆ ಈ ನ್ಯೂಸ್ ಆನ್ ಏರ್ ಮೊಬೈಲ್ ಆಪ್.
0: ಎಲ್ಲಾ ವಯೋಮಾನದವರಿಗೆ ಪರಿಪೂರ್ಣ ಮಾಹಿತಿ, ಶಿಕ್ಷಣ ಹಾಗೂ ಮನರಂಜನೆಯ ಆಪ್ ಇದಾಗಿದ್ದು, ಕಾಶ್ಮೀರದಿಂದ ಕನ್ಯಾಕುಮಾರಿ ವ್ಯಾಪ್ತಿಯನ್ನೂ ಮೀರಿ ಕಾರ್ಯಕ್ರಮಗಳು ನಿಮ್ಮ ನಿಮ್ಮ ಮಾತೃಭಾಷೆಯಲ್ಲಿ ಈಗ ಮೂಡಿಬರಲಿದೆ.
1: ನೀವು ಎಲ್ಲೇ ಇರಿ, ಪ್ರಪಂಚದ ಯಾವ ಮೂಲೆಯಲ್ಲಿರಿ, ಆಕಾಶವಾಣಿ ಮತ್ತು ದೂರದರ್ಶನ ಈಗ ಅಂತರಜಾಲದಲ್ಲಿ ನಿಮ್ಮ ಬೆರಳ ತುದಿಯಲ್ಲಿ.
0: ತಡವೇಕೆ? ಈಗಲೇ ನಿಮ್ಮ ಆಂಡ್ರಾಯ್ಡ್ ಮೊಬೈಲ್ನ ಪ್ಲೇಸ್ಟೋರ್ಗೆ ಹೋಗಿ ಡೌನ್ಲೋಡ್ ಮಾಡಿ ಆಪ್ ನ್ಯೂಸ್ ಆನ್ ಏರ್.
1: ನ್ಯೂಸ್ ಆನ್ ಏರ್.

ಸಮಯ 10:45 ಸೆಕೆಂಡ್ಗಳಾಗಿದೆ. ಟ್ಯೂನ್ ಮಾಡಿ ಕೇಳ್ತಾ ಇದ್ದೀರಿ ವಿವಿಧ ಭಾರತಿ ಆಕಾಶವಾಣಿ ಕನ್ನಡ 102.9 FM. ಕಾರ್ಯಕ್ರಮ ಓಲ್ಡ್ ಈಸ್ ಗೋಲ್ಡ್, ಹಳೆಯ ಸುಮಧುರ ಚಿತ್ರಗೀತೆಗಳ ಕಾರ್ಯಕ್ರಮವನ್ನು ನೀವು ಆಲಿಸ್ತಾ ಇದ್ದೀರಿ. ಮುಂದೆ ಕೇಳೋಣ ನಕ್ಕರೆ ಅದೇ ಸ್ವರ್ಗ ಚಿತ್ರದ ಗೀತೆಯನ್ನು ಪಿ ಬಿ ಶ್ರೀನಿವಾಸ್ ಹಾಗೂ ಪಿ ಸುಶೀಲಾ ಅವರು ಧ್ವನಿಯಾಗಿರುವಂತಹ ಗೀತೆಗೆ ಸಾಹಿತ್ಯ ಆರ್ ಎನ್ ಜೆ ಗೋಪಾಲ್, ಸಂಗೀತ ಎಂ ರಂಗಾರಾವ್ ಅವರದ್ದು.

ಎಷ್ಟು ಇಂಪಾಗಿ ಎಸ್ ಜಾನಕಿ ಅವರ ಧ್ವನಿಯಲ್ಲಿ ಈ ಗೀತೆ ಮೂಡಿ ಬಂತಲ್ಲ. ಚಿತ್ರ ಕೆಸರಿನ ಕಮಲ, ಸಂಗೀತ ವಿಜಯ ಭಾಸ್ಕರ್, ಸಾಹಿತ್ಯ ಆರ್ ಎನ್ ಜಯಗೋಪಾಲ್ ಅವರದ್ದಾಗಿತ್ತು. ಮುಂದೆ ಮೂಡಿ ಬರ್ತಿರುವ ಗೀತೆ ನವಜೀವನ ಚಿತ್ರದ ಗೀತೆ. ಪಿ ಬಿ ಶ್ರೀನಿವಾಸ್ ಹಾಗೂ ಎಸ್ ಜಾನಕಿಯವರು ಧ್ವನಿಯಾಗಿರುವ ಈ ಗೀತೆಗೆ ಸಾಹಿತ್ಯ ಸೂರತ್ ಅಶ್ವಥ್, ಸಂಗೀತ ರಾಜನ್ ನಾಗೇಂದ್ರ ಅವರದ್ದು.

ಇದೀಗ ಮೂಡಿ ಬಂದಂತಹ ಗೀತೆ ಭಲೆ ಭಾಸ್ಕರ ಚಿತ್ರದಾಗಿತ್ತು. ಪಿ ಬಿ ಶ್ರೀನಿವಾಸ್ ಹಾಗೂ ಪಿ ಸುಶೀಲ್ ಅವರ ಧ್ವನಿಯಲ್ಲಿ ಚಿ ಉದಯಶಂಕರ್ ಅವರ ಸಾಹಿತ್ಯವಿದ್ದಂತಹ ಗೀತೆಗೆ ಸಂಗೀತ ನೀಡಿದ್ರು ಸತ್ಯಮ್ ಅವರು. ಮುಂದೆ ಕೇಳಿ ಅನಿರೀಕ್ಷಿತ ಚಿತ್ರದ ಗೀತೆಯನ್ನು ಪಿ ಬಿ ಶ್ರೀನಿವಾಸ್ ಅವರ ಧ್ವನಿಯಲ್ಲಿ ಕೆ ಎಸ್ ನರಸಿಂಹಸ್ವಾಮಿ ಅವರ ಸಾಹಿತ್ಯ, ವಿಜಯ ಭಾಸ್ಕರ್ ಅವರ ಸಂಗೀತವಿರುವಂತಹ ಗೀತೆ ಜೊತೆಗೆ ಮತ್ತೊಂದು ಗೀತೆ ಕೂಡ ಮೂಡಿ ಬರ್ತಾ ಇದೆ. ಸ್ವಯಂವರ ಚಿತ್ರದಿಂದ ಪಿ ಬಿ ಶ್ರೀನಿವಾಸ್ ಹಾಗೂ ಪಿ ಸುಶೀಲ ಅವರ ಧ್ವನಿಯಲ್ಲಿ ಆರ್ ಎನ್ ಜೆ ಗೋಪಾಲ್ ಅವರ ಸಾಹಿತ್ಯ, ಸಂಗೀತ ರಾಜನಾಗೇಂದ್ರ ಅವರದ್ದು.

ಸಮಯ 10:53. ಓಲ್ಡ್ ಈಸ್ ಗೋಲ್ಡ್ ಹಳೆಯ ಸುಮಧುರ ಕನ್ನಡ ಚಿತ್ರಗೀತೆಗಳ ಕಾರ್ಯಕ್ರಮದಲ್ಲಿ ನಾವಿದ್ದೇವೆ. ಕಾರ್ಯಕ್ರಮದ ಕೊನೆಗೆ ತಲುಪ್ತಾ ಇದ್ದೇವೆ. ಎರಡು ಬ್ಯಾಕ್ ಟು ಬ್ಯಾಕ್ ಗೀತೆಗಳನ್ನು ಕೇಳುವಷ್ಟು ಸಮಯ ನಮಗಿದೆ. ಕೇಳಿ, ರತ್ನಗಿರಿ ರಹಸ್ಯ ಚಿತ್ರದ ಗೀತೆಗೆ ಧನಿಯಾಗಿದ್ದಾರೆ ಪಿ ಲೀಲಾ, ಹಾಗೆ ಟಿ ಎಂ ಸುಂದರ್ ರಾಜನ್, ಸಾಹಿತ್ಯ ಕಣಗಲ್ ಪ್ರಭಾಕರ್ ಶಾಸ್ತ್ರಿ, ಸಂಗೀತ ಟಿ ಜಿ ಲಿಂಗಪ್ಪ. ಮತ್ತೊಂದು ಗೀತೆ ಅನ್ನಪೂರ್ಣ ಚಿತ್ರದ ಗೀತೆ ಪಿ ಬಿ ಶ್ರೀನಿವಾಸ್ ಅವರ ಧ್ವನಿಯಲ್ಲಿ, ಸಾಹಿತ್ಯ ಜಿ ಉದಯಶಂಕರ್, ಸಂಗೀತ ರಾಜನ್ ನಾಗೇಂದ್ರ. ಸಾಕಷ್ಟು ಸಂದೇಶಗಳನ್ನು ನೀವು ಕೂಡ ಕಳಿಸಿಕೊಟ್ಟಿದ್ದೀರಿ. ನಿಮ್ಮ ಪ್ರೀತಿಗೆ ತುಂಬು ಹೃದಯದ ಧನ್ಯವಾದಗಳು. ಇಷ್ಟು ಹೊತ್ತು ಪ್ರಸಾರದಲ್ಲಿ ನಿಮ್ಮ ಜೊತೆಯಾಗಿದ್ದು ನಿಮ್ಮ ಬಾನುಲಿ ಗೆಳತಿ ಅಖಿಲ. ಕೇಳಿ ಈ ಎರಡು ಸೂಪರ್ ಹಿಟ್ ಓಲ್ಡ್ ಈಸ್ ಗೋಲ್ಡ್ನ ಬ್ಯಾಕ್ ಟು ಬ್ಯಾಕ್ ಗೀತೆಗಳನ್ನು.

0: ಸಮಯ 11 ಗಂಟೆ, ಕೇಳಿ ಆಕಾಶವಾಣಿ ಸುದ್ದಿ ಮುಖ್ಯಾಂಶಗಳು.
1: ಆಕಾಶವಾಣಿ ಸುದ್ದಿ ಮುಖ್ಯಾಂಶಗಳು. ತಮಿಳುನಾಡು, ಪುದುಚೇರಿ ಮತ್ತು ಪಶ್ಚಿಮ ಬಂಗಾಳದ 5
2: ಚುನಾವಣೆಯ ಮತ ಎಣಿಕೆ ನಡೆಯುತ್ತಿದೆ. ಪ್ರಸ್ತುತ ಪಶ್ಚಿಮ ಬಂಗಾಳದ 2 ಕ್ಷೇತ್ರಗಳಲ್ಲಿ ಹಾಗೂ ಅಸ್ಸಾಂನ 1 ಲೋಕಸಭಾ ಕ್ಷೇತ್ರದಲ್ಲಿ ಬಿಜೆಪಿ ಮುನ್ನಡೆಯಲಿದೆ. ಪುದುಚೇರಿಯ ತಟ್ಟಂಚವಾಡಿ ವಿಧಾನಸಭಾ ಕ್ಷೇತ್ರದ ಉಪಚುನಾವಣೆಯ ಮತ ಎಣಿಕೆ ನಡೆಯುತ್ತಿದೆ. 2ನೇ ಸುತ್ತಿನ ಎಣಿಕೆಯ ನಂತರ ಅಖಿಲ ಭಾರತ ಎನ್ಆರ್ ಕಾಂಗ್ರೆಸ್ ಅಭ್ಯರ್ಥಿ ಅಶೋಕ್ ಆನಂದ್ ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ ಅಭ್ಯರ್ಥಿ ಇ ವಿನಾಯಕಂ ಅವರಿಗಿಂತ 4,558 ಮತಗಳಿಂದ ಮುಂದಿದ್ದಾರೆ. ಅಶೋಕ್ ಆನಂದ್ 6,950 ಮತಗಳನ್ನು ಗಳಿಸಿದ್ದಾರೆ. ಪ್ರಧಾನಿ ನರೇಂದ್ರ ಮೋದಿ ಇಂದು ನವದೆಹಲಿಯಲ್ಲಿ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಕುರಿತಾದ ಇಲಾಖಾ ಸಮಾವೇಶದ ಸಮಾರೋಪ ಸಮಾರಂಭದಲ್ಲಿ ಭಾಗವಹಿಸಲಿದ್ದಾರೆ. ದ್ವಿಪಕ್ಷೀಯ ಆರ್ಥಿಕ ಸಂಬಂಧಗಳನ್ನು ಬಲಪಡಿಸಲು ಮತ್ತು ಹೂಡಿಕೆಯನ್ನು ಉತ್ತೇಜಿಸಲು ಕೇಂದ್ರ ಹಣಕಾಸು ಸಚಿವೆ ನಿರ್ಮಲಾ ಸೀತಾರಾಮನ್ ಇಂದಿನಿಂದ ಇದೇ 11ರವರೆಗೆ ಸಿಂಗಾಪುರಕ್ಕೆ ಅಧಿಕೃತ ಭೇಟಿ ನೀಡಲಿದ್ದಾರೆ. ಇಂದು ವಿಶ್ವ ಅಂಚೆ ದಿನಾಚರಣೆ. ವಿಶ್ವ ಅಂಚೆ ದಿನ ಒಂದು ಅಂಚೆ ಜಾಲ ಅನಂತ ಸಾಧ್ಯತೆಗಳು ಎಂಬ ಧ್ಯೇಯದೊಂದಿಗೆ ಆಚರಿಸುತ್ತಿದೆ. ವಿಶ್ವ ಅಂಚೆ ದಿನದಂದು ಎಲ್ಲ ದಕ್ ಸೇವಕರಿಗೆ ಕೇಂದ್ರ ಸಂವಹನ ಸಚಿವ ಜ್ಯೋತಿರಾದಿತ್ಯ ಸಿಂಧಿಯಾ ಶುಭಾಶಯ ಕೋರಿದ್ದಾರೆ. ಬೆಂಗಳೂರಿನ ಸೆಂಟ್ ಜೋಸೆಫ್ ವಿಶ್ವವಿದ್ಯಾಲಯದಲ್ಲಿ ನಾಳೆ ಸಂಜೆ 4 ಗಂಟೆಗೆ ನ್ಯೂರೋ ಲಿಂಗ್ವಿಸ್ಟಿಕ್ ಪ್ರೋಗ್ರಾಮಿಂಗ್ ತಜ್ಞ ಲಿಯೋ ಲೋಬೋ ಅವರು ಬರೆದಿರುವ ವೇವ್ಸ್ ಆಫ್ ದಿ ಅನ್ಕಾನ್ಷಿಯಸ್ ಪುಸ್ತಕ ಬಿಡುಗಡೆಯಾಗಲಿದೆ. ರಾಜ್ಯಸಭಾ ಮಾಜಿ ಸದಸ್ಯ ಪ್ರೊಫೆಸರ್ ರಾಜೀವ್ಗೌಡ ಪುಸ್ತಕ ಲೋಕಾರ್ಪಣೆಗೊಳಿಸಲಿದ್ದಾರೆ. ಜಪಾನ್ನಲ್ಲಿ ಇದೇ 17ರಂದು ಆರಂಭವಾಗಲಿರುವ ಏಷ್ಯನ್ ಪ್ಯಾರಾ ಅಥ್ಲೆಟಿಕ್ಸ್ ಕ್ರೀಡಾಕೂಟಕ್ಕೆ ಅಂತಾರಾಷ್ಟ್ರೀಯ ಪ್ಯಾರಾ ಅಥ್ಲೀಟ್ ಹಾಗೂ ಕಾರ್ಮಿಕ ಇಲಾಖೆ ಅಧಿಕಾರಿ ರಾಧಾ ವೆಂಕಟೇಶ್ ಆಯ್ಕೆಯಾಗಿದ್ದಾರೆ. ಅವರನ್ನು ಕಾರ್ಮಿಕ ಖಾತೆ ಸಚಿವ ಸಂತೋಷ್ ಲಾಡ್ ಸನ್ಮಾನಿಸಿ ಶುಭ ಹಾರೈಸಿದ್ದಾರೆ. ಮುಂಬೈ ಷೇರು ಮಾರುಕಟ್ಟೆಯಲ್ಲಿಂದು ಆರಂಭಿಕ ವಹಿವಾಟಿನಲ್ಲಿ ಷೇರು ಸಂಯೋಧಿ ಸೂಚ್ಯಂಕ ಸೆನ್ಸೆಕ್ಸ್ 292 ಅಂಕ ಏರಿಕೆಯಾಗಿ 71,876 ಅಂಕಗಳು ಹಾಗೂ ನಿಫ್ಟಿ 85 ಅಂಕಗಳು ಏರಿಕೆ ಕಂಡು 22,310 ಅಂಕಗಳಲ್ಲಿ ವಹಿವಾಟು ನಡೆಸಿತು. 5 ಪಂದ್ಯಗಳ ಟಿ20 ಕ್ರಿಕೆಟ್ ಅಂತಾರಾಷ್ಟ್ರೀಯ ಸರಣಿಯ 2ನೇ ಪಂದ್ಯದಲ್ಲಿ ಭಾರತ ಇಂದು ರಾಂಚಿಯಲ್ಲಿ ವೆಸ್ಟ್ ಇಂಡೀಸ್ ತಂಡವನ್ನು ಎದುರಿಸಲಿದೆ. ಪಂದ್ಯವು ಸಂಜೆ 7 ಗಂಟೆಗೆ ಆರಂಭವಾಗಲಿದೆ. ನಮ್ಮ ಮುಂದಿನ ವಾರ್ತಾ ಪ್ರಸಾರ 12ಕ್ಕೆ ಹಾಗೂ ಸುದ್ದಿ ಮುಖ್ಯಾಂಶಗಳು ಮಧ್ಯಾಹ್ನ 1 ಗಂಟೆಗೆ.

0: ಸೆಬಿ ಇನ್ವೆಸ್ಟರ್ ಜಾಗೃತಾ ಉಪಕ್ರಮ. ಹೆಚ್ಚಿನ ಮಾಹಿತಿಗಾಗಿ ಸೆಬಿ ಇನ್ವೆಸ್ಟರ್ ವೆಬ್ಸೈಟ್ಗೆ ಭೇಟಿ ನೀಡಿರಿ ಅಥವಾ ಸೆಬಿ ಸಾರಥಿ ಆಪ್ ಅನ್ನು ಡೌನ್ಲೋಡ್ ಮಾಡಿರಿ.
1: ಸಮಯ 11:05. ಬ್ಯಾಕ್ ಟು ಬ್ಯಾಕ್ ಸೂಪರ್ ಹಿಟ್ ಕನ್ನಡ ಚಿತ್ರಗೀತೆಗಳನ್ನು ಕೇಳುವ ಕಾರ್ಯಕ್ರಮಕ್ಕೆ ನಮ್ಮೆಲ್ಲ ಶ್ರೋತೃ ಬಾಂಧವರಿಗೆ ಪ್ರೀತಿಯ ಸ್ವಾಗತ, ಸುಸ್ವಾಗತ. ಕೇಳಿ ಭರ್ಜರಿ ಚಿತ್ರದ ಗೀತೆಯನ್ನ ವಿಜಯ್ ಪ್ರಕಾಶ್ ಅವರ ಧ್ವನಿಯಲ್ಲಿ, ಜೊತೆಯಾಗಿದ್ದಾರೆ ಅನುರಾಧ ಭಟ್ ಹಾಗೂ ಸಂಗಡಿಗರು, ಸಾಹಿತ್ಯ ಚೇತನ್ ಕುಮಾರ್, ಸಂಗೀತ ವಿ ಹರಿಕೃಷ್ಣ ಅವರದ್ದು.

11:30 ಸಮಯ 102.9 ಎಫ್ಎಂ ವಿವಿಧ ಭಾರತಿ ಟ್ಯೂನ್ ಮಾಡಿ ಕೇಳ್ತಾ ಇದ್ದೀರಾ. ಈ ಪ್ರಸಾರ ಕಾರ್ಯದಲ್ಲಿ ನಿಮ್ಮ ಜೊತೆ ಆಗ್ತಾ ಇದ್ದೇನೆ ಬಾನುಲಿ ಬಂಧು, ನಾನು ಚಂದು. ಹನ್ನೊಂದು ಗಂಟೆ 30 ನಿಮಿಷದಲ್ಲಿ ವಿವಿಧ ಭಾರತಿಯಲ್ಲಿ ಪ್ರಸಾರ ಆಗುವಂತಹ ಕಾರ್ಯಕ್ರಮ ಕಲಾಭಾರತಿ. ಕಲಾಭಾರತಿ ಕಾರ್ಯಕ್ರಮ ಅಂದ ತಕ್ಷಣ ಒಬ್ರು ಯಾರಾದರೂ ಸಿನಿಮಾ ಕ್ಷೇತ್ರಕ್ಕೆ ಸಂಬಂಧಪಟ್ಟವರ ಕುರಿತಾಗಿ ಒಂದಿಷ್ಟು ಮಾತಾಡ್ತಾ ಚಂದದ ಗೀತೆಗಳ ಜೊತೆಗೆ ಸಾಗುವ ಈ ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲರಿಗೂ ಆತ್ಮೀಯವಾದ ಪ್ರೀತಿಯ ಸ್ವಾಗತ, ಸುಸ್ವಾಗತ. ಇವತ್ತಿನ ಕಲಾಭಾರತಿಯ ತಾರೆ ಕಲಾಭಾರತಿಯ ಪ್ರತಿಭಾವಂತ ತಾರೆ, ಸಿನಿಮಾ ನಿರ್ದೇಶಕ, ನಟ, ಹಾಗೆಯೇ ಅಂದರೆ ಕ್ರಿಕೆಟ್ ಪ್ರೇಮಿ, ಬಾಲನಟನಾಗಿ ಕೂಡ ಇವರು ಬಂದವರು, ಕಥೆಗಾರ, ಸಹ ನಿರ್ದೇಶಕ, ಹೀಗೆ ಅನೇಕ ಕ್ಷೇತ್ರಗಳಲ್ಲಿ, ಸಿನಿಮಾ ರಂಗದಲ್ಲಿ ಸಾಕಷ್ಟು ಕ್ಷೇತ್ರಗಳಲ್ಲಿ ತಮ್ಮದೇ ಆದಂತಹ ಆಸಕ್ತಿಯನ್ನು ಹೊಂದಿರುವಂತಹ ನಟ ಅನ್ಬಹುದು, ಸಿನಿಮಾ ವ್ಯಕ್ತಿ. ಅವರ ಪ್ರತಿಭೆ, ಅವರ ವೃತ್ತಿ ಬದುಕಿನ ಕುರಿತಾಗಿ ಒಂದಿಷ್ಟು ವಿಚಾರಗಳ ಜೊತೆಗೆ ಇವತ್ತಿನ ಕಲಾಭಾರತಿ ಕಾರ್ಯಕ್ರಮ ಸಾಗುತ್ತೆ. ಹೌದು, ಈಗಾಗಲೇ ಸಾಕಷ್ಟು ಜನ ಕೇಳಿರುವ ಹಾಗೆ ಈ ದಿನದ ಕಲಾಭಾರತಿಯ ತಾರೆ ತರುಣ್ ಸುಧೀರ್.

ಹರ್ಷಿಕ ದೇವನಾಥ್ ಮತ್ತು ವಿಜಯಪ್ರಕಾಶ್ ಅವರ ಧ್ವನಿಯಲ್ಲಿ ಗುರು ಶಿಷ್ಯರು 2022ರಲ್ಲಿ ಬಂದ ಸಿನಿಮಾದ ಹಾಡು ಕೇಳಿದ್ರಿ. ಪುನೀತ್ ಆರ್ಯ ಅವರು ಹಾಡನ್ನು ಬರೆದಿದ್ರು. ಅಜನೀಶ್ ಲೋಕನಾಥ್ ಬಿ ಅವರ ಸಂಗೀತ ಇತ್ತು. ಈ ದಿನದ ಕಲಾ ಭಾರತೀಯ ತಾರೆ ಬಹುಮುಖ ಪ್ರತಿಭೆ ತರುಣ್ ಸುಧೀರ್ ಅವರು. ತರುಣ್ ಸುಧೀರ್ ನಿರ್ದೇಶಕ ಮಾತ್ರ ಅಲ್ಲ, ಸಿನಿಮಾ ಕ್ಷೇತ್ರದ ಬೇರೆ ಬೇರೆ ವಿಭಾಗಗಳಲ್ಲಿ ತಮ್ಮದೇ ಆದಂಥ ಒಂದು ಹಿಡಿತವನ್ನು ಹೊಂದಿದ್ದಾರೆ. ಅವರ ಸಾಮರ್ಥ್ಯವನ್ನು ಈಗಾಗಲೇ ನಾವೆಲ್ಲ ಕಂಡಿದ್ದೇವೆ. ಅಂದರೆ ವಿಶಿಷ್ಟ ಕಥೆ ಮತ್ತು ಚಿತ್ರಕಥೆಗಾರ ಅಂತಲೇ ಅವ್ರನ್ನ ಜನ ಗುರುತಿಸ್ತಾರೆ. ಬರೀ ಆಕ್ಷನ್ ಸಿನಿಮಾಗಳನ್ನು ಮಾತ್ರ ಮಾಡೋದಲ್ಲ, ಕಥೆಯಲ್ಲಿ ಗಟ್ಟಿಯಾದ ಭಾವನೆಗಳು, ಸಾಮಾಜಿಕ ಸಂದೇಶಗಳಿರುವಂಥ ಸಿನಿಮಾಗಳನ್ನು ತರುಣ್ ಸುಧೀರ್ ಅವರು ನಿರ್ದೇಶನ ಮಾಡಿದ್ದಾರೆ. ಉದಾಹರಣೆಗೆ ಹೇಳೋದಾದರೆ ಚೌಕ ಮತ್ತು ಕಾಟೇರ ಸಿನಿಮಾಗಳನ್ನು ನಾವು ಹೆಸರಿಸಬಹುದು. ಹಾಗೆಯೇ ತರುಣ್ ಸುಧೀರ್ ಅಂದರೆ ದೊಡ್ಡ ದೊಡ್ಡ ಸ್ಟಾರ್ ನಟರನ್ನು ಕೂಡ ಸಿನಿಮಾಗಳಲ್ಲಿ ಬಳಸ್ಕೊಳ್ಳುವಂಥ ಒಂದು ಚಾಕಚಕ್ಯತೆ ಅವ್ರಿಗಿದೆ. ಸ್ಟಾರ್ ನಟರನ್ನು ಕೂಡ ಬರೀ ಮಾಸ್ ಹೀರೋ ಅಂತ ತೋರಿಸ್ದೆ ಅವರ ಸಿನಿಮಾಗಳಲ್ಲಿ ಬೇರೆ ಒಂದು ಅಭಿನಯದ ಮೌಲ್ಯಯುತವಾದ ಒಂದು ಹೊಳಪನ್ನು ಕೂಡ ತಂದಂಥ ಕೀರ್ತಿ ತರುಣ್ ಸುಧೀರ್ ಅವರಿಗೆ ಸಲ್ಲತ್ತೆ. ಸಿನಿಮಾ ರಂಗದಲ್ಲಿ ತಂದೆ ಮತ್ತು ತಾಯಿಯೇ ಕೂಡ ರಂಗಭೂಮಿಯಲ್ಲಿ ಸಿನಿಮಾ ಕ್ಷೇತ್ರದಲ್ಲಿ ಕೆಲಸ ಮಾಡ್ತಾಯಿದ್ರು. ಹಾಗಾಗಿ ಇವ್ರದ್ದು ಚಿತ್ರರಂಗದ ಹಿನ್ನೆಲೆಯ ಕುಟುಂಬ ಅಂತ ಹೇಳಬಹುದು. ಬಾಲನಟನಾಗಿ ಪೋಷಕ ನಟನಾಗಿ ಕೂಡ ತರುಣ್ ಅವರು ಸಿನಿಮಾ ಕ್ಷೇತ್ರದಲ್ಲಿ ಕೆಲಸ ಮಾಡಿದ್ದಾರೆ. ನವಗ್ರಹ ಸಿನಿಮಾದಲ್ಲಿ ಕೂಡ ಆ್ಯಕ್ಟ್ ಮಾಡಿರೋದು. ಅಂದರೆ ಇವರಿಗೆ ನಟನೆಯ ಜ್ಞಾನ ಇದೆ. ಹಾಗಾಗಿ ಇವರ ಸಿನಿಮಾ ನಿರ್ದೇಶನದಲ್ಲಿ ಕಲಾವಿದರಿಂದ ಒಂದಷ್ಟು ಒಳ್ಳೆಯ ಕೆಲಸವನ್ನು ಹೊರತೆಗೆಯೋದಕ್ಕೆ ಅವರಿಗೆ ಸಾಧ್ಯ ಆಗುತ್ತೆ. ಹಾಗೆ ತಮ್ಮ ಮೊದಲ ಸಿನಿಮಾ ಚೌಕ ಸಿನಿಮಾದಲ್ಲಿ ಸಾಕಷ್ಟು ನಟರನ್ನು ಅಂದರೆ ವಿಜಯ್ ರಾಘವೇಂದ್ರ, ದಿಗಂತ್, ಪ್ರಜ್ವಲ್ ದೇವರಾಜ್, ಪ್ರೇಮ್ ಎಲ್ಲರನ್ನು ಕೂಡ ಒಂದೇ ಫ್ರೇಮ್ನಲ್ಲಿ ತಂದು ಎಲ್ಲರಿಗೂ ಕೂಡ ಒಂದು ಸಮಾನ ಪ್ರಾಮುಖ್ಯತೆಯನ್ನು ನೀಡಿ ಸಿನಿಮಾವನ್ನು ಯಶಸ್ವಿಯನ್ನಾಗಿ ಮಾಡಿದ ಹೆಗ್ಗಳಿಕೆ ಕೂಡ ತರುಣ್ ಸುಧೀರ್ ಅವರಿಗೆ ಸಲ್ಲತ್ತೆ. ತಾಂತ್ರಿಕವಾಗಿ ಸಿನಿಮಾ ಹೇಗೆ ಮುಡಿಬರಬೇಕು, ಹಿನ್ನೆಲೆ ಸಂಗೀತ, ಸಂಭಾಷಣೆಗಳು ಹೇಗೆ ಪ್ರೇಕ್ಷಕರನ್ನು ತಲುಪಬೇಕು ಅನ್ನುವಂಥ ಅತ್ಯಂತ ಸೂಕ್ಷ್ಮವಾದ ವಿಚಾರಗಳು ಕೂಡ ತರುಣ್ ಸುಧೀರ್ ಅವರು ಅರ್ಥ ಮಾಡಿಕೊಂಡು ಸಿನಿಮಾ ನಿರ್ದೇಶನ ಮಾಡೋದ್ರಿಂದ ಅವರ ಸಿನಿಮಾಗಳು ಜನರಿಗೆ ಹತ್ತಿರ ಆಗುತ್ತೆ

ತುರ್ತಿನಲ್ಲಿ ಗೀಚಿದ ಇದು ಚೌಕಾ ಚಿತ್ರದಿಂದ ಆಯ್ದ ಹಾಡಾಗಿತ್ತು. ಅಂತರ ಮಿತ್ರ ಮತ್ತು ಸೋನು ನಿಗಮ್ ಅವರು ಹಾಡಿದ ಗೀತೆ, ಜಯಂತ್ ಕಾಯ್ಕಿಣಿಯವರು ಬರೆದಿದ್ದು, ಶ್ರೀಧರ್ ವಿ ಸಂಭ್ರಮ ಅವರ ಧ್ವನಿಯಲ್ಲಿತ್ತು. ಕಲಾಭಾರತೀಯ ತಾರೆ ತರುಣ್ ಸುಧೀರ್ ಇವತ್ತಿಗೆ ಒಂದು ಏನು ಜನಪ್ರಿಯ ಅಥವಾ ತುಂಬ ಸ್ಟಾರ್ ನಿರ್ದೇಶಕ ಅಂತಲೇ ಹೆಸರಾಗಿದ್ದಾರೆ. ಆದರೆ ಅವರು ಇಲ್ಲಿಯವರೆಗೂ ಬಂದು ತಲುಪಿರುವ ಹಾದಿ ಇದೆಯಲ್ಲ, ಅದಕ್ಕೆ ಬೇಕಾದಷ್ಟು ಕಾರಣಗಳನ್ನು ನಾವು ಗಮನಿಸಬಹುದು. ತರುಣ್ ಸುಧೀರ್ ಅವರು ತಮ್ಮ ಪ್ರತಿಯೊಂದು ಸಿನಿಮಾವನ್ನು ಹಣ ಗಳಿಸುವ ಮಾರ್ಗವಾಗಿ ನೋಡೋದಿಲ್ಲ, ಬದಲಾಗಿ ಚೌಕ, ರಾಬರ್ಟ್, ರಾಟೇರಾ, ಕಾಟೇರಾ ಹೀಗೆ ಅನೇಕ ಸಿನಿಮಾಗಳ ಕ್ರಿಯೇಟಿವ್ ಡೈರೆಕ್ಟರಾಗಿ ಕೆಲಸ ಮಾಡುವಂಥ ಸಂದರ್ಭದಲ್ಲಿ ಸಿನಿಮಾದ ಬಗ್ಗೆ ಅಪಾರವಾದ ಒಂದು ಗೌರವವನ್ನು, ಒಂದು ದೈವಿಕ ಭಾವನೆಯಿಂದನೇ, ಒಂದು ಶ್ರದ್ಧೆಯಿಂದನೇ ಸಿನಿಮಾವನ್ನು ಮಾಡ್ತೇನೆ ಅಂತ ಅವರೇ ಒಂದು ಕಡೆ ಹೇಳ್ತಾರೆ. ಹಾಗಾಗಿ ಒಂದು ಸಿನಿಮಾ ಅಂತ ಹೇಳಿದ್ರೆ ಅದಕ್ಕೆ ತಮ್ಮ ಕೈಲಾದಷ್ಟು ಎಲ್ಲವನ್ನು ಕೂಡ, ಸಮಯ ಇರಬಹುದು, ಶ್ರಮ ಇರಬಹುದು, ಇನ್ನೇನೆಲ್ಲ ಬಳಸಿ ಆ ಸಿನಿಮಾವನ್ನು ಚೆನ್ನಾಗಿ ಮಾಡಬಹುದು ಅನ್ನೋದ್ರ ಕಡೆ ಅವರು ಗಮನ ಇಟ್ಟು ಕೆಲಸ ಮಾಡ್ತಾರೆ. ಮತ್ತು ರಂಗಭೂಮಿಯ ನಂಟು ಮತ್ತು ಅವರ ಮನೆಯವರು ಕೂಡ ಎಲ್ಲರೂ ಕಲಾವಿದರಾಗಿರೋದ್ರಿಂದ ಎಲ್ಲರ ಬಗೆಗೆ ಅವ್ರಿಗೊಂದು ವಿಶೇಷವಾದಂಥ ಗೌರವ, ಪ್ರೀತಿ, ಕಾಳಜಿಯನ್ನು ನಾವು ಗಮನಿಸಬಹುದು. ಸಿನಿಮಾ ಜ್ಞಾನಕ್ಕೆ ಭದ್ರವಾದ ಬುನಾದಿಯನ್ನು ಹಾಕಿದ್ದು ರಂಗಭೂಮಿ. ನಾಟಕದಲ್ಲಿ ತೊಡಗಿಸಿಕೊಂಡಿದ್ದರಿಂದನೇ ಒಬ್ಬ ನಟನಿಂದ ನಟನೆಯನ್ನು ಹೇಗೆ ತರಬೇಕು, ಕಥೆಯನ್ನು ದೃಶ್ಯ ರೂಪದಲ್ಲಿ ಹೇಗೆ ಕರಾರುವಕ್ಕಾಗಿ ಕಟ್ಕೊಡಬಹುದು ಅನ್ನುವಂಥ ಕೌಶಲ್ಯವನ್ನು ಅವರು ಸಿದ್ಧಿಸಿಕೊಂಡಿದ್ದಾರೆ. ಕಲೆಯ ಮೇಲಿನ ನಿಷ್ಠೆ, ಸಿನಿಮಾ ಪ್ರೀತಿಯಿಂದಾಗಿ ಅವರ ಸಿನಿಮಾಗಳು ತನ್ನಷ್ಟಕ್ಕೆ ತಾನೇ ವಿಶೇಷತೆಯನ್ನು ಗಳಿಸ್ಕೊಳ್ಳುತ್ತವೆ. ಮತ್ತು ನಮ್ಮ ದೇಶದ ಬೇರೆ ಬೇರೆ ಭಾಷೆಗಳ ಸಿನಿಮಾಗಳ ಹಾಗೆ ಕನ್ನಡದ ಮಣ್ಣಿನ ನೈಜ ಕಥೆಗಳಿಗೆ ಆದ್ಯತೆಯನ್ನು ಕೊಡ್ತಾರೆ ತರುಣ್ ಸುಧೀರ್. ಕರ್ನಾಟಕದ ನೈಜ ಇತಿಹಾಸ, ಸಂಸ್ಕೃತಿ, ಮಣ್ಣಿನ ಕಥೆಗಳನ್ನು ಬೆಳ್ಳಿತೆರೆಯ ಮೇಲೆ ತರೋದಕ್ಕೆ ಅವರು ಇಷ್ಟಪಡ್ತಾರೆ ಅನ್ನೋದಕ್ಕೆ ಕಾಟೇರ ಸಿನಿಮಾ, 1970ರ ದಶಕದ ಒಂದು ಭೂ ಸುಧಾರಣಾ ಕಾಯ್ದೆ, ಆಮೇಲೆ ಇನ್ನು ಮುಂದೆನೂ ಕೂಡ ಇಂಥದ್ದೇ ಒಂದು ನಮ್ಮದೇ ಆದಂಥ ಪ್ರಾದೇಶಿಕ ಹಿನ್ನೆಲೆ ಇರುವಂಥ ಸಿನಿಮಾಗಳನ್ನು ಮಾಡಬೇಕು ಅನ್ನೋದೇ ಅವರ ಕನಸು. ಕನ್ನಡ ಚಿತ್ರರಂಗದ ಬಿಕ್ಕಟ್ಟಿಗೆ ನಮ್ಮದೇ ಆದಂಥ ಸ್ಥಳೀಯ ಕಥೆಗಳು ಪರಿಹಾರವನ್ನು ಕೊಡುತ್ತವೆ ಅನ್ನೋದು ಅವರ ಒಂದು ಬಲವಾದ ಅನಿಸಿಕೆ. ಚಿತ್ರರಂಗದ ಉಳಿವಿಗಾಗಿ, ಅಂದರೆ ಸಿನಿಮಾರಂಗ ಸದಾ ಚಲನಶೀಲ

ಇಲ್ಲವಾಗಿರಬೇಕು, ನಿರಂತರವಾಗಿ ಮುಂದುವರಿತಾನೆ ಇರಬೇಕು ಅಂತ ಹೇಳಿದ್ರೆ ಒಂದಷ್ಟು ಹೊಸಬರು ಕೂಡ ಈ ಕ್ಷೇತ್ರಕ್ಕೆ ಬರಬೇಕು. ಒಳ್ಳೆಯ ಕಥೆಗಾರರು, ನಟನೆ, ತಂತ್ರಜ್ಞಾನ, ಹೀಗೆ ಎಲ್ಲ ಕ್ಷೇತ್ರಗಳಲ್ಲೂ ಕೂಡ ಹೆಚ್ಚಾಗಿ ಹೊಸಬರು ತೊಡಗಿಸಿಕೊಂಡಾಗ ಸಿನಿಮಾ ರಂಗ, ಅದರಲ್ಲೂ ಕನ್ನಡ ಸಿನಿಮಾ ರಂಗ ಇನ್ನಷ್ಟು ಚೆನ್ನಾಗಿ ಅಭಿವೃದ್ಧಿಯನ್ನು ಹೊಂದೋದಕ್ಕೆ ಸಾಧ್ಯ ಅನ್ನೋದು ತರುಣ್ ಸುಧೀರ್ ಅವರ ಸಿನಿಮಾಗಳಲ್ಲಿ ನಾವು ಗಮನಿಸುವಂಥ ಒಂದಷ್ಟು ಒಳ್ಳೆಯ ವಿಚಾರಗಳು.

2021ರಲ್ಲಿ ಬಂದ ಸಿನಿಮಾ ರಾಬರ್ಟ್ ಚಿತ್ರದ ಗೀತೆ ಶ್ರೇಯಾ ಘೋಷಾಲ್ ಅವರು ಸೊಗಸಾಗಿ ಉತ್ತರ ಕನ್ನಡ ಶೈಲಿಯಲ್ಲಿ ಹಾಡಿದ್ರು. ಯೋಗರಾಜ್ ಭಟ್ ಅವರು ಗೀತೆಯನ್ನು ಬರೆದಿದ್ರು. ಅರ್ಜುನ್ ಜನ್ಯ ಅವರ ಸಂಗೀತ ಇತ್ತು. ಎಷ್ಟೊಂದು ಇಷ್ಟ ಆಗಿತ್ತು ಈ ಹಾಡು ಬಂದಾಗ, ಅಂದರೆ ಎಲ್ಲಿ ನೋಡಿದ್ರು ಇದೇ ಹಾಡು, ಎಲ್ಲಿ ಕೇಳಿದ್ರು ಇದೇ ಹಾಡು ಅನ್ನೋ ಹಾಗಿತ್ತು. ತರುಣ್ ಕಿಶೋರ್ ಸುಧೀರ್ ಅವರ ನಿರ್ದೇಶನದ ಸಿನಿಮಾ ಆಗಿತ್ತು ಇದು. ತರುಣ್ ಸುಧೀರ್ ಅವರಿಗೆ ಅಂದರೆ ಮನೆಯಲ್ಲಿ ಎಲ್ಲರೂ ಕೂಡ ನಟನ ಕ್ಷೇತ್ರದಲ್ಲಿ ಇದ್ದಿದ್ದರಿಂದ ನಟ ಆಗಬೇಕು ಅನ್ನುವ ಒಂದು ಆಸೆ ಇತ್ತು. ಅವರು ಬೆಂಗಳೂರಿನ ಕಾಲೇಜಿನಲ್ಲಿ ಪದವಿ ಮುಗಿಸಿ ಹೋಟೆಲ್ ಮ್ಯಾನೇಜ್ಮೆಂಟ್ ಕೋರ್ಸ್ ಮಾಡಿಕೊಂಡು ಹೋಟೆಲಲ್ಲಿ ಕೆಲಸ ಮಾಡ್ತಾಯಿದ್ರು. ಸಿನಿಮಾಕ್ಕಿಂತ ಹೆಚ್ಚಾಗಿ ಕ್ರಿಕೆಟ್ ಆಟಗಾರಾಗಬೇಕು ಅನ್ನುವಂಥ ಒಂದು ಆಸೆ ಇತ್ತಂತೆ. ಆಮೇಲೆ ಇವರು ಸಿನಿಮಾ ಕ್ಷೇತ್ರಕ್ಕೆ ಬರ್ತಾರೆ. ಸಿನಿಮಾ ಕ್ಷೇತ್ರಕ್ಕೆ ಬಂದ ಮೇಲೂ ಕೂಡ ಅವರು ಬಾಲನಟನಾಗಿ ಬರ್ತಾರೆ. ಆಮೇಲೆ ಎಕ್ಸ್ಕ್ಯೂಸ್ ಮೀ, ಚಪ್ಪಾಳೆ, ವಿಷ್ಣು ಸೇನಾ, ಜೊತೆ ಜೊತೆಯಲ್ಲಿ, ನವಗ್ರಹ, ಹೀಗೆ ಬೇರೆ ಬೇರೆ ಸಿನಿಮಾಗಳಲ್ಲಿ ಕೂಡ ಆ್ಯಕ್ಟ್ ಮಾಡ್ತಾರೆ. ಅದಾದ ನಂತರ ನಿರ್ದೇಶನ ಕೂಡ ಮಾಡ್ತಾರೆ. ನಿರ್ದೇಶನಕ್ಕೆ ಇಳಿಯುವ ಮುನ್ನ ಚಿತ್ರಕಥೆಯ

ಸೂಕ್ಷ್ಮತೆಗಳನ್ನು ಅರ್ಥ ಮಾಡ್ಕೊಳ್ತಾರೆ. 2012 ಸೂಪರ್ ಹಿಟ್ ಕಾಮಿಡಿ ಸಿನಿಮಾ ರ್ಯಾಂಬೋ ಸಿನಿಮಾಕ್ಕೆ ಸಹ ನಿರ್ದೇಶಕರಾಗಿ ಕೂಡ ಕೆಲಸ ಮಾಡ್ತಾರೆ. ಹೀಗೆ ಸಹ ನಿರ್ದೇಶಕನಾಗಿ ಕೆಲಸ ಮಾಡುವಂಥ ಸಂದರ್ಭದಲ್ಲಿ ಸಿನಿಮಾ ಕ್ಷೇತ್ರದ ಅನೇಕ ವಿಚಾರಗಳನ್ನು ಅರ್ಥ ಮಾಡಿಕೊಂಡು ಅವರು ತಮ್ಮ ಸಿನಿಮಾಗಳಲ್ಲಿ ಇವೆಲ್ಲವನ್ನು ಕೂಡ ಅಳವಡಿಸ್ಕೊಳ್ತಾ ಹೋಗ್ತಾರೆ. ಗುರು ಶಿಷ್ಯರು ಸಿನಿಮಾಕ್ಕೆ ಕಥೆ ನಿರ್ದೇಶನ ಮಾತ್ರ ಅಲ್ಲ, ಸಹ ನಿರ್ಮಾಪಕರಾಗಿ ಕೂಡ ಕೆಲಸ ಮಾಡ್ತಾರೆ. ಒಂದು ಸ್ಪೋರ್ಟ್ಸ್ ಆಧರಿಸಿದ ಸಿನಿಮಾ ಇದು. ಈ ಸಿನಿಮಾ ಕೂಡ ಯಶಸ್ಸನ್ನು ತಂದುಕೊಡುತ್ತೆ ಅವ್ರಿಗೆ. ಹಾಗಾಗಿ ತರುಣ್ ಸುಧೀರ್ ಅವರು ಸಿನಿಮಾ ಕ್ಷೇತ್ರದಲ್ಲಿ ಬೇರೆ ಬೇರೆ ರೀತಿಯ ಒಂದು ಪ್ರಯೋಗಗಳನ್ನು ತಮ್ಮಷ್ಟಕ್ಕೆ ತಾವೇ ಕಂಡುಕೊಳ್ತಾ ಹೋಗ್ತಾರೆ. 2023 ಬಂದ ಸಿನಿಮಾ ಕಾಟೆರ ಕನ್ನಡ ಚಿತ್ರರಂಗದಲ್ಲಿ ಒಂದು ಹೊಸ ದಾಖಲೆಯನ್ನೇ ಬರೀತು ಅಂತ ಹೇಳ್ಬೋದು. 1970 ಸಂದರ್ಭದಲ್ಲಿ ನಡೆದಂಥ ಜಮೀನ್ದಾರಿ ಪದ್ಧತಿ, ಉಳುವವನೇ ಭೂಮಿಯ ಒಡೆಯ, ಇಂಥ ಒಂದು ಕಾಯ್ದೆಗೆ ಸಂಬಂಧಿಸಿದ ನಿಜವಾದ ಘಟನೆಗಳನ್ನು ಆಧರಿಸಿ ಸಿನಿಮಾ ಮಾಡ್ತಾರೆ. ಇದು ನಟ ದರ್ಶನ್ ಅವ್ರಿಗೆ ಕೂಡ ವೃತ್ತಿ ಜೀವನದಲ್ಲಿ ಒಂದು ದೊಡ್ಡ ಹೆಸರನ್ನು ತಂದುಕೊಡುತ್ತೆ, ಸಾಕಷ್ಟು ಹಣವನ್ನು ಕೂಡ ತಂದುಕೊಟ್ಟಂಥ ಸಿನಿಮಾ ಇದಾಗುತ್ತೆ. ಇನ್ನು ತರುಣ್ ಸುಧೀರ್ ಅವರು ಬೆಳ್ಳಿ ಪರದೆ ಅಂದರೆ ಸಿನಿಮಾ ಕ್ಷೇತ್ರಕ್ಕೆ ಮಾತ್ರ ಮೀಸಲಾಗದೆ ಡಿಜಿಟಲ್ ಲೋಕದಲ್ಲಿ ಕೂಡ ವೆಬ್ ಸೀರೀಸ್ಗಳನ್ನು ಮಾಡ್ತಾ ಇದ್ದಾರೆ. ಸೃಜನಶೀಲ ನಿರ್ದೇಶಕರಾಗಿ ಅವರು ಕ್ರಿಯೇಟಿವ್ ಡೈರೆಕ್ಟರಾಗಿ ಕೂಡ ಬೇರೆ ಬೇರೆ ಸಿನಿಮಾಗಳಲ್ಲಿ ತೆರೆಯ ಮರೆಯಲ್ಲಿ ನಿಂತು ಸಿನಿಮಾಗಳನ್ನು ಮಾಡ್ತಾ ಇದ್ದಾರೆ. ಮತ್ತು ಏನು ಪ್ರತಿಯೊಂದು ಕ್ಷೇತ್ರದಲ್ಲೂ ಕೂಡ ಈ ಒಂದು ತಮ್ಮದೇ ಆದಂಥ ಕ್ಷೇತ್ರದಲ್ಲಿ ಕೆಲಸ ಮಾಡಲಿಕ್ಕೆ ಬೇಕಾದಂತಹ ತರಬೇತಿ ಕೊಡುವಂಥ ಕೆಲಸ, ಒಳ್ಳೆಯ ಕಥೆಗಾರರು, ತಾಂತ್ರಿಕ ಜ್ಞಾನ ಇರುವಂಥ ಒಳ್ಳೆಯ ನಿರ್ದೇಶಕರ ಕೊರತೆಯನ್ನು ನೀಗಿಸಬೇಕು ಅಂಥೇಳಿ ಅವರು ಹೊಸಬರಿಗೆ ಒಂದಷ್ಟು ಮಾರ್ಗದರ್ಶನ ಮಾಡುವ ದಿಕ್ಕಿನಲ್ಲಿ ತಮ್ಮದೇ ಆದಂಥ ತರಬೇತಿ ಕಾರ್ಯಾಗಾರಗಳನ್ನು ಕೂಡ ಮಾಡ್ತಾ ಇದ್ದಾರೆ. ಅಂದರೆ ಕಥೆಯಿಂದ ಚಿತ್ರಕಥೆ ಮಾಡೋದು ಹೇಗೆ, ಆ ಚಿತ್ರಕಥೆಯನ್ನು ಬರೆಯೋದು ಹೇಗೆ, ಮತ್ತು ಹೇಗೆ ದೃಶ್ಯಗಳನ್ನು ಕ್ಯಾಮ್ರಾದಲ್ಲಿ ಸೆರೆ ಹಿಡಿಬೇಕು, ಶಾರ್ಟ್ಸ್ಗಳನ್ನು ಹೇಗೆ ಬಳಸಬೇಕು ಅನ್ನುವಂಥ ಒಂದು ತಾಂತ್ರಿಕ ಜ್ಞಾನವನ್ನು, ಮತ್ತು ಸೆಟ್ನಲ್ಲಿ ಕಲಾವಿದರು ಮತ್ತು ತಂತ್ರಜ್ಞರನ್ನು ನಿಭಾಯಿಸಿಕೊಂಡು ತಾವು ಅಂದುಕೊಂಡ ಹಾಗೆ ಒಂದು ದೃಶ್ಯವನ್ನು ಶಿಸ್ತುಬದ್ಧವಾಗಿ ಚಿತ್ರೀಕರಣ ಮಾಡೋದು ಹೇಗೆ, ಇಂತಹ ಅನೇಕ ವಿಚಾರಗಳಿಗೆ ಸಂಬಂಧಿಸಿದ ಹಾಗೆ ಸ್ವತಃ ತರುಣ್ ಸುಧೀರ್ ಅವರೇ ಚಿತ್ರರಂಗದ ಬೇರೆ ಬೇರೆ ತಂತ್ರಜ್ಞರನ್ನು ಕರೆಸಿ ತಮ್ಮ ಕಾರ್ಯಾಗಾರಗಳಲ್ಲಿ ಯಾರಿಗೆಲ್ಲ ಆಸಕ್ತಿ ಇದೆ ಅಂಥವ್ರಿಗೆ ಒಂದು ತರಬೇತಿ ಕಾರ್ಯಾಗಾರವನ್ನು ಕೂಡ ಮಾಡ್ತಾ ಇದ್ದಾರೆ. ಹೀಗಾಗಿ ತರುಣ್ ಸುಧೀರ್ ಅಂತ ಹೇಳಿದ್ರೆ ಖಂಡಿತ ಕನ್ನಡ ಚಿತ್ರರಂಗಕ್ಕೆ ಒಂದು ಆಸ್ತಿಯಾಗಿ ತಮ್ಮದೇ ಆದಂಥ ವಿಶಿಷ್ಟ ಶೈಲಿಯಿಂದ ಚಿತ್ರರಂಗಕ್ಕೆ ಕೊಡುಗೆಯನ್ನು ಕೊಡ್ತಾ ಬರ್ತಾ ಇದ್ದಾರೆ. ರ್ಯಾಂಬೋ 2 ಚಿತ್ರದ ಗೀತೆ ಪುನೀತ್ ರಾಜ್ಕುಮಾರ್ ಮತ್ತು ಸಂಗಡಿಗರ ಧ್ವನಿ, ಯೋಗರಾಜ ಭಟ್ ಅವರ ಸಾಹಿತ್ಯ, ಅರ್ಜುನ್ ಜನ್ಯ ಅವರ ಸಂಗೀತ.

0: ಅವರಿಂದ ಇನ್ನಷ್ಟು ಚಂದದ ಪಸಂದಾಗಿರುವಂತಹ ಸಿನಿಮಾಗಳು ಕನ್ನಡ ಚಿತ್ರರಂಗಕ್ಕೆ, ಭಾರತೀಯ ಚಿತ್ರರಂಗಕ್ಕೆ ಕೊಡುಗೆಯಾಗಿ ಬರಲಿ. ಕಟೇರ ಚಿತ್ರದ ಗೀತೆ ಮಂಗ್ಲಿಯವರ ಧ್ವನಿಯಲ್ಲಿತ್ತು, ಚೇತನ್ ಕುಮಾರ್ ಅವರು ಬರೆದಿದ್ರು, ವಿ ಹರಿಕೃಷ್ಣ ಅವರ ಸಂಗೀತ ಇತ್ತು. ಕಲಾಭಾರತಿ ಕಾರ್ಯಕ್ರಮ ಇಲ್ಲಿಗೆ ಮುಕ್ತಾಯ ಮಾಡೋಣ. ಸಮಯ 12 ಗಂಟೆ, ಪ್ರದೇಶ ಸಮಾಚಾರ ಕೇಳೋಣ ಧಾರವಾಡದಿಂದ.
1: ಪ್ರದೇಶ ಸಮಾಚಾರ ಓದುತ್ತಿರುವವರು ಆರತಿ ದೇವಶಿಖಾಮಣಿ. ರಾಜ್ಯದ 31 ಜಿಲ್ಲಾಧಿಕಾರಿಗಳ ಬಳಿ 329 ಕೋಟಿ ರೂಪಾಯಿ ಅನುದಾನ ಲಭ್ಯವಿದೆ. ಕುಡಿಯುವ ನೀರಿನ ವ್ಯವಸ್ಥೆ, ಜಾನುವಾರುಗಳಿಗೆ ಮೇವು ಹಾಗೂ ಆದ್ಯತೆಯ ಕಾಮಗಾರಿಗಳಿಗೆ ಬಳಸುವಂತೆ ಸೂಚಿಸಿದ್ದಾಗಿ ಉಪಮುಖ್ಯಮಂತ್ರಿ ಹಾಗೂ ಕಂದಾಯ ಖಾತೆ ಸಚಿವ ಡಾ ಜಿ ಪರಮೇಶ್ವರ್ ತಿಳಿಸಿದ್ದಾರೆ. ರಾಯಚೂರು ಜಿಲ್ಲೆ ಸಿಂಧನೂರು ತಾಲೂಕು ಕಲಮಂಗಿ ಗ್ರಾಮದ ರೈತ ಮಹಿಳೆ ನಾಗಮ್ಮ ಶರಣೇಗೌಡ ಅವರ ಜಮೀನಿನಲ್ಲಿ ಸಚಿವರು ರೈತರ ಅಹವಾಲು ಆಲಿಸಿದರು. ರಾಷ್ಟೀಯ ವಿಕೋಪ ಪರಿಹಾರ ನಿಧಿ ನಿಯಮಗಳ ಪ್ರಕಾರ ಶೇಕಡ 33ಕ್ಕಿಂತ ಹೆಚ್ಚಿನ ಬೆಳೆ ನಷ್ಟ ಸಂಭವಿಸಿದಲ್ಲಿ ಪರಿಹಾರ ನೀಡಲು ಅವಕಾಶವಿದೆ. ಪ್ರತಿ ಹೆಕ್ಟೇರ್ಗೆ 8,500 ರೂಪಾಯಿ ಪರಿಹಾರ ನೀಡುವ ನಿಯಮ ಕೇಂದ್ರ ಸರ್ಕಾರವೇ ರೂಪಿಸಿದೆ ಎಂದು ಸಚಿವರು ಹೇಳಿದರು. ಕೊಪ್ಪಳ, ಯಲಬುರ್ಗಾ, ಕುಷ್ಟಗಿ ತಾಲೂಕಿನಲ್ಲಿ ಬರ ಪರಿಸ್ಥಿತಿ ಅವಲೋಕಿಸಿದರು. ಜನಸಾಮಾನ್ಯರ ಸಮಸ್ಯೆಗಳಿಗೆ ಶೀಘ್ರ ಪರಿಹಾರ ಕಂಡುಕೊಳ್ಳಲು ಕೃತಕ ಬುದ್ದಿಮತ್ತೆ ಆಧಾರಿತ ಭಾಷಣಿ ಸಾಧನ ಅಳವಡಿಸಿಕೊಳ್ಳಲಾಗುವುದು ಎಂದು ಮಾಹಿತಿ ತಂತ್ರಜ್ಞಾನ ಖಾತೆ ಸಚಿವ ಪ್ರಿಯಾಂಕ್ ಖರ್ಗೆ ಬೆಂಗಳೂರಿನಲ್ಲಿ ತಿಳಿಸಿದ್ದಾರೆ. ವಿಕಾಸಸೌಧದಲ್ಲಿ ಪ್ರಜಾ ಸೇವಾ ಇಲಾಖೆ ಆಯೋಜಿಸಿದ್ದ ಭಾಷಣಿ ರಾಜ್ಯಂ ಕಾರ್ಯಾಗಾರ ಉದ್ಘಾಟಿಸಿ ಮಾತನಾಡಿದರು. ಕರ್ನಾಟಕದಲ್ಲಿ ಕನ್ನಡ ಭಾಷಾ ಬಳಕೆಯನ್ನು ತಂತ್ರಜ್ಞಾನದೊಂದಿಗೆ ವಿಸ್ತರಿಸುವ ಅವಶ್ಯಕತೆ ಇದೆ ಎಂದರು. ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಸಾರ್ವಜನಿಕ ಸೇವೆಯಲ್ಲಿ ಸಾರ್ಥಕ 25 ವರ್ಷಗಳನ್ನು ಪೂರ್ಣಗೊಳಿಸಿದ್ದಾರೆ. ಜನಸೇವೆಯಿಂದ ದೇಶ ಸೇವೆ ಎಂಬ ಮಂತ್ರ ಮತ್ತು ಅವಿರತ ಬದ್ದತೆ ಈ ಸುದೀರ್ಘ ಪಯಣಕ್ಕೆ ಮೂಲಾಧಾರ. ಸೇವೆ ಮತ್ತು ಸುಶಾಸನದ ಈ ದೃಷ್ಟಿಕೋನದಿಂದ ಪ್ರೇರಿತವಾಗಿ ಕೇಂದ್ರ ಸರ್ಕಾರ 2047ರ ವೇಳೆಗೆ ವಿಕಸಿತ ಭಾರತದ ಗುರಿ ಸಾಧನೆಗೆ ನಿರಂತರ ಶ್ರಮಿಸುತ್ತಿದೆ. ತಲಸ್ಪರ್ಶಿ ಅಭಿವೃದ್ದಿ ಮತ್ತು ಸಾಮಾಜಿಕ ಸಬಲೀಕರಣದ ಮೂಲಕ ಈ ಬದ್ದತೆ ಜನರ ಜೀವನದಲ್ಲಿ ಪರಿವರ್ತನೆ ತರುತ್ತಿದೆ ಎಂದು ಆಕಾಶವಾಣಿಯ ವಿಶೇಷ ಸರಣಿಯಲ್ಲಿ ಬೇವು ಲೇಪಿತ ಯೂರಿಯಾ ಕುರಿತಾಗಿದೆ. 2015ರ ಸೆಪ್ಟೆಂಬರ್ ತಿಂಗಳಲ್ಲಿ ಕೇಂದ್ರ ಸರ್ಕಾರ ಭಾರತದಲ್ಲಿ ಉತ್ಪಾದಿಸುವ ಎಲ್ಲ ಯೂರಿಯಾ ರಸಗೊಬ್ಬರಗಳಿಗೆ ಬೇವಿನ ಲೇಪನ ಕಡ್ಡಾಯಗೊಳಿಸಿತು. ಬೇವು ಸಾರಜನಕದ ಬಿಡುಗಡೆ ನಿಧಾನಗೊಳಿಸಿ ಸಸ್ಯದ ಹೀರುವಿಕೆ ಪಾಲನ್ನು ಹೆಚ್ಚಿಸುತ್ತದೆ. ಬೇವು ಲೇಪಿತ ಯೂರಿಯಾದಿಂದ ಖಜಾನೆಗೆ ಅಂದಾಜು ವಾರ್ಷಿಕ 10,000 ಕೋಟಿ ರೂಪಾಯಿ ಉಳಿತಾಯವಾಗಲಿದೆ ಎಂದು ಅಂದಾಜಿಸಲಾಗಿದೆ. 72ನೇ ವನ್ಯಜೀವಿ ಸಪ್ತಾಹದ ಅಂಗವಾಗಿ ವನ್ಯಜೀವಿ ಸಂರಕ್ಷಣೆ ಬಗ್ಗೆ ಅರಿವು ಮೂಡಿಸುವ ಹಿನ್ನೆಲೆಯಲ್ಲಿ ಬೆಳಗಾವಿ ವಿಭಾಗ ಅರಣ್ಯ ಇಲಾಖೆ ವತಿಯಿಂದ ಇಂದು ಬೆಳಗಾವಿಯಲ್ಲಿ ಸೈಕಲ್ ಜಾಥಾ ಆಯೋಜಿಸಲಾಗಿತ್ತು. ಈ ಕುರಿತು ಪ್ರದೇಶ ಸಮಾಚಾರಕ್ಕಾಗಿ ಹೆಚ್ಚಿನ ಮಾಹಿತಿ ನೀಡಿದ್ದಾರೆ ಬೆಳಗಾವಿ ವಿಭಾಗ ಅರಣ್ಯ ಮುಖ್ಯ ಸಂರಕ್ಷಣಾಧಿಕಾರಿ ಮಂಜುನಾಥ್ ಚವ್ಹಾಣ್.
2: ಬೆಳಗಾವಿ ವೃತ್ತ ವ್ಯಾಪ್ತಿಯಲ್ಲಿ ಬೆಳಗಾವಿ ವಿಭಾಗ, ಬಾಗಲಕೋಟ್, ಗೋಕಾಕ್, ವಿಜಯಪುರ ವಿಭಾಗದಲ್ಲಿ ಹಲವಾರು ಕಾರ್ಯಕ್ರಮಗಳನ್ನು ಆಯೋಜನೆ ಮಾಡಿದ್ದಾರೆ. ಇವತ್ತಿನ ದಿವಸ ವನ್ಯಜೀವಿ ಸಪ್ತಾಹದ ಸಮಾರೋಪ ಸಮಾರಂಭಗಳನ್ನು ಆಚರಣೆ ಮಾಡ್ತಾ ಇದ್ದಾವೆ. ಬೆಳಗಾವಿ ವಿಭಾಗದಲ್ಲಿಯೂ ಕೂಡ ವಿವಿಧ ಶಾಲೆಗಳಲ್ಲಿ ಮಕ್ಕಳಿಗೆ ಸ್ಪರ್ಧೆಗಳನ್ನು ಆಯೋಜನೆ ಮಾಡಿ ಈ ಒಂದು ಕಾರ್ಯಕ್ರಮದ ಮೂಲಕ ವನ್ಯಜೀವಿ ಸಂಪತ್ತು ಮತ್ತು ಅರಣ್ಯ ಸಂಪತ್ತಿನ ಅರಿವನ್ನು ಮೂಡಿಸುವಲ್ಲಿ ಅವರು ಯಶಸ್ವಿ ಆಗಿದ್ದಾರೆ. ಇವತ್ತಿನ ದಿವಸ ಈ ಸೈಕಲ್ ಜಾಥಾ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದೆ. 250ರಷ್ಟು ಜನರು ಆನ್ಲೈನ್ ರಿಜಿಸ್ಟ್ರೇಷನ್ ಮಾಡಿದ್ದಾರೆ. ಇವತ್ತು ಸ್ಪಾಟ್ ರಿಜಿಸ್ಟ್ರೇಷನ್ಸ್ ಕೂಡ ಆಗ್ತಾ ಇದ್ದಾವೆ. ಒಳ್ಳೆಯ ಪ್ರತಿಕ್ರಿಯೆ ಸಾರ್ವಜನಿಕರಿಂದ ಸಿಕ್ಕಿದೆ. ನಮ್ಮ ಜೊತೆಗೆ ಆರ್ಮಿ ಅಧಿಕಾರಿಗಳಿದ್ದು, ವಿವಿಧ ಇಲಾಖೆ ಅಧಿಕಾರಿಗಳಿದ್ದಾರೆ, ಸಾರ್ವಜನಿಕರು, ಸೈಕ್ಲಿಸ್ಟ್ಸ್, ವಿದ್ಯಾರ್ಥಿಗಳು, ಈ ರೀತಿ ಹಲವಾರು ಸ್ಟೇಕ್ ಹೋಲ್ಡರ್ಸ್ ಇದ್ದಾರೆ. ಅವರೆಲ್ಲ ಈ ಒಂದು ಕಾರ್ಯಕ್ರಮದಲ್ಲಿ ಸಕ್ರಿಯವಾಗಿ ಭಾಗವಹಿಸ್ತಾ ಇದ್ದಾರೆ. ಈ ಕಾರ್ಯಕ್ರಮದ ಮೂಲಕ ಸಾರ್ವಜನಿಕರಲ್ಲಿ ಮುಂದಿನ ಪೀಳಿಗೆಗೋಸ್ಕರ ಅರಣ್ಯ ಮತ್ತು ವನ್ಯಜೀವಿ ಸಂಪತ್ತನ್ನು ಸಂರಕ್ಷಿಸುವಲ್ಲಿ ಎಲ್ಲರೂ ಕೈ ಜೋಡಿಸಬೇಕು ಅಂತ ಈ ಮೂಲಕ ಕೇಳಿಕೊಳ್ತಾ ಈ ಕಾರ್ಯಕ್ರಮ ಯಶಸ್ವಿಯಾಗಲಿ ಅಂತ ನಾನು ಶುಭ ಹಾರೈಸುತ್ತೇನೆ.
1: ವಿಜಯನಗರ ಜಿಲ್ಲೆ ಹೊಸಪೇಟೆಯ ಕಮಲಾಪುರದ ನಿಸರ್ಗಧಾಮದಲ್ಲಿ 72ನೇ ವನ್ಯಜೀವಿ ಸಪ್ತಾಹದ ಸಮಾರೋಪ ಜರುಗಿತು. ಉಪ ಅರಣ್ಯ ಸಂರಕ್ಷಣಾಧಿಕಾರಿ ಎಚ್ ಅನುಪಮಾ ಪಾಲ್ಗೊಂಡಿದ್ದರು. ವಿಶ್ವವಿಖ್ಯಾತ ಮೈಸೂರು ದಸರಾ ಮಹೋತ್ಸವದ ಅಂಗವಾಗಿ ನಗರದ ವಸ್ತು ಪ್ರದರ್ಶನದ ಆವರಣದಲ್ಲಿ ಗಜಪಡೆ ಹಾಗೂ ಅಶ್ವಪಡೆಗೆ 2ನೇ ಹಂತದ ಕುಶಾಲತೋಪು ತಾಲೀಮು ಇಂದು ಯಶಸ್ವಿಯಾಗಿ ನೆರವೇರಿತು. ಶಿವಮೊಗ್ಗ ದಸರಾ ಜಂಬೂ ಸವಾರಿಯಲ್ಲಿ ಪಾಲ್ಗೊಳ್ಳಲಿರುವ ಸಕ್ರೆಬೈಲು ಆನೆ ಬಿಡಾರದ ಗಜಪಡೆಗೆ ಶಾಸಕ ಎಸ್ಎನ್ ಚನ್ನಬಸಪ್ಪ ಪೂಜೆ ಸಲ್ಲಿಸಿದರು. ದಾವಣಗೆರೆ ಜಿಲ್ಲೆಗೆ 11,751 ಮೇವಿನ ಬೀಜದ ಕಿರು ಪೊಟ್ಟಣಗಳು ಸರಬರಾಜಾಗಿದ್ದು ಎಲ್ಲ ತಾಲೂಕುಗಳ ಹೈನುಗಾರರಿಗೆ ವಿತರಿಸಲಾಗುತ್ತಿದೆ ಎಂದು ಜಿಲ್ಲಾಧಿಕಾರಿ ಜಿಎಂ ಗಂಗಾಧರ ಸ್ವಾಮಿ ತಿಳಿಸಿದ್ದಾರೆ. ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ದೊಡ್ಡಬಳ್ಳಾಪುರ ತಾಲೂಕು ಹಾಡೋನಹಳ್ಳಿಯ ಜಿಲ್ಲಾ ಕೃಷಿ ವಿಜ್ಞಾನ ಕೇಂದ್ರ ಗಂಗಸಂದ್ರ ಗ್ರಾಮದಲ್ಲಿ ಹಿಪ್ಪು ನೆರಳೆಯಲ್ಲಿ ಪರಿಸರ ಸ್ನೇಹಿ ಕ್ರಮಗಳ ಮೂಲಕ ಕೀಟ ನಿರ್ವಹಣೆ ಪ್ರಾತ್ಯಕ್ಷಿಕೆಯನ್ನು ಜೇನು ಕೃಷಿ ವಿಜ್ಞಾನಿ ಡಾ ಜಿ ಈಶ್ವರಪ್ಪ ನಡೆಸಿಕೊಟ್ಟರು. ನವದೆಹಲಿಯ ಭಾರತ

ಮೀಟಪ್ನಲ್ಲಿ ಇದೇ ತಿಂಗಳ 12-3 ದಿನಗಳ ಕಾಲ ನಡೆಯುವ ರಾಷ್ಟಮಟ್ಟದ ಇನ್ಸ್ಪೈರ್ ಅವಾರ್ಡ್ ಸ್ಪರ್ಧೆಯಲ್ಲಿ ಧಾರವಾಡ ಜಿಲ್ಲೆಯ ಸರ್ಕಾರಿ ಮಾದರಿ ಕನ್ನಡ ಹೆಣ್ಣು ಮಕ್ಕಳ ಶಾಲೆಯ ಹೆಬ್ಬಳ್ಳಿಯ ಭಾಗ್ಯ ಬಿಕ್ಕೋಜಿ ಹಾಗೂ ಸರ್ಕಾರಿ ಕನ್ನಡ ಹಿರಿಯ ಪ್ರಾಥಮಿಕ ಶಾಲೆಯ ಹುಬ್ಬಳ್ಳಿಯ ವಿದ್ಯಾರ್ಥಿ ಶ್ರವಣ್ ಮಡಿವಾಳರ್ ಭಾಗವಹಿಸುತ್ತಿದ್ದಾರೆ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ರಾಷ್ಟೀಯ ವಾರ್ತಾ ಪ್ರಸಾರ 1:10 ನಿಮಿಷ.

0: ನಮಸ್ಕಾರ, ಹೇಗಿದ್ದೀರಿ? ನಾನು ನಾಗತಿಹಳ್ಳಿ ಚಂದ್ರಶೇಖರ್ ಮಾತಾಡ್ತಾ ಇದ್ದೀನಿ. ಇದು ನಿಮ್ಮ ವಿವಿಧ ಭಾರತಿ ಸಿನಿಮಾ ಮನರಂಜನೆಗೆ ಮೀಸಲಾದ ವಿಶೇಷ ವಾಹಿನಿ. ನಾನು ಸದಾ ಕೇಳ್ತೀನಿ, ನೀವು ಕೇಳಿ.
1: ಇದು ವಿವಿಧ ಭಾರತಿ, ಆಕಾಶವಾಣಿ ಕನ್ನಡ.
2: ಶುರು ಮಾಡೋಣ ಇನ್ವೆಸ್ಟಿಂಗ್ ನ ಕಲಿಕೆ.

0: ಮರಗಳ ಅಸ್ತಿತ್ವ ಜೀವ ಸಂಕುಲದ ಉಳಿವಿಗೆ ಅನಿವಾರ್ಯ. ಮರ ಬೆಳೆಸಿ ಮನುಕುಲವನ್ನು ಉಳಿಸೋಣ.
1: ನಮಸ್ಕಾರ, ಕೇಳ್ತಾ ಇದ್ದೀರಾ ವಿವಿಧ ಭಾರತಿ, ನಿಮ್ಮ ನೆಚ್ಚಿನ ಸಂಗಾತಿ ಕಲಾಭಾರತಿ ಕಾರ್ಯಕ್ರಮ ಕೇಳಿ ನೀವೆಲ್ಲರೂ ಸಂದೇಶ ಕಳಿಸ್ಕೊಟ್ಟಿದ್ದೀರಿ. ತರುಣ್ ಸುಧೀರ್ ಅವರು ಅಂದರೆ ಉಮೇಶ್ ಅವರು ಹೇಳ್ತಾ ಇದ್ದಾರೆ, 11 ವರ್ಷದ ಹಿಂದೆ ಸೆಲೆಬ್ರಿಟಿ ಕ್ರಿಕೆಟ್ ಪಂದ್ಯ ದಾವಣಗೆರೆಯಲ್ಲಿ ನಡೆದಾಗ ಅವರು ಪಂದ್ಯಕ್ಕೆ ಅಂಪೈರ್ ಆಗಿ ಕಾರ್ಯನಿರ್ವಹಿಸಿದ್ದು ನೆನಪಾಯಿತು ಅಂತ ಹರೀಶ್ ಅವರು ಮಲ್ಲೇಶ್ವರಂಯಿಂದ ಹೇಳ್ತಾ ಇದ್ರೆ, ಮಾಲತಿ ಸುಧೀರ್ ಅವ್ರನ್ನ ನಾನು ಭೇಟಿಯಾಗಿದ್ದೆ ಗಾಂಧಿನಗರದ ಗುಬ್ಬಿ ವೀರಣ್ಣ ರಂಗಮಂದಿರ, ಅಲ್ಲಿ ನಾಟಕ ಮಾಡಿಸ್ತಾ ಇದ್ರು ಅಂತ ಹೇಳಿದ್ದಾರೆ ಲಕ್ಷ್ಮೀ ಚಂದ್ರಶೇಖರ್, ಹೋವಳ್ಳೆ ಲಕ್ಷ್ಮೀ ಚಂದ್ರಶೇಖರ್. ಚೆನ್ನಾಗಿತ್ತು ಕಲಾಭಾರತಿ ಕಾರ್ಯಕ್ರಮ, ಕಾಟೇರ ಮೈ ಫೇವ್ರೇಟ್ ಮೂವಿ ಅಂತ ಹೇಳ್ತಾರೆ. ನೇತ್ರ ಕೆಂಗೇರಿಯಿಂದ ಮೆಸೇಜ್ ಮಾಡಿದ್ದಾರೆ. ಹೀಗೆ ತೀರ್ಥೇಶ್ ಚನ್ನಪಟ್ಟಣದಿಂದ, ಮತ್ತು ರೇಣುಕಾ ರುದ್ರಪ್ಪ ಮಡಿವಾಳರ್ ಇಂದರಿಗೆ ಕೊಪ್ಪಳದಿಂದ ಮೆಸೇಜ್ ಮಾಡಿದ್ದಾರೆ. ಸಾಕಷ್ಟು ಜನರ ಸಂದೇಶಗಳು ಬಂದಿದೆ. ವಿವಿಧ ಭಾರತಿಯನ್ನು ಕೇಳ್ತಾ ಇರಿ, ಸಂದೇಶಗಳನ್ನು ಕಳಿಸ್ತಾ ಇರಿ, ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ನಮ್ಮ ಜೊತೆಗೆ ಹಂಚಿಕೊಳ್ತಾ ಇರಿ. ಸಮಯ ಆಗಿದೆ 12:08:20. ಈಗ ಯಾವ ಕಾರ್ಯಕ್ರಮ ಅಂತ ನಿಮ್ಮೆಲ್ಲರಿಗೂ ಕೂಡ ಗೊತ್ತಿದೆ. ಯಾಕೆಂತ ಹೇಳಿದ್ರೆ ವಿವಿಧ ಭಾರತಿಯಲ್ಲಿ ಪ್ರತಿ ಮಧ್ಯಾಹ್ನ 12:05 ನಂತರ ಕರೆಗೊಂದು ಹಾಡು ಕಾರ್ಯಕ್ರಮ ಪ್ರಸಾರವಾಗುತ್ತೆ. ಈ ಕಾರ್ಯಕ್ರಮಕ್ಕೆ ನೀವು ಕೂಡ ಕರೆ ಮಾಡಿ ನಿಮ್ಮ ಇಷ್ಟದ ಹಾಡುಗಳನ್ನು ಕೇಳುವಂಥ ಅವಕಾಶ ಇದೆ. ಹಾಗಾದರೆ ಯಾವ ನಂಬರ್ಗೆ ಕರೆ ಮಾಡಬೇಕು ಅಂತ ಕೇಳಿದರೆ 0802-226-1257 0802-226-1257 ಇದೊಂದು ಸಂಖ್ಯೆಯನ್ನು ನೀವು ಬರೆದಿಟ್ಕೊಳ್ಳಿ. ಅದರ ಜೊತೆಗೆ ಮತ್ತೊಂದು ಸಂಖ್ಯೆ 0802-226-1257 0802-226-3927 ಈ ಎರಡು ಸಂಖ್ಯೆಗಳನ್ನು ಬರೆದಿಟ್ಕೊಂಡು ನಿಮಗೆ ಯಾವಾಗ ಹಾಡು ಕೇಳಬೇಕು ಅನಿಸುತ್ತೆ ಆಗ ವಿವಿಧ ಭಾರತಿಗೆ ಅಂದರೆ ಮಧ್ಯಾಹ್ನ 12:05 ಒಂದು ಗಂಟೆಯೊಳಗೆ ಕರೆ ಮಾಡಿ ಮಾತಾಡಿ ನಿಮ್ಮಿಷ್ಟದ ಹಾಡನ್ನು ವಿವಿಧ ಭಾರತಿಯಲ್ಲಿ ಕೇಳಿ. ಈ ದಿನದ ಅಂದರೆ ಶುಕ್ರವಾರದ ಮಧ್ಯಾಹ್ನದ ಪ್ರಸಾರದಲ್ಲಿ ವಿವಿಧ ಭಾರತಿಯಲ್ಲಿ ನಾನು ಚಂದು ಬಾನುಲಿ ಬಂಧು. ಯಜಮಾನ ಚಿತ್ರದ ಗೀತೆಯನ್ನು ಕೇಳ್ತಾ ಕೇಳ್ತಾ ನೀವು ನಮಗೆ ಡಯಲ್ ಮಾಡಿ, ರಾಜೇಶ್ ಕೃಷ್ಣನ್ ಅವರ ಧ್ವನಿಯಲ್ಲಿದೆ ಈ ಹಾಡು. ಕೆ ಕಲ್ಯಾಣ್ ಅವರ ಸಾಹಿತ್ಯ, ರಾಜೇಶ್ ರಾಮನಾಥ್ ಅವರ ಸಂಗೀತ.

0: ಕರೆಗೊಂದು ಹಾಡುವ ಕಾರ್ಯಕ್ರಮದ ಮೊದಲ ಕರೆ ಬಂದಿದೆ. ನಮಸ್ತೆ. ನಮಸ್ಕಾರ. ಹಲೋ ಹಲೋ, ಕೇಳಿಸುತ್ತಾ? ನಮಸ್ತೆ.
1: ನಮಸ್ತೆಮ್ಮ, ದಾವಣಗೆರೆಯಿಂದ ಭೀಮಪ್ಪ ಅಂತ ಮಾತಾಡ್ತಿರೋದು.
0: ಹೇಳ್ರಿ ಭೀಮಪ್ಪ ಅವ್ರ, ಏನ್ ಸಮಾಚಾರ?
1: ಏನಿಲ್ಲಮ್ಮ, ಎಲ್ಲ ಆರಾಮದೀವಿ. ಬರ್ರಿ ನಮ್ಮ ಊರಿಗೆ ಬೆಣ್ಣೆ ದೋಸೆ ತಿಂದು ಹೋಗಂತ್ರಿ.
0: ಥ್ಯಾಂಕ್ ಯು, ಥ್ಯಾಂಕ್ ಯು ಸೋ ಮಚ್. ನಿಮ್ಮ ಊರಿನ ಬೆಣ್ಣೆ ದೋಸೆ ಇಲ್ಲೇ ಸಿಗುತ್ತಲ್ಲ ಬೆಂಗಳೂರಲ್ಲಿ ಬೇಕಾದಷ್ಟು?
1: ಇಲ್ಲಮ್ಮ ಇಲ್ಲಮ್ಮ, ಇಲ್ಲೇ ಟೇಸ್ಟೇ ಬೇರೆಮ್ಮ. ನಮ್ಮೂರಾಗ ಖಾರ ಮಂಡಕ್ಕಿ ಖಾರ ಇದು ಒಂದು ದೋಸೆ, ಬೆಣ್ಣೆ ದೋಸೆ ಭಾರಿ.

0: ಪ್ರೇಮತಮ.
1: ದಾವಣಗೆರೆ ಬೆಣ್ಣೆ ದೋಸೆ ಅಂದ್ರೆ ಜಗತ್ ಪ್ರಸಿದ್ಧಿ.
0: ಪ್ರಸಿದ್ಧಮ್ಮ.
1: ಏನ್ ಕೆಲಸ ಮಾಡ್ತೀರಿ ತಾವು?
0: ನಾವು ಬಿದ್ರಪುಟ್ಟಿ ಏನಿದ್ರು ಫೋನ್ ಮಾಡಿದ್ರು, ಮೂರ್ತಿಂಗಳು 7ನೇ ತಾರೀಕು ಮಾಡಿದ್ರಿ. ಈಗ
1: ಮೂರ್ತಿಂಗಳು 7ನೇ ತಾರೀಕು ಮಾಡಿದ್ರಿ, ಮತ್ತೆ ಹೇಗ್ ಮಾಡ್ಬಿಟ್ರಾ?
0: ಸಿಕ್ತ ಲೈನ್ ಸಿಕ್ತು, ಖುಷಿ ಆಯ್ತು ನನಗೆ.
1: ಹೇಳಿ ಯಾವ ಹಾಡ್ಬೇಕು
0: ನಮಗೆ? ಮಣ್ಣಿನ ಮಗ ಪಿಕ್ಚರ್ ಇಂದ ಇದೇನು ಸಪ್ತದೆ ಅಂತ ಹಾಡೈತಲ್ಲ, ಮತ್ತೆ ಹಾಕ್ತಿ, ಭಾರಿ ಇಷ್ಟ ನಮ್ಗೆ ಅದು ಹಾಡು.
1: ಮಣ್ಣಿನ ಮಗ. ಏನ್ ನಡೀತಾ ಇದೆ ನಿಮ್ ದಾವಣಗೆರೆಯಲ್ಲಿ?
0: ನಾವು ಬಿದ್ರು ಇದು ಬಿದ್ರ ಟಮಟ ಗೂಟ ಅಂತ ಬಿದ್ರದ ಮಾರ್ತಾ ಇದೀವಮ್ಮ. ಎಲ್ಲ ಕಡೆ ಹೋಗುತ್ತೆ, ಬೆಂಗಳೂರು ಮೈಸೂರು ಈ ಕಡೆ ಎಲ್ಲ ಹೋಗ್ತದೆ ನಮ್ ಬಿದ್ರ ಗಡ್ಡೆ. ಕೋಲಾರ ಚಿಂತಾಮಣಿ ನಮ್ದಿದೆ ಬಿಸ್ನೆಸ್ ಅಮ್ಮ. ಆಮೇಲೆ ಮರ ಪುಟ್ಟಿ ಎಣಿತೀವಿ, ತೊಟ್ಲಿ ಎಣಿತೀವಿ,
1: ಎಲ್ಲ ಮಾಡ್ತೀರಿ?
0: ಎಲ್ಲ ಮಾಡ್ತೀವಮ್ಮ.
1: ಪೇಮೆಂಟ್ ಎಲ್ಲ ಹೆಂಗೆ, ಆನ್ಲೈನ್ ಅಲ್ಲಿ ತಗೊಳ್ತೀರಾ ಅಥವಾ ಕ್ಯಾಶ?
0: ಹಂಗ ಪೇಮೆಂಟ್ ಆಗ್ತಾರಮ್ಮ, ಆದ್ರೆ ಕ್ಯಾಶ್ ಕೊಡೋರು ಕೊಡ್ತಾರೆ. ಎಲ್ಲ ಪೇಮೆಂಟ್ ಆನ್ಲೈನ್ ಆಗ್ತಿರೋದಮ್ಮಗೆಲ್ಲ, ಕ್ಯಾಶ್ ಯಾರು ಕೊಡ್ತಾ ಇಲ್ಲ.
1: ನಿಮಗೆ ಯಾವ್ದು ಖುಷಿ ಅನ್ಸುತ್ತೆ, ಆನ್ಲೈನ್ ಪೇಮೆಂಟ್ ಇಷ್ಟ ಆಗುತ್ತಾ ಕ್ಯಾಶ್ ಇಷ್ಟ ಆಗುತ್ತಾ?
0: ಕ್ಯಾಶ್ ಆದ್ರೆ ಒಂಥರ ಖುಷಿ ಆಯ್ತಮ್ಮ, 100 ಪೇಪರ್ ಮಾಡಿದೆ 1000 ಮಾಡಿದೆ ಅಂತ ಖುಷಿ ಆಗ್ತಿ. ಫೋನ್ನಾಗ ಹಾಕಿದ್ರೆ ಖುಷಿ ಆಗಲ್ಲ,
1: ದುಡ್ಡನ್ನ ಕೈಯಲ್ಲಿ ಇಟ್ಕೊಂಡ್ರೆ ಒಂಥರ ಖುಷಿ.
0: ಖುಷಿ ಖುಷಿ ಅಮ್ಮ, ಏನ್ ವ್ಯಾಪಾರ ಮಾಡಿದ್ರೆ ಅದು ಅಕೌಂಟ್ಗೆ ಹೋಗುತ್ತೆ, ಅದು ಸಮಾಧಾನ ಆಗಲ್ಲ.
1: ನಮಗ್ ಗೊತ್ತಾಗದೇ ಇಲ್ವಲ್ಲ, ಎಲ್ಲಿ ಕಾಣದೇ ಇಲ್ಲ ಕಣ್ಣಿಗೆ
0: ಅದು. ನಮಗ್ ಗೊತ್ತಲ್ಲ, ಮತ್ತ ಮಗನಿಗೆ ಫೋನ್ ಮಾಡಿ ಬಂದತ್ತೆ ಅಂತ ನೋಡಂತ ಅವ್ನಿಗೆ ಹೇಳ್ಬೇಕ್ರಿ, ನಮಗ್ ಗೊತ್ತಲ್ಲ. ನಮ್ದು ಆನ್ಲೈನ್ ಇದು ಹಾಕ್ಸಿಲ್ಲ ನಾನು.
1: ಆದ್ರೂ ಒಂದ್ ಕಡೆ ಸೇವ್ ಅಂದ್ರೆ ಬಚಾವ್ ಆಗುತ್ತೆ, ದುಡ್ಡು ಉಳಿಯುತ್ತೆ ನಮ್ ಕಡೆ, ಕೈಯಲ್ಲಿದ್ರೆ ಖರ್ಚಾಗ್ಬಿಡುತ್ತೆ. ಎಲ್ಲ ಒಂದ್ ಕಡೆ ಮೊಬೈಲ್ಗೆ ಹಾಕಿದ್ರೆ ಆನ್ಲೈನ್ ಪೇಮೆಂಟ್ ಆದಾಗ ಒಂದ್ ಸ್ವಲ್ಪ ಸ್ವಲ್ಪ ತಡವಾಗಿ ಖರ್ಚು ಮಾಡ್ತೀವಿ ಅಲ್ವಾ?
0: ಒಳ್ಳೇದೇ, ಸೇಫ್ಟಿನೂ ಇರ್ತದೆ, ಎಲ್ಲರೂ ಊರಿಗೆ ಹೋಗ್ಬೇಕಾರೆ ಸೇಫ್ಟಿನೂ ಇರ್ತದೆ, ಒಳ್ಳೆ ಚೆನ್ನಾಗಿ ಮಾಡಿರೋದು ಒಳ್ಳೇದೇ ಅದು.
1: ಆಮೇಲೆ ನಮ್ಗೆ ಅದೇ ನೀವು ಹೇಳ್ದಂಗೆ ಭಯ ಇರಲ್ಲ, ಎಲ್ಲಿ ಬೇಕಾದ್ರೂ ಓಡಾಡ್ಕೊಂಡು ಬರ್ಬೋದು, ಆರಾಮಾಗಿ ಹೋಗೋದು, ಪೇಮೆಂಟ್ ಮಾಡಬಹುದು
0: ಮೊಬೈಲ್ನಾಗ, ಎಲ್ಲಾದ್ರೂ ದುಡ್ಡು ತಗೊಂಡು ಹೋಗ್ಲಿಲ್ದಂಗೆ ಆರಾಮಾಗಿ ಮಾಡ್ಕೋಬಹುದು. ಆದ್ರೂ ತಿಳ್ಕೊಳ್ಗೆ ನಮಗೆ ಗೊತ್ತಿಲ್ದಾರಿ ಸಮಸ್ಯೆನೇ ಅವು,
1: ಸ್ವಲ್ಪ ತಿಳ್ಕೊಬೇಕಾಗತ್ತೆ ಅಲ್ವಾ?
0: ತಿಳ್ಕೊಬೇಕಾಗು.
1: ಆಗ್ಲಿ, ಏನ್ ತಿಂದ್ರಿ?
0: ಮನೆಗೆ ಇಡ್ಲಿ ಸಾಂಬಾರ್ ಊಟ ಮಾಡಿದ್ರು, ನಾಷ್ಟಾ ಮಾಡಿದ್ರು.
1: ನೋಡಿ, ನಮಗ್ ಮಾತ್ರ ಬೆಣ್ಣೆ ದೋಸೆ ಅಂತ ಹೇಳ್ತೀರಾ, ನೀವ್ ಇಡ್ಲಿ ತಿನ್ಬಿಟ್ಟಿದೀರಾ.
0: ಅಲ್ಲ ಅಲ್ಲ, ನಾವು ನಿಮಗೆ ಅಲ್ಲಮ್ಮ, ನಿಮ್ ಸಿಪ್ಪಿಗೆ ಎಲ್ಲ ಬೆಣ್ಣೆ ದೋಸೆ ತಿನ್ಸ್ಬೇಕಂತ ಇಷ್ಟಮ್ಮ ನಮಗೆ, ಅದಕ್ಕಾಗಿ.
1: ತುಂಬಾ ಖುಷಿ ಆಯ್ತು ನಿಮ್ ಮಾತ್ ಕೇಳಿ. ನಿಮ್ ಇಷ್ಟದ ಹಾಡು ಮಣ್ಣಿನ ಮಗ ಬರ್ತಾ ಇದೆ, ಕೇಳಿಸ್ಕೊಳ್ಳಿ. ನಮಸ್ಕಾರ.
0: ನಮಸ್ಕಾರ.

ಕೇಳ್ತಾ ಇದೀರಾ 102.9 FM ವಿವಿಧ ಭಾರತಿ ಆಕಾಶವಾಣಿ ಕನ್ನಡ. ಸದಾ ನಿಮ್ಮ ಸಂಗಡ 12:20:35 ಸಮಯ ಆಗಿದೆ. ಮಣ್ಣಿನ ಮಗ ಚಿತ್ರದ ಗೀತೆಯನ್ನು ಕೇಳಿದ್ರಿ ಪಿ ಸುಶೀಲ ಅವರ ಧ್ವನಿಯಲ್ಲಿ. ಗೀತಾಪ್ರಿಯ ಅವರು ಬರೆದದ್ದು, ವಿಜಯ ಭಾಸ್ಕರ್ ಅವರ ಸಂಗೀತ ಹಾಡಿಗಿತ್ತು. ಕರಗೊಂದು ಹಾಡು ಕಾರ್ಯಕ್ರಮ ಪ್ರಸಾರ ಆಗ್ತಾ ಇದೆ. ಬೇರೆ ಬೇರೆ ಕಡೆಗಳಲ್ಲಿ ಟ್ರಾವೆಲ್ ಮಾಡ್ತಾ ಕೂಡ ವಿವಿಧ ಭಾರತಿಯನ್ನ ಕೇಳ್ತಾ ಇದ್ದೀರಿ. ಹಾಗೆ ನಮಗೆ ಈಗ ತಾನೇ ಒಂದು ಕರೆ ಬಂದಿತ್ತು, ನಾವು ಬೆಂಗಳೂರಲ್ಲಿ ಟ್ರಾವೆಲ್ ಮಾಡ್ತಾ ಇದ್ದೀವಿ, ವಿವಿಧ ಭಾರತಿಯನ್ನ ಟ್ಯೂನ್ ಮಾಡಿದ್ದೀವಿ ಅಂತ ಹೇಳಿ ಹನುಮಂತ ಸರ್ ಮತ್ತು ಹೆಚ್ ಎನ್ ಗೋಪಿನಾಥ್ ಅವರು ಕರೆ ಮಾಡಿದರು. ನಮಗೋಸ್ಕರ ಗೀತಾ ಚಿತ್ರದ ಜೊತೆಯಲ್ಲಿ ಜೊತೆ ಜೊತೆಯಲ್ಲಿ ಈ ಹಾಡನ್ನು ಪ್ರಸಾರ ಮಾಡಿ ಅಂತ ಕೇಳಿದ್ದಾರೆ. ನಾವೀಗ ಪ್ರಸಾರ ಮಾಡ್ತಾ ಇದ್ದೇವೆ ಗೀತಾ ಸಿನಿಮಾದ ಈ ಹಾಡು. ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಹಾಗೂ ಎಸ್ ಜಾನಕಿ ಅವರ ಧ್ವನಿಲಿದೆ. ಜೀವದೇಶಂಕರ್ ಅವರು ಬರೆದ ಗೀತೆ ಇದು, ಇಳೆಯರಾಜ ಅವರ ಸಂಗೀತ ಇದೆ. ವಿವಿಧ ಭಾರತಿಯಲ್ಲಿ ಈ ಕಾರ್ಯಕ್ರಮದಲ್ಲಿ ಜೊತೆಯಾಗಿದ್ದೇನೆ ಚಂದು ಬಾನುಲಿ ಬಂಧು.

0: ಚಂದದ ಗೀತೆಯನ್ನ ಕೇಳಿ ಬಂದ್ವಿ. 12:25:55 ಸಮಯ ಆಗಿದೆ. ವಿವಿಧ ಭಾರತಿಯಲ್ಲಿ ಕರೆಗೊಂದು ಹಾಡು ಕರೆ ಮಾಡ್ತೀರಿ, ನಿಮ್ಮ ಇಷ್ಟದ ಹಾಡು ಯಾವುದು ಅಂತ ಕೇಳ್ತೀರಿ, ನಿಮ್ಮ ಇಷ್ಟದ ಹಾಡನ್ನ ನಾವು ನಿಮಗೋಸ್ಕರ ಪ್ರಸಾರ ಮಾಡ್ತೇವೆ. ನಮಸ್ತೆ. ನಮಸ್ತೆ.
1: ಹಲೋ.
0: ನಮಸ್ಕಾರ.
1: ನಮಸ್ಕಾರ ಮೇಡಮ್,
0: ಹೇಳಿ.
1: ಒಂದು ತಾಯಿಗೆ ತಕ್ಕ ಮಗದು ಒಂದು ಹಾಡು ಬೇಕಾಗಿತ್ತು.
0: ನಿಮ್ ಹೆಸರು ಹೇಳ್ಬೇಕು ನೀವು ಮೊದಲು.
1: ನಾಗೇಶ್ ಅಂತ ಹೇಳಿ.
0: ನಾಗೇಶ್ ಅವ್ರ ಎಲ್ಲಿಂದ?
1: ನಾನು ಬೆಂಗಳೂರು ಹೊರಮಾವಿಂದ.
0: ಹೊರಮಾವು ದುಬ್ಬದೂ ಸಿಟಿಯಿಂದ?
1: ಹೌದೌದೌದು.
0: ಹೇಗಿದೆ ನಿಮ್ ಕಡೆ ಎಲ್ಲ ಪರಿಸರ ವಾತಾವರಣ? ಮಳೆ ಬಂದಿದೆ?
1: ಮಳೆ ಎಲ್ಲ ಬಿದ್ದಿದೆ.
0: ಹೊರಮಾವಿನಲ್ಲಿ ಇಂಡಸ್ಟ್ರಿಗಳು ಜಾಸ್ತಿನಾ, ಅಂದ್ರೆ ಕಂಪನಿಗಳು ಅಥವಾ ಯಾವ ತರದ ಕೆಲಸ ಜಾಸ್ತಿ ಆ ಕಡೆ?
1: ಆ ಕಡೆ ಎಲ್ಲ ಬರೀ ಕಂಪನಿ ಇದೆಯಲ್ಲ ಮೇಡಮ್, ಅದು ಮಾನ್ಯತೆ ಟೆಕ್ ಪಾರ್ಕ್.
0: ನೀವೇನ್ ಕೆಲಸ ಮಾಡ್ತೀರಿ?
1: ನಾನು ಇಸ್ರೋದಲ್ಲಿದ್ದೆ, ರಿಟೈರ್ಡ್ ಆಗ್ಬಿಟ್ಟೆ.
0: ಓ, ಇಸ್ರೋದಲ್ಲಿದ್ರ? ನೀವೇನ್, ನಿಮ್ದೇನ್ ಇತ್ತು ಸರ್ ಕೆಲಸ ಅಲ್ಲಿ, ಅಂದ್ರೆ ಇಸ್ರೋದಲ್ಲಿ?
1: ನಾನು ಅಲ್ಲಿ ಆಫೀಸ್ ಸೂಪರಿಂಟೆಂಡೆಂಟ್ ಆಗಿದ್ದೆ.
0: ಹೇಗನ್ಸುತ್ತೆ ಇವಾಗ ಇಸ್ರೋದಲ್ಲಿ ಕೆಲಸ ಬಿಟ್ಟ ಮೇಲೆ?
1: ಇನ್ನೂ ಚೆನ್ನಾಗಿದೆ. ಅಲ್ಲಿ ಚೆನ್ನಾಗಿ ಚೆನ್ನಾಗಿತ್ತು, ಊಟ ಎಲ್ಲ ಹಾಕೋರು, ಒಳ್ಳೆ ಕೆಲಸ ಆಯ್ತು, ಕ್ಯಾಂಟೀನ್ ಎಲ್ಲ ಇತ್ತು. ಈ ಮನೆಯಲ್ಲಿ ಅದೊಂಥರ ರಿಟೈರ್ಡ್ ಆದ್ರೆ ಅದೊಂಥರ ಲೈಫ್. ನಿಮ್ದು ಯೂತ್ ಭಾರತಿ ಇದೆಯಲ್ಲ, ನಮ್ಗೆ ತುಂಬಾ ಟೈಮ್ ಚೆನ್ನಾಗಿ ಪಾಸ್ ಆಗುತ್ತೆ. ಎಲ್ಲ ಬೆಳಿಗ್ಗೆ 6 ಗಂಟೆ ಹಾಕಿದ್ರೆ ರಾತ್ರಿ 11 ಗಂಟೆವರೆಗೂ ಮುಗಿಸಲ್ಲ. 3 ಗಂಟೆವರೆಗೂ ಹಾಕ್ತಿವಿ. ಆಮೇಲೆ ಹಿಂದಿ ಬರುತ್ತೆ, ಆಮೇಲೆ ಪರಿಮಳ ಕಾರ್ಯಕ್ರಮ ಬರುತ್ತೆ.
0: ಹೌದು ಹೌದು ಹೌದು. ನಿಮ್ಗೆ ಯಾವ್ದು ಕಾರ್ಯಕ್ರಮ ತುಂಬಾ ಇಷ್ಟ ಆಗುತ್ತೆ?
1: ಬೆಳಿಗ್ಗೆ ಬರುತ್ತಲ್ಲ 6:30 ಮೇಡಮ್,
0: ನಾದೋಪಾಸನೆ.
1: ಅದು ಕರೆಕ್ಟ್ ಆಗುತ್ತೆ. ಅದು 12 ಗಂಟೆ ಚೆನ್ನಾಗಿರುತ್ತೆ. ಆಮೇಲೆ ಓಲ್ಡ್ ಇಸ್ ಗೋಲ್ಡ್, ಅದು ಚೆನ್ನಾಗಿ ಬರುತ್ತೆ.
0: ಓಲ್ಡ್ ಇಸ್ ಗೋಲ್ಡ್ ನಿಜ ತುಂಬಾ ಚೆನ್ನಾಗಿರುತ್ತೆ. ಹಳೆ ಹಾಡುಗಳು
1: 10 ಗಂಟೆಯಿಂದ 11 ಗಂಟೆವರೆಗೂ ಅದು ಚೆನ್ನಾಗಿರುತ್ತೆ. ಚೆನ್ನಾಗಿ ಕೇಳ್ತಾ ಇರ್ತೀವಿ, ಟೈಮ್ ಪಾಸ್ ಆಗುತ್ತೆ. ಇಲ್ಲಾಂದ್ರೆ ಬೇಜಾರಾಗ್ಬಿಡೋದು. ನಮ್ಗೆ ಟಿವಿ ನೋಡಿ ನೋಡಿ
0: ಬೇಜಾರಾಗ್ಬಿಟ್ಟಿದೆ.
1: ನಮ್ ಕಣ್ಣು ಸ್ವಲ್ಪ ಇದ್ದಿದ್ಯಲ್ವಾ, ಅದರಿಂದ ನಮ್ ಟಿವಿಗೆ ಹಿಂಪ್ ಆಗಿರುತ್ತೆ.
0: ಅಂದ್ರೆ ಈಗ ನಾವು ನಮ್ಮ ರೈನ್ಬೋ ಚಾನೆಲ್ ಅಲ್ಲಿ ಇಸ್ರೋದವ್ರ ಜೊತೆಗೆ ಕ್ವಿಜ್ ಪ್ರೋಗ್ರಾಮ್ ಮಾಡ್ತಾ ಇದೀವಿ, ಅದನ್ನ ಕೇಳ್ತೀರಾ?
1: ಎಷ್ಟು ಗಂಟೆಗೆ ಮೇಡಮ್ ಅದು?
0: ಅದು ಮಧ್ಯಾಹ್ನ ಪ್ರಸಾರ ಆಗುತ್ತೆ. ಗೊತ್ತಲ್ವಾ, 3:30 to 4:30 ಬರುತ್ತೆ ರೈನ್ಬೋದಲ್ಲಿ. ಡೈಲಿ ಬರುತ್ತೆ. ಈಗ ಒಂದ್ ವಾರ ಅವರು ಅಂದ್ರೆ
1: ಬಂದ್ಮೇಲೆ ಬಂದಿದ್ರು, ಅವ್ರು ಚೆನ್ನಾಗಿ ಟೆಕ್ನಾಲಜಿ ಸ್ವಲ್ಪ ಚೆನ್ನಾಗಿ ತಿಳ್ಕೊಂಡಿದ್ದಾರೆ. ನಮ್ ಜೊತೆ ಇದ್ವಿ ಅವರೆಲ್ಲ.
0: ಹೌದು ಹೌದು,
1: ಇಸ್ರೋದಲ್ಲೇ ಇದ್ವಿ. ಹೌದು, ನನ್ಗೆ ಗೊತ್ತು. ಗುರುಪ್ರಸಾದ್,
0: ಗುರುಪ್ರಸಾದ್ ಅವ್ರು ನಿಮಗೆ ಗೊತ್ತಾ?
1: ಹೌದು ಹೌದು ಹೌದು.
0: ಅಂದ್ರೆ ನೀವು ಅಂದ್ರೆ ಕೇಳಬಹುದು, ನಿಮ್ಗೆ ಆಸಕ್ತಿ, ನೀವು ಇಸ್ರೋದಲ್ಲೇ ಕೆಲಸ ಮಾಡಿರೋದ್ರಿಂದ
1: 3:30 to 4:30
0: ಒಂದು ಇಸ್ರೋದು ಸ್ಪಾನ್ಸರ್ಡ್ ಕ್ವಿಜ್ ಪ್ರೋಗ್ರಾಮ್
1: ಬರುತ್ತಲ್ವಾ? ಹಿಂದಿಯಿಂದ 3 ರಿಂದ 4 ಹಿಂದಿ ಬರುತ್ತಲ್ವಾ?
0: ನಮ್ಮಲ್ಲಿ ಅಂದ್ರೆ ವಿವಿಧ ಭಾರತಿಯಲ್ಲಿ 3 ರಿಂದ 4 ಇದು ಹಿಂದಿ ಬರುತ್ತೆ. ಸಖಿ ಸಹಿಯಲ್ಲಿ ಅಲ್ಲಿ ನಿಮ್ಮದೇ ಕಾರ್ಯಕ್ರಮ ಬರುತ್ತೆ.
1: ಹಿಂದಿನಲ್ಲೇ ಬರುತ್ತಾ?
0: ಕನ್ನಡದಲ್ಲೇ, ಕನ್ನಡದಲ್ಲೇ ಬರುತ್ತೆ. ಪ್ರಶ್ನೆ ಕೇಳ್ತಾರೆ
1: 3 ರಿಂದ 4 ಗಂಟೆವರೆಗೂ ಅದ್ರಲ್ಲಿ ಬರುತ್ತಾ?
0: 3:30 to 4:30 100.3 ರೈನ್ಬೋದಲ್ಲಿ
1: 102 ಹಾಕೊಂಡಿದ್ದೇನೆ, 103 ನೋಡ್ತೀನಿ.
0: ಅಲ್ಲಲ್ಲ, ಇದನ್ನ ಕೇಳಿ, ಅದು ಕೂಡ ನಿಮಗೆ ನಿಮ್ದೇ ಫೀಲ್ಡ್ ಆಗಿರೋದ್ರಿಂದ ನೀವು ಕೇಳಬಹುದು. ಗುರುಪ್ರಸಾದ್ ಸರ್ ಇರ್ತಾರೆ. ಯಾರೆಲ್ಲ ಇದ್ದೀರಾ ಮನೆಯಲ್ಲಿ?
1: ನಾನು, ನಮ್ಮ ವೈಫ್, ನಮ್ಮ ಮಗ ಇದ್ದಾನೆ, ಇನ್ನೊಬ್ಬ ಮಗ ಕೆಲ್ಸಕ್ಕೆ ಹೋಗಿದ್ದಾನೆ.
0: ಮನೆಯವರು ರೇಡಿಯೋ ಕೇಳ್ತಾರ?
1: ಅವ್ರು ಸ್ವಲ್ಪ ಇಷ್ಟ ಇಲ್ಲ, ಒಂದ್ಸತಿ ಕೇಳ್ತಾರೆ, ಒಂದ್ಸರಿ ಆಫ್ ಮಾಡೋದ್ ಬರ್ತಾರೆ. ಯಾವ ರೀತಿ

0: ಏನಿಲ್ಲ, ರೇಡಿಯೋ ಕೇಳೋದ್ರಿಂದ ನಮ್ಗೆ ಯಾವ ಸಮಸ್ಯೆ ಟಾನಿಕ್ ತರ ಕೆಲಸ ಮಾಡುತ್ತೆ ರೇಡಿಯೋ.
1: ವಿಷಯಗಳು ಗೊತ್ತಾಗುತ್ತಲ್ವಾ?
0: ಹೌದು, ನಿಮ್ಗೆ ಖುಷಿ ಆಗುವಂತ ಹಾಡುಗಳು
1: ಕೇಳಿದೆ. ನಿನ್ನ ಕಣ್ಣ ಡಾಕ್ಟರ್ ಹೇಳಿದ್ರು
0: ದೃಷ್ಟಿ ದಿನ, ವಿಶ್ವ ದೃಷ್ಟಿ ದಿನ ಸಂದರ್ಭದಲ್ಲಿ ಡಾಕ್ಟರ್ ಮಾತಾಡಿದ್ರು,
1: ನಾರಾಯಣ ನೇತ್ರಾಲಯದವರು.
0: ಹೌದು, ಮಾತಾಡ್ತಾ ಇರ್ತೀರಾ ರೇಡಿಯೋ? ಅವಾಗ ಅವಾಗ ಕಾಲ್ ಮಾಡಿದ್ರ ಯಾವತ್ತಾದ್ರು?
1: ಇಲ್ಲ, ನಾನು ತುಂಬಾ ಜನ ಟ್ರೈ ಮಾಡಿದ್ರೆ ಸಿಗ್ತಾ ಇರ್ಲಿಲ್ಲ, ಬಿಟ್ಬಿಟ್ಟಿದ್ರೆ ಬೇಜಾರಾಗಿ. ಸರಿ, ಇವತ್ ನೋಡೋಣ ಅಂತ ಟ್ರೈ ಮಾಡಿದ್ರೆ ಸಿಕ್ತ. ಅದು ಟ್ರೈ ಮಾಡದೆ ಪೇಷನ್ಸ್ ಬೇಕು ಅದಕ್ಕೆ.
0: ಖಂಡಿತ,
1: ಒಂದು 10-15 ಸರಿ ಆದ್ರೂ ಮಾಡ್ಬೇಕು. ಅದು ತುಂಬಾ ಬೇಜಾರಾಗಿ ಬಿಟ್ಬಿಟ್ಟಿದೆ. ಒಮ್ಮೆ ನೋಡೋಣ, ಇವತ್ತೊಂದ್ಸಲ ಟ್ರೈ ಮಾಡಿದ್ರೆ ಸಿಕ್ತು, ಏನೋ ಲಕ್ಕಿಲಿ ಸಿಕ್ತು.
0: ಏನ್ ಹೇಳ್ತೀರಾ, ಈಗ ರೇಡಿಯೋದಲ್ಲಿ ಕರೆ ಸಿಕ್ಕಿದೆ, ಯಾವ ಹಾಡ್ಬೇಕು?
1: ಚೆನ್ನಾಗಿ, ನನ್ಗೆ ಅದೇ ನಾನು ಹೇಳಿದ್ರೆ ಮೇಡಮ್, ತಾಯಿಗೆ ತಕ್ಕ ಮಗದು ಪ್ರೇಮಿಗಳಿಗೆ ಅಂತ ಸೊಗಸು ಅಂತ ರಾಜ್ಕುಮಾರ್ ಇನ್ನೊಬ್ರು ಆಡ್ತಾರೆ ನೋಡಿ, ಇದೆಯಾ ನಿಮ್ಮಲ್ಲಿ?
0: ಇದೆ, ತಾಯಿಗೆ ತಕ್ಕ ಮಗ.
1: ಅದಾಕಿ ಮೇಡಮ್,
0: ಖಂಡಿತ ಕೇಳಿ ನಿಮ್ ಇಷ್ಟದ ಹಾಡು.
1: ಧನ್ಯವಾದ,
0: ನಮಸ್ತೆ.
1: ಓಕೆ, ನಿಮ್ ಹೆಸರು ಮೇಡಮ್?
0: ನನ್ನ ಹೆಸರು ಚಂದು ಬಾನುಲಿ ಬಂಧು.
1: ಚೆನ್ನಾಗಿ ನಡ್ಸ್ಕೊಡ್ತೀರಾ ಪ್ರೋಗ್ರಾಮ್ ನೀವು, ನಿಮ್ ವಾಯ್ಸ್ ಒಂಥರ ಮೆಲೋಡಿಯಸ್ ಆಗಿದೆ, ಕೇಳ್ಬಹುದು.
0: ಧನ್ಯವಾದ ಸರ್, ನಮಸ್ತೆ.

0: ಕರೆಗಂದು ಹಾಡುವ ಕಾರ್ಯಕ್ರಮದಲ್ಲಿ ಒಬ್ರಿಗಿಂತ ಒಬ್ರು ಚಂದದ ಹಾಡುಗಳನ್ನ ಕೇಳ್ತಾ ಇದಾರೆ. ಕಾರ್ಯಕ್ರಮ ಕೇಳ್ತಾ ಕೇಳ್ತಾ ನಮಗೂ ಕೂಡ ಖುಷಿ ಆಗ್ತಾ ಇದೆ ಅಂತ ಹೇಳಿ ನೀವೆಲ್ಲ ಸಂದೇಶವನ್ನ ಕಳಿಸ್ಕೊಟ್ಟಿದ್ದೀರಿ. ವಿವಿಧ ಭಾರತಿಯಲ್ಲಿ ಕರೆಗಂದು ಹಾಡುವ ಕಾರ್ಯಕ್ರಮದಲ್ಲಿ ಮುಂದಿನ ಕರೆ ಯಾರ್ದು? ನಮಸ್ತೆ
1: ಮೇಡಮ್.
0: ಹೇಳಿ, ಯಾರು ಮಾತಾಡೋದು?
1: ಶಿವಲಿಂಗಯ್ಯ.
0: ಅವ್ರು ಎಲ್ಲಿಂದ?
1: ಟಿವಿ
0: ಟವರ್ ಹತ್ರ ಇದ್ದೀರಾ?
1: ಹೌದು ಮೇಡಮ್, ಟಿವಿ ಟವರ್ ಹತ್ರ.
0: ಹೇಳಿ, ಅಲ್ಲೇನ್ ಮಾಡ್ತಾ ಇದ್ದೀರಾ, ಏನ್ ಕೆಲಸ ಮಾಡ್ತೀರಿ ನೀವು?
1: ನಾವು ಡ್ರೈವರ್ ಮೇಡಮ್, ವಾಟರ್ ಟ್ಯಾಂಕರ್ ಓಡಿಸ್ತಾ ಇದೀವಿ. ನಮ್ಮ ಊರು ಬಂದ್ಬಿಟ್ಟು ಮೇಡಮ್ ಗುಂಡ್ಲುಪೇಟೆ ಅಂತ ಒಂದು ಹಳ್ಳಿ.
0: ಗುಂಡ್ಲುಪೇಟೆ ಅಂದ್ರೆ ಚಾಮರಾಜನಗರ?
1: ಚಾಮರಾಜಪೇಟೆ ಅಂತ, ಚಿಕ್ಕಾಟಿ ಅಂತ ಮೇಡಮ್. ನಾವು ಅಲ್ಲಿಂದ ಬಂದು ಇಲ್ಲಿ ಬೆಂಗಳೂರಲ್ಲಿ ಬಂದು ಈಗ ಎಕ್ಸ್ಪರ್ ಸ್ಕಿಲ್ ಬಂದ್ವಿ
0: ಮೇಡಮ್.
1: ಇಲ್ಲೇ ಇದ್ವಿ ನಾವು. ನಿಮ್ ಅವಾಗ್ಲೇ ನಿಮ್ ಕಾರ್ಯಕ್ರಮ ಬೆಂಗಳೂರು ಬಂದ್ಬಿಟ್ಟಿದ್ದು, ಅವಾಗ್ಲಿಂದ ಕೇಳ್ತಾ ಇದೀನಿ
0: ಮೇಡಮ್. ನಿಮ್ಮ ಗುಂಡ್ಲುಪೇಟೆ ಚಾಮರಾಜನಗರ ಭಾಷೆಯಲ್ಲಿ ಮಾತಾಡಿ. ಯಾವಾಗ ಬಂದ್ರಿ ಗುಂಡ್ಲುಪೇಟೆಯಿಂದ?
1: ಯಾರ್ಯಾರೆಲ್ಲ
0: ಬಂದ್ರಿ?
1: ಮೊದ್ಲೇ ಬಂದು ಮೇಡಮ್, ಆಮೇಲೆ ಮದುವೆ ಆಯ್ತು, ಮಕ್ಕಳಾಯ್ತು. ನಮ್ ಮಗನ ವೈಫ್ ಇದಾರೆ ಲಕ್ಷ್ಮಿ ಅಂತ, ನನ್ ಮಗ ದೊಡ್ಡನು ಪ್ರಜ್ವಲ್ ಅಂತ, ಹೆಣ್ಣು ಸಮರ್ಥ ಅಂತ. ಇಬ್ರು ಕಾಲೇಜ್ಗೆ ಹೋಗ್ತಾ ಇದ್ರೆ ಹೋಗ್ತಾ ಇದ್ರೆ ನಮ್ ಡ್ರೈವಿಂಗ್ ಕೆಲಸ. ನಾನು ಇನ್ನು 20 ವರ್ಷ 20 ವರ್ಷ ಡ್ರೈವಿಂಗ್ ಮಾಡ್ತಾ ಇದೀನಿ. ಅವಾಗಿಂದ ನಿಮ್ ಎಫ್ಎಂ ನಾನು ಇವಾಗ್ಲೇ ಮೊದ್ಲು ಬರೀ ಚಿಕ್ಕದೊಂದು ಮೊಬೈಲ್ ಇಂದ ಕೇಳ್ತಾ ಇದೀನಿ ಮೇಡಮ್. ಗಾಡಿ, ನನ್ ಗಾಡಿ ಸ್ಟಾರ್ಟ್ ಆದ್ರೆ ಫಸ್ಟ್ ಎಫ್ಎಂ ಸ್ಟಾರ್ಟ್ ಆಗುತ್ತೆ ಮೇಡಮ್. ಬೆಳಿಗ್ಗೆ 6 ಗಂಟೆ ಬರ್ತೀನಿ ಡ್ಯೂಟಿಗೆ, 6:30 ಬಸ್ಟ್ ನಿಮ್ ಎಫ್ಎಂ ಆದ್ಮೇಲೆ ಗಾಡಿ ವಾಶ್ ಮಾಡಿ ಪೂಜೆ ಮಾಡಿ ಬರೋದು.
0: ಅಂದ್ರೆ ನಾವು ಹೇಳೋದು ಕರೆಕ್ಟ್ ಆಗಿದೆ, ವಿವಿಧ ಭಾರತಿ ನಿಮ್ಮ ಆತ್ಮೀಯ ಸಂಗಾತಿ.
1: ಹೌದು ಮೇಡಮ್, ನನ್ ಫಸ್ಟ್ ಗಾಡಿ ಎಲ್ಲ ದೇವ್ರ ಸಾಂಗ್ ಬಂದ ತಕ್ಷಣ ಅದ್ ತಕ್ಷಣ ಇರ್ತದ ಮೇಡಮ್. ನಂದೊಂದು ರಿಕ್ವೆಸ್ಟ್ ಮೇಡಮ್, ನನಗೆ ಫಸ್ಟ್ ನನ್ಗೆ ಏನಂದ್ರೆ ನಂಗೆ ಮಾದಪ್ಪ ನನಗ ಮಾದೇಶ್ವರ ಸಾಂಗ್ ಬೇಕು ಮೇಡಮ್. ಬೆಳಿಗ್ಗೆ ಮದೇಶ್ವರದ ಒಂದ್ ಸಾಂಗ್ ಹಾಕ್ಬೇಕು ಮೇಡಮ್.
0: ಯಾವಾಗ?
1: ಬೆಳಿಗ್ಗೆ ಬೆಳಿಗ್ಗೆ ಟೈಮ್ ಹಾಕ್ತೀವಿ. ಬೆಳಿಗ್ಗೆ ಟೈಮ್ ಇವಾಗ ಏನ್ ಬೇರೆ
0: ಹಾಕ್ತಿವಲ್ಲ, ಅವಾಗ ಅವಾಗ ಹಾಕ್ತಾ ಇರ್ತೀವಿ.
1: ಹಾಕ್ತಾ ಇರ್ತೀರಾ? ಇವಾಗ ಡ್ಯಾನ್ಸ್ ಆದ್ರೆ ಡ್ಯಾನ್ಸ್ ಅಲ್ಲಿ ಅಮ್ಮ ಅನ್ನೋದು ಒಂದ್ ಸಾಂಗ್ ಬೇಕು ನಮ್ಗೆ. ತಂದೆ ತಾಯಿ ಇಲ್ಲ.
0: ಎಲ್ಲಿದ್ದಾರ ನಿಮ್ಮ ಅಪ್ಪ ಅಮ್ಮ? ನಿಮ್ ಜೊತೆ
1: ಇಲ್ಲ, ಇಬ್ರು ತೀರೋಗ್ಬಿಟ್ಟಿದ್ರೆ.
0: ಎಲ್ಲಿ? ಗುಂಡ್ಲುಪೇಟೆ.
1: ತಾಯಿ ತೀರೋಗಿ ಇನ್ನೇನು 11 ವರ್ಷ ಆಯ್ತು, ತಂದೆ ತಿರುಗಿ ಒಂದ್ 4 ವರ್ಷ ಆಯ್ತು. ಇಬ್ರು ಇಲ್ಲ, ಈಗ ಏನಂದ್ರೆ ನಮ್ಮ ಅಕ್ಕ ಇದಾರೆ, ನಮ್ಮ ಅಕ್ಕ ಇದಾರೆ, ನಮ್ ತಾಯಿ ನಮ್ಮ ಹೆಂಡತಿ ನಾವೆಲ್ಲ ಬೆಂಗಳೂರಲ್ಲೇ ಇರೋದು. ಇಲ್ಲೇ ನಮ್ಮ ತಾಯಿ ಹೆಂಡತಿ ಎಲ್ಲ ಕೆಲ್ಸಕ್ಕೆ ಹೋಗ್ತಾರೆ. ನಾನು ಡ್ರೈವಿಂಗ್ ಮಾಡ್ತಾ ಇದ್ದೀನಿ.
0: ಅಮ್ಮನಗೋಸ್ಕರ ಒಂದ್ ಹಾಡು.
1: ಹೌದು ಮೇಡಮ್, ನಮ್ಮ ಅಮ್ಮನೇ ಆಗ್ತೀನಿ ಮೇಡಮ್.
0: ನಿಜ ಆಯ್ತು, ನಿಮ್ ಇಷ್ಟದ ಹಾಡು ಕೇಳಿ.
1: ಥ್ಯಾಂಕ್ಸ್ ಮೇಡಮ್. ನಿಮ್ ವಾಯ್ಸ್ ನಿಮ್ ಇದು ಮೇಡಮ್, ನಿಮ್ ಕಾರ್ಯಕ್ರಮ ಬಂದ್ರೆ ನನಗೆ ಸುಮಾರು ಒಂದ್ 20 ವರ್ಷ ಟ್ರೈ ಮಾಡ್ತಾ ಇದೀನಿ ಮೇಡಮ್. ಮೇಡಮ್ ಹತ್ರ ನಾ ಮಾತಾಡಲೇಬೇಕು ಮೇಡಮ್ ಹತ್ರ. ಇವಾಗ ಗಾಡಿ ಡ್ರೈವಿಂಗ್ ಅಲ್ಲಿ ಬರ್ತಾ ಇದೆ ಮಾಡ್ತೀನಿ, ಗಾಡಿ ಸೇರ್ಬೇಕು ಮಾತಾಡ್ತೀನಿ. ಇಲ್ಲೇ ಇದನ್ನ
0: ಅಲ್ಲ, ನೀವು ಗುಂಡ್ಲುಪೇಟೆ ಭಾಷೆ ಮಾತಾಡ್ಲೇ ಇಲ್ಲ, ನೀವು ನಮ್ಗೆ ಅದ್ರ ಸೊಗಡು ತೋರಿಸ್ಕೊಡ್ಲೇ ಇಲ್ಲ, ಕಲಿಸ್ ಕೇಳಿಸ್ಲೇ ಇಲ್ವಲ್ಲ ನಮ್ ಕೇಳೋ ನೋಡಿ. ನೀವ್ ಹೆಂಗ್ ಮಾತಾಡ್ತೀರಾ ಊರಿಗೆ ಹೋದ್ರೆ?
1: ತುಂಬಾ ದಿನ ಆಯ್ತು ಮೇಡಮ್ ನನ್ ಬಂದು.
0: ಓ, ಹಾಗಾಗಿ
1: ಇವಾಗ 6 ತಿಂಗಳಿಗೆ ವರ್ಷಕ್ಕೆ ಊರಿಗೆ ಹೋಗ್ತೀನಿ ಮೇಡಮ್ ನಾನು.
0: ಹೌದಾ?
1: ಅದು ಹೋಗ್ತಾರ ಇದಾಗಿದೆ. ಮೊನ್ನೆ ಮಾತ್ರ ಇವಾಗ ಬಂದು ಮಾತ್ರ ಇವತ್ತಿಂದ ಮಾತ್ರ ಬೆಟ್ಟಲ್ಲಿ ಇದ್ದೀನಿ ಮೇಡಮ್ ನಾನು. ಮಹದೇಶ್ವರ ಬೆಟ್ಟದಲ್ಲಿ ಇದ್ದೀವಿ ಇವತ್ತು 8 ತಿಂಗಳಲ್ಲಿ.
0: ಅದ್ ಸರಿ, ನೀವು ಗುಂಡ್ಲುಪೇಟೆ ಭಾಷೆ ಹೇಳಲಿಲ್ಲ, ಇನ್ನೊಂದ್ಸಲ ಯಾವತ್ತಾದ್ರೂ ಕರೆ ಮಾಡಿದಾಗ ಅದನ್ನ ಹೇಳಿ. ಆಗ್ಲೇ ನಮಸ್ತೆ, ಧನ್ಯವಾದ. ಡಾನ್ಸ್ ರಾಜ ಡಾನ್ಸ್ ಚಿತ್ರದ ಗೀತೆ, ಚಿವುಡೇಶಂಕರ್ ಅವರ ರಚನೆ, ವಿಜಯಾನಂದ್ ಅವರ ಸಂಗೀತ, ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಅವರ ಹಾಡುಗಾರಿಕೆ.

0: 12:43 ಸಮಯ 102.9 FM ವಿವಿಧ ಭಾರತಿ ಆಕಾಶವಾಣಿ ಕನ್ನಡ ಟ್ಯೂನ್ ಮಾಡಿ ಕೇಳ್ತಾ ಇದ್ರ ಕರೆಗೊಂದು ಹಾಡು ಕಾರ್ಯಕ್ರಮ ಪ್ರಸಾರ ಆಗ್ತಾ ಇದೆ. ನಮ್ಮ ಕೇಳೋರು ಕರೆ ಮಾಡ್ತಾ ಇದ್ದಾರೆ, ಅವರ ಇಷ್ಟದ ಹಾಡುಗಳು ಕೂಡ ವಿವಿಧ ಭಾರತಿಯಲ್ಲಿ ಕೇಳಿ ಬರ್ತಾ ಇದೆ. ನಮಸ್ತೆ.
1: ನಮಸ್ತೆ ಮೇಡಮ್. ಹರೀಶ್ ಅಂತ.
0: ಹರೀಶ್?
1: ಹರೀಶ್ ಅವರು
0: ಎಲ್ಲಿಂದ?
1: ನಾವು ಇರೋದು ಈಗ ದುರ್ಗ ಇದೆ ಮೇಡಮ್. ನಮ್ಮ ನೇಟಿವ್ ಶಿರಾ.
0: ಶಿರಾ
1: ಅಲ್ಲಿ ವರ್ಕ್.
0: ಹರೀಶ್ ಅವರು ಏನ್ ಕೆಲಸ ಮಾಡ್ತೀರಿ?
1: ನಾವು ಟೈಲರಿಂಗ್ ಮಾಡ್ತೀವಿ ಮೇಡಮ್. ಅವರೇ
0: ಎಲ್ಲಿ? ಚಿತ್ರದುರ್ಗ.
1: ಚಿತ್ರದುರ್ಗ ಇಲ್ಲಿ ಜೆಎಂಟಿ ಕಾಲೇಜ್ ಹಿಂಭಾಗ ಮೇಡಮ್. ಅವರೇ ಆರಾಮಿದ್ರಾ ಮೇಡಮ್? ಅವರೇ
0: ಆರಾಮ್ರಿ. ನೀವು?
1: ನಾವು ಆರಾಮಿದ್ದೇವೆ ಮೇಡಮ್.
0: ಚಿತ್ರದುರ್ಗದಲ್ಲಿ ವಿವಿಧ ಭಾರತಿ ಕೇಳ್ತಾ ಇದ್ದೀರಾ?
1: ಕೇಳ್ತಾ ಇದ್ದೀವಿ ಮೇಡಮ್. ನಾವು ನಿತ್ಯ ಕೇಳ್ತಾ ಇರ್ತೀವಿ. ಕಾಲ್ ಮಾಡಲ್ಲ, ಇವತ್ತು ಅಪ್ರೂಪಕ್ಕೆ ಕಾಲ್ ಮಾಡಿ. ಯಾವಾಗಲೂ ಬಿಜಿ ಬರುತ್ತೆ.
0: ಮೆಸೇಜ್ ಮಾಡಲ್ವಾ?
1: ಮೆಸೇಜ್ ನಮ್ದು ಅಷ್ಟು ನಮ್ಗೆ ಗೊತ್ತಾಗಲ್ಲ ಮೇಡಮ್. ಅವರೇ ನಮ್ಮ ಮನೆಯವ್ರು ಮಾಡ್ತಾರೆ.
0: ಮನೆಯವ್ರ ಹೆಸರೇನು?
1: ರೇಣುಕಾ ಅಂತ ಮೇಡಮ್.
0: ರೇಣುಕಾ ಮತ್ತೆ ಹರೀಶ್.
1: ಹರೀಶ್
0: ಎಷ್ಟು ವರ್ಷದಿಂದ ಟೈಲರ್ ಕೆಲಸ ಮಾಡ್ತಾ ಇದ್ದೀರಿ?
1: ಸುಮಾರು ಒಂದು 10 ವರ್ಷದಿಂದ ಮಾಡ್ತೇವೆ ಮೇಡಮ್. ಅವರೇ
0: ನೀವು ಯಾವ್ದ್ರಲ್ಲಿ ಎಕ್ಸ್ಪರ್ಟ್? ನಿಮ್ ಮನೆಯವ್ರು ಯಾವ್ದ್ರಲ್ಲಿ?
1: ಅವರು ಲೇಡೀಸ್ ವರ್ಕ್ ಮಾಡ್ತಾರೆ. ನಾವು ಜೆಂಟ್ಸ್. ಬ್ಲೌಸ್ ರೆಡಿ ಮಾಡ್ತಾರೆ.
0: ಇವಾಗೆಲ್ಲ ಸ್ವಲ್ಪ ಕಡಿಮೆನಾ? ಎಲ್ಲ ರೆಡಿಮೇಡ್ ಬಂದ್ಬಿಟ್ಟಿರೋದ್ರಿಂದ.
1: ಇಲ್ಲ ಮೇಡಮ್, ನಡೀತತೆ, ಸಾಧಾರಣ ನಡೀತತೆ, ಏನ್ ತೊಂದ್ರೆ ಇಲ್ಲ. ಮೊಲ್ಸರು ಅದು ಚೆನ್ನಾಗಿ ಇರುತ್ತೆ ಅಂತ ಹೋಲುತ್ತದೆ. ಕೆಲ್ಸದ ಮೇಲೆ ಇದಾಗುತ್ತೆ.
0: ಅಂದ್ರೆ ನೀವು ಬಿಸಿ ಇರ್ತೀರಾ ಯಾವಾಗ್ಲೂ?
1: ಬಿಸಿ ಇರುತ್ತೆ ಮೇಡಮ್, ಯಾವಾಗ ಇದ್ದೇ ಇರುತ್ತೆ. ಕೆಲ್ಸ ಇಲ್ಲ ಅನ್ನೋ ಟೈಮ್ ಮಾತಿಲ್ಲ, ನಡೀತಾ ಇರುತ್ತೆ ನಿಧಾನಕ್ಕೆ.
0: ವಿವಿಧ ಭಾರತಿ ಕೂಡ ಜೊತೆಯಾಗಿರುತ್ತೆ.
1: ಜೊತೆಗಿರುತ್ತೆ ಮೇಡಮ್.
0: ಯಾವ್ದು ತುಂಬಾ ಇಷ್ಟಪಟ್ಟು ಕೇಳ್ತೀರಾ ವಿವಿಧ ಭಾರತಿಯಲ್ಲಿ?
1: ಯಾವ್ದು ಎಲ್ಲ ಕೇಳ್ತೀವಿ ಮೇಡಮ್. ಬೆಳಿಗ್ಗೆ ಅಂದ್ಮಾಡಿದ್ರೆ ಸಂಜೆವರೆಗೂ ಆನ್ ಆಗಿರುತ್ತೆ ಮೊಬೈಲ್.

0: ಕೇಳ್ತೇವೆ, ಬಹಳ ಇಷ್ಟಪಡ್ತೀವಿ.
1: ಚಿತ್ರದುರ್ಗದ ವಿಶೇಷ ಅಡಿಗೆ ಬಗ್ಗೆ ಹೇಳಿ, ನಿಮ್ಗೆ ಯಾವ ಅಡಿಗೆ ಇಷ್ಟ ಆಗುತ್ತೆ ಚಿತ್ರದುರ್ಗದ
0: ಅಡಿಗೆ? ಮಾಮೂಲಿ ಇಲ್ಲಿ ನಾನ್ ವೆಜ್ ಚೆನ್ನಾಗಿ ಮಾಡ್ತಾರೆ ಮೇಡಮ್. ಇಲ್ಲಿ
1: ನೀವು ನಾನ್ ವೆಜ್ ಪ್ರಿಯರಾ?
0: ನಾನ್ ವೆಜ್ ಊಟ ಮಾಡ್ತೀವಿ ಮೇಡಮ್ ಅವ್ರೆ ನಾವು.
1: ಮತ್ತೆ ಎಲ್ಲಿ ರೇಣುಕಾ ಅವರು?
0: ಇಲ್ಲಿ ನಾವು ಹೊರಗಡೆ ಬಂದಿದ್ದೆ, ನಾವು ಕಾಲ್ ಮಾಡ್ಕೊಂಡು ಬಂದೆ, ಇಲ್ಲಿ ಕಾಲ್ ಸಿಕ್ತು.
1: ಹಂಗಾಗಿ ಮಿಸ್ ಆಗ್ಬಿಟ್ರು ರೇಣುಕಾ ಅವ್ರು, ನಮಗ್ ಸಿಗ್ಬೇಕಾಗಿತ್ತು, ಮಾತಾಡ್ಬೇಕಿತ್ತಲ್ಲ.
0: ಮಾತಾಡ್ಬೇಕಿತ್ತು, ನೆಕ್ಸ್ಟ್ ಮಾಡ್ತೀವಿ ಮೇಡಮ್ ಅವ್ರ ಇನ್ನೊಂದ್ ಟೈಮ್. ನಾವ್ ಬಹಳ ಜನ ಕೇಳ್ತೀವಿ, ಮಾಡೋ ಕೇಳ್ತಾ ಇರ್ತೀವಲ್ಲ, ಬಿಸಿ ಬಿಸಿ ಬರೋದು, ಇವತ್ತು ಕಾಲ್ ಸಿಕ್ಬಿಡು, ಖುಷಿ ಆಗ್ತದೆ ಮೇಡಮ್.
1: ಈ ಖುಷಿನಲ್ಲಿ ಯಾವ ಹಾಡ್ಬೇಕು?
0: ಜನ್ಮ ಜೋಡಿಯಿಂದ ಮಣಿ ಮಣಿ ಅಂತ ಹಾಕ್ಬಿಡಿ ಮೇಡಮ್, ಬರೀ ಇಷ್ಟ ಅದು. ಅದು ಬಹಳ ಬಹಳ ನೀನು, ನಾವು ಹುಡುಗರಾಗೆ ನಾವು ಪಿಕ್ಚರ್ ನೋಡಿದ್ ಅವಾಗ ನಮ್ಮ ಟಾಕೀಸ್ ಅಲ್ಲಿ ರಂಗನಾಥ್ ಟಾಕೀಸ್ ಬಹಳ ಜನ ಓಡ್ತದ, ನಾವು ನಮ್ಮ ಅಪ್ಪಾಜಿ ಎಲ್ಲ ಹೋಗಿದ್ವಿ, ಅದು ನೆನಪು ಹೋಗಿವತ್ತು ಕಾಪ್ತದೆ.
1: ಶಿರಾದಲ್ಲಿ ನೋಡಿದ್ರ ನೀವ್ ಈ ಪಿಕ್ಚರ್ನ?
0: ಶಿರಾದ ನಾವ್ ಇನ್ನ ಹುಡುಗರು ಮೇಡಮ್ ಅವ್ರೆ, ಅವಾಗ ನೋಡಿದ್ ನಾವು ಶಿರಾದಲ್ಲಿ
1: ಹೋಗಿದ್ವಿ,
0: ರಂಗನಾಥ್ ಟಾಕೀಸ್ ಅಲ್ಲಿ ಬಹಳ ದಿನ ಚೆನ್ನಾಗಿ ಪಿಕ್ಚರ್.
1: ಇವಾಗ್ಲೂ ಆ ಥಿಯೇಟರ್ ಗಳೆಲ್ಲ ಇದೆಯಾ ಹೋಯ್ತಾ? ಇವಾಗ ಹೆಂಗಿದೆ ಶಿರಾ ಟೌನ್, ಏನ್ ಬದಲಾವಣೆಗಳಾಗಿದೆ?
0: ಇಂಪ್ರೂವ್ ಆಗಿದೆ ಮೇಡಮ್ ಅವ್ರೆ, ಬಹಳ ಚೆನ್ನಾಗಿದೆ ಇವತ್ತು, ಅವತ್ತಿಗೂ ಬರಿ ಇಂಪ್ರೂವ್ ಆಗಿದೆ, ಬಹಳ ಇಂಪ್ರೂವ್ಮೆಂಟ್ ಇದೆ ಮೇಡಮ್ ಅವ್ರೆ.
1: ಆಗಿದೆ ಅಲ್ವಾ? ಬಿಸಿಲು
0: ಆಗಿದೆ,
1: ಬಿಸಿಲು ಕಡಿಮೆ ಆಗಿದ್ಯಾ?
0: ಬಿಸಿಲು ಹಂಗಿದೆ ಮೇಡಮ್, ಮಳೆ ಇಲ್ಲ ಮೇಡಮ್, ಈ ಸಲ ವ್ಯಾಪಾರಗಳು ಸ್ವಲ್ಪ ಕಡಿಮೆನೆ ಇವತ್ತು, ವ್ಯಾಪಾರ ಇಲ್ಲ. ಶೇಂಗಾ ಬಹಳ ಆಗ್ತಾರೆ ಮೇಡಮ್ ಅವ್ರೆ, ಮಳೆ ಇಲ್ಲ, ಶೇಂಗಾ ಇವಾಗ ಕಡಿಮೆನೆ.
1: ಆಗ್ಲಿ ಹರೀಶ್ ಅವರೇ, ನಿಮ್ಗೆ ಮತ್ತೆ ರೇಣುಕಾ ನಿಮ್ಮ ಮಕ್ಕಳಿಗೆ ಎಲ್ಲರಿಗೂ ಸೇರಿಸಿ ಈ ಹಾಡನ್ನ ನಾವು ವಿವಿಧ ಭಾರತಿಯಿಂದ ಗಿಫ್ಟ್ ಆಗಿ ಕೊಡ್ತಾ ಇದೀವಿ. ಹಾಗೆ ನಮ್ಮೆಲ್ಲ ಕೇಳುವರಿಗೋಸ್ಕರ ಕೇಳಿ, ಧನ್ಯವಾದ. ನಮಸ್ತೆ.
0: ನಮಸ್ತೆ.

0: ಕಾಲ ಉರುಳಿದರೂ ಕಾಲಕ್ಕೆ ತಕ್ಕಂತೆ ಕಾರ್ಯಕ್ರಮಗಳ ನಿರ್ವಹಣೆ,
1: ಯುವ ಸಮೂಹದ ಆಸಕ್ತಿಗೆ ತಕ್ಕಂತೆ ಗೀತೆಗಳ ಪ್ರಸಾರ,
0: ನಾಗರಿಕ ಸಮಾಜದಲ್ಲಿ ಸ್ವಚ್ಛತೆ,
1: ಪರಿಸರ ಸಂರಕ್ಷಣೆ,
0: ಪ್ರಾಣಿ ಸಂರಕ್ಷಣೆ, ಸಾರ್ವಜನಿಕ ಆಸ್ತಿಪಾಸ್ತಿಗಳ ಕಾಪಾಡುವಿಕೆಯ ಬಗ್ಗೆ
1: ಅರಿವು ಮೂಡಿಸುವ ಏಕೈಕ ವಾಣಿ ಆಕಾಶವಾಣಿ.
2: ಹಲೋ ನಮಸ್ತೆ.
3: ಹಲೋ ನಮಸ್ತೆ ಮೇಡಮ್.
2: ಹೇಳಿ, ಯಾರು ಮಾತಾಡೋದು?
3: ನಾವು ಪಳ್ಳಿ ಅಂತ ಮೇಡಮ್.
2: ಹೇಳಿ.
3: ಪಳ್ಳಿ ಕಬ್ಬನ್ಪೇಟೆಯಿಂದ.
2: ಏನ್ ಹೆಸರು ಹೇಳಿದ್ರೆ?
3: ಪಳಿನಿ.
2: ಪಳಿನಿ?
3: ಹೌದು ಮೇಡಮ್.
2: ಎಲ್ಲಿ? ಕಬ್ಬನ್ಪೇಟೆಯಿಂದನಾ?
3: ಕಬ್ಬನ್ಪೇಟೆಯಿಂದ. ನಮ್ಗೆ ಜೋಗಿ ಆಡ್ಬೇಕಾಯ್ತು ಮೇಡಮ್.
2: ಜೋಗಿ ಹಾಡು ಯಾವುದು ಬೇಕು ಜೋಗಿನಲ್ಲಿ?
3: ಅದೇ ಇವರು ತಾಯಿದು ಆಡ್ತಾರಲ್ಲ ಮೇಡಮ್, ಶಿವರಾಜು ಅವರು ಇವ್ರದ್ದು, ದಯವಿಟ್ಟು ಹಾಕಿ ಮೇಡಮ್.
2: ಏನ್ ಕೆಲಸ ಮಾಡೋದು ನೀವು ಕಬ್ಬನ್ಪೇಟೆಯಲ್ಲಿ?
3: ನಾವು ಇದು ಬಟ್ಟೆ ಅಂಗಡಿ ಕೆಲಸ ಮಾಡ್ತಾ ಇದೀವಿ.
2: ಬಟ್ಟೆ ಅಂಗಡಿಲಿ ಕೆಲಸ ಮಾಡ್ತೀರಿ ಅಂದ್ರೆ ರೆಡಿಮೇಡ್ ಗಾರ್ಮೆಂಟ್ಸ್ ಅಲ್ವಾ?
3: ಇಲ್ಲ ಮೇಡಮ್, ಬಟ್ಟೆಗಳು ಅಂಗಡಿ. ಬ್ಯಾಟ್ಗಳು, ಶರ್ಟ್, ಬಟ್ಟೆಗಳು ಅಲ್ಲಿ.
2: ಅದೇ ಅಲ್ಲಿ ಕೇಳಲಿಕ್ಕೆ ಆಗುತ್ತಾ ನಿಮ್ಗೆ ರೇಡಿಯೋ?
3: ಇಲ್ಲ ಮೇಡಮ್, ನಾವು ಕಾಫಿಗೆ ಅಂತ ಬಂದು ಮಾಡ್ತಾ ಇರೋದು.
2: ಕಾಫಿಗೆ ಅಂತ ಬಂದು ರೇಡಿಯೋ ಕೇಳ್ಕೊಂಡು ಒಂದ್ ಹಾಡು ಕೇಳ್ಕೊಳ್ಳೋದಾ?
3: ಅಷ್ಟೇ ಅಷ್ಟೇ ಮೇಡಮ್, ಸಿಕ್ಕಿದ್ರೆ ಮಾತಾಡೋದು, ಇಲ್ಲಿ ಹೋಗೋದು.
2: ಹಾಗೆ. ಓ, ಈಗ ಹಾಡು ಪೂರ್ತಿ ಕೇಳ್ಕೊಂಡು ಹೋಗ್ತೀರಾ?
3: ಇಲ್ಲ ಮೇಡಮ್, ಅಲ್ಲೇ ಇದೀವಿ, ಕಾಫಿ ಅಂಗಡಿನಲ್ಲೇ ಇದೀವಿ.
2: ಎಷ್ಟು ಸಲ ಕುಡಿತೀರಾ ಕಾಫಿ ಒಂದ್ ದಿನಕ್ಕೆ?
3: ಇಲ್ಲ, 2-3 times ಅಷ್ಟೇ ಮೇಡಮ್.
2: 2-3 ಅಂದ್ರೆ 5 ಸಲ?
3: ಇಲ್ಲ ಮೇಡಮ್, 2 ಸಲ ಇಲ್ಲ, 3 ಸಲ.
2: ಆಯ್ತು, ನಿಮ್ ಇಷ್ಟದ ಹಾಡು ಕೇಳಿ, ಕಾಫಿ ಕುಡಿರಿ, ಎಂಜಾಯ್ ಮಾಡಿ.
3: ಓಕೆ ಮೇಡಮ್,
2: ಧನ್ಯವಾದ. ನಮಸ್ತೆ.
3: ಓಕೆ.

ಜೋಗಿ ಚಿತ್ರಕ್ಕಾಗಿ ಪ್ರೇಮ್ ಅವರು ಹಾಡಿದ ಗೀತೆ ಕೇಳಿದ್ರೆ ಗುರು ಕಿರಣ್ ಅವರ ಸಂಗೀತ ಸಂಯೋಜನೆಯ ಹಾಡಾಗಿತ್ತು. ವಿವಿಧ ಭಾರತಿ ಕೇಳ್ತಾ ಕೇಳ್ತಾ ತುಂಬಾ ಜನರು ಮೆಸೇಜ್ ಮಾಡಿದ್ದಾರೆ, ಕಾರ್ಯಕ್ರಮ ತುಂಬಾನೇ ಚೆನ್ನಾಗಿತ್ತು, ಸಾಕಷ್ಟು ಜನ ಹೊಸಬರು ಮಾತಾಡಿದ್ರು ಅಂತ ಹೇಳ್ತಾ ಇದ್ದಾರೆ. ಎಲ್ಲರಿಗೂ ಕೂಡ ಪ್ರೀತಿಯ ಧನ್ಯವಾದಗಳು. ವಿವಿಧ ಭಾರತಿ ಯಾವತ್ತಿದ್ರು ಸೂಪರ್ ಅಂತ ಹೇಳಿ ಮೆಸೇಜ್ ಮಾಡಿದ್ದೀರಾ. ನಿಜ, ವಿವಿಧ ಭಾರತಿಯನ್ನು ಕೇಳ್ತಾ ಇರಿ, ಖುಷಿ ಖುಷಿಯಾಗಿರಿ ಅಂತ ಹೇಳ್ತಾ ನಮ್ಮ ಈ ಒಂದು ಕರೆಗೊಂದು ಹಾಡೋ ಕಾರ್ಯಕ್ರಮವನ್ನು ಇಲ್ಲಿಗೆ ಮುಕ್ತಾಯ ಮಾಡೋಣ. ಇನ್ನು ಕರೆ ಮಾಡ್ತಾನೆ ಇದ್ದೀವಿ, ಕರೆ ಮಾಡಿ ಮಾಡಿ ಮಾಡಿ ಸಾಕಾಗೋಯ್ತು, ಆದರೂ ನೀವು ಕರೆ ಪಿಕ್ ಮಾಡ್ತಾ ಇಲ್ಲ ಯಾಕೆ ಅಂತ ಕೇಳಿದ್ರೆ, ಕರೆ ಪಿಕ್ ಮಾಡ್ತಾನೆ ಇದ್ದೀವಿ, ನಿಮ್ಮ ಹಾಡುಗಳನ್ನು ನಾವು ಪ್ರಸಾರ ಮಾಡ್ತಾನೆ ಇದ್ದೀವಿ, ಇನ್ನು ಹೇಗಪ್ಪ ಕರೆ ಪಿಕ್ ಮಾಡೋದು ಅಲ್ವಾ. ಎಸ್, ಕಾರ್ಯಕ್ರಮ ಅಂತೂ ಮುಗೀತು, ಮತ್ತೆ ನಾಳೆ ಮಧ್ಯಾಹ್ನ 12:05 ನೀವು ಕರೆ ಮಾಡಿ ನಿಮ್ಮಿಷ್ಟದ ಹಾಡುಗಳನ್ನು ವಿವಿಧ ಭಾರತಿಯಲ್ಲಿ ಕೇಳಿ. ಸಮಯ 1:00, ಇನ್ನೀಗ ನಾವು ಕೇಳೋಣ ಸುದ್ದಿ ಮುಖ್ಯಾಂಶಗಳನ್ನು.

ಅದನ್ನು ನಿಯಂತ್ರಿಸಲು ಮತ್ತು ರೋಗಿಗಳ ವೈಯಕ್ತಿಕ ವೆಚ್ಚವನ್ನು ಕಡಿಮೆ ಮಾಡಲು ರಾಜ್ಯ ಸರ್ಕಾರ ಕ್ಯಾನ್ಸರ್ ಔಷಧಗಳ ಮೇಲಿನ ಲಾಭಾಂಶವನ್ನು ಎಂಆರ್ಪಿ ದರದ ಶೇಕಡ 30% ಸೀಮಿತಗೊಳಿಸಿದೆ. ರಾಜ್ಯ ಸರ್ಕಾರ ಖರೀದಿ ಬೆಲೆ ಹಾಗೂ ಎಂಆರ್ಪಿ ನಡುವಿನ ಭಾರೀ ಅಂತರದ ಬಗ್ಗೆ ಕೇಂದ್ರ ಸರ್ಕಾರದ ಗಮನ ಸೆಳೆದಿತ್ತು. ರಾಜ್ಯದಲ್ಲಿ ಸಚಿವರು ಹಾಗೂ ಲೋಕಸಭಾ ಸದಸ್ಯರ ಉಪಯೋಗಕ್ಕಾಗಿ ವಾಹನ ಖರೀದಿಸಲು ನಿಗದಿಪಡಿಸಿದ ಆರ್ಥಿಕ ಮಿತಿಯನ್ನು 26 ಲಕ್ಷ ರೂಪಾಯಿಗಳಿಂದ 31 ಲಕ್ಷ ರೂಪಾಯಿಗಳಿಗೆ ಪರಿಷ್ಕರಿಸಲು ಆರ್ಥಿಕ ಇಲಾಖೆ ಸಮ್ಮತಿ ಸೂಚಿಸಿದೆ. ನಗರಾಭಿವೃದ್ಧಿ ಸಚಿವ ಯತೀಂದ್ರ ಸಿದ್ದರಾಮಯ್ಯ ಹಾಗೂ ವಸತಿ ಸಚಿವ ಜಮೀರ್ ಅಹಮದ್ ನವದೆಹಲಿಯಲ್ಲಿಂದು ಕಾಂಗ್ರೆಸ್ ಪ್ರಧಾನ ಕಾರ್ಯದರ್ಶಿ ಕೆಸಿ ವೇಣುಗೋಪಾಲ್ ಅವರನ್ನು ಭೇಟಿಯಾಗಿ ಚರ್ಚೆ ನಡೆಸಿದ್ದಾರೆ. ಭಾರತೀಯ ಸಂಸ್ಥೆಗಳಾದ ಇನ್ಫೋಸಿಸ್, ಟಿಸಿಎಸ್, ವಿಪ್ರೋ ಮತ್ತು HCL ಸೇರಿದಂತೆ 8 ಪ್ರಮುಖ ತಂತ್ರಜ್ಞಾನ ಮತ್ತು ಹೊರಗುತ್ತಿಗೆ ಕಂಪನಿಗಳಿಗೆ ಪ್ರಮುಖ ಉದ್ಯೋಗ ಆಧಾರಿತ ಗ್ರೀನ್ ಕಾರ್ಡ್ ಪ್ರಕ್ರಿಯೆಯನ್ನು ಸ್ಥಗಿತಗೊಳಿಸುವುದಾಗಿ ಟ್ರಂಪ್ ಆಡಳಿತ ಘೋಷಿಸಿದೆ. ಪುದುಚೇರಿಯ ತಟ್ಟಂಚಾವಡಿ ವಿಧಾನಸಭಾ ಕ್ಷೇತ್ರದ ಉಪಚುನಾವಣೆಯ ಮತ ಎಣಿಕೆ ಪೂರ್ಣಗೊಂಡಿದೆ. ಆಲ್ ಇಂಡಿಯಾ ಎನ್ಆರ್ ಕಾಂಗ್ರೆಸ್ ಅಭ್ಯರ್ಥಿ ಅಶೋಕ್ ಆನಂದ್ 8482 ಮತಗಳ ಅಂತರದಿಂದ ಜಯಗಳಿಸಿದ್ದಾರೆ. ಛತ್ತೀಸ್ಗಢದ ಸುಕ್ಮಾ ಜಿಲ್ಲೆಯಲ್ಲಿ ಸ್ಫೋಟಕಗಳನ್ನು ನಿಯಂತ್ರಣಗೊಳಿಸುವ ಕಾರ್ಯಾಚರಣೆ ವೇಳೆ ಸಂಭವಿಸಿದ ಸ್ಫೋಟದಲ್ಲಿ 4 ಕೇಂದ್ರ ಮೀಸಲು ಪೊಲೀಸ್ ಪಡೆಯ ಸಿಬ್ಬಂದಿ ಗಾಯಗೊಂಡಿದ್ದಾರೆ. ಪ್ರಸ್ತುತ ಪರಿಸ್ಥಿತಿಯ ಹಿನ್ನೆಲೆಯಲ್ಲಿ ಸೌದಿ ಅರೇಬಿಯಾದಲ್ಲಿರುವ ಭಾರತೀಯರು ಎಚ್ಚರಿಕೆಯಿಂದ ಇರುವಂತೆ ಹಾಗೂ ಸಾಧ್ಯವಾದಷ್ಟು ಮನೆಯೊಳಗೆ ಇರುವಂತೆ ರಿಯಾದ್ನಲ್ಲಿರುವ ಭಾರತೀಯ ರಾಯಭಾರ ಕಚೇರಿ ಸಲಹೆ ನೀಡಿದೆ. CMRL ಮತ್ತು ಎಕ್ಸ್ಲಾಜಿಕಲ್ ಸೊಲ್ಯೂಷನ್ಸ್ ನಡುವಿನ ಆರ್ಥಿಕ ವಹಿವಾಟುಗಳ ಕುರಿತು FIR ದಾಖಲಿಸಲು ಹಾಗೂ ಸಮಗ್ರ ತನಿಖೆ ನಡೆಸಿ ಕೇರಳ ಹೈಕೋರ್ಟ್ ಆದೇಶಿಸಿದೆ. ಇದರಿಂದಾಗಿ ಮಾಜಿ ಮುಖ್ಯಮಂತ್ರಿ ಪಿಣರಾಯಿ ವಿಜಯನ್ ಹಾಗೂ ಅವರ ಪುತ್ರಿ ವೀಣಾ ವಿರುದ್ಧ ಪ್ರಕರಣ ದಾಖಲಿಸುವುದು ಸುಗಮವಾಗಿದೆ. ಭಾರತ ತಂಡದ ನಾಯಕಿಯಾಗಿ ಜವಾಬ್ದಾರಿ ವಹಿಸಿಕೊಂಡಿರುವ ಸ್ಮೃತಿ ಮಂದಾನ ತಮ್ಮದೇ ಆದ ನಾಯಕತ್ವದ ಹಾದಿಯನ್ನು ರೂಪಿಸಿಕೊಳ್ಳಬೇಕು ಎಂದು ಭಾರತ ಕ್ರಿಕೆಟ್ ತಂಡದ ಮಾಜಿ ನಾಯಕಿ ಅಂಜುಮ್ ಚೋಪ್ರಾ ಅಭಿಪ್ರಾಯಪಟ್ಟಿದ್ದಾರೆ. ನಮ್ಮ ಮುಂದಿನ ವಾರ್ತಾ ಪ್ರಸಾರ 1:10 ಹಾಗೂ ನಮ್ಮ ಮುಂದಿನ ಸುದ್ದಿ ಮುಖ್ಯಾಂಶಗಳು ಸಂಜೆ 5 ಗಂಟೆಗೆ.

0: ಕಡಿಮೆ ಸಮಯದಲ್ಲಿ ಹೆಚ್ಚು ಲಾಭ,
1: ಬರೀ ಒಂದು ಕ್ಲಿಕ್ ನಲ್ಲಿ ಅದ್ಭುತ.
2: ಅಪರಿಚಿತ ಲಿಂಕ್ಗಳನ್ನು ಕ್ಲಿಕ್ ಮಾಡಬೇಡಿ, RBI ಹೇಳುತ್ತೆ.
3: ಜಾಣರಾಗಿರಿ, ಜಾಗರೂಕರಾಗಿರಿ.
4: ನೀವು ತಯಾರಿಸಿದ ಪದಾರ್ಥಗಳ ಬಗ್ಗೆ ಜನರಿಗೆ ಹೇಳಬೇಕೆ? ನೀವು ಒದಗಿಸುವ ಸೇವಾ ಸೌಲಭ್ಯಗಳ ಬಗ್ಗೆ ಪ್ರಚಾರ ಮಾಡಬೇಕೆ? ಹಾಗಾದ್ರೆ ತಡ ಏಕೆ? ಆಕಾಶವಾಣಿಯಲ್ಲಿ ಪ್ರಕಟಣೆ ನೀಡಿ, ಈ ಮೂಲಕ ರಾಜ್ಯದ ಮೂಲೆ ಮೂಲೆಗೂ ತಲುಪಿ. ಸಂಪರ್ಕಿಸಿ cbsblr@gmail.com. ಆಯುಷ್ವಾಣಿ ಪ್ರತಿ ಸೋಮವಾರ, ಬುಧವಾರ ಹಾಗೂ ಶನಿವಾರ ರಾಜ್ಯವ್ಯಾಪಿ ಪ್ರಸಾರದಲ್ಲಿ ಬೆಳಗ್ಗೆ 8:30 ಎಫ್ಎಂ ರೈನ್ಬೋ 101.3 ಮೆಗಾಹರ್ಟ್ಸ್ನಲ್ಲಿ, ಬೆಳಗ್ಗೆ 8:55 ಆಕಾಶವಾಣಿ ಬೆಂಗಳೂರು ವಿವಿಧ ಭಾರತಿ 102.9 ಎಫ್ಎಂನಲ್ಲಿ, ಬೆಳಗ್ಗೆ 7:45 ಪ್ರಸಾರವಾಗಲಿದೆ ಆಯುಷ್ವಾಣಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ರಾಷ್ಟ್ರೀಯ ಆಯುಷ್ ಅಭಿಯಾನ, ಆಯುಷ್ ಇಲಾಖೆ, ಕರ್ನಾಟಕ ಸರ್ಕಾರ.
5: ನಾನು ಡಾಕ್ಟರ್ ನಾ ಸೋಮೇಶ್ವರ್. ಆಕಾಶವಾಣಿ ಕೇಂದ್ರವನ್ನ ನನ್ನ ಗೆಳೆಯ, ಆತ್ಮೀಯ ಮಿತ್ರ ಅಂತ ಪರಿಗಣಿಸಿ ನನ್ನ ಶಾಲಾ ದಿನಗಳಿಂದ ಇವತ್ತಿನವರೆಗೂ ಕೇಳ್ಕೊಂಡ್ ಬರ್ತಾ ಇದ್ದೇನೆ. ಸಮಯ ಸಿಕ್ಕಾಗೆಲ್ಲ ಕೇಳ್ತೇನೆ, ಖುಷಿ ಪಡ್ತೇನೆ. ನಾನೊಬ್ನೇ ಖುಷಿ ಪಟ್ರೆ ಹೇಗೆ? ಹಾಗಾಗಿ ವಿವಿಧ ಭಾರತಿ FM ಕೇಂದ್ರವನ್ನ ಆಲಿಸಿ ಸಂತೋಷವನ್ನ ಎಲ್ಲರಿಗೂ ಹಂಚಿ.

0: ಇದು ವಿವಿಧ ಭಾರತಿ ಆಕಾಶವಾಣಿ ಕನ್ನಡ.
1: ಕರೆ ಮಾಡಿ ಸಾಕಾಯ್ತು ಅಂತ ಹೇಳಿದ್ದಾರೆ ಚಾಮರಾಜನಗರ ತಾಲೂಕು ಕಬ್ಬೇಪುರದ ಮಂಜುನಾಥ್ ಅವರು. ಬೆಳಗಾವಿಯಿಂದ ಮಹೇಶ್ ಅವರು ಹೇಳ್ತಾ ಇದ್ರೆ, ನನಗೂ ಇವತ್ತಿನ ಕಾರ್ಯಕ್ರಮದಲ್ಲಿ ಮಾತಾಡಬೇಕು ಅಂತ ತುಂಬಾ ಆಸೆ ಇತ್ತು, ಆದರೆ ಸಾಧ್ಯ ಆಗಲಿಲ್ಲ ಅಂತ. ಬಸಯ್ಯಸ್ವಾಮಿ ಬೀದರ್ ಇಮಾಮಾಬಾದ್ನಿಂದ ಹೇಳ್ತಾ ಇದ್ರೆ, ಕರಗುಂಡು ಹಾಡು ಕಾರ್ಯಕ್ರಮಕ್ಕೆ ನಾನು ಕೂಡ ತುಂಬ ಪ್ರಯತ್ನ ಪಟ್ಟೆ, ಉತ್ತರ ಕರ್ನಾಟಕ ಬೀದರ್ನವ್ರಿಗೆ ಲೈನ್ ಸಿಗ್ತಾ ಇಲ್ಲ, ಬರೀ ಬೆಂಗಳೂರಿನವ್ರಿಗೆ ಮಾತ್ರ ಅಂತ ಹೇಳಿದ್ದೀರಾ, ಅದು ಹೇಗ್ರಿ ಸಾಧ್ಯ? ನಾವು ಯಾವತ್ತೂ ಹಾಗೆ ಮಾಡೇ ಇಲ್ಲ, ಎಷ್ಟೊಂದ್ಸಲ ಬರೀ ಉತ್ತರ ಕರ್ನಾಟಕದವ್ರಿಗೆ ಕರೆ ಸಿಗುತ್ತೆ, ಆಗ ನಾವೆಲ್ಲರ ಕರೆಯನ್ನು ಕೂಡ ತಗೊಂಡಿದ್ದೀವಿ, ಮಾತಾಡಿದ್ದೀವಿ, ಎಲ್ಲರ ಹಾಡುಗಳನ್ನು ಕೂಡ ಪ್ರಸಾರ ಮಾಡ್ತೇವೆ. ಉತ್ತರ ದಕ್ಷಿಣ ಪೂರ್ವ ಪಶ್ಚಿಮ ಅಂತ ಯಾವುದೂ ಇಲ್ಲ, ಯಾರಿಗೆ ಕರೆ ಸಿಗುತ್ತೋ ಅವ್ರ ಜೊತೆಗೆ ಮಾತಾಡ್ತೀವಿ, ಅವ್ರಿಗೆ ಹಾಡುಗಳನ್ನು ಹಾಕ್ತೇವೆ. ವಿವಿಧ ಭಾರತಿ ಅಂತ

0: ಹೇಳಿದ್ರೆ ಅದು ಕರ್ನಾಟಕಕ್ಕೆ ಎಲ್ಲರಿಗೂ ಇರುವಂತಹ ವಿವಿಧ ಭಾರತಿ, ಹಾಗೇನು ಇಲ್ಲ ಬೆಂಗಳೂರು ಮೈಸೂರು ಅಂತ ಹೇಳಿ. ಇನ್ನು ಶಾಂತ ಅವರು ಬ್ಯಾಂಕ್ ಕಾಲನಿಂದ ಮೆಸೇಜ್ ಮಾಡಿದ್ದಾರೆ. ಹರೀಶ್ ಅವರು ಕೂಡ ಇವತ್ತು ಹೊಸಬ್ರು ಮಾತಾಡಿದ್ರು, ಕಾರ್ಯಕ್ರಮ ಚೆನ್ನಾಗಿತ್ತು, ಧನ್ಯವಾದಗಳು ಅಂತ ಹೇಳ್ತಾರೆ. ಉಮೇಶ್ ಅವರು ಸಿರಿಗೆರೆಯಿಂದ ದಾವಣಗೆರೆ ಬೆಣ್ಣೆ ದೋಸೆ ಬಗ್ಗೆ ಒಂದು ದೊಡ್ಡ ಮೆಸೇಜನ್ನು ಕಳಿಸ್ಕೊಟ್ಟಿದ್ದಾರೆ. ವರಲಕ್ಷ್ಮಿ ಅವರು ಪಿಂಡ್ಯದಿಂದ, ನಮಸ್ಕಾರ ತರುಣ್, ಸುಧೀರ್ ಅವರ ಪರಿಚಯ ತುಂಬ ಚೆನ್ನಾಗಿತ್ತು, ಕರಿಗೊಂದು ಹಾಡು ಕಾರ್ಯಕ್ರಮ ಕೂಡ ಬಹಳ ಸೊಗಸಾಗಿತ್ತು ಅಂತ ಹೇಳ್ತಾರೆ. ಆನಂದ್ ಕುಲಕರ್ಣಿ ಸುಲೆಪೇಟ, ಶುಭ ಮಧ್ಯಾಹ್ನ, ಚೆನ್ನಾಗಿತ್ತು ಕಾರ್ಯಕ್ರಮ ಅಂತ ಹೇಳಿದ್ರೆ. ಎನ್ ಎಂ ಕರ್ಜಗಿ ಮುರುಗೋಡ್ನಿಂದ ಸೂಪರ್ ಪ್ರೋಗ್ರಾಮ್ ಅಂತ ಹೇಳ್ತಾರೆ. ಉಮಾ ಕಿಶೋರ್ ಬಿ ಟಿ ಎಂ ಲೇಔಟಿಂದ, ಎಲ್ಲ ಹಾಡುಗಳು ಸೂಪರು, ಯಾವತ್ತಿದ್ರು ಓಲ್ಡ್ ಈಸ್ ಗೋಲ್ಡ್ ಅನ್ನೋದು ತುಂಬ ನಿಜ, ಹಳೆ ಹಾಡುಗಳನ್ನು ಮರೆಯೋದಕ್ಕೆ ಸಾಧ್ಯವೇ ಇಲ್ಲ, ಹೊಸ ಹಾಡುಗಳನ್ನು ಅರ್ಥ ಮಾಡ್ಕೊಳ್ಳೋದು ನೆನ್ಪಿಟ್ಕೊಳ್ಳೋದು ಬಲು ಬಲು ಬಲು ಕಷ್ಟ ಅಂತ ಹೇಳಿದ್ದಾರೆ. ಭದ್ರಾವತಿಯಿಂದ ಮಯೂರ ಕೋಟಿ ಜನ್ನಾಪುರ ಇವರ ಮೆಸೇಜ್ ಬಂದಿದೆ, ನಾನು ಕೂಡ ಕರೆಕ್ಟ್ ಟ್ರೈ ಮಾಡ್ತಾ ಇದ್ದೀನಿ ಅಂತ. ಏನು ಸದಾಶಿವ ಹುಲ್ಗೂರು ಬನಶಂಕರಿ ಎರಡನೇ ಹಂತದಿಂದ ಹೇಳ್ತಾ ಇದ್ದಾರೆ, ಗುಂಡ್ಲುಪೇಟೆ ಆಯ್ಕ್ಲು ನಿಮ್ಮ ತವ ಮಾತಾಡೋದ್ರಲ್ವೇ, ಅವರು ನಂಗೆ ಗೊತ್ತು ಕಣ್ಣಿ ಮದೇಶ್ವರ ಬೆಟ್ಟದಾಗಿ ಸೌತೆಕಾಯಿ ಮಾರ್ತಾ ಇದ್ದಾರೆ ಅನ್ನಿ ಅಂತ ಹೇಳಿ ಗುಂಡ್ಲುಪೇಟೆ ಸ್ಟೈಲಲ್ಲಿ ಕಳಿಸಿದ್ದಾರೆ. ಹೂವಲ್ಲೇ ಲಕ್ಷ್ಮೀ ಚಂದ್ರಶೇಖರ್ ಅವರ ಮೆಸೇಜ್ ಬಂದಿದೆ, ತುಂಬ ಚೆನ್ನಾಗಿರುವ ಹಾಡುಗಳು ಅಂತ ಹೆಬ್ಬಾಳದ ರಮೇಶ್ ಅವರು. ಕೌಸಲ್ಯ ಬನಶಂಕರಿ ನಮಸ್ತೆ ಅಂತ ಹೇಳಿದ್ದಾರೆ. ಆಮೇಲೆ ಯಾರಪ್ಪ ಇವರು, ಶಿವಾನಂದ ಹೆಚ್ ಎಲ್ ಪೊಲೀಸ್ ಅಂತ ಹೇಳಿ, ಒಳ್ಳೆಯ ಹಾಡುಗಳು ಅಂತ ಹೇಳ್ತಾ ಇದ್ದಾರೆ. ದಾವಣಗೆರೆ ಬೆಣ್ಣೆ ದೋಸೆಗೆ ಫೇಮಸ್ ಅಷ್ಟೇ ಅಲ್ಲ, ಮಿರ್ಚಿ ಬಜ್ಜಿ ಮಂಡಕ್ಕಿ ಕೂಡ ತುಂಬ ಚೆನ್ನಾಗಿರುತ್ತೆ. ಸಂಜೆ ಟೈಮ್ ತುಂತುರು ಮಳೆ ಹನಿ ಬೀಳುವಾಗ ಬಿಸಿ ಬಿಸಿ ಮಿರ್ಚಿ ಮಂಡಕ್ಕಿ ಚಹಾ ಕುಡಿತಾ ಇದ್ರೆ ಅಬಾಬಾ ಎಂಥ ಮಜಾ ಬರುತ್ತೆ ಅಂತ ಹನುಮಂತಪ್ಪ ಜಗಳೂರು ಮಡಿವಾಳರ್ ಜಗಳೂರಿನಿಂದ ಮೆಸೇಜ್ ಮಾಡಿದ್ದಾರೆ. ಬಾಗಲಕೋಟೆ ಬನಹಟ್ಟಿಯ ದೀಪಾ ಮಹಾದೇವ್ ಗುಮ್ಮಟಿ, ತರುಣ್ ಸುಧೀರ್ ಅವರಿಗೆ ಜನ್ಮದಿನದ ಶುಭಾಶಯಗಳು, ಕಲಾಭಾರತಿ ಕಾರ್ಯಕ್ರಮ ಚೆನ್ನಾಗಿತ್ತು ಅಂತ ಹೇಳಿದ್ರೆ. ನಾಗೇಂದ್ರ ಗುಂಡಮ್ಮ ದೊಡ್ಡವಳ್ಳಾರ್ತಿ ಚಳ್ಳಕೆರೆಯಿಂದ, ಮತ್ತೆ ಸುಮ್ಮ ಸುಂಕದಕಟ್ಟೆಯಿಂದ, ಹೀಗೆ ಸಾಕಷ್ಟು ಜನರ ಸಂದೇಶಗಳು ವಿವಿಧ ಭಾರತೀಯ ಕಡೆಗೆ ಹರಿದು ಬಂದಿದೆ. ಎಲ್ಲರಿಗೂ ಕೂಡ ಪ್ರೀತಿಯ ಧನ್ಯವಾದಗಳು. ಧಾರವಾಡ ತಾಲೂಕು ಹೆಬ್ಬಳ್ಳಿ ಗ್ರಾಮದ ಶಿವಾನಂದ ಪರುತಪ್ಪ ಹೋಗಾರ್ ಅವರು ಹೇಳ್ತಾ ಇದ್ದಾರೆ, ಕಾರ್ಯಕ್ರಮ ಚೆನ್ನಾಗಿರುತ್ತೆ, ತುಂಬ ಪ್ರಯತ್ನ ಮಾಡಿದ್ವಿ ನಾವು ಕೂಡ ಮಾತಾಡಬೇಕು ಅಂತ, ಆದರೆ ಸಿಗಲಿಲ್ಲ, ಧನ್ಯವಾದಗಳು ಅಂತ ಹೇಳಿದರೆ. ಹೌದ್ರಿ, ಎಲ್ಲರ ಜೊತೆ ಮಾತಾಡಬೇಕು ಅಂತ ನಮಗೂ ಇರುತ್ತೆ, ಆದರೆ ಏನು ಮಾಡೋದು, ಅದು ಹೇಗೆಗೋ ಯಾರ್ಯಾರಿಗೋ ಕನೆಕ್ಟ್ ಆಗಿಬಿಡುತ್ತೆ ಟೆಲಿಫೋನ್ ಲೈನ್ಸ್ ಅಂತ ಹೇಳ್ತಾ. ಖಂಡಿತ ಪ್ರತಿದಿನವೂ ಕೂಡ ಕಾರ್ಯಕ್ರಮ ನಿರಂತರವಾಗಿ ಪ್ರಸಾರ ಆಗ್ತಾ ಇರುತ್ತೆ, ನೀವು ಕೂಡ ಮತ್ತೆ ಮತ್ತೆ ಪ್ರಯತ್ನ ಮಾಡಿ ವಿವಿಧ ಭಾರತಿಯಲ್ಲಿ ಮಾತಾಡಿ ನಿಮ್ಮ ಇಷ್ಟದ ಹಾಡನ್ನು ನೀವು ಕೇಳಬಹುದು. ಇದು 102.9 FM ವಿವಿಧ ಭಾರತಿ, ಆಕಾಶವಾಣಿ ಕನ್ನಡ, ಸದಾ ನಿಮ್ಮ ಸಂಗಡ. ಕೇಳ್ತಾನೆ ರೀ, ಇನ್ನೇನು 1:20 ಶುಕ್ರವಾರದ ಮಧ್ಯಾಹ್ನದ ಈ ಪ್ರಸಾರದಲ್ಲಿ ಸಿನಿ ಕ್ವಿಜ್, ಸಿನಿಮಾ ಕ್ಷೇತ್ರಕ್ಕೆ ಸಂಬಂಧಿಸಿದ ರಸಪ್ರಶ್ನೆ ಕಾರ್ಯಕ್ರಮ ಇರುತ್ತೆ. ಕಾರ್ಯಕ್ರಮದಲ್ಲಿ ಕೇಳುವಂತಹ ಸರಳವಾದ ಸುಂದರವಾದ ಪ್ರಶ್ನೆಗಳಿಗೆ ನೀವು ಕೂಡ ನಮಗೆ ಮೆಸೇಜ್ ಮಾಡಿ 9483091092 9483091029 ಈ ಸಂಖ್ಯೆಗೆ.
1: ಸಂಸ್ಕೃತಿ ಸಂಪನ್ನ ದೇಶ ನಮ್ಮ

0: ಬನ್ನಿ ದೇಶದ ಆಧ್ಯಾತ್ಮಿಕ
1: ಆಕಾಶವಾಣಿ ವಾರ್ತೆಗಳು ಓದುತ್ತಿರುವವರು ಶಿಲ್ಪಾ ಹೆಚ್ಎಂ. ಮುಖ್ಯಾಂಶಗಳು. ಉಪಚುನಾವಣೆ ಪಶ್ಚಿಮ ಬಂಗಾಳ ಅಸ್ಸಾಂ.

ನಲ್ಲಿ ಬಿಜೆಪಿ, ತಮಿಳುನಾಡಿನಲ್ಲಿ ಟಿವಿಕೆ ಮುನ್ನಡೆ, ಪುದುಚೇರಿಯಲ್ಲಿ ಆಲ್ ಇಂಡಿಯಾ ಎನ್ಆರ್ ಕಾಂಗ್ರೆಸ್ ಅಭ್ಯರ್ಥಿಗೆ ಗೆಲುವು. ಸಿಂಗಾಪುರಕ್ಕೆ ಇಂದಿನಿಂದ 3 ದಿನ ಕೇಂದ್ರ ಹಣಕಾಸು ಸಚಿವೆ ನಿರ್ಮಲಾ ಸೀತಾರಾಮನ್ ಅಧಿಕೃತ ಭೇಟಿ. ವಿಶ್ವ ಅಂಚೆ ದಿನ, ಪೈಲಟ್ ಕ್ಯಾಪ್ಟನ್ ಸ್ಮಿತ್ ಮಚ್ಚಾರ್ ಗೌರವಾರ್ಥ ಕೇರಳ ಅಂಚೆ ವೃತ್ತದಿಂದ ವಿಶೇಷ ಅಂಚೆ ಲಕೋಟೆ ಬಿಡುಗಡೆ. 8 ಪ್ರಮುಖ ಕಂಪನಿಗಳಿಗೆ ಉದ್ಯೋಗ ಆಧಾರಿತ ಗ್ರೀನ್ ಕಾರ್ಡ್ ಪ್ರಕ್ರಿಯೆ ಸ್ಥಗಿತ, ಅಮೆರಿಕ ಸರ್ಕಾರ ಘೋಷಣೆ. ಹಾಗೂ ಟಿ20 ಕ್ರಿಕೆಟ್ ಸರಣಿಯ 2ನೇ ಪಂದ್ಯದಲ್ಲಿಂದು ಭಾರತ ವೆಸ್ಟ್ಇಂಡೀಸ್ ಮುಖಾಮುಖಿ. ವಾರ್ತೆಗಳ ವಿವರ. ತಮಿಳುನಾಡು, ಪುದುಚೇರಿ ಮತ್ತು ಪಶ್ಚಿಮ ಬಂಗಾಳದ 5 ವಿಧಾನಸಭಾ ಕ್ಷೇತ್ರಗಳು ಹಾಗೂ ಅಸ್ಸಾಂನ 1 ಲೋಕಸಭಾ ಕ್ಷೇತ್ರದ ಉಪಚುನಾವಣೆಯ ಮತ ಎಣಿಕೆ ನಡೆಯುತ್ತಿದೆ. ಪ್ರಸ್ತುತ ಪಶ್ಚಿಮ ಬಂಗಾಳದ 2 ವಿಧಾನಸಭಾ ಕ್ಷೇತ್ರಗಳಲ್ಲಿ ಹಾಗೂ ಅಸ್ಸಾಂನ 1 ಲೋಕಸಭಾ ಕ್ಷೇತ್ರದಲ್ಲಿ ಬಿಜೆಪಿ ಮುನ್ನಡೆಯಲ್ಲಿದೆ. ಇದೇ ವೇಳೆ ತಮಿಳುನಾಡಿನ 2 ವಿಧಾನಸಭಾ ಕ್ಷೇತ್ರಗಳಲ್ಲಿ ಆಡಳಿತಾರೂಢ ಟಿವಿಕೆ ಮುನ್ನಡೆಯಲ್ಲಿದೆ. ಪುದುಚೇರಿಯ ತಟ್ಟಂ ಚಾವಡಿ ವಿಧಾನಸಭಾ ಕ್ಷೇತ್ರದ ಉಪಚುನಾವಣೆಯ ಮತ ಎಣಿಕೆ ಪೂರ್ಣಗೊಂಡಿದೆ. ಆಲ್ ಇಂಡಿಯಾ ಎನ್ಆರ್ ಕಾಂಗ್ರೆಸ್ ಅಭ್ಯರ್ಥಿ ಅಶೋಕ್ ಆನಂದ್ 8,482 ಮತಗಳ ಅಂತರದಿಂದ ಭರ್ಜರಿ ಜಯ ಗಳಿಸಿದ್ದಾರೆ. ಅಶೋಕ್ ಆನಂದ್ 13,358 ಮತಗಳನ್ನು ಪಡೆದರೆ ಅವರ ನಿಕಟ ಪ್ರತಿಸ್ಪರ್ಧಿ ಹಾಗೂ ಇಂಡಿಯನ್ ನ್ಯಾಷನಲ್ ಕಾಂಗ್ರೆಸ್ ಅಭ್ಯರ್ಥಿ ಇ ವಿನಾಯಕಂ 4,876 ಮತಗಳನ್ನು ಪಡೆದರು. ಪುದುಚೇರಿ ಮುಖ್ಯಮಂತ್ರಿ ಎನ್ ರಂಗಸ್ವಾಮಿ ಅವರ ರಾಜೀನಾಮೆಯಿಂದ ಈ ಸ್ಥಾನಕ್ಕೆ ಚುನಾವಣೆ ನಡೆದಿತ್ತು. ಕೇಂದ್ರ ಹಣಕಾಸು ಸಚಿವೆ ನಿರ್ಮಲಾ ಸೀತಾರಾಮನ್ ಇಂದಿನಿಂದ 3 ದಿನಗಳ ಅಧಿಕೃತ ಭೇಟಿಗಾಗಿ ಸಿಂಗಾಪುರಕ್ಕೆ ತೆರಳಿದ್ದಾರೆ. ಈ ಸಂದರ್ಭದಲ್ಲಿ ಅವರು ಸಿಂಗಾಪುರ ಅಧ್ಯಕ್ಷ ಥರ್ಮನ್ ಷಣ್ಮುಗರತ್ನಂ, ಪ್ರಧಾನಿ ಲಾರೆನ್ಸ್ ವಾಂಗ್, ಉಪಪ್ರಧಾನಿ ಗ್ಯಾನ್ ಕಿಮ್ ಯೋಂಗ್ ಹಾಗೂ ವಿದೇಶಾಂಗ ಸಚಿವ ವಿವಿಎನ್ ಬಾಲಕೃಷ್ಣನ್ ಅವರನ್ನು ಭೇಟಿ ಮಾಡಲಿದ್ದಾರೆ. ಭಾರತ ಸಿಂಗಾಪುರ ಸಮಗ್ರ ಕಾರ್ಯತಂತ್ರದ ಪಾಲುದಾರಿಕೆಯನ್ನು ಬಲಪಡಿಸುವ ನಿಟ್ಟಿನಲ್ಲಿ ವ್ಯಾಪಾರ, ಹೂಡಿಕೆ, ಡಿಜಿಟಲ್ ಹಣಕಾಸು ಸಂಪರ್ಕ, ಬಂಡವಾಳ, ಮಾರುಕಟ್ಟೆ, ತೆರಿಗೆ, ಅರೆವಾಹಕಗಳು, ಸುಧಾರಿತ ಉತ್ಪಾದನೆ, ಕೌಶಲ್ಯಾಭಿವೃದ್ಧಿ ಮತ್ತು ವಿಮಾನಯಾನ ಕ್ಷೇತ್ರಗಳ ಸಹಕಾರ ಕುರಿತು ಚರ್ಚೆ ನಡೆಯಲಿದೆ. ಸಿಂಗಾಪುರದ ಪ್ರಮುಖ ಹೂಡಿಕೆದಾರರು, ಹಣಕಾಸು ಸಂಸ್ಥೆಗಳು ಮತ್ತು ಉದ್ಯಮ ಮುಖಂಡರೊಂದಿಗೆ ಸಚಿವೆ ನಿರ್ಮಲಾ ಸೀತಾರಾಮನ್ ಸಭೆ ನಡೆಸಲಿದ್ದಾರೆ. ಭಾರತದ ಆರ್ಥಿಕ ಬೆಳವಣಿಗೆ, ಹೂಡಿಕೆ ಅವಕಾಶಗಳು ಹಾಗೂ ಜಾಗತಿಕ ಆರ್ಥಿಕ ಪರಿಸ್ಥಿತಿಯ ಕುರಿತು ಅವರು ಚರ್ಚೆ ನಡೆಸಲಿದ್ದಾರೆ. ವಿಶ್ವ ಅಂಚೆ ದಿನ. ಇಂದು ಅಂಚೆ ಜಾಲ ಅನಂತ ಸಾಧ್ಯತೆಗಳು ಎಂಬ ಧ್ಯೇಯದೊಂದಿಗೆ ಇಂದು ವಿಶ್ವ ಅಂಚೆ ದಿನ ಆಚರಿಸಲಾಗುತ್ತಿದೆ. ಕೇಂದ್ರ ಸಂವಹನ ಸಚಿವ ಜ್ಯೋತಿರಾದಿತ್ಯ ಸಿಂಧಿಯಾ ಅವರ ವಿಶ್ವ ಅಂಚೆ ದಿನದ ಅಂಗವಾಗಿ ದೇಶದ ಎಲ್ಲಾ ಅಂಚೆ ಸೇವಕರಿಗೆ ಶುಭಾಶಯ ಕೋರಿದ್ದಾರೆ. ರಾಷ್ಟ್ರದ ಸೇವೆಗೆ ಸಮರ್ಪಣಾ ಮನೋಭಾವದಿಂದ ಕಾರ್ಯನಿರ್ವಹಿಸುತ್ತಿರುವ ಅಂಚೆ ಸೇವಕರಿಗೆ ಅವರು ಕೃತಜ್ಞತೆ ಸಲ್ಲಿಸಿದ್ದಾರೆ. ಅಂಚೆ ಸೇವೆಯೇ ಜನಸೇವೆ ಎಂಬುದನ್ನು ಪುನರುಚ್ಚರಿಸಿರುವ ಅವರು, ಡಿಜಿಟಲ್ ಸಂವಹನದ ಯುಗದಲ್ಲಿ ಭಾರತೀಯ ಅಂಚೆ ಇಲಾಖೆ ಕೂಡ ಡಿಜಿಟಲ್ ಪರಿವರ್ತನೆಯನ್ನು ಅಳವಡಿಸಿಕೊಳ್ಳುತ್ತಿದ್ದು ಜನರ ಆಶೋತ್ತರಗಳನ್ನು ಈಡೇರಿಸಲು ಶ್ರಮಿಸುತ್ತಿದೆ ಎಂದು ತಿಳಿಸಿದ್ದಾರೆ. ಭಾರತೀಯ ಅಂಚೆ ಇಲಾಖೆ ನಿಸ್ವಾರ್ಥವಾಗಿ ರಾಷ್ಟ್ರದ ಸೇವೆಯನ್ನು ಮುಂದುವರಿಸಿದೆ ಎಂದು ಸಚಿವ ಜ್ಯೋತಿರಾದಿತ್ಯ ಸಿಂಧಿಯಾ ಹೇಳಿದ್ದಾರೆ. ದುಬೈನಿಂದ ಟೆಲ್ ಅವೀವ್ಗೆ ತೆರಳುತ್ತಿದ್ದ ಫ್ಲೈ ದುಬೈ ವಿಮಾನದಲ್ಲಿದ್ದ 174 ಜನರ ಜೀವ ಉಳಿಸಿದ ಭಾರತೀಯ ಪೈಲಟ್ ಕ್ಯಾಪ್ಟನ್ ಸ್ಮಿತ್ ಮಚ್ಚಾರ್ ಅವರನ್ನು ಗೌರವಿಸಲು ಕೇರಳ ಅಂಚೆ ವೃತ್ತ ಇಂದು ತಿರುವನಂತಪುರದಲ್ಲಿ ವಿಶೇಷ ಅಂಚೆ ಲಕೋಟೆ ಬಿಡುಗಡೆ ಮಾಡಿದೆ. ಕಳೆದ ತಿಂಗಳ 30ರಂದು ವಿಮಾನದಲ್ಲಿ ಹಲ್ಲೆಗೊಳಗಾಗಿ ಗಂಭೀರ ಗಾಯಗೊಂಡಿದ್ದರೂ ಕ್ಯಾಪ್ಟನ್ ಮಚ್ಚಾರ್ ಕಾಕ್ಪಿಟ್ ಬಾಗಿಲು ತೆರೆದು ಪ್ರಯಾಣಿಕರು ಮತ್ತು ಸಿಬ್ಬಂದಿಯೊಂದಿಗೆ ಒಳಬರಲು ಅವಕಾಶ ಮಾಡಿಕೊಟ್ಟರು. ಬಳಿಕ ದಾಳಿಕೋರರನ್ನು ನಿಯಂತ್ರಿಸಿ ವಿಮಾನವನ್ನು ಸೌದಿ ಅರೇಬಿಯಾದ ತಬೂಕ್ಗೆ ಸುರಕ್ಷಿತವಾಗಿ ತಿರುಗಿಸುವ ಮೂಲಕ ಎಲ್ಲರ ಜೀವ ಉಳಿಸಿದ್ದರು. ಇದೇ ಕಾರ್ಯಕ್ರಮದಲ್ಲಿ ಸ್ವಚ್ಛತಾ ಕಾರ್ಮಿಕರನ್ನು ಗೌರವಿಸುವ ಉದ್ದೇಶದಿಂದ ಸಫಾಯಿ ಮಿತ್ರರು ವಿಷಯದ ವಿಶೇಷ ಅಂಚೆ ಲಕೋಟೆಯನ್ನು ಬಿಡುಗಡೆ ಮಾಡಲಾಗುತ್ತದೆ. ಜನಸೇವೆಯಿಂದ ದೇಶಸೇವೆ ಎಂಬ ಮಂತ್ರದಡಿ ಹಾಗೂ ಜನರ ಏಳಿಗೆಯ ಅಚಲ ಬದ್ಧತೆಯೊಂದಿಗೆ ಕೂಡಿರುವ ಸಾರ್ವಜನಿಕ ಸೇವೆಯ 25 ವರ್ಷಗಳ ಪಯಣವನ್ನು ಪ್ರಧಾನಿ ನರೇಂದ್ರ ಮೋದಿ ಪೂರೈಸಿದ್ದಾರೆ. ಸೇವೆ ಮತ್ತು ಸುಶಾಸನದ ದೂರದೃಷ್ಟಿಯೊಂದಿಗೆ ಸರ್ಕಾರ 2047ರ ವೇಳೆಗೆ ವಿಕಸಿತ ಭಾರತ ಗುರಿ ಸಾಧನೆಯತ್ತ ಸಾಗುತ್ತಿದೆ. ಅದರ ಭಾಗವಾಗಿ ಹಲವು ವಲಯಗಳಲ್ಲಿ ಕೈಗೊಂಡ ಮಹತ್ವದ ಸುಧಾರಣೆಗಳ ಕುರಿತ ಸರಣಿಯನ್ನು ಆಕಾಶವಾಣಿ ಪ್ರಸಾರ ಮಾಡುತ್ತಿದೆ. ಇಂದಿನ ಆವೃತ್ತಿಯಲ್ಲಿ ತ್ರಿವಳಿ ತಲಾಖ್ ಕುರಿತ ಒಂದು ವರದಿ ಇಲ್ಲಿದೆ. ಈ ಹಿಂದೆ ಭಾರತದಲ್ಲಿ ಒಂದೇ ಪದದಲ್ಲಿ 3 ಬಾರಿ ಉಚ್ಚರಿಸುವ ಮೂಲಕ ಸೂಚನೆಯಿಲ್ಲದೆ, ಕಾರಣವಿಲ್ಲದೆ ಮತ್ತು ನಂತರ ಯಾವುದೇ ಮಾರ್ಗವಿಲ್ಲದೆ ಮುಸ್ಲಿಂ ಮಹಿಳೆಯಿಂದ ವಿಚ್ಛೇದನ ಪಡೆಯಬಹುದು ಎಂದಾಗಿತ್ತು. ಮುಸ್ಲಿಂ ಮಹಿಳಾ ವಿವಾಹ ಹಕ್ಕುಗಳ ರಕ್ಷಣೆ ಕಾಯ್ದೆ 2019 ತ್ರಿವಳಿ ತಲಾಖ್ ಅನ್ನು ರದ್ದುಗೊಳಿಸಿತು. ಅಲ್ಲದೆ 3 ವರ್ಷದ ಒಳಗೆ ಜೈಲು ಶಿಕ್ಷೆ ಮತ್ತು ದಂಡವನ್ನು ವಿಧಿಸುವ ಅಪರಾಧ ಎಂದು ಘೋಷಿಸಲಾಯಿತು.
ಇದು ಮಹಿಳೆಯರಿಗೆ ಜೀವನಾಧಾರ ಭತ್ತೆ.

0: ಮತ್ತು ಅಪ್ರಾಪ್ತ ಮಕ್ಕಳ ಪಾಲನೆಯ ಹಕ್ಕನ್ನು ನೀಡಿತು. ಸಂವಿಧಾನದ ಖಾತರಿಯು ಪ್ರತಿಯೊಬ್ಬ ಭಾರತೀಯ ಮಹಿಳೆಗೆ ಅವಳ ನಂಬಿಕೆ ಏನೇ ಇರಲಿ ಸಮಾನವಾಗಿ ಸೇರಿದ್ದಾಗಿದೆ ಎಂಬ ಪ್ರಧಾನಿ ನರೇಂದ್ರ ಮೋದಿಯವರ ನಿಲುವನ್ನು ಈ ಸುಧಾರಣೆಯು ಹೊಂದಿತ್ತು. ಕಾಯ್ದೆ ಜಾರಿಗೆ ಬಂದ ಒಂದು ವರ್ಷದೊಳಗೆ ವರದಿಯಾದ ಪ್ರಕರಣಗಳಲ್ಲಿ 82% ಕುಸಿತವನ್ನು ಅಧಿಕೃತ ದತ್ತಾಂಶ ದಾಖಲಿಸಿದೆ. ಈ ವಾರ್ತೆಗಳನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಇನ್ಫೋಸಿಸ್, ಟಿವಿಎಸ್, ವಿಪ್ರೋ ಮತ್ತು HCLನಂತಹ ಭಾರತೀಯ ಸಂಸ್ಥೆಗಳು ಸೇರಿದಂತೆ 8 ಪ್ರಮುಖ ತಂತ್ರಜ್ಞಾನ ಮತ್ತು ಹೊರಗುತ್ತಿಗೆ ಕಂಪನಿಗಳಿಗೆ ಸಂಬಂಧಿಸಿದ ಉದ್ಯೋಗ ಆಧಾರಿತ ಗ್ರೀನ್ ಕಾರ್ಡ್ ಪ್ರಕ್ರಿಯೆಯೊಂದನ್ನು ಸ್ಥಗಿತಗೊಳಿಸುವುದಾಗಿ ಅಮೆರಿಕ ಸರ್ಕಾರ ಘೋಷಿಸಿದೆ. ಈ ಕ್ರಮವು ಕಾಗ್ನಿಜೆಂಟ್, ಕಾಕ್ಜೆಮಿನಿ, ಮೈಕ್ರೋಸಾಫ್ಟ್ ಮತ್ತು ಅಡೋಬ್ ಕಂಪನಿಗಳಿಗೂ ಅನ್ವಯಿಸುತ್ತದೆ. ಈ ಕಂಪನಿಗಳ ವಿರುದ್ದ ನಡೆಯುತ್ತಿರುವ ಫೆಡರಲ್ ತನಿಖೆಗಳ ಹಿನ್ನೆಲೆಯಲ್ಲಿ ಈ ಸ್ಥಗಿತಗೊಳಿಸುವ ಕ್ರಮವನ್ನು ಕೈಗೊಳ್ಳಲಾಗಿದೆ ಎಂದು ಅಮೆರಿಕದ ಕಾರ್ಮಿಕ ಕಾರ್ಯದರ್ಶಿ ಕೀತ್ ಸೋಂಡರ್ಲಿಂಗ್ ತಿಳಿಸಿದ್ದಾರೆ. ಸೌದಿ ಅರೇಬಿಯಾದ ರಿಯಾದ್ನ ಕಿಂಗ್ ಖಾಲಿದ್ ಅಂತಾರಾಷ್ಟೀಯ ವಿಮಾನ ನಿಲ್ದಾಣ, ನಜರತ್ ವಿಮಾನ ನಿಲ್ದಾಣ ಹಾಗೂ ಖಮೀಸ್ ಮುಶೈತ್ನ ವಾಯುನೆಲೆಯನ್ನು ಗುರಿಯಾಗಿಸಿಕೊಂಡು ಕ್ಷಿಪಣಿ ದಾಳಿ ನಡೆಸಿದ ಹೊಣೆಯನ್ನು ಹೌತಿ ಬಂಡುಕೋರರು ಹೊತ್ತುಕೊಂಡಿದ್ದಾರೆ. ಸೌದಿಯ ತೈಲ ಘಟಕಗಳು ಮತ್ತು ವಿಮಾನ ನಿಲ್ದಾಣಗಳ ಸಿಬ್ಬಂದಿ ದೂರವಿರುವಂತೆಯೂ ಎಚ್ಚರಿಕೆ ನೀಡಿದ್ದಾರೆ. ಇನ್ನೊಂದೆಡೆ ರಿಯಾದ್ ಗುರಿಯಾಗಿಸಿಕೊಂಡಿದ್ದ ಒಟ್ಟು 3 ಬ್ಯಾಲಿಸ್ಟಿಕ್ ಕ್ಷಿಪಣಿಗಳನ್ನು ತನ್ನ ವಾಯುರಕ್ಷಣಾ ವ್ಯವಸ್ಥೆ ತಡೆದು ನಾಶಪಡಿಸಿದೆ ಎಂದು ಸೌದಿ ನೇತೃತ್ವದ ಮೈತ್ರಿಕೂಟ ತಿಳಿಸಿದೆ. ದಾಳಿಗಳಿಂದ ವಿಮಾನಯಾನ ಸೇವೆಗಳಿಗೆ ಅಡಚಣೆ ಉಂಟಾಗಿದ್ದು ಏರ್ ಇಂಡಿಯಾ, ಇಂಡಿಗೋ ಮತ್ತು ಆಕಾಶ್ ಏರ್ ಸೇರಿದಂತೆ ಹಲವು ವಿಮಾನಯಾನ ಸಂಸ್ಥೆಗಳು ರಿಯಾದ್ಗೆ ತಮ್ಮ ವಿಮಾನಗಳ ಮಾರಾಟವನ್ನು ತಾತ್ಕಾಲಿಕವಾಗಿ ಸ್ಥಗಿತಗೊಳಿಸಿವೆ. ಸೌದಿ ವಿಮಾನ ನಿಲ್ದಾಣಗಳ ಮೇಲಿನ ದಾಳಿಗಳನ್ನು ಭಾರತ, ಯುಎಇ, ಜೋರ್ಡಾನ್, ಈಜಿಪ್ಟ್, ಕುವೈತ್ ಮತ್ತು ಬಹರೇನ್ ಖಂಡಿಸಿವೆ. ಪ್ರಸ್ತುತ ಪರಿಸ್ಥಿತಿಯ ಹಿನ್ನೆಲೆಯಲ್ಲಿ ಸೌದಿ ಅರೇಬಿಯಾದಲ್ಲಿರುವ ಭಾರತೀಯರು ಎಚ್ಚರಿಕೆಯಿಂದ ಇರುವಂತೆ ಹಾಗೂ ಸಾಧ್ಯವಾದಷ್ಟು ಮನೆಯೊಳಗೆ ಇರುವಂತೆ ರಿಯಾದ್ನಲ್ಲಿರುವ ಭಾರತೀಯ ರಾಯಭಾರ ಕಚೇರಿ ಸಲಹೆ ನೀಡಿದೆ. ದಾಳಿ ಘಟನೆಗಳಿಗೆ ಸಂಬಂಧಿಸಿದ ವಿಡಿಯೋಗಳು ಅಥವಾ ಸುದ್ದಿಗಳನ್ನು ಹಂಚಿಕೊಳ್ಳದಂತೆ ಅಥವಾ ಮರು ಪ್ರಕಟಿಸದಂತೆ ಭಾರತೀಯರಿಗೆ ಸೂಚಿಸಲಾಗಿದೆ. ರಿಯಾದ್ನ ರಾಯಭಾರ ಕಚೇರಿ ಮತ್ತು ಜಡ್ಡಾದಲ್ಲಿರುವ ಭಾರತೀಯ ರಾಯಭಾರ ಕಚೇರಿಯ ಕಾನ್ಸುಲೇಟ್ ಸೇರಿದಂತೆ ಸೇವೆಗಳು ಎಂದಿನಂತೆ ಕಾರ್ಯನಿರ್ವಹಿಸುತ್ತಿವೆ. ಪ್ರವಾಸಿ ಭಾರತೀಯ ಸಹಾಯ ಕೇಂದ್ರದ 24 ಗಂಟೆಗಳ ಉಚಿತ ಸಹಾಯವಾಣಿ 800-247-1234 ಮೂಲಕ ಸಂಪರ್ಕಿಸಬಹುದು ಎಂದು ಭಾರತೀಯ ರಾಯಭಾರ ಕಚೇರಿ ತಿಳಿಸಿದೆ. 5 ಪಂದ್ಯಗಳ ಟಿ20 ಕ್ರಿಕೆಟ್ ಅಂತಾರಾಷ್ಟೀಯ ಸರಣಿಯ 2ನೇ ಪಂದ್ಯದಲ್ಲಿಂದು ಭಾರತ ಇಂದು ರಾಂಚಿಯಲ್ಲಿ ವೆಸ್ಟ್ ಇಂಡೀಸ್ ತಂಡವನ್ನು ಎದುರಿಸಲಿದೆ. ಪಂದ್ಯ ಸಂಜೆ 7 ಗಂಟೆಗೆ ಆರಂಭವಾಗಲಿದೆ. ಆರಂಭಿಕ ಪಂದ್ಯದಲ್ಲಿ ನಾಯಕ ಶ್ರೇಯಸ್ ಅಯ್ಯರ್ ಅವರ ಶತಕದ ನೆರವಿನಿಂದ ಗೆಲುವು ಸಾಧಿಸಿರುವ ಭಾರತ ಸರಣಿಯಲ್ಲಿ 1-0 ಅಂತರದ ಮುನ್ನಡೆಯಲ್ಲಿದೆ. ಮೋಟಾರು ಅಪಘಾತ ಪರಿಹಾರಕ್ಕೆ ಸಂಬಂಧಿಸಿದ ವಿಮೆ ವಂಚನೆಗಳನ್ನು ತಡೆಗಟ್ಟಲು ಹಾಗೂ ಪರಿಹಾರ ವಿತರಣೆಯನ್ನು ತ್ವರಿತಗೊಳಿಸಲು 4 ಡಿಜಿಟಲ್ ವೇದಿಕೆಗಳನ್ನು 4 ವಾರದೊಳಗೆ ಸಂಯೋಜಿಸುವಂತೆ ಸುಪ್ರೀಂಕೋರ್ಟ್ ಕೇಂದ್ರ ಸರ್ಕಾರ, ರಾಜ್ಯಗಳು ಮತ್ತು ಕೇಂದ್ರಾಡಳಿತ ಪ್ರದೇಶಗಳಿಗೆ ನಿರ್ದೇಶನ ನೀಡಿದೆ. ಈಗ ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಉಪಚುನಾವಣೆ ಪಶ್ಚಿಮ ಬಂಗಾಳ, ಅಸ್ಸಾಂನಲ್ಲಿ ಬಿಜೆಪಿ, ತಮಿಳುನಾಡಿನಲ್ಲಿ ಟಿವಿಕೆ ಮುನ್ನಡೆ. ಪುದುಚೇರಿಯಲ್ಲಿ ಆಲ್ ಇಂಡಿಯಾ ಎನ್ಆರ್ ಕಾಂಗ್ರೆಸ್ ಅಭ್ಯರ್ಥಿಗೆ ಗೆಲುವು. ಸಿಂಗಾಪುರಕ್ಕೆ ಇಂದಿನಿಂದ 3 ದಿನ ಕೇಂದ್ರ ಹಣಕಾಸು ಸಚಿವೆ ನಿರ್ಮಲಾ ಸೀತಾರಾಮನ್ ಅಧಿಕೃತ ಭೇಟಿ. ವಿಶ್ವ ಅಂಚೆ ದಿನ, ಪೈಲಟ್ ಕ್ಯಾಪ್ಟನ್ ಸ್ಮಿತ್ ಮಚ್ಚಾರ್ ಗೌರವಾರ್ಥ ಕೇರಳ ಅಂಚೆ ವೃತ್ತದಿಂದ ವಿಶೇಷ ಅಂಚೆ ಲಕೋಟೆ ಬಿಡುಗಡೆ. 8 ಪ್ರಮುಖ ಕಂಪನಿಗಳಿಗೆ ಉದ್ಯೋಗ ಆಧಾರಿತ ಗ್ರೀನ್ ಕಾರ್ಡ್ ಪ್ರಕ್ರಿಯೆ ಸ್ಥಗಿತ, ಅಮೆರಿಕ ಸರ್ಕಾರ ಘೋಷಣೆ. ಹಾಗೂ ಟಿ20 ಕ್ರಿಕೆಟ್ ಸರಣಿಯ 2ನೇ ಪಂದ್ಯದಲ್ಲಿಂದು ಭಾರತ ವೆಸ್ಟ್ ಇಂಡೀಸ್ ಮುಖಾಮುಖಿ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ 2:30 ಗಂಟೆಗೆ.

ಎಲ್ಲರ ಮೆಚ್ಚಿನ ಸಂಗಾತಿ ವಿವಿಧ ಭಾರತೀಯ ಈ ಮಧ್ಯಾಹ್ನದ ಪ್ರಸಾರಕ್ಕೆ ಆತ್ಮೀಯವಾದ ಪ್ರೀತಿಯ ಸ್ವಾಗತ ಸುಸ್ವಾಗತ. ಕೇಳ್ತಾ ಇರೋದು 102.9 FM. ಸಮಯ ಆಗಿದೆ 1:21:22. ಶುಕ್ರವಾರದ ಮಧ್ಯಾಹ್ನ ಅಂದರೆ ಸಿನಿಮಾ ಕ್ವಿಜ್ ಟೈಮ್. ಹೌದು, ಪ್ರತಿದಿನ ನಿರಂತರವಾಗಿ ನೀವು ಹಾಡುಗಳನ್ನು ಕೇಳ್ತಾ ಇರ್ತೀರಿ. ಸಿನಿಮಾ ಹಾಡುಗಳು ಮಾಹಿತಿಗಳು ಸಾಕಷ್ಟು ಗೊತ್ತಿರುತ್ತೆ. ಎಷ್ಟೋ ಸಲ ನಾವು ಪ್ರಸಾರ ಮಾಡುವಾಗ ಏನಾದರೂ ವ್ಯತ್ಯಾಸ ಆದರೆ ಅದು ಸಾಹಿತ್ಯ ಸಂಗೀತ ಅಥವಾ ಗಾಯಕರು ಏನಾದರೂ ಸ್ವಲ್ಪ ಆಚೆ ಈಚೆ ಆದರೂ ತಕ್ಷಣಕ್ಕೆ ಹೇಳುವಂಥ ಅದೆಷ್ಟೋ ಜನ ಕೇಳುಗರಿದ್ದಾರೆ. ನಿಜ ಅಂದರೆ ಆಗೆಲ್ಲ ತುಂಬ ಖುಷಿಯಾಗುತ್ತೆ. ನಾವು ಹೇಳುವಂಥ ಸಣ್ಣ ಪುಟ್ಟ ಲೋಪ ದೋಷಗಳು ಕೂಡ ಎಷ್ಟೋ ಸಲ ಸರಿ ಹೋಗುತ್ತೆ. ಇದೊಂಥರ ಕೊಡುಕೊಳ್ಳುವಿಕೆ, ಮ್ಯೂಚುವಲ್ ಅಂಡರ್ಸ್ಟ್ಯಾಂಡಿಂಗ್. ಕೆರೆಯ ನೀರನ್ನು ಕೆರೆಗೆ ಚೆಲ್ಲಿ ಎನ್ನುವ ಹಾಗೆ ನಮ್ಮಿಂದ ನಿಮಗಾಗಿ ರಸಪ್ರಶ್ನೆ ಕಾರ್ಯಕ್ರಮ, ಬೇರೆ ಬೇರೆ ರೀತಿಯ ಕಾರ್ಯಕ್ರಮಗಳು ವಿವಿಧ ಭಾರತಿಯಲ್ಲಿ ನಿರಂತರವಾಗಿ ಪ್ರಸಾರ ಆಗ್ತಾನೆ ಇರುತ್ತೆ. ಕಾರ್ಯಕ್ರಮಗಳನ್ನು ಕೇಳ್ತೀರಿ, ನೀವು ಕೂಡ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ನಮ್ಮ ಜೊತೆಗೆ ಹಂಚಿಕೊಳ್ತೀರಿ. ಹಾಗೆ ಈ ದಿನದ ಮತ್ತೊಂದು ಕಾರ್ಯಕ್ರಮ ಸಿನಿ ಕ್ವಿಜ್, ಶುಕ್ರವಾರದ ಮಧ್ಯಾಹ್ನದ ಈ ಸಿನಿ ಕ್ವಿಜ್ ಕಾರ್ಯಕ್ರಮಕ್ಕೆ ನಿಮಗೆಲ್ಲ ಆತ್ಮೀಯವಾದ ಪ್ರೀತಿಯ ಸ್ವಾಗತ ಸುಸ್ವಾಗತ. ವಿವಿಧ ಭಾರತಿಯಲ್ಲಿ ನಾನು ಚಂದು ಬಾನುಲಿ ಬಂಧು. ಹೌದು, ನಮ್ಮಿಂದ ನಿಮಗಾಗಿ ಈ ರಸಪ್ರಶ್ನೆ ಕಾರ್ಯಕ್ರಮ, ಶುಕ್ರವಾರ ಮಧ್ಯಾಹ್ನ ಸಿನಿ ಕ್ವಿಜ್ ಪ್ರಸಾರ ಆಗುತ್ತೆ. ಯಾರ್ಯಾರಿಗೆಲ್ಲ ಸಿನಿಮಾ ಸುದ್ದಿಗಳು ಗೊತ್ತು ಅಥವಾ ಯಾರಿಗೆಲ್ಲ ಆಸಕ್ತಿ ಇದ್ದವರು ಬನ್ನಿ, ನಮ್ಮ ಈ ಜರ್ನಿಯಲ್ಲಿ ನೀವು ಕೂಡ ಭಾಗವಹಿಸಿ ನಾವು ಕೇಳುವಂತಹ ಸರಳವಾದ ಪ್ರಶ್ನೆಗಳಿಗೆ ನಿಮ್ಮ ಹೆಸರು, ನಿಮ್ಮ ಊರು ಹಾಗೆ ಉತ್ತರವನ್ನು ಸೇರಿಸಿ 9483091019 ಈ ಸಂಖ್ಯೆಗೆ ನಿಮ್ಮ ಉತ್ತರವನ್ನು ಕಳಿಸ್ಕೊಡಿ. ನಿಮ್ಮ ಉತ್ತರಗಳನ್ನು ಕೂಡ ಕಳಿಸ್ಕೊಟ್ಟಾಗ ಸರಿಯಾ ತಪ್ಪ ಅಥವಾ ಕಾರ್ಯಕ್ರಮದಲ್ಲಿ ಭಾಗಿಯಾಗ್ತಾ ನಿಮ್ಮ ಕೆಲಸ ಕಾರ್ಯಗಳು ಕೂಡ ಸಾಗುತ್ತೆ. ನಮ್ಮ ಶುಕ್ರವಾರದ ಸಂಜೆಯ ಈ ಪ್ರಸಾರದ ರಸಪ್ರಶ್ನೆ ಕಾರ್ಯಕ್ರಮ ಈಗ ಆರಂಭ. ಎಸ್, ತುಂಬ ಜನ ನಮ್ಗೆ ಆಸಕ್ತಿ ಇದೆ, ನಾವು ರೆಡಿಯಾಗಿದ್ದೇವೆ ಕಾರ್ಯಕ್ರಮಕ್ಕೆ, ಪ್ರಶ್ನೆ ಕೇಳಿ ಅಂತ ಹೇಳ್ತಾ ಇದ್ರ. ಹಾಗಾಗಿ ನಮ್ಮ ಮೊದಲನೆಯ ಪ್ರಶ್ನೆ ಈಗ ಬಂತು. ಪ್ರಶ್ನೆ ಕೇಳಿಸ್ಕೊಳ್ಳಿ, ಪ್ರಶ್ನೆ ಕೇಳಿಸ್ಕೊಂಡು ನಿಮ್ಮ ಉತ್ತರವನ್ನು ಕಳಿಸ್ಕೊಡಿ. 9483091029 ಈ ಸಂಖ್ಯೆಗೆ ನಿಮ್ಮ ಹೆಸರು, ನಿಮ್ಮ ಊರು, ನಮ್ಮ ಉತ್ತರ ಇಷ್ಟು ಮಾತ್ರ ಇರಲಿ. ಅಡ್ಡ ರಸ್ತೆ, ಮುಖ್ಯ ರಸ್ತೆ, ಊರು, ತಾಲೂಕು, ಜಿಲ್ಲೆ, ರಾಜ್ಯ ದಯವಿಟ್ಟು ಇದೆಲ್ಲ ಬೇಡ. ಇಷ್ಟನ್ನೆಲ್ಲ ನಮಗೆ ಹೇಳ್ತಾ ಹೋಗೋದಕ್ಕೆ ಈ ರಸಪ್ರಶ್ನೆ ಕಾರ್ಯಕ್ರಮಗಳಲ್ಲಿ ಸಾಧ್ಯ ಆಗೋದಿಲ್ಲ. ಹಾಗಾಗಿ ನಿಮ್ಮ ಹೆಸರು, ನಿಮ್ಮ ಫ್ಯಾಮಿಲಿಯವ್ರ ಹೆಸರು ಕೂಡ ಬೇಡ, ನಿಮ್ಮ ಹೆಸರು, ನಿಮ್ಮ ಊರು, ಉತ್ತರ ಮೂರು ಮಾತ್ರ ಸಾಕಾಗುತ್ತೆ. ಜಾಸ್ತಿ ಇದ್ದರೆ ಆಮೇಲೆ ದೂರಬೇಡಿ ನಮ್ಮನ್ನು, ನಮ್ಮ ಉತ್ತರ ಓದಿಲ್ಲ, ನಮ್ಮ ಮೆಸೇಜ್ ನೋಡಿಲ್ಲ ಅಂತೇಳಿ. ಇದು ನಮ್ಮಲ್ಲಿ ನಿಮ್ಮಲ್ಲಿ ನಮ್ಮ ಕಳಕಳಿಯ ಮನವಿ. ಹಾಗಾಗಿ ನಮ್ಮ ಮೊದಲನೆಯ ಪ್ರಶ್ನೆ ಬರ್ತಾ ಇದೆ. ದಕ್ಷಿಣ ಭಾರತದ ಜನಪ್ರಿಯ ತಾರೆ, ಹೌದು ದಕ್ಷಿಣ ಭಾರತದ ಜನಪ್ರಿಯ ತಾರೆ, ತಮ್ಮ ತಂದೆಯ ಮೇಲಿನ ಪ್ರೀತಿಗಾಗಿ, ಹೌದು ದಕ್ಷಿಣ ಭಾರತದ ಜನಪ್ರಿಯ ತಾರೆ ತಂದೆಯ ಮೇಲಿನ ಪ್ರೀತಿಗಾಗಿ ತಮ್ಮದೇ ಆದ ನಿರ್ಮಾಣ ಸಂಸ್ಥೆಯನ್ನು ಆರಂಭಿಸಿ ಆ ಸಿನಿಮಾದಲ್ಲಿ ಸ್ವತಃ ನಟಿಸಿ ನಿರ್ಮಿಸಿದ ಸಿನಿಮಾ. ಇದು ಕಾದಂಬರಿ ಆಧರಿಸಿದ ಸಿನಿಮಾ. ಈ ಸಿನಿಮಾಗೆ 2 ರಾಷ್ಟ್ರ ಪ್ರಶಸ್ತಿ, ರಾಜ್ಯ ಸರ್ಕಾರದ ಪ್ರಶಸ್ತಿ ಕೂಡ ಬಂತು. ಯಾವ ಸಿನಿಮಾ ಅಂತ ಹೇಳಬೇಕು. ಇನ್ನೊಂದು ಸಲ ಮಾತ್ರ ರಿಪೀಟ್ ಮಾಡ್ತಾ ಇದ್ದೀನಿ ಪ್ರಶ್ನೆಯನ್ನು. ದಕ್ಷಿಣ ಭಾರತದ ಜನಪ್ರಿಯ ತಾರೆ ತಂದೆಯ ಮೇಲಿನ ಪ್ರೀತಿಗಾಗಿ ತಮ್ಮದೇ ಆದ ಸಿನಿಮಾ ಸಂಸ್ಥೆಯನ್ನು ಆರಂಭಿಸಿ ಸಿನಿಮಾದಲ್ಲಿ ಸ್ವತಃ ನಟಿಸಿ ನಿರ್ಮಿಸಿದ ಸಿನಿಮಾ, ಕಾದಂಬರಿ ಆಧರಿಸಿದ್ದು. ಇದಕ್ಕೆ 2 ರಾಷ್ಟ್ರ ಪ್ರಶಸ್ತಿ, 1 ರಾಜ್ಯ ಪ್ರಶಸ್ತಿ ಬಂತು. ಯಾವ ಸಿನಿಮಾ ಅನ್ನೋದನ್ನು ನೀವು ಹೇಳಬೇಕಾಗತ್ತೆ. ಅಲ್ಲಿವರೆಗೂ ಒಂದು ಬ್ಯೂಟಿಫುಲ್ ಆಗಿರುವಂಥ ಹಾಡು ಬರುತ್ತೆ, ಹಾಡಿನ ಜೊತೆಗೆ ನಿಮ್ಮ ಉತ್ತರಗಳು ಬರಲಿ.

ಒಂದು ಗಂಟೆ 30 ನಿಮಿಷಗಳ ಈ ಸಮಯದಲ್ಲಿ ಸೊಗಸಾದ ಹಾಡು ಒಲವಿನ ಉಡುಗೊರೆ ಚಿತ್ರದ್ದು, ಶ್ಯಾಮಸುಂದರ ಕುಲಕರ್ಣಿ ಅವರು ಬರೆದದ್ದು, ಎಂ ರಂಗರಾವ್ ಅವರ ಸಂಗೀತ, ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಅವರು ಹಾಡಿಗೆ ಧ್ವನಿಯಾಗಿದ್ದರು. ಮೊದಲಿಗೆ ಚಪ್ಪಾಳೆ ಅಂತೂ ಕೊಡಲೇಬೇಕು.

ನಾವು ಕೇಳಿದಂತಹ ಪ್ರಶ್ನೆ, ದಕ್ಷಿಣ ಭಾರತದ ಜನಪ್ರಿಯ ತಾರೆ ತಮ್ಮ ತಂದೆಯ ಮೇಲಿನ ಪ್ರೀತಿಗಾಗಿ ತಮ್ಮದೇ ಆದ ನಿರ್ಮಾಣ ಸಂಸ್ಥೆಯನ್ನು ಶುರು ಮಾಡಿ ಸಿನಿಮಾದಲ್ಲಿ ನಟಿಸಿ ನಿರ್ಮಿಸಿದ ಸಿನಿಮಾ ಇದು, ಕಾದಂಬರಿ ಆಧರಿಸಿದ್ದು. ಈ ಸಿನಿಮಾಗೆ 2 ರಾಷ್ಟ್ರ ಪ್ರಶಸ್ತಿ, 1 ರಾಜ್ಯ ಪ್ರಶಸ್ತಿ ಬಂತು. ಇಷ್ಟು ಇನ್ಫಾರ್ಮೇಷನ್ ಕೊಟ್ಟರೆ ಖಂಡಿತವಾಗ್ಲೂ ನೀವು ಹುಡುಕ್ತೀರಾ. ಹಾಗಾಗಿ ಬಹಳಷ್ಟು ಜನ ಸರಿಯಾದಂಥ ಉತ್ತರವನ್ನು ಕೊಟ್ಟಿದ್ದೀರಿ. ನೋಡ್ತಾ ಹೋಗೋಣ ಯಾರ್ಯಾರು ಏನೇನು ಮೆಸೇಜ್ ಕಳಿಸಿದ್ದಾರೆ ಅಂತ. ಎಲ್ಲಿಂದ ಶುರುವಾಗ್ತಾ ಇದೆ ನಮಗೆ ಅಂತ ಹೇಳಿದ್ರೆ, ಪ್ರಶಾಂತ್ ದಾವಣಗೆರೆಯಿಂದ ಮೆಸೇಜ್ ಮಾಡಿ ಸರಿಯಾದಂಥ ಉತ್ತರವನ್ನು ಕೊಟ್ಟಿದ್ದಾರೆ. ಹಾಗೆಯೇ ಪ್ರಶಾಂತ್ ಅವರಾದ್ಮೇಲೆ ಯಾರು, ಶ್ರೀಲತಾ ಚಿತ್ರದುರ್ಗದಿಂದ, ಜಯಶ್ರೀ ಸುನಿಲ್ ರಾಜಾಜಿನಗರದಿಂದ, ಕೋಲಾರದಿಂದ ನಾಗ ಅವರ ಉತ್ತರ ಸರಿಯಾಗಿದೆ. ಏನಾಯ್ತಪ್ಪ ನಮ್ಮ ಕಂಪ್ಯೂಟರ್ಗೆ

ಎಸ್, ನಾವು ನೋಡ್ತಾ ಇದ್ವಿ ಜಯಶ್ರೀ ಸುನಿಲ್ ಅವ್ರ ಉತ್ತರ ಸರಿಯಾಗಿದೆ. ನಾಗ ಕೋಲಾರದಿಂದ ಎರಡೆರಡು ಉತ್ತರ ಕೊಡಬೇಡಿ ದಯವಿಟ್ಟು, ಒಂದ್ಸಲ ಅಷ್ಟೇ ನಾವು ನೋಡ್ಲಿಕ್ಕೆ ಸಾಧ್ಯ ಆಗೋದು. ಮತ್ತಾರು, ರಾಧಾಕೃಷ್ಣ ಚಲ್ಲಹಳ್ಳಿಯಿಂದ, ಗೀತಾ ಜೋಶಿ ಅವ್ರ ಉತ್ತರ ಕೂಡ ಸರಿಯಾಗಿದೆ, ರೇಖಾ ಅವರು ಯಲಹಂಕದಿಂದ, ಭೀಮರಾವ್ ಅವರು ಎಸ್ ಬಿ ಎಂ ಕಾಲನಿಯಿಂದ, ಮತ್ತೆ ಯಾರು, ನಾಗರತ್ನ ನಾರಾಯಣ ಸ್ವಾಮಿ ಮೈಸೂರಿನಿಂದ ಎರಡೆರಡು ಉತ್ತರ ಕೊಟ್ಬಿಟ್ಟಿದ್ದಾರಲ್ಲ. ಮತ್ತಾರು ಅಂತ ನೋಡ್ತಾ ಹೋದರೆ ಬೇರೆ ಬೇರೆ ಉತ್ತರ ಎಲ್ಲ ಕೊಟ್ಟಿದ್ದಾರಲ್ಲ. ಅಮರಾವತಿ ಹರಿಕುಮಾರ್ ಸೌರಾಷ್ಟ್ರಪೇಟೆ ಬೆಂಗಳೂರಿನಿಂದ, ಅದರ ಜೊತೆಗೆ ಹೆಬ್ಬಾಳದ ರಮೇಶ್ ಅವರು, ಮರದ ರಮೇಶ್ ಅವರ ಜೊತೆಗೆ ಕಬಾಡಿ ವೆಂಕಟೇಶ್ ಇಂದಿರಾ ಬೆನ್ನಿಪೇಟೆಯಿಂದ, ಧನ್ಪಾಲ್ ಸಕಲೇಶ್ವರದಿಂದ, ಸ್ವರೂಪ್ ಲೋಕೇಶ್ ಕುಣಿಗಲ್ನಿಂದ, ಅವರ ಜೊತೆಗೆ ಯಾರಿವರು, ಬೆಳಗಾವಿ ಮಹೇಶ್ ಅವರು ಕೊಟ್ಟಿರುವಂಥ ಉತ್ತರ ತಪ್ಪಾಗಿದೆ. ಯಾರಪ್ಪ, ಏನೇನೋ ಬೇರೆ ಬೇರೆ ಉತ್ತರ ಎಲ್ಲ ಕೊಟ್ಟಿದ್ದೀರಲ್ರಿ, ಎಲ್ಲರೂ ಸರಿಯಾದಂಥ ಉತ್ತರ ಕೊಟ್ಟಿದ್ದಾರೆ ಅಂತ ನಾನು ಅಂದ್ಕೊಂಡಿದ್ದೆ. ಆದರೆ ಸಾಕಷ್ಟು ಜನ ಬೇರೆ ಬೇರೆ ಉತ್ತರಗಳನ್ನು ಕೊಟ್ಟಿದ್ದೀರಿ. ಎಸ್ ಎಂ ಶೋಭಾ ಅವರು ಹಾಸನದಿಂದ, ಅದ್ರ ಜೊತೆಗೆ ಮತ್ತಾರು ಅಂತ ನೋಡಿದ್ರೆ ಇಲ್ಲ, ಇಷ್ಟು ಜನ ಮಾತ್ರ ಸರಿಯಾದಂಥ ಉತ್ತರವನ್ನು ಕೊಟ್ಟಿದ್ದೀರಿ. ಹಾಗಾಗಿ ಎಲ್ಲರಿಗೂ ಕೂಡ ಈ ಒಂದು ಸೊಗಸಾದ ಚಪ್ಪಾಳೆಯನ್ನು ಕೊಡೋಣ. ನಮ್ಮ ಪ್ರಶ್ನೆಗೆ ಸರಿಯಾದಂಥ ಉತ್ತರ, ದಕ್ಷಿಣ ಭಾರತದ ಜನಪ್ರಿಯ ತಾರೆ ಸೌಂದರ್ಯ ಅವರು ತಮ್ಮ ತಂದೆಯ ಮೇಲಿನ ಪ್ರೀತಿಗಾಗಿ ತಮ್ಮದೇ ಆದ ನಿರ್ಮಾಣ ಸಂಸ್ಥೆಯನ್ನು ಶುರು ಮಾಡಿ ಅವರು ನಟಿಸಿ ನಿರ್ಮಿಸಿದ ಸಿನಿಮಾ, ಅದು ಕಾದಂಬರಿ ಆಧರಿಸಿದ ಸಿನಿಮಾ ದ್ವೀಪ. ದ್ವೀಪ ಇದು ನಾ ಡಿಸೋಜ ಅವರ ಕಾದಂಬರಿ ಆಧರಿಸಿದ ಸಿನಿಮಾ. ಒಂದು ವಾರಪತ್ರಿಕೆಯಲ್ಲಿ ಅದು ಕಂತುಗಳಾಗಿ ಬರ್ತಾ ಇತ್ತು, ಅದಾದ ನಂತರ ಇವರು ಸಿನಿಮಾವನ್ನಾಗಿ ಮಾಡ್ತಾರೆ. ಇದಕ್ಕೆ ಎರಡು ರಾಷ್ಟ್ರ ಪ್ರಶಸ್ತಿಗಳು ಬರುತ್ತೆ, ಹಾಗೆ ರಾಜ್ಯ ಸರ್ಕಾರದ ಪ್ರಶಸ್ತಿ ಕೂಡ ಬರುತ್ತೆ. ಅದು ದ್ವೀಪ ಅನ್ನುವಂಥ ಸಿನಿಮಾ ಆಗಿತ್ತು. ನೀವೆಲ್ಲ ಬಹಳಷ್ಟು ಜನ ಬೇರೆ ಬೇರೆ ರೀತಿಯ ಉತ್ತರಗಳನ್ನು ಕೊಟ್ಟಿದ್ದೀರಿ. ದ್ವೀಪ ಅನ್ನೋದು ಸರಿಯಾದ ಉತ್ತರ. ಈ ಹಾಡನ್ನು ಕೇಳುವ ಮುಂಚೆ ನಾವು ಮತ್ತೊಂದು ಪ್ರಶ್ನೆಯನ್ನು ಕೂಡ ತಗೊಳ್ಳೋಣ. ಏನಪ್ಪ ನಮ್ಮ ಪ್ರಶ್ನೆ ಅಂದರೆ,

ಇದು ಈ ಸಿನಿಮಾ ಒಂದು ಈ ಒಂದು ಸಿನಿಮಾದಿಂದ ಆ ನಟನೆಗೆ ಒಂದು ಟೈಟಲ್, ಒಂದು ಅದ್ಭುತವಾಗಿರುವಂಥ ಟೈಟಲ್ ಬಂತು. ಆ ಕಾಲಕ್ಕೆ ಈ ಸಿನಿಮಾವನ್ನು ನಿಲ್ಲಿಸಬೇಕು ಅಂದರೆ ಬ್ಯಾನ್ ಮಾಡಬೇಕು ಅನ್ನುವ ಹಾಗೆ ಮಾತುಕತೆ ನಡೆದಿತ್ತು. ಯಾಕೆ ಬ್ಯಾನ್ ಮಾಡಬೇಕು ಅಂದರೆ ಈ ಸಿನಿಮಾದಲ್ಲಿ ಜನರ ಭಾವನೆಗಳಿಗೆ ನೋವಾಗುತ್ತೆ, ಇಂಥ ಒಂದು ಸಿನಿಮಾ ಥಿಯೇಟರ್ಗಳಲ್ಲಿ ಬಂದರೆ ಜನ ನೋಡಿದ್ರೆ ಸಾಕಷ್ಟು ತೊಂದರೆಗಳಾಗುತ್ತೆ, ಅಂದರೆ ಒಂದಷ್ಟು ಹಿಂಸೆ ಆಗುತ್ತೆ.

ಹಾಗಾಗಿ ಈ ಸಿನಿಮಾ ಬೇಡ ಅಂತ ಹೇಳಿ ಒಂದಷ್ಟು ಚರ್ಚೆ ಆಗುತ್ತೆ, ಮಾತುಕತೆ ಆಗುತ್ತೆ. ಇದು ಕೂಡ ಒಂದು ವಾರಪತ್ರಿಕೆಯಲ್ಲಿ ಸರಣಿ ಸರಣಿಯಾಗಿ ಬರ್ತಾ ಇತ್ತು. ಆ ಕಥೆಯನ್ನು ಆಧರಿಸಿ ಬಂದಂಥ ಸಿನಿಮಾ ಆ ಕಾಲಕ್ಕೆ ಒಂದು ಸಂಚಲನವನ್ನೇ ಉಂಟು ಮಾಡಿತ್ತು. ಕನ್ನಡ ಚಿತ್ರರಂಗದ ದಾರಿಯನ್ನು ಬದಲಾಯಿಸಿದಂಥ ಸಿನಿಮಾ, ಇಡೀ ದೇಶದಾದ್ಯಂತ ಸುದ್ದಿ ಮಾಡಿದಂಥ ಸಿನಿಮಾ, 1981 ಬಂದಂಥ ಈ ಸಿನಿಮಾ ಯಾವುದು ಅಂತ ನಿಮಗೆ ಗೊತ್ತಾಗಬಹುದಾ? ಚೆಕ್ ಮಾಡಿ. ಆ ಕಾಲಕ್ಕೆ ಆ ಒಬ್ಬ ನಟನಿಗೆ ಒಂದು ಒಂದು ಒಂದು ಬಿರುದನ್ನು ತಂದುಕೊಡ್ತು ಈ ಸಿನಿಮಾ. ಮತ್ತು ಬ್ಯಾನ್ ಮಾಡಬೇಕು ಅಂತ ಹೇಳಿದರು, ಸಾಕಷ್ಟು ಹಿಂಸೆ ಇದೆ ಇದು ಅಂತ ಹೇಳಿ ಸೆನ್ಸಾರ್ ಮಂಡಳಿ ಕೂಡ 3 ಕಟ್ಗಳನ್ನು ಮಾಡುತ್ತೆ. ಇದು ಒಂದು ವಾರ ಪತ್ರಿಕೆಯಲ್ಲಿ ಸರಣಿಯಾಗಿ ಬಂದಿತ್ತು. ಈ ಕಥೆಯನ್ನು ಆಧರಿಸಿ ಬಂದಂಥ ಸಿನಿಮಾ ಸಂಚಲನವನ್ನು ಉಂಟು ಮಾಡಿತ್ತು, ಕನ್ನಡ ಚಿತ್ರರಂಗದ ದಾರಿಯನ್ನು ಬದಲಾಯಿಸಿತು, ದೇಶದಾದ್ಯಂತ ಇದು ಸುದ್ದಿ ಮಾಡಿದಂಥ ಸಿನಿಮಾ. 1981 ಬಂದಿತ್ತು, 100 ದಿನಗಳ ಕಾಲ ಓಡಿತ್ತು ಈ ಸಿನಿಮಾ. ಅಬ್ಬಬ್ಬಬ್ಬ, ಏನು ಸೂಪರ್ ರೀ! ನಾನು ಕೇಳೋ ಪ್ರಶ್ನೆ ಮುಗಿಯೋಕ್ಕೆ ಮುಂಚೆನೇ ಸುಮಾರು ಜನರು ಹತ್ರ ಬಂದಿದೆ. ಬರಲಿ, ಮತ್ತಷ್ಟು ಜನ ಕೂಡ ಟ್ರೈ ಮಾಡಿ. ಯಾವುದೋ ಸಿನಿಮಾ ಏನು ಟೈಟಲ್ ಅಂತ ಕೂಡ ನೀವು ಹೇಳಬಹುದು, ಯಾವ ನಟನಿಗೆ ಯಾವ ಬಿರುದು ಬಂತು ಅಂತ ಹೇಳಿ ಕೂಡ ನೀವು ಹಂಚಿಕೊಳ್ಳಿ. ನಿಮ್ಮ ಉತ್ತರಗಳು ಬರಲಿ ನಮಗೋಸ್ಕರ. 9483091091 ವಿವಿಧ ಭಾರತಿ ವಾಟ್ಸಪ್ ಸಂಖ್ಯೆ.

ಜಯಸಿಂಹ ಚಿತ್ರದ ಗೀತೆಯನ್ನ ಕೇಳಿದ್ರಿ. ಎಸ್ ಜಾನಕಿ ಅವರು ಮತ್ತೆ ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಅವರು ಅತ್ಯಂತ ವಿಶೇಷವಾಗಿ ಹಾಡನ್ನ ಹಾಡಿದ್ರು. ಚಿವುದೇಶಂಕರ್ ಅವರು ಬರೆದಿದ್ದು ವಿಜಯಾನಂದ ಅವರ ಸಂಗೀತ ಹಾಡಿಗಿತ್ತು. ಸಾಕಷ್ಟು ವಿಶೇಷತೆಗಳನ್ನ ತಿಳಿಸಿ ಯಾವುದಪ್ಪ ಈ ಸಿನಿಮಾ ಅಂತ ಹೇಳಿದ್ದೆ. ಇದು ಆ ಕಾಲಕ್ಕೆ ಇಸ್ವಿ ಹೇಳಿದ ತಕ್ಷಣ ನಿಮಗೆ ಗೊತ್ತಾಗ್ಬಿಟ್ಟಿದೆ. ಆ ಕಾಲಕ್ಕೆ ಆ ಒಬ್ಬ ನಟನಿಗೆ ಒಂದು ಟೈಟಲ್ ಅನ್ನ ತಂದುಕೊಡುತ್ತೆ. ಈ ಸಿನಿಮಾ ಬ್ಯಾನ್ ಮಾಡಬೇಕು ಅಂತ ಕೂಡ ಮಾತಾಡಿರ್ತಾರೆ. ಜನರ ಭಾವನೆಗಳಿಗೆ ಹರ್ಟ್ ಆಗುತ್ತೆ, ಈ ಸಿನಿಮಾ ಬಂದರೆ ಸಾಕಷ್ಟು ತೊಂದರೆ ಆಗುತ್ತೆ ಅಂತ ಹೇಳಿ ಸಾಕಷ್ಟು ಕಟ್ಸ್ ಮಾಡ್ತಾರೆ. ಅಂದರೆ ಸೆನ್ಸಾರ್ ಮಂಡಳಿಯವರು ಆ ದೃಶ್ಯ ಬೇಡ ಈ ದೃಶ್ಯ ಬೇಡ ಅಂತ ಹೇಳಿ ಕಟ್ ಮಾಡ್ತಾರೆ. ಒಂದು ಸಂಚಲನವನ್ನು ಕನ್ನಡ ಚಿತ್ರರಂಗದ ದಾರಿಯನ್ನು ಬದಲಿಸಿದಂಥ ಸಿನಿಮಾ, ದೇಶದಾದ್ಯಂತ ಸುದ್ದಿ ಮಾಡಿದ ಸಿನಿಮಾ ಅಂತ ನಾನು ಕೇಳಿದ್ದಕ್ಕೆ ತುಂಬ ಜನರ ಉತ್ತರ ಸರಿಯಾಗಿದೆ.

ಇನ್ನು ಪ್ರಶ್ನೆ ಕೇಳ್ತಾ ಇರಬೇಕಾದ್ರೇನೆ ಒಂದಷ್ಟು ಜನರ ಸುದ್ದಿ ಅಂದ್ರೆ ಉತ್ತರ ಸರಿ ಅಂತ ಬಂದಿತ್ತು. ಎಲ್ಲೆಲ್ಲಿಂದ ಶುರು ಮಾಡ್ಬೇಕು ಅಂತಾನೆ ಗೊತ್ತಾಗ್ತಿಲ್ಲ, ಅಷ್ಟೊಂದು ಸಂದೇಶಗಳ ಸುರಿಮಳೆ ಆಗೋಗಿದೆ. ಯಾರ್ಯಾರು ಏನೇನು ಉತ್ತರ ಕಳಿಸ್ಕೊಟ್ಟಿದ್ದಾರೆ ಅಂತ ನಾವು ನೋಡ್ತಾ ಹೋದ್ರೆ ಈ ಹೆಸರು ಹೇಳೋಷ್ಟರಲ್ಲೇನೆ ನಮ್ಮ ಸಮಯ ಎಲ್ಲ ಕಳೆದು ಹೋಗುತ್ತಾ ಅಂತ ಅನ್ನಿಸ್ತಾ ಇದೆ. ಯಾರ್ಯಾರು ಮೆಸೇಜ್ ಮಾಡಿದ್ದಾರೆ? ಎಸ್, ಹೆಬ್ಬಾಳದ ರಮೇಶ್ ಅವರು, ಮಾಧವಿ ಪ್ರಸಾದ್ ಬೆಂಗಳೂರಿನಿಂದ, ನವೀನ್ ಕಾವ್ಯ ವಿವರ್ಸ್ ಕಾಲೋನಿ, ಶ್ರೀಕಾಂತ್ ಗೋಡ್ಖಿಂಡಿ, ಬಿಂದು ಪ್ರಕಾಶ್, ಅನಂತಕುಮಾರ್ ಅರಸ್, ಲೀಲಾ ಬೇಗೂರು, ಬಿ ಎನ್ ಭರತ್ ಭರತ್ ನಗರ, ಆಮೇಲೆ ರೇಖಾ ಯಲಹಂಕದಿಂದ, ಹನುಮಂತಪ್ಪ ಮಡಿವಾಳರ್, ನೇತ್ರಾ ಕೆಂಗೇರಿಯಿಂದ, ಎನ್ ಆರ್ ಪ್ರಸಾದ್ ರಾಜಾಜಿನಗರ, ಅಶೋಕ್ ಕುಮಾರ್ ಹೊಸಕೆರೆಹಳ್ಳಿ, ಬಾಬು ಒಡಿಗೇನಹಳ್ಳಿ, ಅಮರಾವತಿ ಹರಿಕುಮಾರ್ ನಾಗ ಕೋಲಾರದಿಂದ, ಮಹಾದೇವಿ ಚಂದ್ರಕುಮಾರ್ ವಡಿಗೇನಹಳ್ಳಿ, ಹರೀಶ್ ಮಲ್ಲೇಶ್ವರಂ, ಜಗದಾಂಬಿಕಾ ಹಂಸವೇಣಿ, ಹಾಗೆಯೇ ಇದರ ಜೊತೆಗೆ ಮತ್ತಷ್ಟು ಜನ, ಉಮೇಶ್ ಸಿರಿಗೆರೆ, ಕುಲದೀಪ್ ಹೆಚ್ ಎಸ್ ಆರ್ ಲೇಔಟಿಂದ, ಬಸವರಾಜ್ ಚಿತ್ರದುರ್ಗ, ಅನೀಶ್ ಮರಾಠೆ ದೊಡ್ಡಕಲ್ ಸಂದ್ರ ವಸುಧಾ ಅವರು ಚಿತ್ರದುರ್ಗದಿಂದ, ಜಿ ಎಸ್ ಚಂದನ, ಶರತ್ ಪದ್ಮಜಾ ಬಿಡೆ, ಮಮತಾ ಭಟ್ನಿ ಕೇಶವಾಪುರ, ಪುಷ್ಪ ಶಾನ್ಭೋಗ್ ಗದಗ್ ತಪ್ಪುತ್ರ, ಕೌಸಲ್ಯ ವಿದ್ಯಾರಣ್ಯಪುರದಿಂದ, ಮಹೇಶ್ ಶಿಕಾರಿಪುರ, ಶಾಂತಿನಿ ಹಾಸನ, ಯಾರಪ್ಪ ಇವರು, ಎಸ್ ಎಂ ಶೋಭಾ ಹಾಸನ್, ಜೋಗುಪಾಳ್ಯದಿಂದ ಯಾರೋ ಗೊತ್ತಾಗ್ತಾ ಇಲ್ಲ, ಹೆಸರು ಹಾಕಿಲ್ಲ ಅವರು, ಡಾಕ್ಟರ್ ದಮಯಂತಿ ಯಲಹಂಕದಿಂದ, ಪೂರ್ಣಿಮಾ ಮೇಸ್ತ್ರಿ ಧಾರವಾಡ, ಸ್ವರೂಪ್ ಲೋಕೇಶ್, ಯಾರಿವರು, ಸೋಮಶೇಖರ್ ಸೊಲ್ಲಾಪುರ, ಅನಿತಾ ಗುರುಪ್ರಸಾದ್ ಮೈಸೂರು, ನಿರುಪಮಾ ಕೆಂಗೇರಿ, ಯಾರು ದೊಡ್ಡ ಮೆಸೇಜ್ ಕಳಿಸಿದ್ದೀರಾ, ಅರುಣ, ಡಾಕ್ಟರ್ ಅರುಣ ಕೆ ಜಿ ಎಫ್ನಿಂದ, ಬೆಳಗಾವಿಯಿಂದ ಮಹೇಶ್ ಅವ್ರ ಹತ್ರ ಕರೆಕ್ಟ್ ಆಗಿದೆ, ಭಾಸ್ಕರ್ ಯಶವಂತಪುರದಿಂದ ಕರೆಕ್ಟ್, ಶನಿವಾರ ಸಂತೆಯಿಂದ ಕಿಶೋರ್ ಅವ್ರ ಹತ್ರ ಕೂಡ ಸರಿಯಾಗಿದೆ, ನ್ಯೂ ಡೆಲ್ಲಿಯಿಂದ ಯಾರೋ ಮೆಸೇಜ್ ಮಾಡಿದ್ದಾರೆ, ಆದರೆ ಮೂರು ಮೆಸೇಜ್ ಕಳಿಸಿದ್ದೀರಾ, ನಾನು ಹೇಗೆ ನೋಡೋದು, ನಿಮ್ಮ ಹತ್ರ ಕರೆಕ್ಟ್ ಆಗಿದೆ, ಕಲಾರುಣ್ ಅವ್ರ ಹತ್ರ ಸರಿಯಾಗಿದೆ, ಉಮೇಶ ಸಂಕೇಶ್ವರ ವರಲಕ್ಷ್ಮಿ ಪೀಣ್ಯದಿಂದ, ನಳಿನಾ ಉಮೇಶ್ ಹಲಸೂರಿನಿಂದ, ನಾಗರತ್ನ ನಾರಾಯಣ ಸ್ವಾಮಿ ಕಂಪ್ಲೀಟ್ ಡೀಟೇಲ್ಸ್ ಕೊಟ್ಬಿಟ್ಟಿದ್ದಾರೆ, ಮಲ್ಲಿಕಾರ್ಜುನ ಮೊಗಲಹಳ್ಳಿ ಮೊಳಕಾಲ್ಮೂರಿನಿಂದ, ಸೀತಮ್ಮ ಅವರು ಬೆಂಗಳೂರಿನಿಂದ, ವಿ ಲೀಲಾ ಶಿವಮೊಗ್ಗದಿಂದ, ದೇವಿ ಸಿಂಗ್ ಸರೋಜಾ ಸಿಂಗ್, ಮತ್ತು ಇಷ್ಟೊಂದು ಡೀಟೇಲ್ಸು, ಇಷ್ಟೆಲ್ಲ ಡೀಟೇಲ್ಸ್ ಕೊಟ್ಟರೆ ಓದೋಕ್ಕಾಗಲ್ಲ, ಒಂದೇ ಲೈನಲ್ಲಿ ಕಾಣಿಸಿದ್ರೆ ಓದಬಹುದು. ಕುಮಾರಸ್ವಾಮಿ ಗಿರಿನಗರದಿಂದ, ಉತ್ತರಗಳು ಗೊತ್ತಾಗ್ತಾ ಇಲ್ಲ ಆದರೆ ಕಾರ್ಯಕ್ರಮ ಮಾತ್ರ ತುಂಬ ಚೆನ್ನಾಗಿ ಮೂಡಿ ಬರ್ತಾ ಇದೆ ಅಂತ ರೇಖಾ ವಾಸುಕಿ ಹೆಚ್ ಎಸ್ ಆರ್ ಲೇಔಟಿಂದ ಹೇಳ್ತಾ ಇದ್ರೆ, ವಿದ್ಯಾ ಶಿವಾನಂದ

ಹಾವೇರಿಯಿಂದ, ನ್ಯೂಡೆಲ್ಲಿಯಿಂದ ಶ್ವೇತಾ ಎಸ್ ರಾವ್, ಮತ್ತೊಬ್ರು ಯಾರು 8088 ನಿಮ್ಮ ಹತ್ರ ಕೂಡ ಸರಿಯಾಗಿದೆ. ಸುಮಿತ್ರಾ ಮೂರ್ತಿಯವರು ಮಲ್ಲೇಶ್ವರಂಯಿಂದ ಸರಿಯಾಗಿದೆ. ಟೈಲರ್ ಬೆಸಗರಹಳ್ಳಿಯಿಂದ, ಶ್ರೀಹರಿ ನಾಗಮಂಗಲದಿಂದ, ವೀಣಾ ಶಿವರಾಜ್ ಚಿತ್ರದುರ್ಗ, ಭೀಮರಾವ್ ಅವರು ಕೂಡ ಕಂಪ್ಲೀಟ್ ಡೀಟೇಲ್ಸ್ ಕಳಿಸ್ಕೊಟ್ಬಿಟ್ಟಿದ್ದಾರೆ. ರಿಯಾಸ್ ಪಿಳ್ಳೆ ಹಾವೇರಿಯಿಂದ, ರಾಘವೇಂದ್ರ ಕುಂದಾಪುರ, ನಾರಾಯಣ ಸ್ವಾಮಿ ಮಾಲೂರು, ಝಂಜರ್ವಾಡದಿಂದ ಭೀಮ್ಷಿ, ನನ್ನ ಹೆಸರು ಓದಲಿಲ್ಲ ಅಂತ ಹೇಳಿ ಹಾಕಿದ್ರೆ ಹೇಗೆ, ಎ ಹರಿಹರನ್ ವಿಜ್ಞಾನ ನಗರದಿಂದ, ಜಯಸಿಂಹ ಸಿನಿಮಾದ ಹಾಡು ನಂಗೆ ತುಂಬಾ ಇಷ್ಟ ಆಯಿತು ಅಂತ ಹೇಳ್ತಾ ಇದ್ರೆ ಕೆಂಪಣ್ಣ ವಾಡಪ್ಪಗೋಳ ಅವರು. ಮತ್ತೆ ಯಾರಿದು ಏನೋ ಕೇಳ್ತಾ ಇದ್ರಲ್ಲ, ಹಾಂ, ಇದೆಷ್ಟು ಜನರು ಸರಿಯಾಗಿದೆ ಉತ್ತರ, ನೀವು ಕಳಿಸಿರುವಂತಹ ಉತ್ತರ ಕೂಡ ಸರಿಯಾಗಿದೆ. ಅಂಥ ಸಿನಿಮಾ, ಅಂಥ ಸಿನಿಮಾ ಆ ಕಾಲಕ್ಕೆ ಎಷ್ಟೊಂದು ಸೆನ್ಸೇಷನಲ್ ಮೂವಿ ಅಂತ ಅನ್ನಿಸ್ಕೊಳ್ತು. 1981 ಬಂದದ್ದು, 100 ದಿನಗಳ ಕಾಲ ಓಡ್ತು ಈ ಸಿನಿಮಾ. ಅಂಬರೀಷ್ ಅವರಿಗೆ ರೆಬೆಲ್ ಅನ್ನುವಂಥ ಒಂದು ಬಿರುದನ್ನು ತಂದುಕೊಡ್ತು. ಲಕ್ಷ್ಮಿಯವ್ರಿಗೆ ಕೂಡ ಒಂದು ಹೊಸ ಇಮೇಜನ್ನು ತಂದುಕೊಡ್ತು. ಲಕ್ಷ್ಮಿಯವ್ರಿಗೆ ಹೆಚ್ಚು ಅವಕಾಶಗಳು ಕೂಡ ಈ ಸಿನಿಮಾದ ನಂತರ ಬರಲಿಕ್ಕೆ ಶುರು ಮಾಡ್ತು ಅಂತ ಕೂಡ ಹೇಳ್ತಾರೆ. ಹಾಗಾಗಿ ಬಹಳಷ್ಟು ವಿಶೇಷಗಳನ್ನ ಒಳಗೊಂಡಂಥ ಸಿನಿಮಾ ಆಗಿತ್ತು ಅಂತ ಹೇಳ್ತಾ, ಈ ಒಂದು ನಮ್ಮ ಮುಂದಿನ ಪ್ರಶ್ನೆಯನ್ನು ನಾವು ತಗೊಳ್ಳೋಣ. ಮುಂದಿನ ಪ್ರಶ್ನೆ ಏನಪ್ಪ ಅಂತ ಹೇಳಿದ್ರೆ, ಸಿನಿಮಾ ಕ್ಷೇತ್ರದಲ್ಲಿ, ಹೌದು, ಸಿನಿಮಾ ರಂಗದಲ್ಲಿ ಸೆಕ್ಯೂರಿಟಿ ಇಲ್ಲ ಅಂದರೆ ಆರ್ಥಿಕ ಭದ್ರತೆ ಅನ್ನೋದು ಇಲ್ಲ. ಈ ಸಿನಿಮಾ ಕ್ಷೇತ್ರದಲ್ಲಿ ಆರ್ಥಿಕ ಭದ್ರತೆ ಇಲ್ಲ ಅಂತ ಹೇಳಿದ ಹಿರಿಯ ಸಿನಿಮಾ ನಟ ಯಾರು ಅನ್ನೋದು ನಮ್ಮ ಮುಂದಿನ ಪ್ರಶ್ನೆ. ಹೌದು, ಸಿನಿಮಾ ಕ್ಷೇತ್ರದಲ್ಲಿ ಒಂದು ಆರ್ಥಿಕ ಭದ್ರತೆ ಅನ್ನೋದು ಇಲ್ಲ ಅಂತ ಹೇಳಿದ ಹಿರಿಯ ಚಿತ್ರ ನಟ ಯಾರು ಅನ್ನೋದೇ ನಮ್ಮ ಪ್ರಶ್ನೆ.

ಒಂದು ಸಣ್ಣ ಕರೆಕ್ಷನ್ ಮಾಡ್ಕೊಳ್ಬಹುದು, ಯಾಕಂದ್ರೆ ಬೇರೆ ಬೇರೆ ರೀತಿಯ ಉತ್ತರಗಳು ಬರ್ತಾ ಇರೋದ್ರಿಂದ. ಸಿನಿಮಾ ಕ್ಷೇತ್ರದಲ್ಲಿ ಆರ್ಥಿಕ ಭದ್ರತೆ ಇಲ್ಲ ಅಂತ ಹೇಳಿದ, ಇತ್ತೀಚೆಗೆ ತಗೊಳ್ಬೇಕು, ತೀರಾ ಇತ್ತೀಚೆಗೆ ಹೇಳಿದ ಹಿರಿಯ ನಟ ಅಂತ ನಾನು ಹೇಳಿದ್ದೀನಿ. ಹಾಗಾಗಿ ನೀವು ತುಂಬಾ ಜೂನಿಯರ್ ಆಕ್ಟ್ರೆಸ್ ಹೆಸರುಗಳನ್ನೆಲ್ಲ ಹೇಳ್ತಾ ಇದ್ದೀರಾ. ಆರ್ಥಿಕ ಕ್ಷೇತ್ರದಲ್ಲಿ, ಸಿನಿಮಾ ಕ್ಷೇತ್ರದಲ್ಲಿ ಆರ್ಥಿಕ ಭದ್ರತೆ ಇಲ್ಲ ಅಂತ ಹೇಳಿದ ಅತ್ಯಂತ ಹಿರಿಯ ನಟ ಯಾರು?

ರಣಧೀರ ಚಿತ್ರದ ಗೀತೆ ಕೇಳಿದ್ರೆ ಪಿ ಸುಶೀಲ ಹಾಗೂ ರಮೇಶ್ ಅವರ ಧ್ವನಿಯಲ್ಲಿ ಸಾಹಿತ್ಯ ಮತ್ತು ಸಂಗೀತ ಹಂಸಲೇಖ ಅವರದಾಗಿತ್ತು. ಶುಕ್ರವಾರದ ಮಧ್ಯಾಹ್ನದ ರಸಪ್ರಶ್ನೆ, ಅದರಲ್ಲೂ ವಿಶೇಷವಾಗಿ ಸಿನಿ ಕ್ವಿಜ್, ಸಿನಿಮಾ ಕ್ಷೇತ್ರಕ್ಕೆ ಸಂಬಂಧಿಸಿದ ಪ್ರಶ್ನೆಗಳಿಗೆ ಉತ್ತರಗಳು ಬರ್ತಾ ಇದೆ. ನಮ್ಮ ಪ್ರಶ್ನೆ ಬದಲಾದ ಮೇಲೆ ಒಂದಷ್ಟು ಜನ ಸರಿಯಾದಂಥ ಉತ್ತರವನ್ನು ಕೊಡೋದಕ್ಕೆ ಶುರು ಮಾಡಿದ್ರು. ನೋಡ್ತಾ ಹೋಗೋಣ ಯಾರ್ಯಾರು ಏನೇನು ಹೇಳ್ತಾ ಇದ್ದಾರೆ. ತುಂಬ ಜನ ಬೇರೆ ಬೇರೆ ರೀತಿಯ ಉತ್ತರ ಕೊಟ್ಟರು ಕೂಡ ಬಹಳಷ್ಟು ಜನ ಸರಿಯಾದಂಥ ಉತ್ತರವನ್ನು ಕೊಟ್ಟಿದ್ದಾರೆ. ಯಾರ್ಯಾರು ಅಂತ ನೋಡ್ತಾ ಹೋದರೆ ಎಸ್ ಎಂ ಶೋಭಾ ಅವ್ರ ಉತ್ತರ ಕರೆಕ್ಟಾಗಿದೆ. ಆಮೇಲೆ ಸುಮಿತ್ರಾ ಮೂರ್ತಿ ಮಲ್ಲೇಶ್ವರಂಯಿಂದ ಸರಿಯಾದ ಉತ್ತರವನ್ನು ಕೊಟ್ಟಿದ್ದಾರೆ. ವಿದ್ಯಾಶಿವಾನಂದ್ ಹಾವೇರಿಯಿಂದ, ಮತ್ತೊಬ್ಬರು ತುಂಬ ಸೊಬಗಸಾಗಿ ಉಮಾಕೇಶ್ವರ್ ಬಿ ಟಿ ಎಂ ಲೇಔಟಿಂದ ತುಂಬ ಚೆನ್ನಾಗಿ ಉತ್ತರ ಕೊಟ್ಟಿದ್ದೀರಾ. ಶ್ರೀಕಾಂತ್ ಗೋಡ್ಖಿಂಡಿ ಧಾರವಾಡದಿಂದ, ಯಾರಪ್ಪ ಸರಿಯಾದಂಥ ಉತ್ತರ ಕೊಟ್ಟವರು, ಹುಡುಕಾಟ ನಡೀತಾ ಇದೆ. ಯಾ ಚಿಕ್ಕೋಡಿ ತಾಲೂಕು ಜೋಡ್ಕುರುಳಿ ಲಗಮಣ್ಣ ಎಡ್ರಾವಿ, ನಿಮ್ಮ ಉತ್ತರ ಕೂಡ ಕರೆಕ್ಟಾಗಿದೆ. ಕಿಶೋರ್ ಅವರು ಶನಿವಾರ ಸಂತೆಯಿಂದ ವೀಲೀಲಾ ಶಿವಮೊಗ್ಗದಿಂದ, ರೂಪಾ ಪಾಂಡ್ರಂಗ್ರಾವ್ ಚಿತ್ರದುರ್ಗದಿಂದ, ಹಾಗೆಯೇ ರಾಧಾ ಹಿರಿಯಣ್ಣ ನಾಗಮಂಗಲದಿಂದ, ಚಾಮರಾಜಪೇಟೆಯ ದೇವಿ ಸಿಂಗ್, ಮಹೇಶ್ ಹೊಸೂರು, ಧೀರಜ್ ಕುಮಾರ್ ದೊಮ್ಲೂರಿನಿಂದ, ನಾಗರತ್ನ ನಾರಾಯಣ ಸ್ವಾಮಿ ಮೈಸೂರಿನಿಂದ, ಅವರ ಜೊತೆಗೆ ಚೇತನ್ ಶಿವನಗರ ರಾಜಾಜಿ ನಗರದಿಂದ, ಶ್ರೀರಾಮ್ಪುರ ಮೈಸೂರಿನಿಂದ ಸುಮಾ ವೃತ್ರ ಕೂಡ ಕರೆಕ್ಟಾಗಿದೆ, ಮಾಧವಿ ಪ್ರಸಾದ್ ಬೆಂಗಳೂರಿನಿಂದ, ಕುಲದೀಪ್ ಹೆಚ್ ಎಸ್ ಆರ್ ಲೇಔಟಿಂದ, ನಳಿನಾ ಉಮೇಶ್ ಬೆಂಗಳೂರು, ಹಾಗೆ ವರಲಕ್ಷ್ಮಿ ಪೀಣ್ಯದಿಂದ ಗೀತಾ ಜೋಶಿ, ಮತ್ತಾರು ಅಂದರೆ ಹನುಮಂತಪ್ಪ ಮಡಿವಾಳರ್, ಶಾಂತಿನಿ ಹಾಸನ, ಮತ್ತು ಡಾಕ್ಟರ್ ರಶ್ಮಿನಾ, ಏನು ಹೆಸರು ಅಂತ ನಂಗೆ ಗೊತ್ತಾಗ್ತಾ ಇಲ್ವಲ್ಲ, ಡಾಕ್ಟರ್ ಗೊತ್ತಿಲ್ಲ, ನೀವು ಸರಿಯಾಗಿ ಟೈಪ್ ಮಾಡಿ ನೆಕ್ಸ್ಟ್ ಟೈಮು. ನಿಮ್ಮ ಉತ್ತರ ಕೂಡ ಸರಿಯಾಗಿದೆ, ಜೋಗುಪಾಳ್ಯ ಅಂತ ಹಾಕಿದ್ದೀರಾ. ಬಿಂದು ಪ್ರಕಾಶ್ ಅವ್ರ ಉತ್ತರ ಸರಿಯಾಗಿದೆ, ನೇತ್ರ ಕೆಂಗೇರಿಯಿಂದ, ಬಿ ಎಂ ಭರತ್ ಬೆಂಗಳೂರಿನಿಂದ. ಇಷ್ಟು ಜನರ ಉತ್ತರ ಬಂದಿದೆ, ಇದಿಷ್ಟು ಉತ್ತರ ಖಂಡಿತ ಸರಿಯಾಗಿದೆ. ಹಾಗೆ ತುಂಬ ಜನರು ಜಗ್ಗೇಶ್ ಅಂತ ಹೇಳಿದ್ದೀರಾ, ಪ್ರಕಾಶ್ ಬೆಳವಾಡಿ ಅಂತ ಹೇಳಿದ್ದೀರಿ, ಶಂಕರ್ನಾಗ್ ಅಂತ ಹೇಳಿದ್ದೀರಿ, ಆಮೇಲೆ ದಿಗಂತ್ ಅವ್ರ ಹೆಸರನ್ನ ಒಂದಷ್ಟು ಜನ ಹಾಕಿದ್ದೀರಾ, ಮುಖ್ಯಮಂತ್ರಿ ಚಂದ್ರು ಅಂತ ಹೇಳಿದ್ದೀರಿ, ಡಾಕ್ಟರ್ ರಾಜ್ಕುಮಾರ್ ಅಂತ ಹೇಳಿದ್ದೀರಿ, ಹೀಗೆ ಬೇರೆ ಬೇರೆ ನಟರ ಹೆಸರುಗಳನ್ನು ಕೂಡ ಹೇಳಿದ್ದೀರಿ. ಆದರೆ ಅವರು ಯಾರು ಅಲ್ಲ, ಹಿರಿಯ ನಟ ಅನಂತನಾಗ್ ಅವರು. ಸಿನಿಮಾ ಕ್ಷೇತ್ರದಲ್ಲಿ ಇತ್ತೀಚೆಗೆ ಅವರು ದಾದಾ ಸಾಹೇಬ್ ಫಾಲ್ಕೆ ಪ್ರಶಸ್ತಿ ತಗೊಂಡ ನಂತರ ಸಾಕಷ್ಟು ಚಾನೆಲ್ಗಳಲ್ಲಿ ಅವರ ಸಂದರ್ಶನಗಳು ಬಂತು. ಆ ಟೈಮಲ್ಲಿ ಅನಂತನಾಗ್ ಅವರ ಮಕ್ಕಳಾಗಲಿ ಅಥವಾ ಶಂಕರ್ನಾಗ್ ಅವರ ಮಕ್ಕಳಾಗಲಿ ಯಾರು ಕೂಡ ಯಾಕೆ ಸಿನಿಮಾ ಕ್ಷೇತ್ರದಲ್ಲಿ ಬರಲಿಲ್ಲ ಅಂತ ನಮ್ಮ ಪತ್ರಕರ್ತರು ಕೇಳಿದಂಥ ಪ್ರಶ್ನೆಗೆ ಅನಂತನಾಗ್ ಅವರು ಹೇಳ್ತಾರೆ, ಸಿನಿಮಾ ಕ್ಷೇತ್ರದಲ್ಲಿ ನಿರಂತರವಾಗಿ ಆದಾಯ ಬರುತ್ತೆ ಅಂತ ಹೇಳೋಕ್ಕಾಗಲ್ಲ, ಒಂದು ರೀತಿ ಆರ್ಥಿಕ ಭದ್ರತೆ ಇಲ್ಲ. ಹಾಗಾಗಿ ಯಾವಾಗಲೂ ಕೂಡ ನಾವು ಆರ್ಥಿಕ ಭದ್ರತೆಯನ್ನು ಕಂಡುಕೊಂಡು ನಂತರನೇ ಸಿನಿಮಾ ಕ್ಷೇತ್ರಕ್ಕೆ ಬರಬೇಕು. ಇಲ್ಲೇ ಆರ್ಥಿಕ ಭದ್ರತೆ ಇಲ್ಲದೇ ಇರುವ ಕಾರಣದಿಂದನೋ ಏನೋ ನಮ್ಮ ಮಕ್ಕಳು ಸಿನಿಮಾ ಕ್ಷೇತ್ರದ ಕಡೆಗೆ ಬರಲಿಲ್ಲ ಅನ್ನುವಂಥ ಉತ್ತರವನ್ನು ಹೇಳ್ತಾರೆ. ಅದಕ್ಕೆ ನಾನು ಹೇಳಿದ್ದು ಹಿರಿಯ ನಟ ತೀರಾ ಇತ್ತೀಚೆಗೆ ಅಂತ ಹೇಳಿದ್ದು ಅದೇ ಕಾರಣಕ್ಕಾಗಿ. ಆದರೂ ಪರವಾಗಿಲ್ಲ, ಒಂದಷ್ಟು ಜನ ಹೇಳಿದ ತಕ್ಷಣ ತಮ್ಮ ಉತ್ತರವನ್ನು ಬದಲಾಯಿಸಿಕೊಂಡು ಸರಿಯಾದಂಥ ಉತ್ತರವನ್ನು ಕೊಟ್ಟಿದ್ದೀರಿ. ಎಲ್ಲರಿಗೂ ಕೂಡ ಧನ್ಯವಾದಗಳು. ಅಂತ ಚಿತ್ರದ ಗೀತೆ ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಹಾಗೂ ಸಂಗಡಿಗರ ಧ್ವನಿ ಆರ್ ಎನ್ ಜೆ ಗೋಪಾಲ್ ಅವರ ರಚನೆ, ಜೆ ಕೆ ವೆಂಕಟೇಶ್ ಅವರ ಸಂಗೀತ.

0: ಸೆಬಿ ಇನ್ವೆಸ್ಟರ್ ಜಾಗೃತ ಉಪಕ್ರಮ. ಹೆಚ್ಚಿನ ಮಾಹಿತಿಗಾಗಿ ಸೆಬಿ ಇನ್ವೆಸ್ಟರ್ ವೆಬ್ಸೈಟ್ಗೆ ಭೇಟಿ ನೀಡಿರಿ ಅಥವಾ ಸೆಬಿ ಸಾರಥಿ ಆಪ್ ಅನ್ನು ಡೌನ್ಲೋಡ್ ಮಾಡಿರಿ.
1: ಇದಿಷ್ಟು ಶುಕ್ರವಾರದ ಮಧ್ಯಾಹ್ನದ ಸಿನಿ ರಸಪ್ರಶ್ನೆ ಕಾರ್ಯಕ್ರಮ. ಕಾರ್ಯಕ್ರಮದಲ್ಲಿ ಭಾಗವಹಿಸಿದ ಎಲ್ಲ ಕೇಳುವರಿಗೆ ಕೂಡ ಪ್ರೀತಿಯ ಧನ್ಯವಾದಗಳು. ಭಾಗವಹಿಸದೇ ಇದ್ರೂ ಕೂಡ ಪರವಾಗಿಲ್ಲ, ಮನೆಯಲ್ಲಿ ಅಥವಾ ಬೇರೆ ಬೇರೆ ಕೆಲಸ ಕಾರ್ಯಗಳಲ್ಲಿ ತೊಡಗಿ ವಿವಿಧ ಭಾರತಿಯನ್ನು ಕೇಳಿದ ನಿಮ್ಮೆಲ್ಲರಿಗೂ ಪ್ರೀತಿಯ ಧನ್ಯವಾದಗಳು ಅಂತ ಹೇಳ್ತಾ ಈ ಕಾರ್ಯಕ್ರಮ ಇಲ್ಲಿಗೆ ಮುಗಿಸೋಣ. ಸಮಯ 2 ಗಂಟೆ, ಇಂಗ್ಲಿಷ್ ವಾರ್ತೆ ದೆಹಲಿ ಕೇಂದ್ರದಿಂದ.
2: ಗುಡ್ ಆಫ್ಟರ್ನೂನ್, ದಿಸ್ ಇಸ್ ಆಕಾಶವಾಣಿ ಅಂಡ್ ಐ ಆಮ್ ವಲ್ಸಾ ವಿಲಿಯಮ್ಸ್ ವಿತ್ ದ ಮಿಡ್ ಡೇ ನ್ಯೂಸ್. The headlines. Delhi police declines permission for protest at Jantar Mantar tomorrow. 57 metro stations in Delhi may remain closed from 9 p.m. today till tomorrow. All mail and express trains scheduled to arrive at New Delhi and Hazrat Nizamuddin railway stations between 4 a.m. and 2 p.m. tomorrow stand cancelled at source stations. Prime Minister Narendra Modi to participate in valedictory session of Departmental Summit on Women and Child Development in New Delhi this evening. All India NR Congress wins the Tanjavadi Assembly Constituency.

0: ಸಮಯವಾಗಿದೆ 2:15:10.
1: ವಿವಿಧ ಭಾರತಿ, ಇದು ವಿವಿಧ ಭಾರತಿ ಆಕಾಶವಾಣಿ ಕನ್ನಡ
0: ಕೇಳಿ ಕಾರ್ಯಕ್ರಮ ಸ್ಪಂದನ. ಎಲ್ಲರಿಗೂ ನಮಸ್ಕಾರ. ಸ್ಪಂದನ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಪ್ರೀತಿಯ ಸ್ವಾಗತ, ಸುಸ್ವಾಗತ. ನಾನು ಚಂದು ಬಾನುಲಿ ಬಂಧು, ನನ್ನ ಜೊತೆಗಿದ್ದಾರೆ
2: ಜಂಪಣ್ಣ ಆಶಿಹಾಳ್. ಅಲ್ಲ, ಈಗ ಈ ನಾನೇನು ನೋಡ್ತಾ ಇದ್ದೀನಿ ತುಂಬಾ ಹೊತ್ತಿಂದ, ಅವಾಗ್ಲೂ ನೋಡಿದೆ, ಇಲ್ಲೇ ಕೂತಿದ್ರಿ. ಈಗ್ಲೂ ನೋಡ್ತಾ ಇದ್ದೀನಿ, ಇಲ್ಲಿ ಅಂತೂ ಕೂತ್ಕೊಳ್ಳೇಬೇಕು. ಈಗ ಸ್ಪಂದನಕ್ಕಾಗಿ ಕೂತ್ಕೊಳ್ಳೋದು ಬೇರೆ, ಆದ್ರೆ ಸುಮಾರು ಹೊತ್ತಿಂದ ಒಂದೇ ಕಡೆ ಕೂತ್ಕೊಳ್ಳೋದು ಒಂಥರ ಈಗ ಅಂಟ್ಕೊಂಡಂಗೆ. ಅದ್ರಾಗ ವಿಶೇಷವಾಗಿ ಕುರ್ಚಿಗೆ ಅಂಟ್ಕೊಂಡವ್ರು ನೀವು ತರ ಕಾಣಿಸ್ತಾ ಇದ್ರಿ ನನಗೆ.
0: ನೀವು ಹೇಳೋದು ಒಂಥರ ಕರೆಕ್ಟ್. ನಾನು ಕುರ್ಚಿಗೆ ಅಂಟ್ಕೊಂಡೇ ಕೂತ್ಕೊಂಡಿದ್ದೀನಿ. ಅವಾಗಿಂದ ನಾನು ಚೆಕ್ ಮಾಡ್ತಾ ಇದ್ದೀನಿ, ಯಾರೆಲ್ಲ ಮೇಲ್ ಮಾಡಿದ್ದಾರೆ, ಯಾರೆಲ್ಲ ಮೆಸೇಜ್ ಕಳಿಸಿದ್ದಾರೆ, ಏನೆಲ್ಲ ಪತ್ರಗಳು ಬಂದಿದೆ ಸ್ಪಂದನ ಕಾರ್ಯಕ್ರಮಕ್ಕೆ ಅಂತ. ಇದೇ ಕುರ್ಚಿನಲ್ಲೇ ಕೂತ್ಕೊಂಡು ಚೆಕ್ ಮಾಡ್ತಾ ಇದ್ದೀನಿ. ನೀವು ನೋಡ್ತಾ ಇದ್ದೀರಾ, ಅದಕ್ಕೆ ಹಂಗ ಹೇಳ್ತಾ ಇದ್ದೀರಾ.
2: ಅಂದ್ರೆ ಈಗ ಕೆಲಸ ಮಾಡುವಾಗ ಕುರ್ಚಿಯಲ್ಲಿ ಅಂಟ್ಕೊಂಡಂಗೆ ಕಾಣಿಸ್ತೀವಿ, ಕೆಲಸ ಮಾಡ್ತಾ ಇದ್ರಿ ಅಂದ್ರೆ ಬಹಳ ಒಳ್ಳೆ ವಿಷಯನೇ.
0: ನೋಡಿ, ಕುರ್ಚಿ ಅಂತ ಹೇಳಿದ ತಕ್ಷಣ ನನಗೊಂದು ನೆನಪಾಯ್ತು, ಕುರ್ಚಿಗೆ ನಾವು ಅಂಟ್ಕೊಂಡ್ರೆ ಪರವಾಗಿಲ್ಲ, ಇನ್ನು ಬೇರೆ ಬೇರೆ ತರ ಕುರ್ಚಿಗೆ ಅಂಟ್ಕೊಳ್ಳೋರಿದ್ದಾರೆ.
2: ಅಂದ್ರೆ ಅದಕ್ಕೆ ನಾವು ಅಲ್ಲಿ ಕೂತಿರ್ತೀವಿ, ಯಾಕಾಗಿ ಆ ಕುರ್ಚಿ ಇಷ್ಟು ಕರಾಮತ್ತು ಮಾಡಿತು, ಅದರಲ್ಲಿ ಯಾವ ಒಂದು ಆಯಸ್ಕಾಂತೀಯ ಶಕ್ತಿ ಇದೆ?
0: ಕುರ್ಚಿ ಅಂದ್ರೆ ಅದೊಂದು ಶಕ್ತಿ. ಕುರ್ಚಿ ಅಂದ್ರೆ ಅದೊಂದು
2: ಅಧಿಕಾರ.
0: ಅಧಿಕಾರ,
2: ಅಧಿಕಾರದ ಗದ್ದುಗೆ ಏರ್ಬೇಕು ಅಂತಂದ್ರೆ ಆ ಕುರ್ಚಿಗೆ ಹೋಗ್ಬೇಕಂತಂದಾಗ ರಾಜಕೀಯವಾಗಿರ್ಬಹುದು ಅಥವಾ ಬೇರೆ ಬೇರೆ ಆಲೋಚನೆಗಳಾಗಿರ್ಬಹುದು ಅಥವಾ ಒಳ್ಳೆಯದನ್ನ ಮಾಡ್ಬೇಕಂತಂದಾಗೂ ಕೂಡ ಆ ಕುರ್ಚಿಯಲ್ಲಿ ಕೂತ್ಕೊಳ್ಳೇಬೇಕಾಗತ್ತೆ ಅನ್ನೋದಾಗಿರ್ಬಹುದು.
0: ನೋಡಿ, ನಾವು ಗಮನಿಸ್ತೀವಿ, ಇಂಥವ್ರಿಗೆ ಕುರ್ಚಿಯನ್ನ ಕೊಟ್ಟಿಲ್ಲ, ಜಾಗ ತೋರಿಸಿಲ್ಲ ಅಂದ್ರು ಕೂಡ ನಿಮ್ಗೆ ಅಲ್ಲಿನ್ನೂ ನಿಮ್ಗೆ ಅಧಿಕಾರ ಸಿಕ್ಕಿಲ್ಲ ಅಂತಾನೆ ಅರ್ಥ. ಇನ್ ಕೆಲವರು ತೆರೆ ಮರೆನಲ್ಲಿ ಗುದ್ದಾಟ ನಡೆಸ್ತಾರೆ, ನಾನ್ ಆ ಕುರ್ಚಿನಲ್ಲಿ ಕೂತ್ಕೋಬೇಕು, ಅಲ್ಲಿ ಎಲ್ಲ ಚಟುವಟಿಕೆಗಳ ಮೇಲೆ ನನ್ನ ನಿಯಂತ್ರಣ ಇರಬೇಕು.
2: ಈಗ ಒಳ್ಳೇದನ್ನ ಮಾಡ್ಬೇಕಂತಂದಾಗ ಆ ಕುರ್ಚಿ ಬೇಕಾಗತ್ತೆ. ಅಂದ್ರೆ ಅಲ್ಲಿ ಕೂತ್ಕೊಂಡ್ರೆ ಮಾತ್ರ, ಅಧಿಕಾರ ಚಲಾಯಿಸಿದಾಗ ಮಾತ್ರ ಇನ್ನೊಬ್ಬರಿಗೆ ಒಳ್ಳೇದ್ ಮಾಡಕ್ ಸಾಧ್ಯ. ಹಾಗಾಗಿ ಅದರ ಹಿಂದೆ ಸಾಕಷ್ಟು ಬೇರೆ ಬೇರೆ ವಿಷಯಗಳಿವೆ. ಒಂದು ಮಾತಿದೆ, ಒಬ್ಬ ವ್ಯಕ್ತಿಗೆ ಪರೀಕ್ಷೆ ಮಾಡ್ಬೇಕಂದ್ರೆ ಒಂದು ಅಧಿಕಾರ ಕೊಟ್ಟು ನೋಡ್ಬೇಕಂತೆ, ಇನ್ನೊಂದು ಸಂಪತ್ತು ಕೊಟ್ಟು ನೋಡ್ಬೇಕಂತೆ. ಆ ಸಂಪತ್ತು ಕೊಟ್ಟಾಗ ಅವನ ವರ್ತನೆಯಲ್ಲಿ ಏನಾದರೂ ಬದಲಾವಣೆ ಇದೆಯಾ? ಮತ್ತು ಅಧಿಕಾರ ಕೊಟ್ಟಾಗ, ಅಧಿಕಾರ ಅಂದ್ರೆ ನಿಮ್ ಪ್ರಕಾರ ಇಲ್ಲಿ ಕುರ್ಚಿನೇ, ಮೊದ್ಲೇನಿದ್ದ ಈಗೇನಾದ, ಇಷ್ಟೆಲ್ಲ ಮಾತಾಡ್ಬೇಕಂದ್ರೆ ಏ ಇಲ್ರಿ, ಅದು ಕುರ್ಚಿಯ ಮಹಿಮೆ, ಇಲ್ಲಂದ್ರೆ ಅವ್ರು ಹಂಗ ಮಾಡಾರಲ್ಲ. ಈಗ ಕೆಲವು ಸಲ ಕೆಲವು ವೇಷ ತೊಟ್ಬಿಟ್ರೆ ಮನುಷ್ಯನ ಕದರೆ ಬೇರೆ ಆಗುತ್ತೆ,
0: ಬೇರೆ ಆಗುತ್ತೆ. ಅಂದ್ರೆ ನಮ್ ಜೊತೆ ಸಾಮಾನ್ಯವಾಗಿ ನಮ್ ಜೊತೆಗೆ ಮಾತಾಡ್ತಾ ಇದ್ದವರು ಯಾವುದೋ ಒಂದು ಅಧಿಕಾರ ಬಂತು, ಕುರ್ಚಿ ಸಿಕ್ತು ಅಂದ ತಕ್ಷಣ ತುಂಬಾ ಬೇರೆ ತರದಲ್ಲಿ ಬದಲಾಗೋದನ್ನ ನಾವು ಗಮನಿಸ್ತೀವಿ. ನೀವು ಕುರ್ಚಿ ಕುರ್ಚಿ ಕುರ್ಚಿ ಅಂತ ಎಷ್ಟು ಹೇಳ್ತಾ ಇದ್ದೀರಲ್ವಾ, ನನ್ಗೆ ಇನ್ನೊಂದು ಕುರ್ಚಿ ಕಾಣ್ತಾ ಇದೆ.
2: ಯಾವುದು?
0: ಮಹಾನವಮಿ ಹಬ್ಬದ ಸಂದರ್ಭದಲ್ಲಿ ನಮ್ಮ ಶ್ರೀಕೃಷ್ಣ ದೇವರಾಯರು ವಿಜಯನಗರ ಸಾಮ್ರಾಜ್ಯದಲ್ಲಿ ತಮ್ಮ ಸಿಂಹಾಸನದ ಮೇಲೆ ಕೂತ್ಕೊಂಡು 9 ದಿನಗಳ ಕಾಲ ಆ ದಸರಾ ಹಬ್ಬದ ವೈಭವವನ್ನ ನಡೆಸ್ತಾ ಇದ್ರಂತೆ, ನೋಡ್ತಾ ಇದ್ರಂತೆ. ಅದನ್ನ ಹೇಳೋದಕ್ಕೆ ಕೇಳೋದಕ್ಕೆ ನಮ್ಗೆ ತುಂಬಾನೇ ಖುಷಿಯಾಗುತ್ತೆ.
2: ಮಹಾನವಮಿ ದಿಬ್ಬ ಅದು ಅಲ್ಲಿಂದ ಇವಾಗ ಶ್ರೀರಂಗಪಟ್ಟಣಕ್ಕೆ ಬಂತು, ಶ್ರೀರಂಗಪಟ್ಟಣದಿಂದ ಇವತ್ತು ಮೈಸೂರಿಗೆ ಬಂದಿದೀವಿ. ಮೈಸೂರು ಜಾಗತಿಕ ಒಂದು ಪ್ರಸಿದ್ಧಿಯನ್ನು ಪಡೆದಂತಹ ಒಂದು ದಸರಾ ಅಂತ ಹೇಳಿ ಇವತ್ತು ಅನಿಸ್ಕೊಂಡಿದೆ. ದಸರಾ ಬಗ್ಗೆ ಮಾತಾಡೋಕ್ಕಿಂತ ಮುಂಚೆ ಒಂದು ಹಾಡನ್ನ ಕೇಳೋಣ.
0: ಎಸ್, ಖಂಡಿತವಾಗ್ಲೂ ಒಂದು ಚಂದದ ಹಾಡಿನ ಜೊತೆಗೆ ನಮ್ಮ ಈ ಒಂದು ಸ್ಪಂದನ ಕಾರ್ಯಕ್ರಮ ಮುಂದುವರಿಯುತ್ತೆ. ಮೇಲ್ಗಳನ್ನು ಕೂಡ ನಾವು ನೋಡ್ತೀವಿ. ಈಗ ಈ ಒಂದು ಸೊಗಸಾದ ಗೀತೆ.

0: ಆಯ್ತು, ಈಗ ಕುರ್ಚಿಯಿಂದ ಸಿಂಹಾಸನಕ್ಕೆ ಬಂದಿವಿ ನಾವು ಇವಾಗ.
1: ಖಂಡಿತ, ಎಷ್ಟು ಖುಷಿ ಅಲ್ವಾ ದಸರಾ ಹಬ್ಬ ಅಂದ್ರೆ. ಇಡೀ ನಮ್ಮ ರಾಜ್ಯ ಮಾತ್ರ ಅಲ್ಲ, ಇಡೀ ದೇಶ, ಇಡೀ ಜಗತ್ತಿನಾದ್ಯಂತ ಜನ ಬರ್ತಾರೆ
0: ಬರ್ತಾರೆ ಬರ್ತಾರೆ ಈಗ್ಲೂ ಕೂಡ. ಮೈಸೂರು ಅರಮನೆಗೆ ಹೋದ್ರೆ
1: ಅಂದ್ರೆ ನಾವು ಸಿಂಹಾಸನ ಅನ್ಕೊಳ್ಬೇಕು, ಏನೋ ಅದು ಎಂಥ ಸಿಂಹಾಸನ ಅಲ್ವಾ, ಚಿನ್ನದಿಂದ ಮಾಡಿದಂತಹ ಸಿಂಹಾಸನ, ಅದಕ್ಕೆ ಮುತ್ತು ರತ್ನ ಪಚ್ಚೆ ಹವಳ ಏನ್ ನವರತ್ನಗಳೇನಿದೆಯಲ್ವಾ, ಅದರಿಂದ ಅಲಂಕರಿಸಲ್ಪಟ್ಟಿದ್ದು. ಈಗ್ಲೂ ಕೂಡ ನಮ್ಮ ಒಡೆಯರ ಕುಟುಂಬದವರು ಆ ಒಂದು ಸಿಂಹಾಸನದ ಮೇಲೆ ಕೂತು ತಾಯಿ ಚಾಮುಂಡೇಶ್ವರಿಗೆ ಪೂಜೆಯನ್ನ ಸಲ್ಲಿಸುವಂತದ್ದನ್ನ ನಾವು ಟಿವಿಲಿ ಬೇರೆ ಬೇರೆ ಕಡೆ ನೋಡಿದಾಗ
0: ನೇರವಾಗಿ ನೋಡಿ ಟಿವಿಲಿ ಯಾಕೆ
1: ಎಲ್ಲಿ ಅಷ್ಟು ರಶ್ ಅಲ್ಲಿ ಹೋಗೋದು.
0: ಅಯ್ಯೋ ನಾವು ಟಿವಿಯಲ್ಲಿ ಕುತ್ಕೊಂಡು ನೋಡೋದೇ ಚಂದ, ನೇರವಾಗಿ ಎಲ್ಲ ಕಾಣಿಸುತ್ತೆ, ಎಲ್ಲರ ಮುಖಗಳು ಕಾಣಿಸ್ತವೆ, ಆನೆ ಮುಖ ಕಾಣಿಸುತ್ತೆ, ಅಂಬಾರಿ ಕಾಣಿಸುತ್ತೆ, ರಾಜಕಾರಣಿಗಳು ಅದು ಉದ್ಘಾಟನೆ ಮಾಡಿದ್ದು ಆಗ್ಲಿ, ಮುಖ್ಯಮಂತ್ರಿಗಳಲ್ಲಿ ಬಂದಿದ್ದಾಗ್ಲಿ, ಸಾಹಿತಿಗಳು ನೆರೆದಂತ ಜನಸ್ತೋಮವನ್ನ ಆರಾಮಾಗಿ ಬೇಕಾರ ನೋಡು ನೋಡು ಇವನು ಇದೆ ನೋಡಿ, ಇಲ್ಲಿ ಅಲ್ಲಿ ನೋಡು, ಅಲ್ಲಿ ಹೀಗಿದೆ ನೋಡು, ಅಲ್ಲಿ ಆನೆ ಹೀಗಿದೆ ನೋಡು ಅಂತ ಎಲ್ಲವನ್ನೂ ಕೂಡ ನೋಡಿ ಖುಷಿ ಪಡಬಹುದು. ಅದಕ್ಕೆ
1: ಜನಸಾಮಾನ್ಯರಿಗೆ ಟಿವಿಲಿ ನೋಡೋದೇ ಚಂದ,
0: ರೇಡಿಯೋದಲ್ಲಿ ವೀಕ್ಷಕ ವಿವರಣೆ ಬರುತ್ತೆ, ಅದು ಎಲ್ಲವೂ ಕೂಡ ದಸರಾ ವೈಭವ ಆಯ್ತು. ಅಲ್ಲಿ ಇರೋಂತಹ ಕುರ್ಚಿ, ಆ ಸಿಂಹಾಸನ ಇದೆಯಲ್ಲ, ರತ್ನದ ಬಂಗಾರದ, ರತ್ನ ಖಚಿತ ಬಂಗಾರದ ಸಿಂಹಾಸನ,
1: ಬೇರೆ ಬೇರೆ ರತ್ನಗಳಿಂದ ಅಲಂಕರಿಸಲ್ಪಟ್ಟಂತಹ ಆ ಒಂದು ಸಿಂಹಾಸನ ಏನಿದೆಯಲ್ಲ, ಅದು ಇಡೀ ದೇಶದಲ್ಲೇ ವಿಶೇಷ. ನಮ್ಮ ಹೆಮ್ಮೆಯ ಒಂದು ತಾಯಿ ಚಾಮುಂಡೇಶ್ವರಿಯ ಒಂದು ಆಶೀರ್ವಾದ ಅನ್ಬಹುದು, ಒಡೆಯರ ಒಂದು ಸಂಸ್ಕೃತಿ, ಅವರು ಎಷ್ಟು ವಿಶಾಲವಾಗಿ ಯೋಚನೆ ಮಾಡಿದ್ರು. ಹಾಗಾಗಿ ಸಂಭ್ರಮ ಅಂತ ಹೇಳಿದ್ರೆ ದಸರಾ, ದಸರಾ ಅಂದ್ರೆ ಮೈಸೂರು, ಮೈಸೂರು ಅಂದ್ರೆ ಈ ಎಲ್ಲಾನು ಕೂಡ ನೆನಪಾಗುತ್ತೆ.
0: ಅಮಾವಾಸ್ಯೆ ಹಬ್ಬ ಮತ್ತೆ
1: ಹಿರಿಯರ ಪೂಜೆ
0: ಬರುತ್ತೆ, ದಸರಾ ಬಂದ್ಮೇಲೆ ಮತ್ತೆ ನವೆಂಬರ್ ಬರ್ತದೆ, ಆಮೇಲೆ ದೀಪಾವಳಿ ಬರ್ತದೆ, ಹೀಗೆ ಹಬ್ಬಗಳ ಒಂದು ಸಾಲು ಸಾಲು ಇವೆ.
1: ಇವಾಗ ನೋಡಿ ನಾವು ನಮ್ಮ ಕುರ್ಚಿ ಬಗ್ಗೆ ಮಾತಾಡ್ತಾ ಇರ್ಬೇಕಾದ್ರೆ ನಾವು ನಮ್ಮ ಮೇಲ್ಗಳನ್ನ ಒಂದ್ಸಲ ಚೆಕ್ ಮಾಡ್ಬಿಡೋಣ ನೋಡಿ. ನರಸಿಂಹಮೂರ್ತಿ ಡಿ ಅಂತ ಹೇಳಿ ಶಿರಾ ತುಮಕೂರಿನಿಂದ ಅವ್ರು ಹೇಳ್ತಾ ಇದ್ರೆ, ದಸರಾ ಹಬ್ಬಕ್ಕೆ ವಿವಿಧ ಭಾರತಿಯಲ್ಲಿ ಏನಾದ್ರೂ ಹೊಸ ಕಾರ್ಯಕ್ರಮಗಳು ಬರ್ತಾ ಇದೆಯಾ ಅಂತ ಕೇಳ್ತಾ ಇದ್ದಾರೆ.
0: ಈಗ ನಾವು ರಾಜ್ಯ ಮಟ್ಟದಲ್ಲಿ ಒಂದು ಸಂಭ್ರಮದಲ್ಲಿ ಇರ್ತೇವೆ, ರಾಜ್ಯ ಮಟ್ಟದ ಕಾರ್ಯಕ್ರಮಗಳು, ಈಗ ಮೈಸೂರಿಂದ ಬರುವಂತಹ ಕಾರ್ಯಕ್ರಮಗಳು, ಅಲ್ಲಿ ಇಂದಿನ ವಿಶೇಷ ಏನಿರ್ತದೆ, ಆಮೇಲೆ ಉದ್ಘಾಟಕರ ಭಾಷಣ, ಅವರ ಸಂದರ್ಶನ ಕೂಡ ಆಕಾಶವಾಣಿ ಪ್ರಸಾರ ಮಾಡುತ್ತೆ, ಆಮೇಲೆ ವೀಕ್ಷಕ ವಿವರಣೆ ಬರುತ್ತೆ. ಈ ಎಲ್ಲಾ ಕಾರ್ಯಕ್ರಮಗಳು ಇರುವಾಗ ಏನ್ ಗೊತ್ತಾ, ಅದರಲ್ಲಿ ತೇಲಿ ಹೋಗಿರ್ತೀವಿ ನಾವು. ನಮ್ದೇ ಆದಂತದ್ದು ವಿವಿಧ ಭಾರತಿ ಆಗಲಿ

0: ಬೆಂಗಳೂರು ಆಕಾಶವಾಣಿ ಆಗಲಿ ಇಂಥದ್ದೇ ಮಾಡೋ, ಅದರ ಅಂಗವಾಗಿ ಬೇರೆ ಬೇರೆ ಕಾರ್ಯಕ್ರಮಗಳು ಇರ್ತವೆ ನಮ್ಮಲ್ಲಿ. ಸಂಗೀತದ ಒಂದು ಸರಣಿ
1: ನಿಗದಿತವಾಗಿ ಆಯಾ ದಿನದ ಆರ್ಜೆ ಏನಿರ್ತಾರೆ ಅವರಂತೂ ಅದಕ್ಕೆ ಸಂಬಂಧಪಟ್ಟಂಗೆ ದಸರಾ ಹಬ್ಬಗಳು ಏನು 9 ದಿನಗಳ ಆಚರಣೆಗೆ ಸಂಬಂಧಪಟ್ಟಂಗೆ ಬರ್ತಾನೆ ಇರುತ್ತೆ.
0: ಸಂಗೀತದ ಕುರಿತಾಗಿ ಒಂದು ಕಾರ್ಯಕ್ರಮ ಸುಮಾರು 10 ದಿನ ಪ್ರಸಾರ ಆಗ್ತಾ ಇದೆ, ಹಾಗಾಗಿ ಅದು ಒಂದು ನಮ್ಮಿಂದ ನಿರೀಕ್ಷೆ ಮಾಡಬಹುದು. ನಾವು ರಾಜ್ಯ ಮಟ್ಟದಲ್ಲಿ ಬರೋ ಪ್ರಸಾರ ಕಾರ್ಯಕ್ರಮವನ್ನೆಲ್ಲ ಕೇಳಿಕೊಂಡು ಖುಷಿ ಪಡೋಣ, ಯಾಕಂದ್ರೆ ಮೈಸೂರನ್ನ ಮರಿಬಾರ್ದು ಯಾರು,
1: ಕರೆಕ್ಟ್,
0: ಆ ದಸರಾ ಮರಿಬಾರದು, ವೈಭವ ಅದಕ್ಕೆ ಆ ಕಾನ್ಸಂಟ್ರೇಷನ್ ಅಲ್ಲಿರಲಿ ಅಂತ. ಮತ್ತು ಮತ್ತು ಬೇರೆ ಬೇರೆ ಟೈಮ್ನಲ್ಲಿ ಮಾತಾಡ್ತಾನೆ ಹೋಗ್ತಾ ಇರ್ತೀವಿ, ಅಲ್ಲಿ ಮತ್ತು ಮತ್ತು ದಸರಾ ಬರುತ್ತೆ, ಯಾಕಂದ್ರೆ 10 ದಿನದಲ್ಲಿ ಮಾತು ಇರುತ್ತೆ, ನಿರಂತರ ವಿಚಾರ ಇರ್ತವೆ, ನಿರಂತರವಾಗಿ ಬೇರೆಯವರ ಮೆಸೇಜ್ಗಳು ಇರ್ತವೆ, ಬೇರೆಯವರ ಮೇಲ್ಗಳಿರ್ತವೆ, ಈಗ ನೀವು ಹೇಳ್ದಂಗೆ ಅವೆಲ್ಲವನ್ನು ನೋಡಿ ನಾವು ಓದೋಣ.
1: ಒಟ್ಟಾರೆ ಮೈಸೂರು ದಸರಾ ಕೇಂದ್ರಿತ ಕಾರ್ಯಕ್ರಮ ವಿವಿಧ ಭಾರತಿಯಲ್ಲೂ ಕೂಡ ಹೋಗುತ್ತೆ ಅಂತ ನಾವ್ ಅನ್ಕೊಳ್ಳೋಣ. ಇನ್ನು ರೂಪಾ ಮಂಜು ಅಂತ ಬಿಎಲ್ಎ ಒಟ್ಟು ವಿದ್ಯಾರಣ್ಯಪುರಂ ಹೇಳ್ತಾ ಇದ್ರೆ, ಇದು ನಾನ್ ಗಮನಿಸ್ದಂಗೆ ಇವರೊಬ್ಬರೇ ಹೇಳಿರೋದಲ್ಲ, ಬಹಳಷ್ಟು ಜನ ಹೇಳೋದೇನಂದ್ರೆ ಒಂದು ನಗೆ ಕಾರ್ಯಕ್ರಮ ವಿವಿಧ ಭಾರತಿಯಲ್ಲಿ ಬರ್ಲಿ ಅಂತ.
0: ಈಗ ನಾವೇನ್ ಮಾಡ್ತಾ ಇದೀವಿ ಈಗ, ಆಮೇಲೆ ನೀವು ಮಾತಿನ ಮಧ್ಯೆ ನಗ್ತಾ ಇರ್ತೀರಿ, ಆದ್ರೆ ಅವರು ಕೂಡ ನಗಬೇಕು, ಅವರು ನಗ್ಲಿ ಅಂತ ಹೇಳೋದು ನಾವು. ಅಂದ್ರೆ ನಾವೇ ನಕ್ಕು ಬಹಳ ಉಲ್ಲಾಸದಿಂದ ಉತ್ಸಾಹದಿಂದ ಮಾಡ್ತಾ ಇರ್ತೀವಿ, ನಿಜ, ಏನೋ ಒಂದ್ ಸ್ವಲ್ಪ ಏನೋ ಡೌನ್ ಆದಾಗ ನೀವು ಮಾತಾಡಿ, ನಗ್ರಿ, ನಗ್ರಿ ಅಂತಂದ್ರೇನು, ಒಂದು ಹೇಳುವಂತ ವಿಷಯದಲ್ಲಿ ಏನೋ ಒಂದು ಹಾಸ್ಯ ಇರುತ್ತೆ,
1: ನಿಜ, ಅದನ್ನ ನಮ್ಮ ಕೇಳುಗರು ಖಂಡಿತ ಮಾಡ್ತಾ ಇರ್ತಾರೆ. ಆಗಾಗ ಯಾರು ಡ್ಯೂಟಿಯಲ್ಲಿ ಇರ್ತಾರೆ ಅವ್ರ ಜೊತೆಗೆ ಒಂದು ಅವ್ರಿಗೆ ಮೆಸೇಜ್ ಕಳಿಸುವಾಗ ಮಾಹಿತಿ ಏನಾದರೂ ಹಂಚ್ಕೊಳ್ತಾರಲ್ಲ, ಅನಿಸಿಕೆ ಅಭಿಪ್ರಾಯ. ಕೆಲವರಂತೂ ತುಂಬಾ ಲೈವ್ಲಿಯಾಗಿ ನಗ್ನಗ್ತಾನೆ ಮೆಸೇಜ್ಗಳನ್ನ ಕಳಿಸೋದು ಮಾಡೋದು ಎಲ್ಲ ಇದೆ. ಹಾಗಾಗಿ ಒಟ್ಟಿಗೆ ನಾವು ನೀವು ಒಟ್ಟೊಟ್ಟಿಗೆ ನಗ್ನಗ್ತ ಕಾರ್ಯಕ್ರಮದಲ್ಲಿ ಸಾಗಬಹುದು ಅಂತ ನಾವು ಹೇಳೋಣಲ್ಲ. ಇನ್ನು ಗಾಯತ್ರಿ ಅವರು ಬಸವೇಶ್ವರನಗರದಿಂದ ಮೆಸೇಜ್ ಮಾಡಿ ಹೇಳ್ತಾ ಇದ್ರೆ, ನಾವು ನಿರಂತರವಾಗಿ ವಿವಿಧ ಭಾರತಿಯನ್ನ ಕೇಳ್ತಾ ಇರ್ತೇವೆ, ಹಾಗಾಗಿ ಎಲ್ಲ ಕಾರ್ಯಕ್ರಮಗಳು ನಮಗೆ ಇಷ್ಟ ಆಗುತ್ತೆ ಅಂತ ಹೇಳಿ ಹೇಳಿದ್ದಾರೆ. ಮತ್ತಿಕೆರೆಯಿಂದ ಜಗದಾಂಬಿಕಾ ಹಂಸವೇಣಿ ಅವರು ಕೂಡ ನಮಗೆ ರಸಪ್ರಶ್ನೆ ಕಾರ್ಯಕ್ರಮಗಳು ಯಾವಾಗಲೂ ಇಷ್ಟ ಆಗುತ್ತೆ ಅಂತ ಹೇಳ್ತಾರೆ. ಗೀತಾ ಜೋಶಿ ಕಲಬುರಗಿಯಿಂದ, ವಿವಿಧ ಭಾರತಿ ನಮ್ಮ ಆತ್ಮೀಯ ಸಂಗಾತಿ, ಅದನ್ನ ಕೈಬಿಡುವಂತಹ ಮಾತೇ ಇಲ್ಲ, ನಾವು ಯಾವಾಗಲೂ ಕೇಳ್ತಾ ಇರ್ತೀವಿ ಅಂತ ಹೇಳಿ ಮೇಲ್ ಮಾಡಿದ್ದಾರೆ. ಇದಿಷ್ಟು ನಮ್ಮ ಕೇಳುಗರು ನಮಗೆ ಕಳಿಸ್ಕೊಟ್ಟಂತ ಸ್ಪಂದನೆ, ಮೇಲ್ ಸ್ಪಂದನೆ,
0: ಸ್ಪಂದನೆ.
1: ನಾವು ಮತ್ತೆ ಮತ್ತೆ ಕಾರ್ಯಕ್ರಮದಲ್ಲಿ ಸಿಗ್ತಾ ಇರೋಣ. ಕೇಳ್ತಾ ಇರಿ ನಿಮ್ಮ ರೇಡಿಯೋ ಇದು ವಿವಿಧ ಭಾರತಿ, ಆಕಾಶವಾಣಿ ಕನ್ನಡ, ಸದಾ ನಿಮ್ಮ ಸಂಗಡ.
0: ಎಲ್ಲರಿಗೂ ನಮಸ್ಕಾರಗಳು.
1: ಸ್ಪಂದನ ಕಾರ್ಯಕ್ರಮ ಇದುವರೆಗೆ ಪ್ರಸಾರವಾಯಿತು. ಕಾರ್ಯಕ್ರಮ ಪ್ರಸ್ತುತಿ ಜಾಂಪಣ್ಣ ಹಾಶಿಹಾಳ್ ಮತ್ತು ಚಂದು ಬಾನುಲಿ ಬಂಧು.

0: ಮರದ ಅಡಿಗೆ ಗುಡಿಸಲಿರಲಿ, ಅಲ್ಲೇ ಒಲವು ಮೆರೆಯದೆ, ನಲಿವು ಮೇರೆವರಿಯದೆ ಎಂದರು ವರಕವಿ ಬೇಂದ್ರೆ.
1: ಪ್ರೀತಿ ಸ್ನೇಹ ಸಹಬಾಳ್ವೆ, ಆ ಮೂಲಕ ಹೊರಹೊಮ್ಮುವ ನೆಮ್ಮದಿ, ಇವು ಬದುಕಿನ ಕತ್ತಲೆಯನ್ನು ಹೊಡೆದೋಡಿಸುವ ನಗೆದೀಪ.
2: ನನ್ನೋಳು ನಕ್ಕರೆ ಸಕ್ಕರೆ.
3: ಇದು ವಿವಿಧ ಭಾರತಿ ಆಕಾಶವಾಣಿ ಕನ್ನಡ, ಸದಾ ನಿಮ್ಮ ಸಂಗಡ. ಸಮಯ 2:30 ಆಗ್ತಾ ಇದೆ. ಕೇಳೋಣ ಪ್ರದೇಶ ಸಮಾಚಾರ.

ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ಶಿಲ್ಪಾ ಹೆಚ್ಎಂ. ಮುಖ್ಯಾಂಶಗಳು. ಆರೋಗ್ಯ ಸಚಿವ ಯುಟಿ ಖಾದರ್ ಮನವಿಗೆ ಸ್ಪಂದಿಸಿದ ಕೇಂದ್ರ ಸರ್ಕಾರ. ಕ್ಯಾನ್ಸರ್ ಔಷಧಗಳ ದರ ಇಳಿಕೆ. ಬೆಂಗಳೂರಿನಲ್ಲಿ ಇ ಆಡಳಿತ ಇಲಾಖೆಯ ವಿವಿಧ ಘಟಕಗಳ ಪ್ರಗತಿ ಪರಿಶೀಲನೆ ನಡೆಸಿದ ಸಚಿವ ಪ್ರಿಯಾಂಕ್ ಖರ್ಗೆ. ವಿಶ್ವ ಅಂಚೆ ದಿನ ಹಿನ್ನೆಲೆ ಇಂದಿನಿಂದ ಇದೇ 15ರವರೆಗೆ ದೇಶಾದ್ಯಂತ ಅಂಚೆ ಸಪ್ತಾಹ. ರೈತರಿಗೆ 2500 ರೂಪಾಯಿ ಪರಿಹಾರ ವಿತರಿಸಲು ವಿಳಂಬ. ಸರ್ಕಾರದ ವಿರುದ್ಧ ಬಿಜೆಪಿ ಅಸಮಾಧಾನ. ಹಾಗೂ ಮೈಸೂರು ದಸರಾ ಮಹೋತ್ಸವ ಶೀಘ್ರವೇ ಅಂಬಾರಿ ಹೊರುವ ಆನೆಯ ಆಯ್ಕೆ. ಡಿಸಿಎಫ್ ಪ್ರಭುಗೌಡ ಸ್ಪಷ್ಟನೆ. ಅಧಿಕ ಬೆಲೆಗಳನ್ನು ನಿಯಂತ್ರಿಸಲು ಮತ್ತು ರೋಗಿಗಳ ವೈಯಕ್ತಿಕ

0: ವೆಚ್ಚವನ್ನು ಕಡಿಮೆ ಮಾಡಲು ಕೇಂದ್ರ ಸರ್ಕಾರ ಕ್ಯಾನ್ಸರ್ ಔಷಧಗಳ ಮೇಲಿನ ಲಾಭಾಂಶವನ್ನು ಎಂಆರ್ಪಿ ದರದ ಶೇಕಡ 30% ಸೀಮಿತಗೊಳಿಸಿದೆ. ಇದರಿಂದ ದೇಶದಲ್ಲಿ ವಾರ್ಷಿಕ 2,500 ಕೋಟಿ ರೂಪಾಯಿ ಉಳಿತಾಯವಾಗುವ ನಿರೀಕ್ಷೆ ಇದೆ. ಔಷಧಿ ಕಂಪನಿಗಳ ಅತಿಯಾದ ಲಾಭದ ವಿರುದ್ದ ಆರೋಗ್ಯ ಸಚಿವ ಯುಟಿ ಖಾದರ್ ಹಾಗೂ ಆರೋಗ್ಯ ಇಲಾಖೆ ನಡೆಸಿದ ತನಿಖಾ ವರದಿ ಬೆನ್ನಲ್ಲೇ ಕೇಂದ್ರ ಸರ್ಕಾರ ಲಾಭಾಂಶವನ್ನು ಅಸಲು ದರದ ಗರಿಷ್ಠ ಶೇಕಡ 30% ಮಿತಿಗೊಳಿಸಿದೆ. ಉತ್ಪಾದನಾ ಮತ್ತು ಮಾರಾಟ ದರದ ಅಂತರವನ್ನು ಬಹಿರಂಗಪಡಿಸಿದ್ದ ಸಚಿವ ಯುಟಿ ಖಾದರ್ 86 ರೂಪಾಯಿಯ ಔಷಧವನ್ನು 4,528 ರೂಪಾಯಿಗೆ, 160 ರೂಪಾಯಿ ಔಷಧವನ್ನು 7,110 ರೂಪಾಯಿಗೆ ಹಾಗೂ 118 ರೂಪಾಯಿಯ ಔಷಧವನ್ನು 4,416 ರೂಪಾಯಿಗೆ ಮಾರಾಟ ಮಾಡಲಾಗುತ್ತಿದೆ ಎಂಬ ಅಂಶವನ್ನು ಬಹಿರಂಗಪಡಿಸಿದ್ದರು. ಈ ಹಿನ್ನೆಲೆಯಲ್ಲಿ ಕೇಂದ್ರ ಸರ್ಕಾರ ತಕ್ಷಣವೇ ಮಧ್ಯಪ್ರವೇಶಿಸುವಂತೆ ಕೇಂದ್ರ ಆರೋಗ್ಯ ಸಚಿವ ಜೆಪಿ ನಡ್ಡಾ ಅವರಿಗೆ ಪತ್ರ ಬರೆದು ಕಟ್ಟುನಿಟ್ಟಿನ ಕ್ರಮಕ್ಕೆ ಒತ್ತಾಯಿಸಿದ್ದರು. ರಾಜ್ಯದ ಧ್ವನಿಗೆ ಸ್ಪಂದಿಸಿದ ಕೇಂದ್ರ ಸರ್ಕಾರ ಕ್ಯಾನ್ಸರ್ ಮಾತ್ರೆಗಳ ದರಕ್ಕೆ ಮೂಗುದಾರ ಹಾಕಿದೆ. ರಾಜ್ಯದಲ್ಲಿ ಇ ಆಡಳಿತ ವ್ಯವಸ್ಥೆಯನ್ನು ಮತ್ತಷ್ಟು ಬಲಪಡಿಸುವುದು, ಸರ್ಕಾರಿ ಸೇವೆಗಳನ್ನು ಜನಸ್ನೇಹಿಗೊಳಿಸುವುದು ಹಾಗೂ ತಂತ್ರಜ್ಞಾನ ಆಧಾರಿತ ಆಡಳಿತವನ್ನು ಪರಿಣಾಮಕಾರಿಯಾಗಿ ಅನುಷ್ಠಾನಗೊಳಿಸುವ ನಿಟ್ಟಿನಲ್ಲಿ ಇ ಆಡಳಿತ ಸಚಿವ ಪ್ರಿಯಾಂಕ್ ಖರ್ಗೆ ಇಂದು ಇಲಾಖೆಗೆ ಸಂಬಂಧಿಸಿದ ವಿವಿಧ ಘಟಕಗಳ ಪ್ರಗತಿ ಪರಿಶೀಲನೆ ನಡೆಸಿದರು. ಸಭೆಯಲ್ಲಿ ಕರ್ನಾಟಕ ರಾಜ್ಯ ದೂರ ಸಂವೇದಿ ಅನ್ವಯಿಕ ಕೇಂದ್ರ, ಕರ್ನಾಟಕ ಭೌಗೋಳಿಕ ಮಾಹಿತಿ ವ್ಯವಸ್ಥೆ, ಸೆಂಟರ್ ಫಾರ್ ಸ್ಮಾರ್ಟ್ ಗವರ್ನೆನ್ಸ್, ಏಕೀಕೃತ ಭೂ ನಿರ್ವಹಣಾ ವ್ಯವಸ್ಥೆ ಹಾಗೂ ಕೃತಕ ಬುದ್ಧಿಮತ್ತೆ, ಕಂಪ್ಯೂಟಿಂಗ್ ಮತ್ತು ಡೇಟಾ ಸೆಂಟರ್ ಮೂಲಸೌಕರ್ಯ ಸಂಬಂಧಿಸಿದ ಯೋಜನೆಗಳು ಮತ್ತು ಪ್ರಸ್ತಾವನೆಗಳ ಕುರಿತು ಚರ್ಚಿಸಿದರು. ಭೂಮಿ ಮತ್ತು ಆಸ್ತಿ ನಿರ್ವಹಣೆಗೆ ಸಂಬಂಧಿಸಿದ ಯುಎಲ್ಎಂಎಸ್ 2.0 ಪ್ರಸ್ತಾವನೆಯು ಸಭೆಯ ಪ್ರಮುಖ ವಿಷಯಗಳಲ್ಲೊಂದಾಗಿತ್ತು. ವಿವಿಧ ಸರ್ಕಾರಿ ವ್ಯವಸ್ಥೆಗಳಲ್ಲಿ ಲಭ್ಯವಿರುವ ಅಧಿಕೃತ ಆಸ್ತಿ ಮಾಹಿತಿಯನ್ನು ಒಂದೇ ಡಿಜಿಟಲ್ ವೇದಿಕೆಯಲ್ಲಿ ಸಂಯೋಜಿಸಿ ಪ್ರತಿಯೊಂದು ಆಸ್ತಿಗೂ ಏಕೀಕೃತ ಡಿಜಿಟಲ್ ಗುರುತನ್ನು ಒದಗಿಸುವುದು ಈ ವ್ಯವಸ್ಥೆಯ ಉದ್ದೇಶವಾಗಿದೆ. ಇಂದಿನಿಂದ ಇದೇ 15ರವರೆಗೆ ದೇಶಾದ್ಯಂತ ವಿಶ್ವ ಅಂಚೆ ಸಪ್ತಾಹ ಆಚರಿಸಲಾಗುತ್ತಿದೆ. ಈ ಹಿನ್ನೆಲೆಯಲ್ಲಿ ಇದೇ 12ರಂದು ಅಂಚೆ ಚೀಟಿ ಸಂಗ್ರಹಣಾ ದಿನವನ್ನಾಗಿ ಹಾಗೂ 13ರಂದು ಆರ್ಥಿಕ ಒಳಗೊಳ್ಳುವಿಕೆ ಹಾಗೂ ನಾಗರಿಕ ಕೇಂದ್ರಿತ ಸೇವೆಗಳ ದಿನವನ್ನಾಗಿ ಆಚರಿಸಲಾಗುವುದು ಎಂದು ಕರ್ನಾಟಕ ಅಂಚೆ ಇಲಾಖೆಯ ನಿರ್ದೇಶಕ ಸಂದೇಶ್ ಮಹದೇವಪ್ಪ ತಿಳಿಸಿದ್ದಾರೆ. ಆಕಾಶವಾಣಿಯೊಂದಿಗೆ ಮಾತನಾಡಿದ ಅವರು, ಅಂಚೆ ಕ್ಷೇತ್ರದ ನಾವೀನ್ಯತೆಯನ್ನು ಸಂಭ್ರಮಿಸುವ ಉದ್ದೇಶದಿಂದ ಬೆಂಗಳೂರಿನ ಜಿಪಿಒ ಅಂಚೆ ವೃತ್ತ ಕಚೇರಿಯವರಿಗೆ ಇದೇ 15ರಂದು ವಾಕಥಾನ್ ನಡೆಯಲಿದೆ ಎಂದು ಮಾಹಿತಿ ನೀಡಿದ್ದಾರೆ. ಈ ಮೂಲಕ ದೇಶಾದ್ಯಂತ ಅಂಚೆ ಇಲಾಖೆಯ ಬಗ್ಗೆ ಜಾಗೃತಿ ಮೂಡಿಸಲಾಗುವುದು ಎಂದು ಸ್ಪಷ್ಟಪಡಿಸಿದ್ದಾರೆ. ರಾಜ್ಯದ ಅಂಚೆ ಕಚೇರಿಗಳನ್ನು ಶೀಘ್ರವೇ ಕಾಗದರಹಿತ ಮಾಡಲಾಗುವುದು ಎಂದು ತಿಳಿಸಿದ್ದಾರೆ.
1: ನಮ್ಮಲ್ಲಿ ಇರತಕ್ಕಂಥ ಅಂಚೆ ಕಚೇರಿಗಳನ್ನ ಪೇಪರ್ಲೆಸ್ ಆಗುವ ನಿಟ್ಟಿನಲ್ಲಿ ಅತಿ ಶೀಘ್ರದಲ್ಲಿ ಇನ್ನೊಂದು 2-3 ತಿಂಗಳಲ್ಲಿ ಅದು ಕೂಡ ಆಗಬಹುದು. ಆ ಒಂದು ಏನು ಪೇಪರ್ಲೆಸ್ ಇದೆ ಅದರ ಬಗ್ಗೆ ತಿಳುವಳಿಕೆ ಮೂಡಿಸ್ತೇವೆ. ಮತ್ತು ನಾವು ಹೊಸ ಸಾಫ್ಟ್ವೇರ್ APT ಅಡ್ವಾನ್ಸ್ಡ್ ಪೋಸ್ಟಲ್ ಟೆಕ್ನಾಲಜಿ ಸಾಫ್ಟ್ವೇರ್ಗೆ ನಾವು ಮೈಗ್ರೇಟ್ ಆಗಿರೋದು, ಕಸ್ಟಮರ್ಗೆ ಇನ್ನೇನಾದರೂ ಜಾಗತಿಕ ಮಟ್ಟದಲ್ಲಿ ಅಥವಾ ಕಾಂಪಿಟೇಟರ್ ಮಟ್ಟದಲ್ಲಿ ಇರತಕ್ಕಂಥ ಸೌಲಭ್ಯಗಳು ನಮ್ಮಲ್ಲಿ ಇಲ್ಲದೇ ಇರತಕ್ಕಂಥದನ್ನ ತಿಳ್ಕೊಂಡು ಅದನ್ನು ಅಳವಡಿಸುವಂಥ ನಿಟ್ಟಿನಲ್ಲೂ ಕೂಡ ನಾವು ಪ್ರಯತ್ನ ಮಾಡ್ತಾ ಇದ್ದೇವೆ.
0: ರಾಜ್ಯದಲ್ಲಿ ಸಚಿವರು ಹಾಗೂ ಲೋಕಸಭಾ ಸದಸ್ಯರ ಉಪಯೋಗಕ್ಕಾಗಿ ವಾಹನ ಖರೀದಿಸಲು ನಿಗದಿಪಡಿಸಿದ ಆರ್ಥಿಕ ಮಿತಿಯನ್ನು 26 ಲಕ್ಷ ರೂಪಾಯಿಗಳಿಂದ 31 ಲಕ್ಷ ರೂಪಾಯಿಗಳಿಗೆ ಪರಿಷ್ಕರಿಸಲು ಆರ್ಥಿಕ ಇಲಾಖೆ ಸಮ್ಮತಿ ಸೂಚಿಸಿದೆ. ಹೊಸ ವಾಹನ ಖರೀದಿಸುವ ಸಂದರ್ಭದಲ್ಲಿ ಇಂಧನ ಮಿತವ್ಯಯ ಹಾಗೂ ನಿರ್ವಹಣಾ ವೆಚ್ಚ ಕಡಿಮೆ ಹೊಂದಿರುವ ವಾಹನಗಳನ್ನು DDSG ದರಗಳಿಗೆ ಒಳಪಟ್ಟು ಖರೀದಿಸುವಂತೆ ಸೂಚಿಸಲಾಗಿದೆ. ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ.
2: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
3: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
4: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
3: ಮಾಹಿತಿಯ ಹೂರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ತಮ್ಮ ಸಂಪುಟದ ಸಹೋದ್ಯೋಗಿಗಳಿಗೆ ರಹಸ್ಯ ಕಾರ್ಯಾಚರಣೆ ಬಗ್ಗೆ ಎಚ್ಚರಿಕೆಯಿಂದ ಇರುವಂತೆ ಸೂಚಿಸಿರುವುದು ಸರ್ಕಾರದ ವಿಶ್ವಾಸಾರ್ಹತೆಯ ಬಗ್ಗೆ ಗಂಭೀರ ಪ್ರಶ್ನೆಗಳನ್ನು ಹುಟ್ಟುಹಾಕಿದೆ ಎಂದು ಬಿಜೆಪಿ ರಾಜ್ಯಾಧ್ಯಕ್ಷ BY ವಿಜಯೇಂದ್ರ ಅಭಿಪ್ರಾಯಪಟ್ಟಿದ್ದಾರೆ. ವಿಜಯಪುರದಲ್ಲಿಂದು ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಆಡಳಿತಾತ್ಮಕ ವೈಫಲ್ಯಗಳಿಂದ ಸಾರ್ವಜನಿಕರ ಗಮನವನ್ನು

0: ಬೇರೆಡೆಗೆ ಸೆಳೆಯಲು ಸರ್ಕಾರ ಎಫ್ಐಆರ್ ಮತ್ತು ಇತರ ಬೆದರಿಕೆ ತಂತ್ರಗಳ ಮೂಲಕ ಬಿಜೆಪಿ ಕಾರ್ಯಕರ್ತರನ್ನು ಗುರಿಯಾಗಿಸುತ್ತಿದೆ ಎಂದು ದೂರಿದ್ದಾರೆ. ಬರಗಾಲದ ಹಿನ್ನೆಲೆಯಲ್ಲಿ ಸಂಕಷ್ಟಕ್ಕೀಡಾದ ರೈತ ಕುಟುಂಬಗಳಿಗೆ ಘೋಷಿಸಲಾದ 2500 ರೂಪಾಯಿ ಪರಿಹಾರವನ್ನು ಇನ್ನೂ ವಿತರಿಸಲಾಗಿಲ್ಲ ಎಂದು ಸರ್ಕಾರದ ವಿರುದ್ದ ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ. ವಿಶ್ವವಿಖ್ಯಾತ ಮೈಸೂರು ದಸರಾ ಮಹೋತ್ಸವದ ಅಂಗವಾಗಿ ವಸ್ತು ಪ್ರದರ್ಶನದ ಆವರಣದಲ್ಲಿ ಗಜಪಡೆ ಹಾಗೂ ಅಶ್ವಪಡೆಗೆ ಎರಡನೇ ಹಂತದ ಕುಶಾಲತೋಪು ತಾಲೀಮು ಇಂದು ಯಶಸ್ವಿಯಾಗಿ ನೆರವೇರಿತು. ನಗರ ಸಶಸ್ತ್ರ ಮೀಸಲು ಪಡೆಯ ವತಿಯಿಂದ ನಡೆದ ಈ ತಾಲೀಮಿನಲ್ಲಿ 7 ಪಿರಂಗಿ ಗಾಡಿಗಳ ಮೂಲಕ 3 ಸುತ್ತಿನಲ್ಲಿ ಒಟ್ಟು 21 ಬಾರಿ ಭಾರೀ ಸದ್ದಿನ ಕುಶಾಲತೋಪುಗಳನ್ನು ಸಿಡಿಸಲಾಯಿತು. ಈ ಸಂದರ್ಭದಲ್ಲಿ ಗಜಪಡೆಯ 13 ಆನೆಗಳು ಹಾಗೂ ಅಶ್ವದಳದ 45 ಕುದುರೆಗಳು ಪಾಲ್ಗೊಂಡಿದ್ದವು. ಎರಡನೇ ಹಂತದ ಈ ತಾಲೀಮಿನಲ್ಲಿ ಅಭಿಮನ್ಯು, ಧನಂಜಯ, ಮಹೇಂದ್ರ, ಪ್ರಶಾಂತ, ಸುಗ್ರೀವ, ಏಕಲವ್ಯ, ಶ್ರೀರಾಮ, ಗೋಪಿ, ಕಾವೇರಿ, ಲಕ್ಷ್ಮಿ, ಚೈತ್ರ, ರೂಪ ಮತ್ತು ಶ್ರೀಕಂಠ ಸೇರಿದಂತೆ ಎಲ್ಲಾ ಆನೆಗಳು ಯಾವುದೇ ಗಲಿಬಿಲಿಯಿಲ್ಲದೆ ಧೈರ್ಯವಾಗಿ ನಿಂತು ತಾಲೀಮನ್ನು ಪೂರ್ಣಗೊಳಿಸಿದವು. ಬಳಿಕ ಸುದ್ದಿಗಾರರೊಂದಿಗೆ ಮಾತನಾಡಿದ ಡಿಸಿಎಫ್ ಪ್ರಭುಗೌಡ, ಅಂಬಾರಿ ಹೋರಲಿರುವ ಆನೆಯ ಆಯ್ಕೆಯನ್ನು ಕೆಲವೇ ದಿನಗಳಲ್ಲಿ ನಿರ್ಧರಿಸಲಾಗುವುದು ಎಂದು ಸ್ಪಷ್ಟಪಡಿಸಿದ್ದಾರೆ. ಈಗಾಗಲೇ ಧನಂಜಯ, ಪ್ರಶಾಂತ, ಸುಗ್ರೀವ ಮತ್ತು ಏಕಲವ್ಯ ಆನೆಗಳು ಅಂಬಾರಿಯ ಅಂತಿಮ ತೂಕವಾದ 1000 ಕೆಜಿ ಭಾರವನ್ನು ಹೊತ್ತು ಯಶಸ್ವಿಯಾಗಿ ತಾಲೀಮು ಪೂರ್ಣಗೊಳಿಸಿ ಅರ್ಹತೆ ಪಡೆದಿವೆ ಎಂದು ತಿಳಿಸಿದ್ದಾರೆ.
1: ಮೊದಲೇ ಹಂತದಲ್ಲಿ ಕೂಡ ಯಾವುದೂ ಆನೆ ಕೂಡ ಗಲಿಬಿಲಿಗೊಂಡಿರಲಿಲ್ಲ. ಇವತ್ತು ಕೂಡ ಎಲ್ಲ ಆನೆಗಳು 3 ರೌಂಡ್ಸ್ ಅಲ್ಲಿ ಕೂಡ ಯಾವುದೇ ಗಲಿಬಿಲಿಗಳದೆ ಆರಾಮಾಗಿ ನಿಂತಿದ್ದು. ಸೊ ಹಾಗಾಗಿ ಎರಡನೇ ತಾಲೀಮು ಕೂಡ ಕುಶಾಲತೋಪು ತಾಲೀಮು ಯಶಸ್ವಿಯಾಗಿದೆ. ಕೆಲವೊಂದಿಷ್ಟು ಒಂದೊಂದು ಆನೆಗಳಿಗೆ ಒಂದೊಂದು ಶಕ್ತಿ ಇರುತ್ತೆ. ಆ ಶಕ್ತಿಯ ಮೇಲೆ ನಾವು ಯಾವ ರೋಲ್ ಅನ್ನು ನೀಡಬೇಕು ಅಂತೇಳಿ ನಾವು ಡಿಸೈಡ್ ಮಾಡ್ತೀವಿ. ಧನಂಜಯ, ಪ್ರಶಾಂತ, ಸುಗ್ರೀವ, ಏಕಲವ್ಯ ಈ 4 ಆನೆಗಳು ಕಂಪ್ಲೀಟ್ ಆಗಿ ವೇಟ್ ಅನ್ನ ಹೊತ್ತು ಯಶಸ್ವಿಯಾಗಿ ಹೊರಹೊಮ್ಮಿದಾವು. ಹಾಗಾಗಿ ಅದರಲ್ಲಿ ಯಾವುದು ಇದು ಅನ್ನೋದನ್ನು ಇನ್ನು ನಾವು ಪ್ರಯೋಗ.
0: ಜನಸೇವೆಯಿಂದ ದೇಶಸೇವೆ ಎಂಬ ಮಂತ್ರದಡಿ ಹಾಗೂ ಜನರ ಏಳಿಗೆಯ ಅಚಲ ಬದ್ಧತೆಯೊಂದಿಗೆ ಕೂಡಿರುವ ಸಾರ್ವಜನಿಕ ಸೇವೆಯ 25 ವರ್ಷಗಳ ಪಯಣವನ್ನು ಪ್ರಧಾನಿ ನರೇಂದ್ರ ಮೋದಿ ಪೂರೈಸಿದ್ದಾರೆ. ಸೇವೆ ಮತ್ತು ಸುಶಾಸನದ ದೂರದೃಷ್ಟಿಯೊಂದಿಗೆ ಸರ್ಕಾರ 2047 ವೇಳೆಗೆ ವಿಕಸಿತ ಭಾರತ ಗುರಿ ಸಾಧನೆಯತ್ತ ಸಾಗುತ್ತಿದೆ. ಅದರ ಭಾಗವಾಗಿ ಹಲವು ವಲಯಗಳಲ್ಲಿ ಕೈಗೊಂಡ ಮಹತ್ವದ ಸುಧಾರಣೆಗಳ ಕುರಿತ ಸರಣಿಯನ್ನು ಆಕಾಶವಾಣಿ ಪ್ರಸಾರ ಮಾಡುತ್ತಿದೆ. ಇಂದಿನ ಆವೃತ್ತಿಯಲ್ಲಿ ತ್ರಿವಳಿ ತಲಾಖ್ ಕುರಿತ ಒಂದು ವರದಿ ಇಲ್ಲಿದೆ. ಈ ಹಿಂದೆ ಭಾರತದಲ್ಲಿ ಮುಸ್ಲಿಂ ಪುರುಷ ತಲಾಖ್ ಎಂಬ ಒಂದೇ ಪದವನ್ನು 3 ಬಾರಿ ಉಚ್ಚರಿಸುವ ಮೂಲಕ ಪತ್ನಿಯಿಂದ ವಿಚ್ಛೇದನ ಪಡೆಯಬಹುದಿತ್ತು. ಮುಸ್ಲಿಂ ಮಹಿಳಾ ವಿವಾಹ ಹಕ್ಕುಗಳ ರಕ್ಷಣೆ ಕಾಯ್ದೆ 2019 ತ್ರಿವಳಿ ತಲಾಖ್ ರದ್ದುಗೊಳಿಸಿತು. ಈ ರೀತಿಯಾಗಿ ತಲಾಖ್ ಪಡೆದರೆ 3 ವರ್ಷಗಳವರೆಗೆ ಜೈಲು ಶಿಕ್ಷೆ ಮತ್ತು ದಂಡವನ್ನು ವಿಧಿಸಲಾಗುತ್ತಿದೆ. ತ್ರಿವಳಿ ತಲಾಖ್ ಜಾಮೀನುರಹಿತ ಅಪರಾಧ ಎಂದು ಪರಿಗಣಿಸಲಾಗಿದೆ. ಮುಸ್ಲಿಂ ಮಹಿಳೆಯರಿಗೆ ಇದು ಜೀವನಾಧಾರ ಭತ್ಯೆ ಮತ್ತು ಅಪ್ರಾಪ್ತ ಮಕ್ಕಳ ಪಾಲನೆಯ ಹಕ್ಕನ್ನು ನೀಡಿತು. ಕಾಯ್ದೆ ಜಾರಿಗೆ ಬಂದ 1 ವರ್ಷದೊಳಗೆ ಶೇಕಡ 82% ತ್ರಿವಳಿ ತಲಾಖ್ ಕುಸಿತ ಕಂಡಿದೆ ಎಂದು ಅಧಿಕೃತ ದತ್ತಾಂಶ ದಾಖಲಿಸಿದೆ. ಈಗ ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಆರೋಗ್ಯ ಸಚಿವ ಯುಟಿ ಖಾದರ್ ಮನವಿಗೆ ಸ್ಪಂದಿಸಿದ ಕೇಂದ್ರ ಸರ್ಕಾರ, ಕ್ಯಾನ್ಸರ್ ಔಷಧಗಳ ದರ ಇಳಿಕೆ. ಬೆಂಗಳೂರಿನಲ್ಲಿ ಇ ಆಡಳಿತ ಇಲಾಖೆಯ ವಿವಿಧ ಘಟಕಗಳ ಪ್ರಗತಿ ಪರಿಶೀಲನೆ ನಡೆಸಿದ ಸಚಿವ ಪ್ರಿಯಾಂಕ್ ಖರ್ಗೆ. ವಿಶ್ವ ಅಂಚೆ ದಿನ ಹಿನ್ನೆಲೆ ಇಂದಿನಿಂದ ಇದೇ 15ರವರೆಗೆ ದೇಶಾದ್ಯಂತ ಅಂಚೆ ಸಪ್ತಾಹ. ರೈತರಿಗೆ 2500 ರೂಪಾಯಿ ಪರಿಹಾರ ವಿತರಿಸಲು ವಿಳಂಬ, ಸರ್ಕಾರದ ವಿರುದ್ದ ಬಿಜೆಪಿ ಅಸಮಾಧಾನ. ಹಾಗೂ ಮೈಸೂರು ದಸರಾ ಮಹೋತ್ಸವ, ಶೀಘ್ರವೇ ಅಂಬಾರಿ ಹೋರುವ ಆನೆಗೆ ಆಯ್ಕೆ, ಡಿಸಿಎಫ್ ಪ್ರಭುಗೌಡ ಸ್ಪಷ್ಟನೆ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಗಿಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ 6:40.
2: ಇದು ವಿವಿಧ ಭಾರತಿ ಆಕಾಶವಾಣಿ ಕನ್ನಡ. ಸಮಯವಾಗಿದೆ 2:40:15.
3: ಹೆಣ್ಣು ಕುಟುಂಬದ ಕಣ್ಣು, ಸಂಸಾರವನ್ನು ಶ್ರೇಯಸ್ಸಿನತ್ತ ಒಯ್ಯುವವಳು ಹೆಣ್ಣು. ಹೆಣ್ಣಿಗೆ ಆರ್ಥಿಕ ಸ್ವಾತಂತ್ರ್ಯ ಸಿಗುವುದೆಂದರೆ ಇಡೀ ಕುಟುಂಬ ಬೆಳಕಿಗೆ ಕಣ್ಣು ತೆರೆದಂತೆ. ಸ್ತ್ರೀ ಸ್ವಾತಂತ್ರ್ಯ ಸ್ವಸ್ಥ ಸಮಾಜದ ದ್ಯೋತಕ.
4: ಸ್ತ್ರೀಯರ ಸ್ಥಿತಿ ಉತ್ತಮವಾಗುವ ತನಕ ಪ್ರಪಂಚ ಉತ್ತಮವಾಗಲಾರದು. ಹಕ್ಕಿ ಒಂದೇ ರೆಕ್ಕೆಯ ಬಲದಿಂದ ಹಾರಲಾರದು ಎಂದಿದ್ದಾರೆ ಸ್ವಾಮಿ ವಿವೇಕಾನಂದರು.

0: ಇದು ವಿವಿಧ ಭಾರತಿ ಆಕಾಶವಾಣಿ ಕನ್ನಡ.
1: ಮತ್ತೊಮ್ಮೆ ಎಲ್ಲರಿಗೂ ನಮಸ್ಕಾರ. ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ, ಸುಸ್ವಾಗತ. ವಿವಿಧ ಭಾರತಿಯನ್ನು ಟ್ಯೂನ್ ಮಾಡಿ ಕೇಳ್ತಾ ಇದ್ದೀರಾ. ಇನ್ನೀಗ ಚಿತ್ರತಾನ ಕಾರ್ಯಕ್ರಮ ಪ್ರಸಾರವಾಗುತ್ತೆ. ಈ ದಿನದ ಚಿತ್ರತಾನ ಕಾರ್ಯಕ್ರಮಕ್ಕಾಗಿ ನಾವು ಆರಿಸಿಕೊಂಡಿರುವುದು ಅಪೂರ್ವ ಸಂಗಮ ಚಿತ್ರದ ಹಾಡುಗಳನ್ನು. ಗೀತೆಗಳಿಗೆ ಧ್ವನಿಯಾಗಿದ್ದಾರೆ ಡಾಕ್ಟರ್ ರಾಜ್ಕುಮಾರ್, ಎಸ್ ಜಾನಕಿ ಮತ್ತು ವಾಣಿ ಜಯರಾಮ್ ಅವರು. ಹಾಡುಗಳನ್ನು ಬರೆದಿದ್ದಾರೆ ಉಪೇಂದ್ರ ಕುಮಾರ್ ಅವರು. ಕೇಳ್ತಾ ಹೋಗೋಣ ಅಪೂರ್ವ ಸಂಗಮ ಚಿತ್ರದ ಗೀತೆಗಳನ್ನು.
2: ಬಂಗಾರಿ
1: ಅಪೂರ್ವ ಸಂಗಮ ಚಿತ್ರದ ಹಾಡುಗಳಿಗಾಗಿ ಗೀತ ರಚನೆ ಚಿವುದೇಶಂಕರ್ ಅವರದ್ದು, ಸಂಗೀತ ಸಂಯೋಜನೆ ಉಪೇಂದ್ರ ಕುಮಾರ್ ಅವರಿಂದ.
2: ಬಂಗಾರಿ ನನ್ನ ವೈಯಾರಿ.

ಚಿತ್ರತನ ಕಾರ್ಯಕ್ರಮದಲ್ಲಿ ಇದುವರೆಗೆ ನೀವು ಅಪೂರ್ವ ಸಂಗಮ ಚಿತ್ರದ ಹಾಡುಗಳನ್ನು ಕೇಳಿದ್ರಿ. ಗೀತ ರಚನೆ ಚಿ ಉದಯಶಂಕರ್, ಸಂಗೀತ ಸಂಯೋಜನೆ ಉಪೇಂದ್ರ ಕುಮಾರ್ ಅವರದಾಗಿತ್ತು. ಗೀತೆಗಳಿಗೆ ಧ್ವನಿಯಾಗಿದ್ರು ಡಾಕ್ಟರ್ ರಾಜ್ಕುಮಾರ್, ವಾಣಿ ಜಯರಾಮ್ ಮತ್ತು ಸಂಗಡಿಗರು. ಚಿತ್ರತನ ಕಾರ್ಯಕ್ರಮ ಇಲ್ಲಿಗೆ ಮುಕ್ತಾಯವಾಯಿತು. ಇದು ವಿವಿಧ ಭಾರತಿ, ನಿಮ್ಮ ನಿತ್ಯದ ಸಂಗಾತಿ. ಸಮಯ 3 ಗಂಟೆ ಆಗ್ತಾ ಇದೆ. ನಮ್ಮ ಮುಂದಿನ ಕಾರ್ಯಕ್ರಮ ಸಖಿ ಸಹೇಲಿ, ಹಿಂದಿ ಕಾರ್ಯಕ್ರಮ. ಅನಂತರ 4 ಗಂಟೆಯಿಂದ 5 ಗಂಟೆವರೆಗೆ ಪರಿಮಳ ಕಾರ್ಯಕ್ರಮವನ್ನು ಕೇಳ್ತೀರಿ. ಮತ್ತೆ 4 ಗಂಟೆಗೆ ಭೇಟಿಯಾಗೋಣ. ಕೇಳ್ತಾನೆ ರೀ ನಿಮ್ಮ ರೇಡಿಯೋ ವಿವಿಧ ಭಾರತಿ, ನಿಮ್ಮ ನಿತ್ಯದ ಸಂಗಾತಿ.

0: आप सुन रहे हैं विविध भारती।
1: सखियों के दिल की जुबान। हेलो सहेली।

0: अनुभव और अपने जीवन की कई बातें हमसे साझा करने आ रहे हैं जाने माने कास्टिंग डायरेक्टर गौतम किशन चंदानी। जरूर सुनिए बॉम्बे टॉकीज 10 अक्टूबर शाम 4 बजे से और 11 अक्टूबर सुबह 10 बजे से देश की सुरीली धड़कन विविध भारती पर।
1: इंस्टाग्राम पर आप सेलिब्रिटीज को फॉलो करते हैं, अपने दोस्तों और रिश्तेदारों को फॉलो करते हैं,
2: हाँ जी, हाँ।
1: पर क्या आपने विविध भारती को फॉलो किया?
2: नहीं नहीं, अभी नहीं।
1: विविध भारती भी तो आपके परिवार का हिस्सा है,
2: है ना, बोलो, बोलो।
1: तो इंस्टाग्राम पर लिखिए विविध भारती राष्ट्रीय सेवा,
3: कुछ लिखा,
1: और फॉलो कीजिए विविध भारती के ऑफिशियल पेज को।
4: ಇದು ಆಕಾಶವಾಣಿ.
5: ಶಿಕ್ಷಣ, ಮಾಹಿತಿ ಮತ್ತು ಮನೋರಂಜನೆಯೇ ಧ್ಯೇಯವಾಗುಳ್ಳ ಬೃಹತ್ ಸಂಸ್ಥೆ.
4: 1927ರಲ್ಲಿ ಮುಂಬೈ ಹಾಗೂ ಕಲ್ಕತ್ತಾದಲ್ಲಿ ಖಾಸಗಿಯಾಗಿ ಆರಂಭಗೊಂಡಿತು ಆಕಾಶವಾಣಿ.
5: ಆಲ್ ಇಂಡಿಯಾ ರೇಡಿಯೋ ಎಂದು ನಾಮಕರಣವಾದುದು ಮತ್ತು ವಾರ್ತಾ ಬುಲೆಟಿನ್ ಆರಂಭವಾದುದು 1936ರಲ್ಲಿ.
4: ವಿವಿಧ ಭಾರತಿ ಸೇವೆ ಪ್ರಾರಂಭಗೊಂಡುದು 1957ರಲ್ಲಿ.
5: ವಿವಿಧ ಭಾರತಿ ಸೇವೆಯಲ್ಲಿ ವಾಣಿಜ್ಯ ಪ್ರಸಾರವನ್ನ ಜಾರಿಗೆ ತಂದುದು 1967ರಲ್ಲಿ.
4: ಎಫ್ಎಂ ಸೇವೆ ಚೆನ್ನೈಯಲ್ಲಿ ಆರಂಭಗೊಂಡಿತು 1977ರಲ್ಲಿ.
5: ನಾಡು ನಾಡಿ ಬಯಸುವಂಥ ನಾಡಿ ನುಲಿಯ ಬಾನುಲಿ, ಶುದ್ಧ ಮನಕ್ಕೆ ಸುಸಮಯದಲ್ಲಿ ಬರುತ್ತಲಿರುವ ಬಾನುಲಿ.
4: ಸರ್ವೇ ಜನಾಃ ಸುಖಿನೋ ಭವಂತು,
5: ಬಹುಜನ ಹಿತಾಯ ಬಹುಜನ ಸುಖಾಯ, ಈ ಧ್ಯೇಯ ಹೊತ್ತ ಆಕಾಶವಾಣಿ
4: ಸಂವಿಧಾನ ಪ್ರಣೀತ ಪ್ರಜಾಸತ್ತಾತ್ಮಕ ಮೌಲ್ಯಗಳ ವರ್ಧನೆಗೆ ಹಾಗೂ ದೇಶದ ಐಕ್ಯದ ವೃದ್ಧಿಗಾಗಿ ನಿರಂತರ ಶ್ರಮಿಸುತ್ತಿದೆ.
5: ಇದು ನಮ್ಮ ನಿಮ್ಮೆಲ್ಲರ ಆಕಾಶವಾಣಿ.

0: ಇದು ವಿವಿಧ ಭಾರತಿ ಆಕಾಶವಾಣಿ ಕನ್ನಡ.
1: ಗುಡ್ ಈವ್ನಿಂಗ್, ಶುಭ ಸಂಜೆ. ಇದು ವಿವಿಧ ಭಾರತಿ ಆಕಾಶವಾಣಿ ಕನ್ನಡ, ಸದಾ ನಿಮ್ಮ ಸಂಗಡ. 4:01 ಸಮಯ ಆಗಿದೆ. ವಿವಿಧ ಭಾರತೀಯ ಪರಿಮಳ ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲರಿಗೂ ಆತ್ಮೀಯವಾದ ಪ್ರೀತಿಯ ಸ್ವಾಗತ, ಸುಸ್ವಾಗತ. ಈ ಸಮಯದಲ್ಲಿ ನಿಮ್ಮ ಜೊತೆಯಾಗಿರೋದು ಚಂದು ಬಾನುಲಿ ಬಂಧು.

ಪರಿಮಳ ಕಾರ್ಯಕ್ರಮ ಅಂದರೆ ಸಿನಿಮಾ ಸುದ್ದಿಗಳು, ವಿಶೇಷವಾಗಿ ಒಂದಷ್ಟು ವಿಚಾರಗಳನ್ನು ನಿಮ್ಮ ಜೊತೆಗೆ ನಾವು ಹಂಚಿಕೊಳ್ತೇವೆ. ಹಾಗೆಯೇ ಈ ದಿನ ಕೂಡ ಇವತ್ತಿನ ಪರಿಮಳದಲ್ಲಿ ಯಾವ ವಿಷಯ ಅಂತ ಹೇಳಿದ್ರೆ ಉಪೇಂದ್ರ ಅವರ ಸಿನಿಮಾ ಶ್ ಅಂತ ಕೇಳಿರ್ಬೋದು, 1993 ಬಂದ ಸಿನಿಮಾ. ಇದರಲ್ಲಿ ಕುಮಾರ್ ಗೋವಿಂದ್ ಅವರು ಪ್ರೊಡ್ಯೂಸರ್ ಆಗಿದ್ದರು, ಉಪೇಂದ್ರ ಅವರು ನಿರ್ದೇಶನ ಮಾಡಿದರು, ಕಾಶಿನಾಥ್, ಕುಮಾರ್ ಗೋವಿಂದ್, ಸುರೇಶ್ ಹೆಬ್ಳೀಕರ್, ಉಪೇಂದ್ರ, ಮೇಘ ಸೇರಿದ ಹಾಗೆ ಸಾಕಷ್ಟು ತಾರಾಗಣ ಇತ್ತು. ಈ ಸಿನಿಮಾ ಮಾಡಿದಂಥ ಕಮಾಲ್, ಈ ಸಿನಿಮಾದ ಒಂದಿಷ್ಟು ವಿಶೇಷಗಳ ಜೊತೆಗೆ ಇವತ್ತಿನ ಪರಿಮಳ ಕಾರ್ಯಕ್ರಮ ಸಾಗ್ತಾ ಹೋಗುತ್ತೆ. ನೀವು ಕೂಡ ವಿವಿಧ ಭಾರತಿಯನ್ನು ಕೇಳ್ತಾರೆ, ನೀವೇನಾದರೂ ಸಿನಿಮಾ ನೋಡಿದರೆ ಅಥವಾ ಆ ಕಾಲದಲ್ಲಿ ಶ್ ಅನ್ನುವಂಥ ಒಂದು ಹೆಸರೇ ವಿಚಿತ್ರ, ಒಂದೇ ಒಂದು ಅಕ್ಷರದಲ್ಲಿ ಬಂದಂಥ ಸಿನಿಮಾ, ಸಿನಿಮಾದ ಹಾರರ್ ಇರಬಹುದು, ಥ್ರಿಲ್ಲರ್ ಇರಬಹುದು, ಹೀಗೆ ಸಾಕಷ್ಟು ವಿಚಾರಗಳಿದೆ ಮಾತಾಡೋದಕ್ಕೆ. ಶ್ ಸಿನಿಮಾ ಬಂದಾಗ ನಿಮಗೆ ಹೇಗನ್ನಿಸಿತ್ತು, ನೀವು ನೋಡಿದ್ದು, ಕೇಳಿದ್ದು, ಕಂಡಿದ್ದು, ಈ ಥರದ ವಿಚಾರಗಳೇನಾದರೂ ನಿಮಗೆ ನೆನಪಾದರೆ ಖಂಡಿತ ನೀವು ಕೂಡ ನಮ್ಮ ಜೊತೆಗೆ ಹಂಚಿಕೊಳ್ಬಹುದು. ನಮ್ಮ ಸಂಖ್ಯೆ ನಿಮ್ಗೆ ಗೊತ್ತೇ ಇದೆ, 9483109129. ನಮ್ಮ ಇವತ್ತಿನ ಪರಿಮಳ ಕಾರ್ಯಕ್ರಮದಲ್ಲಿ ಪ್ರೇಕ್ಷಕರನ್ನು ಬೆಚ್ಚಿ ಬೀಳಿಸಿದ್ದ ಸಿನಿಮಾದ ಬಗ್ಗೆ ಒಂದಷ್ಟು ಮಾತು, ಹಾಗೆ ಸೊಗಸಾದ ಹಾಡುಗಳ ಈ ಜರ್ನಿ ಸ್ಟಾರ್ಟ್ ಆಗ್ತಾ ಇದೆ ಈಗ.

ರಕ್ತ ಕಣ್ಣೀರು ಚಿತ್ರದ ಗೀತೆಯನ್ನ ಕೇಳಿದ್ರಿ. ರಾಜೇಶ್ ಕೃಷ್ಣನ್ ಮತ್ತು ನಂದಿತಾ ಅವರ ಇವುಗಳ ಹಾಡುಗಾರಿಕೆಯಲ್ಲಿ ಸಾಧು ಕೋಕಿಲ್ ಅವರು ಸಂಗೀತ ಸಂಯೋಜನೆಯನ್ನ ಮಾಡಿದ್ರು. ಈಗಾಗಲೇ ಹೇಳಿದೆ, ಪರಿಮಳ ಕಾರ್ಯಕ್ರಮದಲ್ಲಿ ಉಪೇಂದ್ರ ಅವರ ನಿರ್ದೇಶನದ ಸಿನಿಮಾ ಇದು. ಕನ್ನಡ ಚಿತ್ರರಂಗದ ಎವರ್ ಗ್ರೀನ್ ಸಿನಿಮಾ ಅಂತಾನೆ ಹೆಸರಾಗಿದೆ. ಅದರಲ್ಲೂ ಉಪೇಂದ್ರ ಅವರ ನಿರ್ದೇಶನದ ಒಂದು ವಿಭಿನ್ನ ರೀತಿಯ ಸಿನಿಮಾ. ಇವತ್ತಿಗೂ ಕೂಡ ಉಪೇಂದ್ರ ಅವರ ನಿರ್ದೇಶನದ ಸಿನಿಮಾಗಳ ಬಗ್ಗೆ ಸಿನಿಮಾ ಪ್ರಿಯರಿಗೆ ಒಂದು ವಿಶೇಷವಾದಂಥ ಆಸಕ್ತಿ. ಹಾಗೆಯೇ ಈ ಶನ್ವಂಥ ಹಾರಾರ್ ಥ್ರಿಲ್ಲರ್ ಮೂವಿ ಕೂಡ ತುಂಬ ಸೊಗಸಾಗಿ ಮೂಡಿ ಬಂದಿತ್ತು. ಈ ಸಿನಿಮಾ ಇಂಥ ಒಂದು ಚಂದವಾಗಿ ಸಿನಿಮಾ ಮಾಡೋದೇ ಒಂದು ಅದ್ಭುತ ಅಂತ ಹೇಳಬಹುದು. ನಮಗೆಲ್ಲ ಗೊತ್ತಿರುವ ಹಾಗೆ ಈ ಸಿನಿಮಾದಲ್ಲಿ ಯಾವುದೇ ರೀತಿಯ ದೆವ್ವ ಪ್ರೇತ ಇಲ್ಲದೇ ಇದ್ರೂ ಕೂಡ ಪ್ರೇಕ್ಷಕರನ್ನು ಬೆಚ್ಚಿ ಬೀಳಿಸಿತ್ತು ಸಿನಿಮಾ. ನಮಗೆಲ್ಲ ಗೊತ್ತಿರೋ ಹಾಗೆ ರಿಯಲ್ ಸ್ಟಾರ್ ಅಂತಲೇ ಕರೆಸ್ಕೊಳ್ಳುವಂಥ ಉಪೇಂದ್ರ ಅವರು ಸಿನಿಮಾ ಕ್ಷೇತ್ರಕ್ಕೆ ಬಂದಿದ್ದು ಮೊದಲು ಬರಹಗಾರರಾಗಿ, ಆಮೇಲೆ ನಿರ್ದೇಶಕರಾದರು, ಅದಾದ ನಂತರ ಹೀರೋ ಆಗಿ ಕೂಡ ಅವರು ತಮ್ಮ ಸಿನಿಮಾ ಕ್ಷೇತ್ರದಲ್ಲಿ ಬೇರೆ ಬೇರೆ ಕೆಲಸಗಳನ್ನು ನಿರ್ವಹಿಸಿದರು. ಅವರು ಉಪೇಂದ್ರ ಅವರು ಮೊದಲು ಸಿನಿಮಾದಲ್ಲಿ ರೈಟರ್ ಆಗಿರ್ತಾರೆ, ಅಂದರೆ ಕಾಶಿನಾಥ್ ಅವರ ಜೊತೆಗೆ ಸಿನಿಮಾ ಕ್ಷೇತ್ರದ ಸಾಕಷ್ಟು ವಿಚಾರಗಳನ್ನು ತಿಳ್ಕೊಳ್ತಾರೆ. ತಿಳ್ಕೊಂಡ ನಂತರ ತರಲೆ ನನ್ನ ಮಗ ಸಿನಿಮಾದಲ್ಲಿ ನಿರ್ದೇಶಕರಾಗ್ತಾರೆ. ನಿರ್ದೇಶಕರಾದ ನಂತರ ಅವರು ಅನ್ನುವಂಥ ಒಂದು ಹಾರರ್ ಥ್ರಿಲ್ಲರ್ ಸಬ್ಜೆಕ್ಟನ್ನು ಆರಿಸಿಕೊಂಡು 1993 ಸಿನಿಮಾ ತೆರೆಗೆ ಬರುತ್ತೆ. ಈಗಲೂ ಕೂಡ ಈ ಸಿನಿಮಾ ನೆನೆಸ್ಕೊಂಡ್ರೆ ಎಷ್ಟೊಂದು ಜನ ಭಯ ಪಡ್ತಾರೆ. ಹಾಗಿದೆ ಸಿನಿಮಾವನ್ನು ಉಪೇಂದ್ರ ಅವರ ನಿರ್ದೇಶನ ಮಾಡಿದ್ದು. ಸಂಭಾಷಣೆ ಇರ್ಬೋದು, ಆ ದೃಶ್ಯಗಳು ಎಲ್ಲವೂ ಕೂಡ ತುಂಬ ಥ್ರಿಲ್ಲಿಂಗ್ ಅಂತ ಅನಿಸುತ್ತೆ.

ಪರಿಮಳ ಕಾರ್ಯಕ್ರಮದಲ್ಲಿ ಎರಡು ಹಾಡುಗಳನ್ನು ಕೇಳಿದ್ರಲ್ಲ, ಚಿತ್ರದ ಒಂದು ಹಾಡು ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಅವರು ಹಾಡಿದ್ದು, ವಿಶ್ವ ಸಿನಿಮಾದ ಎಲ್ಲ ಹಾಡುಗಳನ್ನು ಬರೆದಿದ್ದು ಉಪೇಂದ್ರ ಅವರು, ಹಾಗೆ ಸಂಗೀತ ಸಂಯೋಜನೆ ಮಾಡಿದವರು ಸಾಧು ಕೋಕಿಲ. ಪ್ರೀತಿಸಲೇಬೇಕು ಚಿತ್ರದ ಗೀತೆ ಧಮನಿ ಧಮನಿಯಲ್ಲಿ ಪ್ರೇಮ ಅಂತ ಹಾಡಿದ್ದು ಉದಿತ್ ನಾರಾಯಣ್ ಮತ್ತು ಅರ್ಚನಾ ಉಡುಪ. ಪಲ್ಲವಿ ಪ್ರಕಾಶ್ ಅವರ ಧ್ವನಿ, ಚೈತನ್ಯ ಅವರ ಸಂಗೀತ ಸಂಯೋಜನೆ ಇತ್ತು. 1993 ಬಂದ ಈ ಸಿನಿಮಾ ಥ್ರಿಲ್ಲರ್ ಹಾರರ್ ಸಿನಿಮಾ ನೋಡಿ ಏನಾಯಿತು ಅನ್ನೋದನ್ನು ಒಂದಷ್ಟು ಜನ ಹಂಚಿಕೊಂಡಿದ್ದಾರೆ. ಹೌದು, 1993 ಆ ಹೊತ್ತಿನಲ್ಲಿ ಉಪೇಂದ್ರ ಅವರು ಇನ್ನೂ ಇಷ್ಟು ಬೆಳೆದಿರಲಿಲ್ಲ ಸಿನಿಮಾ ಕ್ಷೇತ್ರದಲ್ಲಿ. ಒಂದು ನೆಲೆಯನ್ನು ಕಂಡುಕೊಳ್ಳುವಂಥ ಒಂದು ಪ್ರಯತ್ನದಲ್ಲಿರ್ತಾರೆ, ಒಂದು ರೀತಿ ಆರಂಭದ ದಿನಗಳು ಅಂತ ಹೇಳಬಹುದು. ಆಗೆಲ್ಲ ಅವರು ತುಂಬ ಕಡಿಮೆ ಬಜೆಟ್ಟಲ್ಲಿ ಸಿನಿಮಾಗಳನ್ನು ಮಾಡ್ತಾ ಇದ್ರು. ತರಲೆ ನನ್ನ ಮಗ ಸಿನಿಮಾದಲ್ಲಿ ಕೂಡ ತುಂಬ ಕಡಿಮೆ ಬಜೆಟ್ಟಲ್ಲಿ ಕೆಲಸ ಮಾಡಿರ್ತಾರೆ, ಅದು ಚೆನ್ನಾಗಿ ಯಶಸ್ವಿಯನ್ನು ಕೂಡ ಆಗಿರುತ್ತೆ. ಹಾಗೆಯೇ ಈ ಒಂದು ವಿಶೇಷವಾದ ಶೀರ್ಷಿಕೆ ಎಷ್ಟೋ ಜನಕ್ಕೆ ಅರ್ಥನೇ ಆಗಿರಲಿಲ್ಲ, ಏನಪ್ಪ ಈ ಥರ ಒಂದು ಸಿನಿಮಾನೂ ಇದೆಯಾ ಅಂತ ಅನಿಸ್ತಾ ಇತ್ತು. ಈ ಶೀರ್ಷಿಕೆಯಿಂದನೇ ಅವರು ವಿಶೇಷತೆ ಶುರುವಾಗಿತ್ತು. ಉಪೇಂದ್ರ ಅವರು ಸಿನಿಮಾದೊಳಗೆ ಒಂದು ಸಿನಿಮಾ ಅಂದರೆ ಸಿನಿಮಾದ ಕಥೆಯನ್ನು ಹೇಳುವಂಥ ಒಂದು ಪ್ರಯತ್ನ ಮಾಡ್ತಾರೆ, ಜೊತೆಗೆ ಹಾರರ್ ಇರುತ್ತೆ, ಥ್ರಿಲ್ಲರ್ ಇರುತ್ತೆ. ಈ ರೀತಿಯ ಒಂದು ಕಾನ್ಸೆಪ್ಟ್ ಇರುವಂಥ ಸಿನಿಮಾ ಅವತ್ತು ಜನಕ್ಕೆ ತುಂಬ ಇಷ್ಟ ಆಗಿತ್ತು. ಸಿನಿಮಾ ಹೇಗಿತ್ತು ಅಂದರೆ, ಸಿನಿಮಾ ಶೂಟಿಂಗ್ ಮಾಡೋಕ್ಕೆ ಅಂತ ಒಂದು ಎಸ್ಟೇಟ್ಗೆ ಬರುವಂಥ ಸಿನಿಮಾದವ್ರಿಗೆ ದೆವ್ವದ ಕಾಟ ಶುರುವಾಗುತ್ತೆ. ಸಿನಿಮಾ ನೋಡ್ತಾ ಇದ್ದಂಥ ಪ್ರೇಕ್ಷಕನಿಗೆ ಓಹೋ ಇಲ್ಲೇನೋ ದೆವ್ವ ಇದೆ ಅಂತ ಹೇಳಿ, ಯಾರು ದೆವ್ವ, ಯಾಕೆ ದೆವ್ವ ಬರುತ್ತೆ, ಏನು ಎತ್ತ ಅಂಥೇಳಿ ಕೊನೆವರೆಗೂ ಅವ್ರು ಕಾಯ್ತಾನೆ ಇರ್ತಾರೆ. ಆದರೆ ಉಪೇಂದ್ರ ಅವರು ತಮ್ಮ ಗುಟ್ಟನ್ನು ಬಿಟ್ಟು ಕೊಡೋದೇ ಇಲ್ಲ. ಹಾಗೆ ಈ ಸಿನಿಮಾದಲ್ಲಿ ಡೈರೆಕ್ಟರಾಗಿ ಕೂಡ ಕಾಶಿನಾಥ್ ಅವರು ತುಂಬ ಚೆನ್ನಾಗಿ ಪಾತ್ರವನ್ನು ಮಾಡಿರ್ತಾರೆ. ಮೊದಲ ಬಾರಿಗೆ ಹೀರೋ ಮತ್ತು ನಿರ್ಮಾಪಕರಾಗಿದ್ದಂಥ ನಟ ಕುಮಾರ್ ಗೋವಿಂದ್ ಅವರು ಸಿನಿಮಾದಲ್ಲಿ ಬರ್ತಾರೆ. ಸುರೇಶ್ ಅಬ್ಳಿಕರ್, ಪ್ರವೀಣ್ ನಾಯಕ್, ಕೋಟೂರಿ, ಮೈಕೇಲ್ ಮಧು, ಶಂಕರ್ ಭಟ್ ಇವರೆಲ್ಲರೂ ಕೂಡ ಸಿನಿಮಾದಲ್ಲಿರ್ತಾರೆ. ಹಾಗಾಗಿ ಒಂದು ವಿಶೇಷವಾದಂಥ ಚಿತ್ರ ತಂಡ ಇದರಲ್ಲಿರುತ್ತೆ. ಸಿನಿಮಾದಲ್ಲಿ ಉಪೇಂದ್ರ ಅವರು ಕೂಡ ಕಾಣಿಸ್ಕೊಂಡಿರ್ತಾರೆ. ಸಿನಿಮಾ ಎಲ್ಲರಿಗೂ ಕೂಡ ಇಷ್ಟ ಆಗುತ್ತೆ. ಮತ್ತೆ ಈ ಒಂದು ಸಿನಿಮಾದಲ್ಲಿ ಹಾಡುಗಳು ಕೂಡ ಸೂಪರ್ ಹಿಟ್ ಆಗಿರುತ್ತೆ. ಉಪೇಂದ್ರ ಅವರ ಸಾಹಿತ್ಯ, ಸಾಧು ಕೋಕಿಲ ಅವರ ಸಂಗೀತ ಇರುತ್ತೆ. ಎಲ್ಲ ಹಾಡುಗಳು ಕೂಡ ಜನರಿಗೆ ಇಷ್ಟ ಆಗಿರುತ್ತೆ. ಎಲ್ಲರ ಮನಸ್ಸನ್ನು ಗೆದ್ದಂಥ ಸಿನಿಮಾ ಆಗಿತ್ತು.

ಈ ಹಾಡಿನ ಸಾಹಿತ್ಯದಲ್ಲಿ ಉಪೇಂದ್ರ ಅವರು ಪ್ರೀತಿಗೆ ಒಂದು ಹೊಸ ವ್ಯಾಖ್ಯಾನವನ್ನೇ ಬರೆದಿದ್ರು. ಪ್ರೀತಿ ಅಂದರೆ ಮರ ಮರ ಸುತ್ತೋದಲ್ಲ, ನೀನೇ ಎಲ್ಲ, ನೀನಿಲ್ಲದೆ ನಾನೇ ಇಲ್ಲ ಅಂತ ಅನ್ನೋದಲ್ಲ, ಪ್ರೀತಿಗೆ ಬೇರೆದೇ ಅರ್ಥ ಇದೆ ಅಂತ ಹೇಳಿ ಹಾಡಿನ ಮೂಲಕ ಎಷ್ಟೊಂದು ಆಗಿನ ಕಾಲದಲ್ಲಿ 93 ಅಂತ ಹೇಳಿದ್ರೆ ಈಗಿನ ಹಾಗೆ ಮೊಬೈಲ್ಗಳಿರಲಿಲ್ಲ, ಸೋಷಿಯಲ್ ಮೀಡಿಯಾಗಳಿಲ್ಲದೇ ಇರುವಂಥ ಕಾಲದಲ್ಲಿ ಎಲ್ಲರ ಬಾಯಿಗಳಲ್ಲಿ ಇಂಥದ್ದೇ ಹಾಡುಗಳು ಸದಾ ಗುಣಗ್ತಾ ಇದ್ದದನ್ನು ನಾವು ನೆನಪು ಮಾಡಿಕೊಳ್ಬಹುದು.

ಪರಿಮಳ ಕಾರ್ಯಕ್ರಮದಲ್ಲಿ ನಾವು ಸಿನಿಮಾದ ಸುತ್ತಮುತ್ತಲ ಒಂದಷ್ಟು ವಿಚಾರಗಳ ಬಗ್ಗೆ ಮಾತಾಡ್ತಾ ಸೊಗಸಾದ ಹಾಡುಗಳನ್ನು ಕೇಳ್ತಾ ಸಾಕ್ತಾ ಇದ್ದೇವೆ. 4:32:55 ಸಮಯ ಆಗಿದೆ. ವಿವಿಧ ಭಾರತಿಯಲ್ಲಿ ಪರಿಮಳ ಮುಕ್ತ ಮಾತುಕತೆಯ ಈ ವೇದಿಕೆ ಸಿನಿಮಾ ಜಗತ್ತಿನ ವಿಚಾರಗಳನ್ನು ಕೇಳ್ತಾ ಇದ್ದೇವೆ. ಸಿನಿಮಾ ಸುದ್ದಿ ಮೂಲಗಳಿಂದ ಬಂದ ಮಾಹಿತಿಯ ಪ್ರಕಾರ ಕನ್ನಡ ಚಿತ್ರರಂಗದ ಎವರ್ ಗ್ರೀನ್ ಸಿನಿಮಾ ಈಗಾಗಲೇ ಹೇಳಿದ ಹಾಗೆ ಆಗ್ತಾನೆ ಈ ಸಿನಿಮಾ ಕ್ಷೇತ್ರದಲ್ಲಿ ಆರಂಭದ ದಿನಗಳು ಉಪೇಂದ್ರ ಅವರಿಗೆ. ಅವರು ಹೊಸ ಕಥೆಯನ್ನು ರೆಡಿ ಮಾಡಿಟ್ಕೊಂಡಿರ್ತಾರೆ. ಕಾಶಿನಾಥ್ ಅವರ ಜೊತೆಗೆ ಸಹಾಯಕರಾಗಿ ಕೂಡ ಕೆಲಸ ಮಾಡ್ತಾ ಇರ್ತಾರೆ. ಈ ಸಂದರ್ಭದಲ್ಲಿ ಅವರಿಗೆ ಕುಮಾರ್ ಗೋವಿಂದ್ ಅವರ ಸ್ನೇಹ ಸಂಬಂಧ ಆಯಿತು. ಸಿನಿಮಾ ನಂಟು ಕೂಡ ಬೆಳೆದಿತ್ತು. ಹಾಗಾಗಿ ಕುಮಾರ್ ಗೋವಿಂದ್ ಅವರ ಜೊತೆಗೆ ಉಪೇಂದ್ರ ಅವರು ಹಂಚಿಕೊಳ್ತಾರೆ. ಒಂದು ಸಿನಿಮಾ ಇದೆ, ಸಿನಿಮಾ ಮಾಡೋಣ, ನೀವು ಕೂಡ ಕೈ ಜೋಡಿಸಿ ಅಂತ ಕೇಳ್ಕೊಳ್ತಾರೆ. ಕೇಳ್ಕೊಂಡಾಗ ಏನಂತ ಹೇಳಿದ್ರೆ, ಒಂದು ಎಸ್ಟೇಟ್ನಲ್ಲಿ ನಡೆಯುವಂಥ ಕಥೆ. ಈ ಒಂದು ಕಥೆ ನಿಜವಾಗ್ಲೂ ಅವ್ರಿಗೆ ಗೊತ್ತಿರಲಿಲ್ಲ ಆ ಕಾಲಕ್ಕೆ ಈ ಒಂದು ಸಿನಿಮಾ ಇಷ್ಟು ದೊಡ್ಡ ಸಕ್ಸಸ್ಸನ್ನು ಯಶಸ್ಸನ್ನು ತಂದುಕೊಡುತ್ತೆ ಅನ್ನುವಂಥ ಯಾವ ನಿರೀಕ್ಷೆ ಕೂಡ ಇರೋದಿಲ್ಲ. ಉಪೇಂದ್ರ ಅವ್ರಿಗೆ ಕುಮಾರ್ ಗೋವಿಂದ್ ಅವರು ನಿರ್ಮಾಪಕರಾಗಿರ್ತಾರಲ್ಲ, ಹಾಗಾಗಿ ಒಂದಷ್ಟು ಅಮೌಂಟನ್ನು ಕೊಟ್ಟುಬಿಟ್ಟು ಸಾಧ್ಯವಾದಷ್ಟು ಕಡಿಮೆ ಬಡ್ಜೆಟ್ಟಲ್ಲಿ ಸಿನಿಮಾ ರೆಡಿ ಮಾಡಿ ಅಂತ ಹೇಳಿರ್ತಾರೆ. 1993 ಅವರು ಕೊಟ್ಟಂತಹ ಬಜೆಟನ್ನು ಮೀರಿ ಸಿನಿಮಾ ಹೋಗುತ್ತೆ. ಸಿನಿಮಾ ಹೋದಾಗ 1993 ಸಿನಿಮಾ ರಿಲೀಸ್ ಆದ ಮೇಲೆ ಸಿನಿಮಾ ನಿಜವಾಗ್ಲೂ ದೊಡ್ಡ ಯಶಸ್ಸನ್ನು ತಂದುಕೊಡುತ್ತೆ. ಆಗ ಅಂದರೆ 1990 ಸಂದರ್ಭದಲ್ಲಿ ಈಗಿನ ಹಾಗೆ ಕೋಟಿಗಟ್ಟಲೆ ಹಣ ಹಾಕ್ತಾ ಇರಲಿಲ್ಲ ಸಿನಿಮಾ ಮಾಡಲಿಕ್ಕೆ. ಒಂದು 50-60 ಲಕ್ಷ ರೂಪಾಯಿನಲ್ಲಿ ಸಿನಿಮಾ ಮಾಡಬಹುದಾಗಿತ್ತು. ಆದರೆ ಉಪೇಂದ್ರ ಅವರು ಅದಕ್ಕಿಂತ ಕಡಿಮೆ ಅಮೌಂಟಲ್ಲಿ ಸಿನಿಮಾ ಮಾಡಬೇಕು ಅನ್ನುವಂಥದ್ದು ಅವ್ರಿಗಿರುತ್ತೆ. ಹಾಗಾಗಿ ಕಡಿಮೆ ಅಮೌಂಟಲ್ಲಿ ಸಿನಿಮಾ ಮಾಡಬೇಕು ಅನ್ನೋದು ಇವ್ರಿಗೂ ಕೂಡ ತಲೆಯಲ್ಲಿರುತ್ತೆ. ಹೀಗಾಗಿ ತರಲೆ ನನ್ನ ಮಗ ಸಿನಿಮಾ ಮಾಡ್ತಾ ಇರ್ತಾರೆ. ತರಲೆ ನನ್ನ ಮಗ ಸಿನಿಮಾ ಮಾಡ್ತಾ ಇರಬೇಕಾದ್ರೇ ಮತ್ತೊಂದು ಸಿನಿಮಾ ಕೂಡ ಮಾಡೋಣ ಕಡಿಮೆ ಬಡ್ಜೆಟ್ಟಲ್ಲಿ ಅಂತ ಹೇಳಿ ಕುಮಾರ್ ಗೋವಿಂದ್ ಅವರು ಮತ್ತು ಯಾರು ಉಪೇಂದ್ರ ಅವರು ಇಬ್ಬರು ಸೇರಿ ಸಿನಿಮಾದ ಕಡೆಗೆ ಗಮನ ಕೊಡ್ತಾರೆ. ಎಸ್ಟೇಟಲ್ಲಿ ನಡೆಯುವಂಥ ಒಂದು ಕಥೆ ಇದೆ. ಕಥೆ ಮಾಡಿ ಕಾಶಿನಾಥ್ ಅವ್ರ ಜೊತೆಗೆ ಒಂದು ಸಿನಿಮಾ ಮಾಡ್ತಾ ಇದ್ದೀನಿ, ಇನ್ನೊಂದು ಕಥೆಯನ್ನು ಕೂಡ ಸಿನಿಮಾ ಮಾಡೋಣ ಅಂತ ಹೇಳಿ ಶುರು ಮಾಡ್ತಾರೆ ಸಿನಿಮಾವನ್ನು. ಶುರು ಮಾಡಿದ್ಮೇಲೆ ಅಂದುಕೊಂಡ ಬಜೆಟ್ಗಿಂತ ಹೆಚ್ಚು ಸಿನಿಮಾ ಕೂಡ ಆಗುತ್ತೆ. ಎಲ್ಲ ಸರಿ ಆಯಿತು, ಸಿನಿಮಾ ಕೂಡ ರೆಡಿಯಾಗಿತ್ತು. ಸಿನಿಮಾ ಬಿಡುಗಡೆ ಆಗಬೇಕು, ರಿಲೀಸ್ ಆಗಬೇಕು ಅನ್ನುವಂಥ ಟೈಮಲ್ಲಿ ಸಿನಿಮಾ ಕ್ಷೇತ್ರದಲ್ಲಿ ಸಾಕಷ್ಟು ಪಳಗಿದ್ದಂತಹ ರವಿಚಂದ್ರನ್ ಅವರ ಸಲಹೆಯ ಪ್ರಕಾರ ಕುಮಾರ್ ಗೋವಿಂದ್ ಅವರು ಸಿನಿಮಾ ಬಿಡುಗಡೆಗೆ ಸಂಬಂಧಪಟ್ಟಂಗೆ ಸಲಹೆ ಸೂಚನೆಗಳನ್ನು ಕೂಡ ತಗೊಳ್ತಾರೆ. ಎಲ್ಲವೂ ಆಗುತ್ತೆ. ಎಲ್ಲ ಆದ ನಂತರ ರವಿಚಂದ್ರನ್ ಅವರು ಹೇಳ್ತಾರೆ, ನೋಡು ನೀನು ಮಾಡಿರುವಂಥ ಸಿನಿಮಾ ಏನಿದೆಯಲ್ಲ, ಇದು ನಗರ ಪ್ರದೇಶಕ್ಕೆ ತುಂಬ ಸೆಟ್ ಆಗುವಂಥ ಸಿನಿಮಾ, ಹಾಗಾಗಿ ನಗರ ಪ್ರದೇಶದ ಜನ ಸಾಕಷ್ಟು ಇಷ್ಟಪಡ್ತಾರೆ ಅಂತ ಹೇಳ್ತಾರೆ. ಹಾಗೆ ಕೂಡ ಆಗುತ್ತೆ. ಸಾಧ್ಯವಾದಷ್ಟು ನಗರ ಪ್ರದೇಶದ ಜನ ತುಂಬ ತುಂಬ ಇಷ್ಟಪಟ್ಟು ಸಿನಿಮಾನ ನೋಡ್ತಾರೆ. ಅವರಿಗೆ ಏನು ಖರ್ಚು ಮಾಡಿರ್ತಾರೆ ಅಷ್ಟೂ ದುಡ್ಡು ವಾಪಸ್ ಬರುತ್ತೆ. ತುಂಬ ಖುಷಿಯಾಗುತ್ತೆ, ಸಕ್ಸಸ್ ಆಗುತ್ತೆ. ಮೊದಲ ದಿನಾನೇ ತುಂಬ ಚೆನ್ನಾಗಿ ಶುರುವಾಗುತ್ತೆ. 36 ವಾರಗಳ ಕಾಲ ಸಿನಿಮಾದಲ್ಲಿ ಮಂದಿರಗಳಲ್ಲಿ ಅನೇಕ ಸಿನಿಮಾಗಳಲ್ಲಿ ಸೂಪರ್ ಹಿಟ್ ಆಗುತ್ತೆ. ಒಂದು ರೀತಿ ತುಂಬ ಅಂದರೆ ತುಂಬ ತುಂಬ ಖುಷಿಯಾಗುವಂಥ ಒಂದಷ್ಟು ಬೆಳವಣಿಗೆಗಳು ಈ ಸಿನಿಮಾದಲ್ಲಿ ಆಗುತ್ತೆ.

ಈಗ ತಾನೆ ಕೇಳಿದ್ರೆ ಸಿನಿಮಾದ ಹಾಡು ಎಲ್ಎನ್ ಶಾಸ್ತ್ರಿ, ಉಪೇಂದ್ರ, ಶಿವಾಜಿ ರಾವ್ ಅವರ ಧ್ವನಿಗಳಲ್ಲಿ ಗೊತ್ತಲ್ಲ ಹಾಡುಗಳನ್ನು ಬರೆದಿದ್ದು ಉಪೇಂದ್ರ ಅವರು, ಸಂಗೀತ ಸಂಯೋಜನೆ ಮಾಡಿದ್ರು ಸಾಧು ಕೋಕಿಲ ಅವರು. ಈ ಒಂದು ಸಿನಿಮಾದಲ್ಲಿ ಉಪೇಂದ್ರ ಅವರ ಬುದ್ಧಿವಂತಿಕೆ ಹೇಗಿತ್ತು ಅಂದರೆ, ಸಿನಿಮಾ ಶೂಟಿಂಗಿಗೆ ಅಂತ ಬರುವ ಚಿತ್ರ ತಂಡ ಎಸ್ಟೇಟ್ಗೆ ಬರ್ತಾರೆ, ಅಲ್ಲಿ ಬಂದಾಗ ಅಲ್ಲಿ ದೆವ್ವದ ಕಾಟ ಶುರುವಾಗುತ್ತೆ. ಸಿನಿಮಾ ನೋಡ್ತಾ ಇರೋರಿಗೆಲ್ಲ ಓ ಇಲ್ಲಿ ದೆವ್ವ ಇದೆ ಅಂತಲೇ ಅಂದ್ಕೊಳ್ತಾ ಇರ್ತಾರೆ, ಆದರೆ ಕ್ಲೈಮ್ಯಾಕ್ಸ್ನಲ್ಲಿ ಏನಾಗುತ್ತೆ, ಅಲ್ಲಿ ಯಾವ ದೆವ್ವನೂ ಕೂಡ ಇರೋದಿಲ್ಲ, ಅದೊಂದು ರಿವೆಂಜ್ ಸ್ಟೋರಿ ಅಂತ ಹೇಳಿ ಸಿನಿಮಾದಲ್ಲಿ ಗೊತ್ತಾಗುತ್ತೆ. ಉಪೇಂದ್ರ ಅವರು ಸುಮಾರು 10 ಸಿನಿಮಾಗಳ ನಿರ್ದೇಶನ ಮಾಡಿದ್ದಾರೆ. ತರಲೆ ನನ್ನ ಮಗ, ಮತ್ತು ಓಂ, ಆಪರೇಷನ್ ಅಂತ, ಉಪೇಂದ್ರ ಸೂಪರ್, ಉಪ್ಪಿ 1, ಉಪ್ಪಿ 2, UI ಅನ್ನುವಂಥ

ನಟಿಸಿದ ಸಿನಿಮಾ ಅನ್ನುವಂಥ ಹೆಸರನ್ನು ಪಡ್ಕೊಳ್ಳುತ್ತೆ. ಆಮೇಲೆ ಇದನ್ನು ತೆಲುಗಿಗೆ ಕೂಡ ಡಬ್ ಮಾಡಲಾಗತ್ತೆ. ತರಲೆ ನನ್ನ ಮಗ ನಂತರ ಉಪೇಂದ್ರ ಅವರು ಓಂ ಸಿನಿಮಾ ನಿರ್ದೇಶನ ಮಾಡ್ತಾರೆ, ಮತ್ತಷ್ಟು ಜನಪ್ರಿಯರಾಗ್ತಾರೆ. ಏ ಸಿನಿಮಾದ ಮೂಲಕ ಹೀರೋ ಆದ ಅವರು ಅಭಿಮಾನಿಗಳ ಪಾಲಿಗೆ ರಿಯಲ್ ಸ್ಟಾರ್ ಅಂತ ಅನ್ನಿಸ್ಕೊಳ್ತಾರೆ. ರಿಯಲ್ ಸ್ಟಾರ್ ಅನ್ನುವ ಉಪೇಂದ್ರ ಅವರಿಗೆ ಕನ್ನಡದಲ್ಲಿ ಮಾತ್ರ ಅಲ್ಲ, ಬೇರೆ ಬೇರೆ ಭಾಷೆಗಳಲ್ಲಿ ಸಾಕಷ್ಟು ಜನ ಅಭಿಮಾನಿಗಳಿದ್ದಾರೆ, ಬೇಡಿಕೆ ಕೂಡ ಇದೆ. ಇದಿಷ್ಟು ನಮ್ಮ ಇವತ್ತಿನ ಪರಿಮಳ ಕಾರ್ಯಕ್ರಮದ ವಿಶೇಷ. ಇಷ್ಟನ್ನು ಹೇಳ್ತಾ ಮುಂದೆ ಚಂದ್ರ ಚಕೋರಿ ಚಿತ್ರದ ಗೀತೆಯನ್ನು ಕೇಳಿ. ನಮ್ಮ ಈ ಒಂದು ಪರಿಮಳ ಕಾರ್ಯಕ್ರಮದ ವಿಷಯ ಇದಾಗಿತ್ತು. ಬೆಳಗಿನಿಂದ ಇಲ್ಲಿಯವರೆಗೂ ಕಾರ್ಯಕ್ರಮದಲ್ಲಿ ನಿಮ್ಮ ಜೊತೆಯಾಗಿದ್ದದ್ದು ನಾನು ಚಂದು, ಬಾನುಲಿ ಬಂಧು.

ರಿಕ್ತಾನೆ ಕೇಳಿದ್ರೆ ಚಂದ್ರ ಚಕೋರಿ ಚಿತ್ರದ ಗೀತೆ ಹರಿಹರನ್ ಮತ್ತು ಸಂಗಡಿಗರ ಧ್ವನಿಯಲ್ಲಿ ಎಸ್ ನಾರಾಯಣ್ ಅವರ ಸಾಹಿತ್ಯ ಎಸ್ ಎ ರಾಜ್ಕುಮಾರ್ ಅವರು ಸಂಗೀತ ಸಂಯೋಜನೆಯನ್ನ ಮಾಡಿದ್ರು. ಅನಂತಕುಮಾರ್ ಅರಸು ಕಡಬ ಗುಬ್ಬಿ ತಾಲೂಕಿನಿಂದ ಹೇಳ್ತಾ ಇದ್ದಾರೆ. ಪರಿಮಳದಲ್ಲಿ ಕನ್ನಡ ಸಿನಿಮಾ ಅಷ್ಟು ಸಂಬಂಧಪಟ್ಟ ಹಾಗೆ ವೈಶಿಷ್ಟ್ಯತೆಯ ಚಿತ್ರೀಕರಣ ಇವೆಲ್ಲ ವಿಷಯವನ್ನ ಹೇಳಿದ್ರಿ. ಸೊಗಸಾದ ಹಾಡುಗಳು ಕೂಡ ಖುಷಿ ಕೊಡ್ತಾ ಇದೆ ಅಂತ. ಇನ್ನು ಹರೀಶ್ ಅವರು ಹೇಳ್ತಾ ಇದ್ರೆ ಮಲ್ಲೇಶ್ವರಂ ಇಂದ ಎರಡು ದೆವ್ವದ ಗೊಂಬೆ ಮಾಡಿ ಹೆದರಿಸಿದ್ದಾರೆ ಸಿನಿಮಾದಲ್ಲಿ. ನಾನಂತೂ 4 ಸಲ ನೋಡಿದೆ ಅಂತ ಹೇಳಿದ್ರೆ ಚೆನ್ನಾಗಿದೆ ಮೂವಿ, ನೆನೆಸ್ಕೊಂಡ್ರೆ ಭಯ ಆಗುತ್ತೆ, ಆದರೂ ಕೂಡ ನಾನು ಧೈರ್ಯ ಮಾಡಿ 2 ಸಲ ನೋಡಿದೆ. ಸೂಪರ್ ಸಸ್ಪೆನ್ಸ್ ಹಾರರ್ ಮೂವಿ ಅಂತ ಹನುಮಂತಪ್ಪ ಮಡಿವಾಳರ್ ಜಗಳೂರಿನಿಂದ ಹೇಳ್ತಾ ಇದ್ರೆ. ಮತ್ತೊಬ್ಬರು ಹೇಳ್ತಾ ಇದ್ರೆ ಈ ಸಿನಿಮಾ ಬಂದಾಗ ನಾನು 9ನೇ ಕ್ಲಾಸ್ ಸ್ಟೂಡೆಂಟ್ ಆಗಿದ್ದೆ. ಆಗ ಸಿನಿಮಾದ ಹೆಸರು ಒಂಥರ ವಿಚಿತ್ರ ಅನಿಸಿತ್ತು, ಆದರೆ ಈ ಸಿನಿಮಾದ ಫೈಟ್ಸು ಮತ್ತು ಸ್ಟಂಟ್ಸ್ ಎಲ್ಲ ತುಂಬ ಇಷ್ಟ ಆಯಿತು ಅಂತ ಶಿವಶಂಕರ್ ವೇದಾವತಿ ಆನೇಕಲ್ನಿಂದ ಮೆಸೇಜ್ ಮಾಡಿದರೆ. ಗಣೇಶ್ ಹೆಬ್ರಿ, ನಾನು VCR ನಲ್ಲಿ ನೋಡಿದ್ದು, ತುಂಬ ಹೆದರಿಕೆ ಆಗಿತ್ತು ಅಂತ. ಇನ್ನು ಅಥಣಿಯ ಚಂದ್ರಕಾಂತ್ ಅವರು ಹೇಳ್ತಾ ಇದ್ರೆ ಖಂಡಿತ ನಿಜ, ಉಪೇಂದ್ರ ಅವರ ಸಿನಿಮಾ, ಅವರ ಆ್ಯಕ್ಟಿಂಗು ಎಲ್ಲನೂ ಕೂಡ ಸಿನಿಮಾ ಮುಗಿಯೋವರೆಗೂ ಎಷ್ಟೊಂದು ಸಲ ಏನು ಸ್ಟೋರಿ ಅಂತಲೇ ಗೊತ್ತಾಗೋದಿಲ್ಲ. ಅವರೊಂಥರ ಜೇಮ್ಸ್ ಬಾಂಡ್ ಇದ್ದಂಗೆ ಅಂತ ಹೇಳಿ ಇವರು ಹೇಳ್ತಾರೆ. ಇನ್ನು ವಾಣಿಶ್ರೀ ಧಾರವಾಡದಿಂದ ನಾನು ಕೂಡ ಕಾರ್ಯಕ್ರಮ ಕೇಳ್ತಾ ಇದ್ದೀನಿ ಅಂತಾರೆ. ಕುಮಾರಸ್ವಾಮಿ ಗಿರಿನಗರ ಬೆಂಗಳೂರಿನಿಂದ ಮೆಸೇಜ್ ಮಾಡಿದರೆ. ನಿರ್ಮಲ ಅವರು ಗೊರಗುಂಟೆ ಪಾಳ್ಯದಿಂದ ಮೆಸೇಜ್ ಮಾಡಿ ಕಾರ್ಯಕ್ರಮವನ್ನು ನಾನು ಕೂಡ ಕೇಳ್ತಾ ಇದ್ದೀನಿ ಅಂತ ಹೇಳ್ತಾ ಇದ್ದಾರೆ. ಇದಿಷ್ಟು ನಮ್ಮ ಈ ಒಂದು ಸಂಜೆಯ ಕಾರ್ಯಕ್ರಮ ಪರಿಮಳ. ಇನ್ನು ಮುಂದೆ ಚಂದದ 2 ಹಾಡುಗಳು ಪ್ರಸಾರವಾಗುತ್ತೆ. ಈ ಹಾಡು ಈಗ ನೀವು ಕೇಳಿ, ಕಲರ್ಸ್ ಚಿತ್ರದ ಗೀತೆ, ಕುಮಾರ್ ಸಾನು ಮತ್ತು ಸಂಗಡಿಗರ ಧ್ವನಿಯಲ್ಲಿದೆ. ಮಳವಳ್ಳಿ ಸಾಯಿ ಕೃಷ್ಣ ಅವರು ಬರೆದ ಗೀತೆ, ಮಹೇಶ್ ಅವರ ಸಂಗೀತ ಇದೆ. ಈಗ ನಾನು ಸದ್ಯಕ್ಕೆ ಹೊರಡ್ತಾ ಇದ್ದೀನಿ, ಟಾಟಾ ಬಾಯ್ ಬಾಯ್ ಅಂತ. ಮತ್ತೊಮ್ಮೆ ಮತ್ತೊಂದು ಪ್ರಸಾರದಲ್ಲಿ ನಿಮ್ಮನ್ನು ಮೀಟ್ ಮಾಡ್ತೀನಿ. ಕೇಳ್ತಾನೆ ಇರಿ ನಮ್ಮ ರೇಡಿಯೋ, ನಿಮ್ಮ ರೇಡಿಯೋ ವಿವಿಧ ಭಾರತಿ, ಆಕಾಶವಾಣಿ ಕನ್ನಡ, ಯಾವಾಗಲೂ ನಿಮ್ಮ ಸಂಗಡ. ಗಣೇಶ್ ಕುವೈತಿಂದ ಮೆಸೇಜ್ ಮಾಡಿ ಹೇಳ್ತಾ ಇದ್ರೆ, ಅರೆ ವಾ ಸೂಪರ್ ಆಗಿದೆ ಕಾರ್ಯಕ್ರಮ ಅಂತ ಹೇಳಿ. ಯಾರೋ ಒಬ್ರು ಕಾಲ್ ಮಾಡ್ತಾ ಇದ್ರ, ದಯವಿಟ್ಟು ಕರೆ ಮಾಡಿಬಿಡಿ, ಕರೆ ನಾನು ರಿಸೀವ್ ಮಾಡೋಕ್ಕಾಗಲ್ಲ ರೀ.

ಇದುವರೆಗೆ ಪರಿಮಳ ಕಾರ್ಯಕ್ರಮ ಕೇಳಿದಿರಿ. ವಿವಿಧ ಭಾರತಿ ಆಕಾಶವಾಣಿ ಕನ್ನಡ. ಈಗ ಸಮಯ 5 ಗಂಟೆಯಾಗಲಿದೆ. ಇನ್ನು ಮುಂದೆ ಆಕಾಶವಾಣಿ ಸುದ್ದಿ ಮುಖ್ಯಾಂಶಗಳು.

ಆಕಾಶವಾಣಿ ಸುದ್ದಿ ಮುಖ್ಯಾಂಶಗಳು. ಅನುಷ್ಠಾನ ಹಂತದಲ್ಲಿರುವ ಅತ್ಯಧಿಕ ಪವನ ವಿದ್ಯುತ್ ಸಾಮರ್ಥ್ಯಕ್ಕಾಗಿ ಕರ್ನಾಟಕ 2026ನೇ ಸಾಲಿನ ಪ್ರಶಸ್ತಿಯನ್ನು ಪಡೆದುಕೊಂಡಿದೆ. ಚೆನ್ನೈನಲ್ಲಿ ನಡೆದ ಸಮಾರಂಭದಲ್ಲಿ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಪ್ರಶಸ್ತಿ ಪ್ರದಾನ ಮಾಡಿದರು. ಭಾರತವು ಯಾವುದೇ ವಲಯದಲ್ಲಿ ಏಕಸ್ವಾಮ್ಯಕ್ಕೆ ಅವಕಾಶ ನೀಡುವುದಿಲ್ಲ ಎಂದು ಸಂವಹನ ಸಚಿವ ಜ್ಯೋತಿರಾದಿತ್ಯ ಸಿಂಧಿಯಾ ತಿಳಿಸಿದ್ದಾರೆ. ಭಾರತದಲ್ಲಿ ಕಾರ್ಯನಿರ್ವಹಿಸಲು ಎಲಾನ್ ಮಸ್ಕ್ ಒಡೆತನದ ಸ್ಟಾರ್ ಲಿಂಕ್ಗೆ ಪರವಾನಗಿ ನೀಡುವ ವಿಷಯದಲ್ಲಿ ಕಾಂಗ್ರೆಸ್ನ ನಿಲುವನ್ನು ಟೀಕಿಸಿದ್ದಾರೆ. ಪ್ರಸ್ತುತ ಕಂಡುಬರುತ್ತಿರುವ ಎಲ್ನಿನೋ ಪರಿಸ್ಥಿತಿಯು ಡಿಸೆಂಬರ್ನಲ್ಲಿ ಮತ್ತಷ್ಟು ತೀವ್ರಗೊಳ್ಳಲಿದೆ ಎಂದು ವಿಶ್ವ ಹವಾಮಾನ ಸಂಸ್ಥೆ ಮುನ್ನೆಚ್ಚರಿಕೆ ನೀಡಿದೆ. ಇದರಿಂದ ವಿವಿಧ ಪ್ರದೇಶಗಳಲ್ಲಿ ಬರ ಮತ್ತು ಪ್ರವಾಹದ ಅಪಾಯ ಹೆಚ್ಚಾಗಲಿದೆ ಎಂದು ಹೇಳಿದೆ. ಭಾರತ ಮೂಲದ ದಕ್ಷಿಣ ಆಫ್ರಿಕಾದ ಹಿರಿಯ ನ್ಯಾಯಶಾಸ್ತ್ರಜ್ಞೆ ನವಿ ಪಿಳ್ಳೆಯವರಿಗೆ 2026ರ ನೊಬೆಲ್ ಶಾಂತಿ ಪ್ರಶಸ್ತಿ ಲಭಿಸಿದೆ. ಅಂತಾರಾಷ್ಟೀಯ ಕಾನೂನು ಬಲಪಡಿಸಿ ಮಾನವ ಹಕ್ಕುಗಳನ್ನು ರಕ್ಷಿಸುವಲ್ಲಿ ಅವರ ಜೀವಮಾನದ ಕೊಡುಗೆಗಾಗಿ ಈ ಗೌರವ ಸಂದಿದೆ. ವರ್ಣಭೇದ ನೀತಿ ಮತ್ತು ರುವಾಂಡ ನರಮೇಧದಂತಹ ಮಹತ್ವದ ವಿಷಯಗಳಲ್ಲಿ ಹೋರಾಡಿದ್ದ ಇವರ ಸಾಧನೆ ಜಾಗತಿಕ ಮನ್ನಣೆ ಗಳಿಸಿದೆ. ಕೆಲವು ಕಂಪನಿಗಳಿಗೆ ಸಂಬಂಧಿಸಿದ ಶಾಶ್ವತ ಕಾರ್ಮಿಕ ಪ್ರಮಾಣೀಕರಣ ಫರ್ಮ್ ಕುರಿತು ಅಮೆರಿಕದ ಕಾರ್ಮಿಕ ಇಲಾಖೆ ತೆಗೆದುಕೊಂಡಿರುವ ನಿರ್ಧಾರವು H-1B ವೀಸಾ ಕಾರ್ಯಕ್ರಮಕ್ಕಿಂತ ಭಿನ್ನವಾಗಿದೆ ಎಂದು ವಿದೇಶಾಂಗ ವ್ಯವಹಾರಗಳ ಸಚಿವಾಲಯ ತಿಳಿಸಿದೆ. ಪಶ್ಚಿಮ ಬಂಗಾಳದ ನಂದಿಗ್ರಾಮ ವಿಧಾನಸಭಾ ಕ್ಷೇತ್ರದ ಉಪಚುನಾವಣೆಯಲ್ಲಿ ಭಾರತೀಯ ಜನತಾ ಪಾರ್ಟಿ ಅಭ್ಯರ್ಥಿ ಹಾಸಿರಾಣಿ ರಥ್ 122,753 ಮತಗಳ ದಾಖಲೆಯ ಅಂತರದಿಂದ ಜಯ ಗಳಿಸಿದ್ದಾರೆ. ದೇಶದಲ್ಲಿ ಬಲವಾದ ಸಂಶೋಧನಾ ಸಂಸ್ಕೃತಿಗೆ ಡಿಜಿಟಲ್ ಆರೋಗ್ಯ ಸಂಪನ್ಮೂಲಗಳ ಅಗತ್ಯವಿದೆ ಎಂದು ಕೇಂದ್ರ ಆರೋಗ್ಯ ಕಾರ್ಯದರ್ಶಿ ಪುಣ್ಯ ಸಲೀಲಾ ಶ್ರೀವಾತ್ಸವ ಅಭಿಪ್ರಾಯಪಟ್ಟಿದ್ದಾರೆ. ಕೊರಿಯರ್ ಮೂಲಕ ಮಾದಕ ದ್ರವ್ಯ ಸಾಗಾಟ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಮೂವರು ಆರೋಪಿಗಳನ್ನು ಮಂಗಳೂರು ಸಿಸಿಬಿ ಪೊಲೀಸರು ಬಂಧಿಸಿದ್ದಾರೆ. ಝಾನ್ಸಿಯಲ್ಲಿ ನಾಳೆಯಿಂದ ಹಾಕಿ ಇಂಡಿಯಾ ಹಿರಿಯ ಪುರುಷರ ರಾಷ್ಟೀಯ ಹಾಕಿ ಚಾಂಪಿಯನ್ಶಿಪ್ 2026 ಆರಂಭವಾಗಲಿದೆ. ಮೂರು ವಿಭಾಗಗಳಲ್ಲಿ ಒಟ್ಟು 29 ತಂಡಗಳು ಭಾಗವಹಿಸಲಿವೆ. 5 ಪಂದ್ಯಗಳ ಟಿ20 ಕ್ರಿಕೆಟ್ ಸರಣಿಯ 2ನೇ ಪಂದ್ಯದಲ್ಲಿಂದು ರಾಂಚಿಯಲ್ಲಿ ಭಾರತ ವೆಸ್ಟ್ಇಂಡೀಸ್ ತಂಡವನ್ನು ಎದುರಿಸಲಿದೆ. ಪಂದ್ಯ ಸಂಜೆ 7 ಗಂಟೆಗೆ ಆರಂಭವಾಗಲಿದೆ. ಮುಂದಿನ ಸುದ್ದಿ ಮುಖ್ಯಾಂಶಗಳು 6 ಗಂಟೆಗೆ.

0: ವಿವಿಧ ಭಾರತಿ ಆಕಾಶವಾಣಿ ಕನ್ನಡ.
1: ನಿಮ್ಮ ಸ್ಕೂಲ್ ಕಾಲೇಜಿನಲ್ಲಿ ಅಡ್ಮಿಷನ್ಸ್ ಆರಂಭವಾಗಿದೆಯಾ? ಹೆಚ್ಚಿನ ವಿದ್ಯಾರ್ಥಿಗಳು ನಿಮ್ಮ ಸ್ಕೂಲ್ ಕಾಲೇಜಿಗೆ ಸೇರಬೇಕಾ? ಬನ್ನಿ, ನಾವು ನಿಮ್ಮನ್ನು ಪರಿಚಯಿಸುತ್ತೇವೆ. ಪ್ರಕಟಣೆಗಾಗಿ ಸಂಪರ್ಕಿಸಿ ಸಿಬಿಎಸ್ ಬಿಎಲ್

ಇದು ನಿಮ್ಮ ನೆಚ್ಚಿನ ವಿವಿಧ ಭಾರತಿ ಆಕಾಶವಾಣಿ ಕನ್ನಡ. ಆತ್ಮೀಯ ಕೇಳುಗರಿಗೆಲ್ಲ ಮಧುಮಾಲ್ತಿ ಮಾಡುವ ನಮಸ್ಕಾರಗಳು. ಈಗ ಈ ಸಂಜೆ ಮತ್ತು ನಾಳೆ ನಮ್ಮ ಎಫ್ಎಂ ನಿಂದ ಪ್ರಸಾರವಾಗಲಿರುವ ಕಾರ್ಯಕ್ರಮಗಳ ಕಿರುಪರಿಚಯ. ಕಾರ್ಯಕ್ರಮಗಳ ಕಿರುಪರಿಚಯದ ನಂತರ ಓಲ್ಡ್ ಇಸ್ ಗೋಲ್ಡ್ ಸೇಫ್ ಡ್ರೈವ್ ಕಾರ್ಯಕ್ರಮದಲ್ಲಿ ಓಲ್ಡ್ ಇಸ್ ಗೋಲ್ಡ್ ಹಳೆಯ ಹಾಡುಗಳನ್ನು ನೀವು ಕೇಳಬಹುದು. 5:15 ಸ್ಪೈಸ್ ಪ್ರಾಯೋಜಿತ ಕಾರ್ಯಕ್ರಮ. ಈ ಕಾರ್ಯಕ್ರಮದ ಪ್ರಾಯೋಜಕರು ಅಡ್ವೆಂಟಿಸ್ಟ್ ಮೀಡಿಯಾ ಸೆಂಟರ್ ಪುಣೆ. ಗಂಟೆ 2:00 ಗಾನ ಭಜಾನ ಕಾರ್ಯಕ್ರಮದಲ್ಲಿ ಇಂತಿ ನಿಮ್ಮ. 6:55 ಕನ್ನಡ ರತ್ನ ಭಂಡಾರ ಕಾರ್ಯಕ್ರಮದ ಮರುಪ್ರಸಾರ. 7:22 ಕಗ್ಗದ ಸಿರಿ ಪರಿಕಲ್ಪನೆ ಮತ್ತು ವಾಚನ ಡಾಕ್ಟರ್ ಬಸವರಾಜ್ ಸಾದರ್, ನಿರ್ಮಾಣ ಎಂ ಶಿವರಾಮ್. ಈ ರಾತ್ರಿ 8:02

ಯುವಧ್ವನಿ. ಒಂಬತ್ತು ಗಂಟೆ 15 ನಿಮಿಷಕ್ಕೆ ಹಿಂದಿ ಮೆಲೋಡಿಯಸ್, 10:02 ನಿಮಿಷಕ್ಕೆ ಪ್ರೇಮ ನಿನಾದ. ಇನ್ನು ನಾಳಿನ ಕಾರ್ಯಕ್ರಮಗಳು, ನಾಳೆ ಬೆಳಿಗ್ಗೆ 6:05 ನಿಮಿಷಕ್ಕೆ ನಾದೋಪಾಸನೆ, ಭಕ್ತಿಯ ಗೀತೆಗಳನ್ನು ನೀವು ಕೇಳಬಹುದು. 7:15 ನಿಮಿಷಕ್ಕೆ ಶುಭೋದಯ ಕರ್ನಾಟಕ ಕಾರ್ಯಕ್ರಮ. ಈ ಕಾರ್ಯಕ್ರಮದಲ್ಲಿ ಕನ್ನಡ ರತ್ನ ಭಂಡಾರ ಕಾರ್ಯಕ್ರಮ, ನಂತರ ಭಾವಗೀತೆಗಳು ಪ್ರಸಾರವಾಗಲಿವೆ. 7:45 ನಿಮಿಷಕ್ಕೆ ಪ್ರಾಯೋಜಿತ ಕಾರ್ಯಕ್ರಮ ಆಯುಷ್ವಾಣಿ. ಬೆಂಗಳೂರು ಸರ್ಕಾರಿ ಆಯುರ್ವೇದ ವೈದ್ಯಕೀಯ ಮಹಾವಿದ್ಯಾನಿಲಯದ ಡಾಕ್ಟರ್ ಟಿ ಶಿವಕುಮಾರ್ ಸಹಾಯಕ ಪ್ರಾಧ್ಯಾಪಕರು ಇವರು ಭಾಗವಹಿಸಲಿದ್ದಾರೆ. ವಿಷಯ ಮಸಾಲೆಗಳಲ್ಲಿ ಔಷಧೀಯ ಗುಣಗಳು, ಈ ವಿಷಯವಾಗಿ ಮಾತನಾಡಲಿದ್ದಾರೆ. 9:00 ಇಂದಿನ ವಿಶೇಷ ಕಾರ್ಯಕ್ರಮ, 10:02 ನಿಮಿಷಕ್ಕೆ ಓಲ್ಡ್ ಈಸ್ ಗೋಲ್ಡ್, 11:02 ನಿಮಿಷಕ್ಕೆ ಹೊಸ ಹಾಡು ಕಾರ್ಯಕ್ರಮ, 11:30 ನಿಮಿಷಕ್ಕೆ ಕಲಾಭಾರತಿ ಕಾರ್ಯಕ್ರಮ. ನಾಳೆ 12:05 ನಿಮಿಷಕ್ಕೆ ಕರಿಗೊಂದು ಹಾಡು. ನಾಳೆ 1:20 ನಿಮಿಷಕ್ಕೆ ಸಂದೇಶ ನಮಗೆ ಸಂಗೀತ ನಿಮಗೆ. ಎರಡು ಗಂಟೆ 15 ನಿಮಿಷಕ್ಕೆ ವೀಕೆಂಡ್ ಸ್ಪೆಷಲ್ ಸಾಂಗ್ಸ್. 2:40 ನಿಮಿಷಕ್ಕೆ ಚಿತ್ರತಾಣ, ಒಂದೇ ಚಿತ್ರದ ಹಾಡುಗಳನ್ನು ನೀವು ಕೇಳಬಹುದು. ನಾಳೆ 3:00 ಸಖಿ ಸಹೇಲಿ ಕಾರ್ಯಕ್ರಮ, 4:00 ಪರಿಮಳ ಕಾರ್ಯಕ್ರಮ, 5:05 ನಿಮಿಷಕ್ಕೆ ಓಲ್ಡ್ ಈಸ್ ಗೋಲ್ಡ್ ಕಾರ್ಯಕ್ರಮ, 5:15 ನಿಮಿಷಕ್ಕೆ ಸ್ಪೈಸ್ ಪ್ರಾಯೋಜಿತ ಕಾರ್ಯಕ್ರಮ. ಈ ಕಾರ್ಯಕ್ರಮದ ಪ್ರಾಯೋಜಕರು ಅಡ್ವೆಂಟಿಸ್ಟ್ ಮೀಡಿಯಾ ಸೆಂಟರ್ ಪುಣೆ. 6:02 ನಿಮಿಷಕ್ಕೆ ಗಾನ ಬಜಾನ ಕಾರ್ಯಕ್ರಮ, 6:55 ನಿಮಿಷಕ್ಕೆ ಕನ್ನಡ ರತ್ನ ಭಂಡಾರ ಕಾರ್ಯಕ್ರಮದ ಮರುಪ್ರಸಾರವಿರುತ್ತೆ. 7:22 ನಿಮಿಷಕ್ಕೆ ಕಗ್ಗದ ಸಿರಿ ಪರಿಕಲ್ಪನೆ ಮತ್ತು ವಾಚನ ಡಾಕ್ಟರ್ ಬಸವರಾಜ್ ಸಾದರ್, ನಿರ್ಮಾಣ ಎಂ ಶಿವರಾಮ್. ನಾಳೆ ರಾತ್ರಿ 8:02 ನಿಮಿಷಕ್ಕೆ ಕನ್ನಡ ಚಲನಚಿತ್ರ ಧ್ವನಿ ವಾಹಿನಿ ಶ್ರೀ ಕನ್ನಿಕಾ ಪರಮೇಶ್ವರಿ ಕಥಾ. 9:15 ನಿಮಿಷಕ್ಕೆ ಹಿಂದಿ ಮೆಲೋಡಿಯಸ್, 10:02 ನಿಮಿಷಕ್ಕೆ ಪ್ರೇಮ ನಿನಾದ. ಇದುವರೆಗೆ ಈ ಸಂಜೆ ಮತ್ತು ನಾಳೆ ನಮ್ಮ FM ನಿಂದ ಪ್ರಸಾರ

ವಾಗಲಿರುವ ಕಾರ್ಯಕ್ರಮಗಳಾಗಿರು ಪರಿಚಯ ಮಾಡಿಕೊಂಡ್ರಿ. ಇದು ನಿಮ್ಮ ನೆಚ್ಚಿನ ವಿವಿಧ ಭಾರತಿ ಆಕಾಶವಾಣಿ ಕನ್ನಡ. ಸಮಯ 5:07. ಇನ್ನೀಗ ಸೇಫ್ ಡ್ರೈವ್ ಕಾರ್ಯಕ್ರಮ. ಸೇಫ್ ಡ್ರೈವ್ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ. ಸೇಫ್ ಡ್ರೈವ್ ಕಾರ್ಯಕ್ರಮದಲ್ಲಿ ಓಲ್ಡ್ ಈಸ್ ಗೋಲ್ಡ್ ಹಳೆಯ ಹಾಡುಗಳನ್ನ ಕೇಳುವಂತಹ ಸಮಯ. 90ರ ದಶಕದ ಹಾಡುಗಳು ನಿಮಗಾಗಿ ಸದಾ ಕೇಳ್ತಾ ಇರಿ ವಿವಿಧ ಭಾರತಿ, ನಿಮ್ಮ ನೆಚ್ಚಿನ ವಿವಿಧ ಭಾರತಿಯಲ್ಲಿ. ಮೊದಲಿಗೆ ಅಪ್ಪಾಜಿ ಚಿತ್ರದ ಒಂದು ಗೀತೆ. ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಹಾಗೂ ಚಿತ್ರ ಹಾಡಿದ್ದಾರೆ. ಎಂ ಎಂ ಕೀರವಾಣಿ ಅವರ ಸಂಗೀತ.

ನಮಸ್ತೆ, ನಾನು ಯೋಗರಾಜ್ ಭಟ್ ಮಾತಾಡ್ತಿದ್ದೀನಿ. ವಿವಿಧ ಭಾರತಿ ಎಫ್ಎಂ ನಾನು ಸದಾ ಕೇಳ್ತೀನಿ, ತುಂಬಾ ಇಷ್ಟದ ಸ್ಟೇಷನ್ ನಂಗಿದು. ನೀವು ಕೇಳಿ ಆನಂದಿಸಿ, ಕಿವಿಗೊಳ್ಳೆದು. ಜೈ ವಿವಿಧ ಭಾರತಿ.

0: That's 9515227039.
1: You can also catch us on our Instagram handle spice.lame.vanilla.
2: ಇದುವರೆಗೆ ಸ್ಪೈಸ್ ಪ್ರಾಯೋಜಿತ ಕಾರ್ಯಕ್ರಮ ಕೇಳಿದ್ರಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ಅಡ್ವೆಂಟಿಸ್ಟ್ ಮೀಡಿಯಾ ಸೆಂಟರ್, ಪುಣೆ. ಸಮಯ 5:24. ಓಲ್ಡ್ ಇಸ್ ಗೋಲ್ಡ್, 90ರ ದಶಕದ ಹಾಡುಗಳನ್ನು ಕೇಳುವಂತಹ ಸಮಯ. ಪೂಜಾ ಚಿತ್ರಕ್ಕಾಗಿ ಹಾಡಿದ್ದಾರೆ ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಹಾಗೂ ಚಿತ್ರ ಹಂಸಲೇಖ ಅವರ ಸಂಗೀತ ಮತ್ತು ಸಾಹಿತ್ಯ.

ಶಿವಸೈನ್ಯ ಚಿತ್ರದ ಹಾಡನ್ನ ಕೇಳಿದ್ರಿ. ಚಿತ್ರ ಹಾಗೂ ಇಳಿಯರಾಜ ಮತ್ತು ಸಂಗಡಿಗರ ದನಿಯಲ್ಲಿ ಶ್ಯಾಮ್ ಸುಂದರ್ ಕುಲಕರ್ಣಿ ಅವರ ರಚನೆಯ ಗೀತೆಯಾಗಿತ್ತು, ಇಳಿಯರಾಜ ಅವರ ಸಂಗೀತವಿತ್ತು. ಇದು ನಿಮ್ಮ ನೆಚ್ಚಿನ ವಿವಿಧ ಭಾರತಿ, ಆಕಾಶವಾಣಿ ಕನ್ನಡ.

ಜೋಡಿ ಹಕ್ಕಿ ಚಿತ್ರದ ಹಾಡನ್ನ ಕೇಳುತ್ತಿರುವಿರಿ. ರಾಜೇಶ್ ಹಾಗೂ ಚಿತ್ರ ಹಾಡಿದ್ದಾರೆ. ವಿ ಮನೋಹರ್ ಅವರ ಸಾಹಿತ್ಯ ಮತ್ತು ಸಂಗೀತ. ಇದು ನಿಮ್ಮ ನೆಚ್ಚಿನ ವಿವಿಧ ಭಾರತಿ ಆಕಾಶವಾಣಿ ಕನ್ನಡ. ನೀವು ಕೇಳ್ತಾ ಇದ್ದೀರಾ ಓಲ್ಡ್ ಈಸ್ ಗೋಲ್ಡ್. 90ರ ದಶಕದ ಹಾಡುಗಳನ್ನ ಕೇಳ್ತಾ ಇದ್ದೀರಾ. ಸಮಯ 5:44 ಆಗಿದೆ.

ಓ ಮಲ್ಲಿಗೆ ಚಿತ್ರದ ಹಾಡನ್ನ ಕೇಳುತ್ತಿರುವಿರಿ. ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಅವರ ದನಿಯಲ್ಲಿ ಗೀತೆ ಮೂಡಿಬಂತು. ವಿ ಮನೋಹರ್ ಅವರ ಸಂಗೀತ ಮತ್ತು ಸಾಹಿತ್ಯದ ಗೀತೆ ಇದಾಗಿತ್ತು. ನಿಮ್ಮ ನೆಚ್ಚಿನ ವಿವಿಧ ಭಾರತಿಯಲ್ಲಿ 90ರ ದಶಕದ ಓಲ್ಡ್ ಈಸ್ ಗೋಲ್ಡ್ ಹಾಡುಗಳನ್ನ ಕೇಳ್ತಾ ಇದ್ದೀರಾ. ಮುಂದಿನ ಹಾಡು ದೊರೆ ಚಿತ್ರದ ಒಂದು ಸೂಪರ್ ಹಿಟ್ ಹಾಡು. ಕೆ ಜೆ ಜೇಸುದಾಸ್ ಮತ್ತು ಚಿತ್ರ ಹಾಡಿದ್ದಾರೆ. ಹಂಸಲೇಖ ಅವರ ಸಂಗೀತ ಮತ್ತು ಸಾಹಿತ್ಯ. ಈ ಚಿತ್ರ 1995ರಲ್ಲಿ ತೆರೆ ಕಂಡಂತಹ ಅದ್ಭುತವಾದಂತಹ ಚಿತ್ರ ದೊರೆ.

ಆಕಾಶವಾಣಿ ಸುದ್ದಿ ಮುಖ್ಯಾಂಶಗಳು. ಉಪರಾಷ್ಟ್ರಪತಿ ಸಿಪಿ ರಾಧಾಕೃಷ್ಣನ್ ಅವರು ನಾಳೆ ಜಾರ್ಖಂಡ್ನ ದೇವಘರ್ಗೆ ಭೇಟಿ ನೀಡಲಿದ್ದಾರೆ. ಈ ಸಂದರ್ಭದಲ್ಲಿ ಅವರು ದೇವಘರ್ನ ಅಖಿಲ ಭಾರತ ವೈದ್ಯಕೀಯ ವಿಜ್ಞಾನ ಸಂಸ್ಥೆಯ ಎರಡನೇ ಘಟಿಕೋತ್ಸವದಲ್ಲಿ ಪಾಲ್ಗೊಳ್ಳಲಿದ್ದಾರೆ. ವೈದ್ಯರ ಚೀಟಿ ಮೂಲಕ ಮಾತ್ರ ಮಾರಾಟ ಮಾಡಬೇಕಾದ ಔಷಧಗಳ ಜಾಹೀರಾತುಗಳ ಮೇಲಿನ ನಿಯಂತ್ರಣವನ್ನು ಬಲಪಡಿಸಲು 1945 ಔಷಧ ನಿಯಮಗಳಿಗೆ ತಿದ್ದುಪಡಿ ತರಲು ಕೇಂದ್ರ ಸರ್ಕಾರ ಪ್ರಸ್ತಾಪಿಸಿದೆ. ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರ ಸೇವಾ ಪರಂಪರೆಯನ್ನು ಸ್ಮರಿಸುವ ಹಾಗೂ 25 ವರ್ಷಗಳ ಸೇವಾ ಕಾರ್ಯಗಳನ್ನು ಗುರುತಿಸುವ ನಿಟ್ಟಿನಲ್ಲಿ ದುಬೈನಲ್ಲಿರುವ ಭಾರತದ ಕಾನ್ಸುಲೇಟ್ ಜನರಲ್ ಕಚೇರಿಯು ಭಾರತೀಯ ಜನರ ವೇದಿಕೆಯ ಸಹಯೋಗದೊಂದಿಗೆ ಸೇವಾ ಸಂಕಲ್ಪ ಅಭಿಯಾನದಡಿ ವಿಶೇಷ ಕಾರ್ಯಕ್ರಮ ಆಯೋಜಿಸಿತ್ತು. ಈ ಬಾರಿ ವಿಶ್ವವಿಖ್ಯಾತ ಮೈಸೂರು ದಸರಾ ಇದೇ 11-21 ನಡೆಯುತ್ತಿದ್ದು, ಎರಡು ಹಂತದ ಬಂದೋಬಸ್ತ್ ವ್ಯವಸ್ಥೆ ಮಾಡಿಕೊಳ್ಳಲಾಗಿದೆ ಎಂದು ನಗರ ಪೊಲೀಸ್ ಆಯುಕ್ತರಾದ ಸೀಮಾ ಲಾಟ್ಕರ್ ತಿಳಿಸಿದ್ದಾರೆ. ಒಟ್ಟು 6,719 ಪೊಲೀಸರನ್ನು ನಿಯೋಜನೆ ಮಾಡಲಾಗುತ್ತಿದ್ದು, 18 ಪೊಲೀಸ್ ಸಹಾಯ ಕೇಂದ್ರ ತೆರೆಯಲಾಗಿದೆ ಎಂದು ಮಾಹಿತಿ ನೀಡಿದ್ದಾರೆ. ಮೈಸೂರು ದಸರಾ ಮಹೋತ್ಸವ ಸಮಿತಿ 2026 ಕನ್ನಡ ಪುಸ್ತಕ ಪ್ರಾಧಿಕಾರದ ವತಿಯಿಂದ ಆಯೋಜಿಸಿದ್ದ ಪುಸ್ತಕ ರಥಕ್ಕೆ ಹಿರಿಯ ಸಾಹಿತಿ ಹಾಗೂ ರಾಜ್ಯ ಗುಪ್ತವಾರ್ತೆ ಡಿಐಜಿ ಡಾ ಧರಣಿದೇವಿ ಮಾಲಗತ್ತಿ ಇಂದು ಚಾಲನೆ ನೀಡಿದರು. ಭಾರತದ ಸಂಸತ್ ಕಾರ್ಯಕ್ರಮಗಳಿಗೆ ಕರ್ನಾಟಕದ ಬಸವ ಕಲ್ಯಾಣದಲ್ಲಿ ನಡೆಯುತ್ತಿದ್ದ ಅನುಭವ ಮಂಟಪವೇ ಮೂಲ ಪ್ರೇರಣೆ ಎಂದು ತುಮಕೂರು ಜಿಲ್ಲಾ ಹಾಗೂ ಸತ್ರ ನ್ಯಾಯಾಧೀಶ ಸುಮಂಗಲ ಎಸ್ ಬಸವನ್ನೂರು ಯುವ ಸಂಸತ್ ಕಾರ್ಯಕ್ರಮದಲ್ಲಿ ಹೇಳಿದ್ದಾರೆ. ಸೌದಿ ಅರೇಬಿಯಾದ ರಿಯಾದ್ನ ಕಿಂಗ್ ಖಾಲಿದ್ ಅಂತಾರಾಷ್ಟೀಯ ವಿಮಾನ ನಿಲ್ದಾಣದ ಮೇಲೆ ನಡೆದ ದಾಳಿಯಲ್ಲಿ ವಿಮಾನಯಾನ ಸಂಸ್ಥೆಯ ಪೈಲಟ್ ಸೇರಿದಂತೆ 3 ಸೌದಿ ಪ್ರಜೆಗಳು ಮೃತಪಟ್ಟಿದ್ದಾರೆ. ದಾಳಿಯ ವೇಳೆ ನಿಲುಗಡೆ ಮಾಡಲಾಗಿದ್ದ ತನ್ನ ವಿಮಾನವೊಂದಕ್ಕೆ ಹಾನಿಯಾಗಿದೆ ಎಂದು ವಿಮಾನಯಾನ ಸಂಸ್ಥೆ ದೃಢಪಡಿಸಿದೆ. ಘಟನೆ ನಡೆದ ಸಂದರ್ಭದಲ್ಲಿ ವಿಮಾನದಲ್ಲಿ ಯಾವುದೇ ಪ್ರಯಾಣಿಕರು ಇರಲಿಲ್ಲ ಎಂದು ಸಂಸ್ಥೆ ಸ್ಪಷ್ಟಪಡಿಸಿದೆ. ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಇಂದು ನವದೆಹಲಿಯ ತಮ್ಮ ನಿವಾಸದಲ್ಲಿ ವಿಶ್ವ ಕೌಶಲ್ಯ ಸ್ಪರ್ಧೆ 2026 ಸಾಧನೆ ಮಾಡಿದ ಭಾರತದ ಯುವ ಪ್ರತಿಭೆಗಳನ್ನು ಭೇಟಿ ಮಾಡಿ ಅಭಿನಂದಿಸಿದರು. ಇದೇ ವೇಳೆ ತಂಡದ ಸದಸ್ಯರೊಂದಿಗೆ ಸಂವಾದ ನಡೆಸಿ ಅವರ ಸಾಧನೆಯನ್ನು ಶ್ಲಾಘಿಸಿದ್ದಾರೆ. ನಮ್ಮ ಮುಂದಿನ ವಾರ್ತಾ ಪ್ರಸಾರ 6:40 ಹಾಗೂ ನಮ್ಮ ಮುಂದಿನ ಸುದ್ದಿ ಮುಖ್ಯಾಂಶಗಳು 7:00.

0: ಕನ್ನಡ ನಾಡಿನಲ್ಲಿ ಹೊಸ ಸಿನಿಮಾ ಬಿಡುಗಡೆಗೆ ಸಿದ್ಧವಾಗಿದೆಯಾ? ನಿಮ್ಮ ಸಿನಿಮಾ ಹಾಡುಗಳಿಗೆ ಹೆಚ್ಚಿನ ಪ್ರಚಾರ ಬೇಕಾ? ಸಿನಿಮಾ ನಿರ್ಮಾಣದ ಬಗ್ಗೆ ಈಗ ನಿಮ್ಮ ಧ್ವನಿಯಲ್ಲಿ ನೀವೇ ಹೇಳಿ. ನಿಮ್ಮ ಸಿನಿಮಾ ಯಶಸ್ಸಿಗೆ ಆಕಾಶವಾಣಿ ಕೈ ಜೋಡಿಸಲು ಸಿದ್ಧ. ಸಂಪರ್ಕಿಸಿ cbsvlr@gmail.com.
1: ವಿವಿಧ ಭಾರತಿ ಆಕಾಶವಾಣಿ ಕನ್ನಡ ಸೇಫ್ ಡ್ರೈವ್ ಕಾರ್ಯಕ್ರಮದಲ್ಲಿ ಈಗ ಗಾನಭಜಾನ. ಗಾನಭಜಾನ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಆತ್ಮೀಯ ಆದರದ ಸ್ವಾಗತ. ಈ ನಿಮ್ಮ ಮಧುಮಾಲತಿಯ ಮನದಾಳದಿಂದ ಗಾನಭಜಾನ ಕಾರ್ಯಕ್ರಮದಲ್ಲಿ ವಿಷಯ ಏನ್ ಗೊತ್ತಾ? ಬಹಳ ತುಂಬಾನೇ ವಿಶೇಷವಾಗಿರುವಂತಹ ವಿಷಯ ಇಂತಿ ನಿಮ್ಮ ಪ್ರೀತಿಯ, ಇಂತಿ ನಿಮ್ಮ ವಿಶ್ವಾಸಿ, ಇಂತಿ ನಿಮ್ಮ ವಿಧೇಯ. ಅಬ್ಬ, ಈ ಥರದ ಒಂದು ಏನು ಶಬ್ದಗಳನ್ನು ಕೇಳಲಿಕ್ಕೆ, ಈ ಥರದ ವಾಕ್ಯವನ್ನು ಕೇಳಲಿಕ್ಕೆ ಒಂಥರ ಯಾವುದೋ ಒಂಥರ ಆಲೋಚನೆಗೆ ಒಳಪಡುತ್ತೆ. ಎಂತಹ ಆಲೋಚನೆ ಅಂದರೆ, ಈ ರೀತಿ ಬರೆದಾಗ ಇದರೊಳಗಡೆ ಒಂದು ಅರಿವಿದೆ ಅನ್ನೋದು ನಾವು ಅರ್ಥ ಮಾಡಿಸುವಂತಹ ರೀತಿ ಈ ಕಾರ್ಯಕ್ರಮ. ಬರ್ದ್ಬಿಡ್ತೀವಲ್ಲ ಪತ್ರದಲ್ಲಿ, ಇಂತಿ ನಿಮ್ಮ ಪ್ರೀತಿಯ ಅಂತ, ಇಂತಿ ನಿಮ್ಮ ವಿಧೇಯ ಹೀಗೆ ಬರಿತೀವಲ್ವ, ಆ ಬರೆಯೋದ್ರಲ್ಲಿ ಆ ಒಳ ಅರ್ಥ ಏನಿದೆ, ಈ ಥರದ ವಿಷಯಗಳನ್ನು ನಾವು ಮಾತಾಡೋಣ. ಕೇಳ್ತಾರೆ ವಿವಿಧ ಭಾರತಿ ಆಕಾಶವಾಣಿ ಕನ್ನಡ. ಇಂತಿ ನಿಮ್ಮ

ವಿವಿಧ ಭಾರತಿ ಆಕಾಶವಾಣಿ ಕನ್ನಡ. ಗಾನ ಭಜನ ಕಾರ್ಯಕ್ರಮವನ್ನ ಕೇಳ್ತಾ ಇದ್ದೀರಾ. ಗಾನ ಭಜನ ಕಾರ್ಯಕ್ರಮದಲ್ಲಿ ಇಂತಿ ನಿಮ್ಮ ಪ್ರೀತಿಯ, ಇಂತಿ ನಿಮ್ಮ ವಿಶ್ವಾಸಿ, ಇಂತಿ ನಿಮ್ಮ ವಿಧೇಯ, ಇಷ್ಟು ವಿಷಯಗಳ ಬಗ್ಗೆ ಮಾತಾಡೋಣ. ಎಲ್ಲವೂ ಒಂದೇ, ಇಂತಿ ನಿಮ್ಮ ಪ್ರೀತಿಯ, ಇಂತಿ ನಿಮ್ಮ ವಿಶ್ವಾಸಿ, ಇಂತಿ ನಿಮ್ಮ ವಿಧೇಯ. ಆದರೆ ಪತ್ರದ ಏನು ಒಂದು ವಿಶ್ಲೇಷಣೆಗಳು ಅಥವಾ ಕೋರಿಕೊಳ್ಳುವಿಕೆ ಬೇರೆ ಬೇರೆ ಇರುತ್ತೆ. ಇಂತಿ ನಿಮ್ಮ ಪ್ರೀತಿಯ ಅಂತ ಹೇಳಿದಾಗ ಆ ಪತ್ರ ಒಂದು ರಕ್ತ ಸಂಬಂಧ ಆಗಿರಬಹುದು ಅಥವಾ ನಮ್ಮ ಜೊತೆಗಿದ್ದವರಾಗಿರಬಹುದು ಅವರಿಗೆ ಬರೆಯುವಂತಹ ಪತ್ರ ಇಂತಿ ನಿಮ್ಮ ಪ್ರೀತಿಯ. ನಾನು ಈ ಪತ್ರನ ಯಾವ ಥರ ಶುರು ಮಾಡಬೇಕು ಅಂದರೆ ಗಡಿಯನ್ನು ಕಾಯ್ದಿರುವಂತಹ ಸೈನಿಕರಿಂದ ಶುರು ಮಾಡ್ತೀನಿ. ಯಾಕಂದರೆ ಗಡಿಯನ್ನು ಕಾಯುವಂತಹ ನಮ್ಮೆಲ್ಲರ ರಕ್ಷಕರಾಗಿರುವಂತಹ ಸೈನಿಕರು ಬರೆಯುವ ಪತ್ರ. ಅವರು ಬರೀತಾರೆ ಮನೆಗೆ ಆಗೆಲ್ಲ ಪತ್ರಗಳನ್ನು ಬರೀತಾ ಇದ್ರು. ಇವಾಗ ಫೋನ್ ಇದೆ, ಆವಾಗೆಲ್ಲ ಪತ್ರಗಳ ಮೂಲಕ ತಮ್ಮ ಅನಿಸಿಕೆಗಳನ್ನು, ಅಂದರೆ ಅನಿಸಿಕೆ ಅಂದರೆ ತಮ್ಮ ಬದುಕನ್ನು ಪತ್ರದ ಮೂಲಕ ಬರೆದು ಕಳಿಸ್ತಾ ಇದ್ರು. ಪತ್ರ ಅದೇ ಕ್ಷೇಮ ಶ್ರೀ ದಿನಾಂಕ ಅಂತ ಬರೆದು ನಿಮ್ಮ ಮಗನಾದ ಇಂತಿ ಇವರು ಮಾಡುವ ನಮಸ್ಕಾರಗಳು ಅಂತ ಹೇಳಿ, ನಾನು ಆರೋಗ್ಯವಾಗಿದ್ದೇನೆ, ನೀವು ಹೇಗಿದ್ದೀರಾ, ನೀವು ಆರೋಗ್ಯವಾಗಿದ್ದೀರೆಂದು ನಾನು ನಂಬಿದ್ದೇನೆ ಅಥವಾ ದೇವರಲ್ಲಿ ಪ್ರಾರ್ಥಿಸಿಕೊಳ್ಳುತ್ತೇನೆ ಅಂತ ಹೀಗೆ ಒಂದಷ್ಟು ವಿಷಯಗಳನ್ನು, ಏನೆಲ್ಲ ಬರಿಬೇಕು ವಿಷಯಗಳನ್ನೆಲ್ಲ ಬರೆದು ಕೊನೆಯಲ್ಲಿ ಎಡಗಡೆ ವಂದನೆಗಳು ಅಂತ ಹಾಕಿ ಈ ಕಡೆ ಇಂತಿ ನಿಮ್ಮ ಪ್ರೀತಿಯ ಆ ಪದವನ್ನು, ಆ ಒಂದು ಆ ವಾಕ್ಯವನ್ನು ಕೇಳಿಸ್ಕೊಂಡಾಗ ಇಂತಿ ನಿಮ್ಮ ಪ್ರೀತಿಯ ಅಂತ ಮಗ ಅಂತ ಹಾಕಿ ಒಂದು ಸಹಿ ಆದಾಗ ನಿಜಕ್ಕೂ ಕೂಡ ಆ ಪತ್ರವನ್ನು ಓದುವಂಥವರಿಗೆ ಕಣ್ಣಂಚಲ್ಲಿ ಒಂದಷ್ಟು ಅನಿಗಳು ಬಂದೇ ಬರುತ್ತೆ. ಇಂತಿ ನಿಮ್ಮ ಪ್ರೀತಿಯ, ಇದೊಂದು ಒಂಥರ ನಮಗೆ ಮನಸ್ಸಿಗೆ ಹತ್ತಿರವಾಗುವಂತಹ ಇದು ವಾಕ್ಯ ಇದು, ಇಂತಿ ನಿಮ್ಮ ಪ್ರೀತಿಯ ಅನ್ನುವಂಥದ್ದು. ಇನ್ನು ವಿದ್ಯಾರ್ಥಿಗಳು ಬರೀತಾರೆ ಇಂತಿ ನಿಮ್ಮ ಪ್ರೀತಿಯ ವಿದ್ಯಾರ್ಥಿನಿ ಅಂತ. ಇನ್ನು ಹಾಸ್ಟೆಲ್ಗಳಲ್ಲಿರುವಂತಹ ಅಥವಾ ದೂರದಲ್ಲಿ ಓದ್ತಾ ಇರುವಂಥ ವ್ಯಾಸಂಗ ಮಾಡ್ತಿರುವಂತಹ ವಿದ್ಯಾರ್ಥಿಗಳು ಕೂಡ ಮನೆಗೆ ಪತ್ರ ಬರೀತಾರೆ ಇಂತಿ ನಿಮ್ಮ ಪ್ರೀತಿಯ. ಅಂತ ಬರೀತಾರೆ. ಆವಾಗ ಆ ಪತ್ರವು ಕೂಡ, ಅಂದರೆ ದೂರದಲ್ಲಿರುವಂತಹ ಮಕ್ಕಳು ತಂದೆ ತಾಯಿಗಳಿಗೆ ಪತ್ರ ಬರೆದಾಗ ಆ ಕೊನೆಯಲ್ಲಿ ಪತ್ರ ಎಲ್ಲ ಓದಾದ್ಮೇಲೆ ಏನೋ ಖುಷಿಯಾಗಿದ್ದೀನಿ, ಹಾಗಿದ್ದೀನಿ, ಹೀಗಿದ್ದೀನಿ, ಸ್ನೇಹಿತರೆಲ್ಲ ಹೀಗಿದ್ದಾರೆ, ಹಾಗಿದ್ದಾರೆ, ತುಂಬ ಚೆನ್ನಾಗಿ ನೋಡ್ಕೊಳ್ತಾರೆ, ವಾರ್ಡನ್ ಕೂಡ ತುಂಬ ಚೆನ್ನಾಗಿ ನೋಡ್ಕೊಳ್ತಾರೆ, ಹಿಂಗೆಲ್ಲ ಹೇಳಿ ಕೊನೆಯಲ್ಲಿ ಇಂತಿ ನಿಮ್ಮ ಪ್ರೀತಿಯ ಮಗಳು ಅಥವಾ ಮಗ ಅಂತ ಬರೆದಾಗ ಆ ವಾಕ್ಯ ಏನೋ ಒಂಥರ ಹತ್ತಿರ ಮನಸ್ಸಿಗೆ ತುಂಬಾ ಹತ್ತಿರ ಆಗಿಬಿಡುತ್ತೆ ಅಲ್ವಾ. ಅದೇ ಆ ಒಂದು ವಾಕ್ಯದಲ್ಲಿರುವಂತಹ ಆಕರ್ಷಣೆ. ಇದು ಕೇವಲ ವಾಕ್ಯ ಅಲ್ಲ, ಇದು ಮನಸ್ಸುಗಳ ನಡುವಿನ ಒಂದು ಬೆಸೆಯುವಂತಹ ಒಂದು ಸೇತುವೆ. ಯಾವುದು? ಇಂತಿ ನಿಮ್ಮ ಪ್ರೀತಿಯ ಅನ್ನುವಂಥದ್ದು. ಕೇಳ್ತಾರೆ ವಿವಿಧ ಭಾರತಿ ಆಕಾಶವಾಣಿ ಕನ್ನಡ.

ದುನಿಯಾ ಚಿತ್ರದ ಹಾಡನ್ನ ಕೇಳಿದ್ರಿ. ನಾವು ಮಾತಾಡ್ತಿದ್ದೀವಿ ಇಂತಿ ನಿಮ್ಮ ಪ್ರೀತಿಯ. ಈ ವಾಕ್ಯ ಅದೆಷ್ಟು ಪ್ರೀತಿಯ ಆಳವನ್ನ ತೋರಿಸುತ್ತೆ, ಇಂತಿ ನಿಮ್ಮ ಪ್ರೀತಿಯ ಅಂತ ಹೇಳಿದಾಗ ಅಲ್ವಾ. ಪತ್ರಗಳನ್ನ ಬರೆದು ಕೊನೆಯಲ್ಲಿ ಇಂತಿ ನಿಮ್ಮ ಪ್ರೀತಿಯ ಅಂತ ಬರೆಯುವಾಗ ಬರೆಯುವವರ ಕಣ್ಣಲ್ಲಿಯೂ ಕೂಡ ಒಂದು ಕಣ್ಣಂಚಿನಲ್ಲಿ ನೀರು ಬರುತ್ತೆ ಖಂಡಿತವಾಗಿಯೂ. ಮತ್ತೆ ಓದುವವರ ಪತ್ರ ತಲುಪಿದ ನಂತರ ಅದನ್ನು ಓದ್ತಾರಲ್ಲ ಅವರು ಕೂಡ ಕೊನೆಯಲ್ಲಿ ಇಂತಿ ನಿಮ್ಮ ಪ್ರೀತಿಯ ಅಂತ ಅದನ್ನು ನೋಡಿದಾಗ ಓದಿದಾಗ ನಿಜಕ್ಕೂ ಮನಸ್ಸಿಗೆ ತುಂಬಾ ಹತ್ತಿರ ಅನ್ನುವಷ್ಟು ಪ್ರೀತಿ ಕೊಡುತ್ತೆ ಆ ಒಂದು ಪದಗಳು. ಭಾವನೆಗಳನ್ನು ತುಂಬಿರುವಂತಹ ವಾಕ್ಯ ಅದು, ತುಂಬಾ ಭಾವನೆಯನ್ನು ಒತ್ಕೊಂಡಿರುವಂತಹ ವಾಕ್ಯ ಅದು. ಇನ್ನು ಮತ್ತೊಂದು, ಇಂತಿ ನಿಮ್ಮ ವಿಶ್ವಾಸಿ. ಅಬ್ಬ, ಈ ಪದ ಕೇಳಿದ್ರೆ, ಈ ವಾಕ್ಯಗಳನ್ನು, ಈ ವಾಕ್ಯವನ್ನು ಕೇಳಿದ್ರೆ, ಇದು ವಾಕ್ಯ ಅಂತ ಪದ ಅಂತ ಇದಕ್ಕೆ ಪದ ವಾಕ್ಯಗಳಲ್ಲಿ ಇದನ್ನು ಹಿಡಿದಿಟ್ಟಕ್ಕಾಗಲ್ಲ. ಯಾಕಂದರೆ ಇದನ್ನು ಒಂದು ಆತ್ಮೀಯತೆ ಅಂತಲೇ ಹೇಳಬಹುದು, ಒಂದು ಭಾವನೆ ಅಂತಲೇ ಹೇಳಬಹುದು. ಏನಪ್ಪ ಅಂದರೆ, ನಿಮಗೆ ಗೊತ್ತಿರಬಹುದು, ಯಾವುದಾದ್ರೂ ಸೌಲಭ್ಯಗಳು ಬೇಕಾದಾಗ ರೈತ ಆಗಿರಲಿ, ಕಾರ್ಮಿಕರಾಗಿರಲಿ, ಅಥವಾ ಮತ್ತೋರ್ವರು ಮಗದೋರ್ವರು ಪತ್ರಗಳನ್ನು ಇಟ್ಕೊಂಡು ಕಚೇರಿ ಮುಂಭಾಗ, ಸರ್ಕಾರಿ ಕಚೇರಿ ಮುಂಭಾಗ ನಿಂತಿರ್ತಾರೆ ಪತ್ರ ಕೊಡಬೇಕು ಅಂತ. ಪಾಪ ಅವ್ರಿಗೆ ಪತ್ರವನ್ನು ಬರೀಲಿಕ್ಕೂ ಗೊತ್ತಿಲ್ಲ, ಯಾರ ಹತ್ರನೂ ಬರೆಸ್ಕೊಂಡು ಬಂದಿರ್ತಾರೆ, ಆ ಪತ್ರ ರೋಲ್ ಮಾಡಿಬಿಟ್ಟಿರ್ತಾರೆ, ಅದನ್ನು ಮಡಚಿಟ್ಕೊಂಡಿರ್ತಾರೆ, ಕೈಯೆಲ್ಲ ನಡರ್ತಿರುತ್ತೆ ಆ ಪತ್ರವನ್ನು ಕೊಡಬೇಕಾದ್ರೆ. ತೆಗೆದುಕೊಂಡೋಗಿ ಅಧಿಕಾರಿಗಳ ಹತ್ರ ಪತ್ರವನ್ನು ಕೊಡ್ತಾರೆ. ಆ ಪತ್ರದಲ್ಲಿ ಒಂದಿಷ್ಟು ಬರೆದಿರುತ್ತೆ, ಕೆಲಸಲ ನಮಗೆ ಏನು ಈ ಥರ ಸೌಲಭ್ಯಗಳು ಕೊಡಿ ಅಂತ ಬರೆದಿರ್ತಾರೆ. ಅಥವಾ ಊರಿನ ರೈತ ಆಗಿದ್ದರೆ ನಮ್ಮದು ಬೆಳೆ ನಾಶ ಆಗೋಯ್ತು ಸ್ವಾಮಿ, ಅದಕ್ಕೆ ನಮಗೆ ಪರಿಹಾರವನ್ನು ಕೊಟ್ಕೊಡಿ ಸ್ವಾಮಿ, ದಯವಿಟ್ಟು ನಾವು ತುಂಬಾ ಖರ್ಚು ಮಾಡಿ ಬೆಳೆ ಬೆಳೆದಿದ್ವಿ, ಹೀಗೆಲ್ಲ ಬರೆದು ಕೊನೆಗೆ ಇಂತಿ ನಿಮ್ಮ ವಿಧೇಯ ಅಥವಾ ವಿಶ್ವಾಸಿ ಅಂತ ಬರೆದಿರ್ತಾರೆ. ಅದು ಎಷ್ಟು ನಂಬಿಕೆ ಮೇಲೆ, ನಿಮ್ಮ ವಿಶ್ವಾಸಿ, ನಿಮ್ಮ ವಿಧೇಯ ಅಂತ ಹೇಳಿದಾಗ ನಾನು ನಿಮ್ಮವರೇ, ನಮಗೆ ಕೊಡಿಸ್ಕೊಡಿ ಅಥವಾ ಕೊಡಿ ಅನ್ನುವಂಥದ್ದು ಒಂದು ಆತ್ಮೀಯವಾದಂತಹ, ಒಂದು ಭಾವನಾತ್ಮಕವಾದಂತಹ ಒಂದು ವಾಕ್ಯ ಅದು, ಹೌದಲ್ವಾ. ಹಾಗೆ ಒಬ್ಬ ರೈತ ಅದೇ ತನಗೆ ಬೇಕಾದಂತಹ ಒಂದು ಸಲಕರಣೆಗಳಾಗಿರ್ಬೋದು, ರೈತರಿಗೆ ಬೇಕಾದಂತಹ ಸಲಕರಣೆಗಳಾಗಿರ್ಬೋದು, ಅದನ್ನು ಕೊಡಿ, ದಯವಿಟ್ಟು ಕೊಡಿಸ್ಕೊಡಿ ಅಂತೆಲ್ಲ ಪತ್ರಗಳನ್ನು ಬರೆದಿರುವಂಥದ್ದು. ಇನ್ನು ಊರುಗಳಲ್ಲಿ ಒಂದಷ್ಟು ಈಗ ನೋಡಿ, ಒಂದು ಮಳೆಯೆಲ್ಲ ಜೋರಾಯ್ತಲ್ವಾ, ಇಂತಹ ಸಂದರ್ಭದಲ್ಲಿ ಮನೆಯ ಗೋಡೆಗಳೆಲ್ಲ ಕುಸ್ತಿರ್ತವೆ, ಮಣ್ಣಿನ ಗೋಡೆ ಇರುತ್ತೆ, ಆ ಮಣ್ಣಿನ ಗೋಡೆ ಎಲ್ಲ ಕುಸ್ತಿದ್ದಂತಹ ಸಂದರ್ಭದಲ್ಲಿ ಅದಕ್ಕೂ ಕೂಡ ಪತ್ರ ಬರೆದಿಟ್ಕೊಂಡು ಕಚೇರಿಗಳ ಮುಂದೆ, ತಾಲೂಕು ಕಚೇರಿ ಅಥವಾ ಗ್ರಾಮ ಪಂಚಾಯತಿ ಅಲ್ಲಿ ಎಲ್ಲ ಕಚೇರಿಗಳ ಮುಂದೆ ನಿಂತ್ಕೊಂಡು, ಸ್ವಾಮಿ ನಮಗೆ ಮನೆ ಗೋಡೆ ಬಿದ್ದೋಗಿದೆ, ಅದನ್ನು ಅದಕ್ಕೆ ಪರಿಹಾರ ಮಾಡಿಕೊಡಿ, ನಮಗೆ ಮತ್ತೆ ಗೋಡೆ ಕಟ್ಟಿಸ್ಕೊಡಿ ಅಥವಾ ಒಂದು ವಸತಿ ಕೊಡಿಸ್ಕೊಡಿ ಅಂತೆಲ್ಲ ಪತ್ರ ಬರೆದಿಟ್ಕೊಂಡು ಆ ಕಚೇರಿ ಮುಂಭಾಗ ನಿಂತಿರ್ತಾರೆ. ಆ ಪತ್ರದಲ್ಲಿ ಬರೆಯುವಾಗ ಕೊನೆಯಲ್ಲಿ ಇಂತಿ ನಿಮ್ಮ ಆ ವಿಶ್ವಾಸಿ ಅಂತ ಆಗಿರ್ಬೋದು, ವಿಧೇಯಳು ಅಂತಾಗಿರ್ಬೋದು, ವಿಧೇಯನು ಅಂತಾಗಿರ್ಬೋದು, ಅಂದರೆ ನಿಮ್ಮನ್ನು ನಂಬಿದ್ದೇನೆ ಅಂತ, ನಿಮ್ಮ ನಂಬಿಕೊಂಡಿದ್ದೇನೆ ನಾನು, ನಿಮ್ಮ ನಂಬುಗೆಯ ಅಂತ ಬರೆದಿರ್ತಾರೆ, ನಿಮ್ಮನ್ನು ನಂಬಿಕೊಂಡಿದ್ದೇನೆ ನಾನು ಅನ್ನುವಂಥದ್ದರಲ್ಲಿ ಬರೆದಿರ್ತಾರೆ. ಹೌದು, ಹಲವಾರು ಸರ್ಕಾರಿ ಕಚೇರಿಗಳು ನಮಗೆ ಕೆಲಸ ಮಾಡಿಕೊಡ್ತಾರೆ, ನಮ್ಮ ಒಂದು ಬದುಕಿಗೆ ದಾರಿ ಮಾಡಿಕೊಡ್ತಾರೆ ಅಂತ ಬಹಳ ನಂಬಿಕೆಯಿಂದ ಆ ಜನರು ಅಲ್ಲೋಗಿ ಪತ್ರಗಳನ್ನು ಇಟ್ಕೊಂಡು ಇತಿ ನಿಮ್ಮ ನಂಬಿಕೆಯ, ಇತಿ ನಿಮ್ಮ ವಿಶ್ವಾಸಿ, ಇತಿ ನಿಮ್ಮ ವಿಧೇಯ ಅಂತ ಬರೆದ್ಕೊಂಡೋಗಿ ಅಲ್ಲಿ ನಿಂತಿರ್ತಾರೆ. ಆ ಪದಗಳು ಒಂದು ಆತ್ಮೀಯವಾದಂತಹ, ನಿಮ್ಮನ್ನು ನಂಬಿದ್ದೇನೆ ಅನ್ನುವಂತಹ ಒಂದು ವಾಕ್ಯವಾಗಿರುತ್ತೆ. ಕೇಳ್ತಾರೆ ವಿವಿಧ ಭಾರತಿ, ಆಕಾಶವಾಣಿ ಕನ್ನಡ.

ವಿವಿಧ ಭಾರತಿ ಆಕಾಶವಾಣಿ ಕನ್ನಡ ಗಾನ ಭಜನಾ ಕಾರ್ಯಕ್ರಮದಲ್ಲಿ ಇಂತಿ ನಿಮ್ಮ ಪ್ರೀತಿಯ ಈ ವಿಷಯವಾಗಿ ಮಾತಾಡ್ತಿದ್ದೀವಿ. ಈಗ ಸಮಯ 6:40 ಇನ್ನು ಮುಂದೆ ಕನ್ನಡದಲ್ಲಿ ವಾರ್ತೆಗಳನ್ನ ಕೇಳೋಣ. ಈಗ ಪ್ರದೇಶ ಸಮಾಚಾರ 6:40. ತದನಂತರ ಈ ಕಾರ್ಯಕ್ರಮ ಮುಂದುವರಿಯುತ್ತೆ. ಇದು ನಿಮ್ಮ ನೆಚ್ಚಿನ ವಿವಿಧ ಭಾರತಿ ಆಕಾಶವಾಣಿ ಕನ್ನಡ

ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ಹರ್ಷಿತಾ ಟಿಎಲ್. ಮುಖ್ಯಾಂಶಗಳು: ಕಂದಾಯ ಅಧಿಕಾರಿಗಳು ದಾಖಲೆಗಳ ನಿರ್ವಹಣೆಯಲ್ಲಿ ನಿರ್ಲಕ್ಷ್ಯ ತೋರಿದರೆ ಕಠಿಣ ಕ್ರಮ, ಉಪಮುಖ್ಯಮಂತ್ರಿ ಎಚ್ಚರಿಕೆ. ರಾಜ್ಯಕ್ಕೆ ಒಲಿದ ಅನುಷ್ಠಾನ ಹಂತದ ಅತ್ಯಧಿಕ ಪವನ ವಿದ್ಯುತ್ ಸಾಮರ್ಥ್ಯ ಪ್ರಶಸ್ತಿ. ಎಲ್ನಿನೋ ಪರಿಸ್ಥಿತಿ 2027 ಫೆಬ್ರವರಿವರೆಗೆ ಮುಂದುವರಿಯುವ ಸಾಧ್ಯತೆ, ವಿಶ್ವ ಹವಾಮಾನ ಸಂಸ್ಥೆ ಮುನ್ನೆಚ್ಚರಿಕೆ. ವನ್ಯಜೀವಿಗಳ ಸಂರಕ್ಷಣೆಗೆ ಡ್ರೋನ್, ರೇಡಿಯೋ ಕಾಲರ್, ಡಿಜಿಟಲ್ ಮ್ಯಾಪಿಂಗ್ ಬಳಕೆಗೆ ಒತ್ತು, ಸಚಿವ ರಾಮಲಿಂಗಾರೆಡ್ಡಿ. ಮೈಸೂರು ದಸರಾ ಮಹೋತ್ಸವದ ಸಿದ್ಧತೆ ಪೂರ್ಣ, 2 ಹಂತದ ಭದ್ರತೆಗೆ 6,000 ಅಧಿಕ ಪೊಲೀಸರ ನಿಯೋಜನೆ. ಸಾರ್ವಜನಿಕ ಕೆಲಸಗಳಲ್ಲಿ ವಿಳಂಬ ಹಾಗೂ ದಾಖಲೆಗಳ ನಿರ್ವಹಣೆಯಲ್ಲಿ ನಿರ್ಲಕ್ಷ್ಯ ಸಹಿಸುವುದಿಲ್ಲ ಎಂದು ಕಂದಾಯ ಸಚಿವ ಹಾಗೂ ಉಪಮುಖ್ಯಮಂತ್ರಿ ಡಾ ಜಿ ಪರಮೇಶ್ವರ್ ಎಚ್ಚರಿಕೆ ನೀಡಿದ್ದಾರೆ. ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ದೇವನಹಳ್ಳಿ ತಹಶೀಲ್ದಾರ್ ಕಚೇರಿಗೆ ಭೇಟಿ ನೀಡಿದ ಅವರು, ದಾಖಲೆಗಳ ನಿರ್ವಹಣೆಯಲ್ಲಿ ನಿರ್ಲಕ್ಷ್ಯ ತೋರಿದ ಅಧಿಕಾರಿಯನ್ನು ಅಮಾನತುಗೊಳಿಸುವಂತೆ ಸೂಚಿಸಿದ್ದಾರೆ. ಇದೇ ವೇಳೆ ಬಗರ್ ಹುಕುಂ ಅರ್ಜಿಗಳ ವಿಲೇವಾರಿ ಹಾಗೂ ಪೋಡಿ ದುರಸ್ತಿ ಕಾರ್ಯ ಚುರುಕುಗೊಳಿಸಲು ನಿರ್ದೇಶನ ನೀಡಿದ್ದಾರೆ. ಸರ್ಕಾರಿ ಗೋಮಾಳ ಒತ್ತುವರಿ ಮಾಡಿದವರು ಎಷ್ಟೇ ಪ್ರಭಾವಿಗಳಾಗಿದ್ದರೂ ಕಾನೂನು ಕ್ರಮ ಕೈಗೊಳ್ಳುವುದಾಗಿ ಎಚ್ಚರಿಕೆ ನೀಡಿದ್ದಾರೆ. ನಕಲಿ ಭೂದಾಖಲೆ ಸೃಷ್ಟಿಸಿ ಹಾಗೂ ಅಕ್ರಮ ಖಾತೆ ಬದಲಾವಣೆ ಕಂಡರೆ ಕಠಿಣ ಕ್ರಮ ಕೈಗೊಳ್ಳುವುದಾಗಿ ತಿಳಿಸಿದ್ದಾರೆ. ಅನುಷ್ಠಾನ ಹಂತದಲ್ಲಿರುವ ಅತ್ಯಧಿಕ ಪವನ ವಿದ್ಯುತ್ ಸಾಮರ್ಥ್ಯಕ್ಕಾಗಿ ಕರ್ನಾಟಕ 2026 ಸಾಲಿನ ಪ್ರಶಸ್ತಿಯನ್ನು ತನ್ನದಾಗಿಸಿಕೊಂಡಿದೆ. ರಾಜ್ಯದಲ್ಲಿ 9 ಗಿಗಾವ್ಯಾಟ್ ಸಾಮರ್ಥ್ಯದ ಪವನ ವಿದ್ಯುತ್ ಯೋಜನೆಗಳು ಅನುಷ್ಠಾನ ಹಂತದಲ್ಲಿದ್ದು, ವರ್ಷದಿಂದ ವರ್ಷಕ್ಕೆ ಪವನ ವಿದ್ಯುತ್ ಸಾಮರ್ಥ್ಯವನ್ನು ಹೆಚ್ಚಿಸಿಕೊಳ್ಳುವ ಮೂಲಕ ಗಮನಾರ್ಹ ಸಾಧನೆ ಮಾಡಿದ ಹಿನ್ನೆಲೆಯಲ್ಲಿ ಈ ಪ್ರಶಸ್ತಿ ಲಭಿಸಿದೆ. ಚೆನ್ನೈನಲ್ಲಿ ನಡೆದ ಸಮಾರಂಭದಲ್ಲಿ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಅವರಿಂದ ಕರ್ನಾಟಕ ನವೀಕರಿಸಬಹುದಾದ ಇಂಧನ ಅಭಿವೃದ್ದಿ ನಿಯಮಿತದ ವ್ಯವಸ್ಥಾಪಕ ನಿರ್ದೇಶಕಿ ದಿವ್ಯಾ ಪ್ರಭು ಜಿಆರ್ಜೆ ಪ್ರಶಸ್ತಿ ಸ್ವೀಕರಿಸಿದರು. ಈ ಕುರಿತಂತೆ ಪ್ರತಿಕ್ರಿಯಿಸಿರುವ ಇಂಧನ ಸಚಿವ ಕೆಜೆ ಜಾರ್ಜ್, ನವೀಕರಿಸಬಹುದಾದ ಇಂಧನ ಸಾಮರ್ಥ್ಯ ಹೆಚ್ಚಿಸುವ ನಿಟ್ಟನಲ್ಲಿ ರಾಜ್ಯವು ನಿರಂತರವಾಗಿ ಕೈಗೊಂಡಿರುವ ಪ್ರಯತ್ನಗಳ ಫಲವಾಗಿ ಈ ಪ್ರಶಸ್ತಿ ಲಭಿಸಿದೆ ಎಂದು ತಿಳಿಸಿದ್ದಾರೆ. ನವೀಕರಿಸಬಹುದಾದ ಇಂಧನ ವಲಯದಲ್ಲಿ ಸುಸ್ಥಿರ ಅಭಿವೃದ್ದಿ ಸಾಧಿಸಲು ಇಂತಹ ಪ್ರಯತ್ನಗಳು ನಿರಂತರವಾಗಿರಲಿ ಎಂದು ಹೇಳಿದ್ದಾರೆ. ಪ್ರಸ್ತುತ ಕಂಡುಬರುತ್ತಿರುವ ಎಲ್ನಿನೋ ಪರಿಸ್ಥಿತಿಯು ಡಿಸೆಂಬರ್ನಲ್ಲಿ ಮತ್ತಷ್ಟು ತೀವ್ರಗೊಳ್ಳಲಿದೆ ಎಂದು ವಿಶ್ವ ಹವಾಮಾನ ಸಂಸ್ಥೆ ಮುನ್ನೆಚ್ಚರಿಕೆ ನೀಡಿದೆ. ಇದರಿಂದ ವಿವಿಧ ಪ್ರದೇಶಗಳಲ್ಲಿ ಬರ ಮತ್ತು ಪ್ರವಾಹದ ಅಪಾಯ ಹೆಚ್ಚಾಗಲಿದೆ ಎಂದು ಹೇಳಿದೆ. ಈ ವಿದ್ಯಮಾನವು ಜಾಗತಿಕ ಹವಾಮಾನ ಮಾದರಿಗಳ ಮೇಲೆ ಪ್ರಭಾವ ಬೀರುವುದಲ್ಲದೆ ಆರ್ಥಿಕತೆ, ಪರಿಸರ ವ್ಯವಸ್ಥೆ ಮತ್ತು ಸಮುದಾಯಗಳ ಮೇಲೆ ಪರಿಣಾಮ ಬೀರಲಿದೆ. ವಿಶ್ವ ಹವಾಮಾನ ಸಂಸ್ಥೆಯ ಪ್ರಧಾನ ಕಾರ್ಯದರ್ಶಿ ಸೆಲೆಸ್ತೆ ಸೋಲೋ ನೀಡಿದ ಹೇಳಿಕೆಯಲ್ಲಿ ಎಲ್ನಿನೋ ಈಗಾಗಲೇ ದೃಢವಾಗಿ ನೆಲೆಹೊಂದಿದ್ದು

0: ವನ್ಯಜೀವಿಗಳನ್ನು ಸಂರಕ್ಷಿಸಲು ಡ್ರೋನ್ಗಳು, ರೇಡಿಯೋ ಕಾಲರ್ಗಳು, ಡಿಜಿಟಲ್ ಮ್ಯಾಪಿಂಗ್ ಬಳಸಲು ಒತ್ತು ನೀಡುವುದಾಗಿ ಹೇಳಿದ್ದಾರೆ. ಇದೇ ವೇಳೆ ಪರಿಸರ ಸಮತೋಲನ ಮತ್ತು ಮಾನವ ವನ್ಯಜೀವಿ ಸಹಬಾಳ್ವೆಯ ಕುರಿತು ಮೂರು ಪ್ರಮುಖ ಸಾಕ್ಷ್ಯಚಿತ್ರಗಳನ್ನು ಅವರು ಬಿಡುಗಡೆಗೊಳಿಸಿದರು. ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಈ ಬಾರಿ ವಿಶ್ವವಿಖ್ಯಾತ ಮೈಸೂರು ದಸರಾ ಮಹೋತ್ಸವ ಇದೇ 11-21 ನಡೆಯುತ್ತಿದ್ದು, ಎರಡು ಹಂತದಲ್ಲಿ ಬಂದೋಬಸ್ತ್ ವ್ಯವಸ್ಥೆ ಮಾಡಿಕೊಳ್ಳಲಾಗಿದೆ ಎಂದು ನಗರ ಪೊಲೀಸ್ ಕಮಿಷನರ್ ಸೀಮಾ ಲಟ್ಕರ್ ತಿಳಿಸಿದ್ದಾರೆ. ಮೈಸೂರಿನಲ್ಲಿ ಇಂದು ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಈ ಬಾರಿ ದಸರಾಗೆ 5,161 ಸಿವಿಲ್ ಹಾಗೂ ಟ್ರಾಫಿಕ್ ಪೊಲೀಸ್, 33 ಕೆಎಸ್ಆರ್ಪಿ ತುಕಡಿ, 25 ಸಿಎಆರ್ ತುಕಡಿ ಹಾಗೂ 24 ಎಸಿಎಸ್ ಟೀಮ್, 1,500 ಹೋಂಗಾರ್ಡ್ ಸೇರಿದಂತೆ ಒಟ್ಟು 6,719 ಪೊಲೀಸರನ್ನು ನಿಯೋಜನೆ ಮಾಡಲಾಗಿದೆ ಎಂದು ಹೇಳಿದ್ದಾರೆ. ಜಂಬೂ ಸವಾರಿಯ ದಿನ ಶಿಥಿಲ ಕಟ್ಟಡಗಳು ಹಾಗೂ ಮರದ ಮೇಲೆ ಕುಳಿತು ಜಂಬೂ ಸವಾರಿ ವೀಕ್ಷಣೆ ಮಾಡುವುದನ್ನು ನಿಷೇಧಿಸಲಾಗಿದೆ. ಪ್ರಮುಖ ಸ್ಥಳದಲ್ಲಿ 35,794 ಸಿಸಿ ಕ್ಯಾಮೆರಾಗಳನ್ನು ಅಳವಡಿಕೆ ಮಾಡಿಕೊಳ್ಳಲಾಗಿದೆ. 28 ಆಂಬ್ಯುಲೆನ್ಸ್, 33 ಅಗ್ನಿಶಾಮಕ ವಾಹನವನ್ನು ನಿಯೋಜನೆ ಮಾಡಲಾಗುತ್ತಿದೆ. ದಸರಾ ಸಮಯದಲ್ಲಿ ಈ ಬಾರಿ ಹೇಲಿಯಂ ಬಲೂನ್ಗಳ ಮಾರಾಟವನ್ನು ನಿಷೇಧ ಮಾಡಲಾಗಿದೆ. 48,000 ಆಸನಕ್ಕೆ ಮಾತ್ರ ಈ ಬಾರಿ ವ್ಯವಸ್ಥೆ ಮಾಡಲಾಗಿದೆ ಎಂದು ಅವರು ಮಾಹಿತಿ ನೀಡಿದ್ದಾರೆ. ಜನಸೇವೆಯಿಂದ ದೇಶ ಸೇವೆ ಎಂಬ ಮಂತ್ರದಡಿ ಹಾಗೂ ಜನರ ಏಳಿಗೆಯ ಅಚಲ ಬದ್ದತೆಯೊಂದಿಗೆ ಕೂಡಿರುವ ಸಾರ್ವಜನಿಕ ಸೇವೆಯ 25 ವರ್ಷಗಳ ಪಯಣವನ್ನು ಪ್ರಧಾನಿ ನರೇಂದ್ರ ಮೋದಿ ಪೂರೈಸಿದ್ದಾರೆ. ಸೇವೆ ಮತ್ತು ಸುಶಾಸನದ ದೂರದೃಷ್ಟಿಯೊಂದಿಗೆ ಸರ್ಕಾರ 2047 ವೇಳೆಗೆ ವಿಕಸಿತ ಭಾರತ ಗುರಿ ಸಾಧನೆಯತ್ತ ಸಾಗುತ್ತಿದೆ. ಅದರ ಭಾಗವಾಗಿ ಹಲವು ವಲಯಗಳಲ್ಲಿ ಕೈಗೊಂಡ ಮಹತ್ವದ ಸುಧಾರಣೆಗಳ ಕುರಿತ ಸರಣಿಯನ್ನು ಆಕಾಶವಾಣಿ ಪ್ರಸಾರ ಮಾಡುತ್ತಿದೆ. ಇಂದಿನ ಆವೃತ್ತಿಯಲ್ಲಿ ತ್ರಿವಳಿ ತಲಾಖ್ ಕುರಿತ ಒಂದು ವರದಿ ಇಲ್ಲಿದೆ. ಈ ಹಿಂದೆ ಭಾರತದಲ್ಲಿ ಮುಸ್ಲಿಂ ಪುರುಷ ತಲಾಖ್ ಎಂಬ ಒಂದೇ ಪದವನ್ನು 3 ಬಾರಿ ಉಚ್ಚರಿಸುವ ಮೂಲಕ ಪತ್ನಿಯಿಂದ ವಿಚ್ಛೇದನ ಪಡೆಯಬಹುದಿತ್ತು. ಮುಸ್ಲಿಂ ಮಹಿಳಾ ವಿವಾಹ ಹಕ್ಕುಗಳ ರಕ್ಷಣೆ ಕಾಯ್ದೆ 2019 ತ್ರಿವಳಿ ತಲಾಖ್ ರದ್ದುಗೊಳಿಸಿತು. ಈ ರೀತಿಯಾಗಿ ತಲಾಖ್ ಪಡೆದರೆ 3 ವರ್ಷಗಳವರೆಗೆ ಜೈಲು ಶಿಕ್ಷೆ ಮತ್ತು ದಂಡವನ್ನು ವಿಧಿಸಲಾಗುತ್ತದೆ. ತ್ರಿವಳಿ ತಲಾಖ್ ಜಾಮೀನು ರಹಿತ ಅಪರಾಧ ಎಂದು ಪರಿಗಣಿಸಲಾಗಿದೆ. ಮುಸ್ಲಿಂ ಮಹಿಳೆಯರಿಗೆ ಇದು ಜೀವನಾಧಾರ ಭತ್ಯೆ ಮತ್ತು ಅಪ್ರಾಪ್ತ ಮಕ್ಕಳ ಪಾಲನೆಯ ಹಕ್ಕನ್ನು ನೀಡಿತು. ಕಾಯ್ದೆ ಜಾರಿಗೆ ಬಂದ 1 ವರ್ಷದೊಳಗೆ 82% ತ್ರಿವಳಿ ತಲಾಖ್ ಕುಸಿತ ಕಂಡಿದೆ ಎಂದು ಅಧಿಕೃತ ದತ್ತಾಂಶ ದಾಖಲಿಸಿದೆ. ಕೊರಿಯರ್ ಮೂಲಕ ಮಾದಕ ದ್ರವ್ಯ ಸಾಗಾಟ ಪ್ರಕರಣಕ್ಕೆ ಸಂಬಂಧಿಸಿದಂತೆ 3 ಆರೋಪಿಗಳನ್ನು ಮಂಗಳೂರು ಸಿಸಿಬಿ ಪೊಲೀಸರು ಬಂಧಿಸಿದ್ದಾರೆ. ಆರೋಪಿಗಳಿಂದ 1,58,00,000 ರೂಪಾಯಿ ಮೌಲ್ಯದ 1 ಕೆಜಿ 796.96 ಗ್ರಾಂ ಎಂಡಿಎಂಎ ಸಹಿತ 1,64,00,000 ರೂಪಾಯಿ ಮೌಲ್ಯದ ಸೊತ್ತುಗಳನ್ನು ವಶಪಡಿಸಿಕೊಳ್ಳಲಾಗಿದೆ ಎಂದು ಮಂಗಳೂರು ನಗರ ಪೊಲೀಸ್ ಆಯುಕ್ತ ಸುಧೀರ್ ಕುಮಾರ್ ರೆಡ್ಡಿ ಮಾಹಿತಿ ನೀಡಿದ್ದಾರೆ. ಆರೋಪಿಗಳು ಪಂಜಾಬ್ನ ಅಮೃತಸರದಿಂದ ಎಂಡಿಎಂಎ ಮಾದಕ ವಸ್ತುಗಳನ್ನು ಖರೀದಿಸಿ ಕೊರಿಯರ್ ಮೂಲಕ ಸಾಗಾಟ ಮಾಡಿದ್ದರು. ಬಳಿಕ ನಗರದ ವಿವಿಧ ಪ್ರದೇಶಗಳಿಗೆ ಹಾಗೂ ಕೇರಳಕ್ಕೆ ಸಾಗಾಟ ಮಾಡಲು ಸಂಚು ರೂಪಿಸಿದ್ದರು ಎಂದು ತಿಳಿಸಿದ್ದಾರೆ. ಕನ್ನಡ ಪುಸ್ತಕಗಳ ರಿಯಾಯಿತಿ ಮಾರಾಟ ಮೇಳಕ್ಕೆ ರಥಕ್ಕೆ ಮೈಸೂರಿನಲ್ಲಿಂದು ಹಿರಿಯ ಸಾಹಿತಿ ಹಾಗೂ ರಾಜ್ಯ ಗುಪ್ತವಾರ್ತೆ ಡಿಐಜಿ ಡಾಕ್ಟರ್ ಧರಣಿದೇವಿ ಮಾಲಗತ್ತಿ ಚಾಲನೆ ನೀಡಿದರು. ಡಿಸೆಂಬರ್ ವೇಳೆಗೆ ಜಿಲ್ಲೆಯ ಸುಮಾರು 150 ಗ್ರಾಮಗಳಲ್ಲಿ ತಲೆದೋರಬಹುದಾದ ಕುಡಿಯುವ ನೀರಿನ ಅಭಾವವನ್ನು ಎದುರಿಸಲು ದಾವಣಗೆರೆ ಜಿಲ್ಲಾಡಳಿತ ಅಗತ್ಯ ಸಿದ್ದತೆ ಮಾಡಿಕೊಂಡಿದೆ ಎಂದು ಜಿಲ್ಲಾಧಿಕಾರಿ ಡಾ ಜಿಎಂ ಗಂಗಾಧರ ಸ್ವಾಮಿ ತಿಳಿಸಿದ್ದಾರೆ. ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ದೊಡ್ಡಬಳ್ಳಾಪುರದ ಅಂಗನವಾಡಿ ಕೇಂದ್ರದಲ್ಲಿ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ವತಿಯಿಂದ ಪೋಷಣ್ ಮಾಸಾಚರಣೆ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿತ್ತು. ಬೇಡ್ತಿ ವರದಾ ಮತ್ತು ಅಘನಾಶಿನಿ ವೇದಾವತಿ ನದಿ ಯೋಜನೆ ಕೈಬಿಟ್ಟು ಪಶ್ಚಿಮಘಟ್ಟ ಉಳಿಸಿ ಉತ್ತರ ಕನ್ನಡ ರಕ್ಷಿಸಿ ಎಂಬ ಘೋಷವಾಕ್ಯದೊಂದಿಗೆ ನಾಳೆ ಬೆಂಗಳೂರಿನ ಫ್ರೀಡಂ ಪಾರ್ಕ್ನಲ್ಲಿ ವಿವಿಧ ಸಂಘಟನೆಗಳ ನೇತೃತ್ವದಲ್ಲಿ ಧರಣಿ

0: ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿದೆ. ಮಂಡ್ಯದಲ್ಲಿ ನಡೆಯುವ ಕಾವೇರಿ ಆರತಿ ಕಾರ್ಯಕ್ರಮಕ್ಕೆ ಆಗಮಿಸುವ ಸಾರ್ವಜನಿಕರಿಗೆ ಯಾವುದೇ ಅನಾನುಕೂಲವಾಗದಂತೆ ಅಗತ್ಯ ಮೂಲ ಸೌಕರ್ಯಗಳನ್ನು ಕಲ್ಪಿಸುವಂತೆ ಶಾಸಕ ರಮೇಶ್ ಬಂಡಿ ಸಿದ್ದೇಗೌಡ ಸಂಬಂಧಪಟ್ಟ ಅಧಿಕಾರಿಗಳಿಗೆ ಸೂಚಿಸಿದ್ದಾರೆ. ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರದಿಂದ ಸಹಾಯಕ ಪ್ರಾಧ್ಯಾಪಕರ ಅರ್ಹತಾ ಪರೀಕ್ಷೆ ಇದೇ ಭಾನುವಾರದಂದು ನಡೆಯಲಿದೆ. ಬಳ್ಳಾರಿಯ 20 ಕೇಂದ್ರಗಳಲ್ಲಿ 10,422 ಅಭ್ಯರ್ಥಿಗಳು ಹಾಜರಾಗಲಿದ್ದಾರೆ ಎಂದು ಜಿಲ್ಲಾಧಿಕಾರಿ ನಾಗೇಂದ್ರ ಪ್ರಸಾದ್ ಕೆ ತಿಳಿಸಿದ್ದಾರೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಕಂದಾಯ ಅಧಿಕಾರಿಗಳು ದಾಖಲೆಗಳ ನಿರ್ವಹಣೆಯಲ್ಲಿ ನಿರ್ಲಕ್ಷ್ಯ ತೋರಿದರೆ ಕಠಿಣ ಕ್ರಮ, ಉಪಮುಖ್ಯಮಂತ್ರಿ ಎಚ್ಚರಿಕೆ. ರಾಜ್ಯಕ್ಕೆ ಒಲಿದ ಅನುಷ್ಠಾನ ಹಂತದ ಅತ್ಯಧಿಕ ಪವನ ವಿದ್ಯುತ್ ಸಾಮರ್ಥ್ಯ ಪ್ರಶಸ್ತಿ. ಎಲ್ನಿನೋ ಪರಿಸ್ಥಿತಿ 2027 ಫೆಬ್ರವರಿವರೆಗೆ ಮುಂದುವರಿಯುವ ಸಾಧ್ಯತೆ, ವಿಶ್ವ ಹವಾಮಾನ ಸಂಸ್ಥೆ ಮುನ್ನೆಚ್ಚರಿಕೆ. ವನ್ಯಜೀವಿಗಳ ಸಂರಕ್ಷಣೆಗೆ ಡ್ರೋನ್, ರೇಡಿಯೋ ಕಾಲರ್, ಡಿಜಿಟಲ್ ಮ್ಯಾಪಿಂಗ್ ಬಳಕೆಗೆ ಒತ್ತು, ಸಚಿವ ರಾಮಲಿಂಗಾರೆಡ್ಡಿ. ಮೈಸೂರು ದಸರಾ ಮಹೋತ್ಸವದ ಸಿದ್ದತೆ ಪೂರ್ಣ, 2 ಹಂತದ ಭದ್ರತೆಗೆ 6,000 ಅಧಿಕ ಪೊಲೀಸರ ನಿಯೋಜನೆ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಗಿಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ಸಂಜೆ 7:35.
1: ವಿವಿಧ ಭಾರತಿ ಆಕಾಶವಾಣಿ ಕನ್ನಡ, ಸಮಯ 6:50. ಗಾನಬಜಾನ ಕಾರ್ಯಕ್ರಮ ಮುಂದುವರಿಯುತ್ತೆ. ಗಾನಬಜಾನ ಕಾರ್ಯಕ್ರಮದಲ್ಲಿ ಇಂದಿ ನಿಮ್ಮ ಪ್ರೀತಿಯ, ಇಂದಿ ನಿಮ್ಮ ವಿಶ್ವಾಸಿ, ಹಾಗೆ ಇಂದಿ ನಿಮ್ಮ ನಂಬುಗೆಯ, ಇಂದಿ ನಿಮ್ಮ ವಿಧೇಯ, ಈ ಬಗ್ಗೆ ಮಾತಾಡ್ತಿದ್ದೇವೆ.

0: ವಿವಿಧ ಭಾರತಿ ಆಕಾಶವಾಣಿ ಕನ್ನಡ ಇನ್ನೀಗ ಕನ್ನಡ ರತ್ನ ಭಂಡಾರ ಕಾರ್ಯಕ್ರಮದ ಮರುಪ್ರಸಾರ.
1: ಕನ್ನಡ ರತ್ನ ಭಂಡಾರ
2: ಸಿಆರ್ ಸಿಂಹ ಸಿನಿಮಾ ರಂಗಭೂಮಿ ಕಲಾವಿದ ನಿರ್ದೇಶಕ ಗಂಭೀರ ಪಾತ್ರಕ್ಕೂ ಸೈ ಹಾಸ್ಯ ಪಾತ್ರಕ್ಕೂ ಸೈ ಚಿಂತಕ ಲೇಖಕ ನಿರ್ದೇಶಕ ಸಿಆರ್ ಸಿಂಹ.
3: ನೋಡಿ, ಕೈಲಾಸಮವ್ರನ್ನ ನೋಡ್ಲಿಕ್ಕೆ ಸಾಧ್ಯನೇ ಇರಲಿಲ್ಲ, ಕುವೆಂಪು ಅವ್ರನ್ನ ನೋಡಕ್ಕೆ ಸಾಧ್ಯ ಇತ್ತು ಆದ್ರೆ ನೋಡ್ಲಿಲ್ಲ. ಹೇಗಪ್ಪ ಆಯ್ತು ಅಂತಂದ್ರೆ, ಕುವೆಂಪು ಅವರು ಮೈಸೂರಿನಲ್ಲಿದ್ದದ್ದು ಬಿಡಿ, ಕುವೆಂಪು ಅವರ ಕೃತಿಗಳನ್ನ ನಾವು ಸ್ಕೂಲ್ನಲ್ಲಿ ಹುಡುಗರಾಗಿದ್ದಾಗಲಿಂದ ಓದ್ತಾ ಇದ್ದದ್ದು ನಿಜ. ಆದ್ರೆ ಕುವೆಂಪು ಅವರ ನೇರ ಮುಖತಃ ಪರಿಚಯ ನನಗಿಲ್ಲ, ಭೇಟಿ ಮಾಡಲೇ ಇಲ್ಲ. ಆದರೆ ಹೀಗೆ ರಸಋಷಿ ಮಾಡಬೇಕು, ನಾಟಕ ಮಾಡಬೇಕು, ಕುವೆಂಪು ಅವರನ್ನೇ ಪಾತ್ರವಾಗಿಸಿ ರಂಗದ ಮೇಲೆ ಮಾಡಬೇಕು ಅಂತ ಅಂದ್ಕೊಂಡಾಗ ನಾನು ಮೈಸೂರಿಗೆ ಹೋದೆ ಅವ್ರ ಕಡೆಯಿಂದ ಅದಕ್ಕೆ ಅನುಮತಿ ಪಡೆಯೋದಕ್ಕೆ. ಆದರೆ ಅಷ್ಟೊತ್ತಿಗೆ ಕುವೆಂಪು ಅವ್ರಿಗೆ ಸ್ವಲ್ಪ ಅವರ ಆರೋಗ್ಯ ಅಷ್ಟು ಚೆನ್ನಾಗಿರಲಿಲ್ಲ, ತುಂಬ ತೆಗೆದೋಗ್ಬಿಟ್ಟಿದ್ರು. ಅದರಿಂದ ಅವ್ರನ್ನ ಭೇಟಿ ಮಾಡೋದು ಭಾಳ ಕಷ್ಟ ಆಯಿತು. ಅವರ ಮನೆಯವ್ರು ಹೇಳಿದ್ರು ಮಲಗಿಬಿಟ್ಟಿದ್ದಾರೆ, ಎಬ್ಸೋದು ಕಷ್ಟ, ಜೊತೆಗೆ ಮಾತು ಗೀತಾಡೋದು ಅವ್ರಿಗೆ ತುಂಬ ಕಷ್ಟವಾಗುತ್ತೆ ಅಂತ. ನಾನು ಭಾಳ ಆಸೆ ಇಟ್ಕೊಂಡಿದ್ದೆ, ಇಲ್ಲಿ ಕುವೆಂಪು ಇದಾರಲ್ಲ ಅವ್ರನ್ನ ಒಂದೆರಡು ಸರ್ತಿ ಕೆಲವಾರು ನಿಮಿಷಗಳಾದರೂ ಭೇಟಿ ಮಾಡಿದ್ರೆ ಸ್ವಲ್ಪ ಆ ವ್ಯಕ್ತಿತ್ವನ ನನ್ನ ಕಣ್ಣಲ್ಲಿ ತುಂಬಿಸ್ಕೋಬೋದು ಅಂತ ಭಾಳ ಆಸೆ ಪಟ್ಟೆ, ಸಾಧ್ಯವಾಗಲಿಲ್ಲ. ಆಮೇಲೆ ಆ ನಾಟಕವನ್ನು ಪ್ರಾರಂಭ ಮಾಡಿದಾಗ ಕುವೆಂಪು ಅವರು ಬದುಕಿದ್ರು, ಮೊಟ್ಟ ಮೊದಲನೇ ಪ್ರದರ್ಶನ ಮೈಸೂರಿನಲ್ಲೇ ಆಯಿತು. ಆದರೆ ಕುವೆಂಪು ಅವರು ಬಂದು ನೋಡುವ ಸ್ಥಿತಿನಲ್ಲಿ ಇರಲಿಲ್ಲ, ಅವರ ದೇಹ ಸ್ಥಿತಿ ಅಷ್ಟು ಚೆನ್ನಾಗಿರಲಿಲ್ಲ. ಆದರೆ ಕುವೆಂಪು ಅವರು ಬದುಕಿದ್ದಾಗಲೇ ನಾನು ರಂಗದ ಮೇಲೆ ಕುವೆಂಪು ಆಗಿ ನಾನು ಪಾತ್ರ ಮಾಡ್ತಾ ಇದ್ದೆ, ಶುರು ಹಾಗೆ ಮಾಡಿದ್ದೆ. ಆಮೇಲೆ ನನಗೆ ಒಂದನ್ಸತ್ತೆ, ನಿಜವಾಗಲೂ ನಮಗೆ ಆ ವ್ಯಕ್ತಿಯ ಒಂದು ತೀರ ನಿಕಟವಾದಂತಹ ಪರಿಚಯವೇ ಸಾಧ್ಯವಾಗಿಬಿಟ್ರೆ ಬಹಳ ಒಳ್ಳೆಯದೇ ನಿಜ. ಆದರೂ ಕೊನೆಗೂ ನನಗೆ ಈಗ ಅನಿಸುತ್ತೆ, ಅದು ಬೇರೆ ಬೇರೆ ರೀತಿಯಲ್ಲಿ ಕೂಡ ನಮ್ಮ ಒಂದು ಕಲ್ಪನೆ ನಾವು ಕೆದರ್ತಾ ಹೋದರೆ ಆ ವ್ಯಕ್ತಿತ್ವನ ನಾವು ಬೇರೆ ಬೇರೆ ರೀತಿಯಲ್ಲಿ ಹೀರ್ಕೋಬೋದು ಅಂತ ಅನಿಸುತ್ತೆ. ಹೀಗೆ ನಾನು ಹೀರ್ಕೊಂಡದ್ದು, ಬೇರೆ ಬೇರೆ ರೀತಿಯಲ್ಲಿ ಆ ಕಲ್ಪನೆಯಲ್ಲಿ ಹೀರ್ಕೊಂಡದ್ದು. ಆ ನಾಟಕವನ್ನು ಬೆಂಗಳೂರಿನಲ್ಲಿ ಒಂದು ಪ್ರದರ್ಶನ ಆದಾಗ ಕುವೆಂಪು ಅವರ ಮಗಳು ಶ್ರೀಮತಿ ಇಂದುಕಲಾ ಸುರೇಂದ್ರ ಅವರು ಬಂದು ನಾಟಕವನ್ನು ನೋಡಿದ್ರು. ನನಗೆ ಅವರ ಪರಿಚಯ ಇಲ್ಲ, ಅಂದರೆ ಅವರ ಹೆಸರು ಗೊತ್ತಿತ್ತಷ್ಟೇ. ಅವರು ಒಂದು ದೂರವಾಣಿ ಕರೆಯಲ್ಲಿ 4 ದಿನ ಆದಮೇಲೆ ಹೇಳಿದ್ರು, ಹೇಳ್ತಾ ಒಂದು ಮಾತು ಹೇಳಿದ್ರು, ಹೀಗೆ ನಮ್ಮ ಮನೆಯಲ್ಲಿ ನಿಮ್ಮನ್ನು ಯಾವತ್ತೂ ಕಂಡಿಲ್ಲ ನಮ್ಮ ತಂದೆ ಜೊತೆಗೆ, ಆದರೆ ನೀವು ಪಾತ್ರ ಮಾಡಿದಾಗ ನಾನು ನೋಡ್ತಾ ಕೂತಿದ್ದೆ, ಮಧ್ಯದಲ್ಲಿ ಯಾವುದೋ ಒಂದು ಕ್ಷಣದಲ್ಲಿ ನೀವು ಎದ್ದು ಹೀಗೆ ಹೊರಟ್ರಿ, ನಾನು ಅಂದರೆ ಆಕೆ ಮಗಳು ಅರ್ಧ ಸೀಟಿಂದ ಹೀಗೆ ಎದ್ದುಬಿಟ್ಟು, ಅಣ್ಣ ಇದೇನು ಹೊರಟ್ರಿ ಅಣ್ಣ ಅಂತ ಕೇಳ್ಬಿಡ್ಬೇಕು, ಯಾಕಪ್ಪ ಎದ್ರಿ ಇವರು ಅಂದ್ಕೊಂಡು ಅರ್ಧ ಸೀಟಿಂದ ಹೀಗೆ ಎದ್ದುಬಿಟ್ಟೆ ನಾನು, ಅಣ್ಣ ಅಂತ ಕೂಗ್ಬಿಡಬೇಕಾಗಿತ್ತು. ಹಾಗೆ ತಕ್ಷಣ ಓ ಇದು ನಾಟಕ, ಇದು ಸಿಂಹ ಪಾತ್ರ ಮಾಡ್ತಿರೋರು ಅಂತ ಅನಿಸಿ ಆಮೇಲೆ ಕೂತ್ಕೊಂಡೆ ನಾನು ಅಂದರು. ನನಗೆ ಬಹಳ ಇದು ನನ್ನ ಹೃದಯವನ್ನು ತಟ್ಟಿಬಿಡ್ತು. ನಿಜವಾಗಲೂ ಹೀಗೆ ಅಂದರೆ ಕುವೆಂಪು ಅವರ ಮಗಳಿಗೆ ಆ ಕ್ಷಣದಲ್ಲಿ ಕುವೆಂಪು ಅವರು ಬದುಕಿದ್ದಾಗ ಆ ಕ್ಷಣದಲ್ಲಿ ರಂಗದ ಮೇಲೆ ಒಬ್ಬ ನಟನನ್ನು ನೋಡಿದಾಗ ಅವನು

0: ತಂದೆ ಹಾಗೆ, ತೀರ ಹಾಗೆ ಅಂತ ಅನ್ನಿಸ್ತಲ್ಲ, ಆ ಒಂದು ಕ್ಷಣ ಅದು ಸಾಧ್ಯವಾಗಿದ್ದು ನನ್ನ ಭಾಗ್ಯ ಅನ್ಕೋತೀನಿ.
1: ಇಂದಿನ ರತ್ನಭಂಡಾರದಲ್ಲಿ ನಿರ್ದೇಶಕ ಸಿಆರ್ ಸಿಂಹ ಅವರ ಮಾತುಗಳನ್ನು ಕೇಳಿದಿರಿ. ಕನ್ನಡ ರತ್ನಭಂಡಾರ ಕಾರ್ಯಕ್ರಮದ ಪ್ರಸ್ತುತಿ ಬಿಕೆ ಸುಮತಿ, ಪರಿಕಲ್ಪನೆ ಡಾಕ್ಟರ್ ಎಎಸ್ ಶಂಕರ ನಾರಾಯಣ.
2: ಸರ್ವೋದಯವಾಗಲಿ ಸರ್ವರಲಿ.
3: ವಿವಿಧ ಭಾರತಿ ಆಕಾಶವಾಣಿ ಕನ್ನಡ, ಸಮಯ 7 ಗಂಟೆಯಾಗಲಿದೆ. ಇನ್ನು ಮುಂದೆ ಆಕಾಶವಾಣಿ ಸುದ್ದಿ ಮುಖ್ಯಾಂಶಗಳು.

ಆಕಾಶವಾಣಿ ಸುದ್ದಿ ಮುಖ್ಯಾಂಶಗಳು. ತಂತ್ರಜ್ಞಾನ ವೇಗವಾಗಿ ಬದಲಾಗುತ್ತಿರುವ ಈ ಯುಗದಲ್ಲಿ ಯುವಜನತೆ ನಿರಂತರವಾಗಿ ತಮ್ಮ ಕೌಶಲ್ಯಗಳನ್ನು ನವೀಕರಿಸಿಕೊಳ್ಳುವುದು ಮತ್ತು ಉದಯೋನ್ಮುಖ ತಂತ್ರಜ್ಞಾನಗಳಿಗೆ ಪೂರಕವಾಗಿ ಸಜ್ಜಾಗುವುದು ಅತ್ಯಗತ್ಯ ಎಂದು ಪ್ರಧಾನಮಂತ್ರಿ ನರೇಂದ್ರ ಮೋದಿ ಪ್ರತಿಪಾದಿಸಿದ್ದಾರೆ. ವಾಹನ ಅಪಘಾತ ಪರಿಹಾರ ಹಕ್ಕುಗಳ ಪ್ರಕ್ರಿಯೆಯನ್ನು ಕ್ಷಿಪ್ರಗೊಳಿಸಲು ಹಾಗೂ ಅಪಘಾತ ವಾಹನ ಮತ್ತು ವಿಮಾ ದಾಖಲೆಗಳ ತಡೆರಹಿತ ಹಂಚಿಕೆಗಾಗಿ ವಾಹನ್ ಸಾರಥಿ ಡಿಎಆರ್ ಮತ್ತು ವಿಮಾ ಮಾಹಿತಿ ಸಂಸ್ಥೆ ಐಇಬಿ ದತ್ತಾಂಶಗಳನ್ನು 4 ವಾರಗಳ ಒಳಗೆ ಪರಸ್ಪರ ಜೋಡಿಸುವಂತೆ ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳಿಗೆ ಸುಪ್ರೀಂಕೋರ್ಟ್ ಆದೇಶಿಸಿದೆ. ಸಾರ್ವಜನಿಕ ಕೆಲಸಗಳಲ್ಲಿ ವಿಳಂಬ ಹಾಗೂ ದಾಖಲೆಗಳ ನಿರ್ವಹಣೆಯಲ್ಲಿ ನಿರ್ಲಕ್ಷ್ಯ ಸಹಿಸುವುದಿಲ್ಲ ಎಂದು ಕಂದಾಯ ಸಚಿವ ಹಾಗೂ ಉಪಮುಖ್ಯಮಂತ್ರಿ ಡಾ ಜಿ ಪರಮೇಶ್ವರ್ ಎಚ್ಚರಿಕೆ ನೀಡಿದ್ದಾರೆ. ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ದೇವನಹಳ್ಳಿ ತಹಶೀಲ್ದಾರ್ ಕಚೇರಿಗೆ ಭೇಟಿ ನೀಡಿದ ಅವರು ದಾಖಲೆಗಳ ನಿರ್ವಹಣೆಯಲ್ಲಿ ನಿರ್ಲಕ್ಷ್ಯ ತೋರಿದ ಅಧಿಕಾರಿಯನ್ನು ಅಮಾನತುಗೊಳಿಸುವಂತೆ ಸೂಚಿಸಿದ್ದಾರೆ. ಬೇಡ್ತಿ ವರದಾ ಮತ್ತು ಅಘನಾಶಿನಿ ವೇದಾವತಿ ನದಿ ಯೋಜನೆ ಕೈಬಿಟ್ಟು ಪಶ್ಚಿಮಘಟ್ಟ ಉಳಿಸಿ ಉತ್ತರ ಕನ್ನಡ ರಕ್ಷಿಸಿ ಎಂಬ ಘೋಷಣೆಯೊಂದಿಗೆ ನಾಳೆ ಬೆಂಗಳೂರಿನ ಫ್ರೀಡಂ ಪಾರ್ಕ್ನಲ್ಲಿ ವಿವಿಧ ಸಂಘಟನೆಗಳ ನೇತೃತ್ವದಲ್ಲಿ ಧರಣಿ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿದೆ. ಮುಂಬೈ ಷೇರು ಮಾರುಕಟ್ಟೆಯಲ್ಲಿದ್ದು ಷೇರು ಸಂವೇದಿ ಸೂಚ್ಯಾಂಕ ಸೆನ್ಸೆಕ್ಸ್ 879 ಅಂಕಗಳು ಏರಿಕೆಯೊಂದಿಗೆ 72,472 ದಿನದ ವಹಿವಾಟು ಅಂತ್ಯಗೊಳಿಸಿದೆ. ನಿಫ್ಟಿ ಕೂಡ 288 ಅಂಕ ಏರಿಕೆ ದಾಖಲಿಸಿ 72,520 ದಿನದ ವಹಿವಾಟು ಕೊನೆಗೊಳಿಸಿದೆ. ಒಲಿಂಪಿಕ್ ಪದಕ ವಿಜೇತ ಬಾಕ್ಸರ್ ಲವ್ಲಿನಾ ಬೋರ್ಗೊಹೈನ್ ಹೆಸರಿನಲ್ಲಿ ಬಾಕ್ಸಿಂಗ್ ಅಕಾಡೆಮಿ ಸ್ಥಾಪಿಸಲು ಕೇವಲ 1 ರೂಪಾಯಿ ಸಾಂಕೇತಿಕ ಭೂ ಪ್ರೀಮಿಯಂಗೆ ಅಸ್ಸಾಂ ಸಚಿವ ಸಂಪುಟ ಅನುಮೋದನೆ ನೀಡಿದೆ. 5 ಪಂದ್ಯಗಳ ಟಿ20 ಕ್ರಿಕೆಟ್ ಸರಣಿಯ 2ನೇ ಪಂದ್ಯದಲ್ಲಿ ರಾಂಚಿಯಲ್ಲಿ ಭಾರತ ವೆಸ್ಟ್ಇಂಡೀಸ್ ತಂಡಗಳು ಮುಖಾಮುಖಿಯಾಗಿವೆ. ಟಾಸ್ ಗೆದ್ದ ವೆಸ್ಟ್ಇಂಡೀಸ್ ತಂಡ ಫೀಲ್ಡಿಂಗ್ ಆಯ್ಕೆ ಮಾಡಿಕೊಂಡಿದೆ. ನಮ್ಮ ಮುಂದಿನ ವಾರ್ತಾ ಪ್ರಸಾರ ರಾತ್ರಿ 7:35 ಹಾಗೂ ನಮ್ಮ ಮುಂದಿನ ಸುದ್ದಿ ಮುಖ್ಯಾಂಶಗಳು ರಾತ್ರಿ 8 ಗಂಟೆಗೆ.

0: ಸೆಬಿ ಇನ್ವೆಸ್ಟರ್ ಜಾಗೃತ ಉಪಕ್ರಮ. ಹೆಚ್ಚಿನ ಮಾಹಿತಿಗಾಗಿ ಸೆಬಿ ಇನ್ವೆಸ್ಟರ್ ವೆಬ್ಸೈಟ್ಗೆ ಭೇಟಿ ನೀಡಿರಿ ಅಥವಾ ಸೆಬಿ ಸಾರಥಿ ಆಪ್ ಅನ್ನು ಡೌನ್ಲೋಡ್ ಮಾಡಿರಿ.
1: ನಿಮ್ಮ ಪ್ರೀತಿ ಪಾತ್ರರ ಹುಟ್ಟುಹಬ್ಬಕ್ಕೆ ಶುಭ ಹಾರೈಸಬೇಕೆ? ವಿಶೇಷ ದಿನಗಳಲ್ಲಿ ಜನರಿಗೆ ಶುಭ ಕೋರಬೇಕೆ? ಬನ್ನಿ, ಆಕಾಶವಾಣಿ ನಿಮ್ಮ ದನಿಯಾಗಲಿದೆ. ಆಕಾಶವಾಣಿ ಮೂಲಕ ಹಾರೈಸಿ, ನಿಮ್ಮ ಹಾರೈಕೆಗೊಂದು ಹೊಸ ಮಾಧ್ಯಮ ರೂಪಿಸಿ. ಹೆಚ್ಚಿನ ಮಾಹಿತಿಗೆ ಸಂಪರ್ಕಿಸಿ cbsblr@gmail.com.
2: ವಿವಿಧ ಭಾರತಿ, ಆಕಾಶವಾಣಿ ಕನ್ನಡ.

ಗಾನ ಭಜನ ಕಾರ್ಯಕ್ರಮವನ್ನ ಕೇಳ್ತಾ ಇದೀವಿ. ಗಾನ ಭಜನ ಕಾರ್ಯಕ್ರಮದಲ್ಲಿ ಇಂತಿ ನಿಮ್ಮ ಪ್ರೀತಿಯ. ಈಗಲೇ ಸಾಕಷ್ಟು ಪತ್ರಗಳು ಹೇಗೆಲ್ಲ ರೂಪುಗೊಳ್ತವೆ ಅಂತೆಲ್ಲ ನಾವು ನೋಡಿದ್ವಿ. ಇಂತಿ ನಿಮ್ಮ ಪ್ರೀತಿಯ ಅಂತ ಬಂದಾಗ ವಿದ್ಯಾರ್ಥಿಗಳು ವಿದ್ಯಾರ್ಥಿನಿಯರು ಬರೆಯುವಂತಹ ಪತ್ರ. ಏನೋ ರಜೆ ಪತ್ರ ಬರೀತಾರೆ ಅಥವಾ ವರ್ಗಾವಣೆ ಪತ್ರವನ್ನು ಬರೀತಾರೆ, ಕೊನೆಯಲ್ಲಿ ಇಂತಿ ನಿಮ್ಮ ಪ್ರೀತಿಯ ವಿದ್ಯಾರ್ಥಿ ಅಂತ ಬರೀತಾರೆ. ವಿದ್ಯಾರ್ಥಿಗಳು ಬರಿಬೇಕಾದಾಗಲೂ ಅಷ್ಟೇ, ಅವ್ರಿಗೆ ಆ ಕೊನೆಯ ಒಂದು ಸಾಲುಗಳು ಇರ್ತವಲ್ಲ, ಇಂತಿ ನಿಮ್ಮ ಪ್ರೀತಿಯ ವಿದ್ಯಾರ್ಥಿನಿ ಅಂತ ಟಿ ಸಿ ಕೊಡಬೇಕು. ಅಂದರೆ ಟಿ ಸಿ ಅಂದರೆ ವರ್ಗಾವಣೆ ಪತ್ರವನ್ನು ತೆಗೆದುಕೊಳ್ಬೇಕಾದಾಗ ಬರೆಯುವಂತಹ ಪತ್ರದಲ್ಲಿ ಆ ವಿದ್ಯಾರ್ಥಿಗೆ ನಿಜಕ್ಕೂ ಕೂಡ ಆ ಪತ್ರದ ಕೊನೆಯ ಸಾಲುಗಳು ತುಂಬ ಭಾವನಾತ್ಮಕವಾದಂತಹ ಪರಿಣಾಮವನ್ನು ಬೀರುತ್ತೆ. ಯಾಕಂದರೆ ಕೊನೆಯಲ್ಲಿ ಶಾಲೆಯನ್ನು ಬಿಟ್ಟು ಹೋಗ್ತಾ ಇದ್ದೀವಿ ಅನ್ನುವಂತಹ ಒಂದು ಶಾಲೆ ನಮಗೆ ನಾವು ಶಾಲೆ ಜೊತೆಗಿದ್ದಂಥ ಒಂದು ಅವಿನಾಭಾವ ಸಂಬಂಧ, ಬಿಟ್ಟೋಗಕ್ಕಾಗದೇ ಇರುವಂತಹ ನೆನಪುಗಳನ್ನು ಇಟ್ಕೊಂಡು ಆ ಪತ್ರವನ್ನು ಅಂದರೆ ವರ್ಗಾವಣೆ ಪತ್ರವನ್ನು ಬರೆಯುವಾಗ ಇಂತಿ ನಿಮ್ಮ ಪ್ರೀತಿಯ ವಿದ್ಯಾರ್ಥಿ ಅಥವಾ ವಿದ್ಯಾರ್ಥಿನಿ ಅಂತ ಬರೆಯುವಾಗ ಏನೋ ಒಂಥರ ತಳಮಳ ಆಗುತ್ತೆ, ತುಂಬ ದುಃಖ ಕೂಡ ಆಗುತ್ತೆ. ಮತ್ತೊಮ್ಮೆ ತಂದೆ ತಾಯಿಗಳು ಕೂಡ ಮಕ್ಕಳಿಗೆ ಪತ್ರ ಬರೆದಾಗ ಮಕ್ಕಳಿಗೆ ಪತ್ರ ಬರೀತಾರೆ, ಹೇಗಿದ್ಯಾ, ಚೆನ್ನಾಗಿದ್ಯಾ, ನಾನಿಲ್ಲಿ ಕ್ಷೇಮವಾಗಿದ್ದೇನೆ, ನೀನು ಹೇಗಿದ್ಯಾ, ಹೊತ್ತೊತ್ತಿಗೆ ಊಟ ಮಾಡು, ಚೆನ್ನಾಗಿ ಓದು, ಈ ಸಲ ನೀನು ತುಂಬ ಚೆನ್ನಾಗಿ ಓದಬೇಕು, ಹೀಗೆಲ್ಲ ಬರೆದು ಕೊನೆಗೆ ಇಂತಿ ನಿನ್ನ ಪ್ರೀತಿಯ ತಂದೆ ತಾಯಿಗಳು ಅಂತ ಬರೆದಾಗ ಆ ಮಗುಗೆ ಅಥವಾ ಓದ್ತಾ ಇರುವಂತಹ ಮಕ್ಕಳಿಗೆ ಅದೇನೋ ಆನಂದ ಆಗುತ್ತೆ, ಖುಷಿ ಆಗುತ್ತೆ, ಜೊತೆಗೆ ಆನಂದ ಬಾಷ್ಪವೂ ಕೂಡ ಹರಿದು ಬರುತ್ತೆ. ಯಾಕಂದರೆ ಆ ಪ್ರೀತಿಯ ಸಾಲುಗಳಿದೆಯಲ್ಲ, ಇಂತಿ ನಿಮ್ಮ ಪ್ರೀತಿಯ, ಇಂತಿ ನಿಮ್ಮ ವಿಶ್ವಾಸಿ ಅಂತ ಬರ್ತಾರಲ್ಲ, ಆ ಪ್ರೀತಿ ಅಥವಾ ಇಂತಿ ನಿಮ್ಮ ನಂಬಿಕೆಯ ಅನ್ನುವಂತಹ ಸಾಲುಗಳಂತೂ ತುಂಬಾ ಮನಸ್ಸಿಗೆ ಹತ್ತಿರ ಅಂತ ಅನಿಸುತ್ತೆ. ಇನ್ನು ಗೆಳತಿ ಗೆಳೆಯನಿಗೆ ಬರೆಯುವಂತಹ ಪತ್ರದಲ್ಲಿ ಇಂತಿ ನಿನ್ನ ಪ್ರೀತಿಯ ಗೆಳತಿ, ಇಂತಿ ನಿನ್ನ ಪ್ರೀತಿಯ ಗೆಳೆಯ, ಇದೊಂಥರ ಖುಷಿ ಖುಷಿಯಾಗಿರುತ್ತೆ. ಇಂತಿ ನಿನ್ನ ಪ್ರೀತಿಯ ಗೆಳೆಯ, ಇಂತಿ ನಿನ್ನ ಪ್ರೀತಿಯ ಗೆಳತಿ, ಗೆಳೆಯ ಗೆಳತಿಯೇ ಬರುವಂತಹ ಪತ್ರವೂ ಕೂಡ ಬಹಳ ಖುಷಿಯಾಗಿರುತ್ತೆ. ಅದರಲ್ಲಿ ಆ ಸಾಲುಗಳಲ್ಲಿ ತುಂಬಾ ಖುಷಿಯನ್ನು ಅನುಭವಿಸಿ ಬರೀತಾರೆ ಆ ಒಂದು ಪತ್ರಗಳನ್ನು. ಇನ್ನು ಇಂತಿ ನಿನ್ನ ನಂಬುಗೆಯ ಅಂತ ಇದೆಯಲ್ಲ, ಆ ನಂಬಿಕೆ ಅನ್ನೋದಿದೆಯಲ್ಲ, ಅದೆಷ್ಟು ಮುಖ್ಯ ನೋಡಿ. ಪತ್ರಗಳಲ್ಲಿ ಈ ಪತ್ರವನ್ನೇ ನಂಬಿಕೊಂಡಿದ್ದೇವೆ ನಾವು, ಈ ಪತ್ರದ ಮೂಲಕ ನಮ್ಮೆಲ್ಲ ಕೆಲಸ ಕಾರ್ಯಗಳು ನಡೆಯುತ್ತವೆ ಅಂತ ಆ ಪತ್ರ ಹಿಡ್ಕೊಂಡು ಜನಪ್ರತಿನಿಧಿಗಳ ಮುಂದೆ ಬಂದು, ಕಚೇರಿಗಳ ಮುಂದೆ ಬಂದು, ಅವ್ರ ಮನೆ ಮುಂಭಾಗ ನಿಂತ್ಕೊಂಡು ಪತ್ರಗಳನ್ನು ಇಟ್ಕೊಂಡು ಆ ಪತ್ರದ ಕೊನೆಯ ಸಾಲುಗಳಲ್ಲಿ ಇಂತಿ ನಿಮ್ಮ ನಂಬುಗೆಯ ಅಂದರೆ ನೀನೇನು ನಮ್ಮನ್ನು ನಂಬ್ಕೊಂಡಿದೆಯೋ ಹಾಗೆ ನಿನ್ನನ್ನು ಕೂಡ ನಾನು ನಂಬ್ಕೊಂಡಿದ್ದೇನೆ ಅಂತ ಆ ಪತ್ರದ ಮೂಲಕ ನಂಬಿಕೆಯನ್ನು ವ್ಯಕ್ತಪಡಿಸೋದು. ನಾವು ಇಟ್ಟಿರುವಂತಹ ನಂಬಿಕೆಯನ್ನು ನೀವು ಉಳಿಸ್ಕೊಳ್ಳಿ ಅನ್ನುವಂತಹ ಒಂದು ಮಾತನ್ನು ಅಥವಾ ಉಳಿಸ್ಕೊಳ್ಳಿ ಅನ್ನುವಂಥದ್ದನ್ನ ಹೇಳುವಂಥದ್ದಿದೆಯಲ್ಲ, ಅದು ನಿಜಕ್ಕೂ ಇಂತಿ ನಿಮ್ಮ ನಂಬುಗೆಯ ಆ ವಾಕ್ಯ ಅದು ಆ ಒಂದು ಭಾವನೆಯನ್ನು ಎತ್ತಿ ತೋರಿಸುತ್ತೆ. ಇನ್ನು ಕಚೇರಿಗಳಾಯಿತು ಅಥವಾ ಶಾಲೆಗಳಾಯಿತು ಅಥವಾ ಸೈನಿಕರು ಬರೆಯುವಂತಹ ಪತ್ರಗಳಾಯಿತು, ಇನ್ನು ಸಾಕಷ್ಟು ಪತ್ರಗಳಲ್ಲಿ ಒಂದು ರೀತಿಯ ಭಾವನೆಗಳು ಅಡಕವಾಗಿದೆ. ಇವೆಲ್ಲದರ ಬಗ್ಗೆ ಮಾತಾಡೋಣ. ಕೇಳ್ತಾರೆ ವಿವಿಧ ಭಾರತಿ, ಆಕಾಶವಾಣಿ ಕನ್ನಡ.

ಅದ್ಭುತವಾದಂತಹ ಹಾಡನ್ನ ಕೇಳಿದ್ವಿ. ಒರಟ ಚಿತ್ರದ ಹಾಡಿದು. ಸಮಯ 7:18. ನಾವು ಮಾತಾಡ್ತಿದ್ದೀವಿ ಇಂತಿ ನಿಮ್ಮ ಪ್ರೀತಿಯ ಪ್ರೀತಿಯ ಈ ವಿಷಯವಾಗಿ ಸಾಕಷ್ಟು ಹೇಳಿದ್ದೇವೆ. ಈ ಒಂದು ವಾಕ್ಯ ಇದೆಯಲ್ಲ, ಈ ಶಬ್ದಗಳಿದೆಯಲ್ಲ, ಈ ವಾಕ್ಯ ಇದೆಯಲ್ಲ, ನಾವು ಇವತ್ತು ಹೇಳುವಂಥ ಉದ್ದೇಶ ಏನಪ್ಪ ಅಂದರೆ, ಇಂತಿ ನಿಮ್ಮ ವಿಧೇಯ, ಇಂತಿ ನಿಮ್ಮ ನಂಬುಗೆಯ, ಇಂತಿ ನಿಮ್ಮ ವಿಶ್ವಾಸಿ ಅಂತ ಹೇಳುವಾಗ ಅದರಲ್ಲೊಂದು ನಂಬಿಕೆ ಇರುತ್ತೆ, ಒಂದು ವಿಶ್ವಾಸ ಇರುತ್ತೆ, ಒಂದು ನಾವು ಅವರನ್ನು ನಂಬಿದ್ದೇವೆ, ವಿಧೇಯರಾಗಿದ್ದೇವೆ ಅನ್ನುವಂತಹ ಒಂದು ಬಲವಾದಂತಹ ಅಚಲವಾದಂತಹ ನಂಬಿಕೆಯಿಂದ ಪತ್ರ ಬರೆದಿರ್ತಾರೆ. ಮುಖ್ಯವಾಗಿ ನಾನು ಯಾವುದನ್ನು ಹೇಳ್ತೀನಿ ಅಂದರೆ, ಸರ್ಕಾರಿ

ಏರಿಗಳಲ್ಲಿ ತುಂಬಾ ಪತ್ರಗಳು ಬರ್ತವೆ. ಅವರಿಗೆ ಅವಶ್ಯಕವಾಗಿರುತ್ತೆ, ಆ ಪತ್ರಕ್ಕೆ ಉತ್ತರ ಕೊಡ್ತಾರೆ ಅಥವಾ ಆ ಪತ್ರದ ಮೂಲಕ ನಮ್ಮ ಕಷ್ಟಗಳು ಪರಿಹಾರ ಆಗ್ತವೆ ಅನ್ನುವಂತಹ ಒಂದು ಭರವಸೆಯಿಂದ ಪತ್ರಗಳನ್ನು ಬರೆದುಕೊಂಡು ತೆಗೆದುಕೊಂಡು ಆ ಕಚೇರಿಗೆ ತಲುಪಿಸುವಂತಹ ಪ್ರಯತ್ನ ಮಾಡಿರ್ತಾರೆ. ಆ ಪತ್ರದ ಮೇಲೆ ಅಷ್ಟೊಂದು ನಂಬಿಕೆ ಇಟ್ಟಿರ್ತಾರೆ, ನಿಮ್ಮನ್ನು ನಂಬಿದ್ದೇವೆ ಅಂತ. ಜನಪ್ರತಿನಿಧಿಗಳ ಮುಂದೆ ಬಂದಾಗಲೂ ಕೂಡ ಅಷ್ಟೇ ನಂಬಿಕೆಯಿಂದ ಪತ್ರವನ್ನು ಕೊಡ್ತಾರೆ. ದಯವಿಟ್ಟು ನಾನು ಕಳಕಳಿಯಿಂದ ಕೇಳ್ಕೊಳ್ಳೋದೇನಪ್ಪ ಅಂದರೆ, ಆ ಪತ್ರಗಳಿಗೆ, ಆ ಪತ್ರಕ್ಕೆ ತುಂಬಾ ಮೌಲ್ಯ ಇದೆ, ಆ ಪತ್ರದಲ್ಲಿ ತುಂಬಾ ಪ್ರೀತಿ ಇದೆ, ಆ ಪತ್ರದಲ್ಲಿ ತುಂಬಾ ನಂಬಿಕೆಗಳಿದ್ದಾವೆ, ಭರವಸೆಗಳಿದ್ದಾವೆ. ಆ ಪತ್ರನ ಯಾವುದೇ ಕಾರಣಕ್ಕೂ ಕೂಡ ಕಸದ ಬುಟ್ಟಿಗೆ ಹಾಕಬೇಡಿ, ಡಸ್ಟ್ಬಿನ್ಗೆ ಹಾಕಬೇಡಿ. ಆ ಪತ್ರಕ್ಕೆ ಒಂದು ಉತ್ತರ ಕೊಡಿ, ಆ ಪತ್ರಕ್ಕೆ ಒಂದು ಬೆಲೆ ಕೊಡಿ, ಆ ಪತ್ರಕ್ಕೆ ಒಂದು ಮೌಲ್ಯ ಕೊಡಿ ಅಂತ ಹೇಳ್ತಾ, ಈ ಒಂದು ಇಂತಿ ನಿಮ್ಮ ಪ್ರೀತಿಯ, ಇಂತಿ ನಿಮ್ಮ ನಂಬಿಕೆಯ, ಇಂತಿ ನಿಮ್ಮ ವಿಧೇಯ ಅನ್ನುವಂತಹ ಕಾರ್ಯಕ್ರಮವನ್ನು ಇಲ್ಲಿಗೆ ಮುಕ್ತಾಯಗೊಳಿಸ್ತೇನೆ. ಇದು ವಿವಿಧ ಭಾರತಿ, ಆಕಾಶವಾಣಿ ಕನ್ನಡ.

ಕಗ್ಗದ ಸಿರಿ. ಡಿವಿಜಿಯವರ ಮಂಕುತಿಮ್ಮನ ಕಗ್ಗದ ವಾಚನ, ಗಾಯನ ಮತ್ತು ವ್ಯಾಖ್ಯಾನ ಕೇಳಿ ಕಗ್ಗದ ಸಿರಿ.

ಆತುಮದ ಸಂಸ್ಥಿತಿಗೆ ದೈಹಿಕ ಸಮಾಧಾನ ಭೌತ ವಿಜ್ಞಾನದ ರಾಷ್ಟ್ರ ಸಂಸ್ಥೆಗಳ ಆತುಮದ ಸಂಸ್ಥಿತಿಗೆ ದೈಹಿಕ ಸಮಾಧಾನ ಭೌತ ವಿಜ್ಞಾನದ ರಾಷ್ಟ್ರ ಸಂಸ್ಥೆಗಳ ನೂತನ ವಿವೇಕ ಪ್ರಯೋಗಗಳಿನಾದೀತು ಭೂತಿ ಸಂಪದ ಜಗಕ್ಕೆ ಮಂಕುತಿಮ್ಮ. ನೂತನ ವಿವೇಕ ಪ್ರಯೋಗಗಳಿನಾದೀತು ಭೂತಿ ಸಂಪದ ಜಗಕ್ಕೆ ಮಂಕುತಿಮ್ಮ.

ಮತ್ತೆ ಮುಂದೆ ಹೇಳ್ತಾ, ಈ ಜಗತ್ತು ನಡೀತಾ ಇರೋದು ಇದೆಯಲ್ಲ, ಅದರ ಬಗ್ಗೆ ತುಂಬಾ ವಿಶೇಷವಾದ ಗಮನವನ್ನು ಕೊಟ್ಟಿದ್ದಾರೆ. ಹಿಂದೆಲ್ಲ ನಮ್ಮಲ್ಲಿ ಹೇಳ್ತಿದ್ರು, ಇದನ್ನು ಗಮನಿಸಬೇಕು ತಾವು, ಗುಂಡಪ್ಪನವರ ಬಾಳಿಗೊಂದು ನಂಬಿಕೆ ಅನ್ನುವ ಪುಸ್ತಕ ಇದೆ. ಬಾಳಿಗೊಂದು ನಂಬಿಕೆ ಬಹಳ ಒಳ್ಳೆಯ ಪುಸ್ತಕ. ಹಿಂದೆ ವಯಸ್ಕರ ಶಿಕ್ಷಣ ಸಮಿತಿಯಲ್ಲಿ ಗ್ರಾಮಸ್ಥರಿಗೆ ಅದನ್ನ ಪಠ್ಯವಸ್ತುವಾಗಿರ್ತಕ್ಕಂಥ ಕೆಂಗಲ ಹನುಮಂತಯ್ಯನವರ ಕಾಲದಲ್ಲಿ ಅದನ್ನು ಇಟ್ಟದ್ದುಂಟು. ಇವತ್ತಿಗೂ ಕೂಡ ಅದು ಪಠಣ ಯೋಗ್ಯವಾಗಿರ್ತಕ್ಕಂಥ ಕೃತಿ ಬಾಳಿಗೊಂದು ನಂಬಿಕೆ. ಜಗತ್ತಿನ ಇರಬೇಕಾದ್ರೆ ನೀವು ಧ್ಯಾನ ಮಾಡ್ತಾ ಇರೋ, ಹೋಮ ಮಾಡ್ತಾ ಇರೋ, ಪೂಜೆ ಮಾಡ್ತಾ ಇರೋ ಅಂತ ಇಷ್ಟೇ ಇರು ಅಂತ ಮಾತನ್ನ ನಮ್ಮ ಹಿರಿಯ ಬಹಳನೇ ಜನ ಹೇಳ್ಕೊಂಡು ಬಂದಿರ್ತಾರೆ. ಆದರೆ ಅದಲ್ಲ, ನಾವು ಆತ್ಮದ ಸಂಸ್ಥಿತಿಗೆ ದೈಹಿಕ ಸಮಾಧಾನ ಹೇಗೆ ಬೆಳೀಬೇಕು ಅನ್ನೋದು ಎಷ್ಟು ಚೆನ್ನಾಗಿ ಹೇಳಿದ್ದಾರೆ ಅಂದರೆ, ಈ ಬದುಕು ಸಮಾಧಿ ಇರತಕ್ಕಂಥ ಕೆಲಸ ಅಗತ್ಯವಾಗಿ ಆಗಬೇಕಾದದ್ದನ್ನು ಜ್ಞಾಪಿಸಿದ್ದಾರೆ. ಉತ್ತಮವಾದ ಸ್ಥಿತಿಗೆ ದೈಹಿಕ ಸಮಾಧಾನ ಕೂಡ ಅಗತ್ಯ. ದೇಹ ಸದೃಢವಾಗಿರಬೇಕು, ಆರೋಗ್ಯವಾಗಿದ್ದರೆ ಮನಸ್ಸು ಚೆನ್ನಾಗಿರುತ್ತೆ, ಅಂತರಂಗದಲ್ಲಿ ನೆಮ್ಮದಿ ಇರುತ್ತೆ, ಆತ್ಮಕ್ಕೆ ಶಾಂತಿ ಇರುತ್ತೆ. ಅದೇ ರೀತಿಯಲ್ಲಿ ಜಗತ್ತಿನಲ್ಲಿ ಶಾಂತಿ ಸಮೃದ್ಧಿ ನೆಲೆಸಬೇಕಾದ್ರೆ ಭೌತ ವಿಜ್ಞಾನದ ತಂತ್ರಜ್ಞಾನದ ಪ್ರಯೋಗಗಳಿಂದ ನಾವು ಸಂತೋಷ ಪಡಬೇಕು. ಸಕಲ ರಾಷ್ಟ್ರಗಳನ್ನು ಶಾಂತಿಯುತ ಒಪ್ಪಂದವಾದಂತೆ ಯುದ್ಧ ಭೀತಿ ತೊರೆದು ಶಾಂತಿ ನೆಲೆಗೊಳ್ಳಬೇಕು. ಸೌಂಡ್ ಮೈಂಡ್ ಇನ್ ಎ ಸೌಂಡ್ ಬಾಡಿ ಇಸ್ ದ ಡೆಫಿನೇಷನ್ ಆಫ್ ಹ್ಯಾಪಿನೆಸ್ ಅಂತ ಹೇಳ್ತಾರೆ. ಶರೀರ ಮಾಧ್ಯಮ ಖಲು ಧರ್ಮ ಸಾಧನಂ ಅಂತ. ಲೌಕಿಕ ಸುಖ ಅಗತ್ಯವಾದದ್ದೇ. ಮನಸ್ಸಿಗೆ ಬೇಸರವಾಗಿದ್ದಾಗ ಸಂಗೀತ, ನೃತ್ಯ, ಗೆಳೆಯರ ಸವಾಸ, ಹವಾನಿಯಂತ್ರ ಕೊಠಡಿ, ವಾಹನದಲ್ಲಿ ಸುಖ ಪ್ರಯಾಣ, ತಿಂಡಿ ತಿನಿಸು, ಭವ್ಯವಾದ ಕಟ್ಟಡಗಳು, ಅಲಂಕಾರ, ಸೌಕರ್ಯ ಇದನ್ನೆಲ್ಲ ನೋಡಿ ತುಂಬಾ ಸಂತೋಷ ಪಡ್ತೇವೆ. ಅದನ್ನ ಕುರಿತು ವಿಶೇಷವಾಗಿ ಈ ಜೀವನವನ್ನು ಹೇಗೆ ಸಂತೋಷ ಪಡಬೇಕು, ಅನುಭವಿಸಬೇಕು ಅಂತ ಹೇಳ್ತಾರೆ. ಸಂತೋಷ ಪಡುವುದಕ್ಕೆ ನಾಚಿಕೆ ಏಕೆ ಅಂತ ಹೇಳ್ತಾರೆ. ದಯಮಾಡಿ ಗುಂಡಪ್ಪನವರ ಉಮರನ ವಸಗೆ, ಉಮರ್ ಖಯಾಮನ ಕನ್ನಡ ಅನುವಾದ, ಅದಕ್ಕೆ ಅವರು ಬರೆದಿರ್ತಕ್ಕಂಥ ಸುದೀರ್ಘವಾಗಿರ್ತಕ್ಕಂಥ ಮುನ್ನುಡಿ, ಸುಮಾರು 80 ಪುಟಗಳ ಮುನ್ನುಡಿಯನ್ನು ಬರೆದಿದ್ದಾರೆ. ಅಭ್ಯಾಸ ಮಾಡಿ ಗೊತ್ತಾಗುತ್ತೆ ಹೇಗೆ ಸಂತೋಷವಾಗಿರಬೇಕು ಅಂತ ಹೇಳಿ. ವಿವೇಕ ಪೌರುಷಗಳಿಂದ ಜಗತ್ತಿಗೆ ಸಂತೋಷ ಸಿಗುತ್ತೆ, ನೆಮ್ಮದಿ ಸಿಗುತ್ತೆ. ಆದ್ರಿಂದ ಜಗತ್ತಿನ ಈ ಪ್ರವರ್ಧನೆಯಲ್ಲಿ ನಾವು ಪಾಲ್ಗೊಳ್ಬೇಕು, ಇದರಲ್ಲಿರಬೇಕು ಅನ್ನೋದನ್ನ ತಿಳಿಸಿ ಹೇಳಿದ್ದಾರೆ.

ಕರ್ತವ್ಯವದು ನಮಗೆ ವಿದ್ಯಾಭ್ಯಾಸ, ಹಿತಪರಿಜ್ಞಾನ ಯತ್ನಾನುಭವ ಫಲಿತ. ಯತನ ಕರ್ತವ್ಯವದು ನಮಗೆ ವಿದ್ಯಾಭ್ಯಾಸ, ಹಿತಪರಿಜ್ಞಾನ ಯತ್ನಾನುಭವ ಫಲಿತ. ಸತತ ಯತ್ನದಿನ ಆತ್ಮಶಕ್ತಿ ಪರಿವರ್ಧಿಪುದು ಯತನ ಜೀವನ ಶಿಕ್ಷೆ ಮಂಕುತಿಮ್ಮ. ಸತತ ಯತ್ನದಿನ ಆತ್ಮಶಕ್ತಿ ಪರಿವರ್ಧಿಪುದು ಯತನ ಜೀವನ ಶಿಕ್ಷೆ ಮಂಕುತಿಮ್ಮ.

ಯತನ ಕರ್ತವ್ಯವದು ನಮಗೆ ವಿದ್ಯಾಭ್ಯಾಸ ಅಂತ ತಿಳಿಸಿದ್ದಾರೆ. ಅಂದ್ರೆ ಯತನ ಅಂದ್ರೆ ಪುರುಷ ಪ್ರಯತ್ನ, ಅದ್ ನಿಲ್ಲಿಸಬಾರ್ದು. ನಾವು ಯಾವುದೋ ಒಂದು ಗುರಿಯ ಸಾಧನೆಗಾಗಿ ಪ್ರಯತ್ನ ಮಾಡಬೇಕಾದ ಕರ್ತವ್ಯ, ನಾವು ಮಾಡಲೇಬೇಕಾದ ಕೆಲಸಗಳಿದೆ. ಇದರಿಂದ ಏನಾಗುತ್ತೆ, ಲೋಕ ಅನುಭವ ದೊರೆಯುತ್ತೆ, ಜ್ಞಾನ ಪ್ರಾಪ್ತಿಯಾಗತ್ತೆ. ಇದು ನಮಗೆ ಲೌಕಿಕ ಹಾಗೂ ಆಧ್ಯಾತ್ಮಿಕ ವಿದ್ಯಾಭ್ಯಾಸ.

0: ಪ್ರಯತ್ನಗಳು ಮತ್ತು ಅನುಭವದಿಂದ ಉಂಟಾದ ಪರಿಜ್ಞಾನ ಹಿತವಾಗಿರುತ್ತೆ, ಅಂದರೆ ಒಳ್ಳೆಯದಾಗಿರುತ್ತೆ, ಉಳ್ಳದ್ದಾಗಿರುತ್ತೆ, ಸಂಸ್ಕಾರವನ್ನು ನೀಡುತ್ತೆ. ನಿರಂತರವಾದ ಪ್ರಯತ್ನಗಳಿಂದ ಆತ್ಮಶಕ್ತಿ ಮತ್ತಷ್ಟು ಅಧಿಕವಾಗುತ್ತೆ, ತನ್ಮೂಲಕ ನಿಶ್ಚಿತವಾದ ಗುರಿಯನ್ನು ಮುಟ್ಟಲು ಕೂಡ ಸಾಧ್ಯ ಆಗುತ್ತೆ. ಸುಮ್ಮನಿರದೆ ಸತತವಾಗಿ ಕಾರ್ಯಪ್ರವರ್ತನ ಆಗಿರುವುದು ಜೀವನವನ್ನು ತಿದ್ದಿಕೊಳ್ಳಲು ಅಗತ್ಯವಾದ ಶಿಕ್ಷೆ ಎಂದು ಪರಿಗಣಿಸಬೇಕು. ಅಂದರೆ ಪ್ರಯತ್ನ ತುಂಬ ಅಗತ್ಯವಾಗಿರಬೇಕು. ಸತತ ಕಾರ್ಯಾಚರಣೆಯಿಂದ ಅಂತರಂಗ ಚೇತನಶೀಲವಾಗುತ್ತೆ. ನಾನು ಹುಲುಕಡ್ಡಿ, ನಾನೇನು ಮಾಡಬಲ್ಲೆ, ನನ್ನಿಂದೇನಾದೀತು, ನನ್ನಿಂದ ಇದು ಸಾಧ್ಯವಾದೀತೆ ಎಂಬ ಯೋಚನೆಗಳಿಂದ ನಾವು ನಿರ್ವೀರರಾಗ್ತೇವೆ, ಕುಂದಿ ಹೋಗ್ತೇವೆ. ಫಲಾಫಲ ಬಳಗಿ ಚಿಂತಿಸದೆ ನಿರಂತರ ಪ್ರಯತ್ನದಲ್ಲಿರ್ತಕ್ಕಂಥದ್ದೇನಿದೆಯಲ್ಲ, ಅದೇ ಬದುಕಿನ ಲಕ್ಷಣ.
1: ಕಗ್ಗದ ಸಿರಿ, ಡಿವಿಜಿ ಅವರ ಮಂಕುತಿಮ್ಮನ ಕಗ್ಗದ ವಾಚನ, ಗಾಯನ, ವ್ಯಾಖ್ಯಾನ ಕೇಳಿದಿರಿ. ಪರಿಕಲ್ಪನೆ ಹಾಗೂ ವಾಚನ ಡಾಕ್ಟರ್ ಬಸವರಾಜ್ ಸಾದರ್, ಗಾಯನ ಎಆರ್ ಶ್ರೀದೇವಿ, ವ್ಯಾಖ್ಯಾನ ಎಚ್ಎಸ್ ಲಕ್ಷ್ಮೀನಾರಾಯಣ ಭಟ್ಟ, ಸಂಯೋಜನೆ ಎಂಜಿ ಶ್ರೀಹರ್ಷನ್, ಎವಿ ವಿನೋದ್ ಕುಮಾರ್ ಹಾಗೂ ಟಿವಿ ವಿದ್ಯಾಶಂಕರ್. ನಿರ್ಮಾಣ ಎಂ ಶಿವರಾಮ್. ಕಗ್ಗದ ಸಿರಿ.
2: ವಿವಿಧ ಭಾರತಿ ಆಕಾಶವಾಣಿ ಕನ್ನಡ, ಸಮಯ 7:30.

ಆಕಾಶವಾಣಿ ವಾರ್ತೆಗಳು ಓದುತ್ತಿರುವವರು ಹರ್ಷಿತಾ ಟಿಎಲ್. ಮುಖ್ಯಾಂಶಗಳು. ಯುವಜನತೆ ನಿರಂತರವಾಗಿ ಕೌಶಲ್ಯ ಬೆಳೆಸಿಕೊಳ್ಳಲು ಪ್ರಧಾನಿ ನರೇಂದ್ರ ಮೋದಿ ಪ್ರತಿಪಾದನೆ. ಅಮೆರಿಕದ ಪಿಇಆರ್ಎಂ ನೀತಿಗೆ ಭಾರತ ಆಕ್ಷೇಪ. ಪ್ರತಿಭಾನ್ವಿತರ ಸಂಚಾರ ಎರಡೂ ದೇಶಗಳಿಗೂ ಲಾಭದಾಯಕವೆಂದ ಕೇಂದ್ರ ಸರ್ಕಾರ. ಜಂತರ್ ಮಂತರ್ನಲ್ಲಿ ಸಿಜೆಪಿ ಪ್ರತಿಭಟನೆಗೆ ದೆಹಲಿ ಪೊಲೀಸರಿಂದ ಅನುಮತಿ ನಿರಾಕರಣೆ. ಭಾರತ ಯಾವುದೇ ಕ್ಷೇತ್ರದಲ್ಲಿ ಏಕಸ್ವಾಮ್ಯ ಅವಕಾಶ ನೀಡುವುದಿಲ್ಲ, ಕೇಂದ್ರ ಸಚಿವ ಜ್ಯೋತಿರಾದಿತ್ಯ ಸಿಂಧಿಯಾ ಸ್ಪಷ್ಟನೆ. ಟಿ20 ಕ್ರಿಕೆಟ್ ಸರಣಿ ಎರಡನೇ ಪಂದ್ಯದಲ್ಲಿಂದು ಭಾರತದ ವಿರುದ್ಧ ಟಾಸ್ ಗೆದ್ದ ವೆಸ್ಟ್ಇಂಡೀಸ್ ಫೀಲ್ಡಿಂಗ್ ಆಯ್ಕೆ. ವಾರ್ತೆಗಳ ವಿವರ. ತಂತ್ರಜ್ಞಾನ ವೇಗವಾಗಿ ಬದಲಾಗುತ್ತಿರುವ ಈ ಯುಗದಲ್ಲಿ ಯುವಜನತೆ ನಿರಂತರವಾಗಿ ತಮ್ಮ ಕೌಶಲ್ಯಗಳನ್ನು ನವೀಕರಿಸಿಕೊಳ್ಳುವುದು ಮತ್ತು ಉದಯೋನ್ಮುಖ ತಂತ್ರಜ್ಞಾನಗಳಿಗೆ ಪೂರಕವಾಗಿ ಸಜ್ಜಾಗುವುದು ಅತ್ಯಗತ್ಯ ಎಂದು ಪ್ರಧಾನಿ ನರೇಂದ್ರ ಮೋದಿ ಪ್ರತಿಪಾದಿಸಿದ್ದಾರೆ. ಚೀನಾದ ಶಾಂಘೈನಲ್ಲಿ ನಡೆದ 48ನೇ ವಿಶ್ವ ಕೌಶಲ್ಯ ಸ್ಪರ್ಧೆ 2026ರಲ್ಲಿ ಸ್ಪರ್ಧಿಸಿದ್ದ ಭಾರತ ತಂಡದ ಪ್ರತಿನಿಧಿಯೊಂದಿಗೆ ನಡೆಸಿದ ಸಂವಾದದಲ್ಲಿ ಮಾತನಾಡಿದ ಅವರು, ಜಾಗತಿಕ ಮಾರುಕಟ್ಟೆಯ ಅಗತ್ಯಕ್ಕೆ ತಕ್ಕಂತೆ ಕೌಶಲ್ಯಗಳನ್ನು ಬೆಳೆಸಿಕೊಳ್ಳಲು ಹಾಗೂ ತಮ್ಮ ಅನುಭವಗಳ ಮೂಲಕ ಭಾರತವನ್ನು ಕೌಶಲ್ಯ ಮಾನವ ಸಂಪನ್ಮೂಲದ ಜಾಗತಿಕ ಕೇಂದ್ರವನ್ನಾಗಿ ಮಾಡಲು ಕೊಡುಗೆ ನೀಡುವಂತೆ ಕರೆ ನೀಡಿದರು. ಶೈಕ್ಷಣಿಕ ಪದವಿಗಳಷ್ಟೇ ಪ್ರಾಯೋಗಿಕ ಕೌಶಲ್ಯಗಳು ಪ್ರಮುಖ ಎಂದ ಪ್ರಧಾನಿ, ಐಐಟಿ ಮತ್ತು ಐಐಎಂಗಳಷ್ಟೇ ಕೌಶಲ್ಯ ತರಬೇತಿ ಸಂಸ್ಥೆಗಳದ್ದು ಮಹತ್ವದ್ದಾಗಿವೆ ಎಂದರು. ಶಾಂಘೈನಲ್ಲಿ ನಡೆದ ಈ ಸ್ಪರ್ಧೆಯಲ್ಲಿ ಭಾರತದ 70 ಸದಸ್ಯರ ತಂಡ 63 ಕೌಶಲ್ಯ ವಿಭಾಗಗಳಲ್ಲಿ ಸ್ಪರ್ಧಿಸಿ 6 ಬೆಳ್ಳಿ ಪದಕಗಳು ಹಾಗೂ 20 ಶ್ರೇಷ್ಠತಾ ಪದಕಗಳೊಂದಿಗೆ ಜಾಗತಿಕ ಮಟ್ಟದಲ್ಲಿ 10ನೇ ಸ್ಥಾನ ಪಡೆದುಕೊಂಡಿದೆ. ಕಾಯಂ ಕಾರ್ಮಿಕ ಪ್ರಮಾಣೀಕರಣದ ಪಿಇಆರ್ಎಂ ಕಾರ್ಯಕ್ರಮಕ್ಕೆ ಸಂಬಂಧಿಸಿದಂತೆ ಅಮೆರಿಕ ಪ್ರಕಟಿಸಿರುವ ನೂತನ ಕ್ರಮಗಳು ಉಭಯ ದೇಶಗಳ ಹಂಚಿಕೆಯ ಆಶೋತ್ತರಗಳನ್ನು ಉತ್ತೇಜಿಸುವುದಿಲ್ಲ ಎಂದು ಭಾರತ ಸ್ಪಷ್ಟಪಡಿಸಿದೆ. ಮಾಧ್ಯಮಗಳನ್ನು ಉದ್ದೇಶಿಸಿ ಮಾತನಾಡಿದ ವಿದೇಶಾಂಗ ವ್ಯವಹಾರಗಳ ಸಚಿವಾಲಯದ ವಕ್ತಾರ ರಣಧೀರ್ ಜೈಸ್ವಾಲ್, ಪ್ರತಿಭಾನ್ವಿತ ವ್ಯಕ್ತಿಗಳ ಸಂಚಾರವು ಭಾರತ ಮತ್ತು ಅಮೆರಿಕ ಎರಡೂ ದೇಶಗಳ ಆರ್ಥಿಕತೆಗೆ ಮೌಲ್ಯವರ್ಧನೆ ತರಲಿದೆ ಎಂದು ಪ್ರತಿಪಾದಿಸಿದರು. ಈ ಸಂಚಾರವು ಭಾರತೀಯರಿಗೆ ಉದ್ಯೋಗಾವಕಾಶಗಳನ್ನು ಸೃಷ್ಟಿಸುವುದರ ಜೊತೆಗೆ ಅತ್ಯಾಧುನಿಕ ತಂತ್ರಜ್ಞಾನದ ಪ್ರತಿಭೆ, ಸಂಶೋಧನೆ, ನಾವೀನ್ಯತೆ, ಉತ್ಪಾದಕತೆ ಮತ್ತು ಹೊಸ ಉದ್ಯೋಗ ಸೃಷ್ಟಿಯ ಮೂಲಕ ಅಮೆರಿಕದ ಕಂಪನಿಗಳಿಗೂ ಸಮಾನವಾಗಿ ಅನುಕೂಲ ಮಾಡಿಕೊಡುತ್ತದೆ ಎಂದು ತಿಳಿಸಿದರು. ನವದೆಹಲಿಯ ಜಂತರ್ ಮಂತರ್ನಲ್ಲಿ ಸಿಜೆಪಿ ನಾಳೆ ನಡೆಸಲು ಉದ್ದೇಶಿಸಿದ್ದ ಪ್ರತಿಭಟನೆಗೆ ದೆಹಲಿ ಪೊಲೀಸರು ಅನುಮತಿ ನಿರಾಕರಿಸಿದ್ದಾರೆ. ಈ ಕುರಿತು ಸುದ್ದಿಗೋಷ್ಠಿಯಲ್ಲಿ ಮಾಹಿತಿ ನೀಡಿದ ದೆಹಲಿಯ ಜಂಟಿ ಪೊಲೀಸ್ ಕಮಿಷನರ್ ನೂಪುರ್ ಪ್ರಸಾದ್, ಜಂತರ್ ಮಂತರ್ನಲ್ಲಿ ಪ್ರತಿಭಟನೆ ಅಥವಾ ಇತರೆ ಕಾರ್ಯಕ್ರಮಗಳನ್ನು ನಡೆಸಲು ಕನಿಷ್ಠ 10 ದಿನ ಮುಂಚಿತವಾಗಿ ಅರ್ಜಿ ಸಲ್ಲಿಸುವುದು ಕಡ್ಡಾಯವಾಗಿದೆ ಎಂದು ತಿಳಿಸಿದರು. ಪ್ರಸ್ತುತ ಕಾನೂನು ಮತ್ತು ಸುವ್ಯವಸ್ಥೆ ಪರಿಸ್ಥಿತಿ, ಸಾರ್ವಜನಿಕ ಸುರಕ್ಷತೆ ಹಾಗೂ ನವದೆಹಲಿ ಭಾಗದ ಸಂಚಾರ ನಿಯಂತ್ರಣವನ್ನು ಗಮನದಲ್ಲಿ ಇಟ್ಟುಕೊಂಡು ಈ ಅನುಮತಿಯನ್ನು ನಿರಾಕರಿಸಲಾಗಿದೆ ಎಂದು ಜಂಟಿ ಕಮಿಷನರ್ ಸ್ಪಷ್ಟಪಡಿಸಿದ್ದಾರೆ. ಭಾರತ ಯಾವುದೇ ಕ್ಷೇತ್ರದಲ್ಲಿ ಏಕಸ್ವಾಮ್ಯಕ್ಕೆ ಅವಕಾಶ ನೀಡುವುದಿಲ್ಲ ಎಂದು ಕೇಂದ್ರ ಸಂವಹನ ಸಚಿವ ಜ್ಯೋತಿರಾದಿತ್ಯ ಸಿಂಧಿಯಾ ಸ್ಪಷ್ಟಪಡಿಸಿದ್ದಾರೆ. ಉಪಗ್ರಹ ಸಂವಹನ ಸೇವೆ ಒದಗಿಸಲು ಸ್ಟಾರ್ಲಿಂಗ್ ಸಂಸ್ಥೆಗೆ ಪರವಾನಗಿ ನೀಡಿರುವುದಕ್ಕೆ ಸಂಬಂಧಿಸಿದಂತೆ ಕಾಂಗ್ರೆಸ್ ಪಕ್ಷದ ನಿಲುವನ್ನು ಸಚಿವರು ಟೀಕಿಸಿದ್ದಾರೆ. ನವದೆಹಲಿಯಲ್ಲಿ ನಡೆಯುತ್ತಿರುವ 10ನೇ ಆವೃತ್ತಿಯ ಇಂಡಿಯಾ ಮೊಬೈಲ್ ಕಾಂಗ್ರೆಸ್ 2026 ಉದ್ದೇಶಿಸಿ ಮಾತನಾಡಿದ ಅವರು, ದೇಶದಲ್ಲಿ ಉಪಗ್ರಹ ಸಂವಹನ ಸೇವೆ ಒದಗಿಸಲು ಸ್ಟಾರ್ಲಿಂಗ್

0: ಜಿಯೋ ಸ್ಯಾಟಲೈಟ್ ಕಮ್ಯುನಿಕೇಷನ್ಸ್ ಹಾಗೂ ಯುಟೆಲ್ಸ್ಯಾಟ್ ಒನ್ ವೆಬ್ ಸೇರಿದಂತೆ ಮೂರು ಕಂಪನಿಗಳು ಉಪಗ್ರಹ ಸಂವಹನ ಪರವಾನಗಿ ಪಡೆದುಕೊಂಡಿದೆ ಎಂದರು. ನಿಗದಿತ ಚೌಕಟ್ಟು ಅಂತಿಮಗೊಂಡ ನಂತರ ಸರ್ಕಾರ ಆದಾಯ ಹಂಚಿಕೆ ಆಧಾರದ ಮೇಲೆ ಈ ಕಂಪನಿಗಳಿಗೆ ಸ್ಪೆಕ್ಟ್ರಮ್ ಹಂಚಿಕೆ ಮಾಡಲಿದೆ. ಪ್ರತಿಯೊಂದು ಕಂಪನಿ ನಿಗದಿತ ಭದ್ರತಾ ಮಾನದಂಡ ಮತ್ತು ಇತರ ನಿಯಂತ್ರಣ ಅಗತ್ಯತೆಗಳನ್ನು ವೈಯಕ್ತಿಕವಾಗಿ ಪೂರೈಸಿದ ನಂತರವೇ ಸೇವೆಗಳನ್ನು ಪ್ರಾರಂಭಿಸಲು ಅನುಮತಿ ನೀಡಲಾಗುವುದು ಎಂದು ಸ್ಪಷ್ಟಪಡಿಸಿದರು. ಮುಕ್ತ ಮಾರುಕಟ್ಟೆಯಲ್ಲಿ ಗ್ರಾಹಕರಿಗೆ ವಿವಿಧ ಆಯ್ಕೆಗಳನ್ನು ಒದಗಿಸುವುದು ಸರ್ಕಾರದ ಕರ್ತವ್ಯವಾಗಿದೆ ಎಂದರು. ಈ ಕುರಿತು ಸಂವಹನ ಸಚಿವಾಲಯ ಪ್ರಕಟಣೆ ಹೊರಡಿಸಿದ್ದು, ಭಾರತ ಉಪಗ್ರಹ ಸಂವಹನ ಸೇವೆಗಳ ನಿಯಂತ್ರಣ ಚೌಕಟ್ಟು ಅತ್ಯಂತ ನ್ಯಾಯಯುತವಾಗಿದೆ ಎಂದು ಸ್ಪಷ್ಟಪಡಿಸಿದ್ದಾರೆ. ಈ ವಾರ್ತೆಗಳನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹೂರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ವಿವಿಧ ರಾಜ್ಯಗಳಲ್ಲಿ ನಡೆದ ಉಪಚುನಾವಣೆಯ ಫಲಿತಾಂಶಗಳು ಇಂದು ಪ್ರಕಟವಾಗಿದ್ದು, ಆಯಾ ರಾಜ್ಯಗಳ ಆಡಳಿತಾರೂಢ ಪಕ್ಷಗಳೇ ಕ್ಷೇತ್ರಗಳನ್ನು ಗೆದ್ದುಕೊಂಡಿವೆ. ಪಶ್ಚಿಮ ಬಂಗಾಳದ ಪೂರ್ವ ಮಿಡ್ನಾಪುರ ಜಿಲ್ಲೆಯ ನಂದಿಗ್ರಾಮ ವಿಧಾನಸಭಾ ಕ್ಷೇತ್ರದ ಉಪಚುನಾವಣೆಯಲ್ಲಿ ಭಾರತೀಯ ಜನತಾ ಪಾರ್ಟಿ ಅಭ್ಯರ್ಥಿ ಹಾಸಿರಾಣಿ ರಥ್ 1,22,753 ಮತಗಳ ದಾಖಲೆಯ ಅಂತರದಿಂದ ಜಯಗಳಿಸಿದ್ದಾರೆ. ಪ್ರತಿಸ್ಪರ್ಧಿ ಕಾಂಗ್ರೆಸ್ ಅಭ್ಯರ್ಥಿ ಮಿಲನ್ ಪ್ರಧಾನ್ 41,674 ಮತಗಳನ್ನು ಪಡೆದಿದ್ದಾರೆ. ಇನ್ನು ರೇಜಿನಗರದಲ್ಲೂ ಕೂಡ ಬಿಜೆಪಿ ಅಭ್ಯರ್ಥಿ ಶಂಕರರಾವ್ ಸರ್ಕಾರ್ ಗೆಲುವು ಸಾಧಿಸಿದ್ದಾರೆ. ತಮಿಳುನಾಡಿನ ಮಧುರಾಂತಕಂನಲ್ಲಿ ಮತ್ತು ಧಾರಾಪುರಂ ವಿಧಾನಸಭಾ ಕ್ಷೇತ್ರಗಳ ಉಪಚುನಾವಣೆಯಲ್ಲಿ ಆಡಳಿತಾರೂಢ ತಮಿಳಿಗ ವೆಟ್ರಿ ಕಳಗಂ ಟಿವಿಕೆ ಪಕ್ಷದ ಅಭ್ಯರ್ಥಿಗಳು ಜಯ ಸಾಧಿಸಿದ್ದಾರೆ. ಮಧುರಾಂತಕಂ ಕ್ಷೇತ್ರದಲ್ಲಿ ಟಿವಿಕೆ ಅಭ್ಯರ್ಥಿ ಮರಗಂತಕಂ ಕುಮಾರವೇಲ್ ಹಾಗೂ ಧಾರಾಪುರ ಕ್ಷೇತ್ರದಲ್ಲಿ ಟಿವಿಕೆಯ ಸತ್ಯಭಾಮ ಗೆಲುವು ಸಾಧಿಸಿದ್ದಾರೆ. ಪುದುಚೇರಿಯ ತಟಂ ಚಾವಡಿ ಕ್ಷೇತ್ರದಲ್ಲಿ ಅಖಿಲ ಭಾರತ ಎನ್ಆರ್ ಕಾಂಗ್ರೆಸ್ ಪಕ್ಷದ ಅಶೋಕ್ ಆನಂದ್ ಗೆಲುವು ದಾಖಲಿಸಿದ್ದಾರೆ. ಜನಸೇವೆಯಿಂದ ದೇಶಸೇವೆ ಎಂಬ ಮಂತ್ರದಡಿ ಹಾಗೂ ಜನರ ಏಳಿಗೆಯ ಅಚಲ ಬದ್ದತೆಯೊಂದಿಗೆ ಕೂಡಿರುವ ಸಾರ್ವಜನಿಕ ಸೇವೆಯ 25 ವರ್ಷಗಳ ಪಯಣವನ್ನು ಪ್ರಧಾನಿ ನರೇಂದ್ರ ಮೋದಿ ಪೂರೈಸಿದ್ದಾರೆ. ಸೇವೆ ಮತ್ತು ಸುಶಾಸನದ ದೂರದೃಷ್ಟಿಯೊಂದಿಗೆ ಸರ್ಕಾರ 2047 ವೇಳೆಗೆ ವಿಕಸಿತ ಭಾರತ ಗುರಿ ಸಾಧನೆಯತ್ತ ಸಾಗುತ್ತಿದೆ. ಅದರ ಭಾಗವಾಗಿ ಹಲವು ವಲಯಗಳಲ್ಲಿ ಕೈಗೊಂಡ ಮಹತ್ವದ ಸುಧಾರಣೆಗಳ ಕುರಿತ ಸರಣಿಯನ್ನು ಆಕಾಶವಾಣಿ ಪ್ರಸಾರ ಮಾಡುತ್ತಿದೆ. ಇಂದಿನ ಆವೃತ್ತಿಯಲ್ಲಿ ತ್ರಿವಳಿ ತಲಾಖ್ ಕುರಿತ ಒಂದು ವರದಿ ಇಲ್ಲಿದೆ. ಭಾರತದಲ್ಲಿ ಮುಸ್ಲಿಂ ಮಹಿಳೆಗೆ ಯಾವುದೇ ಮುನ್ಸೂಚನೆ ಅಥವಾ ಕಾರಣವಿಲ್ಲದೆ ಒಂದೇ ಪದವನ್ನು 3 ಬಾರಿ ಉಚ್ಚರಿಸುವ ಮೂಲಕ ನೀಡಲಾಗುತ್ತಿದ್ದ ತಕ್ಷಣದ ತಲಾಖ್ ತ್ರಿವಳಿ ತಲಾಖ್ ಪದ್ದತಿಯನ್ನು 2019 ಮುಸ್ಲಿಂ ಮಹಿಳೆಯರ ಮದುವೆ ಹಕ್ಕುಗಳ ರಕ್ಷಣೆ ಕಾಯ್ದೆಯು ಕಾನೂನುಬಾಹಿರ ಎಂದು ಘೋಷಿಸಿತು. ಈ ಪದ್ದತಿಯನ್ನು ಅಪರಾಧವೆಂದು ಪರಿಗಣಿಸಿದ ಕಾಯ್ದೆಯು ತಪ್ಪಿತಸ್ಥರಿಗೆ 3 ವರ್ಷಗಳವರೆಗೆ ಜೈಲು ಶಿಕ್ಷೆ ಹಾಗೂ ದಂಡ ವಿಧಿಸಲು ಅವಕಾಶ ಕಲ್ಪಿಸಿತು. ಕೇವಲ ನಿಷೇಧಕ್ಕಷ್ಟೇ ಸೀಮಿತವಾಗದೆ ಈ ಕಾಯ್ದೆಯು ಸಂತ್ರಸ್ತ ಮಹಿಳೆಗೆ ಜೀವನಾಂಶ ಮತ್ತು ಅಪ್ರಾಪ್ತ ಮಕ್ಕಳ ಪಾಲನೆಯ ಸಾಂವಿಧಾನಿಕ ಹಕ್ಕನ್ನು ಖಾತ್ರಿಪಡಿಸಿತು. ಧರ್ಮ ಯಾವುದಿದ್ದರೂ ಪ್ರತಿಯೊಬ್ಬ ಭಾರತೀಯ ಮಹಿಳೆಗೂ ಸಾಂವಿಧಾನಿಕ ಸಮಾನತೆ ದೊರೆಯಬೇಕು ಎಂಬ ಪ್ರಧಾನಿಯವರ ನಿಲುವಿಗೆ ಇದು ಸಾಕ್ಷಿಯಾಗಿದೆ. ಈ ಶಾಸನ ಜಾರಿಗೆ ಬಂದ ಕೇವಲ 1 ವರ್ಷದಲ್ಲಿ ತ್ರಿವಳಿ ತಲಾಖ್ ಪ್ರಕರಣಗಳು 82% ಇಳಿಕೆಯಾಗಿದ್ದು, ದೀರ್ಘಕಾಲದಿಂದ ವಂಚಿತರಾಗಿದ್ದ ಮಹಿಳೆಯರಿಗೆ ಸಾಂವಿಧಾನಿಕ ರಕ್ಷಣೆ ತಲುಪಿದೆ. ಅಂತಾರಾಷ್ಟೀಯ ಕಾನೂನು ಮತ್ತು ಮಾನವ ಹಕ್ಕುಗಳ ರಕ್ಷಣೆ ಹಾಗೂ ಶಾಂತಿ ಸ್ಥಾಪನೆಗೆ ನೀಡಿದ ಅತ್ಯುತ್ತಮ ಕೊಡುಗೆಗಾಗಿ ಭಾರತೀಯ ಮೂಲದ ದಕ್ಷಿಣ ಆಫ್ರಿಕಾದ ಖ್ಯಾತ ನ್ಯಾಯಶಾಸ್ತ್ರಜ್ಞೆ ನವನಿತಂ ನವಿ ಪಿಳ್ಳೈ ಅವರಿಗೆ 2026 ಸಾಲಿನ ಪ್ರತಿಷ್ಠಿತ ನೋಬೆಲ್ ಶಾಂತಿ ಪ್ರಶಸ್ತಿ ಲಭಿಸಿದೆ. ವಿಶ್ವಸಂಸ್ಥೆಯ ಮಾನವ ಹಕ್ಕುಗಳ ಮಾಜಿ ಮುಖ್ಯಸ್ಥೆ ಹಾಗೂ ಅಂತಾರಾಷ್ಟೀಯ ನ್ಯಾಯಾಲಯದ ನ್ಯಾಯಮೂರ್ತಿಗಳಾಗಿ ಸೇವೆ ಸಲ್ಲಿಸಿರುವ ನವಿ ಪಿಳ್ಳೈ ವರ್ಣಭೇದ ಪಿಡುಗಿನ ಕಾಲದಲ್ಲಿ ಬೆಳೆದವರಾಗಿದ್ದು, ಅದರ ವಿರುದ್ದ ಹೋರಾಡಿದ ಕಾರ್ಯಕರ್ತರ ಪರವಾಗಿ ವಾದ ಮಂಡಿಸುವ ಮೂಲಕ ಮಾನವ ಹಕ್ಕು ಹಾಗೂ ಸಮಾನತೆಯ ಪರವಾಗಿ ಸುದೀರ್ಘ ಕ್ರಾಂತಿಕಾರಿ ವೃತ್ತಿ ಜೀವನವನ್ನು ರೂಪಿಸಿಕೊಂಡರು. 1941 ಡರ್ಬನ್ನಲ್ಲಿ ತಮಿಳು ಮೂಲದ ಭಾರತೀಯ ದಂಪತಿಗೆ ಜನಿಸಿದ ಇವರು ದಕ್ಷಿಣ ಆಫ್ರಿಕಾದ ಹೈಕೋರ್ಟ್ನ

0: ಏಕೆಂಬ ನಿಯಮವನ್ನು ಔಷಧಿಗಳ ಮಾರಾಟ ಮತ್ತು ವಿತರಣೆಗೆ ಪರವಾನಗಿ ಹೊಂದಿರುವ ಸಂಸ್ಥೆಗಳಿಗೂ ವಿಸ್ತರಿಸಲು ಉದ್ದೇಶಿಸಲಾಗಿದೆ. ಜಾರ್ಖಂಡ್ನ ರಾಂಚಿಯಲ್ಲಿಂದು ನಡೆಯುತ್ತಿರುವ ಭಾರತ ಮತ್ತು ವೆಸ್ಟ್ ಇಂಡೀಸ್ ನಡುವಿನ ಅಂತಾರಾಷ್ಟೀಯ ಟಿ20 ಕ್ರಿಕೆಟ್ ಸರಣಿಯ ಎರಡನೇ ಪಂದ್ಯದಲ್ಲಿಂದು ಟಾಸ್ ಗೆದ್ದ ವೆಸ್ಟ್ ಇಂಡೀಸ್ ಫೀಲ್ಡಿಂಗ್ ಆಯ್ಕೆ ಮಾಡಿಕೊಂಡಿದೆ. ಮೊದಲು ಬ್ಯಾಟಿಂಗ್ ಮಾಡುತ್ತಿರುವ ಭಾರತ ಇತ್ತೀಚಿನ ವರದಿಯಂತೆ 9.2 ಓವರ್ಗಳಲ್ಲಿ 1 ವಿಕೆಟ್ನಷ್ಟಕ್ಕೆ 111 ರನ್ ಗಳಿಸಿ ಆಡುತ್ತಿದೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಯುವಜನತೆ ನಿರಂತರವಾಗಿ ಕೌಶಲ್ಯ ಬೆಳೆಸಿಕೊಳ್ಳಬೇಕು, ಪ್ರಧಾನಿ ನರೇಂದ್ರ ಮೋದಿ ಪ್ರತಿಪಾದನೆ. ಅಮೆರಿಕದ ಪಿಇಆರ್ಎಂ ನೀತಿಗೆ ಭಾರತ ಆಕ್ಷೇಪ, ಪ್ರತಿಭಾನ್ವಿತರ ಸಂಚಾರ ಎರಡೂ ದೇಶಗಳಿಗೆ ಲಾಭದಾಯಕವೆಂದ ಕೇಂದ್ರ ಸರ್ಕಾರ. ಜಂತರ್ ಮಂತರ್ನಲ್ಲಿ ಸಿಜೆಪಿ ಪ್ರತಿಭಟನೆಗೆ ದೆಹಲಿ ಪೊಲೀಸರಿಂದ ಅನುಮತಿ ನಿರಾಕರಣೆ. ಭಾರತ ಯಾವುದೇ ಕ್ಷೇತ್ರದಲ್ಲಿ ಏಕಸ್ವಾಮ್ಯ ಅವಕಾಶ ನೀಡುವುದಿಲ್ಲ, ಕೇಂದ್ರ ಸಚಿವ ಜ್ಯೋತಿರಾದಿತ್ಯ ಸಿಂಧಿಯಾ ಸ್ಪಷ್ಟನೆ. ಟಿ20 ಕ್ರಿಕೆಟ್ ಸರಣಿ ಎರಡನೇ ಪಂದ್ಯದಲ್ಲಿಂದು ಭಾರತದ ವಿರುದ್ಧ ಟಾಸ್ ಗೆದ್ದ ವೆಸ್ಟ್ ಇಂಡೀಸ್ ಫೀಲ್ಡಿಂಗ್ ಆಯ್ಕೆ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ನಾಳೆ ಬೆಳಿಗ್ಗೆ 7:05.
1: ವಿವಿಧ ಭಾರತೀಯ ಆಕಾಶವಾಣಿ ಕನ್ನಡ, ಸಮಯ 7:45.
2: ಆಯುಷ್ವಾಣಿ ಪ್ರತಿ ಸೋಮವಾರ, ಬುಧವಾರ ಹಾಗೂ ಶನಿವಾರ ರಾಜ್ಯವ್ಯಾಪಿ ಪ್ರಸಾರದಲ್ಲಿ ಬೆಳಗ್ಗೆ 8:30 ಎಫ್ಎಂ ರೈನ್ಬೋ 101.3 ಮೆಗಾಹರ್ಟ್ಸ್ನಲ್ಲಿ ಬೆಳಗ್ಗೆ 8:55 ಆಕಾಶವಾಣಿ ಬೆಂಗಳೂರು ವಿವಿಧ ಭಾರತಿ 102.9 ಎಫ್ಎಂನಲ್ಲಿ ಬೆಳಗ್ಗೆ 7:45 ಪ್ರಸಾರವಾಗಲಿದೆ ಆಯುಷ್ವಾಣಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ರಾಷ್ಟೀಯ ಆಯುಷ್ ಅಭಿಯಾನ, ಆಯುಷ್ ಇಲಾಖೆ, ಕರ್ನಾಟಕ ಸರ್ಕಾರ. ನಿಮ್ಮ ಪ್ರೀತಿ ಪಾತ್ರರ ಹುಟ್ಟುಹಬ್ಬಕ್ಕೆ ಶುಭ ಹಾರೈಸಬೇಕೇ? ವಿಶೇಷ ದಿನಗಳಲ್ಲಿ ಜನರಿಗೆ ಶುಭ ಕೋರಬೇಕೇ? ಬನ್ನಿ, ಆಕಾಶವಾಣಿ ನಿಮ್ಮ ದನಿಯಾಗಲಿದೆ. ಆಕಾಶವಾಣಿ ಮೂಲಕ ಹಾರೈಸಿ, ನಿಮ್ಮ ಹಾರೈಕೆಗೊಂದು ಹೊಸ ಮಾಧ್ಯಮ ರೂಪಿಸಿ. ಹೆಚ್ಚಿನ ಮಾಹಿತಿಗೆ ಸಂಪರ್ಕಿಸಿ cbsblr@gmail.com.

ಆಕಾಶವಾಣಿ ಸುದ್ದಿ ಮುಖ್ಯಾಂಶಗಳು. ಕಾಯಂ ಕಾರ್ಮಿಕ ಪ್ರಮಾಣೀಕರಣ ಪಿಇಆರ್ಎಂ ಕಾರ್ಯಕ್ರಮಕ್ಕೆ ಸಂಬಂಧಿಸಿದಂತೆ ಅಮೆರಿಕ ಪ್ರಕಟಿಸಿರುವ ನೂತನ ಕ್ರಮಗಳು ಉಭಯ ದೇಶಗಳ ಹಂಚಿಕೆಯ ಆಶೋತ್ತರಗಳನ್ನು ಉತ್ತೇಜಿಸುವುದಿಲ್ಲ ಎಂದು ವಿದೇಶಾಂಗ ವ್ಯವಹಾರಗಳ ಸಚಿವಾಲಯದ ವಕ್ತಾರ ರಣದೀಪ್ ಜೈಸ್ವಾಲ್ ಸ್ಪಷ್ಟಪಡಿಸಿದ್ದಾರೆ. ನವದೆಹಲಿಯ ಜಂತರ್ ಮಂತರ್ನಲ್ಲಿ ಸಿಜೆಪಿ ನಾಳೆ ನಡೆಸಲು ಉದ್ದೇಶಿಸಿದ್ದ ಪ್ರತಿಭಟನೆಗೆ ದೆಹಲಿ ಪೊಲೀಸರು ಅನುಮತಿ ನಿರಾಕರಿಸಿದ್ದಾರೆ. ಈ ಕುರಿತು ಸುದ್ದಿಗೋಷ್ಠಿಯಲ್ಲಿ ಮಾಹಿತಿ ನೀಡಿದ ದೆಹಲಿಯ ಜಂಟಿ ಪೊಲೀಸ್ ಕಮಿಷನರ್ ನೂಪುರ್ ಪ್ರಸಾದ್, ಜಂತರ್ ಮಂತರ್ನಲ್ಲಿ ಪ್ರತಿಭಟನೆ ಅಥವಾ ಇತರೆ ಕಾರ್ಯಕ್ರಮಗಳನ್ನು ನಡೆಸಲು ಕನಿಷ್ಠ 10 ದಿನ ಮುಂಚಿತವಾಗಿ ಅರ್ಜಿ ಸಲ್ಲಿಸುವುದು ಕಡ್ಡಾಯವಾಗಿದೆ ಎಂದು ತಿಳಿಸಿದರು. ನಗರೀಕರಣದ ಭರಾಟೆಯಲ್ಲಿ ಪ್ರಕೃತಿ ಮತ್ತು ವನ್ಯಜೀವಿಗಳ ನಡುವಿನ ಸಮತೋಲನ ಕಾಪಾಡುವುದು ನಮ್ಮೆಲ್ಲರ ಆದ್ಯತೆಯಾಗಬೇಕು ಎಂದು ಅರಣ್ಯ ಸಚಿವ ರಾಮಲಿಂಗಾರೆಡ್ಡಿ ತಿಳಿಸಿದ್ದಾರೆ. ಬೆಂಗಳೂರಿನಲ್ಲಿಂದು ನಡೆದ 72ನೇ ವನ್ಯಜೀವಿ ಸಪ್ತಾಹ ಸಮಾರೋಪ ಸಮಾರಂಭದಲ್ಲಿ ಭಾಗವಹಿಸಿ ಅವರು ಮಾತನಾಡಿದರು. ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರದ ಸಹಾಯಕ ಪ್ರಾಧ್ಯಾಪಕರ ಅರ್ಹತಾ ಪರೀಕ್ಷೆ ಇದೇ ಭಾನುವಾರದಂದು ನಡೆಯಲಿದೆ. ಬಳ್ಳಾರಿಯ 20 ಕೇಂದ್ರಗಳಲ್ಲಿ 10,427 ಅಭ್ಯರ್ಥಿಗಳು ಹಾಜರಾಗಲಿದ್ದಾರೆ ಎಂದು ಜಿಲ್ಲಾಧಿಕಾರಿ ನಾಗೇಂದ್ರ ಪ್ರಸಾದ್ ಕೆ ತಿಳಿಸಿದ್ದಾರೆ. ಡಿಸೆಂಬರ್ ವೇಳೆಗೆ ಜಿಲ್ಲೆಯ ಸುಮಾರು 150 ಗ್ರಾಮಗಳಲ್ಲಿ ತಲೆದೋರಬಹುದಾದ ಕುಡಿಯುವ ನೀರಿನ ಅಭಾವವನ್ನು ಎದುರಿಸಲು ದಾವಣಗೆರೆ ಜಿಲ್ಲಾಡಳಿತ ಅಗತ್ಯ ಸಿದ್ದತೆ ಮಾಡಿಕೊಂಡಿದೆ ಎಂದು ಜಿಲ್ಲಾಧಿಕಾರಿ ಡಾ ಜಿಎಂ ಗಂಗಾಧರ ಸ್ವಾಮಿ ತಿಳಿಸಿದ್ದಾರೆ. ಎಚ್ಐವಿ ಅಥವಾ ಏಡ್ಸ್ ಸೋಂಕಿನ ಕುರಿತು ಜನರಲ್ಲಿ ಜಾಗೃತಿ ಮೂಡಿಸುವ ಹಾಗೂ ಸೋಂಕು ತಡೆಗಟ್ಟುವ ಉದ್ದೇಶದಿಂದ ಬಾಗಲಕೋಟೆಯಲ್ಲಿ ಬೈಕ್ ಜಾಥಾ ಆಯೋಜಿಸಲಾಗಿತ್ತು. ಜಾರ್ಖಂಡ್ನ ರಾಂಚಿಯಲ್ಲಿಂದು ನಡೆಯುತ್ತಿರುವ ಭಾರತ ಮತ್ತು ವೆಸ್ಟ್ ಇಂಡೀಸ್ ನಡುವಿನ ಅಂತಾರಾಷ್ಟೀಯ ಟಿ ಟ್ವೆಂಟಿ ಕ್ರಿಕೆಟ್ ಸರಣಿಯ 2ನೇ ಪಂದ್ಯದಲ್ಲಿಂದು ಮೊದಲು ಬ್ಯಾಟಿಂಗ್ ಮಾಡುತ್ತಿರುವ ಭಾರತ ಇತ್ತೀಚಿನ ವರದಿಯಂತೆ 10.5 ಓವರ್ಗಳಲ್ಲಿ 1 ವಿಕೆಟ್ ನಷ್ಟಕ್ಕೆ 138 ರನ್ ಗಳಿಸಿ ಆಡುತ್ತಿದೆ. ನಮ್ಮ ಮುಂದಿನ ಸುದ್ದಿ ಮುಖ್ಯಾಂಶಗಳು ರಾತ್ರಿ 10 ಗಂಟೆಗೆ.

0: ಸೆಬಿ ಇನ್ವೆಸ್ಟರ್ ಜಾಗೃತ ಉಪಕ್ರಮ. ಹೆಚ್ಚಿನ ಮಾಹಿತಿಗಾಗಿ ಸೆಬಿ ಇನ್ವೆಸ್ಟರ್ ವೆಬ್ಸೈಟ್ಗೆ ಭೇಟಿ ನೀಡಿರಿ ಅಥವಾ ಸೆಬಿ ಸಾರಥಿ ಆಪ್ ಅನ್ನು ಡೌನ್ಲೋಡ್ ಮಾಡಿರಿ.
1: ವಿವಿಧ ಭಾರತಿ ಆಕಾಶವಾಣಿ ಕನ್ನಡ. ಕಾರ್ಯಕ್ರಮ ಯುವಧ್ವನಿ. ಯುವಧ್ವನಿ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ. ಈ ಒಂದು ಯುವಧ್ವನಿ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆ ಒಂದಷ್ಟು ಯುವ ಸಮೂಹ ಮಾತಾಡುತ್ತೆ. ಏನೆಲ್ಲ ಮಾತಾಡ್ತಾರೆ? ಯುವಕರ ಚಿಂತನೆಗಳೇನು, ಯುವಕರ ಜವಾಬ್ದಾರಿ ಏನು, ಭವಿಷ್ಯ ಭಾರತಕ್ಕೆ ಯುವಕರ ಕೊಡುಗೆ ಏನು, ಯುವ ಸಮೂಹ ಏನ್ ಮಾಡ್ತಿದೆ, ಏನ್ ಮಾಡಬೇಕು, ಈ ಎಲ್ಲ ವಿಷಯಗಳ ಬಗ್ಗೆ ಮಾತಾಡ್ತೀವಿ. ಕೇಳ್ತಾರೆ ವಿವಿಧ ಭಾರತಿ ಆಕಾಶವಾಣಿ ಕನ್ನಡ.

0: ವಿವಿಧ ಭಾರತಿ ಆಕಾಶವಾಣಿ ಕನ್ನಡ ಸಮಯ 8:07:38 ನೀವು ಕೇಳ್ತಾ ಇದ್ದೀರಾ ನಿಮ್ಮ ನೆಚ್ಚಿನ ವಿವಿಧ ಭಾರತಿಯಲ್ಲಿ ಯುವಧ್ವನಿ. ಯುವಧ್ವನಿ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಮತ್ತೊಮ್ಮೆ ಆತ್ಮೀಯ ಸ್ವಾಗತ. ಸ್ನೇಹಿತರೆ, ಯುವಧ್ವನಿ ಕಾರ್ಯಕ್ರಮದಲ್ಲಿ ಯುವಕರ ಚಿಂತನೆಗಳೇನು, ಯುವಕರ ಜವಾಬ್ದಾರಿ ಏನು, ಭವಿಷ್ಯ ಭಾರತಕ್ಕೆ ಯುವಕರ ಕೊಡುಗೆ ಏನು, ಯುವ ಸಮೂಹ ಏನ್ ಮಾಡ್ತಿದೆ, ಏನ್ ಮಾಡ್ಬೇಕು, ಈ ಎಲ್ಲ ವಿಷಯಗಳ ಬಗ್ಗೆ ಮಾತಾಡ್ತೇವೆ. ಮೊದಲನೇದಾಗಿ ಯಾರು ನಮ್ಮ ಕರೆಯಲ್ಲಿದ್ದಾರೆ? ಹಲೋ, ನಮಸ್ತೆ.
1: ನಮಸ್ತೆ ಮೇಡಮ್.
0: ಗೌತಮ್, ಹೇಗಿದ್ದೀರಾ?
1: ಚೆನ್ನಾಗಿದ್ದೀವಿ ಮೇಡಮ್.
0: ಗೌತಮ್, ನೀವು ಪರಿಚಯ ಮಾಡ್ಕೊಳ್ಳಿ.
1: ಮೇಡಮ್, ನನ್ನ ಹೆಸರು ಗೌತಮ್ ಅಂತ, ಗೌತಮ್ ಸಾಕೆ. ನಮ್ದು ಚಾಮರಾಜನಗರ ಹತ್ರ ವೆಲ್ಲಿಕಟ್ಟೆ ಅಂತ. ನಾನು ಒಬ್ಬ ಕಾನೂನು ವಿದ್ಯಾರ್ಥಿ, ಮೈಸೂರಿನ ಒಂದು ಖಾಸಗಿ ಕಾಲೇಜಿನಲ್ಲಿ ಓದ್ತಾ ಇದ್ದೀನಿ ಮೇಡಮ್.
0: ಹೌದಾ? ಯಾವ ಸೆಕೆಂಡ್ ಇಯರ್ ಫಸ್ಟ್ ಇಯರ್?
1: ಪ್ರಥಮ ವರ್ಷದ.
0: ಪ್ರಥಮ ವರ್ಷದಲ್ಲ, ಕಾನೂನು ವಿದ್ಯಾರ್ಥಿಗಳು ಇವತ್ತು ನೀವು ಕರೆ ಮಾಡಿದ್ದೀರಿ, ನಾವು ನಿಮ್ ಜೊತೆ ಮಾತಾಡ್ತೀವಿ. ಏನಂದ್ರೆ, ಯುವಕರ ಚಿಂತನೆಗಳೇನು, ಏನ್ ಚಿಂತನೆ ಮಾಡ್ತಿದ್ದೀರಾ ನೀವು?
1: ಮೇಡಮ್, ಪ್ರಸ್ತುತದಲ್ಲಿ ತಾವು ನೋಡ್ತಾ ಇರೋ ಹಾಗೆ ಪ್ರಸ್ತುತ ವಿದ್ಯಮಾನದಲ್ಲಿ ಯುವಕರು ಮೊದಲನೇದಾಗಿ ಯಾವ್ದಕ್ಕೆ ಸ್ವಲ್ಪ ಸಮಯ ಕೊಡ್ಬೇಕು ಅಂದ್ರೆ, ಸಾಮಾಜಿಕವಾಗಿ ಅವರು ಒಂದು ನಮ್ಮ ಭಾಷೆ ಆಗಿರ್ಬೋದು, ನೆಲ ಜಲದ ಬಗ್ಗೆ ಆಗಿರ್ಬೋದು, ಮತ್ತೆ ಸಾಮಾಜಿಕ ಹೌದೌದು ಈಗ ಇನ್ನೂ ಅನೇಕ ಇಲ್ಲಿ ನಮ್ಮ ಸುತ್ತಮುತ್ತಲಿನ ಸಮಸ್ಯೆಗಳು ಏನೇನಿದೆಯೋ ಅದ್ರ ಬಗ್ಗೆ ಎಲ್ಲ ಧ್ವನಿ ಮಾಡ್ಬೇಕು ಮೇಡಮ್ ಇಂದಿನ ದಿನಮಾನದಲ್ಲಿ. ಆದ್ರೆ ಮುಂಚೆ ತರ ಈಗಿನ ಏನು ನಮ್ಮ ಜನರೇಷನ್ ಜೆನ್ಜಿ ಅಂತ ಹೇಳ್ತೀವಿ, ಯಾರು ಮುಂಚಿನ ಹಾಗೆ ಅಂದ್ರೆ 70-80 ದಶಕದಲ್ಲಿ ಇದ್ದಂತ ಹಾಗೆ ಈಗಿನ ವಿದ್ಯಾರ್ಥಿಗಳು, ಯುವ ಜನತೆ ಯಾರು ಸಾಮಾಜಿಕ ವಿಚಾರಗಳಿಗೆ ತಲೆ ಕೆಡಿಸ್ಕೊತಾ ಇಲ್ಲ ಮೇಡಮ್. ಅದೇ ದುರಂತ.
0: ಅದೇ ದುರಂತ.

0: ಇವಾಗ ಯುವಕರ ಜವಾಬ್ದಾರಿ ಅಂದ್ರೆ ಏನೆಲ್ಲ ಜವಾಬ್ದಾರಿಗಳು ಇರಬೇಕು?
1: ಮೇಡಮ್, ಈಗ ಸಾಮಾನ್ಯವಾಗಿ ವಿದ್ಯಾರ್ಥಿಗಳು ಅಥವಾ ಯುವಜನತೆ ಅಂತ ಬಂದಾಗ ಅವ್ರಿಗೆ ಮೊದಲನೇದಾಗಿ ಅವರವರ ವೈಯಕ್ತಿಕ ವಿಚಾರಗಳು ಅಂದ್ರೆ ಅವರ ಉದ್ಯೋಗ ಆಗಿರ್ಬೋದು, ಬದುಕಾಗಿರ್ಬೋದು, ಮತ್ತೆ ಕುಟುಂಬ, ಹೀಗೆ ಅನೇಕ ವಿಚಾರಗಳು ಮತ್ತೆ ಸವಾಲುಗಳಿರುತ್ತೆ ಮೇಡಮ್. ಉದ್ಯೋಗನು ಸೇರಿಸ್ದಂಗೆ ಮತ್ತೆ ಅವರ ಆರ್ಥಿಕ ಬದ್ಧತೆ ಹೀಗೆ, ಆದ್ರೆ ಎಲ್ಲರ ಜೊತೆ ವಿದ್ಯಾಭ್ಯಾಸದ ಜೊತೆ ಎಲ್ಲವನ್ನು ಸ್ವಲ್ಪ ಬ್ಯಾಲೆನ್ಸ್ ಮಾಡ್ತಾ ಹೋಗ್ಬೇಕು. ಈಗಿನ ವಿದ್ಯಾರ್ಥಿಗಳು ಎಲ್ಲರೂ ನೀವು ನೋಡಿದಾಗೆ ಅಥವಾ ನಾವು ನೋಡ್ತಾ ಇರೋ ಹಾಗೆ ಮೀಡಿಯಾಗಳಲ್ಲಿ ಎಲ್ಲಾ ಕಡೆ ನಾವು ನೋಡ್ತಾ ಇರ್ತೀವಿ, ದಿನಪತ್ರಿಕೆಗಳಲ್ಲಿ, ಇತ್ತೀಚಿನ ದಿನಗಳಲ್ಲಿ ಒಬ್ಬೊಬ್ರು ಒಂದೊಂದು ರೀತಿ ಒಂದೊಂದು ಹೇಳ್ಬೇಕು ಅಂದ್ರೆ ಮುಂಚೆ ಎಲ್ಲ ಪಠ್ಯೇತರ ಚಟುವಟಿಕೆಗಳು ಸಾಂಸ್ಕೃತಿಕವಾಗಿ ಸಾಹಿತ್ಯಿಕವಾಗಿ ಅವ್ರನ್ನ ಅವ್ರದೇ ಆದಂತ ರೀತಿಯಲ್ಲಿ ಸೊಸೈಟಿಗೆ ಒಂದ್ ರೀತಿ ಕೆಲಸ ಮಾಡ್ತಾ ಇದ್ರು ಮೇಡಮ್. ಯಾಕಂದ್ರೆ ನಾವು ಹೇಳದೀಗಾಗ್ಲೇ 70-80 ದಶಕದಲ್ಲಿ ಸಾಹಿತ್ಯ ಬಹಳ ಗಟ್ಟಿಯಾಗಿತ್ತು. ಸಮಾಜದಲ್ಲಿ ಒಂದು ಏನಾದ್ರೂ ಒಂದ್ ಇಶ್ಯೂ ಇತ್ತು ಅಂದ್ರೆ ಆ ಸಾಹಿತ್ಯದ ಮೂಲಕ ಸಾಂಸ್ಕೃತಿಕವಾಗಿ ಪ್ರತಿರೋಧವನ್ನ ಒಡ್ತಾ ಇದ್ರು. ಆದ್ರೆ ಈಗಿನ ದಿನಮಾನಗಳಲ್ಲಿ ವಿದ್ಯಾರ್ಥಿ ಯುವಜನರು ಅತಿಯಾಗಿ ಸೋಷಿಯಲ್ ಮೀಡಿಯಾ, ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಅಂದ್ರೆ ಇದ್ರೆ ಸೋಷಿಯಲ್ ಮೀಡಿಯಾ ಇಂದ ಒಳ್ಳೇದು ಇದೆ, ಕೆಟ್ಟದ್ದು ಇದೆ, ಆದ್ರೆ ಅತಿಯಾಗಿ ಯಾವ್ದು ಕೆಟ್ಟದ್ದೋ ವಿನಾಶಕಾರಿಯೋ ಅದಕ್ಕೆ ಬಹಳ ಸಮಯ ಕೊಡ್ತಾರೆ,
0: ಜಾಸ್ತಿ ಮನೋರಂಜನೆ ಅನ್ನೋ ಕಡೆ.
1: ಹೌದು ಮೇಡಮ್, ಮನೋರಂಜನೆಗೆ ಹೆಚ್ಚು ಒತ್ತು ಕೊಡ್ತಾ ಇದಾರೆ. ಮುಂಚೆ ಎಲ್ಲ ನಾವೆಲ್ಲ ಬಹಳ ಚಿಕ್ಕವರಾಗಿದ್ದಾಗ DD1 ಚಂದನ ಈ ತರ ಇನ್ನು ಅನೇಕ ದೂರದರ್ಶನಗಳು ಬರ್ತಾ ಇದ್ವು, ದಿನಪತ್ರಿಕೆಗಳು ಬರ್ತಾ ಇದ್ವು. ಶಾಲಾ ಕಾಲೇಜು ದಿನಗಳಲ್ಲಿ ನಮ್ಗೆ ಅದ್ರ ಬಗ್ಗೆ ಎಲ್ಲ ಅರಿವಿರ್ತಿತ್ತು, ಒಳ್ಳೊಳ್ಳೆ ವಿಚಾರಗಳು ಬರ್ತಾ ಇತ್ತು. ಹಾಗೆಲ್ಲ ಫೋನು ಮೀಡಿಯಾ ಇದ್ರ ಬಗ್ಗೆ ಅಂದ್ರೆ ಸೋಷಿಯಲ್ ಮೀಡಿಯಾ ಇದ್ರ ಬಗ್ಗೆ ಅತಿಯಾದ ಆಲೋಚನೆ ಆಗ್ಲಿ ಅದರಲ್ಲಿ ತೊಡಗಿಸ್ಕೊಳ್ಳೋದಾಗ್ಲಿ ಇರ್ಲಿಲ್ಲ. ಮತ್ತೆ ಗ್ರಾಮೀಣ ಭಾಗದಲ್ಲಿ ಅಥವಾ ನಗರ ಭಾಗದಲ್ಲಿ ಹೆಚ್ಚಿನದಾಗಿ ಕ್ರೀಡೆ, ಇನ್ನು ಅನೇಕ ವಿಚಾರಗಳಿಗೆ ಸಂಬಂಧಪಟ್ಟಂಗೆ ತಮ್ಮನ್ನ ತಾವು ತೊಡಗಿಸ್ಕೊತಾ ಇದ್ರು ಮೇಡಮ್. ಇತ್ತೀಚಿನ ದಿನಗಳಲ್ಲಿ ವಿದ್ಯಾರ್ಥಿಗಳಿಗೆ ದೇಶದಲ್ಲಿ ಏನ್ ನಡೀತಾ ಇದೆ, ರಾಜ್ಯದಲ್ಲಿ ಏನ್ ನಡೀತಾ ಇದೆ, ನಾವು ಎಲ್ಲ ಡಿಗ್ರಿ ಓದ್ತಾ ಇದೀವಿ, ಮಾಸ್ಟರ್ ಡಿಗ್ರಿ ಓದ್ತಾ ಇದೀವಿ, ಎರಡೆರಡು ಮೂರ್ ಪದವಿಗಳು ಗಳಿಸ್ತಾ ಇದೀವಿ. ನಮ್ಮನ್ನ ಆಳುವಂತ ಸರ್ಕಾರಗಳು ಸಹ ಒಂದ್ ರೀತಿ ಅವ್ರದ್ದು ಜವಾಬ್ದಾರಿ ಇರುತ್ತೆ. ಯಾವ ರೀತಿ ಅಂದ್ರೆ ಅವ್ರೇನ್ ಕಡ್ಡಾಯ ಏನಿಲ್ಲ, ಶಿಕ್ಷಣ ಕೊಡ್ತಾರೆ ಪ್ರಾಥಮಿಕವಾಗಿ. ಯಾರು ಕೂಡ ಶಿಕ್ಷಣ ವಂಚಿತರಾಗಬಾರ್ದು ಅನ್ನೋ ಕಾರಣಕ್ಕಾಗಿ ವಿದ್ಯಾರ್ಥಿಗಳು ಓದ್ತಾರೆ. ಜೊತೆಗೆ ಅವರು ಅವ್ರ ಜವಾಬ್ದಾರಿಗಳನ್ನ ಉದ್ಯೋಗದ ಮೂಲಕ ಈಡೇರಿಸ್ಕೋಬೇಕು. ಈಗೆಲ್ಲ ಇದೆ ಮೇಡಮ್. ಆಮೇಲೆ ಕಾಲಕಾಲಕ್ಕೆ ನೇಮಕಾತಿಗಳು ಸ್ವಲ್ಪ ಮಟ್ಟಿಗೆ ನಡೀತಾ ಇಲ್ಲ, ಅದ್ರ ಬಗ್ಗೆನು ಸ್ವಲ್ಪ ವಿದ್ಯಾರ್ಥಿಗಳು ಧ್ವನಿ ಮಾಡ್ಬೇಕು. ಮತ್ತೆ ಅದೆಲ್ಲ ಹೊರತಾಗಿ ಈಗ ಕೇವಲ ಯಾವ್ದೋ ವಿದ್ಯಾಭ್ಯಾಸಕ್ಕೋ ಭವಿಷ್ಯದ ಕಾರಣಕ್ಕಾಗೋ ನಾವು ನಗರ ಪ್ರದೇಶಕ್ಕೆ ಬಂದಿರ್ತೀವಿ, ವಿದ್ಯಾರ್ಥಿಗಳು ಅವರವರ ಮೂಲ ಗ್ರಾಮಗಳ ಕಡೆ ಮತ್ತೆ ಅಲ್ಲಿ ನಡೀತಕ್ಕಂತ ಅನ್ಯಾಯ ಶೋಷಣೆಗಳ ಬಗ್ಗೆ ಯಾರು ಧ್ವನಿ ಮಾಡ್ತಾ ಇಲ್ಲ ಮೇಡಮ್. ಇದು ಹೌದು ಮೇಡಮ್. ಯಾಕಂದ್ರೆ ಈಗ ಸಾಮಾನ್ಯವಾಗಿ ನಗರ ಪ್ರದೇಶಗಳಾದ್ರೆ ಅಲ್ಲಿ ನಗರಸಭೆ, ಪುರಸಭೆ, ಕಾರ್ಪೊರೇಟರ್, ಮೇಯರ್ ಈ ತರ ಎಲ್ಲ ಇರ್ತಾರೆ. ನಮ್ಮ ಗ್ರಾಮೀಣ ಭಾಗ ಅಂತ ಬಂದಾಗ ಅಲ್ಲಿ ಪಂಚಾಯತಿ ಮೆಂಬರ್ ಬರ್ತಾರೆ, ಅಧ್ಯಕ್ಷಗಳು ಬರ್ತಾರೆ. ಒಂದು 8 ಊರುಗಳಿಗೆ ಪಂಚಾಯತಿ ವ್ಯಾಪ್ತಿ ಇರುತ್ತೆ, ಜಿಲ್ಲಾ ಪಂಚಾಯತಿ, ತಾಲೂಕ್ ಪಂಚಾಯತಿಗೆ ಅನೇಕ ರೀತಿ ನಾವು ನೋಡ್ಬೋದು ಮೇಡಮ್ ಆಡಳಿತ ಮಂಡಳಿ. ಆದ್ರೆ ಯಾರು ವಿದ್ಯಾವಂತರಾಗಿರ್ತಾರೆ ಅವ್ರು ಯಾರು ಪ್ರಶ್ನೆನೆ ಮಾಡ್ತಾ ಇಲ್ಲ. ಈಗ ವಿದ್ಯಾವಂತರು ಎಲ್ಲ ಶಿಕ್ಷಿತರಾಗ್ತಾ ಇದಾರೆ, ಆದ್ರೆ ಒಂದು ಮೆಚೂರ್ಡ್ ಆಗಿ ಯಾರು ಪ್ರಶ್ನೆ ಮಾಡ್ತಾ ಇಲ್ಲ ಸಮಸ್ಯೆಗಳನ್ನ. ಅದೇ ರೀತಿ ಅಧಿಕಾರಿ ವರ್ಗನು ಸಹಿತ ಜನಪರವಾಗಿ ಇತ್ತೀಚಿನ ದಿನಗಳಲ್ಲಿ ಒಳ್ಳೊಳ್ಳೆ ಯೋಜನೆಗಳನ್ನ ತರ್ತಾ ಇಲ್ಲ ಅನ್ನೋದು ಒಂದು ಸಮಸ್ಯೆ ಮೇಡಮ್.
0: ಬಹಳ ಚೆನ್ನಾಗಿ ಅದ್ಭುತವಾಗಿ ಮಾತಾಡಿದಿರಾ ಗೌತಮ್. ಏನಂದ್ರೆ ನೋಡಿ, ಎಷ್ಟು ವಿಷಯಗಳು ಬಂತು ನಿಮ್ಮಿಂದ ಅಲ್ವಾ. ಗ್ರಾಮೀಣದ ಕಡೆ ಅಂದ್ರೆ ಗ್ರಾಮಗಳ ಕಡೆಗೆ ಮುಖ ಮಾಡ್ಬೇಕು, ಯುವ ಜನತೆ ಅಲ್ಲಿನ ಸಮಸ್ಯೆಗಳನ್ನ ನೋಡಿ, ಎಂತ ಅದ್ಭುತವಾದ ಮಾತು ಅಲ್ವಾ. ಅಲ್ಲಿನ ಮೊದಲನೇದಾಗಿ ನಾವು ದೇಶ, ನಾಡು, ನುಡಿ ಅಷ್ಟು ಮಾತಾಡೋದ್ಕಿಂತ ನಮ್ಮ ನೆಲದಲ್ಲಿ ನಾವ್ ಎಲ್ಲಿ ಹುಟ್ಟಿದ್ವೋ ಆ ನೆಲದಲ್ಲಿನ ಸಮಸ್ಯೆಯನ್ನ ಮೊದಲನೇದಾಗಿ ಬಗೆಹರಿಸ್ಬೇಕು, ಪ್ರಶ್ನೆ ಕೇಳ್ಬೇಕು. ಹೌದಲ್ವಾ? ನಿಜಕ್ಕೂ ನಮ್ಗ್ಯಾಕೆ
1: ರಾಜ್ಯದಲ್ಲಿ ಅನೇಕ ಜಿಲ್ಲೆಗಳಿದೆ, ತಾಲೂಕುಗಳಿದೆ, ಹೋಬಳಿಗಳು, ಸಾವಿರಾರು ಹೋಬಳಿಗಳಿದೆ, ಹಳ್ಳಿಗಳಿದೆ. ಒಂದೊಂದ್ ರೀತಿನೂ ಒಂದೊಂದ್ ರೀತಿ ಸಮಸ್ಯೆ ಇದೆ ಮೇಡಮ್. ಎಷ್ಟೋ ಊರುಗಳಿಗೆ ಇನ್ನೂ ವಿದ್ಯುತ್ ಇಲ್ಲ, ರಸ್ತೆಗಳಿಲ್ಲ, ಜನ ಇದ್ದಾರೆ, ಅವ್ರದೇ ಆದಂತ ಮೂಲ ದಾಖಲೆಗಳಿಲ್ಲ, ನಮ್ಮದು ಈ ಸೊತ್ತು ಅಂತ ಹೇಳ್ಕೊಳಕ್ಕೆ ಅವ್ರದಾದಂತ ಒಂದು ಆಧಾರಗಳಿಲ್ಲ, ಕುಟುಂಬ ನಿರ್ವಹಣೆ ಮಾಡೋದು ಬಹಳ ಕಷ್ಟ ಆಗ್ಬಿಟ್ಟಿದೆ ಮೇಡಮ್. ಎಷ್ಟೋ ಊರುಗಳಲ್ಲಿ ಈಗ ಹೇಳ್ದಂಗೆ ವಿದ್ಯುತ್ ಇಲ್ಲ, ಸಾರಿಗೆ ಸಂಪರ್ಕ ಇಲ್ಲ,
0: ಮೂಲಭೂತ ಸೌಕರ್ಯಗಳಿಲ್ಲ.
1: ಮೇಡಮ್, ಅನೇಕ ವರ್ಷಗಳಿಂದ ಇದೇ ರೀತಿ ಶೋಷಣೆಗೆ ಒಳಗಾಗ್ಬಿಟ್ಟಿದ್ದಾರೆ ಮೇಡಮ್. ಅವ್ರಿಗೆಲ್ಲ ಎಜುಕೇಟ್ ಮಾಡ್ಬೇಕು. ಮತ್ತೆ ನಾವೆಲ್ಲ ನೋಡ್ದಂಗೆ ರಾಜಕಾರಣಿಗಳ ಮಕ್ಕಳೇ ರಾಜಕಾರಣಿಗಳಾಗ್ತಿದ್ದಾರೆ. ರಾಜಕಾರಣಿಗಳ ಹಿಂದೆ ಓಡಾಡೋರು ಅಷ್ಟೇ ಮುನ್ನೆಲೆಗೆ ಬರ್ತಾ ಇದಾರೆ. ವಿದ್ಯಾವಂತರು ಯಾರು ರಾಜಕೀಯವಾಗಿ ತೊಡಗಿಸ್ಕೊತಾ ಇಲ್ಲ. ರಾಜಕೀಯ ಶಿಕ್ಷಣ, ಈಗ ಸಾಮಾನ್ಯವಾಗಿ ನಮ್ಗೆ ಯಾವ ರೀತಿ ಪಠ್ಯಕ್ರಮದ ಶಿಕ್ಷಣ ಬೇಕೋ ಅದೇ ರೀತಿ ರಾಜಕೀಯ ಶಿಕ್ಷಣ ಬೇಕು ಮೇಡಮ್. ಯಾಕಂದ್ರೆ ರಾಜಕೀಯ ಅರಿವಿದ್ರೆ ಮಾತ್ರ ಯೂತ್ಸ್, ಈಗಿನ ಜನರೇಷನ್ ಅದರಲ್ಲಿ ತೊಡಗಿಸ್ಕೋಬಹುದು, ಕೆಲಸ ಮಾಡ್ಬೋದು. ಈಗ ಕುಟುಂಬ ರಾಜಕಾರಣ ಆಗಿರ್ಬೋದು, ಮತ್ತೆ ಹೀಗೆ ಅಧಿಕಾರ ಇರೋರ ಹತ್ರನೇ ಮತ್ತೆ ಅಧಿಕಾರ ಹೋಗೋದು, ಆರ್ಥಿಕ ಸ್ಥಿತಿ ಗಟ್ಟಿಯಾಗಿ

0: ಅವ್ರ ಹತ್ರನೇ, ಮತ್ತೆ ಆರ್ಥಿಕವಾಗಿ ಅವ್ರ ಮತ್ತೆ ಭದ್ರಾಗೋದು,
1: ಒಂದೆಡೆ ಸಂಪತ್ತೆಲ್ಲ ಕ್ರೋಢೀಕರಣ ಅದು ಒಬ್ಬರ ಹತ್ರನೇ.
0: ಹೌದು ಮೇಡಮ್, ಆ ರೀತಿ ಆ ನಿಟ್ಟಿನಲ್ಲಿ ನೋಡೋದಾದ್ರೆ ಆಸ್ತಿ ಮತ್ತೆ ಒಂದು ಆರ್ಥಿಕ ಸಂಪತ್ತಿ ಏನಿದೆ ಅದು ಸಮಾನವಾಗಿ ಹಂಚಿಕೆ ಆಗ್ಬೇಕು. ಇದ್ರ ಬಗ್ಗೆ ನಮ್ಮ ಸರ್ಕಾರಗಳು ಸ್ವಲ್ಪ ಗಮನ ಹರಿಸ್ಬೇಕು ಮೇಡಮ್. ವಿದ್ಯಾರ್ಥಿಗಳೇ ಕಾಲಕಾಲಕ್ಕೆ ನೇಮಕಾತಿಗಳು ನಡೆಸಬೇಕು, ಹಿಂಗೆಲ್ಲ ಇದೆ ಮೇಡಮ್.
1: ಬಹಳ ಬಹಳ ಅದ್ಭುತವಾಗಿ ಮಾತನಾಡಿದ್ರಿ ಗೌತಮ್. ಎಲ್ಲ ವಿಚಾರಗಳನ್ನ ನೀವು ಒಂದಿಷ್ಟು ಇಂತಿಷ್ಟು ಸಮಯದಲ್ಲೇ ಹೇಳಿದ್ರಲ್ಲ, ಬಹಳ ವಿಚಾರ ನಿಮ್ಮಲ್ಲಿ ಇದೆ. ಧನ್ಯವಾದಗಳು ನಮ್ಮ ಜೊತೆ ಮಾತನಾಡಿದ್ದಕ್ಕೆ. ತಮಗೆ ಧನ್ಯವಾದಗಳನ್ನ ಹೇಳ್ತೇನೆ. ಒಳ್ಳೇದಾಗ್ಲಿ ನಿಮ್ಗೆ, ಶುಭವಾಗ್ಲಿ. ನಮಸ್ಕಾರ.
0: ನಮಸ್ಕಾರ. ನಮಸ್ಕಾರ.
1: ಗೌತಮ್ ಅವರು ಬಹಳ ಅದ್ಭುತವಾಗಿ ಮಾತನಾಡಿದ್ರು. ನೋಡಿ, ಈ ತರದ ಚಿಂತನೆಗಳು ಬೇಕು ಯುವಕರಲ್ಲಿ. ನೋಡಿ, ಆ ಹುಡುಗ ಎಷ್ಟು ಪ್ರಬುದ್ಧತೆಯಿಂದ, ಎಷ್ಟು ವಿಚಾರವಂತಿಕೆಯಿಂದ ಮಾತಾಡಿದ್ರು ಅಲ್ವಾ. ಈ ತರದ ಚಿಂತನೆಗಳು ಯುವಕರಲ್ಲಿ ಬರಬೇಕು ಅನ್ನೋದೇ ನಮ್ಮ ಯುವ ಧ್ವನಿ ಉದ್ದೇಶವಾಗಿದೆ. ಅಂದ್ರೆ ನಾವು ದೇಶದ ಬಗ್ಗೆ ಮಾತಾಡ್ತೀವಿ, ನಾಡು ನುಡಿಗಳ ಬಗ್ಗೆ ಮಾತಾಡ್ತೀವಿ. ನಮ್ಮಲ್ಲೇ ನಮ್ಮ ಸುತ್ತಮುತ್ತಲಿನ, ನೋಡಿ, ನಾವು ಹಳ್ಳಿಗಳಲ್ಲಿ ಇರ್ತೀವಿ. ನೋಡಿ, ನಮ್ಮ ದೇಶ ಹಳ್ಳಿಗಳಿಂದ ಕೂಡಿರುವಂತಹ ಒಂದು ಬೃಹತ್ತಾದಂತಹ ದೇಶ. ಹಳ್ಳಿಗಳನ್ನ ನಾವು ಅಭಿವೃದ್ಧಿಪಡಿಸ್ಬೇಕು. ಮುಖ್ಯವಾಗಿ ಹಳ್ಳಿಗಳಲ್ಲಿ ನಿಂತು ಹಳ್ಳಿಗಳ ಸಮಸ್ಯೆಗಳನ್ನ ಯುವಕರು ಬಗೆಹರಿಸುವ ಕಡೆ ಮುಖ ಮಾಡಬೇಕು ಅನ್ನುವಂತಹ ಮಾತನ್ನ ಹೇಳಿದ್ರು ಗೌತಮ್ ಅವರು. ಗೌತಮ್ ಅವ್ರಿಗೆ ಮತ್ತೊಮ್ಮೆ ಅವ್ರಿಗೆ ಧನ್ಯವಾದಗಳನ್ನ ಹೇಳೋಣ. ಕೇಳ್ತಾರೆ ವಿವಿಧ ಭಾರತಿ, ಆಕಾಶವಾಣಿ ಕನ್ನಡ.

0: ಯುವಧ್ವನಿ ಕಾರ್ಯಕ್ರಮವನ್ನು ಕೇಳ್ತಾ ಇದ್ದೀರಾ. ಇದು ನಿಮ್ಮ ನೆಚ್ಚಿನ ವಿವಿಧ ಭಾರತಿ ಆಕಾಶವಾಣಿ ಕನ್ನಡ. ಸಮಯ 8:20 ಯುವಧ್ವನಿ ಕಾರ್ಯಕ್ರಮದಲ್ಲಿ ಈಗಾಗಲೇ ಗೌತಮ್ ಅವರು ಸಾಕಷ್ಟು ವಿಚಾರಗಳನ್ನ ನಮ್ಮ ಮುಂದೆ ತಂದಿಟ್ರು. ಯುವಜನರ ಒಂದು ಜವಾಬ್ದಾರಿ ಏನು, ಭವಿಷ್ಯ ಭಾರತಕ್ಕೆ ಯುವಜನರ ಕೊಡುಗೆ ಏನಾಗಬೇಕು, ಯುವ ಸಮೂಹ ಏನ್ ಮಾಡ್ತಾ ಇದೆ, ಏನ್ ಮಾಡಬೇಕು, ಈ ಎಲ್ಲ ವಿಷಯಗಳ ಬಗ್ಗೆ ಸಾಕಷ್ಟು ಚೆನ್ನಾಗಿ ಅದ್ಭುತವಾಗಿ ಗೌತಮ್ ಅವರು ಮಾತಾಡಿದ್ರು. ಮುಂದೆ ಯಾರು ಮಾತಾಡ್ತಾರೆ? ಹಲೋ ನಮಸ್ತೆ.
1: ಹಲೋ ನಮಸ್ತೆ.
0: ಹಲೋ
1: ಹಲೋ ನಮಸ್ತೆ ಮ್ಯಾಮ್.
0: ನಮಸ್ಕಾರ.
1: ನಮಸ್ತೆ ಮ್ಯಾಮ್, ನಮ್ಮ ಹೆಸರು ಅಶೋಕ್ ಅಂತ, ನಾವು ಮೈಸೂರಿಂದ ಕರೆ ಮಾಡ್ತಿದೀವಿ ಮ್ಯಾಮ್.
0: ಅಶೋಕ್ ಕೇಳಿಸ್ತಿದ್ಯಾ ಕರೆಕ್ಟ್ ಆಗಿ?
1: ಮ್ಯಾಮ್ ಕ್ಲಾರಿಟಿ ಇದೆ ಮ್ಯಾಮ್.
0: ಅಶೋಕ್?
1: ಮ್ಯಾಮ್ ಕೇಳಿಸ್ತಿದೆ ಮ್ಯಾಮ್, ಕ್ಲಾರಿಟಿ ಇದೆ ವಾಯ್ಸ್.
0: ಅಶೋಕ್ ಹೇಗಿದ್ದೀರಾ?
1: ಮ್ಯಾಮ್ ನಾನ್ ಚೆನ್ನಾಗಿದ್ದೀನಿ ಮ್ಯಾಮ್, ನೀವ್ ಹೇಗಿದ್ದೀರಾ ಮ್ಯಾಮ್?
0: ಸ್ವಲ್ಪ ಜೋರಾಗಿ ಮಾತಾಡಿ, ನನ್ಗೆ ಇಲ್ಲಿ ಕೇಳಿಸ್ತಾ ಇಲ್ಲ.
1: ಹೌದಾ ಮ್ಯಾಮ್, ನೀವ್ ಹೇಗಿದ್ದೀರಾ ಮ್ಯಾಮ್?
0: ನಾನ್ ಚೆನ್ನಾಗಿದ್ದೇನೆ ಅಶೋಕ್. ಅಶೋಕ್ ಏನ್ ಮಾಡ್ಕೊಂಡಿದ್ದೀರಾ ತಾವು?
1: ಮ್ಯಾಮ್ ನಾನು ಎಲ್ ಬಿ ಮಾಡ್ತಿದ್ದೀನಿ ಮ್ಯಾಮ್, ಫೈನಲ್ ಇಯರ್ ಅಲ್ಲಿದ್ದೀನಿ ಮ್ಯಾಮ್.
0: ನೀವು ಕೂಡ ಕಾನೂನು ವಿದ್ಯಾರ್ಥಿ, ಫೈನಲ್ ಇಯರಾ?
1: ಹೌದು ಮ್ಯಾಮ್.
0: ಎಲ್ಲಿಯವರು ತಾವು?
1: ಮ್ಯಾಮ್ ನಾನು ಮೈಸೂರವನು ಮ್ಯಾಮ್.
0: ಮೈಸೂರು ಯಾವ ಕಾಲೇಜ್ ಅಲ್ಲಿ ಓದ್ತಿದ್ದೀರಾ?
1: ಮ್ಯಾಮ್ ನಮ್ಮ ಶಾರದಾ ವಿಲಾಸ್ ಲಾ ಕಾಲೇಜ್ ಮ್ಯಾಮ್.
0: ಶಾರದಾ ವಿಲಾಸ. ಅಶೋಕ್ ಇವತ್ತು ಯುವಧ್ವನಿ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆ ಇದ್ದೀರಾ ನೀವು. ಯುವಕರ ಚಿಂತನೆಗಳೇನು, ಹೇಗಿರ್ಬೇಕು ಯುವಕರ ಚಿಂತನೆಗಳು, ನಿಮ್ಮ ಚಿಂತನೆಗಳು ಹೇಗಿವೆ
1: ಪ್ರಸ್ತುತ? ಮ್ಯಾಮ್ ಯುವಕರ ಚಿಂತನೆಗಳು ಹೇಗಿರ್ಬೇಕು ಅಂದ್ರೆ, ಈಗ ಪ್ರಸ್ತುತ ಎಲ್ಲ ಹೇಗಿದೆ ಅಂದ್ರೆ AI ಜನರೇಷನ್ ಮ್ಯಾಮ್ ಇವಾಗ ಇರೋದೆಲ್ಲ. ಆರ್ಟಿಫಿಷಿಯಲ್ ಇಂಟೆಲಿಜೆಂಟ್ ನಾನು ಕ್ರಿಯೇಷನ್ ಮಾಡಿರೋರೇ ನಾವುಗಳು. ಆದ್ರೆ ಏನಾಗ್ತಿದೀವಿ ಅಂದ್ರೆ ಸಣ್ಣ ಪುಟ್ಟದಕ್ಕೆಲ್ಲ AI ಬಳಸ್ತಾ ಇದೀವಿ. ಎಷ್ಟು ಬಳಸ್ಬೇಕು, ಯಾತಲ್ ಬಳಸ್ಬೇಕು ಅನ್ನೋ ನಮ್ಗೆ ಯುವಕರಿಗೆ ಗೊತ್ತಾಗ್ತಿಲ್ಲ ಮ್ಯಾಮ್. ಇನ್ನೂ ಲಿಮಿಟೇಷನ್ ಇರಬೇಕು ಯಾವ್ದಕ್ಕಾದ್ರೂ. ಈಗ ಏನ ಬಳಸ್ಕೊಂಡ್ ಬಳಸ್ಕೊಂಡ್ ಏನಾಗ್ತಿದೆ ಅಂದ್ರೆ ನಮ್ ಜನರೇಷನ್ ಅಲ್ಲಿ ಪ್ರತಿಯೊಂದು ಪುಸ್ತಕ ಓದೋದನ್ನೇ ಮರ್ತ್ಬಿಟ್ಟಿದೀವಿ ಮ್ಯಾಮ್, ಲೈಬ್ರರಿಗೆ ಹೋಗೋದನ್ನೇ ಮರ್ತ್ಬಿಟ್ಟಿದೀವಿ. ಎಕ್ಸಾಂಪಲ್ ನಮ್ ಕ್ಲಾಸ್ ರೂಮ್ ಅಲ್ಲಿ ಆದ್ರೂ ಕೂಡ ಅಷ್ಟೇನೆ, ಟೀಚರ್ಸ್ ಗಳೇ ಗೈಡ್ ಮಾಡ್ತಾರೆ. ನಿಮ್ಗೆ ಗೊತ್ತಾಗ್ಲಿಲ್ವಾ, ಅಲ್ಲೇ ಸರ್ಚ್ ಮಾಡಿ, ಸ್ಪಾಟ್ ಅಲ್ಲೇ ಸ್ಪಾಟ್ ಇನ್ ಸ್ಪಾಟ್ ಎಲ್ಲ ಸಿಕ್ಬಿಡ್ಬೇಕು ಮ್ಯಾಮ್ ಇನ್ಫಾರ್ಮೇಶನ್. ಇನ್ ಸ್ಪಾಟ್ ಎಲ್ಲ ಮೊದ್ಲು ಹೋಗ್ತಿದ್ವಿ, ಲೈಬ್ರರಿಗೆ ಹೋಗ್ತಿದ್ವಿ, ಲೈಬ್ರರಿ ಸರ್ಚ್ ಮಾಡ್ತಿದ್ವಿ, ಇಲ್ಲ ಒಂದಿಬ್ರು ಮೂರ್ ಜನ ಮಾತಾಡ್ತಿದ್ವಿ. ಮಾಹಿತಿಗಳು ಸಿಗ್ಬೇಕು ಅಂದ್ರೆ ಒಂದಷ್ಟು ನಾವು ಕೂಡ ಸೋಷಿಯಲ್ ಆಗಿ ಬೆರೀತಾ ಇದ್ವಿ ಮ್ಯಾಮ್.
0: ಹೌದಲ್ವಾ?
1: ಇವಾಗೆಲ್ಲ ಏನಾಗ್ತಿದೆ ಅಂದ್ರೆ ಸೋಷಿಯಲಿಸಂ ತುಂಬಾ ಕಡಿಮೆ ಆಗಿದೆ ಮ್ಯಾಮ್.
0: ಹೌದೌದು, ಸಾಮಾಜಿಕವಾಗಿ ಎಲ್ಲರ ಅಂತರವನ್ನ ದೂರ ಇಟ್ಟಿದ್ದಾರೆ.
1: ಹೌದು ಹೌದು,
0: ಫೋನ್ ಅಂತರ ಜಾಸ್ತಿ ಆಗಿದೆ.
1: ಹೌದು ಮ್ಯಾಮ್, ಈಗ ಮೊಬೈಲ್ ಬಂತು ಅಂದ್ರೆ ಬೆಳಿಗ್ಗೆ ಸಂಜೆ ವರೆಗೂ ಕೂಡ ಮೊಬೈಲ್ ಅಲ್ಲೇ ಮಾತಾಡ್ಕೊಂಡಿರೋದು. ಈಗ ಜನರೇಷನ್ ಹೇಗಾಗಿದೆ ಅಂದ್ರೆ ಇರಬೇಕು ಮ್ಯಾಮ್, ನಮ್ಗೆ ಅಟಿಟ್ಯೂಡ್ ಇರಬೇಕು, ನಮ್ಗೆ ಏನು ಕೋಪ ಇರಬೇಕು, ಎಲ್ಲ ಇರಬೇಕು ಮ್ಯಾಮ್ ನಮ್ಗೆ. ಆದ್ರೆ ಏನ್ ಇರ್ಬೇಕು ಅಂದ್ರೆ ಎಲ್ಲ ಲಿಮಿಟ್ ಅಲ್ಲಿ ಇರಬೇಕು, ನಮ್ಗೆ ಎಲ್ಲ ಅದು ಒಳ್ಳೆ ರೀತಿ ಆಗದಂತ ಇರ್ಬೇಕು, ನಮ್ಗೆ ಅದು ಕೆಟ್ಟದಾಗ ರೀತಿಲಿ ಇರಬಾರ್ದು. ಸಡನ್ ಆಗಿ ಇಂಟೆನ್ಸಿಟಿ ಇರುತ್ತೆ ಮ್ಯಾಮ್, ಹಂಗೆ ಆಗ್ಬೇಕು ಹಂಗೆ ಆಗ್ಬೇಕು ಅನ್ನೋ ಇಂಟೆನ್ಸಿಟಿ ಇರುತ್ತೆ.
0: ಖಂಡಿತ ಹೌದು, ಬಿಸಿ ರಕ್ತ
1: ಆಗುತ್ತೆ ಮ್ಯಾಮ್, ಅದಾಗಿ ಆಗುತ್ತೆ. ಸೆಕೆಂಡ್ ಎಲ್ಲ ನಡೆದ್ಬಿಡ್ಬೇಕು ಅಂತ ಯೋಚನೆಗಳು ಇರುತ್ತೆ ನಮ್ಮ ತಲೆಯಲ್ಲಿ ನಡೀತಾ ಇರುತ್ತೆ.
0: ಹೌದೌದು,
1: ಆದ್ರೆ ಅದನ್ನ ನಾವು ಕಂಟ್ರೋಲ್ ತಗೋಬೇಕು ಮ್ಯಾಮ್, ಮೈಂಡ್ ಕಂಟ್ರೋಲ್ ಮಾಡ್ಬೇಕು. ಆಮೇಲೆ ಬೆಳಿಗ್ಗೆ ಏನು ವ್ಯಾಯಾಮ ಮಾಡೋದಾಗಿರ್ಬೋದು, ಅಭ್ಯಾಸಗಳನ್ನೆಲ್ಲ ಮರ್ತು ಬಿಡ್ತಿದೀವಿ. ಏನು ಡೇ ನೈಟ್ ಸುಮಾರು 1 ಗಂಟೆ 12 ಗಂಟೆ ಆದ್ರೂ ಕೂಡ ಮೊಬೈಲ್ ಅಲ್ಲೇ ಕಾಲ ಕಳಿಯೋದು.
0: ಇವಾಗ ಮೊಬೈಲ್ ದೊಡ್ಡ ಸಮಸ್ಯೆ ಆಗ್ಬಿಟ್ಟಿದ್ಯಾ?
1: ಇಲ್ಲ ಮ್ಯಾಮ್, ಮೊಬೈಲ್ ದೊಡ್ಡ ಸಮಸ್ಯೆ ಅಂತ ಹೇಳ್ತಿಲ್ಲ, ಟೆಕ್ನಾಲಜಿ ನಮ್ ಕೈಯಲ್ಲಿ ಇರಬೇಕು
0: ಅಲ್ವಾ.
1: ನಮ್ ಕೈಲಿ ಎಷ್ಟು ಒಳ್ಳೇದು ಬಳಸ್ಕೋಬೇಕು, ಕೆಟ್ಟದಕ್ ಬಳಸ್ಕೋಬೇಕು, ಡಿಪೆಂಡ್ ಅಪಾನ್ ನಮ್ಗೆ ಗೊತ್ತಿರಬೇಕು
0: ಅಲ್ವಾ. ಹೌದೌದು,
1: ಎಷ್ಟು ಬಳಸ್ಬೇಕು ಅನ್ನೋದು ನಮ್ಮ ಮೈಂಡ್ ಬಂದಿರ್ಬೇಕು ಮ್ಯಾಮ್, ಇಷ್ಟು ಸಾಕು ಇಷ್ಟು ಸಾಕು, ಅತಿ ಆದ್ರೆ ಅಮೃತನ ವಿಷಯನೇ ಇಲ್ಲ ಮ್ಯಾಮ್.
0: ಹೌದು ಖಂಡಿತ. ಈಗ ಅಶೋಕ್ ಏನಂದ್ರೆ, ಭವಿಷ್ಯ ಭಾರತಕ್ಕೆ ಯುವಕರ ಕೊಡುಗೆ ಏನು, ಒಂದು ಭಾರತವನ್ನ ಇನ್ನು ಭದ್ರವಾಗಿ ನಾವು ದೇಶವನ್ನ ಕಟ್ಟಬೇಕು, ಯುವಕರ ಕೊಡುಗೆ ಏನು, ಏನ್ ಮಾಡಬೇಕು?
1: ನನ್ನ ಪ್ರಕಾರ ಕೇಳಬೇಕು ಅಂದ್ರೆ ಹ್ಯೂಮನ್ ರಿಸೋರ್ಸಸ್ ಮ್ಯಾಮ್. ಭಾರತ ಹೇಗಿದೆ ಅಂದ್ರೆ ಮಾನವ ಸಂಪನ್ಮೂಲ ಅತ್ಯಂತ ಶ್ರೀಮಂತವಾಗಿದೆ ಮ್ಯಾಮ್.
0: ಖಂಡಿತ ಹೌದು.
1: ಆದ್ರೆ ನಮ್ಮ ಯುವ ಜನತೆ ಏನ್ ಮಾಡ್ತಿದ್ದಾರೆ ಅಂದ್ರೆ ಡ್ರಗ್ಸ್ ಅಡಿಕ್ಟ್ ಆಗ್ತಿದ್ದಾರೆ, ಧೂಮಪಾನ ಮಾಡೋದು, ಮದ್ಯಪಾನ ಮಾಡೋದು. ಈ ಬ್ಯಾಡ್ ಹ್ಯಾಬಿಟ್ಸ್ ಇಂದ ಏನಾಗ್ತಿದೆ ಅಂದ್ರೆ ಅವರ ಆರೋಗ್ಯ ತುಂಬಾ ಹಾಳಾಗ್ತಿದೆ ಮ್ಯಾಮ್. ಅಂದ್ರೆ NCBRB ಅಂತ ಇದೆ ಮ್ಯಾಮ್, ನ್ಯಾಷನಲ್ ಕ್ರೈಮ್ ರಿಪೋರ್ಟ್ ಆಫ್ ಬ್ಯಾರೋ ಅಂತ ಇದೆ ಮ್ಯಾಮ್, ಅದ್ರದ್ದು ರಿಪೋರ್ಟ್ ರಿಲೀಸ್ ಮಾಡುತ್ತೆ ಮ್ಯಾಮ್. ಅದ್ರಲ್ಲಿ ಏನಷ್ಟು ಅಂದ್ರೆ

0: ಈ ಫೋನೋಗ್ರಫಿ ನೋಡೋದಾಗಿರ್ಬೋದು, ಇದನ್ನೆಲ್ಲ ಈ ಇದನ್ನ ಕೆಟ್ಟ ಅಭ್ಯಾಸಗಳನ್ನ ಅಳವಡಿಸ್ಕೊಂಡು ನಮ್ಮ ಯುವಕರು ಆರೋಗ್ಯ ಹಾಳು ಮಾಡ್ಕೋತಿರೋದ್ರಿಂದ ನಮ್ಮ ಹ್ಯೂಮನ್ ರಿಸೋರ್ಸ್ ಕಡಿಮೆ ಆಗ್ತಿದೆ ಮ್ಯಾಮ್.
1: ಹೌದೌದು, ಚಿಂತನೆಗಳೇ ಕಡಿಮೆ ಆಗ್ತಿದೆ ದೇಶದ ಬಗ್ಗೆ.
0: ಹೌದು ಮ್ಯಾಮ್,
1: ಯಾರು
0: ತಲೆ ಕೆಟ್ಕೋತಿಲ್ಲ, ನಮ್ಗೆ ಯಾಕೆ ಬೇಕು, ನಮ್ದು ಎಷ್ಟಾಯ್ತು ಅಷ್ಟೇ, ಜಾಲಿ ಮಾಡು, ಮಜಾ ಮಾಡು, ಮೋಜ್ ಮಾಡು, ಇವತ್ತು ಎಷ್ಟೈತೆ ಅಷ್ಟಕ್ಕೆ ನೋಡು, ನಾಳೆದೆಲ್ಲ ನಮ್ಗೆ ಏನಕ್ಕೆ ಏನೋ ಒಂದು ಫ್ಯೂಚರ್ ಮುಂದೆ ಏನಾಗುತ್ತೆ, ಮುಂದೆ ಏನ್ ಮಾಡ್ಕೋಬೇಕು, ಹಾಗೆಲ್ಲ ಒಂದ್ ಮಾತು ಹೇಳ್ತಿದ್ರು ಮ್ಯಾಮ್. ಹಿಂದೆ ಒಬ್ರು ಗುರಿ, ಹಿಂದೆ ಒಬ್ರು ಗುರಿ ಇರಬೇಕು, ಮುಂದೆ ಇಲ್ಲ ಗುರಿ ಇರಬೇಕು, ಈಗ ಗುರಿನೂ ಇಲ್ಲ ಗುರುನೂ ಇಲ್ಲ.
1: ಹೌದು ಹೌದು, ಸತ್ಯವಾದಂತ ಮಾತಿದು. ಹಿಂದೆ ಗುರು ಇರಬೇಕು, ಮುಂದೆ ಗುರಿ ಇರಬೇಕು, ಎಷ್ಟದು ಅರ್ಥಬದ್ಧವಾಗಿ ಹೋಗ್ತಿತ್ತು ಗೊತ್ತಾ ಆ ಒಂದು ಪಯಣ, ಜೀವನದ ಪಯಣ. ಆದ್ರೆ ಇವಾಗ ಗುರುನೂ ಇಲ್ಲ ಗುರಿನೂ ಇಲ್ಲ ಅನ್ನೋ ಕಡೆ ಒಂದಷ್ಟು ಎಲ್ಲ ಅಲ್ಲ ಒಂದಷ್ಟು ಯುವ ಸಮೂಹ ಸಾಕ್ತಾ ಇದೆ.
0: ಹೌದು ಮ್ಯಾಮ್, ಇದಾರೆ ಮ್ಯಾಮ್ ಎಲ್ಲ ಅಂದ್ರೆ ಮೋಸ್ಟ್ ಆಫ್ ಆಲ್ ಈಗ ಏನಾಗ್ತಿದೆ ಅಂದ್ರೆ ಕ್ರೇಜ್ ಅಂದ್ರೆ ಒಂದು ಗುಂಪುಗಾರಿಕೆ ಶುರು ಆಗ್ಬಿಡೋಣ ಅಂತ ಹೇಳಿದ್ರೆ, ಈಗ ನಮ್ ಏನ್ ಇಷ್ಟ ಇದೆ, ನನ್ಗೆ ಏನ್ ಇಂಟ್ರೆಸ್ಟ್ ಇದೆ ಅದ್ರ ಬಗ್ಗೆ ನೋಡೋಣ ಅನ್ನೋದಿಲ್ಲ. ಪೇರೆಂಟ್ಸ್ ಆಗಿರ್ಬೋದು ಇಲ್ಲ ಜೊತೆಗಿರುವಂತ ಸ್ನೇಹಿತರಾಗಿರ್ಬೋದು, ಅವ್ರ ಆಗ ಹೋಗ್ತಿದ್ದಾರೆ, ನಾನು ಹಾಗೆ ಹೋಗೋಣ, ಅವ್ರು ಮಾಡ್ತಿದ್ದಾರೆ. ಇನ್ನೊಬ್ರು ಒತ್ತಾಯಕ್ಕೋಸ್ಕರ ನೀವು ಹೋಗೋದ್ರ ಬದಲು, ಇನ್ನೊಬ್ರು ಒತ್ತಾಯಕ್ಕೋಸ್ಕರ ನೀವು ಮಾಡೋದ್ ಬದಲು, ನಿಮ್ಗೆ ಏನ್ ಅನ್ಸುತ್ತೆ ಅದ್ ಮಾಡ್ಬೇಕು ಮ್ಯಾಮ್, ನಮ್ಗೆ ಏನ್ ಅನ್ಸುತ್ತೆ ಅದ್ ಮಾಡ್ಬೇಕು.
1: ಒಳ್ಳೆ ಚಿಂತನೆಗಳು ಮಾಡಬೇಕು. ಈ ಚಿಂತನೆಗಳು ಬರೋದು ಯಾವಾಗ ಅಂದ್ರೆ ಒಂದಷ್ಟು ಪುಸ್ತಕಗಳನ್ನು ಓದ್ದಾಗ್ಲೇ ಬರೋದು.
0: ಹೌದು ಮ್ಯಾಮ್, ಪುಸ್ತಕಗಳನ್ನ ಓದೋದು ಕಡಿಮೆ ಆಗ್ಬಿಟ್ಟಿದೆ ಮ್ಯಾಮ್, ಈಗೆಲ್ಲ ಇ ಬುಕ್ಸ್ ಅಂತ ಬೇರೆ ಬಂದ್ಬಿಟ್ಟಿದೆ, ಅದು ಅಂತೂ ಇನ್ನೂ ಏನ್ ಹೇಳ್ಬೇಕು ಅನ್ನೋದೇ ಗೊತ್ತಾಗ್ತಿಲ್ಲ. ಹೌದು, ಬೇಕು ರಿಸೋರ್ಸ್ ಗಳನ್ನ ಕಲೆಕ್ಟ್ ಮಾಡೋ, ಪುಸ್ತಕಗಳು ಹಾಳಾಗ್ತವೆ ಅದರಿಂದ ಈ ಜರ್ನಲ್ಸ್ ಎಲ್ಲ ಬರ್ತಿದೆ, ಓಕೆ, ಬಟ್ ಏನಾಗ್ತಿದೆ ಅಂದ್ರೆ ಪುಸ್ತಕ ಓದೋ ಹವ್ಯಾಸಗಳನ್ನ ಕಡಿಮೆ ಮಾಡ್ತಿದೆ ಮ್ಯಾಮ್. ಅದು
1: ಅಂದ್ರೆ ಈ ಒಂದು ಟೆಕ್ನಾಲಜಿ ನಮ್ಮನ್ನ ಸೋಮಾರಿಗಳನ್ನಾಗಿ ಮಾಡ್ತಿದ್ಯಾ ಅಂತ.
0: ಅಯ್ಯೋ ಮ್ಯಾಮ್, ತುಂಬಾ ಮ್ಯಾಮ್
1: ಅಲ್ವಾ,
0: ತುಂಬಾ ತುಂಬಾ ಟೆಕ್ನಾಲಜಿಗಳು ತುಂಬಾ ನಮ್ಮನ್ನ ಸೋಂಬೇರಿಗಳಾಗೆ ಮಾಡ್ತಿರೋದು. ಬೆಳಿಗ್ಗೆ ಎಷ್ಟು ಜನ ನಮ್ಮ ಯುವ ಜನತೆ ಹೇಳ್ಬಿಟ್ಟು ವಾಕಿಂಗ್ ಹೋಗ್ತಾರೆ ಮ್ಯಾಮ್, ವಾಕಿಂಗ್ ಅಥವಾ ರನ್ನಿಂಗ್ ಮಾಡ್ತಾರೆ, ಇಲ್ಲ ಸ್ವಲ್ಪ ವ್ಯಾಯಾಮ ಮಾಡ್ತಾರೆ, ಇಲ್ಲ ಮೈಕೈನ ದಂಡಿಸ್ತಾರೆ ಮ್ಯಾಮ್?
1: ಇಲ್ಲ,
0: ಸೌಂಡ್ ಮೈಂಡ್ ಇಸ್ ಎ ಸೌಂಡ್ ಬಾಡಿ ಅಂತ ಇತ್ತು ಮ್ಯಾಮ್. ಸೌಂಡ್ ಬಾಡಿ ಎಲ್ಲಿದೆ ಅಲ್ಲಿ
1: ಸದೃಢವಾದಂತ ಒಂದು ದೇಹ ಇರಬೇಕು ಅಂತ ವಿವೇಕಾನಂದರು ಹೇಳಿದ್ದದು ಆ ಮಾತನ್ನ.
0: ಹೌದು ಮ್ಯಾಮ್,
1: ಸದೃಢ ದೇಹ, ಸದೃಢ ಒಂದು ದೇಹ ಇದ್ದಾಗ ಮಾತ್ರ ನಾವು ಏನನ್ನಾದ್ರೂ ಸಾಧಿಸಲಿಕ್ಕೆ ಸಾಧ್ಯ ಅಲ್ವಾ?
0: ಹೌದು ಮ್ಯಾಮ್, ಆ ದೇಹನೇ ಆರೋಗ್ಯವಾಗಿ ಇಟ್ಕೋತಿಲ್ವಲ್ಲ ಮ್ಯಾಮ್ ನಾವು
1: ಅಲ್ವಾ?
0: ಎಲ್ಲ ತಿನ್ನೋ ಆಹಾರನು ವಿಷಯ, ಜಂಕ್ ಫುಡ್ ಎಲ್ಲ ವಿಷಯ. ಆಗಿರ್ಬೇಕಾದ್ರೆ ನಾವು ಯಾವ ರೀತಿ ನಮ್ಮ ದೇಹನ ಕಾಪಾಡ್ಕೊಂಡು ಹೋಗ್ಬೇಕು ಮ್ಯಾಮ್?
1: ಯುವಕರು ಆರೋಗ್ಯದ ಕಡೆ ಗಮನ ಇರಬೇಕು ಮುಖ್ಯವಾಗಿ ಅಂತ ಹೇಳ್ತೀರಲ್ವಾ? ಆರೋಗ್ಯ ಇದ್ದಾಗ ಏನಾದರೂ ಸಾಧನೆ ಮಾಡಲಿಕ್ಕೆ ಸಾಧ್ಯ, ಚಿಂತನೆ ಮಾಡಲಿಕ್ಕೂ ಸಾಧ್ಯ ಅಂತ ನೀವು ಬಹಳ ಏನು ಅಚಲವಾಗಿ ಹೇಳ್ತಿದ್ದೀರಾ. ಏನಂದ್ರೆ ಯುವಕರು ಹೀಗೆ ಮಾಡಬೇಕು ಅನ್ನೋಂಥದ್ದು ಅಂದರೆ ವ್ಯಾಯಾಮ ಮಾಡಬೇಕು, ಸದೃಢವಾದಂಥ ದೇಹ ಇಟ್ಕೋಬೇಕು, ಆಮೇಲೆ ಚಿಂತನೆಗಳು ಯಾವ ಕಡೆ ಅಂದರೆ ಹಿಂದೆ ಹೇಗಿದ್ವು ಅದ್ರ ಕಡೆನೂ ಕೂಡ ಗಮನ ಹರಿಸ್ಬೇಕು ಅಂತ. ಟೆಕ್ನಾಲಜಿ ಟೆಕ್ನಾಲಜಿ ಅಂತ ನಾವು ಅದ್ರ ಹಿಂದೆನೆ ಜಾಸ್ತಿ ಬೀಳ್ಕೊಡ್ಬಾರ್ದು ಅನ್ನುವಂಥದ್ದು ನಿಮ್ಮ ಮಾತು ಅಲ್ಲ?
0: ಹೌದು ಮ್ಯಾಮ್,
1: ಬಹಳ ಚೆನ್ನಾಗಿ
0: ಅಶೋಕ್ ಇರಬೇಕು ಮ್ಯಾಮ್. ತುಂಬಾ ಏನು ಅಂದ್ರೆ ತುಂಬಾ ಜಾಸ್ತಿನೂ ಬೇಡ, ಕಮ್ಮಿನೂ ಬೇಡ, ಮಿತವಾಗಿ ಬೆಳೆಸ್ಬೇಕು ಮ್ಯಾಮ್. ಎಷ್ಟು ಬೇಕು ಅಷ್ಟೆಲ್ಲ ಇಟ್ಕೋಬೇಕು. ನಮಗ್ ಗೊತ್ತಿದೆ ಮ್ಯಾಮ್ ಏನ್ ಮಾಡಿದ್ರೆ ಒಳ್ಳೇದಾಗುತ್ತೆ, ಏನ್ ಮಾಡಿದ್ರೆ ಕೆಟ್ಟದಾಗುತ್ತೆ
1: ಗೊತ್ತಿರುತ್ತೆ
0: ಅನ್ನೋದು ನಮ್ಮ ಯುವ ಜನತೆಯಲ್ಲಿ ನಮ್ಮ ಸ್ನೇಹಿತರಲ್ಲಿ ಗೊತ್ತೇ ಗೊತ್ತಿರುತ್ತೆ. ಅವ್ರಿಗೆ ಗೊತ್ತು ಏನ್ ಮಾಡೋದು ಒಳ್ಳೇದು, ಏನ್ ಮಾಡೋದು ಕೆಟ್ಟದ್ದು ಅಂತ. ಯೋಚನೆ ಮಾಡೋದು ಕೆಪಾಸಿಟಿ ಇದೆ, ಸಾಮರ್ಥ್ಯ ಇದೆ ಅವ್ರಿಗೆ.
1: ಹೌದು,
0: ಆದ್ರೆ ಆ ಗೊತ್ತಿದ್ದು ತಪ್ಪು ಮಾಡ್ತಾರಲ್ಲ ಅದೇ ಬೇಜಾರಾಗುತ್ತೆ
1: ಅಲ್ವಾ? ಹೌದು, ಗೊತ್ತಿದ್ದು ಕೂಡ ಇದನ್ ಮಾಡಿದ್ರೆ ಈ ತರ ಆಗುತ್ತೆ ಅಂತ ಗೊತ್ತಿದ್ರು ಕೂಡ ತಪ್ಪು ಮಾಡುವಂತದ್ದು, ಅದು ಬೇಕಂತಲೇ ಮಾಡಿರ್ತಾರೆ ಒಂದೊಂದ್ಸಲ ಅಲ್ವಾ? ಆ ರೀತಿ ಚಿಂತನೆ ಅಡಿಗೆ ಹೋಗ್ಬಾರ್ದು. ಎಲ್ಲರೂ ಒಂದಷ್ಟು ಒಳ್ಳೆಯ ಚಿಂತನೆ ಅಡಿಗೆ, ವಿಚಾರವಂತಿಕೆ ಅಡಿಗೆ ಹೋಗ್ಬೇಕು ಅನ್ನುವಂಥದ್ದು ನಮ್ಮ ಒಂದು ಯುವ ಧ್ವನಿಯ ಒಂದು ಆಶೆ ಆಗಿದೆ. ತುಂಬಾ ಅದ್ಭುತವಾಗಿ ಮಾತನಾಡಿದ್ರಿ ಅಶೋಕ್, ಒಳ್ಳೇದಾಗ್ಲಿ.
0: ತುಂಬಾ ಒಳ್ಳೇದಾಗುತ್ತೆ ಮ್ಯಾಮ್.
1: ಹೌದು,
0: ಓಲ್ಡ್ ಸಾಂಗ್ಸ್ ಕೇಳ್ತಾ ಇದ್ರೆ ಅವೆಲ್ಲ ಏನನ್ಸುತ್ತೆ ಅಂದ್ರೆ ಅವೆಲ್ಲ ಮೊರಾಲಿಟಿ ಇರ್ತಾ ಇತ್ತು, ಎಥಿಕ್ಸ್ ಇರ್ತಾ ಇತ್ತು,
1: ನೈತಿಕತೆ, ನೈತಿಕ ಮೌಲ್ಯಗಳು ಇರ್ತಿದ್ದು. ಹೌದು
0: ಹೌದು ಮ್ಯಾಮ್,
1: ಈಗಲೂ ಇದಾವೆ ಒಂದಷ್ಟು. ಇನ್ನು ಹೆಚ್ಚಾಗಬೇಕು. ತುಂಬಾ ಅದ್ಭುತವಾಗಿ ಮಾತನಾಡಿದ್ರಿ ಅಶೋಕ್, ಧನ್ಯವಾದಗಳು. ನಮ್ ಜೊತೆ ನೀವು ಮಾತನಾಡಿದ್ದು ತುಂಬಾನೇ ಖುಷಿ ಆಯ್ತು. ಹಲವಾರು ನಮ್ಮ ಯುವಕರು ಕೂಡ ಕೇಳಿಸ್ಕೊಳ್ತಾ ಇದ್ದಾರೆ ನಿಮ್ಮ ಮಾತುಗಳನ್ನ. ಅದ್ಭುತವಾದ ಚಿಂತನೆ ನಿಮ್ಮದು. ಧನ್ಯವಾದಗಳು ಅಶೋಕ್, ಧನ್ಯವಾದಗಳು. ನಮಸ್ತೆ.
0: ಥ್ಯಾಂಕ್
1: ಯು ಸ್ನೇಹಿತರೆ, ಬಹಳ ಚೆನ್ನಾಗಿ ಮಾತನಾಡಿದ್ರು ಅಶೋಕ್ ಅಲ್ವಾ? ತುಂಬಾ ಸರಳವಾಗಿ ಹೇಳಿದ್ರು, ಸುಲಭವಾಗಿ ಏನೆಲ್ಲ ನಾವು ಮಾಡಬಹುದು, ಸರಳವಾಗಿ ಸರಳವಾದ ಮಾತುಗಳಿಂದ ಅವರು ಯುವ ಜನರು ಹೇಗಿರಬೇಕು, ನಮ್ಮಂತ ಯುವಕರು ಏನೆಲ್ಲ ಚಿಂತನೆಗಳು ಮಾಡೋಕ್ಕಿಂತ ಮುಂಚೆ ನಮ್ಮ ಆರೋಗ್ಯವನ್ನು ಹೇಗೆ ಕಾಪಾಡಿಕೊಳ್ಬೇಕು ಅನ್ನುವಂಥದ್ದನ್ನು ಕೂಡ ಅವರು ಬಹಳ ಅದ್ಭುತವಾಗಿ ಮಾತನಾಡಿದರು. ಇನ್ನೊಮ್ಮೆ ಅಶೋಕ್ ಅವರಿಗೆ ಧನ್ಯವಾದಗಳು.

ವಿವಿಧ ಭಾರತಿ ಆಕಾಶವಾಣಿ ಕನ್ನಡ, ಸಮಯ 8:38 ಯುವಧ್ವನಿ ಕಾರ್ಯಕ್ರಮವನ್ನು ಕೇಳ್ತಾ ಇದ್ದೀರಾ. ಬಹಳ ಅದ್ಭುತವಾಗಿ ಮಾತಾಡ್ತಿದ್ದಾರೆ ನಮ್ಮ ಯುವಕರು ಅಲ್ವಾ. ಎಷ್ಟು ಚಿಂತನೆಗಳು, ಸಾಕಷ್ಟು ವಿಚಾರಗಳನ್ನು ತಿಳ್ಕೊಂಡು ಮಾತಾಡ್ತಿದ್ದಾರೆ. ಯುವಕರ ಚಿಂತನೆಗಳೇನು, ಯುವಕರ ಜವಾಬ್ದಾರಿಗಳೇನು, ಭವಿಷ್ಯ ಭಾರತಕ್ಕೆ ಯುವಕರ ಕೊಡುಗೆ ಏನು, ಯುವ ಸಮೂಹ ಏನು ಮಾಡ್ತಾ ಇದೆ, ಏನು ಮಾಡಬೇಕು, ಎಲ್ಲ ವಿಷಯಗಳ ಬಗ್ಗೆ ಮಾತಾಡ್ತಾ ಇದ್ದೀವಿ. ಕೇಳ್ತಾರೆ ವಿವಿಧ ಭಾರತಿ ಆಕಾಶವಾಣಿ ಕನ್ನಡ.

0: ವಿವಿಧ್ವಾರ್ತಿ ಆಕಾಶವಾಣಿ ಕನ್ನಡ. ಸಮಯ 8:43. ಯುವಧ್ವನಿ ಕಾರ್ಯಕ್ರಮದಲ್ಲಿ ನೀವು ಕೇಳ್ತಾ ಇದ್ದೀರಾ, ಯುವಕರ ಚಿಂತನೆಗಳೇನು, ಯುವಕರ ಜವಾಬ್ದಾರಿ ಏನು, ಭವಿಷ್ಯ ಭಾರತಕ್ಕೆ ಯುವಕರ ಕೊಡುಗೆ ಏನು, ಯುವ ಸಮೂಹ ಏನ್ ಮಾಡ್ತಿದೆ, ಏನ್ ಮಾಡಬೇಕು, ಈ ಎಲ್ಲ ವಿಷಯಗಳ ಬಗ್ಗೆ ಮಾತಾಡ್ತಿದ್ವಿ. ನಮ್ಮ ಯುವಕರು ಬಹಳ ಅದ್ಭುತವಾಗಿ ಮಾತನಾಡಿದ್ರು. ಈಗ ಮತ್ತೋರ್ವರು ನಮ್ಮ ಕರೆಯಲ್ಲಿದ್ದಾರೆ. ಹಲೋ, ನಮಸ್ತೆ.
1: ನಮಸ್ತೆ.
0: ಹಲೋ
1: ಹಲೋ, ಕೇಳಿಸ್ತಾ ಇದೆ, ಹೇಳಿ.
0: ಹಲೋ
1: ಹಲೋ,
0: ನಮಸ್ಕಾರ ಮಹಾದೇವ್ ಪ್ರಸಾದ್.
1: ನಮಸ್ತೆ, ಚೆನ್ನಾಗಿದ್ದೀರಾ?
0: ಚೆನ್ನಾಗಿದ್ದೀನಿ, ನೀವು ಹೇಗಿದ್ದೀರಾ?
1: ನಾನು ಚೆನ್ನಾಗಿದ್ದೀನಿ.
0: ಮಹಾದೇವ್ ಪ್ರಸಾದ್ ಅವರೇ, ಎಲ್ಲಿಂದ ಮಾತಾಡ್ತಿರುತ್ತ?
1: ಮೈಸೂರಿಂದ.
0: ಮೈಸೂರಿಂದ ಏನ್ ಮಾಡ್ಕೊಂಡಿದ್ದೀರಾ ಮಹಾದೇವ್ ಪ್ರಸಾದ್?
1: ನಾನು ಇಂಜಿನಿಯರಿಂಗ್ ಮುಗಿಸಿ ಈಗ ವರ್ಕ್ ಮಾಡ್ಕೊಂಡಿದ್ದೀನಿ.
0: ವರ್ಕ್ ಮಾಡ್ತಾ

0: ನಾವು ಎಲ್ಲಾ ರೀತಿ ವಿಚಾರಗಳು ಮತ್ತೆ ಎಲ್ಲಾ ಡೊಮೈನ್ ಮೇಲೂ ನಾವು ವರ್ಕ್ ಮಾಡ್ತಾ ತಿಳ್ಕೊಳ್ತಾ ಹೋಗ್ಬೇಕು. ಒಂದು ಹಳ್ಳಿ ಜೀವನ, ಸಿಟಿ ಜೀವನ, ಮತ್ತೆ ರೈತರು, ಮತ್ತೆ ರಾಜಕೀಯ, ಈ ತರ ಎಲ್ಲಾ ವಿಚಾರಗಳನ್ನೂ ನಾವು ತಿಳ್ಕೊಳ್ತಾ ಹೋಗ್ಬೇಕು. ಆರೋಗ್ಯ, ಟೆಕ್ನಾಲಜಿ, ಈ ತರ ವಿಚಾರಗಳನ್ನೆಲ್ಲ ತಿಳ್ಕೊತಾ ಹೋಗ್ಬೇಕು. ಮತ್ತೆ ನಾವು ತಿಳ್ಕೊಳ್ತಾ ಇದೀವೋ ಕೂಡ.
1: ಹೌದೌದು,
0: ಹೌದು. ಅದು ನನ್ನ ಪ್ರಕಾರ ಇವತ್ತಿನ ಜನರು ಒಂದ್ ಸ್ವಲ್ಪ ಇಗ್ನೋರ್ ಮಾಡ್ತಾ ಇದಾರೆ ಕೆಲವೊಂದು ವಿಚಾರನ, ಅದನ್ನ ಅಪ್ಡೇಟ್ ಮಾಡ್ಕೊಂಡು ಹೋಗ್ಬೇಕು ಅಂತ ಹೇಳಕ್ ನಾನು ಇಷ್ಟಪಡ್ತೀನಿ.
1: ಈಗ ಭವಿಷ್ಯ ಭಾರತಕ್ಕೆ ಯುವಕರ ಕೊಡುಗೆ ಏನು, ಏನ್ ಕೊಡುಗೆ ನೀಡ್ಬೇಕು ಅವರು?
0: ನನಗೆ ಇವಾಗ ಏನಪ್ಪ ಭವಿಷ್ಯ ಭಾರತಕ್ಕೆ ಕೊಡುಗೆ ಅಂತಂದ್ರೆ, ಅವರು ಸಾಕಷ್ಟು ಜನಗಳ ಬಗ್ಗೆ ಆದಷ್ಟು ತಿಳ್ಕೊತಾ ಹೋಗ್ಬೇಕು. ಜೀವನ ಶೈಲಿ ಯಾವ ತರ ಇರ್ಬೇಕು ಅಂತ ಹೇಳಿ, ನಾವು ಈ ಪ್ರಪಂಚದಲ್ಲಿ, ನಾವು ಈ ಭೂಮಿ ಮೇಲೆ ಹುಟ್ಟಿದೀವಿ, ನಾವು ಮುಂದಿನ ಭವಿಷ್ಯಕ್ಕೆ ನಾವು ಯಾವ ತರ ಕೊಡುಗೆ ಕೊಡಬೇಕು ಅನ್ನೋದ್ರ ಬಗ್ಗೆ ನಾವು ಯೋಚನೆ ಮಾಡ್ಬೇಕು ಅಂತ ನಾನು ಬಯಸ್ತೀನಿ.
1: ಹೌದಲ್ವಾ, ಮುಂದಿನ ಭವಿಷ್ಯಕ್ಕೆ ನಮ್ಮ ಕೊಡುಗೆ ಏನು ಅಂತ ಇವಾಗ್ಲಿಂದಾನೆ ಅವ್ರು ಚಿಂತನೆ ಮಾಡ್ಬೇಕು ಯುವಕರು.
0: ಹೌದು, ಖಂಡಿತ. ಮುಂದಿನ ಭವಿಷ್ಯಕ್ಕೆ
1: ಯುವಕರು ಏನ್ ಮಾಡ್ತಿದ್ದಾರೆ, ಏನ್ ಮಾಡ್ಬೇಕು, ಏನ್ ಮಾಡ್ತಾ ಇದಾರೆ ಈಗ ಅನ್ಸಲ್ವಾ ನಿಮ್ಗೆ, ಏ ಯುವಕರೆಲ್ಲ ಇವಾಗ ಏನೋ ಅವರು ಸುಮ್ನೆ ಅವ್ರ ಪಾಡಿ ಅವ್ರು ಇದ್ದಾರಪ್ಪ ಅಂತ ಅನ್ಸ್ತಾ ಇಲ್ವಾ?
0: ನನ್ಗೇನು ಆತರ ಅನ್ನಿಸ್ತಾ ಇಲ್ಲ. ಒಂದು ಗ್ರೂಪ್ ಆಫ್ ಪೀಪಲ್ ಅವ್ರ ಪಾಡಿಗೆ ಅವ್ರದ್ದು ಇರಬೇಕು ಅನ್ನೋರು ಇದಾರೆ, ಕೆಲವರು ನಾನೇನಾದ್ರು ಸಮಾಜಕ್ಕೆ ಸೇವೆ ಸಲ್ಲಿಸ್ಬೇಕು ಅನ್ನೋರು ಕೂಡ ಇದಾರೆ, ಒಬ್ಬೊಬ್ರು ಕೆಲವರು ಒಂದೊಂದ್ ತರ ವಿಚಾರಗಳಿವೆ. ಬಟ್ ಅವ್ರ ರೀತಿಲಿ ಅವ್ರು ಮಾಡ್ತಾ ಇದಾರೆ. ಬಟ್ ಸಾಕಷ್ಟು ಜನ ಎಲ್ರೂ ಕೂಡ ಅದೇ ತರ ಮೈಂಡ್ ಸೆಟ್ ಬೆಳೆಸ್ಕೋಬೇಕು ಅನ್ನೋದು ನನ್ನೊಂದು ವಾದ. ಯಾಕಂತಂದ್ರೆ
1: ಜನರು ಹೇಳ್ತಾರೆ, ಹಿಂದೆ ಗುರು ಇದ್ರು, ಗುರಿ ಇತ್ತು, ಗುರು ಇಲ್ಲ, ಗುರಿನೂ ಇಲ್ಲ, ಹಾಗೆ ಯುವಕರ ದಂಡು ಸಾಕ್ತಾ ಇದೆ, ಎತ್ತ ಹೋಗ್ತಿದೆ ಅಂತ ಗೊತ್ತಾಗ್ತಿಲ್ಲ, ಯಾಕೆ ಯುವ ಸಮೂಹ ಈಗ ಆಗ್ತಿದೆ ಅಂತೆಲ್ಲ ಬಹಳ ನಮ್ಮ ಹಿರಿಯರೆಲ್ಲ ಹೇಳ್ತಾ ಇರುವಂತಹ ಮಾತಿದು, ಇದ್ರ ಬಗ್ಗೆ ಏನ್ ಹೇಳ್ತೀರಾ?
0: ಹೌದು ಹೌದು, ಅಂದ್ರೆ ನನ್ನ ಪ್ರಕಾರ ಒಂದು ಎಜುಕೇಶನ್ ಅಲ್ಲಿ ಮತ್ತೆ ಒಂದು ಗವರ್ನಮೆಂಟ್ ಎಲ್ಲ ಒಂದ್ ಸ್ವಲ್ಪ ಇನ್ಸ್ಟಿಟ್ಯೂಷನಲೈಸ್ ಆಗಿ ಎಲ್ಲಾ ವಿದ್ಯಾರ್ಥಿಗಳಿಗೆ, ಯುವಕರಿಗೆ ಶಿಕ್ಷಣ ಕೊಡ್ತಾ ಹೋಗ್ಬೇಕು ಎಲ್ಲಾ ವಿಷಯಗಳನ್ನು ಕೂಡ. ಶಿಕ್ಷಣಕ್ಕೆ ಸಂಬಂಧಪಟ್ಟಂಗೆ ಆಗಿರ್ಬೋದು, ಮತ್ತೆ ಪರಿಸರಕ್ಕೆ ಸಂಬಂಧಪಟ್ಟಂಗೆ ಆಗಿರ್ಬೋದು, ಟೆಕ್ನಾಲಜಿಗೆ ಸಂಬಂಧಪಟ್ಟಂಗೆ ಆಗಿರ್ಬೋದು, ಎಲ್ಲ ಕೃಷಿ, ವಿಜ್ಞಾನ, ಪ್ರತಿಯೊಂದನ್ನು ಯಾವ ತರ ಪ್ರಪಂಚ ಹೋಗ್ತಿದೆ ಅದಕ್ಕೆ ನಾವು ಅಪ್ಡೇಟ್ ಆಗ್ತಾ ಹೋಗ್ಬೇಕು. ಇಲ್ಲ ಅಂತಂದ್ರೆ ಹಿಂದೆನೂ ಉಳ್ಕೊಂಡ್ ಬಿಡ್ಬೇಕಾಗುತ್ತೆ, ಮತ್ತೆ ನಮ್ಮ ಭವಿಷ್ಯಕ್ಕೆ ನಮ್ಮ ಕೊಡುಗೆ ಇಲ್ಲದಂತಾಗುತ್ತೆ
1: ಅಲ್ವಾ? ಅದೇ ಯುವಕರು ಒಂದು ಸಾಮಾಜಿಕ ಕಳಕಳಿ ಕೂಡ ಇರಬೇಕು, ಪ್ರಶ್ನೆ ಮಾಡುವ
0: ಸಾಮಾಜಿಕ ಕಳಕಳಿ ಇರಬೇಕು. ನಮ್ಮ ಶಿಕ್ಷಣ ವ್ಯವಸ್ಥೆಯಲ್ಲಿ ಎಷ್ಟು ಮಟ್ಟಿಗೆ ಅವ್ರಿಗೆ ಈ ಸಾಮಾಜಿಕ ಕಳಕಳಿಯ ಶಿಕ್ಷಣ ಕೊಡುತ್ತೆ ಏನೋ ಗೊತ್ತಿಲ್ಲ. ಬಟ್ ನಮ್ಮ ಯುವಕರು ಸ್ವಾತಂತ್ರ್ಯ ಚಿಂತನೆಯಿಂದ ಒಂದು ಮಾನವೀಯ ಮೌಲ್ಯಗಳು ಮತ್ತೆ ನಮ್ಮ ಭವಿಷ್ಯಕ್ಕೆ ಯಾವ ರೀತಿ ಕೊಡುಗೆ ಕೊಡಬೇಕು ಅನ್ನೋದನ್ನ ತಾವು ವೈಯಕ್ತಿಕವಾಗಿ ಅಳವಡಿಸ್ಕೊಂಡು ಹೋಗ್ಬೇಕು ಅನ್ನೋದು,
1: ಪ್ರಶ್ನೆ ಮಾಡುವ ಮನೋಭಾವವನ್ನು ಬೆಳೆಸ್ಕೋಬೇಕು ಅನ್ನುವಂಥದ್ದು.
0: ಹೌದು, ಖಂಡಿತ ಖಂಡಿತ. ಅದು ಇಂಥ ವಿಷಯ ಅಂತಿಲ್ಲ, ಪ್ರತಿಯೊಂದನ್ನು ಪ್ರಶ್ನೆ ಮಾಡಿ ಎಲ್ಲ ತರ್ಕಬದ್ಧವಾಗಿ ಯೋಚನೆ ಮಾಡುವಂತ ಶಕ್ತಿನ ಪ್ರತಿಯೊಬ್ಬರು ಬೆಳೆಸ್ಕೋಬೇಕು. ಅದರಿಂದಲೇ ನಮ್ಮ ಸಮಾಜನೇ ಆಗ್ಲಿ, ನಮ್ಮ ಭವಿಷ್ಯಕ್ಕೆ ಆಗ್ಲಿ, ಕೊಡುಗೆ ಕೊಡೋದಾಗ್ಲಿ, ಅಥವಾ ನಮ್ಮ ಸಮಾಜ ಬೆಳೆಯಕ್ಕಾಗ್ಲಿ ಸಾಧ್ಯ.
1: ಒಂದು ಸಮಾಜವನ್ನ ಗಟ್ಟಿಗೊಳಿಸಬೇಕು ಅಂದ್ರೆ ಯುವಕರು ಪ್ರಶ್ನೆ ಮಾಡ್ಬೇಕು ಅಲ್ವಾ? ಪ್ರಶ್ನೆ ಮಾಡಿದಾಗ ಸಮಸ್ಯೆಗಳು ಬಗೆಹರಿಯುತ್ತವೆ ಅನ್ನುವಂಥದ್ದು ಮಾತು. ಹೌದಲ್ವಾ?
0: ತಪ್ಪೇ ಇರ್ಲಿ ಸರಿ ಇರ್ಲಿ, ಅವ್ರ ಪ್ರಕಾರ ಅವ್ರ ನಾಲೆಡ್ಜ್ ಅಲ್ಲಿ ಏನಿದೆ ಆ ಪ್ರಶ್ನೆ ಕೇಳಿ, ಅವರು ಆನ್ಸರ್ ತಿಳ್ಕೊಳ್ಳಿ, ಆಮೇಲೆ ಮುಂದೆ ಹೋಗ್ಲಿ. ವಿಚಾರ ಚರ್ಚೆ ಆಗ್ತಾ ಆಗ್ತಾ ಅವರು ಅರ್ಥ ಮಾಡ್ಕೊಂಡು ಹೋಗ್ತಾರೆ ಅನ್ನೋದು,
1: ವಿಷಯಗಳು ಚರ್ಚೆ ಆಗ್ಬೇಕು ಅನ್ನುವಂಥದ್ದು ನೀವು ಅಲ್ವಾ?
0: ಹೌದು ಖಂಡಿತ, ಎಲ್ಲಾ ವಿಚಾರಗಳು
1: ಅದು ಧನಾತ್ಮಕ ಚಿಂತನೆ ಆಗಿರ್ಬೋದು ಅಥವಾ ಋಣಾತ್ಮಕ ಚಿಂತನೆಗಳಾಗಿರ್ಬೋದು. ಕೆಲವರಿಗೆ ಧನಾತ್ಮಕವಾಗಿ ನಕಾರಾತ್ಮಕ ಸಕಾರಾತ್ಮಕ ಚಿಂತನೆಗಳು ಪ್ರತಿಯೊಬ್ಬರಲ್ಲೂ ಬಂದೇ ಬರುತ್ತೆ, ಆದ್ರೆ ಚರ್ಚೆಗಳು ಆದಾಗ ಆವಾಗ ಒಂದು ಜನತೆ ಒಂದು ತೀರ್ಪನ್ನ ಕೊಡುತ್ತೆ ಅಲ್ವಾ?
0: ಚರ್ಚೆಗಳಾದಾಗ
1: ಜನರ ಮುಂದೆ ಇಟ್ಟಾಗ ಅದು ಜನತಾ ನ್ಯಾಯಾಲಯ ಏನಿರುತ್ತೋ ಅದೊಂದು ತೀರ್ಪನ್ನ ಕೊಡುತ್ತೆ ಅನ್ನುವಂಥದ್ದು ಅಲ್ವಾ?
0: ಹೌದು ಹೌದು. ಈಗ ನಾವು ಏನೊಂದು ವಿಚಾರ ತಿಳ್ಕೊಳಕ್ಕೆ ಪ್ರಶ್ನೆ ಕೇಳೋದು ಒಂದು ರೀತಿ, ಆದ್ರೆ ನಾವು ಚಿಂತನೆಗಳು ಈ ವೈಯಕ್ತಿಕ ವಿಚಾರಗಳನ್ನ ನಾವು ಚಿಂತನೆ ಕೇಳೋದಾಗ್ಲಿ ಇದನ್ ಮಾಡೋದಾಗ್ಲಿ ಮಾಡೋದ್ಕಿಂತ ನಾವು ಬೇರೆ ನಮ್ಮ ಇದನ್ನ ಒಂದ್ ಸ್ವಲ್ಪ ಬೇರೆಯವ್ರಿಗೆ ಹಂಚ್ಕೊಂಡ್ರೆ ನಮ್ಮ ವೈಯಕ್ತಿಕ ಪ್ರಾಬ್ಲಮ್ಸ್ ಗಳನ್ನು ಬೇರೆಯೊಬ್ರು ಸೊಲ್ಯೂಷನ್ ಕೊಡೋ ಚಾನ್ಸಸ್ ಕೂಡ ಇರುತ್ತೆ. ನಾವು ನೋಡಿ ವ್ಯಕ್ತಿಗೆ ಇತ್ತಿತ್ರ ಇದೆ ಸಿಚುವೇಶನ್ ಅಂತ ಹೇಳಿದ್ರೆ ನಮ್ಗೆ ಉಪಯೋಗ ಆಗ್ಬೋದು. ನಾವು ಒಂದು ಪ್ರಶ್ನೆ ಮಾಡೋ ಮನೋಭಾವ ಮತ್ತೆ ಬೇರೆಯವ್ರ ಜೊತೆ ಒಂದು ಒಳ್ಳೆ ಫ್ರೆಂಡ್ಶಿಪ್ ಇಟ್ಕೊಳ್ಳೋ ಮನೋಭಾವ ಬೆಳೆಸ್ಕೊತಾ ಇರ್ಬೇಕು. ನಾವು
1: ಈಗ ಹೇಳ್ತಾರೆ ಯುವಕರು ಬರೀ ಮೊಬೈಲ್ ಅಲ್ಲೇ ಕಾಲ ಕಳೀತಿದ್ದಾರೆ, ಸಾಮಾಜಿಕ ಅಂತರವೇ ಇಲ್ಲ ಒಬ್ಬರನ್ನೊಬ್ರು ಅಂದ್ರೆ, ಮುಂಚೆ ಎಲ್ಲ ಕುತ್ಕೊಂಡು ಮಾತುಕತೆಗಳು ನಡೀತಾ ಇದ್ವು ಲೈಬ್ರರಿಗಳಾಗ್ಲಿ ಅಥವಾ ಹರಳಿಕಟ್ಟೆಗಳಾಗ್ಲಿ ಅಥವಾ ಅಲ್ಲಿ ಇಲ್ಲಿ ಎಲ್ಲ ಯುವಕರು ಕುತ್ಕೊಂಡು ಪರಸ್ಪರ ಮಾತಾಡ್ಕೊಳ್ತಾ ಇದ್ರು. ಆದ್ರೆ ಇವಾಗ ಯಾರು ಅಷ್ಟು ಅಂದ್ರೆ ಒಂಥರ ಅಂತರವನ್ನ ಸಾಮಾಜಿಕ ಅಂತರ

0: ಒಂದು ತುಂಬಾ ದೂರನೇ ಇದೆ ಅನ್ನುವಂತ ಮಾತುಗಳು.
1: ಹೌದು, ಸಾಮಾಜಿಕ ಅಂತರ ಇವತ್ತಿನ ದಿನಗಳಲ್ಲಿ ಕಡಿಮೆ ಆಗ್ತಾ ಬಂದಿದೆ ಬಿಕಾಸ್ ಆಫ್ ಸೋಷಿಯಲ್ ಮೀಡಿಯಾ, ಮೊಬೈಲ್ ಫೋನ್, ವಾಟ್ಸ್ಆಪ್, ಫೇಸ್ಬುಕ್, ಯಾವ ತರ ಇದೆಲ್ಲ ಸರ್ವಿಸ್ ಗಳೆಲ್ಲ ಸಿಗ್ತಾ ಇರೋದ್ರಿಂದ ಅವ್ರು ಈ ರೀತಿ ಕನೆಕ್ಟ್ ಆಗ್ತಾ ಇದಾರೆ. ಏನೋ ಮಾಡಕ್ ಆಗ್ತಾ ಇಲ್ಲ. ಬಟ್ ಎಷ್ಟ್ ಜನ ಆಫ್ಲೈನ್ ಅಲ್ಲಿ ಸಿಕ್ಕಿ ಚೆನ್ನಾಗಿ ಮಾತಾಡ್ಕೊಂಡು ವಿಷಯ ಚರ್ಚಾ ಮಾಡ್ತಾರೋ ಅದು ಒಳ್ಳೇದೆ. ಅದೇ ರೀತಿ ಆನ್ಲೈನ್ ಅಲ್ಲಿ ಯಾವ ರೀತಿ ಕನೆಕ್ಟ್ ಆಗಿದ್ದಾರೆ ಅಲ್ಲಿ ಮಾತಾಡಿದ್ರು ಕೂಡ ನಾವು ಒಳ್ಳೆ ವಿಚಾರ ಚರ್ಚೆ ಮಾಡ್ಬೋದು, ಒಂದು ತಿಳ್ಕೊಳ್ಬಹುದು. ಬಟ್ ಆದಷ್ಟು ಹೋಗಿ ಪರಿಸರದ ನಡುವೆ ಆಫ್ಲೈನ್ ಅಲ್ಲಿ ಒಬ್ಬರ ಜೊತೆ ಮಾತಾಡೋದು ಒಂದು ಒಳ್ಳೇದೆ ಅಂತ ತಿಳ್ಕೋಬೇಕು ಅದನ್ನು ಕೂಡ.
0: ಬಹಳ ಅದ್ಭುತವಾಗಿ ಮಾತನಾಡಿದ್ರಿ ಮಹಾದೇವ ಪ್ರಸಾದ್ ಅವರೇ, ಧನ್ಯವಾದಗಳು. ನಿಮ್ ಜೊತೆ ಮಾತನಾಡಿ ನಮ್ಗೆ ತುಂಬಾನೇ ಖುಷಿ ಆಯ್ತು. ಸಾಕಷ್ಟು ವಿಚಾರಗಳು ಹೊರಬಂದ್ವು. ಯುವಕರ ಮನಸ್ಥಿತಿ ಹೀಗೆ ಇರಬೇಕು ನೋಡಿ, ಎಷ್ಟೆಲ್ಲ ಅದ್ಭುತವಾದ ಮಾತುಗಳನ್ನ ನೀವು ಹೇಳ್ತೀರಿ. ರಾಜಕೀಯವಾಗಿ ಯುವಕರು ಚಿಂತನೆ ಮಾಡಬೇಕು ಅನ್ನುವಂಥದ್ದಾಗಿರ್ಬೋದು, ಅಥವಾ ಪ್ರತಿಯೊಂದು ಪರಿಸರ ಆಗಿರಬಹುದು, ಅಥವಾ ಎಲ್ಲ ವಿಷಯಗಳ ಬಗ್ಗೆ ಚಿಂತನೆ ಮಾಡಬೇಕು. ಎಲ್ಲವೂ ತರ್ಕಕ್ಕೆ, ಅಂದ್ರೆ ಒಂದು ವಾದಕ್ಕೆ, ಚರ್ಚೆಗೆ ಒಳಪಡಬೇಕು ಅನ್ನುವಂಥದ್ದು ಇದೆಯಲ್ಲ, ಅಭಿವ್ಯಕ್ತಿ ಸ್ವಾತಂತ್ರ್ಯವನ್ನ ಬಹಳ ಎತ್ತಿಡಿದ್ರಿ ನೀವು. ತರ್ಕಕ್ಕೆ ಒಳಪಡಬೇಕು ಅನ್ನುವಂಥದ್ದು ಬಹಳ ಮುಖ್ಯವಾಗಿ ಮಾತನಾಡಿದ್ರಿ. ಧನ್ಯವಾದಗಳು ಮಹಾದೇವ ಪ್ರಸಾದ್ ತಮ್ಗೆ. ನಮಸ್ಕಾರ.
1: ನಮಸ್ಕಾರ
0: ಸ್ನೇಹಿತರೆ. ಯುವ ಧ್ವನಿ ನೋಡಿ, ಯುವ ಧ್ವನಿ ಹೇಗಿರುತ್ತೆ ಅಂದ್ರೆ, ಒಂದು ಭವಿಷ್ಯ ಭಾರತವನ್ನ, ಒಂದು ಸಮಾಜವನ್ನ ಕಟ್ಟುವಲ್ಲಿ ಯುವ ಧ್ವನಿ ಬಹಳ ಮುಖ್ಯ. ಈ ತರ ವಿಚಾರಗಳಿರ್ಬೇಕು ಯುವಕರಲ್ಲಿ. ಯುವಕರು ಈ ತರ ಚಿಂತನೆಗಳು ಮಾಡಿದಾಗ, ಯುವಕರಲ್ಲಿ ಈ ತರದ ಮನಸ್ಥಿತಿಗಳು ಬಂದಾಗ ಭವಿಷ್ಯ ಭಾರತ ಇನ್ನು ಗಟ್ಟಿಗೊಳ್ಳುತ್ತೆ ಅನ್ನುವಂತಹ ಮಾತನ್ನ ಹೇಳಬಹುದು. ಇನ್ನು ಮುಂದೆ ಏನು, ಸಮಯವೇ ಮುಗಿದೋಯ್ತು ಮಾತಾಡ್ತಾ ಮಾತಾಡ್ತಾ. ಈಗ ಒಂದು ಹಾಡು ಕೇಳೋಣ, ಸಾಧ್ಯವಾದ್ರೆ ಮತ್ತೊಂದು ಕರೆ ಕಾಲನ್ನು ತೆಗೆದುಕೊಳ್ತೇನೆ.

0: ವಿವಿಧ ಭಾರತಿ ಆಕಾಶವಾಣಿ ಕನ್ನಡ, ಸಮಯ 8:55. ಯುವಧ್ವನಿ ಕಾರ್ಯಕ್ರಮದ ಕೊನೆಯ ಕರೆ. ಯಾರು ನಮ್ಮ ಜೊತೆ ಇದ್ದಾರೆ? ಹಲೋ, ನಮಸ್ತೆ.
1: ಮೇಡಮ್ ನಮಸ್ಕಾರ.
0: ನಮಸ್ತೆ ಸುಪ್ರೀತ್, ಹೇಗಿದ್ದೀರಾ?
1: ಮೇಡಮ್ ಚೆನ್ನಾಗಿದ್ದೀವಿ, ನೀವ್ ಹೇಗಿದ್ದೀರ ಮೇಡಮ್?
0: ನಾನು ತುಂಬಾ ಚೆನ್ನಾಗಿದ್ದೀನಿ. ಏನ್ ಮಾಡ್ಕೊಂಡಿದ್ದೀರಾ ಸುಪ್ರೀತ್?
1: ಮೇಡಮ್ ನಾನು ಮಾನಸ ಗಂಗೋತ್ರಿ, ಮೈಸೂರು ವಿಶ್ವವಿದ್ಯಾನಿಲಯದ ಮಹಾತ್ಮ ಗಾಂಧಿ ಅಧ್ಯಯನ ಸಂಸ್ಥೆ ಸಂಶೋಧನಾ ವಿದ್ಯಾರ್ಥಿ ಮೇಡಮ್.
0: ಸಂಶೋಧನಾ ವಿದ್ಯಾರ್ಥಿಗಳು ಬಹಳ ವಿಚಾರವಂತಿಕೆ ಇರುತ್ತೆ. ಇವಾಗ ಸಾಕಷ್ಟು ಮಾತನಾಡಬಹುದಿತ್ತು, ಒಂದು 5 ನಿಮಿಷಗಳ ಕಾಲ ಇದೆ ನಮಗೆ. ಯುವಕರ ಚಿಂತನೆಗಳೇನು, ಯುವಕರ ಜವಾಬ್ದಾರಿ ಏನು, ಭವಿಷ್ಯ ಭಾರತಕ್ಕೆ ಯುವಕರ ಕೊಡುಗೆ ಏನು ಅನ್ನೋದು ಹೇಗಿದೆ? ಯುವಕರ ಚಿಂತನೆ, ನಿಮ್ಮ ಚಿಂತನೆ ಹೇಗಿದೆ ಸುಪ್ರೀತ್?
1: ನಮ್ಮ ಚಿಂತನೆ ಕೂಡ ಏನು, ನಮ್ಮ ತಂದೆ ತಾಯಿಗಳು ಆಸೆಯ ಪಟ್ಟಂಗೆ ಅವತ್ತಿನ ಕಾಲದಲ್ಲಿ ಸಾಕ್ಷರತೆ ಮಟ್ಟ ತುಂಬಾ ಕಡಿಮೆ ಇತ್ತು. ಆ ಸಂದರ್ಭದಲ್ಲಿ ಅವರು ಒಂದು ಜಮೀನಲ್ಲಿ ಕೆಲಸಗಳು ಮಾಡ್ಕೊಂಡು ನಮ್ಮನ್ನೇ ಉನ್ನತ ಶಿಕ್ಷಣ ಮಟ್ಟಕ್ಕೆ ತಲುಪಬೇಕು ಅಂದ್ರೆ ಅಟ್ ಲೀಸ್ಟ್ ಅವ್ರಿಗೆ ವಿದ್ಯಾವಂತರಾಗಿ ಮಾಡ್ಬೇಕು ಅನ್ನೋ ಮೂಮೆಂಟ್ ಬಂದು, ಅನಂತರ ನಾವು ಪಿ ಯು ಸಿ ಪದವಿ ಈ ತರ ಒಂದು ಸ್ನಾತಕೋತ್ತರ ಪದವಿವರೆಗೆ ಬಂದ್ನು. ಅದೇ ತರ ತಂದೆ ತಾಯಿಗಳು ಪ್ರತಿಯೊಬ್ಬ ಮಗುವಿಗೆ ಶಿಕ್ಷಣ ಕೊಡ್ಸೋದಕ್ಕೆ ಮುಂದೆ ಬರ್ತಾರೆ. ಆ ಯುವಕರು ಮತ್ತೆ ಯುವತಿಯರು ವಿದ್ಯೆ ಮುಖಾಂತರ ಸಮಾಜಕ್ಕೆ ಅವರು ಕೌಶಲ್ಯಗಳನ್ನ ಬೆಳೆಸ್ಕೊಂಡು ಸಮಾಜಕ್ಕೆ ಒಳ್ಳೆ ಆಸ್ತಿಯಾಗಿ ಬರೋದ್ರ ಮುಖಾಂತರ ಭಾರತಕ್ಕೆ ಯುವಕರು ಹೆಚ್ಚು ಒಂದು ಭಾರತವನ್ನ ನಿರ್ಮಾಣ ಮಾಡೋದಕ್ಕೆ, ಡೆವಲಪ್ಮೆಂಟ್ ಇಂದ ಇನ್ನು ಅಭಿವೃದ್ಧಿಯಿಂದ ಮುಂದಕ್ಕೆ ಕೊಂಡೊಯ್ಯೋದಕ್ಕೆ ಕಾರಣಭೂತರಾಗ್ಬೇಕು ಅನ್ನೋದು ಇವತ್ತಿನ ಯುವಕರ ಜವಾಬ್ದಾರಿ ಕೂಡ ಮೇಡಮ್.
0: ಹೌದಲ್ವಾ, ಭವಿಷ್ಯ ಭಾರತಕ್ಕೆ ಯುವಕರು ದೊಡ್ಡದಾದಂತಹ ಕೊಡುಗೆ ಕೊಟ್ಟಾಗ್ಲೇ ಭವಿಷ್ಯ ಭಾರತ ಗಟ್ಟಿಯಾಗಿ ಕಟ್ಟಬಹುದು ಅಲ್ವಾ? ಇವಾಗ ಅನಿಸ್ತಿದೆ ನಿಮ್ಗೆ ಯುವಕರು ಏನ್ ಮಾಡ್ತಾ ಇದ್ದಾರೆ? ಯುವ ಸಮೂಹ ಹೇಳ್ತಾರಲ್ವಾ, ಸಾಕಷ್ಟು ಜನ ಹೇಳ್ತಾರೆ ಯುವ ಸಮೂಹ ಎತ್ತ ಸಾಕ್ತಿದೆ, ಏನ್ ಮಾಡ್ತಿದೆ, ಯಾಕೆಲ್ಲರೂ ಅವ್ರ ಪಾಡಿಗೆ ಅವರಿದ್ದಾರೆ, ಯಾಕೆ ಪ್ರಶ್ನೆ ಮಾಡ್ತಿಲ್ಲ, ಏನ್ ಆಗ್ತಿದೆ ಅಂತೆಲ್ಲ ಪ್ರಶ್ನೆ ಮಾಡ್ತಾರೆ. ಆಗಿನ ಕಾಲದಲ್ಲಿ ನಾವೆಲ್ಲ ಪ್ರತಿಯೊಂದಕ್ಕೂ ಪ್ರಶ್ನೆ ಮಾಡಿಯೇ ಹೋರಾಟ ಮಾಡಿಯೇ ಪಡ್ಕೊಂಡು ಪ್ರತಿಯೊಂದನ್ನು ಕೂಡ, ಈಗ ಯಾಕೆ ಯುವ ಸಮೂಹ ಸುಮ್ನೆ ಕೂತಿದೆ, ಯಾಕೆ ಮೌನ ತಾಳಿದೆ ಅನ್ನುವಂಥದ್ದು ಮಾತಿದೆ, ಏನಂತೀರಿ
1: ಮೇಡಮ್? ಇಲ್ಲ ಇಲ್ಲ, ಈಗ ಮೌನ ತಾಳೋದಕ್ಕೆ ಹೆಚ್ಚು ಸಮಯನೂ ಇಲ್ಲ ಕೂಡ ಅವ್ರ
0: ಅಲ್ವಾ.
1: ಅಂದ್ರೆ ಅವ್ರ ಹತ್ರ ಈಗ ಡಿಜಿಟಲ್ ಮೀಡಿಯಾ ಮೊಬೈಲ್ ಇದೆ ಮೇಡಮ್.
0: ಹೌದೌದು,
1: ಆ ಒಂದು ಮೊಬೈಲ್ ಮುಖಾಂತರ ಏನು ನಿರುದ್ಯೋಗ ಸಮಸ್ಯೆ ಇದೆ ಮತ್ತೆ ಸಾಮಾಜಿಕ ಪಿಡುಗುಗಳ ವಿರುದ್ಧ ಭ್ರಷ್ಟಾಚಾರ ಇರ್ಬೋದು, ಕೋಮುವಾದ ಇರ್ಬೋದು, ಮತ್ತೆ ಸಮಾಜದ ಅವೈಜ್ಞಾನಿಕವಾದ ತೀರ್ಮಾನಗಳನ್ನ ಪ್ರಶ್ನಿಸಿ ಅದನ್ನ
0: ಪ್ರತಿರೋಧ ತೋರುವಂತದ್ದು
1: ರೂಲ್ ಮಾಡೋದಕ್ಕೆ ಪ್ರತಿಭಟನೆಗಳ ಮುಖಾಂತರ ಯುವಕರು ಜಾಗೃತರಾಗಿದ್ದಾರೆ ಮೇಡಮ್. ಇವಾಗ
0: ಅಂದ್ರೆ ಸಾಮಾಜಿಕ ಜಾಲತಾಣಗಳ ಮೂಲಕ ಪ್ರತಿರೋಧವನ್ನ ವ್ಯಕ್ತಪಡಿಸಿದ್ದಾರೆ ಅಂತ ಹೇಳ್ತೀರಾ?
1: ಹೌದು ಮೇಡಮ್. ಅಂದ್ರೆ ಇದು ವಿದ್ಯಾರ್ಥಿಗಳ ಭಾವನೆಗಳನ್ನ ಹೊರಹಾಕೋದಕ್ಕೆ ಇರ್ತಕ್ಕಂತ ಬಹುಮಾಧ್ಯಮಗಳಲ್ಲಿ ಅತ್ಯಂತ ಪ್ರಮುಖವಾಗಿರ್ತಕ್ಕಂತ ವಾಟ್ಸಪ್, ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಯೂಟ್ಯೂಬ್ ಈ ತರ ಮೀಡಿಯಾಗಳು ವಿದ್ಯಾರ್ಥಿಗಳಿಗೆ ತುಂಬಾ ಫಾಸ್ಟ್ ಆಗಿ ಅಂದ್ರೆ ಫಾಸ್ಟ್ ಫುಡ್ ಅಂತ ಇದೆಯಲ್ಲ ಮೇಡಮ್,
0: ಫಾಸ್ಟ್ ಫುಡ್
1: ಆತರ ಇದೆ ಅಂದ್ರೆ ವಿದ್ಯಾರ್ಥಿಗಳಿಗೆ ಆ ಫುಡ್ ಏನಾಗ್ಬೋದು, ಈಗ ಚಳುವಳಿಯನ್ನ ಬಯಸ್ತಕ್ಕಂತ ಸಮಾಜವನ್ನ ಪರಿವರ್ತನೆ ಮಾಡ್ತಕ್ಕಂಥವ್ರ ಮೈಂಡ್ ಸೆಟ್ ಸರಿಯಾಗಿದ್ರೆ ಆ ಫುಡ್ ಸಮಾಜಕ್ಕೆ ಆರೋಗ್ಯಕರವಾಗಿರ್ತದೆ. ಇಲ್ಲ ಅಂದ್ರೆ ಅದೇ ಫಾಸ್ಟ್ ಫುಡ್ ನಮ್ಗೆ ಆಹಾರದಲ್ಲಿ ಜೀರ್ಣಕ್ರಿಯೆಗೆ ಜೀರ್ಣಿಸ್ಕೊಳಕಾಗದ್ರೆ ಫುಡ್ ಪಾಯ್ಸನ್ ಕೂಡ ಆಗ್ತಕ್ಕಂಥ ಸಂದರ್ಭಗಳಿದೆ.
0: ಹೌದೌದು, ಖಂಡಿತ. ಈಗ ಅದೇ ಯುವಕರು, ಈಗ ನೀವು ಒಪ್ಕೊಳ್ತಾ ಇಲ್ಲ ಏನು ಮಾಡ್ತಿಲ್ಲ, ಅವ್ರದ್ದು ಎಲ್ಲ ಮಾಡ್ತವ್ರೆ ಚೆನ್ನಾಗೆ ಫಾಸ್ಟ್ ಆಗಿ ಮಾಡ್ತಿದ್ದೀರಾ ಅಂತ ಅಲ್ವಾ? ಹೌದೌದು. ಅಂದ್ರೆ ಯುವ ಸಮೂಹ ಅವರ ಕೊಡುಗೆ ಏನಾಗ್ಬೇಕು ಈಗ ಅಂತ
1: ಮೇಡಮ್? ಕೊಡುಗೆ ಯುವ ಸಮೂಹ ನಮ್ಮ ಭಾರತ ದೇಶಕ್ಕೆ ಸಾಮಾಜಿಕವಾಗಿ, ಆರ್ಥಿಕವಾಗಿ, ರಾಜಕೀಯವಾಗಿ, ಶೈಕ್ಷಣಿಕವಾಗಿ ಎಲ್ಲರ ಅವರದೇ ಆದಂತ ಫೀಲ್ಡ್ಗಳ ಮುಖಾಂತರ
0: ಕೊಡುಗೆಯನ್ನು ಕೊಡಬೇಕು.
1: ಭವಿಷ್ಯ ಭಾರತಕ್ಕೆ ಯುವಕರ ಪಾತ್ರ ಬಹಳ ದೊಡ್ಡದಿದೆ ಮೇಡಮ್ ಇದು ಟಾಪಿಕ್.
0: ಹೌದೌದು. ಸುಪ್ರೀತ್ ಅವರೇ, ಈಗ 9 ಗಂಟೆ ಆಗ್ತಿದೆ, 9 ಗಂಟೆಗೆ ಸರಿಯಾಗಿ ಇಂಗ್ಲಿಷ್ ಅಲ್ಲಿ ವಾರ್ತೆಗಳಿದೆ. ಇಷ್ಟೊತ್ತು ಬಹಳ ಅದ್ಭುತವಾಗಿ ಮಾತನಾಡಿದ್ರಿ ನೀವು, ಒಳ್ಳೆಯ ಚಿಂತನೆಗಳಿವೆ. ಈ ತರದ ಚಿಂತನೆಗಳು ಎಲ್ಲ ಯುವಕರಲ್ಲಿ ಬರಲಿ ಅಂತ ನಮ್ಮ ಆಶೆಯಾಗಿದೆ. ಯುವ ಧ್ವನಿಯ ಆಶಯವೂ ಕೂಡ ಅದಾಗಿದೆ. ಧನ್ಯವಾದಗಳು ನಮ್ಮ ಜೊತೆ ಮಾತನಾಡಿದ್ದಕ್ಕೆ. ನಮಸ್ಕಾರ.
1: ಧನ್ಯವಾದಗಳು.
0: ನಮಸ್ಕಾರ. ನಮಸ್ಕಾರ ಸ್ನೇಹಿತರೆ, ಯುವಧ್ವನಿ ಕಾರ್ಯಕ್ರಮ ಇಲ್ಲಿಗೆ ಮುಕ್ತಾಯವಾಯಿತು. ಯುವಧ್ವನಿ ಕಾರ್ಯಕ್ರಮದಲ್ಲಿ ಬಹಳಷ್ಟು ವಿಚಾರಶೀಲ ವಿಚಾರವಂತರು ಬಹಳಷ್ಟು ಚೆನ್ನಾಗಿ ಅದ್ಭುತವಾಗಿ ಮಾತನಾಡಿದರು. ಅವರಿಗೆಲ್ಲರಿಗೂ ಧನ್ಯವಾದಗಳು. ಈಗ ಸಮಯ ಸರಿಯಾಗಿ 9 ಗಂಟೆ. ಇನ್ನು ಮುಂದೆ ಇಂಗ್ಲಿಷ್ನಲ್ಲಿ ವಾರ್ತೆಗಳು.

ವಿವಿಧ ಭಾರತಿ ಆಕಾಶವಾಣಿ ಕನ್ನಡ, ಸಮಯ 9:15. ಇನ್ನು ಮುಂದೆ ಹಿಂದಿ ಮೆಲೋಡಿಯಸ್ ನಿಮಗಾಗಿ ಕೇಳ್ತಾರೆ ನಿಮ್ಮ ನೆಚ್ಚಿನ ವಿವಿಧ ಭಾರತಿ, ನಾನು ಮಧುಮಾಲ್ತಿ.

0: ಶೈಲಜಾ
1: ರಹತೆ ಹೋ ರಹತೆ ಹೋ
0: ಸರ್.

ಹಿಂದಿ ಮೆಲೋಡಿಯಸ್ ಕೇಳ್ತಾ ಇದ್ದೀರಾ. ನಮ್ಮೆಲ್ಲ ಸ್ನೇಹಿತರು ನಮಗೆ ಸಂದೇಶ ಕಳಿಸ್ಕೊಟ್ಟಿದ್ದಾರೆ. ಯಾರೆಲ್ಲ ಸಂದೇಶಗಳನ್ನು ಕಳಿಸ್ಕೊಟ್ಟಿದ್ದಾರೆ ನೋಡೋದಾದರೆ, ಕಲಬುರಗಿ ಜಿಲ್ಲೆ ಕಡಗಂಚಿಯಿಂದ ಧರ್ಮಣ್ಣ ದನ್ಯವರು ಕಾರ್ಯಕ್ರಮವನ್ನು ಕೇಳ್ತಾ ಇದ್ದೀವಿ. ಹಾಡುಗಳೆಲ್ಲ ಚೆನ್ನಾಗಿ ಮೂಡಿ ಬರ್ತಾ ಇದ್ದಾವೆ ಅಂತ ಹೇಳ್ತಿದ್ದಾರೆ. ಎನ್ ಜಿ ಬಸವರಾಜ್ ಅನ್ನಪೂರ್ಣ ಚಿತ್ರದುರ್ಗದಿಂದ, ನಮಸ್ತೆ, ಹಿಂದಿ ಮೆಲೋಡಿ ಸೂಪರ್ ಆಗಿದೆ ಅಂತ ಹೇಳ್ತಿದ್ದಾರೆ. ಶಾಂತಾ ಬಡಿಗೇರ ಕೊಕ್ಕನೂರು ಹರಿಹರದಿಂದ, ನಮಗೆ ನಮ್ಮ ಕಾರ್ಯಕ್ರಮಗಳನ್ನು ಕೇಳ್ತಾ ಇದ್ದೀವಿ ಅಂತ ಅವರು ಕೂಡ ಸಂದೇಶ ಕಳಿಸ್ಕೊಟ್ಟಿದ್ದಾರೆ. ಇನ್ನು ನಾಗರಾಜ್ ಅವರು ಕೊಡಕಲ್ ಇಂದ, ಗಂಗಾವತಿಯಿಂದ ಕಾರ್ಯಕ್ರಮ ಕೇಳ್ತಿದ್ದೀವಿ ಅಂತ ಇರ್ತಾರೆ. ಕಾರ್ಯಕ್ರಮ ತುಂಬ ಚೆನ್ನಾಗಿ ಮೂಡಿ ಬರ್ತಾ ಇದೆ ಅಂತ ತೀರ್ಥೇಶ್ ಅವರು ಚನ್ನಪಟ್ಟಣದಿಂದ ನಮಗೆ ಸಂದೇಶವನ್ನು ಕಳಿಸ್ಕೊಟ್ಟಿದ್ದಾರೆ. ಇನ್ನೊಬ್ಬರು ಏನೂ ಕಳಿಸ್ಕೊಟ್ಟಿಲ್ಲ, ಒಂದೆರಡು ಸ್ಟಿಕ್ಕರ್ ಕಳಿಸ್ಕೊಟ್ಬಿಡಿ, ನಂಬರ್ ಎಂಡಿಂಗ್ ವಿತ್ 1109 ಏನಾದರೂ ಬರೆದು ಕಳಿಸಪ್ಪ. ಮತ್ತು ಪ್ರಭಾಕರ್ ಪಾಸ್ತೆ ವಿದ್ಯಾನಗರ ಹುಬ್ಳಿಯಿಂದ, ಕಾರ್ಯಕ್ರಮ ಚೆನ್ನಾಗಿ ಇದೆ ಅಂದರೆ ಹಿಂದಿನ ಕಾರ್ಯಕ್ರಮದ ಬಗ್ಗೆ ಹೇಳ್ತಿದ್ದಾರೆ. ಗುರು ಇಲ್ಲ ಗುರಿ ಇಲ್ಲ ಗೂಗಲ್ ಇದೆ ಅಂತ ಹೇಳ್ತಿದ್ದಾರೆ, ಖಂಡಿತ. ಮತ್ತು ಬಸವರಾಜ್ ಸಿದ್ದಣ್ಣನವರು ಬೆಳಗಾವಿಯಿಂದ ಬಹಳ ಚೆನ್ನಾಗಿ ಹೇಳುತ್ತಿದ್ದಾರೆ, ಮಾತನಾಡ್ತಿದ್ದಾರೆ. ಇಂದಿನ ಯುವಕರು ಯುವಧ್ವನಿ ಕಾರ್ಯಕ್ರಮವನ್ನು ಕುರಿತು ಇವರು ನಮಗೆ ಸಂದೇಶವನ್ನು ಕಳಿಸ್ಕೊಟ್ಟಿದ್ದಾರೆ. ಅನ್ನಪೂರ್ಣ ಪೂಜಾರಿ, ಸಾರಿ, ಅಣ್ಣಪ್ಪ ಪೂಜಾರಿ ಹಾಗೆ ಮಹಾಲಿಂಗಪುರ್ ಇವರು ಕೂಡ ನಮಗೆ ಸಂದೇಶವನ್ನು ಕಳಿಸ್ಕೊಟ್ಟಿದ್ದಾರೆ. ಬಾಗಲಕೋಟೆ ಜಿಲ್ಲೆ ಬನಹಟ್ಟಿ ತಾಲೂಕಿನಿಂದ ಅಂಕುಶ್ ದೀಪ ಮಹಾದೇವ್ ಗುಮ್ಮಟಿ ಇವರು ಕೂಡ ಇಂತಿ ನಿಮ್ಮ ಪ್ರೀತಿಯ ಎಂಬ ವಿಷಯದ ಮಾಹಿತಿ ತುಂಬಾ ಚೆನ್ನಾಗಿತ್ತು ಅಂತ ನಮ್ಗೆ ಹೇಳ್ತಿದ್ದಾರೆ. ಮತ್ತೆ ಮಂಡಿಕಲ್ಲಿಂದ ಕೃಪಾ ಉಮೇಶ್ ಅವರು ನಮಗೆ ಸಂದೇಶ

ವನ್ನ ಕಳಿಸ್ಕೊಟ್ಟಿದ್ದಾರೆ. ಅವರು ಕೂಡ ಕಾರ್ಯಕ್ರಮ ಇಷ್ಟ ಆಯಿತು, ಕೊನೆಗೆ ಬರುವ ಇಂತಿ ನಿಮ್ಮ ಪ್ರೀತಿಯ ಅನ್ನುವಂಥದ್ದು ತುಂಬಾನೇ ಇಷ್ಟವಾಯಿತು ಕಾರ್ಯಕ್ರಮ ಅಂತ ಹೇಳ್ತಾರೆ. ಸ್ವರೂಪ್ ಲೋಕೇಶ್ ಕುಣಿಗಲ್ನಿಂದ ನಮಗೆ ಸಂದೇಶವನ್ನು ಕಳಿಸ್ಕೊಟ್ಟಿದ್ದಾರೆ. ಹಲಸೂರಿಂದ ರಾಜೇಶ್ ಅವರ ಸಂದೇಶ ಬಂದಿದೆ. ಚನ್ನಪಟ್ಟಣ ಜೆ ಪಿ ನಗರದಿಂದ ನಮಗೆ ಸಂದೇಶವನ್ನು ಕಳಿಸ್ಕೊಟ್ಟಿದ್ದಾರೆ ಚನ್ನಪ್ಪ ಅವರು ಜೆ ಪಿ ನಗರದಿಂದ ಸಂದೇಶವನ್ನು ಕಳಿಸ್ಕೊಟ್ಟಿದ್ದಾರೆ. ಹಾಗೆ ನಂಬರ್ ಎಂಡಿಂಗ್ ವಿತ್ 1994 ಇವರು ಕೂಡ ಹೆಸರನ್ನು ಬರೆದು ಕಳಿಸಿಲ್ಲ ಅವರು. ಹಾಂ ಸರಿ, ಬರೆದಿದ್ದಾರೆ. ಅಮರಗುಂಡಪ್ಪ ಅಂಗಡಿ ಮತ್ತು ಭುವನ್ ಹಟ್ಟಿ ಇವರು ನಮಗೆ ಸಂದೇಶವನ್ನು ಕಳಿಸ್ಕೊಟ್ಟಿದ್ದಾರೆ. ಬೀದರ್ನಿಂದ ಗಣೇಶ್ ನಗರದಿಂದ ಮುದ್ದಾ ಮಹೇಶ್, ಗಣೇಶ್, ರಶ್ಮಿ, ಶಾಂಭವಿ, ಚಂದ್ರಶೇಖರ್ ಇವರು ಕೂಡ ನಮಗೆ ಸಂದೇಶವನ್ನು ಕಳಿಸ್ಕೊಟ್ಟಿದ್ದಾರೆ. ಮತ್ತು ಇನ್ಯಾರು ಕಳಿಸ್ಕೊಟ್ಟಿದ್ದಾರೆ, ಗೀತಾ ಜೋಶಿ ಅವರು ಕೂಡ ಸಂದೇಶವನ್ನು ಕಳಿಸ್ಕೊಟ್ಟಿದ್ದಾರೆ. ಇವರೊಂದಿಗೆ ನಂಬರ್ ಎಂಡಿಂಗ್ ವಿತ್ 3991 ಇವರು ಕೂಡ ಕಳಿಸ್ಕೊಟ್ಟಿದ್ದಾರೆ. ಹಾಗೆ ನಂಬರ್ ಎಂಡಿಂಗ್ ವಿತ್ 3512 ಇವರು ಕೂಡ ಕಾರ್ಯಕ್ರಮ ಕೇಳ್ತಿದ್ದೀವಿ ಅಂತ ಹೇಳ್ತಾರೆ. ವಿಜಯ್ ಕುಮಾರ್ ಮುಳೆ ಶಿರಾಳಕೊಪ್ಪ ಇವರು ಕೂಡ ಸಂದೇಶವನ್ನು ಕಳಿಸ್ಕೊಟ್ಟಿದ್ದಾರೆ, ಕಾರ್ಯಕ್ರಮಗಳನ್ನು ಕೇಳ್ತಾ ಇದ್ದೀವಿ. ಶ್ರೇಯೋಭಿಲಾಷಿ ಅಂತ ಬರಿತೀವಿ ನಾವು ಅಂತ ಹೇಳ್ತಿದ್ದಾರೆ. ಹೌದು. ಮತ್ತು ಸುಭಾಷ್ ಚಂದ್ರ ನೀರಾವರಿ ಉಣಕಲ್ ಹುಬ್ಳಿಯಿಂದ ನಮಗೆ ಸಂದೇಶವನ್ನು ಕಳಿಸ್ಕೊಟ್ಟಿದ್ದಾರೆ. ಸತೀಶ್ ಅವರು ನಗರಕೆರೆ ಇಲ್ಲಿಂದ ಸಂದೇಶವನ್ನು ಕಳಿಸ್ಕೊಟ್ಟಿದ್ದಾರೆ. ಹಿಂದಿ ತಾಲೂಕಿನ ಹಿಂಗಣಿಯಿಂದ ಚಿದಾನಂದ್ ಪತ್ತಾರೆ ಇವರು ನಮಗೆ ಸಂದೇಶವನ್ನು ಕಳಿಸ್ಕೊಟ್ಟಿದ್ದಾರೆ. ಕೌಶಲ್ಯ ಬನಶಂಕ್ರಿಯಿಂದ ಇವರ ಸಂದೇಶ ತಲುಪಿದೆ. ಮತ್ತು ಅನುಷಾ ಅವರು ಕೂಡ ಸಂದೇಶವನ್ನು ಕಳಿಸ್ಕೊಟ್ಟಿದ್ದಾರೆ. ಅಂಬರೀಷ್ ಮಾಯಣ್ಣ ಬಡಾವಣೆ ಇವರು ಕೂಡ ನಮಗೆ ಸಂದೇಶವನ್ನು ಕಳಿಸ್ಕೊಟ್ಟಿದ್ದಾರೆ. ಹಾಗೆ ಹೆಬ್ಬಾಳದ ರಮೇಶ್ ಅವರ ಸಂದೇಶ ಬಂದಿದೆ. ಇನ್ನು ದಯಾನಂದ್ ಮಾವಟ್ಕರ್ ಇವರು ಕೂಡ ಟಿ ಸಿ ಪಾಳ್ಯದಿಂದ ಸಂದೇಶವನ್ನು ಕಳಿಸ್ಕೊಟ್ಟಿದ್ದಾರೆ. ದಿಲೀಪ್ ದೊಡ್ಡಮನಿ ಅವರು ಕೂಡ ಸಂದೇಶವನ್ನು ಕಳಿಸ್ಕೊಟ್ಟಿದ್ದಾರೆ. ಹಡಗಲಿ ಗ್ರಾಮದಿಂದ, ತಾಲೂಕಿನಿಂದ ನಮಗೆ ಸಂದೇಶವನ್ನು ಕಳಿಸ್ಕೊಟ್ಟಿದ್ದಾರೆ. ಹಾಗೆ ಹನುಮಂತಪ್ಪ ಹುಳಗ ಮಾನವರ್ ಅಕ್ಷಯ ಪಾರ್ಕಿಂದ ಸಂದೇಶವನ್ನು ಕಳಿಸ್ಕೊಟ್ಟಿದ್ದಾರೆ. ಶ್ರೀ ಹೂವಳೆ ಲಕ್ಷ್ಮೀ ಚಂದ್ರಶೇಖರ್ ವಿದ್ಯಾನಗರದಿಂದ, ಹರಿಹರದಿಂದ ಸಂದೇಶ ಕಳಿಸ್ಕೊಟ್ಟಿದ್ದಾರೆ. ಮಾದನ ಹಿಪ್ಪರಗಿಯಿಂದ ಶಿವಲಿಂಗಪ್ಪ, ಭದ್ರೆ, ಭಾಗ್ಯ ಜ್ಯೋತಿ ಇವರು ನಮಗೆ ಸಂದೇಶವನ್ನು ಕಳಿಸ್ಕೊಟ್ಟಿದ್ದಾರೆ. ನಿಮ್ಮೆಲ್ಲರ ಸಂದೇಶಕ್ಕಾಗಿ ಧನ್ಯವಾದಗಳು. ಮತ್ತು ಜ್ಯೋತಿ ಅವರ ಸಂದೇಶ ಬಂದಿದೆ. ಆದೂರ್ ಪ್ರಕಾಶ್ ಆನೆಕಲ್ನಿಂದ ಸಂದೇಶವನ್ನು ಕಳಿಸ್ಕೊಟ್ಟಿದ್ದಾರೆ. ಮತ್ತು ಜ್ಞಾನ ಸಿಂಹಾಸನ ಇವರೇನಪ್ಪ, ಕೊಪ್ಪಳ ತಾಲೂಕು ಕುಕ್ಕನಪಲ್ಲಿಯಿಂದ ಜ್ಞಾನ ಸಿಂಹಾಸನ ಇವರು ಕೂಡ ಸಂದೇಶವನ್ನು ಕಳಿಸ್ಕೊಟ್ಟಿದ್ದಾರೆ. ಮತ್ತು ನಿಮ್ಮೆಲ್ಲರ ಸಂದೇಶಕ್ಕಾಗಿ ಧನ್ಯವಾದಗಳು. ಈಗೊಂದು ಹಾಡನ್ನು ಕೇಳೋಣ.

ಇದುವರೆಗೆ ಹಿಂದಿ ಮೆಲೋಡಿಯಸ್ ಕೇಳಿದಿರಿ. ವಿವಿಧ ಭಾರತಿ ಆಕಾಶವಾಣಿ ಕನ್ನಡ ಸಮಯ 10:00. ಇನ್ನೀಗ ಆಕಾಶವಾಣಿ ಸುದ್ದಿ ಮುಖ್ಯಾಂಶಗಳು.

ಆಕಾಶವಾಣಿ ಸುದ್ದಿ ಮುಖ್ಯಾಂಶಗಳು. ಅಸ್ಸಾಂನ ನಗಾಂ ಲೋಕಸಭಾ ಕ್ಷೇತ್ರದಲ್ಲಿ ನಡೆದ ಉಪಚುನಾವಣೆಯಲ್ಲಿ ಬಿಜೆಪಿ ಅಭ್ಯರ್ಥಿ ದೇವಾಶಿಶ್ ಶರ್ಮಾ 140,000 ಮತಗಳ ಅಂತರದಲ್ಲಿ ಜಯಗಳಿಸಿದ್ದಾರೆ. ಅಸ್ಸಾಂನ ನಗಾಂ ಲೋಕಸಭಾ ಕ್ಷೇತ್ರದ ಪಶ್ಚಿಮ ಬಂಗಾಳದ ನಂದಿಗ್ರಾಮ ಮತ್ತು ರೆಜಿನಗರ ವಿಧಾನಸಭಾ ಕ್ಷೇತ್ರಗಳ ಚುನಾವಣೆ ಫಲಿತಾಂಶಗಳು ಬಿಜೆಪಿ ಎನ್ಡಿಎ ಸರ್ಕಾರದ ಸುಶಾಸನ ಮೇಲಿನ ಜನರಿಗಿರುವ ಆಳವಾದ ಬಾಂಧವ್ಯಕ್ಕೆ ಹಿಡಿದ ಕೈಗನ್ನಡಿಯಾಗಿದೆ ಎಂದು ಪ್ರಧಾನಮಂತ್ರಿ ನರೇಂದ್ರ ಮೋದಿ ಹೇಳಿದ್ದಾರೆ.

ಭಾರತ ಕತಾರ್ ವಿದೇಶಾಂಗ ಕಚೇರಿ ಸಮಾಲೋಚನೆಯ ಆರನೇ ಸುತ್ತಿನ ಸಭೆ ನವದೆಹಲಿಯಲ್ಲಿ ಇಂದು ನಡೆಯಿತು. ಈ ವೇಳೆ ಉಭಯ ರಾಷ್ಟಗಳು ವ್ಯಾಪಾರ, ಹೂಡಿಕೆ, ಇಂಧನ, ಶಿಕ್ಷಣ, ಸಂಸ್ಕೃತಿ ಸೇರಿದಂತೆ ವಿವಿಧ ವಲಯಗಳಲ್ಲಿನ ದ್ವಿಪಕ್ಷೀಯ ಬಾಂಧವ್ಯವನ್ನು ಪರಿಶೀಲಿಸಿದವು. ಬಾಹ್ಯಾಕಾಶ ಇಲಾಖೆಯ ಇನ್ಸ್ಪೇಸ್ ಸಂಸ್ಥೆ ಹಾಗೂ ಉತ್ತರ ಪ್ರದೇಶದ ನಗರಾಭಿವೃದ್ಧಿ ಇಲಾಖೆಯ ಸಹಯೋಗದೊಂದಿಗೆ ರಿಮೋಟ್ ಸೆನ್ನಿಂಗ್ ಅಪ್ಲಿಕೇಶನ್ ಸೆಂಟರ್ ಆಯೋಜಿಸಿದ ಎರಡು ದಿನಗಳ ಬಾಹ್ಯಾಕಾಶ ಅನ್ವಯಿಕೆಗಳ ಬಳಕೆ ಕುರಿತ ಕಾರ್ಯಾಗಾರ ಇಂದು ಯಶಸ್ವಿಯಾಗಿ ಮುಕ್ತಾಯಗೊಂಡಿತು. 72ನೆಯ ವನ್ಯಜೀವಿ ಸಪ್ತಾಹದ ಅಂಗವಾಗಿ ವನ್ಯಜೀವಿ ಸಂರಕ್ಷಣೆ ಬಗ್ಗೆ ಅರಿವು ಮೂಡಿಸುವ ಹಿನ್ನೆಲೆಯಲ್ಲಿ ಬೆಳಗಾವಿ ವಿಭಾಗದ ಅರಣ್ಯ ಇಲಾಖೆ ವತಿಯಿಂದ ಇಂದು ಬೆಳಗಾವಿಯಲ್ಲಿ ಸೈಕಲ್ ಜಾಥಾ ಆಯೋಜಿಸಲಾಗಿತ್ತು. ಬೆಳಗಾವಿ ವಿಭಾಗ ಅರಣ್ಯ ಮುಖ್ಯ ಸಂರಕ್ಷಣಾ ಅಧಿಕಾರಿ ಮಂಜುನಾಥ್ ಚೌಹಾಣ್ ಸೈಕಲ್ ಜಾಥಾಗೆ ಚಾಲನೆ ನೀಡಿದರು. ಅಧಿಕ ಬೆಲೆಗಳನ್ನು ನಿಯಂತ್ರಿಸಲು ಮತ್ತು ರೋಗಿಗಳ ವೈಯಕ್ತಿಕ ವೆಚ್ಚವನ್ನು ಕಡಿಮೆ ಮಾಡಲು ಕೇಂದ್ರ ಸರ್ಕಾರ ಕ್ಯಾನ್ಸರ್ ಔಷಧಗಳ ಮೇಲಿನ ಲಾಭಾಂಶವನ್ನು ಎಂಆರ್ಪಿ ದರದ ಶೇಕಡಾ 30ಕ್ಕೆ ಸೀಮಿತಗೊಳಿಸಿದೆ. ಇದರಿಂದ ದೇಶದಲ್ಲಿ ವಾರ್ಷಿಕ 2,500 ಕೋಟಿ ರೂಪಾಯಿ ಉಳಿತಾಯವಾಗುವ ನಿರೀಕ್ಷೆ ಇದೆ. ಜಾರ್ಖಂಡ್ನ ರಾಂಚಿಯಲ್ಲಿಂದು ನಡೆಯುತ್ತಿರುವ ಅಂತಾರಾಷ್ಟೀಯ ಟಿ20 ಕ್ರಿಕೆಟ್ ಸರಣಿಯ ಎರಡನೇ ಪಂದ್ಯದಲ್ಲಿ ಭಾರತ ನೀಡಿರುವ 250 ರನ್ಗಳ ಗುರಿಯನ್ನು ಬೆನ್ನತ್ತಿರುವ ವೆಸ್ಟ್ ಇಂಡೀಸ್ ತಂಡ ಇತ್ತೀಚಿನ ವರದಿಯಂತೆ 8.4 ಓವರ್ಗಳಲ್ಲಿ 3 ವಿಕೆಟ್ ನಷ್ಟಕ್ಕೆ 106 ರನ್ ಗಳಿಸಿ ಆಡುತ್ತಿದೆ. ನಮ್ಮ ಮುಂದಿನ ಸುದ್ದಿ ಮುಖ್ಯಾಂಶಗಳು ರಾತ್ರಿ 11 ಗಂಟೆಗೆ.

ವಿವಿಧ ಭಾರತಿ ಆಕಾಶವಾಣಿ ಕನ್ನಡ ಸಮಯ 10:02. ಕಾರ್ಯಕ್ರಮ ಪ್ರೇಮ ನಿನಾದ. ಪ್ರೇಮ ನಿನಾದ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ. ಪ್ರೇಮ ನಿನಾದ ಕಾರ್ಯಕ್ರಮದಲ್ಲಿ ಪ್ರೀತಿಗೆ ಕಣ್ಣಿಲ್ಲ, ಪ್ರೀತಿ ಕುರುಡು, ಈ ವಿಷಯವಾಗಿ ಮಾತಾಡೋಣ. ಕೇಳ್ತಾ ಇರಿ ವಿವಿಧ ಭಾರತಿ ಆಕಾಶವಾಣಿ ಕನ್ನಡ.

ವಿವಿಧ ಭಾರತಿ ಆಕಾಶವಾಣಿ ಕನ್ನಡ ಪ್ರೇಮ ನಿನಾದ ಕಾರ್ಯಕ್ರಮದಲ್ಲಿ ಪ್ರೀತಿಗೆ ಕಣ್ಣಿಲ್ಲ, ಪ್ರೀತಿ ಕುರುಡು. ಅಂದರೆ ಈ ಪ್ರೀತಿ ಇದೆಯಲ್ಲ, ಈ ಪ್ರೀತಿಗೆ ಕಣ್ಣೇ ಇಲ್ಲ ಅಂತ ಕೆಲವರು ಹೇಳ್ತಾ ಇರ್ತಾರೆ. ಈ ಪ್ರೀತಿ ಅನ್ನೋದು ತುಂಬಾ ಕುರುಡು, ಅದು ಏನೇ ಯೋಚನೆ ಮಾಡಲ್ಲ ಅಂತ. ಹೌದಲ್ವಾ? ಹೌದು, ಪ್ರೀತಿಗೆ ಒಮ್ಮೊಮ್ಮೆ ಕಣ್ಣಿರೋಲ್ಲ, ಕುರುಡಾಗಿರುತ್ತೆ. ಈ ಪ್ರೀತಿ, ಈ ಥರ ಒಂದು ಕುರುಡು ಪ್ರೀತಿ ಹೇಗಿರುತ್ತೆ ಅಂದರೆ, ಅದು ಆಸ್ತಿನೂ ನೋಡಲ್ಲ, ಅಂತಸ್ತನ್ನು ನೋಡಲ್ಲ, ರೂಪ ಲಾವಣ್ಯ ಯಾವುದನ್ನು ನೋಡಲ್ಲ. ಆ ಕುರುಡು ಪ್ರೀತಿ ನೋಡೋದು ಮನಸ್ಸನ್ನು. ಎಷ್ಟು ಅದ್ಭುತ ಅಲ್ವಾ? ಆ ಕುರುಡು ಪ್ರೀತಿ, ಆ ಕಣ್ಣಿಲ್ಲದ ಪ್ರೀತಿ, ಅದು ಮನಸ್ಸನ್ನು ನೋಡುತ್ತೆ. ಮನಸ್ಸಿನ ಮಾತನ್ನು ಕೇಳಿ ಅದು ಪ್ರೀತಿಸುತ್ತೆ ಅನ್ನುವಂಥದ್ದು. ಅಬ್ಬಾ, ಎಂಥ ಸುಂದರವಾದಂತಹ ಕಲ್ಪನೆ ಅಲ್ವಾ? ಪ್ರೀತಿಗೆ ಕಣ್ಣಿಲ್ಲ, ಅದು ಮನಸ್ಸಿಂದ ನೋಡುತ್ತೆ ಅಂತ. ಪ್ರೀತಿಗೆ ಕಣ್ಣೇ ಇಲ್ಲ, ಮನಸ್ಸಿಂದ ನೋಡುತ್ತೆ.

ವಿವಿಧ ಭಾರತಿ ಆಕಾಶವಾಣಿ ಕನ್ನಡ, ಸಮಯ 10:15 ಪ್ರಿಯಮನಿನಾದ ಕಾರ್ಯಕ್ರಮದಲ್ಲಿ ಪ್ರೀತಿಗೆ ಕಣ್ಣಿಲ್ಲ, ಪ್ರೀತಿ ಕುರುಡು, ಈ ಬಗ್ಗೆ ಮಾತಾಡ್ತಿದ್ದೀವಿ. ಪ್ರೀತಿ ಪ್ರೇಮ ಅಂದ ತಕ್ಷಣ ಲೈಲಾ ಮಜ್ಜನು, ರೋಮಿಯೋ ಜೂಲಿಯಟ್ ಇತ್ಯಾದಿ

ಇವರೆಲ್ಲ ಗ್ರೇಟ್ ಏನು ಇವರನ್ನೆಲ್ಲ ಅಮರ ಪ್ರೇಮಿಗಳನ್ನೆಲ್ಲ ನಾವು ನೆನಪಿಸ್ಕೊಳ್ತೇವೆ. ಇವರೆಲ್ಲ ಇತಿಹಾಸದ ಪುಟಗಳಲ್ಲಿ ಅಮರ ಪ್ರೇಮಿಗಳು ಅಂತ ಅಂದರೆ ಪ್ರೇಮವನ್ನು ತ್ಯಾಗ ಮಾಡಿದವರು, ಪ್ರೇಮಕ್ಕೆ ಒಂದು ದೊಡ್ಡ ಉದಾಹರಣೆ ಅನ್ನೋ ಹಾಗೆ ನಾವು ಇನ್ನೂ ಕೂಡ ನಮ್ಮ ಪಠ್ಯಗಳಲ್ಲಿ ಆಗಿರ್ಬೋದು ಅಥವಾ ನಾವು ನೆನ್ಪಿಟ್ಕೊಂಡಿರ್ತೇವೆ. ಅಂದರೆ ಆ ಒಂದು ಪ್ರೀತಿ, ಆ ಒಂದು ತ್ಯಾಗದ ಪ್ರೀತಿ ಅನ್ನುವಂಥದ್ದು, ಈ ಥರದ ಪ್ರೀತಿಗಳಲ್ಲಿ ನಾವು ಸಾಕಷ್ಟು ನೋಡ್ತೇವೆ. ಆದರೆ ಒಂದಿಷ್ಟು ಮೋಸದ ಪ್ರೀತಿಗಳು ಇರ್ತವೆ. ಇಲ್ಲಿ ಈಗೊಂದು ಹಾಡು ಕೇಳಿಸ್ತೀನಲ್ವ ನಾನು, ಈ ಹಾಡು ಯಾಕೆ ಕೇಳಿಸ್ತೀನಿ ಅಂದರೆ, ಒಮ್ಮೊಮ್ಮೆ ಈ ಪ್ರೀತಿ ಅನ್ನುವಂತಹ ಕುರುಡು ಪ್ರೀತಿನಲ್ಲಿ ನಾವು ಬಿದ್ದು ಮೋಸ ಹೋಗ್ಬಿಡ್ತೇವೆ. ಸಾಕಷ್ಟು ಆಗಿದೆ, ಸಾಕಷ್ಟು ಆಗಿದೆ, ಸಾಕಷ್ಟು ಆಗಿದ್ದಾರೆ ಈ ಕುರುಡು ಪ್ರೀತಿಯಿಂದ ನಂಬಿ, ಈ ಕುರುಡು ಪ್ರೀತಿಯನ್ನು ನಂಬಿ ಸಾಕಷ್ಟು ಮೋಸ ಹೋಗಿರೋದು, ತಮ್ಮ ಜೀವನವನ್ನೇ ಕಳ್ಕೊಂಡಿರುವಂತಹ ಸಾಕಷ್ಟು ನಿದರ್ಶನಗಳು ನಮ್ಮ ಮುಂದಿದೆ, ಹೌದಲ್ವಾ? ಅಂಥ ಪ್ರೀತಿಗಳು ಅದು ಪ್ರೀತಿ ಅಂತ ಅನ್ನಿಸ್ಕೊಳ್ಳೋದೇ ಇಲ್ಲ, ಅದು ಪ್ರೀತಿ ಅಂತ ಅಲ್ವೇ ಅಲ್ಲ. ಯಾಕಂದರೆ ಪ್ರೀತಿ ಅನ್ನೋದು ಒಂದು ತ್ಯಾಗ ಆಗಿರುತ್ತೆ, ಆದರೆ ಮೋಸ ಆಗಿರಲ್ಲ. ಪ್ರೀತಿಗೆ ಮೋಸ ಅನ್ನುವಂತಹ ಪದವೇ ಪ್ರೀತಿನಲ್ಲಿ ಇಲ್ಲವೇ ಇಲ್ಲ. ಎಷ್ಟೋ ಪ್ರೀತಿಗಳು ನೋಡಿ, ದೂರ ಆದರೂ ಕೂಡ ಅದೊಂದು ತ್ಯಾಗ. ನಾವು ರಾಧಾ ಕೃಷ್ಣರ ಪ್ರೀತಿಯನ್ನು ನೋಡಿ, ಅವರು ದೂರ ಆಗ್ತಾರೆ ಅನ್ನೋದಕ್ಕಿಂತ ಹೆಚ್ಚಾಗಿ ಆ ಪ್ರೀತಿನ ನಾವು ಯಾವತ್ತೂ ಕೂಡ ಮೋಸ ಅನ್ನಲ್ಲ, ಅಥವಾ ಆ ಒಂದು ತ್ಯಾಗನ ಯಾವತ್ತೂ ಕೂಡ ಮೋಸ ಅನ್ನಲ್ಲ. ಅಷ್ಟು ಪ್ರೀತಿ ಇಂದಿಗೂ ಕೂಡ ಆ ನವಿರಾದ ಪ್ರೀತಿ ಹಾಗೇ ಇದೆ ಅಲ್ವಾ? ನಾವು ನೆನಪಿಸ್ಕೊಳ್ಳೋದು ಇವಾಗಲೂ ಕೂಡ ರಾಧಾಕೃಷ್ಣರ ಆ ಪ್ರೀತಿಯನ್ನು. ಆದರೆ ಪ್ರೀತಿ ಯಾವಾಗಲೂ ಕೂಡ ನವಿರಾಗಿರಬೇಕು, ಅದು ಯಾವಾಗಲೂ ನೆನಪಲ್ಲಿರುವಂತಹ ಪ್ರೀತಿಯಾಗಿರಬೇಕು. ಆದರೆ ಪ್ರೀತಿಯಲ್ಲಿ ಮೋಸ ಅನ್ನೋದು ಮಾತ್ರ ಇರಬಾರ್ದು, ಅವಕಾಶನೇ ಇರಬಾರ್ದು ಅದರಲ್ಲಿ ಮೋಸ. ಈಗ ಹಾಡನ್ನು ಕೇಳಿಸ್ಕೊಂಡಾಗ ನೋಡಿ, ಚಂದದ ಅಂದದ ಮಾತುಗಳಾಡ್ತಾರೆ, ಸಾಕಷ್ಟು ಭಾವನೆಗಳನ್ನು ಪರಸ್ಪರ ಹಂಚ್ಕೊಳ್ತಾರೆ, ಮಾತಾಡ್ತಾರೆ, ಓಡಾಡ್ತಾರೆ, ಹಿಂಗೆಲ್ಲ ಪ್ರೀತಿನ ಪರಸ್ಪರ, ನಾವು ನಿಮ್ಮನ್ನು ಬಿಟ್ಟು ನಾನಿರಲ್ಲ, ನನ್ನನ್ನು ಬಿಟ್ಟು ನೀನಿರಲ್ಲ ಅನ್ನೋ ಥರದಲ್ಲಿ ಇದ್ದುವಂತಹ ಪ್ರೀತಿ, ಇದಕ್ಕಿದ್ದಂಗೆ ಅದು ಬೇರೆ ದಿಕ್ಕಿನತ್ತ ತೆಗೆದುಕೊಂಡು ಹೋಗ್ಬಿಡುತ್ತೆ, ಅಲ್ಲೊಂದು ಮೋಸ ನಡೆಯುತ್ತೆ ಅನ್ನೋಂಥದ್ದು ಅಲ್ವಾ? ಆ ಥರದನ್ನು ಪ್ರೀತಿ ಅಂತ ಅನ್ನೋದೇ ಇಲ್ಲ. ಒಂದು ಏನು ಹೇಳ್ತೀವಿ ಅಂದರೆ, ಈ ಕುರುಡು ಪ್ರೀತಿ ಅದು ಮೋಸಕ್ಕೆ ಬಲಿಯಾಗಬಾರ್ದು ಅಂತ. ನಾವು ಸುಮ್ಮನೆ ಒಂದು ಪ್ರೀತಿ ಮಾಡಬೇಕು ಅಂತ ಮಾಡಿದಾಗ ಆ ಪ್ರೀತಿ ಇನ್ನೊಂದೆಡೆಗೆ ತೆಗೆದುಕೊಂಡೋಗಿ ಅದು ಮೋಸಕ್ಕೆ ಬಲಿಯಾಗಬಾರ್ದು, ಯೋಚಿಸಬೇಕು ಅನ್ನೋದು ಕೂಡ ಈ ಸಂದರ್ಭದಲ್ಲಿ ಹೇಳ್ತೇವೆ.

ಈ ಪ್ರೀತಿ ಅನ್ನೋದು ಅದೆಷ್ಟು ಬೇಗ ಹುಚ್ಚಿಡಿಸ್ಬಿಡುತ್ತೆ ನೋಡಿ. ತುಂಬ ಹಚ್ಕೊಂಡು ಬಿಟ್ಟಿರ್ತಾರಲ್ಲ ಅಲ್ವಾ, ಆ ಪ್ರೇಮ, ಆ ಪ್ರೀತಿ, ಆ ನೂರು ಮಾತು, ನೂರು ಕನಸುಗಳು, ನೂರು ಭಾವನೆಗಳನ್ನು ಹಂಚಿಕೊಂಡಿರುವಂತಹ ಪ್ರೀತಿ ಇದ್ದಕ್ಕಿದ್ದಾಗೆ ನಮ್ಮನ್ನು ಬಿಟ್ಟೋಯ್ತು ಅಂದಾಗ ಅದೆಷ್ಟು ಆ ಹೃದಯ ಅದೆಷ್ಟು ನೊಂದುಕೊಳ್ಳುತ್ತೆ ಅಲ್ವಾ. ಅದನ್ನು ಪದಗಳಿಂದ ಹೇಳಲಿಕ್ಕೆ ಸಾಧ್ಯ ಇಲ್ಲ, ಅದನ್ನು ಅನುಭವಿಸ್ತಾರಲ್ಲ ಪಾಪ ಅವರಿಗೆ ಆ ದುಃಖ ಗೊತ್ತಿರೋದು. ಈ ಹಾಡನ್ನು ನಾವು ದೃಶ್ಯದಲ್ಲಿ ನೋಡಿದಾಗ ಅದೆಷ್ಟು ಕಣ್ಣೀರಾಕಬೇಕು ಅಂತ ಅನಿಸುತ್ತೆ ಅಂದರೆ ಪಾಪ ಅಂತ, ಅಯ್ಯೋ ಅಂತ ಅನಿಸೋಷ್ಟು ಅಲ್ವಾ. ಪ್ರೀತಿ ಅಷ್ಟು ಸುಲಭವಾಗಿ ಹೋಗಬಾರ್ದು, ಬಿಟ್ಟು ಹೋಗಬಾರ್ದು ಅನ್ನುವಂಥದ್ದು. ಇನ್ನು ಈ ಪ್ರೀತಿಯ ಪಿಸು ಮಾತುಗಳಿದೆಯಲ್ಲ, ನಾನು ಹೇಳಿದೆ ಆಗಲೇ, ಕುರುಡು ಪ್ರೀತಿ. ಈ ಕುರುಡು ಪ್ರೀತಿ ಅದೇನು ಸೌಂದರ್ಯ ನೋಡಲ್ಲ, ಬಣ್ಣ ನೋಡಲ್ಲ, ಅಥವಾ ರೂಪ, ಲಾವಣ್ಯ, ಆಸ್ತಿ, ಅಂತಸ್ತು ಇದ್ಯಾವುದನ್ನು ನೋಡಲ್ಲ ಈ ಕುರುಡು ಪ್ರೀತಿ. ಆ ಪ್ರೀತಿ ಏನಂದರೆ ಮನಸ್ಸನ್ನು ಮಾತ್ರ ನೋಡಿರುತ್ತೆ. ನಾವು ಕೆಲಸಲ ನೋಡಿದಾಗ ಯಾರನ್ನಾದರೂ ಈ ಇವ್ರು ಹೆಂಗೆ ಇವ್ರನ್ನ ಪ್ರೀತಿಸ್ತಾರೆ ಅಂತ ಅಂದ್ಕೊಳ್ತೀವಿ, ಆದರೆ ರೂಪದಿಂದ ಪ್ರೀತಿ ಹುಟ್ಟಲ್ಲ, ರೂಪದಿಂದಲೇ ಪ್ರೀತಿ ಹುಟ್ಟುತ್ತೆ ಅಂತ ಅಲ್ವೇ ಅಲ್ಲ. ಅದು ಪ್ರೀತಿ ಮನಸ್ಸಿಂದ, ಅವ್ರ ಮನಸ್ಸಿಷ್ಟ ಆಗಿರುತ್ತೆ, ಅವರ ಗುಣಗಳು ಇಷ್ಟ ಆಗಿರುತ್ತೆ, ಅವರ ನಡತೆ ಇಷ್ಟ ಆಗಿರುತ್ತೆ, ಆ ನಡತೆ ಗುಣ ಇವೆಲ್ಲವೂ ಕೂಡ ಅದು ಅವರನ್ನು ಪ್ರೀತಿಸುವ ಹಾಗೆ ಮಾಡುತ್ತೆ. ಹಾರಾಡುವ ಪ್ರೇಮಿಗಳು ಅವರ ಏನು ಪಿಸು ಮಾತುಗಳಿದೆಯಲ್ಲ, ಆ ಪಿಸು ಮಾತುಗಳೇ ಒಂದು ಸೇತುವೆ ಅಂತೆ. ಆಮೇಲೆ ಇನ್ನೇನಂತ ಅಂದರೆ ನೂರಾರು ಭಾವನೆಗಳು, ನೂರಾರು ಮಾತುಗಳನ್ನು ಹಂಚಿಕೊಂಡಂತಹ ಪ್ರೀತಿ ಆ ಕನಸುಗಳನ್ನು ಒಂದು ಗೂಡನ್ನು ಕಟ್ಟಿರುತ್ತೆ. ಕನಸುಗಳ ಗೂಡನ್ನು ಕಟ್ಟಿ ನಿರ್ಮಲವಾಗಿ ಸ್ವಚ್ಛಂದವಾಗಿ ಬಾನಲ್ಲಿ ಹಾರಾಡ್ತಿರುವಂತಹ ಆ ಪ್ರೀತಿ ಒಂದೊಮ್ಮೆ ನಮ್ಮನ್ನು ಬಿಟ್ಟು ಹೋಯಿತು ಅಂದಾಗ ಹೇಗೆ ಹೇಳೋದು, ಅದನ್ನು ಯಾವ ಪದಗಳಲ್ಲಿ ಹೇಳೋದು? ಬಿಟ್ಟು ಹೋಯಿತು ಅಂದಾಗ, ಅದು ನಮ್ಮಿಂದ ದೂರ ಆಯಿತು ಅಂದಾಗ, ಅದರ ಅನುಭವ ಅನುಭವಿಸಿದವರಿಗೆ ಗೊತ್ತಾಗುತ್ತೆ ಅಲ್ವಾ. ಹೌದು, ಈ ಪ್ರೀತಿ ಅನ್ನೋದೇ ಹಾಗೆ. ಈ ಪ್ರೀತಿ ಅಳಿಸುತ್ತೆ, ನಗಿಸುತ್ತೆ. ಪ್ರೀತಿ ಇದೊಂಥರ ಚಂದ ಅಂತ ಅನಿಸುತ್ತೆ, ಇದು ಬೇಡಲೇ ಬೇಡ ಅಂತಲೂ ಅನಿಸುತ್ತೆ. ಪ್ರೀತಿನೇ ಹಾಗೆ, ಕುರುಡು ಪ್ರೀತಿ.

ವಿವಿಧ ಭಾರತಿ ಆಕಾಶವಾಣಿ ಕನ್ನಡ ಪ್ರೇಮ ನಿನಾದ ಕಾರ್ಯಕ್ರಮವನ್ನ ಕೇಳ್ತಾ ಇದ್ದೀರಾ. ಪ್ರೇಮ ನಿನಾದ ಕಾರ್ಯಕ್ರಮದಲ್ಲಿ ಪ್ರೀತಿಗೆ ಕಣ್ಣಿಲ್ಲ, ಪ್ರೀತಿ ಕುರುಡು, ಹೀಗೆ ಮಾತಾಡ್ತಾ ಇದ್ದೇವೆ. ಈ ಪ್ರೀತಿಯ ಹುಡುಕಾಟದಲ್ಲಿದ್ದವ್ರಿಗೆ ಹುಡುಕಾಟ, ಪ್ರೀತಿಯ ಹುಡುಕಾಟ ಎಷ್ಟು ಅಂದದ ಒಂದು ಶಬ್ದ ಅಲ್ವಾ ಇದು. ಪ್ರೀತಿಯ ಹುಡುಕಾಟದಲ್ಲಿದ್ದವ್ರಿಗೆ ಪ್ರೀತಿಯ ಕಣ್ಣುಗಳೇ ಕಾಣಿಸಲ್ಲ, ಹುಡುಕಾಟದಲ್ಲಿರ್ತಾರೆ, ಸಿಕ್ಕದ ಪ್ರೀತಿಯನ್ನು ಒಪ್ಕೊಂಡು ಬಿಡ್ತಾರೆ. ಆಮೇಲೆ ಈ ಪ್ರೀತಿನ ಯಾಕಾದರೂ ಒಪ್ಕೊಂಡೋ ಅನ್ನುವಂತಹ ದೂರ ಆಗುವ ಅನಿವಾರ್ಯ ಬಂದ್ಬಿಡುತ್ತೆ. ಹಾಗೆ ಪ್ರೀತಿಯ ಹುಡುಕಾಟದಲ್ಲಿ ಸರಿಯಾದ ಪ್ರೀತಿಯನ್ನು ಹುಡ್ಕೊಳ್ಬೇಕು. ಪ್ರೀತಿಗಾಗಿ ಕಾದಿದ್ದು, ಪ್ರೀತಿಗಾಗಿ ಅತ್ತಿದ್ದು, ಪ್ರೀತಿಗಾಗಿ ಸತ್ತಿದ್ದು. ಕಾದಿದ್ದು ಆಯಿತು, ಅತ್ತಿದ್ದು ಆಯಿತು, ಸತ್ತಿದ್ದು ಆಯಿತು. ಅಂದರೆ ಪ್ರೀತಿ ಅನ್ನೋದು ಹೀಗೆ ತುಂಬಾ ಕಾಯಿಸುತ್ತೆ, ತುಂಬಾ ಅಳಿಸುತ್ತೆ, ಕೊನೆಗಾಗಿ ಸಿಗಲಿಲ್ಲ ಅಂದರೆ ಸಾಯಿಸುತ್ತೆ. ಅದಕ್ಕೆ ಪ್ರೀತಿ ಮಾಡುವ ಮುನ್ನ ಯೋಚಿಸಬೇಕು. ಏನು ಯೋಚಿಸೋದು? ಪ್ರೀತಿ ಅನ್ನೋದು ಮನಸ್ಸಿನ ಭಾವನೆಗಳಲ್ವಾ? ಅದನ್ನು ಯೋಚನೆ ಮಾಡೋಕ್ಕಾಗುತ್ತಾ? ಮನಸ್ಸಿನಲ್ಲಿ ಭಾವನೆಗಳು ಬರ್ತವೆ, ಪ್ರೀತಿಸುವಂತಹ ಭಾವನೆಗಳು, ಅದಕ್ಕೆ ಪ್ರೀತಿ ಉಂಟಾಗುತ್ತೆ. ಆ ಭಾವನೆಗಳನ್ನು ಕಟ್ಟಿಟ್ಕೊಳ್ಳಿಕ್ಕೆ ಸಾಧ್ಯ ಆಗುತ್ತಾ? ನಿಯಂತ್ರಣ ಮಾಡಲಿಕ್ಕೆ ಸಾಧ್ಯ ಆಗುತ್ತಾ? ಇಲ್ಲವೇ ಇಲ್ಲ. ಪ್ರೀತಿ ಯಾವತ್ತೂ ಕೂಡ

ಯೋಚನೆ ಆಲೋಚನೆ ಅದು ಇದು ಏನು ಮಾಡೋಲ್ಲ. ಪ್ರೀತಿ ಅದೊಂಥರ ಏನು ಅಟ್ರಾಕ್ಷನ್, ನಾವು ನೋಡಿದ ತಕ್ಷಣ ಇಷ್ಟ ಆಗುವಂಥದ್ದು ಅಷ್ಟೇ ಅಂತ ಹೇಳ್ತಾರೆ. ಹೌದು, ಪ್ರೀತಿ ನೋಡಿದ ಕೂಡಲೇ ಇಷ್ಟ ಆಗುತ್ತೆ. ಆದರೆ ಆ ಇಷ್ಟವಾದ ಪ್ರೀತಿಯನ್ನು ಬದುಕಿನುದ್ದಕ್ಕೂ ಕೂಡ ಇಷ್ಟಪಡ್ತಾನೆ ಇರಬೇಕು ಅಲ್ವಾ. ಪ್ರೀತಿಯ ಅಗಲಿಕೆ ಇದೆಯಲ್ಲ, ಅದಾಗಬಾರ್ದು ಅನ್ನೋದೇ ಎಲ್ಲ ಏನು ಹೃದಯ ವೈಶಾಲ್ಯ ಇರುವಂಥ ಎಲ್ಲ ಪ್ರೀತಿಸುವವರ ಒಂದು ಆಶೆ ಆಗಿರುತ್ತೆ. ಈಗ ಈ ಪ್ರೀತಿ ಇದೆ ನೋಡಿ, ಈಗ ಒಂದು ಹಾಡು ಕೇಳ್ಕೊಂಡು ಬರೋಣ. ಇದಂತೂ ಟೆಲಿಫೋನಿಂದ ಮೂಡುವಂಥದ್ದು. ಆಗಲೇ ಪತ್ರಗಳ ಮೂಲಕ ಪ್ರೀತಿ ಹುಟ್ಟುತ್ತೆ, ಟೆಲಿಫೋನ್ಗಳ ಮೂಲಕ ಪ್ರೀತಿ ಹುಟ್ಟುತ್ತೆ. ಇದೊಂಥರ ಪ್ರೀತಿಯ

ಪ್ರೇಮನಿನಾದ ಕಾರ್ಯಕ್ರಮವನ್ನು ಕೇಳ್ತಾ ಇದ್ದೀರಾ. ನಮ್ಮೆಲ್ಲ ಕೇಳುಗ ಮಿತ್ರರು ಕೂಡ ಸಂದೇಶಗಳನ್ನು ಕಳಿಸ್ಕೊಟ್ಟಿದ್ದಾರೆ. ಏನೆಲ್ಲ ಸಂದೇಶಗಳನ್ನು ಕಳಿಸ್ಕೊಟ್ಟಿದ್ದಾರೆ ಅಂತ ನೋಡೋದಾದರೆ, ವೇದಾ ಶೆಟ್ಟಿ ಕಾಳವಾರ ಇಲ್ಲಿಂದ ಕುಂದಾಪುರದಿಂದ, ಮಧು ಮಧುರ ಅತಿ ಮಧುರ ಅಂತ ನಿಮ್ಮ ಮೆಸೇಜ್ ಕೂಡ ಮಧುರವಾಗಿದೆ. ವೇದಾ ಹೇಗಿದ್ದೀರಾ? ಮತ್ತು ಶಾಂತಾಚಾರ ವಡಿಗೇರ ಕೊಕ್ಕನೂರು ಹರಿಹರದಿಂದ ಇವರು ಸುದೀರ್ಘವಾದಂತಹ ಒಂದು ಸಂದೇಶವನ್ನು ಕಳಿಸ್ಕೊಟ್ಟಿದ್ದಾರೆ. ಪ್ರೇಮನಿನಾದ ಕಾರ್ಯಕ್ರಮ ತುಂಬ ಚೆನ್ನಾಗಿ ಮೂಡಿ ಬರ್ತಿದೆ, ಪ್ರೀತಿಯ ಬಗ್ಗೆ ಸುಂದರವಾಗಿ ತಿಳಿಸಿಕೊಟ್ಟಿದ್ದಕ್ಕೆ ಹೃದಯಪೂರ್ವಕ ಧನ್ಯವಾದಗಳು. ಪ್ರೀತಿಗೆ ಕಣ್ಣಿಲ್ಲ, ಪ್ರೀತಿ ಕುರುಡು ಎಂಬ ಗಾದೆ ಮಾತು ಬಹಳ ಅರ್ಥಪೂರ್ಣವಾಗಿದೆ. ಪ್ರೀತಿಯಲ್ಲಿ ಬಿದ್ದಾಗ ಮನುಷ್ಯ ಕೆಲವೊಮ್ಮೆ ಒಳ್ಳೆಯದು ಕೆಟ್ಟದು ಎಂಬುದನ್ನು ಯೋಚಿಸದೆ ಭಾವನೆಗಳಿಗೆ ಹೆಚ್ಚು ಮಹತ್ವ ನೀಡ್ತಾನೆ. ಪ್ರೀತಿ ವ್ಯಕ್ತಿಯ ಆಲೋಚನೆ ಮತ್ತು ನಡವಳಿಕೆಯ ಮೇಲೂ ಪ್ರಭಾವ ಬೀರುತ್ತೆ. ಆದರೆ ಪ್ರೀತಿಯಲ್ಲಿ ನಂಬಿಕೆ, ಪ್ರಾಮಾಣಿಕತೆ ಮತ್ತು ಪರಸ್ಪರ ಗೌರವ ಎಷ್ಟು ಮುಖ್ಯವೋ ಅಷ್ಟೇ ಜೀವನದಲ್ಲಿ ವಿವೇಕದಿಂದ ನಿರ್ಧಾರ ತೆಗೆದುಕೊಳ್ಳುವುದು ಮುಖ್ಯ. ಪ್ರೀತಿ ಹೃದಯದಿಂದ ಹುಟ್ಟಬೇಕು, ಆದರೆ ಜೀವನದ ನಿರ್ಧಾರಗಳು ವಿವೇಕದಿಂದ ಕೂಡಿರಬೇಕು. ಇಂತಹ ಸುಂದರ ವಿಚಾರಗಳನ್ನು ತಿಳಿಸಿಕೊಡುವ ನಿಮ್ಮ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಹೃದಯಪೂರ್ವಕ ಧನ್ಯವಾದಗಳು, ಶುಭರಾತ್ರಿ ಅಂತ ಹೇಳ್ತಿದ್ದಾರೆ. ನೀವು ಕೂಡ ಅದ್ಭುತವಾದಂತಹ ಬರವಣಿಗೆಯನ್ನು ಬರೆದಿದ್ದೀರಾ, ಧನ್ಯವಾದಗಳು ತಮಗೆ. ಹಾಗೆ ಕಲಬುರಗಿ ಕಡಗಜ್ಜಿಯಿಂದ ಧರ್ಮಣ್ಣ ದನ್ನಿ ಅವರು ಬರೆದು ಕಳಿಸಿದ್ದಾರೆ. ಪ್ರೀತಿಗಿಲ್ಲ ಮಾತು, ಮೌನದ ಸನ್ನೆಯಲ್ಲಿ ಮಾತನಾಡಿಸುತ್ತೆ. ಕುರುಡಾದ ಪ್ರೀತಿಗೆ ಪಿಸು ಮಾತುಗಳೇ ಆಸರೆ. ಅಬ್ಬಬ್ಬಾ, ಪಿಸು ಮಾತುಗಳೇ ಆಸರೆ. ಪ್ರೀತಿಯ ಗೂಡಿನಲ್ಲಿ ಪ್ರೇಮಿಗಳ ಮನಸ್ಸೇ ಮೇಲು. ಎಂಥ ಅದ್ಭುತವಾದ ಕವನವನ್ನು ಬರೆದಿದ್ದಾರೆ, ಧನ್ಯವಾದಗಳು ತಮಗೆ. ಇಲ್ಲೊಬ್ಬರು ಪುಟ್ನಂಜ ಚಿತ್ರದ ದಸರಾ ಗೊಂಬೆ ನಿನ್ನನ್ನು ನೋಡಲು ನಮ್ಮೂರಿಂದ ಬಂದೆ ಕಣೆ, ಇದು ಹಾಡು ಪ್ರಸಾರ ಮಾಡಿ ಅಂತ. ಯಾರಿವರು, ಶ್ರೀನಿವಾಸ್ ಸುಪ್ರೀತಾ ಇವರು ನಮಗೆ ಸಂದೇಶವನ್ನು ಕಳಿಸ್ಕೊಟ್ಟಿದ್ದಾರೆ. ಇನ್ನು ಸವದತ್ತಿಯಿಂದ ಪ್ರಸನ್ನ ಆಶಾ ಇವರು ನಮಗೆ ಸಂದೇಶವನ್ನು ಕಳಿಸ್ಕೊಟ್ಟಿದ್ದಾರೆ. ಕೌಶಲ್ಯ ಬನಶಂಕರಿಯಿಂದ ನಮಗೆ ಸಂದೇಶವನ್ನು ಕಳಿಸ್ಕೊಟ್ಟಿದ್ದಾರೆ. ಹಾಗೆ ತೀರ್ಥೇಶ್ ಚನ್ನಪಟ್ಟಣದಿಂದ ಸಂದೇಶ ಕಳಿಸ್ಕೊಟ್ಟಿದ್ದಾರೆ. ಪ್ರೇಮ ನಿನಾದ ಕಾರ್ಯಕ್ರಮವನ್ನು ಕೇಳ್ತಾ ಇದ್ದೀವಿ ಅಂತ ಯಾರು ಪಿ ಬಿಂದುಮತಿ ಯಲಹಂಕದಿಂದ ನಮಗೆ ಕಳಿಸ್ಕೊಟ್ಟಿದ್ದಾರೆ. ಏನು ಬರೆದಿದ್ದಾರೆ ಇವರು ಅಂದರೆ, ಇಂದಿನ ಪ್ರೇಮ ನಿನಾದ ಕಾರ್ಯಕ್ರಮ ವಿಷಯ ಪ್ರೀತಿಗೆ ಕಣ್ಣಿಲ್ಲ, ಪ್ರೀತಿ ಕುರುಡು ನಿಜ. ಆದರೆ ಪರಸ್ಪರ ಪ್ರೀತಿಸುವವರಿಗೆ ಕಣ್ಣು ಇರುತ್ತದೆ, ಮನಸ್ಸು ಇರುತ್ತದೆ. ಕೆಲವರು ಪ್ರೀತಿಯ ಲೇಪನ ಹಚ್ಚಿ ಒಳಗೆ ಮೋಸ ಮಾಡುವವರು ಇರುತ್ತಾರೆ. ಹದಿಹರೆಯದಲ್ಲಿರುವವರು ಯೋಚಿಸದೆ ದುಡುಕಿ ಪ್ರೀತಿಗೆ ಸಿಲುಕಿ ನಂತರ ಜೀವನವನ್ನೇ ನರಕವನ್ನಾಗಿಸಿಕೊಳ್ತಾರೆ. ಹಿರಿಯರು ಮನೆಯವರು ನೋಡಿ ಹತ್ತಾರು ಜನರನ್ನು ವಿಚಾರಿಸಿ ಒಪ್ಪಿಗೆಯಾದರೆ ಮದುವೆ ಮಾಡ್ತಿದ್ರು, ಇದೇ ಸರಿ, ಇದು ನನ್ನ ಅನಿಸಿಕೆ ಅಂತ ಹೇಳ್ತಾರೆ. ಬಹಳ ಅದ್ಭುತವಾದಂತಹ ಅನಿಸಿಕೆಯನ್ನು ಕಳಿಸ್ಕೊಟ್ಟಿದ್ದೀರ ಬಿಂದುಮತಿ. ಇನ್ನು ಪ್ರೀತಿ ಅನ್ನೋ ಪದನೇ ಒಂದು ರೀತಿ ಕೇಳೋಕ್ಕೆ ಚಂದ. ಹೌದೌದು, ಪ್ರೀತಿ ಅನ್ನೋ ಪದನೇ ಹಾಗೆ ಒಂದು ರೀತಿ ಕೇಳೋದಕ್ಕೆ ಚಂದ. ಕಲ್ಪನೆಗಳ ಸುಂದರ ಭಾವನೆಗಳು ಮನಸ್ಸಿನಲ್ಲಿ ಮೂಡಿದಾಗ ಆಗುವ ಸುಖದ ಸಂತೋಷದ ಆ ಗಳಿಗೆ ಅನುಭವಿಸಿದ ಪ್ರೇಮಿಗಳಿಗೆ ಗೊತ್ತು ಅಂತ ಯಾರಿದು ಉಮೇಶ್ ಅವರು ಸಿರಿಗೆರೆಯಿಂದ ನಮಗೆ ಸಂದೇಶವನ್ನು ಕಳಿಸ್ಕೊಟ್ಟಿದ್ದಾರೆ. ಕೇವಲ ಬಾಯಲ್ಲಿ ಮಾತನಾಡದೆ ಕಣ್ಣಿಗೆ ಕಾಣದ ಪ್ರೀತಿಯು ಮನಸ್ಸಿನಲ್ಲಿ ಒಬ್ಬರ ಮುಖ ಒಬ್ಬರು ನೋಡಿ ಕೇವಲ ಮುಖದ ಭಾವದಿಂದಲೇ ಮನಸ್ಸಿನಲ್ಲಿ ಮೂಡಿದ ನೂರಾರು ಮಾತುಗಳು ಆಡುತ್ತಾರೆ ಅಂತ ಅವರು ನಮಗೆ ಕಳಿಸ್ಕೊಟ್ಟಿದ್ದಾರೆ. ಇನ್ನು ನಾಗರಾಜ್ ಕೊಡೆಕಲ್ ಗಂಗಾವತಿಯಿಂದ ಕಣ್ಣಿಗೆ ಕಾಣದ ಕುರುಡು ಪ್ರೀತಿಯ ವಿವರಣೆ ತುಂಬ ಚೆನ್ನಾಗಿದೆ. ವಿವರಣೆಗೆ ತಕ್ಕಂತೆ ಹಾಡುಗಳು ಕೂಡ ಪ್ರಸಾರವಾಗ್ತಿದ್ದಾವೆ, ತುಂಬ ಇಷ್ಟ ಆಯಿತು ಅಂತ ಹೇಳ್ತಿದ್ದಾರೆ. ಹಾಗೆ ಚಿದಾನಂದ್ ಟಿ ವಿ ಸರ್ಕಲ್ನಿಂದ ಹೊಸದುರ್ಗದಿಂದ ನಿಮಗೆ ಸಂದೇಶವನ್ನು ಕಳಿಸ್ಕೊಟ್ಟಿದ್ದಾರೆ. ಪ್ರೇಮ ಎಂಬುದು ಅಮರ, ಆದರೆ ಅದನ್ನು ಅರ್ಥ ಮಾಡಿಕೊಳ್ಳದೆ ಪ್ರೇಮಕ್ಕೆ ಬಿದ್ದು ಮೋಸ ಹೋದರೆ ಇನ್ನೊಂದು ತಪ್ಪು ಅಂತ ಅವರು ಕಳಿಸ್ಕೊಟ್ಟಿದ್ದಾರೆ. ಇನ್ನು ಶ್ರೀನಿವಾಸ್ ಮಹಾಲಕ್ಷ್ಮೀಪುರಂನಿಂದ ನಮಗೆ ಸಂದೇಶವನ್ನು ಕಳಿಸ್ಕೊಟ್ಟಿದ್ದಾರೆ. ಮತ್ತು ಇವರು ಹರಿಹರನ್ ವಿಜ್ಞಾನ ನಗರದಿಂದ ಅವರು ಕೂಡ ನಮಗೆ ಸಂದೇಶವನ್ನು ಕಳಿಸ್ಕೊಟ್ಟಿದ್ದಾರೆ. ಇನ್ನು ಮೂರ್ತಿ ಹೆಚ್ ಎಸ್ ಮೂರ್ತಿಯವರ ಸಂದೇಶವೂ ಕೂಡ ಬಂದಿದೆ. ಕಾರ್ಯಕ್ರಮ ತುಂಬಾ ಚೆನ್ನಾಗಿ ಮೂಡಿ ಬರ್ತಾ ಇದೆ ಅಂತ ಗಿರಿಜಮ್ಮ ಯಶಸ್ವಿನಿ ಅನ್ನಪೂರ್ಣ ಇವರು ನಮಗೆ

ಸಂದೇಶವನ್ನು ಕಳಿಸ್ಕೊಡ್ತಾರೆ ಹೊಸದುರ್ಗದಿಂದ. ಇನ್ನು ಚಂದ್ರಶೇಖರ್ ಶಿರವಂತೆ ಸಾಗರ ಶಿವಮೊಗ್ಗದಿಂದ ಅವ್ರು ಹೇಳ್ತಿದ್ದಾರೆ ಈ ಪ್ರೀತಿ ಬಗ್ಗೆ ರವಿಚಂದ್ರನ್ ಅವರು ಚೆನ್ನಾಗಿ ಉತ್ತರ ಕೊಡ್ತಾರೆ ಅಂತ. ಹೌದು, ರವಿಚಂದ್ರನ್ ಸಿನಿಮಾಗಳೆಲ್ಲ ಪ್ರೀತಿಯ ಸಿನಿಮಾಗಳೇ, ಅದೊಂದು ಪ್ರೇಮ ಲೋಕವೇ ಅಲ್ವಾ? ಹೌದು. ಇನ್ನು ವೆಂಕಟೇಶ್ ಅವರ ಫ್ಯಾಮಿಲಿ ನಮಗೆ ಸಂದೇಶವನ್ನು ಕಳಿಸ್ಕೊಟ್ಟಿದ್ದಾರೆ. ಲಕ್ಷ್ಮೀ ವೆಂಕಟೇಶ್ ಇವರು ಸಾಗರದಿಂದ ಸಂದೇಶವನ್ನು ಕಳಿಸ್ಕೊಟ್ಟಿದ್ದಾರೆ. ಪ್ರೀತಿ ಕುರಿತು ಒಳ್ಳೆಯ ಮಾಹಿತಿಯನ್ನು ಹಂಚ್ಕೊಳ್ತಾ ಇದ್ದೀರಾ, ತುಂಬಾ ಖುಷಿ ಆಗ್ತಿದೆ. ಮಧುಮಾಲ್ತಿ ಅಂತ ನಾನು ಹೆಸರು ಹಾಕ್ಬಿಡ್ಬೇರೆ, ಕಳಿಸ್ಕೊಟ್ಟವ್ರು ಯಾರಿರು ಇವರು? ಶಿವಲಿಂಗಪ್ಪ ಭದ್ರೆ, ಭಾಗ್ಯ ಜ್ಯೋತಿ ಇವರು. ಇನ್ನು ಹೆಬ್ಬಾಳದ ರಮೇಶ್ ಅವರು ಕೂಡ ನಮಗೆ ಸಂದೇಶವನ್ನು ಕಳಿಸ್ಕೊಟ್ಟಿದ್ದಾರೆ. ಹಾಗೆ ಹೋಳೆ ಚಂದ್ರಶೇಖರ್ ಇವರು ಕೂಡ ವಿದ್ಯಾನಗರ ಹರಿಹರದಿಂದ ನಮಗೆ ಸಂದೇಶವನ್ನು ಕಳಿಸ್ಕೊಟ್ಟಿದ್ದಾರೆ. ಮತ್ತು ಯಾರಿದು, ಕುಂದಾಪುರ ವೇದಶೆಟ್ಟಿಯವರು ಮತ್ತೊಂದು ಸಂದೇಶವನ್ನು ಕಳಿಸ್ಕೊಟ್ಟಿದ್ದಾರೆ. ಮತ್ತು ನಾಗೇಂದ್ರ ಗುಂಡಮ್ಮ ದೊಡ್ಡ ಉಳ್ಳಾರ್ತಿ ಚಳ್ಳಕೆರೆಯಿಂದ ನಮಗೆ ಸಂದೇಶವನ್ನು ಕಳಿಸ್ಕೊಟ್ಟಿದ್ದಾರೆ, ಕಾರ್ಯಕ್ರಮವನ್ನು ಕೇಳ್ತಾ ಇದ್ದೀವಿ ಅಂತ. ಇನ್ನು ಅಕ್ಕಲಕೋಟ ಮಹಾರಾಷ್ಟ್ರ ತಾಲೂಕಿನ ಇಂದ ಈರಣ್ಣ ಜೇವೂರ ಇವರು ಕೂಡ ಸಂದೇಶವನ್ನು ಕಳಿಸ್ಕೊಟ್ಟಿದ್ದಾರೆ. ನಿಮ್ಮೆಲ್ಲರ ಸಂದೇಶಕ್ಕಾಗಿ ಧನ್ಯವಾದಗಳು.

ಪ್ರೇಮನಿನಾದ ಕಾರ್ಯಕ್ರಮದಲ್ಲಿ ಪ್ರೀತಿ ಕುರುಡು ಪ್ರೀತಿಗೆ ಕಣ್ಣಿಲ್ಲ ಈ ವಿಷಯವಾಗಿ ಮಾತನಾಡಿದ್ವಿ. ಹೌದು, ಪ್ರೀತಿ ಕುರುಡು ಪ್ರೀತಿ ಕಣ್ಣಿಲ್ಲ, ಪ್ರೀತಿಯ ಹುಡುಕಾಟದಲ್ಲಿ ಪ್ರೀತಿಗಾಗಿ ಕಾದಿದ್ದು, ಪ್ರೀತಿಗಾಗಿ ಅತ್ತಿದ್ದು, ಪ್ರೀತಿಗಾಗಿ ಸತ್ತಿದ್ದು ಕೂಡ ಇದೆ. ಹಾಗಾಗಿ ಪ್ರೀತಿ ಅನ್ನೋದನ್ನು ನಾವು ಒಂದು ತ್ಯಾಗ, ಪ್ರೀತಿಯಲ್ಲಿ ಒಂದು ತ್ಯಾಗ ಇರುತ್ತೆ. ಪ್ರೀತಿ ಸದಾ ಹಸಿರಾಗಿರಬೇಕು, ನವಿರಾಗಿರಬೇಕು, ಪ್ರೀತಿ ಸದಾ ಶಾಶ್ವತವಾಗಿ ಇರಬೇಕು ಅನ್ನೋದೇ ಈ ಒಂದು ಪ್ರೇಮ ನಿನಾದ ಕಾರ್ಯಕ್ರಮ. ನಮ್ಮೆಲ್ಲ ಕಾರ್ಯಕ್ರಮವನ್ನು ಕೇಳ್ತಾ ತಮ್ಮ ಸಂದೇಶಗಳನ್ನು ಕಳಿಸಿದ್ದೀರಿ, ತಮಗೆಲ್ಲರಿಗೂ ಕೂಡ ಧನ್ಯವಾದಗಳು. ಸಮಯ 11 ಗಂಟೆಯಾಗಲಿದೆ. ಇನ್ನು ಮುಂದೆ ಆಕಾಶವಾಣಿ ಸುದ್ದಿ ಮುಖ್ಯಾಂಶಗಳು.

ಆಕಾಶವಾಣಿ ಸುದ್ದಿ ಮುಖ್ಯಾಂಶಗಳು. ಜಾಗತಿಕ ಮಾರುಕಟ್ಟೆಯ ಅಗತ್ಯಕ್ಕೆ ತಕ್ಕಂತೆ ಕೌಶಲ್ಯಗಳನ್ನು ಬೆಳೆಸಿಕೊಳ್ಳಲು ಹಾಗೂ ತಮ್ಮ ಅನುಭವಗಳ ಮೂಲಕ ಭಾರತವನ್ನು ಕೌಶಲ್ಯ ಮಾನವ ಸಂಪನ್ಮೂಲದ ಜಾಗತಿಕ ಕೇಂದ್ರವನ್ನಾಗಿ ಮಾಡಲು ಕೊಡುಗೆ ನೀಡುವಂತೆ ಪ್ರಧಾನಿ ನರೇಂದ್ರ ಮೋದಿ ಕರೆ ನೀಡಿದ್ದಾರೆ. ಚೀನಾದ ಶಾಂಘೈನಲ್ಲಿ ನಡೆದ 48ನೇ ವಿಶ್ವ ಕೌಶಲ್ಯ ಸ್ಪರ್ಧೆ 2026ರಲ್ಲಿ ಸ್ಪರ್ಧಿಸಿದ್ದ ಭಾರತ ತಂಡದ ಪ್ರತಿನಿಧಿಗಳೊಂದಿಗೆ ನಡೆಸಿದ ಸಂವಾದದಲ್ಲಿ ಅವರು ಮಾತನಾಡಿದರು. ಕಲ್ಯಾಣ ಕರ್ನಾಟಕ ನಿವಾಸಿಗಳ ಶೈಕ್ಷಣಿಕ ಮತ್ತು ಸಾಂಸ್ಕೃತಿಕ ಸಂಘದ ವತಿಯಿಂದ ಬೆಂಗಳೂರಿನಲ್ಲಿ ನಾಡಿದ್ದು ಬೆಳಗ್ಗೆ ಸಂಘದ 17ನೇ ವರ್ಷದ ಸರ್ವಸದಸ್ಯರ ಸಭೆ, ವಿದ್ಯಾರ್ಥಿಗಳಿಗೆ ಪ್ರತಿಭಾ ಪುರಸ್ಕಾರ ಹಾಗೂ ಸಾಧಕರಿಗೆ ಸನ್ಮಾನ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದೆ. ಸಾಹಿತಿಗಳಾದ ಡಾ ಬಸವರಾಜ ಕಲ್ಗುಡಿ ಕಾರ್ಯಕ್ರಮ ಉದ್ಘಾಟಿಸಲಿದ್ದು ಬೆಂಗಳೂರು ದೂರದರ್ಶನ ಕೇಂದ್ರ ಉಪನಿರ್ದೇಶಕರಾದ ಸತೀಶ್ ಕೆ ಪಾಲ್ಗೊಳ್ಳಲಿದ್ದಾರೆ. ಭಾರತ ಯಾವುದೇ ಕ್ಷೇತ್ರದಲ್ಲಿ ಏಕಸ್ವಾಮ್ಯಕ್ಕೆ ಅವಕಾಶ ನೀಡುವುದಿಲ್ಲ

ಕೇಂದ್ರ ಸಂವಹನ ಸಚಿವ ಜ್ಯೋತಿರಾದಿತ್ಯ ಸಿಂಧಿಯಾ ಸ್ಪಷ್ಟಪಡಿಸಿದ್ದಾರೆ. ಉಪಗ್ರಹ ಸಂವಹನ ಸೇವೆ ಒದಗಿಸಲು ಸ್ಟಾರ್ಲಿಂಗ್ ಸಂಸ್ಥೆಗೆ ಪರವಾನಗಿ ನೀಡಿರುವುದಕ್ಕೆ ಸಂಬಂಧಿಸಿದಂತೆ ಕಾಂಗ್ರೆಸ್ ಪಕ್ಷದ ನಿಲುವನ್ನು ಸಚಿವರು ಟೀಕಿಸಿದ್ದಾರೆ. ನವದೆಹಲಿಯಲ್ಲಿ ನಡೆಯುತ್ತಿರುವ 10ನೇ ಆವೃತ್ತಿಯ ಇಂಡಿಯಾ ಮೊಬೈಲ್ ಕಾಂಗ್ರೆಸ್ 2026 ಉದ್ದೇಶಿಸಿ ಅವರು ಮಾತನಾಡಿದರು. ಇಂದಿನಿಂದ ಇದೇ 15ರವರೆಗೆ ದೇಶಾದ್ಯಂತ ವಿಶ್ವ ಅಂಚೆ ಸಪ್ತಾಹ ಆಚರಿಸಲಾಗುತ್ತಿದೆ. ಈ ಹಿನ್ನೆಲೆಯಲ್ಲಿ ಇದೇ 12ರಂದು ಅಂಚೆ ಚೀಟಿ ಸಂಗ್ರಹಣಾ ದಿನವನ್ನಾಗಿ ಹಾಗೂ 13ರಂದು ಆರ್ಥಿಕ ಒಳಗೊಳ್ಳುವಿಕೆ ಹಾಗೂ ನಾಗರಿಕ ಕೇಂದ್ರಿತ ಸೇವೆಗಳ ದಿನವನ್ನಾಗಿ ಆಚರಿಸಲಾಗುವುದು ಎಂದು ಕರ್ನಾಟಕ ಅಂಚೆ ಇಲಾಖೆಯ ನಿರ್ದೇಶಕ ಸಂದೇಶ್ ಮಹದೇವಪ್ಪ ತಿಳಿಸಿದ್ದಾರೆ. ರಾಜ್ಯದಲ್ಲಿ ಇ ಆಡಳಿತ ವ್ಯವಸ್ಥೆಯನ್ನು ಮತ್ತಷ್ಟು ಬಲಪಡಿಸುವುದು, ಸರ್ಕಾರಿ ಸೇವೆಗಳನ್ನು ಜನಸ್ನೇಹಿಗೊಳಿಸುವುದು ಹಾಗೂ ತಂತ್ರಜ್ಞಾನ ಆಧಾರಿತ ಆಡಳಿತವನ್ನು ಪರಿಣಾಮಕಾರಿಯಾಗಿ ಅನುಷ್ಠಾನಗೊಳಿಸುವ ನಿಟ್ಟನಲ್ಲಿ ಇ ಆಡಳಿತ ಸಚಿವ ಪ್ರಿಯಾಂಕ್ ಖರ್ಗೆ ಇಂದು ಇಲಾಖೆಗೆ ಸಂಬಂಧಿಸಿದ ವಿವಿಧ ಘಟಕಗಳ ಪ್ರಗತಿ ಪರಿಶೀಲನೆ ನಡೆಸಿದರು. ಗುಜರಾತ್ನ ಕಚ್ ಜಿಲ್ಲೆಯಲ್ಲಿ ಸಂಭವಿಸಿದ ಅಪಘಾತದಲ್ಲಿ 7 ಮೃತಪಟ್ಟಿದ್ದು ಹಲವರು ಗಾಯಗೊಂಡಿದ್ದಾರೆ. ಈ ಕುರಿತು ಸಾಮಾಜಿಕ ಮಾಧ್ಯಮದಲ್ಲಿ ಪ್ರಧಾನಮಂತ್ರಿ ನರೇಂದ್ರ ಮೋದಿ ತೀವ್ರ ಸಂತಾಪ ವ್ಯಕ್ತಪಡಿಸಿದ್ದು ಗಾಯಾಳುಗಳು ಶೀಘ್ರ ಚೇತರಿಕೆಗೆ ಪ್ರಾರ್ಥಿಸಿದ್ದಾರೆ. ನಮ್ಮ ಮುಂದಿನ ಸುದ್ದಿ ಮುಖ್ಯಾಂಶಗಳು ನಾಳೆ ಬೆಳಿಗ್ಗೆ 6 ಗಂಟೆಗೆ. ಶುಭರಾತ್ರಿ.

ವಿವಿಧ ಭಾರತಿ ಆಕಾಶವಾಣಿ ಕನ್ನಡ ನಿಲಯದ ಇಂದಿನ ಪ್ರಸಾರ ಕಾರ್ಯ ಇಲ್ಲಿಗೆ ಮುಕ್ತಾಯವಾಯಿತು. ಈಗ ಸಮಯ 11:03:08. ನಮ್ಮ ನಾಳಿನ ಪ್ರಸಾರ ಕಾರ್ಯ ಬೆಳಿಗ್ಗೆ 5:53 ಆರಂಭವಾಗಲಿದೆ. ಎಲ್ಲರಿಗೂ ಶುಭರಾತ್ರಿ. ಜೈ ಹಿಂದ್.